ಪ್ರೀತಿಯ ಜನಧ್ವನಿ ಕೇಳುವರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಇಸವಿಯ ಸೆಪ್ಟೆಂಬರ್ ತಿಂಗಳ 9ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಬನ್ನಿ, ಇದರ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುಬ, ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆಬಲ್ಲೆ, 8:25 ವಿಜ್ಞಾನದ ಸ್ಮಯ, 8:35 ಗೀತ ಸುನಾದ, 8:45 ನಂಗಕಾಡು ನಂಗಚ್ಚಿನ ಕಾರ್ಯಕ್ರಮ, 9:20 ಆರೋಗ್ಯ ತಂಗಳ, 9:50 ವಿಶೇಷ ಸಂದರ್ಶನ, 10:20 ಗಾನಗಂಧರ್ವ, 11:00 ಭಾವಸಂಚನ ಕಾರ್ಯಕ್ರಮ, 11:30 ಹಾಡು ಹಸ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗಿದೆ.

ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಗ್ಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಡಾಕ್ಟರ್ ನಾಗಲೋತಿ ಮಠ ಅವರು ಒಂದು ಅಸಾಮಾನ್ಯ ಪ್ರತಿಭೆ. ಅದು ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿ ತಮ್ಮ ಶಿಕ್ಷಣದ ಮೈಲಿಗಳನ್ನು ಎಷ್ಟು ಅನಾಯಾಸವಾಗಿ ದಾಪುಗಾಲು ಹಾಕಿ ದಾಟಿ ತ್ರಿವಿಕ್ರಮರಾದಂಥವ್ರು. ವೈದ್ಯಕೀಯ ಶಿಕ್ಷಣ ಮುಗಿಸಿದರು, ವೈದ್ಯಕೀಯ ಕಾಲೇಜ್ಗಳಲ್ಲಿ ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ದೊಡ್ಡ ಹೆಸರು ಮಾಡಿದಂಥವ್ರು ನಾಗಲೋತಿ ಮಠ ಅವರು. ಸಾಮಾನ್ಯವಾಗಿ ವೈದ್ಯರಿಗೆ ಯಮರಾಜ ಸಹೋದರ ಅಂತ ಕರೆಯೋದುಂಟು. ಹೇಳ್ತಾರೆ, ಯಮ ಬರೀ ಪ್ರಾಣ ಮಾತ್ರ ತೊಗೊಂಡು ಹೋಗ್ತಾನಂತೆ, ವೈದ್ಯ ಪ್ರಾಣ ಜೊತೆ ದುಡ್ಡು ತೊಗೊಂಡು ಹೋಗ್ತಾನೆ ಅಂತ. ಅದಕ್ಕೆ ವೈದ್ಯ ಯಮರಾಜ ಸಹೋದರ ಅಂತನೋಂತಲ್ಲಿ ಹಾಗಾಗದೆ ಅತ್ಯಂತ ಜನಾನುರಾಗಿಯಾದಂಥವ್ರು ನಾಗಲೋತಿ ಮಠ ಅವರು. ಬಡ ಜನರ ಆರ್ತರ ನೋವಿಗೆ ಧ್ವನಿಯಾದಂಥವ್ರು. ಬರೀ ವೈದ್ಯಕೀಯ ವೃತ್ತಿ ಅಷ್ಟೇ ಅಲ್ಲ, ಶಿಕ್ಷಣದಲ್ಲಿ ವಿಜ್ಞಾನವನ್ನು ಅಳವಡಿಸುವಂಥ ವಿಧಾನವನ್ನು ಮಕ್ಕಳಿಗೆ ಕಲಿಸುವಂಥ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದು ನಾಗಲೋತಿ ಮಠ ಅವರು. ಕೆಲಸದಿಂದ ನಿವೃತ್ತರಾದರೂ ಸಹಿತ ಪ್ರವೃತ್ತಿಯಿಂದ ನಿವೃತ್ತರಾಗದೆ ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ ಮಾರ್ಗದರ್ಶನ ಮಾಡಿದವರು. ಕರ್ತವ್ಯದ ಆಚೆ ಅಧ್ಯಾತ್ಮದಲ್ಲಿ ಮನಸ್ಸನ್ನು ನೆಟ್ಟು ಶರಣರಲ್ಲಿ ಶರಣರಾಗಿ ಬಾಳ ಮುಗಿಸಿ ಕೃತಾರ್ಥರಾದಂಥವರು ನಾಗಲೋತಿ ಮಠ ಅವರು. ಅವರು ಬಾಲಕರಾಗಿದ್ದಾಗ ಆಗಿದ್ದ ಒಂದು ಘಟನೆಯನ್ನು ಅವರೇ ಹೇಳಿದಂಥ ರೀತಿ ಹೀಗೆ. ಮನೆಯಲ್ಲಿ ಬಡತನ, ಶೈಕ್ಷಣಿಕ ವಾತಾವರಣ ಇಲ್ಲ, ರೈತ ಕುಟುಂಬ, ಆದರೂ ಶ್ರಮಪಟ್ಟು ಹಗಲು ರಾತ್ರಿ ಓದಿ ಪ್ರತಿ ತರಗತಿಯಲ್ಲೂ ಉನ್ನತ ಶ್ರೇಣಿಗೆ ಬರ್ತಿದ್ರಂತೆ. ಹೈಸ್ಕೂಲಿಗೆ ಬಂದಾಗ ಅವ್ರಿಗೊಬ್ಬರು ಶಿಕ್ಷಕರು ದೊರೆತು, ಕುಲಕರ್ಣಿ ಮಾಸ್ತರು ಅಂತ ಹೆಸರು. ಈ ಹುಡುಗ ನಾಗಲೋತಿ ಮಠನಿಗೆ ಕುಲಕರ್ಣಿ ಮಾಸ್ತರೇ ಆದರ್ಶ, ಅವರೇ ಮಾರ್ಗದರ್ಶಕರು. ಕುಲಕರ್ಣಿಯವರಿಗೆ ಈ ಹುಡುಗನ ಮೇಲೆ ಅಪಾರವಾದಂಥ ಪ್ರೀತಿ. ದಿನಾಲು ಮನೆ ಕರ್ಕೊಂಡು ಹೋಗಿ ಪಾಠ ಹೇಳಿ ಊಟ ತಿಂಡಿ ಮಾಡಿಸಿ ಕಳಿಸ್ಕೊಡ್ತಿದ್ರಂತೆ. ಹೇಳಿದ್ದನ್ನು ಮಾಲಿಸಲಿಲ್ಲ ಅಂದ್ರೆ ಒಂದು ಎರಡು ಹೆಟ್ಟು ಏಟ್ ಹಾಕೋದಕ್ಕೂ ಹಿಂದೆ ತೆಗೀತಿರ್ಲಿಲ್ಲ ಮೇಷ್ಟ್ರು. ಹುಡುಗ ಮ್ಯಾಟ್ರಿಕ್ ಪರೀಕ್ಷೆ ಕೂತ್ಕೊಂಡ, ಹೆದರಿಕೆ ಏನಾಗ್ಬಿಡುತ್ತದೋ, ಎಷ್ಟು ಮಾರ್ಕ್ಸ್ ಬರ್ತದೋ, ಯಾವ ಕ್ಲಾಸ್ ಬರ್ತದೋ, ಅದಲ್ಲದೆ ಮುಂದೇನು ಮಾಡಬೇಕು ಅಂತ ಚಿಂತೆ. ಅವನ ತಂದೆಗೂ ಅದೇ ಚಿಂತೆ ಆಗಿತ್ತಂತೆ. ಪರೀಕ್ಷಾ ಫಲಿತಾಂಶ ಬಂತು, ಎಲ್ಲರೂ ಅಪೇಕ್ಷೆ ಪಟ್ಟ ಹಾಗೆ ನಾಗಲೋತಿ ಮಠವರಿಗೆ ಎತ್ತರದ ಉನ್ನತ ದರ್ಜೆ ಬಂದಿತ್ತು, ರ್ಯಾಂಕ್ ಕೂಡ ಬಂದಿತ್ತು ಅಂತ ನೆನಪು. ತುಂಬ ಸಂತೋಷ ಆಯಿತು ಅಪ್ಪನಿಗೆ. ಮಗನ ಕರ್ಕೊಂಡು ಕುಲಕರ್ಣಿ ಮಾಸ್ತರ್ ಮನೆಗೆ ಹೋದ್ರಂತೆ. ಹುಡುಗ ಗುರುಗಳ ಕಾಲು ಮುಟ್ಟಿ ನಮಸ್ಕಾರ ಮಾಡ್ದ, ತಂದೆನೂ ನಮಸ್ಕಾರ ಮಾಡಿದರು. ಮಾಸ್ತರೇ, ನೀವು ತಪ್ಪು ತಿಳಿಯೋದಿಲ್ಲ ಅಂದರೆ ನನ್ನೊಂದು ಮಾತದೆ, ನಮ್ಮ ಹುಡುಗನಿಗೆ ನೀವು ಬಹಳ ಮಾರ್ಗದರ್ಶನ ಮಾಡಿದ್ದೀರಿ, ಅದಿಲ್ಲದೆ ಹೋಗಿದ್ರೆ ನಮ್ಮ ಹುಡುಗ ಇಷ್ಟು ಮುಂದೆ ಬರ್ತಿರಲಿಲ್ಲ ಅಂದ್ಬಿಟ್ಟು ಜೇಬಿನಿಂದ ಒಂದು ಸಣ್ಣ ಕಾಗದ ಚೂರು ತೆಗೆದ್ರಂತೆ. ನಿಮ್ಗೊಂದು ಸಣ್ಣ ಕಾಣಿಕೆ ಕೊಡಬೇಕಂತ ಮನಸ್ಸಾಗಿದೆ, ದಯವಿಟ್ಟು ಇಲ್ಲ ಅನ್ಬೇಡ್ರಿ ಅಂತ ಹೇಳಿ ಆ ಹುಡುಗನ ಕೈಯಲ್ಲಿ ಕೊಟ್ರಂತೆ. ಮಾಸ್ತರಿಗೆ ಕೊಡು ಅಂತ ಹೇಳಿದ್ರು. ಕುಲಕರ್ಣಿ ಮಾಸ್ತರು ಟಿಪಿಕಲ್ ಬಿಜಾಪುರ ಭಾಷೆಗಳಿಗೆ, ಏನಪ್ಪ ನನಗೆ ಕಾಣಿಕೆ ಕೊಡ್ಬೇಕಂತೇನು, ಏನು ಕಾಣಿಕೆ ಅಂದ್ರು ಮಾಸ್ತರು. ಆ ಹುಡುಗ ತೆಗೆದು ಕೈಯಲ್ಲಿ ಚೀಟಿನ ಮಾಸ್ಟರ್ ಕೈಯಲ್ಲಿ ಕೊಟ್ಟ. ತೆಗೆದು ನೋಡಿದರೆ ಅದು ಬಂಗಾರದ ಉಂಗುರ ಇದೆ. ಮಾಸ್ತರ್ ಕಣ್ಣಲ್ಲಿ ಕೋಪ ಬಂದ್ಬಿಡ್ತು. ಏನಪ್ಪ ನಾನು ಬಂಗಾರ ಉಂಗುರ ಕೊಡ್ಲಿಕ್ಕೆ ಬಂದಿರೇ ನೀವು, ಹೊರಗೆ ಹೋಗಿರಿ ಉಂಗುರ ಇದನ್ನು ಬಿಸಾಕ್ರೆ ಹೊರಗಡೆ, ಏನು ಸುಡ್ತೀರಿ ಬಂಗಾರ ಉಂಗ ತೊಗೊಂಡು, ನನ್ನ ಗಟ್ಟಿ ಬಂಗಾರ ಇಲ್ಲದ ಅಂತ ಹೇಳಿ ಮೇಲೆದ್ದು ಆ ಹುಡುಗ ನಾಗಲೋತಿ ಮಠನ ಗಟ್ಟಿಯಾಗಿ ಅಪ್ಕೊಂಡು ಕಣ್ಣಲ್ಲಿ ಸೇರಿಸಿದ್ರಂತೆ. ಈ ಘಟನೆ ಹೇಳಬೇಕಾದ್ರೆ ನಾಗಲೋತಿ ಮಠ ಅವರು 60 ವರ್ಷ ಆಗಿ ಹೋಗಿತ್ತು ಘಟನೆಯಾಗಿ. ಅದನ್ನು ಹೇಳುವಾಗ ನಾಗಲೋತಿ ಮಠರ ಕಣ್ಣು ಒದ್ದೆ ಆಗಿತ್ತು. ಕುಲಕರ್ಣಿ ಮಾಸ್ತರು ನಿಜವಾದ ಬಂಗಾರವನ್ನು ಗುರುತಿಸಿದಂಥ ಅಪ್ಪಟೆ ಅಕ್ಕಸಾಲಿಗ ಅವರು. ಅಂಥ ಗುರು ಅಂಥ ಶಿಷ್ಯ ಬೇಕು ಇವತ್ತು. ಹಾಗಿದ್ದಾಗೆ ಶಿಕ್ಷಣ ಅನ್ನೋದು ಧನ್ಯತೆಯ ಕೆಲಸ ಆಗ್ತದೆ. ಮಕ್ಕಳಿಗೋಸ್ಕರ ಅನೂಹ್ಯವಾದಂಥ ಪ್ರೀತಿಯನ್ನು ಇಟ್ಕೊಂಡಂಥ ಮಾಸ್ತರ್ ಬೇಕು. ಶಿಕ್ಷಕರ ಬಗ್ಗೆ ಆದರ್ಶ ಕಲ್ಪಿಸಿಕೊಂಡು ಅವರು ತಮ್ಮ ದೇವರು ಅಂತ ನಂಬಿದಂಥ ಶಿಷ್ಯ ಬೇಕು. ಅವೆರಡರ ಜೋಡಣೆಯಲ್ಲೇನೆ ಶಿಕ್ಷಣ ಅನ್ನುವಂಥ ಒಂದು ಅಧ್ಯಾತ್ಮ ಸೃಷ್ಟಿಯಾಗುವಂಥದ್ದು. ಹಾಗಾಗುವಂಥ ಕಾಲ ಮತ್ತೆ ಇದೇ ಬರಲಿ, ಇನ್ನಷ್ಟು ಜನ ಅಂಥವ್ರು ಆಗಲಿ ಅಂತ ಆಶಯ ನಮ್ದೆಲ್ಲ.

ಕೇಳುಗರ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುಣಾಳೋಭ ಬೆಳಗ್ಗೆ ಕಾರ್ಯಕ್ರಮವನ್ನು ಕೇಳಿದಿರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 9/9/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಇದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣ ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ ಚಂದ್ರ ಎಸ್ ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ಟಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಬೆಳಿಗ್ಗೆ 9:30-12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀ ವಾಕ್ಭಾಷಾ ಶ್ರವಣ ತಜ್ಞರು, ಮಿಸ್ ಅಯ್ಯನರಾಜ್ ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಎರಡನೇ ಹಂತದ ಬರ ಪರಿಶೀಲನೆ ಕಾರ್ಯ ಪ್ರಗತಿಯಲ್ಲಿ, ವೈಜ್ಞಾನಿಕ ಅಧ್ಯಯನದ ಬಳಿಕ ಬರ ತಾಲೂಕುಗಳ ಘೋಷಣೆ. ಜಾನುವಾರು ಮೇವಿನ ಕೊರತೆ ನೀಗಿಸಲು ರಾಜ್ಯಾದ್ಯಂತ 12,000 ಅಜೋಲಾ ಉತ್ಪಾದನಾ ಘಟಕಗಳ ಸ್ಥಾಪನೆ. ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ. 9ನೇ ಸಾಲಿನ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ಇಂದು ಚಾಲನೆ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಬರ ಪರಿಶೀಲನೆ ಕಾರ್ಯ ಪ್ರಗತಿಯಲ್ಲಿದೆ. ಎರಡನೇ ಹಂತದ ಪರಿಶೀಲನೆ ನಡೆಯುತ್ತಿದ್ದು, 25 ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಣೆಗೆ ಅರ್ಹತೆ ಪಡೆದಿವೆ. ಶೀಘ್ರದಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಕಂದಾಯ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಮಾಹಿತಿ ನೀಡಿದ ಅವರು, ಮುಂಗಾರು ಹಾಗೂ ಹಿಂಗಾರು ಕಡಿಮೆ ಆಗುವವರೆಗೂ ಪರಿಶೀಲನೆ ಮುಂದುವರಿಯಲಿದೆ. ಉಪಗ್ರಹ ಆಧಾರಿತ ಚಿತ್ರಗಳನ್ನು ಪರಿಶೀಲಿಸಿ ಗ್ರೌಂಡ್ ಟ್ರೂಥಿಂಗ್ ಮಾಡಿ ವೈಜ್ಞಾನಿಕ ಅಧ್ಯಯನ ಕೈಗೊಳ್ಳಲಾಗುತ್ತಿದೆ ಎಂದರು. ಕಳೆದ ಬಾರಿ ಸುಮಾರು 200 ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಲಾಗಿತ್ತು. ಈ ಬಾರಿ 200 ಹೆಚ್ಚು ತಾಲೂಕುಗಳು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಲ್ಪಡುವ ಪರಿಸ್ಥಿತಿ ಇದೆ ಎಂದರು. ರಾಜ್ಯದಲ್ಲಿ ಜಾನುವಾರುಗಳಿಗೆ, ವಿಶೇಷವಾಗಿ ಹಾಲು ನೀಡುವ ದನ ಮತ್ತು ಕರುಗಳಿಗೆ ಸ್ಥಳೀಯವಾಗಿಯೇ ಪೌಷ್ಟಿಕ ಮೇವು ಒದಗಿಸುವ ಸಲುವಾಗಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವೆಗಳ ಇಲಾಖೆ ಅಜೋಲಾ ಉತ್ಪಾದನಾ ಘಟಕಗಳನ್ನು ಉತ್ತೇಜಿಸಲು ಮಹತ್ವದ ಯೋಜನೆ ಸಿದ್ಧಪಡಿಸಿದೆ. ಯೋಜನೆಯಡಿ ರಾಜ್ಯದ ಎಲ್ಲ 31 ಜಿಲ್ಲೆಗಳ 240 ತಾಲೂಕುಗಳಲ್ಲಿ ಒಟ್ಟು 3,78,00,000 ರೂಪಾಯಿ ವೆಚ್ಚದಲ್ಲಿ 12,000 ಅಜೋಲಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಜಿಲ್ಲಾವಾರು ಭೌತಿಕ ಮತ್ತು ಆರ್ಥಿಕ ಗುರಿಯನ್ನು ನಿಗದಿಪಡಿಸಲಾಗಿದೆ. ಪ್ರತಿ ಘಟಕ ಸ್ಥಾಪನೆಗೆ ಅಂದಾಜು 3,150 ರೂಪಾಯಿ ವೆಚ್ಚವಾಗಲಿದೆ. ಮಳೆ ಅಭಾವ, ಹಸಿರು ಮೇವಿನ ಕೊರತೆ ಹಾಗೂ ವ್ಯತ್ಯಾಸದ ಸಂದರ್ಭಗಳಲ್ಲಿ ಪ್ರೋಟೀನ್, ಖನಿಜಾಂಶಗಳು ಸೇರಿದಂತೆ ಉತ್ತಮ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಅಜೋಲಾವನ್ನು ಪೂರಕ ಆಹಾರವಾಗಿ ಬಳಸಲಾಗುತ್ತದೆ. ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ 2026 ಇಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ಕಾನ್ರೇಡ್ ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ನಗರಗಳಲ್ಲಿ ಮೂಲಸೌಕರ್ಯಗಳ ಬೇಡಿಕೆ, ಹವಾಮಾನ ಬದಲಾವಣೆ ಸವಾಲುಗಳ ಕುರಿತು ಸಂವಾದ ನಡೆಯಲಿದೆ. ನೀರು, ತ್ಯಾಜ್ಯ ಮತ್ತು ವರ್ತುಳ ಆರ್ಥಿಕತೆ ಕುರಿತು ಗೋಷ್ಠಿ ನಡೆಯಲಿದ್ದು, ತ್ಯಾಜ್ಯ ನೀರು ಸಂಸ್ಕರಣೆ ಹಾಗೂ ಪುನರ್ಬಳಕೆ

0: ಬಳಕೆ ಕುರಿತು ಚರ್ಚೆ ನಡೆಯಲಿದೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರವೀರ್ ಕುಮಾರ್ ನೀತಿ ನಿರೂಪಣೆ ಕುರಿತು ಮಾತನಾಡಲಿದ್ದಾರೆ. ನಗರಾಭಿವೃದ್ಧಿ ಖಾತೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರು ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ರೈತರ ಅನುಕೂಲಕ್ಕಾಗಿ ಜೀವಾಮೃತ ತಯಾರಿಸುವ ಹೆಚ್ಚುವರಿ ಬಯೋ ಡೈಜೆಸ್ಟರ್ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಬಿ ಮಂಜುನಾಥ್ ತಿಳಿಸಿದ್ದಾರೆ. ನಗರದ ಕೃಷಿ ತಂತ್ರಜ್ಞರ ಸಂಸ್ಥೆಯಲ್ಲಿ ಆಯೋಜಿತ ಜಿಲ್ಲಾ ಮಟ್ಟದ ನೈಸರ್ಗಿಕ ಕೃಷಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಈಗಾಗಲೇ ಗುಚ್ಛ ಗ್ರಾಮಗಳನ್ನು ಆಯ್ಕೆ ಮಾಡಿ ರೈತರಿಗೆ ನೈಸರ್ಗಿಕ ಕೃಷಿ ಕುರಿತು ನಿರಂತರ ತರಬೇತಿ ನೀಡಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಏಷ್ಯಾದ ಅತಿದೊಡ್ಡ ಬೆಂಗಳೂರು ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದ 16ನೇ ಆವೃತ್ತಿ 2027 ಫೆಬ್ರವರಿ 8-12 5 ದಿನಗಳ ಕಾಲ ಯಲಹಂಕ ವಾಯುಪಡೆ ನೆಲೆಯಲ್ಲಿ ನಡೆಯಲಿದೆ. ಪ್ರದರ್ಶಕರು ಮತ್ತು ವೀಕ್ಷಕರ ಅನುಕೂಲಕ್ಕಾಗಿ www.aeroindia.gov.in ಅಧಿಕೃತ ಜಾಲತಾಣವನ್ನು ಆರಂಭಿಸಲಾಗಿದೆ. ಪ್ರದರ್ಶನ ಮಳಿಗೆಗಳ ಕಾಯ್ದಿರಿಸುವಿಕೆ ಹಾಗೂ ನೋಂದಣಿ ಪ್ರಕ್ರಿಯೆ 3ನೇ ತಾರೀಖಿನಿಂದ ಆರಂಭವಾಗಿದೆ. ಏರೋ ಇಂಡಿಯಾ 2027 ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ವೇಗ ನೀಡಲಿದೆ. ದೇಶದ ಬೆಳೆಯುತ್ತಿರುವ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯ, ಉದಯೋನ್ಮುಖ ತಂತ್ರಜ್ಞಾನಗಳು ಹಾಗೂ ನಾವೀನ್ಯತೆಯನ್ನು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಮೂಲಕ ಅವರು ಸ್ಥಿರ ಆದಾಯದ ಮೂಲವನ್ನು ಕಂಡುಕೊಂಡಿದ್ದಾರೆ. ಒಟ್ಟು 27 ಗ್ರಾಮಗಳ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆ ವಿದ್ಯುತ್ ಪೂರೈಕೆ ಕೊಡುಗೆ ನೀಡುತ್ತಿರುವ ಅವರು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ನಾವು ಕೃಷಿಕರು, ಕೃಷಿ ಮಾಡಿಕೊಂಡು ಜೀವನ ಮಾಡಿಕೊಂಡು ಬಂದಿರೋ ಅಂತವರು, ನಮ್ಮ ಈ ಭಾಗದ ರೈತರು ಕರೆಂಟ್ಗೆ ಬಹಳ ಕಷ್ಟ ಅನುಭವಿಸ್ತಾ ಇದ್ರು. ಈ ಭಾಗದ ರೈತರು ದ್ರಾಕ್ಷಿ ಬೆಳೀತಾರೆ, ಹೂವ ಬೆಳೀತಾರೆ, ತರಕಾರಿ ಬೆಳೀತಾರೆ. ಒಂದು ದಿವಸ ನೀರು ಬಿಡ್ಲಿಲ್ಲ ಅಂದ್ರು ನಮ್ ತರಕಾರಿಗೆ ಹೂಗೆ ಬಹಳ ಕಷ್ಟ ಆಗ್ತಾ ಇತ್ತು. ಈ ಯೋಜನೆ ಮೆಗಾ ಅವರು ಬಟ್ಟು ಅಮೃತ ಅವರು ಎರಡೂ ಕಂಪ್ನಿ ಈಗ ನಮ್ ಭಾರತ ದೇಶದಲ್ಲೇ ಅವ್ರು ಮಾಡ್ತಾರೆ. ಲಾಭಕ್ಕೋಸ್ಕರವಾಗಲ್ಲ, ನಾನು ಕೃಷಿಕರು ರೈತರ ಪರವಾಗಿ ಅದು ವಿಚಾರ ಗೊತ್ತಾಗಿ 4 ಕಿಲೋಮೀಟರ್ ಅಲ್ಲೇ ನಮ್ಗೆ ಈ ಕರೆಂಟ್ ಅಲ್ಲಿಗೆ ಹೋದ್ರೆ ನಮ್ಗೆ ಅವಕಾಶಗಳು ಸಿಗ್ತವೆ, ಒಳ್ಳೇದಾಗ್ತದೆ ಅಂತೇಳಿ ನಾನು ರೈತ ಆಗಿ ರೈತರಿಗೆ ಸಹಾಯ ಆಗ್ಲಿ ಅಂತೇಳಿ ನಾನು ಕೊಟ್ಟಿದ್ದೀನಿ ಲ್ಯಾಂಡ್. ಈಗ 27 ಹಳ್ಳಿಗೆ ಹೋಗ್ತಾ ಇತ್ತೆ ನಮ್ ಕರೆಂಟ್. ನಂದ್ರಲ್ಲಿ ಲೆಕ್ಕ ಇರೋದು 3,500 ಪಂಪ್ ಸೆಟ್ಟು, ಲೆಕ್ಕ ಇಲ್ದಿರ ಓಡಿಸ್ಕೊಂತಾ ಇರೋದು 3,000. 6,000 ಪಂಪ್ ಸೆಟ್ಗೆ 14 ಮೆಗಾವಾಟ್ ಕರೆಂಟ್ ಇವತ್ತು ಉತ್ಪತ್ತಿ ಆಗ್ತಾ ಇತ್ತೆ 40 ಎಕರೆಯಲ್ಲಿ.
0: ಕೃಷ್ಣಾ ಮೇಲ್ದಂಡೆ ಯೋಜನೆ 3ರ ಅಡಿ 184 ಗ್ರಾಮಗಳ ಪೈಕಿ 87 ಗ್ರಾಮಗಳ ಭೂ ಸ್ವಾಧೀನ ಪ್ರಕ್ರಿಯೆಗೆ ಶೀಘ್ರವೇ ನೋಟಿಫಿಕೇಶನ್ ಹೊರಡಿಸಲಾಗುವುದು. ಕಾನೂನು ಪ್ರಕಾರ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು. ಬೆಂಗಳೂರಿನಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ನಿಗಮ ವ್ಯಾಪ್ತಿಯ ವಿಜಯಪುರ, ಬಾಗಲಕೋಟೆ, ರಾಯಚೂರು ಸೇರಿದಂತೆ 7 ಜಿಲ್ಲೆ, 46 ತಾಲೂಕು, 33 ವಿಧಾನಸಭಾ ಕ್ಷೇತ್ರಗಳ ಸಿಬ್ಬಂದಿ ವಿವರ, ಕೆರೆ ತುಂಬಿಸುವ ಯೋಜನೆಗಳ ಕುರಿತು ಸಚಿವರು ಮಾಹಿತಿ ಪಡೆದರು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇಂದು 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಚಾಲನೆ ನೀಡಲಿದೆ. 2047ರ ವೇಳೆಗೆ ವಿಕಸಿತ ಭಾರತದ ಅಡಿಪಾಯವಾಗಿ ಸುಪೋಷಿತ ಭಾರತ ನಿರ್ಮಿಸುವ ಗುರಿಯೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಪೌಷ್ಟಿಕಾಂಶವನ್ನು ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯಸೂಚಿಯ ಕೇಂದ್ರ ಸ್ಥಾನದಲ್ಲಿರಿಸಲು 2018ರಲ್ಲಿ ಪೋಷಣ್ ಅಭಿಯಾನವನ್ನು ಆರಂಭಿಸಲಾಯಿತು. ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬುದು 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಧ್ಯೇಯವಾಕ್ಯವಾಗಿದೆ. ಬಾಗಲಕೋಟೆ ತಾಲೂಕು ಮುಡಪಲಜೀವಿ ಗ್ರಾಮದಲ್ಲಿ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡ ಹಾಗೂ ಬಾಗಲಕೋಟೆ ನಗರದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡಿರುವ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗಳಿಗೆ ಶಾಸಕ ಉಮೇಶ್ ಮೇಟಿ ಚಾಲನೆ ನೀಡಿದರು. ಚಾಮರಾಜನಗರದ ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಹನೂರು ಬಫರ್ ವಲಯದ ಬಚ್ಚೆದೊಡ್ಡಿ ಶಾಖೆಯಲ್ಲಿ ನಾಡ ಬಂದೂಕಿನಿಂದ ಜಿಂಕೆ ಕೊಂದು ಬೇಟೆಗಾರರು ಪರಾರಿಯಾದ ಘಟನೆ ನಡೆದಿದೆ. ಅರಣ್ಯ ಗಸ್ತಿನ ವೇಳೆ ಗುಂಡಿನ ಶಬ್ದ ಕೇಳಿದೆ. ಕೂಂಬಿಂಗ್ ಸಂದರ್ಭ ಜಿಂಕೆ ಕಳೇಬರ ಪತ್ತೆಯಾಗಿದೆ. ವನ್ಯಜೀವಿ ಅಪರಾಧ ವರದಿ ದಾಖಲು ಮಾಡಲಾಗಿದೆ ಎಂದು ವನ್ಯಜೀವಿ ಧಾಮದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಡಿ ನೋಂದಣಿಗೆ ಪ್ರಕ್ರಿಯೆಗೆ ವೇಗ ನೀಡಬೇಕು. ಇದರಿಂದ ಬಿಪಿಎಲ್ ಜಿಟಿ ಹೊಂದಿರುವ ಕುಟುಂಬಗಳಿಗೆ ಹೆಚ್ಚಿನ ಪ್ರಯೋಜನ ಸಿಗಲಿದ್ದು ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಸಂಪೂರ್ಣತ ಮಹತ್ವಾಕಾಂಕ್ಷಿ ಅಭಿಯಾನದ ಕೇಂದ್ರ ಪ್ರಭಾರಿ ಜಿಲ್ಲಾ ಉಸ್ತುವಾರಿ ಉಜ್ವಲ್ ಕುಮಾರ್ ಘೋಷ್ ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 2ನೇ ಹಂತದ ಬರ ಪರಿಶೀಲನೆ ಪ್ರಗತಿಯಲ್ಲಿ, ವೈಜ್ಞಾನಿಕ ಅಧ್ಯಯನದ ಬಳಿಕ ಬರ ತಾಲೂಕುಗಳ ಘೋಷಣೆ. ಜಾನುವಾರು ಮೇವಿನ ಕೊರತೆ ನೀಗಿಸಲು ರಾಜ್ಯಾದ್ಯಂತ 12,000 ಅಜೋಲಾ ಉತ್ಪಾದನಾ ಘಟಕಗಳ ಸ್ಥಾಪನೆ. ಇಂದು ಬೆಂಗಳೂರಿನಲ್ಲಿ ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆ ಶೃಂಗಸಭೆ. 9ನೇ ಸಾಲಿನ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ಇಂದು ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಇಬ್ಬೆಳಗ್ಗೆ 7:35.
2: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 132ರ ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾ ಎಂಆರ್ ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ

0: ಎಸ್ಆರ್ವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ರಾಯ ಮುದಿ ದಶರಥನನು
2: ಆಡಿಸುತ್ತ ಕೈಕೇಯಿ ಸ್ವೀಯ ವಶದಲ್ಲಿ ಕೋಸಲವನ್ನು ಆಳಿದಂತೆ
3: ಮಾಯೆ ಬೊಮ್ಮನ
2: ಬಿನದವಡಿಸಿ ನಮ್ಮೀ ಜಗವ ಕಾಯುವಳು ತನ್ನಿಚ್ಛೆ ಮಂಕುತಿಮ್ಮ.
1: ಈಗ 146ನೆಯ ಮುಕ್ತಕ. ಕಳೆದ ಕೆಲವು ಮುಕ್ತಕಗಳಲ್ಲಿ ಮಾಯೆಯ ವರ್ಣನೆಯನ್ನು ನೋಡ್ತಾ ಬರ್ತಿದ್ದೀವಿ. ಮಾಯೆ ಅನೇಕ ವಿಧದಲ್ಲಿ ನಮಗೆ ಕಾಣಿಸ್ಕೊಳ್ತಾಳೆ ಅಂತ ಮೊದಲು ಹೇಳಿ 145ನೇ ಮುಕ್ತಕದಲ್ಲಿ ತಾಯಿಯ ರೀತಿಯಲ್ಲಿ ಮಾಯೆ ಇರ್ತಾಳೆ, ನಾವೆಲ್ಲರೂ ಮಾಯೆಯ ಮಕ್ಕಳು ಅನ್ನುವಂಥ ಒಂದು ಉಪಮೆಯನ್ನು, ಹೋಲಿಕೆಯನ್ನು ಡಿ ವಿ ಜಿ ಅವರು ನಮಗೆ ಕೊಟ್ಟಿದ್ರು. ಆದರೆ ಒಂದು ಮತ್ತೆ ಹೇಳುವಂಥದ್ದು ಏನಂದರೆ, ಒಂದೇ ರೀತಿಯಲ್ಲಿ ಇರಲ್ಲ ಮಾಯೆ, ಅದೇ ಮಾಯೆ. ಒಂದೇ ರೀತಿಯಲ್ಲಿ ಇದ್ದರೆ ಅದು ಮಾಯೆಯಾಗಲ್ಲ, ಅದು ಪರಬ್ರಹ್ಮವೇ ಆಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಕೊಳ್ಳೋದ್ರಿಂದಲೇ ಅದನ್ನು ನಾವು ಮಾಯೆ ಅಂತ ಅನ್ನೋದು. ಮುಂದಿನ ಕೆಲವು ಮುಕ್ತಕಗಳಲ್ಲಿ ಈ ಬಹುರೂಪಿಯಾಗಿ ಬಹುಮುಖಿಯಾಗಿ ಕಾಣಿಸಿಕೊಳ್ಳುವಂಥ ಮಾಯೆಯನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಿ ತೋರಿಸ್ತಾರೆ ಡಿ ವಿ ಜಿ ಅವರು. ಹಿಂದಿನ ಮುಕ್ತಕದಲ್ಲಿ ತಾಯಿಯಂತೆ ಅಂತ ಹೇಳಿದ್ದಂಥವರು ಈಗ ಇನ್ನೊಂದು ರೀತಿಯ ಪಾಶದಲ್ಲಿ ಮಾಯೆ ನಮ್ಮನ್ನು ಹೇಗೆ ಬಂಧಿಸೋದಕ್ಕೆ ಸಾಧ್ಯ ಅನ್ನೋದನ್ನು ವರ್ಣಿಸ್ತಾರೆ. ಇಲ್ಲಿ ನಮಗೆಲ್ರಿಗೂ ಚಿರಪರಿಚಿತವಾಗಿರುವಂಥ ಒಂದು ಉದಾಹರಣೆಯನ್ನು, ಕಥೆಯ ಉದಾಹರಣೆಯನ್ನು ಕೊಟ್ಟು ಡಿ ವಿ ಜಿ ಅವರು ತಮ್ಮ ಮಾತನ್ನು ತಿಳಿಸ್ತಾರೆ. ದಶರಥನ ಕಥೆ ನಮಗೆಲ್ಲ ಗೊತ್ತು. ರಾಮಾಯಣದಲ್ಲಿ ದಶರಥನಿಗೆ 3 ಮಡದಿಯರಿದ್ದರು. ಅದರಲ್ಲಿ ಕಡೆಯವಳು ಯಾರು?
3: ಕೈಕೇಯಿ
1: ಕಡೆಯವಳು. ರಾಮಾಯಣಕ್ಕೆ ಬಹುದೊಡ್ಡ ತಿರುವನ್ನು ತಂದುಕೊಟ್ಟಿದ್ದೇ ಕೈಕೇಯಿ. ಅದು ಹೇಗೆ, ಅದು ಹೇಗೆ ಮಾಡಿದ್ಲವಳು
3: ಅಂದರೆ, ಪಟ್ಟಾಭಿಷೇಕ ರಾಮನಿಗೆ ಆಗುವಂಥ ಸಂದರ್ಭದಲ್ಲಿ ಸೊ ತನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನೋ ಒಂದು ಆಸೆನ ಇಟ್ಲು. ಅದಕ್ಕೂ ಮುಂಚೆ ಹಿಂದೆ ಒಂದ್ಸರಿ ದಶರಥ ಕೈಕೇಯಿಗೆ ಮಾತು ಕೊಟ್ಟಿದ್ದ. ಸೊ ಈ ಸಂದರ್ಭವನ್ನು ಬಳಸ್ಕೊಂಡು ಅವಳು
1: ಕರೆಕ್ಟ್. ಸೊ ತಾಯಿಯ ಪ್ರೀತಿ ಹೇಗೆ ಮಕ್ಕಳನ್ನು ಬಂಧಿಸುತ್ತೋ, ಹಾಗೆ ಜೀವನದಲ್ಲಿ ಮನುಷ್ಯರನ್ನು ಬಂಧಿಸುವಂಥ ಇನ್ನೊಂದು ರೀತಿಯ ಪ್ರೀತಿ ಅಂತಂದರೆ ಹೆಣ್ಣು ಗಂಡಿನ ಸಂಬಂಧ. ಪ್ರೇಮ ಪಾಶದಲ್ಲಿ ಎಲ್ಲರೂ ತಮ್ಮನ್ನು ತಾವು ಸಿಲುಕಿಸ್ಕೊಳ್ಳೋದು ಕೂಡ ನಾವು ನೋಡ್ತೀವಿ. ಸೊ ಹಾಗೆ ದಶರಥನಿಗೆ 3 ಮಡದಿಯರು, ಅದರಲ್ಲಿ ಕೈಕೇಯಿ ಅತ್ಯಂತ ಅಚ್ಚುಮೆಚ್ಚಿನ ಹೆಂಡತಿ. ಅನೇಕ ವರ್ಷ ಸುಖವಾಗಿ ದಾಂಪತ್ಯವನ್ನು ನಡೆಸಿ ಸಂತೋಷವಾಗಿ ಇದ್ದರು. ಒಂದು ಸಂದರ್ಭದಲ್ಲಿ ನೀನು ಹೇಳಿದಂಗೆ ವರವನ್ನು ದಶರಥ ಕೊಟ್ಟಿದ್ದ, ನಿನಗೇನು ಬೇಕೋ ನಾನು ಕೊಡ್ತೀನಿ, 2 ವರಗಳನ್ನು ನಿನಗೆ ಕೊಡ್ತೀನಿ ಹಾಗೆ ಅಂತ. ಸೊ ಆ ವರಗಳನ್ನು ಬಳಸಿ ತನ್ನ ಇಚ್ಛೆಯನ್ನು ಕಾಯ್ದುಕೊಂಡ್ಲು. ಅದು ಬಹಳ ಸ್ವಾರಸ್ಯಕರವಾದಂಥ ಘಟ್ಟದಲ್ಲಿ. ಅದರಿಂದಲೇ ಬಹುಶಃ ರಾಮಾಯಣವಾಯಿತು ಅಂತ ಹೇಳಿದ್ರೂ ತಪ್ಪಾಗಲ್ಲ. ಸೊ ಅದೇನು, ರಾಮನಿಗೆ ಇನ್ನೇನು ಪಟ್ಟಾಭಿಷೇಕ ಮಾಡಬೇಕು ಅಂಥೇಳಿ ದಶರಥ ಕಾಯ್ತಾ ಇದ್ದ. ದಶರಥ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನೋ ಹಂತ ತಲುಪಿದ ಅಂತಂದರೆ ಅವನಿಗೆ ವಯಸ್ಸಾಗಿತ್ತು ಅಂತ. ಸೊ ಆ ಮುದಿ ದಶರಥ ಅಂತ ಡಿ ವಿ ಜಿ ಅವರಲ್ಲಿ ಇಲ್ಲಿ ಹೇಳ್ತಾ ಇರುವಂಥದ್ದು ಕೂಡ ಬಹುಶಃ ಸ್ವಾರಸ್ಯಕರ ಅಂತ ನನಗನ್ಸುತ್ತೆ. ಯೌವನದ ದಶರಥನನ್ನು ಕೈಕೇಯಿ ಈ ರೀತಿ ಸಿಲುಕಿಸ್ಲಿಲ್ಲ. ಮುದಿ ದಶರಥ ಅಂದರೆ ತನ್ನ ಶಕ್ತಿ, ತನ್ನ ಸಾಮರ್ಥ್ಯಗಳು ಯಾವಾಗ ಕುಗ್ಗಿ ಹೋಗ್ತಾ ಇವೆಯೋ ಆಗ ನಾವೆಲ್ಲರೂ ಒಂದು ರೀತಿಯ ದೌರ್ಬಲ್ಯದ ಹಂತವನ್ನು ತಲುಪ್ತೀವಿ. ನಮಗೆ ಆ ಮುಂಚಿನ

0: ಒಂದು ಧಾರ್ಷ್ಟ್ಯ ಇರಲ್ಲ, ನಮ್ಮದೇ ನಡಿಬೇಕು ಅಂತ ಫಲವಾಗಿ ನಿಲ್ಲುವಂಥ ಒಂದು ಆತ್ಮಸ್ಥೈರ್ಯ ನಮಗಿರಲ್ಲ. ವಯಸ್ಸಾಗ್ತಾ ಆಗ್ತಾ ನಾವು ಡಿಪೆಂಡೆಂಟ್ಸ್ ಆಗ್ತೀವಿ, ಇನ್ನೊಬ್ಬರ ಮೇಲೆ ನಾವು ಅವಲಂಬನೆ ಅನಿವಾರ್ಯವಾಗಿ ನಮಗೆ ಮಾಡಿಕೊಳ್ಳಬೇಕಾಗತ್ತೆ. ಸೊ ಹಾಗೆ ಮುದಿ ದಶರಥನ ಹಂತದಲ್ಲಿ ಯೌವನದಲ್ಲಿ ಕೊಟ್ಟಿದ್ದಂಥ ಒಂದು ಮಾತನ್ನು ನೆನಪಿಸ್ಕೊಂಡು ಕೈಕೇಯಿ ಮುದಿ ದಶರಥನನ್ನು ಆಡಿಸಿದ್ಲು. ಯಾವ ಒಂದು ಸಂಭ್ರಮವನ್ನು ನೋಡಬೇಕು ಅಂತ ಇಡೀ ಜೀವನ ದಶರಥ ಕಾಯ್ತಾ ಇದ್ನೋ, ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ. ಅದಿನ್ನೇನು ಆಗಬೇಕು ಅನ್ನುವಾಗ ಇವಳು ಬಾಂಬ್ ಹಾಕಿದ್ಲು, ಎರಡು ವರಗಳನ್ನು ಕೇಳಿದ್ಲು. ಏನು ಎರಡು ವರಗಳು ಅವಳು ಕೇಳಿದ್ದು?
1: ರಾಮನಿಗೆ ಪಟ್ಟಾಭಿಷೇಕ ಆಗಬಾರ್ದು, ಭರತನಿಗೆ ಆಗಬೇಕು.
0: ಒಂದು ತನ್ನ ಮಗನಿಗಾಗಬೇಕು, ಇನ್ನೊಂದು ಆ ಕ್ಷಣದಲ್ಲಿ ತನ್ನ ಮಗನಿಗೆ ಕಂಟಕ ಅಂತ ಅವಳು ನೋಡ್ತಾ ಇದ್ದಂಥ ರಾಮನನ್ನು ದೂರ ಕಟ್ಟಬೇಕು ಅಂತ. ಸೊ ಒಟ್ಟಲ್ಲಿ ಸ್ವೀಯ ವಶದಲ್ಲಿ, ತನ್ನ ವಶದಲ್ಲಿ ಅದಿರಬೇಕು, ತನ್ನ ಮಗನಿಗೆ ಬರಬೇಕು, ತನ್ನ ಮಗನ ವಿರೋಧಿಗಳು ದೂರ ಹೋಗಬೇಕು ಅಂತ ಇಡೀ ಕೋಸಲವನ್ನು ತನ್ನ ವಶದಲ್ಲಿ ಪಡ್ಕೊಳ್ಳೋವಂಥ ಪ್ರಯತ್ನವನ್ನು ಕೈಕೇಯಿ ಮಾಡಿದ್ಲು. ಇದು ನಾವು ನೋಡಿರುವಂಥ ಕತೆ. ಇಂಥ ಸಂದರ್ಭಗಳನ್ನು ನಾವು ಜೀವನಗಳಲ್ಲಿ ನೋಡ್ತೀವಿ, ಅನೇಕರ ಜೀವನದಲ್ಲಿ ನಾವು ನೋಡ್ತೀವಿ, ನಮ್ಮ ಜೀವನಗಳಲ್ಲೂ ಎಷ್ಟೋ ಸರ್ತಿ ಅದು ಆಗಿರ್ಬೋದು. ಯಾರನ್ನು ನಾವು ಬಲವಾಗಿ ನಂಬಿರ್ತೀವೋ, ನಮ್ಮವರು ಅಂತ ಅಂದ್ಕೊಂಡಿರ್ತೀವೋ, ಯಾವುದೋ ದುರದೃಷ್ಟವಶಾತ್ ಯಾವುದೋ ಒಂದು ಆಲೋಚನೆಗೆ ಸಿಲುಕಿ ಅವರು ನಮ್ಮ ವೀಕ್ ಪಾಯಿಂಟ್ ಯಾವಾಗಿರುತ್ತೋ, ನಮ್ಮ ದೌರ್ಬಲ್ಯದ ಕಷ್ಟದ ಸನ್ನಿವೇಶ ಯಾವಾಗಿರುತ್ತೋ ಆವಾಗಲೇ ಇನ್ನೊಂದು ಆಘಾತವನ್ನು ಕೊಡೋದು ನಾವು ಎಷ್ಟೋ ಸರ್ತಿ ನೋಡಿರ್ತೀವಿ. ನಾವೆಲ್ಲ ಚೆನ್ನಾಗಿದ್ದಾಗ ನಮ್ಮ ಜೊತೆ ಚೆನ್ನಾಗೇ ಇದ್ದು, ನಮಗೆ ಕಷ್ಟ ಬಂದಾಗ ಇನ್ನಷ್ಟು ಕಷ್ಟಗಳನ್ನು ಸೇರಿಸೋವಂಥದ್ದು. ಕೈಕೇಯಿ ಹಾಗೆ ನೋಡಿದರೆ ಮೊದಲಿಂದ ಆ ಥರನೇ ಇದ್ಲ ಅಂದರೆ ಗೊತ್ತಿಲ್ಲ, ಆ ಥರ ಇರಲಿಕ್ಕಿಲ್ಲ. ಯಾಕೆ ಸಂತೋಷವಾಗಿ ಆ ಒಂದು ಕುಟುಂಬ ಎಲ್ಲರ ಜೊತೆ ಎಲ್ಲರೂ ಒಟ್ಟಾಗಿ ಬೆಳೀತಾ ಇದ್ರು ಅನ್ನೋ ಕಥೆಗಳನ್ನೇ ವಾಲ್ಮೀಕಿ ಮುಂಚೆಯಿಂದ ಹೇಳ್ತಾ ಬಂದದ್ದು. ಮಂಥರೆ ಕೈಕೇಯಿಗೆ ಈ ಚುಚ್ಚು ಮಾತು ಹೇಳಿಕೊಟ್ಟು ಆ ಕೆಟ್ಟು ಬೀಜ ಕೈಕೇಯಿಯ ತಲೆಯಲ್ಲಿ ಬಿತ್ತಿ ಅದು ಬೆಳೆದು ಕೈಕೇಯಿ ಈ ರೀತಿ ದಶರಥನ ಮುಂದೆ ತನ್ನ ವರಗಳನ್ನು ಡಿಮ್ಯಾಂಡ್ ಮಾಡಿದ್ಲು. ಸೊ ಹಾಗಾದರೆ ಮಂಥರೆಗೆ ಪ್ರೇರೇಪಣೆ ಎಲ್ಲಿಂದ ಬಂತು? ಸೊ ಹೀಗೆ ಒಂದರಿಂದ ಒಂದು ನಾವು ಹುಡುಕ್ತಾ ಹೋದಾಗ ಅದೇ ಮಾಯೆ. ನೇರವಾಗಿ ಕೈಕೇಯಿಗೆ ಈ ಪ್ರೇರಣೆ ಬರದೇ ಹೋದರೂ ಕೂಡ ಕೈಕೇಯಿಯ ಮನದಲ್ಲಿ ಆ ಸ್ಫುರಣೆ ಬರಬೇಕಾದ್ರೆ ಎಲ್ಲಿಂದಲೋ ಒಂದು ಸಂದರ್ಭ ಕೂಡಿ ಬರಬೇಕು. ಅದು ರಾಮಾಯಣದಲ್ಲಿ ತನ್ನ ದಾಸಿಯಾದಂಥ ಮಂಥರೆಯ ರೂಪದಲ್ಲಿ ಬಂತು. ಸೊ ಅದು ಬರ್ತಿದ್ದಂಗೆ ಕೈಕೇಯಿಯ ರೂಪವೇ ಬದಲಾಗೋಯಿತು. ಸೊ ತಾಯಿಯಂತೆ ರಾಮನನ್ನು ಅಷ್ಟು ವರ್ಷ ಬೆಳೆಸಿದಂಥವಳು ಈಗ ರಾಮನಿಗೆ ವೈರಿಯೇ ಆಗ್ಬಿಟ್ಲು. ಪ್ರೀತಿಯಿಂದ ಗಂಡನ ಸೇವೆ ಮಾಡ್ತಾ ಇದ್ದಂಥವಳು ಗಂಡನ ಕಷ್ಟದ ಪರಿಸ್ಥಿತಿಯಲ್ಲಿ ತನಗೆ ಬೇಕಾದದ್ದು ತನ್ನ ಸ್ವಾರ್ಥವನ್ನು ಮೆರೆಸುವಂಥ ರೀತಿಯಲ್ಲಿ ಪರಿವರ್ತನೆಗೊಂಡ್ಲು. ಸೊ ಹಾಗೆ ಯಾವ ಸಂದರ್ಭದಲ್ಲಿ ಹೇಗೆ ಇದು ವ್ಯತ್ಯಾಸ ಆಗುತ್ತೆ ಅನ್ನೋದು ನಮಗೆ ಹೇಳೋದಕ್ಕಾಗಲ್ಲ. ಇಲ್ಲಿ ಬಹಳ ಸ್ವಾರಸ್ಯಕರವಾಗಿ ಡಿ ವಿ ಜಿಯವರು ಒಂದು ಮುಂದಿನ ಮೂರನೇ ವಾಕ್ಯದಲ್ಲಿ ಒಂದು ಚೆನ್ನಾಗಿರುವಂಥ ಪದ ಹೇಳ್ತಾರೆ. ಮಾಯೆ ಬೊಮ್ಮನ ಬಿನದ ಒಡಿಸಿ. ಬಿನದ ಅಂದರೆ ವಿನೋದ, ಅಂದರೆ ತಮಾಷೆ ಮಾಡೋ ರೀತಿಯಲ್ಲಿ, ಅವಳನ್ನ ಒಪ್ಪಿಸುವಂಥ ರೀತಿಯಲ್ಲಿ, ಯಾರನ್ನ ಬ್ರಹ್ಮನನ್ನ ಈ ರೀತಿ ಮಾಡೋವಂಥದ್ದು ಅದು ಸರಿಯಲ್ಲ, ಅದು ತಪ್ಪಿನ ಕೆಲಸ. ಅದು ಒಂದು ಸಂಭ್ರಮದ ಸನ್ನಿವೇಶದಲ್ಲಿ ಈ ಥರ ಒಂದು ವಿಷದ ಬೀಜವನ್ನು ಬಿತ್ತುವಂಥದ್ದು ಸರಿಯಲ್ಲ. ಆದರೆ ಬ್ರಹ್ಮ ಕೂಡ ಇದಕ್ಕೆ ಒಪ್ಪಬೇಕು ಅನ್ನೋ ರೀತಿಯಲ್ಲಿ ಮಾಡುವಂಥದ್ದು ಇರುತ್ತಲ್ಲ, ಅದು ಅಲ್ಲಿರುವಂಥ ಸ್ವಾರಸ್ಯ. ಅದು ಕೈಕೇಯಿ ಮಾಡಿ ತಪ್ಪ ಅಂದರೆ ತಪ್ಪಲ್ಲ, ಯಾಕೆ ಅವಳಿಗೆ ಆ ವರ ಇತ್ತಲ್ಲ. ಸೊ ರೂಲ್ಸ್ ಪ್ರಕಾರ ನೋಡಿದರೆ ಅವಳೇನು ತಪ್ಪು ಮಾಡಿಲ್ಲ, ರೂಲ್ಸ್ ಪ್ರಕಾರ ಸರಿಯಾಗಿ ಮಾಡಿದ್ದಾಳೆ. ಆ ರೂಲ್ಸನ್ನ ಉಪಯೋಗಿಸಂಥ ಸಂದರ್ಭ ತಪ್ಪಿರಬಹುದು, ಆದರೆ ಬ್ರಹ್ಮ ಕೂಡ ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆ ತನಗೆ ಇದ್ದಂತಹ ಒಂದು ಹಕ್ಕು ಏನಿತ್ತು ಆ ಹಕ್ಕನ್ನು ಚಲಾಯಿಸಿದಾಳೆ ಅವಳು, ಯಾರಿಗೂ ಅವಳೇನು ಮೋಸ ಮಾಡಿದ್ಲು ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗೆ ಬೊಮ್ಮನನ್ನು ವಿನೋದಪಡಿಸಿ, ಬೊಮ್ಮನನ್ನು ರಮಿಸಿ, ಬೊಮ್ಮನು ಕೂಡ ಒಪ್ಪುವ ರೀತಿಯಲ್ಲಿ ತನ್ನ ಕಾರ್ಯವನ್ನು ಸಾಧಿಸಿಕೊಂಡ್ಲು, ತನ್ನಿಚ್ಛೆಯನ್ನು ಅವಳು ಮೆರೆದ್ಲು. ಸೊ ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಮಗೆ ಆಗದಂತಹ ವ್ಯಕ್ತಿಗಳು ಮಾತ್ರ ನಮಗೆ ತೊಂದರೆ ಕೊಡ್ತಾರೆ ಅಂತ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ನಮಗೆ ನಮ್ಮವರು ಅಂತ ನಾವು ಅಂದ್ಕೊಂಡಿರ್ತೀವೋ ಅವರೂ ಕೂಡ ಈ ಮಾಯೆಯ ಒಂದು ಹಿಡಿತಕ್ಕೆ ಸಿಲುಕಿದಾಗ ಮಾಯೆಯ ವಶಕ್ಕೆ ಸಿಕ್ಕಿಬಿದ್ದಾಗ

0: ಯಾವುದೋ ಇದೇ ಥರದ ಮಂಥರೆ ಅವರ ಮನಸ್ಸಿನಲ್ಲೂ ಈ ಥರದ ವಿಷಯದ ಬೀಜವನ್ನು ಬಿತ್ತಬಹುದು. ಬಿತ್ತುಬಿಟ್ಟು ನೇರವಾಗಿ ನಮಗೆ ವಿರೋಧವನ್ನು ವ್ಯಕ್ತಪಡಿಸದೇ ಹೋದರೂ ಕೂಡ ಇಂಡೈರೆಕ್ಟಾಗಿ ಪರೋಕ್ಷವಾಗಿ ನಮ್ಮ ಕಷ್ಟಗಳನ್ನು ಮತ್ತಷ್ಟು ಹೆಚ್ಚಿಸಬಹುದು. ಸೊ ಹಾಗೆ ಈ ದಶರಥನ ಒಂದು ಕಷ್ಟದ ಪರಿಸ್ಥಿತಿ ಹೇಗಿತ್ತಪ್ಪ ಅಂತಂದರೆ, ಕೈಕೇಯಿಯ ಒಂದು ಪ್ರೇಮದ ಪಾಶಕ್ಕೆ ಅವನು ಸಿಲುಕಿ ಮಾತನ್ನು ಕೊಟ್ಟ ನಂತರ ಅದನ್ನು ಅವನು ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ನಾವು ಕೂಡ ಆ ರೀತಿಯ ಅನೇಕ ಸಂಬಂಧಗಳ ಪಾಶಗಳಲ್ಲಿ ಸಿಲುಕಿಬಿಟ್ಟಿರ್ತೀವಿ. ಆ ಸಂಬಂಧಗಳ ಪಾಶಗಳು ಪ್ರಾರಂಭದಲ್ಲಿ ನಮಗೆ ಹೂವಿನ ಹಾರ ಅಂತ ಅನಿಸಿದ್ರೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಅದು ನಮ್ಮ ಕೈಗಳಿಗೆ ಸರಪಣಿಯೂ ಆಗಬಹುದು, ನಮ್ಮ ಕುತ್ತಿಗೆಗೆ ಕುಣಿಕೆ ಕೂಡ ಆಗಬಹುದು. ಸೊ ಮಾಯೆ ಹಾಗೆ ಬಹುರೂಪಿಯಾಗಿ ನಮಗೆ ಕಾಣಿಸ್ಕೊಳ್ತಾಳೆ ಅನ್ನೋ ನೆನಪಿಟ್ಕೊಳ್ಳಿ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 132 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ ಉದ್ದಟತನದಿಂದ ತನ್ನ ಕುಲದ ನಾಶಕ್ಕೆ ಕಾರಣನಾದ ಕೃಷ್ಣನ ಪುತ್ರ ಸಾಂಬ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಗದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಉದ್ದಟತನದಿಂದ ತನ್ನ ಕುಲದ ನಾಶಕ್ಕೆ ಕಾರಣನಾದ ಕೃಷ್ಣನ ಪುತ್ರ ಸಾಂಬ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಶಮಂತಕ ಮಣಿಯ ಘಟನೆಯ ನಂತರ ಶ್ರೀಕೃಷ್ಣನು ಜಾಂಬವತಿಯನ್ನು ವಿವಾಹವಾದರೂ ಅವರಿಗೆ ಬಹಳ ಕಾಲ ಸಂತಾನವಿರಲಿಲ್ಲ. ಜಾಂಬವತಿಯ ಕೋರಿಕೆಯ ಮೇರೆಗೆ ಶ್ರೀಕೃಷ್ಣನು ಉಪಮನ್ಯು ಮಹರ್ಷಿಗಳ ಮಾರ್ಗದರ್ಶನದಲ್ಲಿ ಕೈಲಾಸನಾಥವನ್ನು ಕುರಿತು ಕಠಿಣ ತಪಸ್ಸು ಆಚರಿಸಿದನು. ಸಾಂಬಶಿವನ ಅನುಗ್ರಹದಿಂದ ಜನಿಸಿದ ಬಾಲಕನಿಗೆ ಸಾಂಬ ಎಂದು ನಾಮಕರಣ ಮಾಡಲಾಯಿತು. ಸಾಂಬನು ನೋಡಲು ಕೃಷ್ಣನಷ್ಟೇ ತೇಜಸ್ವಿಯು ಸಕಲ ಯುದ್ಧ ಕಲೆಗಳಲ್ಲಿ ಅಪ್ರತಿಮ ವೀರನೂ ಆಗಿ ಬೆಳೆದನು. ಆದರೆ ಅವನಲ್ಲಿದ್ದ ಮಿತಿ ಮೀರಿದ ಹಠ ಮತ್ತು ಅಹಂಕಾರ ಅವನ ವ್ಯಕ್ತಿತ್ವಕ್ಕೆ ಕಳಂಕ ತಂದವು. ಸಾಂಬನು ಸಾಹಸ ಮತ್ತು ಅವನ ದುರ್ವರ್ತನೆಗಳೆರಡನ್ನೂ ಮೆರೆಯುತ್ತಾ ನಡೆದನು. ದುರ್ಯೋಧನ ಮಗಳು ಲಕ್ಷ್ಮಣೆಯ ಸ್ವಯಂವರಕ್ಕೆ ತೆರಳಿದ ಸಾಂಬನು ವಿಧಿವಿಧಾನಗಳಿಗೆ ಕಾಯದೆ ಆಕೆಯನ್ನು ಅಪಹರಿಸಲು ಯತ್ನಿಸಿ ಕೌರವರ ಸೈನ್ಯಕ್ಕೆ ಸೆರೆಯಾದನು. ಇದನ್ನು ತಿಳಿದ ಬಲರಾಮನು ಹಸ್ತಿನಪುರಕ್ಕೆ ತೆರಳಿ ಸಾಂಬನನ್ನು ಬಿಡಿಸಲು ಕೋರಿದನು. ಕೌರವರು ಯಾದವರನ್ನು ಹೀಯಾಳಿಸಿದಾಗ ಕುಪಿತಗೊಂಡ ಬಲರಾಮ ತನ್ನ ನೇಗಿಲಿನಿಂದ ಇಡೀ ಹಸ್ತಿನಾಪುರವನ್ನೇ ಗಂಗೆಗೆ ಎಳೆಯ ತೊಡಗಿದನು. ಎದರಿದ ಕೌರವರು ಕ್ಷಮೆಯಾಚಿಸಿ ಸಾಂಬ ಮತ್ತು ಲಕ್ಷ್ಮಣೆಯ ವಿವಾಹವನ್ನು ವಿಜೃಂಭಣೆಯಿಂದ ನೆರವೇರಿಸಿದರು. ಮತ್ತೊಂದೆಡೆ ಸಾಂಬನ ಉದ್ದಟತನ ಋಷಿಗಳನ್ನು ಬಿಡಲಿಲ್ಲ. ಒಮ್ಮೆ ದುರ್ವಾಸ ಮುನಿಗಳನ್ನು ಅಪಹಾಸ್ಯ ಮಾಡಿದ ಪರಿಣಾಮವಾಗಿ ಆತ ಕುಷ್ಠರೋಗಕ್ಕೆ ತುತ್ತಾದನು. ತಂದೆ ಕೃಷ್ಣನ ಮಾರ್ಗದರ್ಶನದಂತೆ ಚಂದ್ರಭಾಗ ನದಿಯ ತೀರದಲ್ಲಿ 12 ವರ್ಷ ಸೂರ್ಯನಾರಾಯಣನನ್ನು ಆರಾಧಿಸಿ ರೋಗ ಮುಕ್ತನಾದನು. ಕೃತಜ್ಞತೆಯಿಂದ ಆತ ಸೂರ್ಯ ದೇವಾಲಯವನ್ನು ಪ್ರತಿಷ್ಠಾಪಿಸಿದನು. ಆದರೆ ಗುಣಮುಖನಾದರೂ ಅವನ ಕುಚೇಷ್ಟೆಯ ಸ್ವಭಾವ ಮಾತ್ರ ಬದಲಾಗಲಿಲ್ಲ. ಯದುವಂಶದ ಅವನತಿಯ ಕಾಲ ಸನ್ನಿಹಿತವಾದಾಗ ಸಾಂಬ ಮತ್ತು ಆತನ ಮಿತ್ರರು ಮಹರ್ಷಿಗಳಾದ ವಿಶ್ವಾಮಿತ್ರ, ಕಣ್ವ ಹಾಗೂ ನಾರದರನ್ನು ಪರೀಕ್ಷಿಸಲು ಅದೇ ಒದ್ದಟತನದಿಂದ ಮುಂದಾದರು. ಸಾಂಬನಿಗೆ ಗರ್ಭಿಣಿ ಸ್ತ್ರೀಯ ವೇಷ ತೊಡಿಸಿ ಈಕೆ ಹೆಣ್ಣೋ ಗಂಡೋ ಏನನ್ನು ಹಡಿಯುತ್ತಾಳೆ ಎಂದು ಋಷಿಗಳನ್ನು ಅಣಕಿಸಿದರು. ಋಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಸತ್ಯವನ್ನರಿತು ಇವಳು

ಇಡೀ ಯದುವಂಶವನ್ನೇ ಬೇರು ಸಹಿತ ನಾಶ ಮಾಡುವ ಕಬ್ಬಿಣದ ಹೊನಕೆಯನ್ನು ಹೆರುತ್ತಾಳೆ ಎಂದು ಶಾಪವಿತ್ತರು. ಮರುದಿನವೇ ಸಾಂಬಾನ ಹೊಟ್ಟೆಯಿಂದ ಕಬ್ಬಿಣದ ಮುಸಲ ಹೊರಬಂತು. ರಾಜ ಉಗ್ರಸೇನನು ಭಯಭೀತನಾಗಿ ಆ ಹೊನಕೆಯನ್ನು ಪುಡಿ ಪುಡಿ ಮಾಡಿಸಿ ಪ್ರಭಾಸ ತೀರ್ಥದ ಸಮುದ್ರಕ್ಕೆ ಎಸೆಸಿದನು. ಆದರೆ ಆ ಕಬ್ಬಿಣದ ಪುಡಿಯು ಕಡಲ ತೀರದಲ್ಲಿ ಹರಿತವಾದ ಏರಕ ಎಂಬ ಗರಿಕೆ ಹುಲ್ಲಾಗಿ ಬೆಳೆಯಿತು. ಅರಿಯಲಾಗದೆ ಉಳಿದ ಒಂದು ಕಬ್ಬಿಣದ ಚೂರನ್ನು ನುಂಗಿದ ಮೀನು ಬೆಸ್ತನ ಬಲಗಿ ಬಿದ್ದು ಅಂತಿಮವಾಗಿ ಜರ ಎಂಬ ಬೇಟೆಗಾರನ ಬಾಣದ ಮನೆಯಾಯಿತು. ಕಾಲಕ್ರಮೇಣ ಪ್ರಭಾಸ ಕ್ಷೇತ್ರದಲ್ಲಿ ಯಾದವರು ಮದ್ಯಪಾನದ ಮದದಲ್ಲಿ ಪರಸ್ಪರ ಜಗಳವಾಡಿ ಅದೇ ಹರಿತವಾದ ಹುಲ್ಲನ್ನೇ ಆಯುಧಗಳನ್ನಾಗಿ ಬಳಸಿ ಹೊಡೆದಾಡಿ ಇಡೀ ವಂಶವನ್ನೇ ಸರ್ವನಾಶ ಮಾಡಿಕೊಂಡರು. ಅಂತಿಮವಾಗಿ ಅರಣ್ಯದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಶ್ರೀಕೃಷ್ಣನ ಪಾದವನ್ನು ಜಿಂಕೆಯೊಂದು ತಪ್ಪಾಗಿ ಭಾವಿಸಿದ ಬೇಟೆಗಾರ ಜರ ಅದೇ ಕಬ್ಬಿಣದ ಮೊನೆಯಿಂದ ಬಾಣವನ್ನು ಪ್ರಯೋಗಿಸಿದಾಗ ಕೃಷ್ಣಾವತಾರ ಸಮಾಪ್ತಿಯಾಯಿತು. ನಮ್ಮಲ್ಲಿ ಎಷ್ಟೇ ರೂಪ ಸೌಂದರ್ಯ ಪರಾಕ್ರಮ ಅಥವಾ ದೈವಿಕ ಹಿನ್ನೆಲೆ ಇದ್ದರೂ ವಿನಯ ಮತ್ತು ಸಂಸ್ಕಾರವಿಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಕೆಲವೊಮ್ಮೆ ಅಪರಿಮಿತ ಜ್ಞಾನಿಗಳಾದ ಸಾಧಕರಾದ ತಂದೆ ತಾಯಿಗಳಿಗೂ ಕೂಡ ಇಂತಹ ಮಕ್ಕಳು ಹುಟ್ಟಿಬಿಡುತ್ತಾರೆ. ತಮ್ಮೆಲ್ಲ ವಿದ್ಯೆ ಸಂಸ್ಕಾರ ಜ್ಞಾನದ ಬಲದಿಂದಲೂ ಈ ತಂದೆ ತಾಯಿಗಳು ಮಕ್ಕಳನ್ನು ತಿದ್ದಲು ಸಾಧ್ಯವಾಗುವುದಿಲ್ಲ. ಕಾರಣವಿಷ್ಟೇ, ಮಕ್ಕಳ ಮಿತಿಮೀರಿದ ಅಹಂಕಾರ ಮತ್ತು ಉದ್ದಟತನ. ಆದ್ದರಿಂದಲೇ ಮಕ್ಕಳನ್ನು ಎಳವೆಯಿಂದಲೇ ಬಹಳ ಜಾಗರೂಕರಾಗಿ ಬೆಳೆಸಬೇಕು. ತಂದೆ ತಾಯಿಗಳು ಹೆಸರು ಮಾಡಿದರಂತೂ ಮಕ್ಕಳಿಗೆ ಅದು ಬಹಳ ಬೇಗ ಪ್ರಭಾವ ಬೀರುತ್ತದೆ. ಅಂತಹ ಸಮಯದಲ್ಲಿ ತಂದೆ ತಾಯಿಗಳ ಅಧಿಕಾರ ಅಂತಸ್ತು ಮಕ್ಕಳ ಮೇಲೆ ಕೆಟ್ಟ ಪ್ರಭಾವ ಬೀರದಂತೆ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ಎಲ್ಲ ಆಸ್ತಿ ಅಂತಸ್ತು ಅಧಿಕಾರ ಇದ್ದರೂ ಆ ಮಕ್ಕಳು ಅಧೋಗತಿಗೆ ಇಳಿಯುವುದನ್ನು ನೋಡಬೇಕಾದ ಕರ್ಮ ತಂದೆ ತಾಯಿಗಳಿಗೆ ತಪ್ಪಿದ್ದಲ್ಲ. ತಮ್ಮ ಭವಿಷ್ಯವನ್ನು ತಾವೇ ಹಾಳು ಮಾಡಿಕೊಳ್ಳುವ ಮಕ್ಕಳನ್ನು ನಂತರ ಎಷ್ಟು ಹಣದಿಂದಲೂ ಸರಿಪಡಿಸಲಾಗದು. ಅಧಿಕಾರ ಸಂಪತ್ತಿಗಿಂತ ನಂಬತ್ತೆ ಮತ್ತು ಸಂಸ್ಕಾರವೇ ಬದುಕಿಗೆ ನಿಜವಾದ ಶ್ರೀರಕ್ಷೆ. ಪ್ರಿಯ ಕೇಳುಗರೆ, ಕೇಳುದರಲ್ಲಷ್ಟೊತ್ತು ಉದ್ದಟತನದಿಂದ ತನ್ನ ಕುಲದ ನಾಶಕ್ಕೆ ಕಾರಣನಾದ ಕೃಷ್ಣನ ಪುತ್ರ ಸಾಂಬ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಚನ್ನದ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 9/9/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಇದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣ ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ ಚಂದ್ರ ಎಸ್ ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ಟಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಬೆಳಿಗ್ಗೆ 9:30-12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ತುರ್ತು ಚಿಕಿತ್ಸಾ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಫಿನ್ಟೆಕ್ ಕ್ಷೇತ್ರದಲ್ಲಿ ಭಾರತ ಅಸಾಮಾನ್ಯ ಪ್ರಗತಿ, ಯುಪಿಐ ಯಶಸ್ಸಿನ ಸಾರಥಿ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರಣಾಸಿಯಲ್ಲಿ ಇಂದು 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ಶ್ರೀಲಂಕಾದ ಸಂಕಷ್ಟದ ಸಮಯದಲ್ಲಿ ಭಾರತದಿಂದ ಸದಾ ಬೆಂಬಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭಾರತ ಕುವೈತ್ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ಸಂಪನ್ನ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ, ವಿವಿಧ ಪದಕ ಪಂದ್ಯಗಳಲ್ಲಿ ಇಂದು ಭಾರತೀಯ ಬಿಲ್ಲುಗಾರರು ಕಣದಲ್ಲಿ. ವಾರ್ತೆಗಳ ವಿವರ: ಭಾರತದ ಫಿನ್ಟೆಕ್

0: ಕ್ಷೇತ್ರ ಅಭೂತಪೂರ್ವ ಪ್ರಗತಿ ಸಾಧಿಸಿದ್ದು, ದೇಶದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಈ ಯಶಸ್ಸಿನ ಸಾರಥಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಮುಂಬೈನಲ್ಲಿ ನಿನ್ನೆ ಜಾಗತಿಕ ಫಿನ್ಟೆಕ್ ಉತ್ಸವ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಡಿಜಿಟಲ್ ಕ್ಷೇತ್ರದಲ್ಲಿ ಭಾರತ ಸಾಧಿಸಿರುವ ಈ ಪರಿವರ್ತನೆ ಅಗಾಧವಾಗಿದ್ದು, ಜಗತ್ತಿನಲ್ಲಿ ಫಿನ್ಟೆಕ್ ಕುರಿತ ಚರ್ಚೆಯಲ್ಲಿ ಯುಪಿಐ ಪ್ರಸ್ತಾಪವಿಲ್ಲದೆ ಅದು ಅಪೂರ್ಣವಾಗಲಿದೆ ಎಂದರು. ತಂತ್ರಜ್ಞಾನದ ಮೂಲಕ ಸಾರ್ವಜನಿಕರನ್ನು ಸಶಕ್ತಗೊಳಿಸುವ ಕುರಿತು ಮಾತನಾಡಿದ ಪ್ರಧಾನಿ, ಸಾಂಪ್ರದಾಯಿಕ ಬ್ಯಾಂಕಿಂಗ್ ವ್ಯವಸ್ಥೆ ತಲುಪಲು ಸಾಧ್ಯವಾಗದ ಗ್ರಾಮೀಣ ಹಾಗೂ ದೂರದ ಪ್ರದೇಶಗಳಿಗೆ ತಲುಪಿ ಜನಸಾಮಾನ್ಯರನ್ನು ಆರ್ಥಿಕವಾಗಿ ಮುಖ್ಯವಾಹಿನಿಗೆ ತರಲು ಯುಪಿಐ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು. ಆಗಸ್ಟ್ ತಿಂಗಳೊಂದರಲ್ಲೇ 24 ಶತಕೋಟಿಗೂ ಅಧಿಕ ಯುಪಿಐ ವಹಿವಾಟುಗಳು ನಡೆದಿರುವುದನ್ನು ಈ ವೇಳೆ ಅವರು ಪ್ರಸ್ತಾಪಿಸಿದರು. ಯುಪಿಐ ಸಾಧಿಸಿರುವ ಈ ಕ್ರಾಂತಿಕಾರಿ ಬದಲಾವಣೆಯನ್ನು ಕಂಡು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್, ಯುಪಿಐ ಕೇವಲ ತಾಂತ್ರಿಕ ಪ್ರಗತಿಯಲ್ಲ, ಅದೊಂದು ಇಡೀ ನಾಗರಿಕತೆಯ ಯಶೋಗಾಥೆ ಎಂದು ಬಣ್ಣಿಸಿರುವುದನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ಮರಿಸಿದರು.
1: ಭಾರತ್ ಕಿ ಫಿನ್ಟೆಕ್ ಸ್ಟೋರಿ ಅದ್ಭುತ ರಹಿ ಹೈ ಔರ್ ಇಸ್ಕಾ ಏಕ್ ಬಡಾ ಚಾಂಪಿಯನ್ ಹೈ ಹಮಾರಾ ಯುಪಿಐ. ಮೈನೆ ಪಿಛ್ಲೆ ಸಾಲ್ ಭಿ ಇಸ್ಕಿ ಚರ್ಚಾ ಕಿ ಥಿ, ಲೇಕಿನ್ ಯೇ ಇತ್ನಿ ಬಡಿ ಟ್ರಾನ್ಸ್ಫಾರ್ಮೇಶನ್ ಹೈ ಕಿ ಜಬ್ ಭಿ ಫಿನ್ಟೆಕ್ ಕಿ ಚರ್ಚಾ ಹೋಗಿ ತೋ ವೋ ಯುಪಿಐ ಕೆ ಬಿನಾ ಅಧೂರಿ ಹೀ ಹೋಗಿ.
0: ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಇಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆಯಲಿದೆ. ಈ ಅಭಿಯಾನವನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣ ದೇವಿ ಉದ್ಘಾಟಿಸಲಿದ್ದಾರೆ. ಈ ವೇಳೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿರಲಿದ್ದಾರೆ. ಸೆಪ್ಟೆಂಬರ್ ತಿಂಗಳ ಪೂರ್ತಿ ನಡೆಯಲಿರುವ ಈ ಬೃಹತ್ ಜಾಗೃತಿ ಅಭಿಯಾನ ಸಾರ್ವಜನಿಕರು ಹಾಗೂ ಸಮುದಾಯಗಳ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ದೇಶಾದ್ಯಂತ ಇರುವ ಅಂಗನವಾಡಿ ಕೇಂದ್ರಗಳು, ಶಾಲೆ, ಪಂಚಾಯಿತಿ ಮತ್ತು ಮನೆ ಮನೆಗಳನ್ನು ತಲುಪಲಿದೆ. ಅಪೌಷ್ಟಿಕತೆ ಮುಕ್ತ ಭಾರತ ನಿರ್ಮಾಣದ ದೃಷ್ಟಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ರೂಪಿಸಲಾದ ಈ ಅಭಿಯಾನವನ್ನು ಈ ಬಾರಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಅಧೀನದಲ್ಲಿರುವ ಪ್ರಮುಖ ಸಾರ್ವಜನಿಕ ಸಂಪರ್ಕ ಕೇಂದ್ರವಾದ ನವೀಕೃತ ನೆಹರು ತಾರಾಲಯವನ್ನು ನವದೆಹಲಿಯಲ್ಲಿ ನಿನ್ನೆ ಉದ್ಘಾಟಿಸಲಾಯಿತು. ನವೀಕರಿಸಲಾದ ತಾರಾಲಯ ವಿಜ್ಞಾನ ಸಂವಹನವನ್ನು ಬಲಪಡಿಸುವುದು, ಖಗೋಳ ವಿಜ್ಞಾನದ ಕುರಿತು ಅರಿವು ಮೂಡಿಸುವುದು ಹಾಗೂ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ನಿರ್ದೇಶಕರಾದ ಅಶ್ವಾನಿ ಲೋಹಾನಿ, ವೈಜ್ಞಾನಿಕ ಮನೋಭಾವ ಬೆಳೆಸಲು ಹಾಗೂ ವಿದ್ಯಾರ್ಥಿಗಳು, ಯುವಜನರು ಮತ್ತು ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿಸಲು ತಾರಾಲಯದಲ್ಲಿ ಅತ್ಯಾಧುನಿಕ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಶ್ರೀಲಂಕಾ ಯಾವುದೇ ರೀತಿಯ ಬಿಕ್ಕಟ್ಟು ಎದುರಿಸಿದಾಗಲೂ ಭಾರತ ಸದಾ ಅದರ ಬೆನ್ನೆಲುಬಾಗಿ ನಿಂತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. 3 ದಿನಗಳ ಅಧಿಕೃತ ಪ್ರವಾಸದ ಭಾಗವಾಗಿ ನಿನ್ನೆ ಶ್ರೀಲಂಕಾದ ಕೊಲಂಬೋಗೆ ಭೇಟಿ ನೀಡಿದ ಅವರು ಭಾರತೀಯ ಸಮುದಾಯದವರನ್ನು ಉದ್ದೇಶಿಸಿ ಮಾತನಾಡಿದರು. ಉಭಯ ದೇಶಗಳ ನಡುವಿನ ಸಂಬಂಧವು ಹಂಚಿಕೆಯ ಇತಿಹಾಸ, ಸಂಸ್ಕೃತಿ ಮತ್ತು ನಂಬಿಕೆಯ ಬಲವಾದ ಅಡಿಪಾಯದ ಮೇಲೆ ನಿರ್ಮಾಣವಾಗಿದೆ ಎಂದು ಬಣ್ಣಿಸಿದರು. ಶ್ರೀಲಂಕಾದ ಉನ್ನತ ನಾಯಕರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿರುವ ಸಚಿವ ರಾಜನಾಥ್ ಸಿಂಗ್ ಭಾರತ ಮತ್ತು ಶ್ರೀಲಂಕಾ ನಡುವಿನ ನಿಕಟ ಸಾಂಸ್ಕೃತಿಕ ಹಾಗೂ ನಾಗರಿಕತೆಯ ಬಾಂಧವ್ಯವೇ ದ್ವಿಪಕ್ಷೀಯ ಸಂಬಂಧಗಳ ಸದೃಢ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದು ಹೇಳಿದ್ದಾರೆ. ಈ ಪ್ರವಾಸವು ಉಭಯ ದೇಶಗಳ ರಕ್ಷಣೆ ಹಾಗೂ ಪ್ರಾದೇಶಿಕ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವೃದ್ಧಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಕುವೈತ್ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಒಪ್ಪಿಕೊಂಡಿವೆ. ಭಾರತ ಮತ್ತು ಕುವೈತ್ ನಡುವಿನ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ನಿನ್ನೆ ಕುವೈತ್ನಲ್ಲಿ ನಡೆಯಿತು. ಸಭೆಯ ಸಹ ಅಧ್ಯಕ್ಷತೆಯನ್ನು

0: ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್ ಮತ್ತು ಕುವೈತ್ ವಿದೇಶಾಂಗ ಸಚಿವಾಲಯದ ಏಷ್ಯಾ ವ್ಯವಹಾರಗಳ ಸಹಾಯಕ ವಿದೇಶಾಂಗ ಸಚಿವ ನವಾಫ್ ಅಬ್ದುಲ್ಲಾತೀಫ್ ಸುಲೈಮಾನ್ ಅಲ್ ಅಹ್ಮದ್ ವಹಿಸಿದ್ದರು. ಸಭೆಯಲ್ಲಿ ರಾಜಕೀಯ ಬಾಂಧವ್ಯ, ವ್ಯಾಪಾರ, ಹೂಡಿಕೆ, ರಕ್ಷಣಾ, ಭದ್ರತೆ, ಇಂಧನ, ಸಹಕಾರ, ತಂತ್ರಜ್ಞಾನ, ಕೃಷಿ, ಆರೋಗ್ಯ, ಸಂಸ್ಕೃತಿ ಹಾಗೂ ಜನರಿಂದ ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ದೇಶಗಳು ಚರ್ಚಿಸಿದವು. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅಡ್ಮಿರಲ್ ಸ್ವಾಮಿನಾಥನ್ ರಾಯಲ್ ಆಸ್ಟ್ರೇಲಿಯಾ ನೌಕಾಪಡೆಯ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಆಸ್ಟ್ರೇಲಿಯಾದ ಹಿರಿಯ ರಕ್ಷಣಾ ಅಧಿಕಾರಿಗಳೊಂದಿಗೂ ಚರ್ಚೆ ನಡೆಸಲಿದ್ದಾರೆ. ಅವರು ಪ್ರಮುಖ ಕಾರ್ಯಾಚರಣೆ ಮತ್ತು ತರಬೇತಿ ಕೇಂದ್ರಗಳಿಗೆ ಭೇಟಿ ನೀಡಲಿದ್ದು ರಾಯಲ್ ನ್ಯೂಜಿಲೆಂಡ್ ನೌಕಾಪಡೆಯ ಸಿಬ್ಬಂದಿ ಹಾಗೂ ವೃತ್ತಿಪರ ಸೇನಾ ಶಿಕ್ಷಣ ಪಡೆಯುತ್ತಿರುವ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಪರಸ್ಪರ ದಾಳಿಯಿಂದ ಪಶ್ಚಿಮ ಏಷ್ಯಾದ್ಯಂತ ಉದ್ವಿಗ್ನತೆ ತೀವ್ರಗೊಂಡಿದ್ದು ಸಂಘರ್ಷ ಮತ್ತಷ್ಟು ವಿಸ್ತರಿಸುವ ಆತಂಕ ಎದುರಾಗಿದೆ. ಕಳೆದ ಎರಡು ದಿನಗಳಲ್ಲಿ ಅಮೆರಿಕದ ಯುದ್ದ ನೌಕೆಯ ಮೇಲೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಐಆರ್ಜಿಸಿ ದಾಳಿ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ನ 5 ಕಚ್ಚಾ ತೈಲ ಸಾಗಣೆ ಹಡಗುಗಳನ್ನು ಅಮೆರಿಕದ ಸೇನೆ ನಾಶಪಡಿಸಿದೆ ಎಂದು ಅಮೆರಿಕ ತಿಳಿಸಿದೆ. ಪ್ರತೀಕಾರವಾಗಿ ಇರಾನ್ ಜೋರ್ಡಾನ್ನಲ್ಲಿರುವ ಅಮೆರಿಕದ ನೆಲೆಗಳತ್ತ ಕ್ಷಿಪಣಿ ದಾಳಿ ನಡೆಸಿದೆ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಗೌರವಧನವನ್ನು ಹೆಚ್ಚಿಸಿ ಉತ್ತರ ಪ್ರದೇಶ ಸರ್ಕಾರ ಆದೇಶ ಹೊರಡಿಸಿದೆ. ಆದೇಶದ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರ ರಾಜ್ಯದ ಪಾಲಿನ ಗೌರವಧನವನ್ನು ತಿಂಗಳಿಗೆ ಹೆಚ್ಚುವರಿಯಾಗಿ 4,000 ರೂಪಾಯಿ ಹಾಗೂ ಸಹಾಯಕಿಯರ ರಾಜ್ಯದ ಮೇಲೆ ಪಾಲಿನ ಗೌರವಧನವನ್ನು ತಿಂಗಳಿಗೆ 2,000 ರೂಪಾಯಿ ಹೆಚ್ಚಿಸಲಾಗಿದೆ. ಈ ಪರಿಷ್ಕರಣೆಯ ಬಳಿಕ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಟ್ಟು 12,000 ರೂಪಾಯಿ ಗೌರವಧನ ದೊರೆಯಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಗೋವಾದ ಪೋರ್ವರಿಮ್ ಎಲಿವೇಟೆಡ್ ಕಾರಿಡಾರ್ ಅನ್ನು ಇಂದು ಉದ್ಘಾಟಿಸಲಿದ್ದಾರೆ. ರಾಷ್ಟೀಯ ಹೆದ್ದಾರಿ 66ರಲ್ಲಿ ನಿರ್ಮಿಸಲಾಗಿರುವ ಷಟ್ ಪಥಗಳ ಈ ಕಾರಿಡಾರ್ 5 ಕಿಲೋಮೀಟರ್ಗೂ ಹೆಚ್ಚು ಉದ್ದವಿದೆ. ಸುಮಾರು 641 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ಯೋಜನೆಯಿಂದ ಸಂಚಾರ ದಟ್ಟಣೆ ಕಡಿಮೆಯಾಗಲಿದ್ದು ಪಣಜಿ ಮತ್ತು ರಾಜ್ಯದ ಉತ್ತರ ಭಾಗದ ನಡುವಿನ ಸಂಪರ್ಕ ಮತ್ತಷ್ಟು ಸುಧಾರಿಸುವ ನಿರೀಕ್ಷೆ ಇದೆ. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ವಿಶ್ವ ಪ್ಯಾರಾ ಬಿಲ್ಲುಗಾರಿಕೆ ಸರಣಿಯಲ್ಲಿ ಭಾರತೀಯ ಪ್ಯಾರಾ ಬಿಲ್ಲುಗಾರರು ಇಂದು ಹಲವು ಪದಕಗಳ ನಿರೀಕ್ಷೆಯಲ್ಲಿದ್ದಾರೆ. ವಿವಿಧ ವಿಭಾಗಗಳ ಚಿನ್ನ ಮತ್ತು ಕಂಚಿನ ಪದಕ ಪಂದ್ಯಗಳಲ್ಲಿ ಭಾರತೀಯ ಬಿಲ್ಲುಗಾರರು ಸ್ಪರ್ಧಿಸಲಿದ್ದಾರೆ. ಪ್ಯಾರಾ ರೀಕರ್ವ್ ಮಿಶ್ರ ತಂಡದ ಚಿನ್ನದ ಪದಕದ ಪಂದ್ಯದಲ್ಲಿ ಭಾರತದ ಭಾವನಾ ಮತ್ತು ಹರ್ವಿಂದರ್ ಸಿಂಗ್ ಜೋಡಿ, ಪ್ಯಾರಾ ಕಾಂಪೌಂಡ್ ಮಹಿಳೆಯರ ವೈಯಕ್ತಿಕ ವಿಭಾಗದ ಫೈನಲ್ನಲ್ಲಿ ಭಾರತದ ಶೀತಲ್ ದೇವಿ ಸ್ಪರ್ಧಿಸುತ್ತಿದ್ದರೆ, ಪ್ಯಾರಾ ಕಾಂಪೌಂಡ್ ಮಿಶ್ರ ತಂಡದ ಕಂಚಿನ ಪದಕದ ಪಂದ್ಯದಲ್ಲಿ ಶೀತಲ್ ದೇವಿ ಹಾಗೂ ಟೋಮನ್ ಕುಮಾರ್ ಜೋಡಿ ಕಣಕ್ಕಿಳಿಯಲಿದೆ. ಪ್ಯಾರಾ ರೀಕರ್ವ್ ಮಹಿಳೆಯರ ಕಂಚಿನ ಪದಕದ ಪಂದ್ಯದಲ್ಲಿ ಭಾರತಕ್ಕೆ ಪದಕ ಖಚಿತವಾಗಿದೆ. ರಾಜಶ್ರೀ ಧನ್ರಾಜ್ ರಾಥೋಡ್ ಭಾರತದವರೇ ಆದ ಭಾವನಾ ಅವರನ್ನು ಎದುರಿಸಲಿದ್ದಾರೆ. ಪ್ಯಾರಾ ಕಾಂಪೌಂಡ್ ಮಹಿಳೆಯರ ಕಂಚಿನ ಪದಕದ ಪಂದ್ಯದಲ್ಲಿ ಭಾರತದ ಸರಿತಾ ಹಾಗೂ ಪ್ಯಾರಾ ಕಾಂಪೌಂಡ್ ಪುರುಷರ ಕಂಚಿನ ಪದಕದಲ್ಲಿ ಟೋಮನ್ ಕುಮಾರ್ ಕಣದಲ್ಲಿದ್ದಾರೆ. 2026ರ ಏಷ್ಯನ್ ಗೇಮ್ಸ್ಗೆ ತೆರಳಲಿರುವ ಭಾರತೀಯ ತಂಡಕ್ಕೆ ನವದೆಹಲಿಯಲ್ಲಿ ನಿನ್ನೆ ಅದ್ದೂರಿ ಬೀಳ್ಕೊಡುಗೆ ನೀಡಲಾಯಿತು. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರ ಸಮ್ಮುಖದಲ್ಲಿ ನಡೆದ ಸಮಾರಂಭದಲ್ಲಿ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ, ಕ್ರೀಡಾ ಕಾರ್ಯದರ್ಶಿ ಹರಿರಂಜನ್ ರಾವ್ ಹಾಗೂ ತಂಡದ ಮುಖ್ಯಸ್ಥ ಸಹದೇವ್ ಯಾದವ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮುಖ್ಯಾಂಶಗಳು. ಫಿನ್ಟೆಕ್ ಕ್ಷೇತ್ರದಲ್ಲಿ ಭಾರತ ಅಸಾಮಾನ್ಯ ಪ್ರಗತಿ, ಯುಪಿಐ ಯಶಸ್ಸಿನ ಸಾರಥಿ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರಣಾಸಿಯಲ್ಲಿ ಇಂದು 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆಗೆ ಚಾಲನೆ. ಶ್ರೀಲಂಕಾದ ಸಂಕಷ್ಟದ ಸಮಯದಲ್ಲಿ ಭಾರತದಿಂದ ಸದಾ ಬೆಂಬಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಭಾರತ ಕುವೈತ್ 8ನೇ ವಿದೇಶಾಂಗ ಕಚೇರಿ ಸಮಾಲೋಚನಾ ಸಭೆ ಸಂಪನ್ನ. ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ ವಿವಿಧ ಪದಕ ಪಂದ್ಯಗಳಲ್ಲಿ ಇಂದು ಭಾರತೀಯ ಬಿಲ್ಲುಗಾರರು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮ. ಬೆನ್ನುಹುರಿ ಅಪಘಾತ ವ್ಯಕ್ತಿಯ ಯಶುಗಾಥೆ ಕುರಿತು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ಸೈಪುದ್ದೀನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ವಿ ವಿಶೇಷ ಚೇತನರ ಕೌಟುಂಬಿಕ

0: ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ತಮ್ಮೆಲ್ಲರಿಗೂ ವಿಶ್ವ ಬೆನ್ನುಹುರಿ ಅಪಘಾತದ ದಿನಾಚರಣೆಯ ಬಗ್ಗೆ ಒಂದಿಷ್ಟು ಸೂಕ್ತ ಮಾಹಿತಿ ಮತ್ತು ಅವರ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ನಮ್ಮ ಜೊತೆ ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಯಶೋಗಾಥೆಯನ್ನ ಕುರಿತು ಮಾತನಾಡಲಿದ್ದಾರೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ಸೈಪುದ್ದೀನ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಯಶೋಗಾಥೆಯ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಮೇಡಮ್.
0: ಮೊದಲಿಗೆ ನಿಮ್ಮ ಬೆನ್ನುಹುರಿ ಅಪಘಾತದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸೋಕೆ ಮುಂಚೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ.
2: ನಾನು ಸೈಫುದ್ದೀನ್ ಅಂತ ಹೇಳ್ಬಿಟ್ಟು ಮೇಡಮ್, ನಾವು ಕೊಡಗು ಜಿಲ್ಲೆ ಸೋಮಾರಪೇಟೆ ತಾಲೂಕು ಮಾದಾಪುರ ಗ್ರಾಮದವನು. ನಮ್ಮ ತಂದೆ ಹೆಸರು ಇಬ್ರಾಹಿಮ್ ಅಂತ, ತಾಯಿ ಹೆಸರು ಜುಬೈದ್ ಅಂತ ಹೇಳ್ಬಿಟ್ಟು. ನಾನು 14 ವರ್ಷಗಳಿಂದ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಇವಾಗ 15 ವರ್ಷಕ್ಕೆ ಕಾಲು ಹಿಡಿತಾ ಇದ್ದೀನಿ.
0: ನಿಮಗೆ ಎಷ್ಟು ವರ್ಷ ಆಗಿದೆ ಸರ್?
2: ನಾನು ಬೀಳ್ಬೇಕಾದ್ರೆ 24 ವರ್ಷ ಆಗಿತ್ತು. ವೆಲ್ಡಿಂಗ್ ಕೆಲಸಗಳನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೆ. ಹಲಸಿನಕಾಯಿ ಕೀಳಕ್ಕೆ ಹೋಗಿ ಮರದಿಂದ ಬಿದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋದು. ಅದೇ ಇವಾಗ 14 ವರ್ಷ ಪೂರ್ತಿ ಆಗಿದೆ.
0: 24 ವರ್ಷದ ಇದ್ದಾಗ ಈ ಒಂದು ಸಮಸ್ಯೆ ಕಾಣಿಸ್ತು ಅಂತ ಹೇಳಿದ್ರೆ, ಇದಕ್ಕಿದ್ದಾಗೆ ಆ ಸಮಸ್ಯೆ ಉಂಟಾದಾಗ ಹೇಗೆ ಅನ್ನಿಸ್ತು ಸರ್ ನಿಮಗೆ?
2: ಮೇಡಮ್, ಸಮಸ್ಯೆ ಅಂದಾಗ ಈಗ ಬಾಕಿದ್ದವರು ಅಂಗವೈಕಲ್ಯ ಆಗಿದ್ರೆ ಅವರು ಹುಟ್ಟಿನಿಂದಲೇ ಆಗಿರೋದು, ಆಗ ಅವರಿಗೆ ಜೀವನದಲ್ಲಿ ಹೆಂಗೆ ಮಾಡಬೇಕು ಅಂತ ಅವರಿಗೆ ಅದರ ಅನುಭವ ಇರ್ತದೆ. ಯಾಕಂದ್ರೆ ಚಿಕ್ಕ ಮಗು ಆಗಿದ್ದಾಗ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ಮುಂದಕ್ಕೆ ಮುಂದಕ್ಕೆ ಸರಿ ಮಾಡ್ಕೊಂಡು ಹೋಗೋಕ್ಕೆ ಆಯ್ತದೆ. ಬಟ್ ಇದು ಹಂಗೆಲ್ಲ, ಇದು ಸಡನ್ ಆಗಿರೋದು, ಇದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ದಿಕ್ಕು ದೋಚದಾಗ, ಯಾಕೆಂದರೆ ಯೂರಿನ್ ಹೋಗಲ್ಲ, ಮೋಷನ್ ಪಾಸ್ ಮಾಡೋಕ್ಕಾಗಲ್ಲ, ಎಲ್ಲ ಸಮಸ್ಯೆಗಳು ಇರ್ತದೆ. ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸ್ಟಾರ್ಟಿಂಗ್ ಯಾಕೆಂದರೆ ದುಡ್ದು ತಿನ್ಬೇಕು ಅಂತ ಭಾಳ ಆಸೆಗಳಿದ್ದಿದ್ದು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಆಸೆಗಳಿತ್ತು. ಬಟ್ ಹಿಂಗೆ ಆದಮೇಲೆ ಏನು ಮಾಡೋದು ಅಂತೇಳ್ಬಿಟ್ಟು ಒಂದು 2-3 ವರ್ಷ ಮಲಗಿದಲ್ಲೇ ಇದ್ದೆ. ಡಾಕ್ಟ್ರುಗಳಿಗೆ ತೋರಿಸಿದ್ವಿ, ಏನು ಪ್ರಯೋಜನಗಳಾಗಿಲ್ಲ. ಯಾಕಂದರೆ ಸ್ಪೈನಲ್ ಕಾರ್ಡ್ ಇಂಜುರಿ ಆದರೆ ರಿಕವರ್ಮೆಂಟ್ ಆಗೋದು ಭಾಳ ಕಮ್ಮಿ ಅಂತ ಇವಾಗ ಗೊತ್ತಾಯ್ತದೆ. ಆಗ ಜೀವನದಲ್ಲಿ ಏನು ಮಾಡಬೇಕು, ಮುಂದಕ್ಕೆ ಹೆಂಗೆ ಜೀವನ ಮಾಡಬೇಕು ಅಂತ ಒಂದು ಖುಷಿಯಲ್ಲಿ ಈಗ ಜೀವನಕ್ಕೆ ಶುರು ಮಾಡಿದೆ. ನಾನು ಬೀಳ್ಬೇಕಾದ್ರೆ ವೆಲ್ಡಿಂಗ್ ಕೆಲಸ ಮಾಡ್ತಾಯಿದ್ದು, ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರ್ತಿದ್ದೆ, ಕೆಲಸಗಳು ಭಾಳ ಚೆನ್ನಾಗಿತ್ತು. ಹಿಂಗೆ ಆದಮೇಲೆ ಇನ್ನು ಏನು ಮಾಡೋದು, ಲೈಫು ಹೋಯ್ತಲ್ಲ ಅಂತ ಅಂದ್ಕೊಂಡು ಭಾಳ ಬೇಜಾರ ದುಃಖಗಳಿದ್ದೆ. ಮತ್ತು ಇವಾಗಿನ ಥರ ನಮಗೆ ಸಂಸ್ಥೆಗಳು ಗೊತ್ತಿಲ್ಲ, ಸ್ವಾಮಿ ವಿವೇಕಾನಂದ ಆಗಲಿ ಸುಮಾರು ಟ್ರಸ್ಟ್ಗಳಿದೆ, ಇವಾಗ ನೀವು ಕೊಡ್ತಾ ಇರುವಂಥ ಸರ್ವಿಸ್ಗಳು ನಮಗೆ ಮೊದಲು ಸಿಗ್ತಾ ಇತ್ತಿಲ್ಲ. ವೀಲ್ ಚೇರ್ ಯಾವ್ದು ಬೇಕು ಅಂತಿಲ್ಲ, ಆವಾಗ ನಾವೆಲ್ಲ ದುಡ್ಡು ಕೊಟ್ಟೆ ತಗೊಂಡಿದ್ದು. ಒಂದು 4 ವರ್ಷ ಆಗಿರ್ಬೋದು ಸ್ವಾಮಿ ವಿವೇಕಾನಂದ ಕಡೆಯಿಂದ ವೀಲ್ ಚೇರ್ದು ವ್ಯವಸ್ಥೆ ಆಯಿತು. ಮೊದಲೊಂದು ವೀಲ್ ಚೇರ್ ಇತ್ತು, ಬಟ್ ಮನೆ ಒಳಗಡೆ 12 ವರ್ಷ ಮನೆ ಒಳಗಡೆ ಕೂತಲೆ, ಎಲ್ಲಿ ಹೊರ ಜಗತ್ತು ಏನು ಕಾಣಂಗಿಲ್ಲ, ಯಾರದ್ದು ಕರ್ಕೊಂಡು ಹೋಗ್ಬೇಕು, ಮತ್ತು ಯಾರಿಗೆ ನಮಗೆ ನೋಡಬೇಕು ಅಂತಂದರೆ ಆಗಲ್ಲ, ಮತ್ತು ನಮ್ಮ ತಮ್ಮಂದಿರು ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಾದ ಎತ್ಕೊಂಡು ಹೋಗ್ಬೇಕು, ಬರೋ ಒಂದು ಕಷ್ಟಗಳಾಯ್ತಿತ್ತು. ಬಟ್ ಇವಾಗ ಹಂಗೆಲ್ಲ, ಇವಾಗ ಒಂದು 2-3 ವರ್ಷ ಮುಂಚೆ ನಮಗೆ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಕಡೆಯಿಂದ ಒಂದು ನಿಯೋಬಲ್ಟ್ ವೀಲ್ ಚೇರ್ ಸಿಕ್ತು, ಎಲೆಕ್ಟ್ರಿಕಲ್. ಅದು ಸಿಕ್ಕಿದ ಮೇಲೆ ಲೈಫು ಫುಲ್ ಚೇಂಜ್ ಆಯಿತು. ಲೈಫ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ನಾನು ಹೊರಗಡೆ ಹೋಗಿ ವೆಲ್ಡಿಂಗ್ ಕೆಲಸ ಮಾಡ್ತೀನಿ, ಮತ್ತು ನಮ್ಮ ಊರ ಕಡೆಯಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಮಲಗಿದಲ್ಲಿ ಸುಮಾರು ಜನ ಇದ್ದಾರೆ, ಅವ್ರನ್ನ ನಾನು ನಮ್ಮ ಕಡೆಯಿಂದ ಮೋಟಿವೇಶನ್, KMCC ಅಂತ ಒಂದು ಕಮ್ಯುನಿಟಿ ಇದೆ, ಅದರಲ್ಲಿ ನಿಮ್ಮಲ್ಲಿ ಅದಕ್ಕೆ ಕೇರ್ ಇದೇನೋ ಕ್ವಾಲಿಟಿ ಕೇರ್ ಅಂತ ನಿಮ್ಮಲ್ಲಿ ಇದೆ, ಆ ಕೇರ್ ಅವ್ರು ಬರ್ತಾರೆ, ಅವ್ರನ್ನ ನಾವು ಹೋಗಿ ಟ್ರೀಟ್ಮೆಂಟ್ ನಾವೇ ಮಾಡ್ತೀವಿ. ಕಾಲುಗಳು ಗಾಯಗಳಿದ್ದರೆ, ಬೆಡ್ಸೋರುಗಳಿದ್ದರೆ, ಅದಕ್ಕೆ ಒಟ್ಟಿಗೆ ಹೋಗಿ ಅವ್ರನ್ನ ನೋಡಿಬಿಟ್ಟು ಅದಕ್ಕೆ ಏನು ಟ್ರೀಟ್ಮೆಂಟ್ ಅವ್ರು ಕೊಡ್ತಾರೆ, ಬಟ್ ನಾವು ಕರ್ಕೊಂಡೋಗಿ ಇಂಥ ಜನ ಗುರುತಿಸ್ತೀವಿ. ಮತ್ತು ನಮ್ಮ ಸುನೀತಾ ಮೇಡಮ್ ಅವ್ರಿಗೆ ಆಗಲಿ, ವಿವೇಕಾನಂದ ಟ್ರಸ್ಟ್ಗಳಿಗೆ ಯಾರಿಗೆ ಆದರೂ UDID ಕಾರ್ಡ್ ಬೇಕು ಅಂತೆಲ್ಲ ನಾನು ಫೋನ್ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ, ಅವ್ರು ಮಾಡ್ತಾರೆ.
0: ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದ್ರು, ಸಮಾಜ ಸೇವೆ ಆಗಿರ್ಬೋದು, ಇತ್ತೀಚೆಗೆ ನಿಮ್ಮ ಒಂದು ಕರ್ತವ್ಯದ ಕೂಡ ಗಮನ ಹರಿಸೋಕೆ ಸಹಾಯ ಆಗ್ತಾ ಇದೆ. ಈ ನಿಟ್ಟಲ್ಲಿ ಕಂಪ್ಲೀಟ್ ಆಗಿ ನನ್ನ ಬದುಕು ಬದಲಾವಣೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ತಿದ್ರಿ. ಏನು ಶಿಕ್ಷಣವನ್ನು ಪಡ್ಕೊಂಡಿದ್ದೀರಿ ಸರ್?
2: ಶಿಕ್ಷಣ ಜಾಸ್ತಿ ಓದಿಲ್ಲ, ಬಟ್ SLC ಓದಿರೋದು. ಬಟ್ ನಮಗೆ ಜೀವನ ಅಂತಂದರೆ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದ್ದು ನಮಗೆ ಸುಮಾರು ಪಾಠ ಕಲಿಸ್ಬಿಡ್ತು. ಯಾಕಂದರೆ ಜೀವನ ಅಂತಂದ್ರೆ ಹಿಂಗೆ ಅಲ್ಲ. ಮತ್ತು ಇನ್ನೊಂದು ವಿಷಯ, ನಾನು ಕಷ್ಟಪಡ್ತಾ ಇರುವುದು ನಮಗೆ ಯಾರು ಹೆಲ್ಪಿಂಗ್ ನೇಚರ್ ಯಾರು ಸಿಕ್ಕಿಲ್ಲ. ಬಟ್ ನಮ್ಮಂಥ

0: ಹಿಂಗೆ ಹಿಂಗೆ ಆಗಬಾರ್ದು, ಅವ್ರಿಗೆ ನಮ್ಮ ಕೈಯಲ್ಲಿ ಆಗುವಂಥದ್ದು ನಾವು ಮಾಡಬೇಕು. ಯಾಕಂದ್ರೆ ನನಗೆ ಸಿಗೋದಿದ್ರು ಇನ್ನೊಬ್ಬನಿಗೆ ಸಿಕ್ಬೇಕು ಅಂತ ನಾವು ಯಾವತ್ತು ಆಸೆ ಪಟ್ಟರೆ ಮಾತ್ರ ನಮಗೆ ಮನಸ್ಸು ಸಮಾಧಾನ ಆಗಿರೋದು. ಇಲ್ಲದಿದ್ದರೆ ನಮಗೆ ಅದಕ್ಕೂ ಸುಖ ಕೊಡೋದಿಲ್ಲ. ಯಾಕಂದರೆ ನನಗೆ ಮಾತ್ರ ಸಿಗೋದು, ಮನುಷ್ಯನಿಗೆ ಎಷ್ಟು ಸಿಕ್ಕಿದ್ರೂ ಹೊಟ್ಟೆ ತುಂಬಲ್ಲ. ಯಾಕಂದರೆ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಬೋಟು ತುಂಬಿಸೋಗೋದು ಬರ್ತಾನೆ, ಹೊಟ್ಟೆ ತುಂಬಿಸೋಗೋದನ್ನು ಬರಲ್ಲ ಅಲ್ವಾ. ಹಂಗಾಗಿ ಈ ವಿಷಯಗಳು ಯಾಕಂತೇಳಿದ್ರೆ ನನಗೆ ಯಾಕಂತೇಳಿದ್ರೆ ಯಾರಿಗೆ ಆದರೂ ಒಳ್ಳೇದು ಮಾಡಬೇಕು, ಅದಲ್ಲದೆ ನಮ್ಮ ಊರಲ್ಲಿ ಸ್ವಲ್ಪ ಊಟಕ್ಕೆ ಇಲ್ಲದ ಕಷ್ಟ ಕೊಡ್ತಾರೆ ಜನಗಳು. ನನ್ನ ಫ್ರೆಂಡಿಗೆ ಯಾರಿಗೆ ಫೋನ್ ಮಾಡಿದ್ರೆ ಅವ್ನು ಅಮೌಂಟ್ ಹಾಕ್ಕೊಡ್ತೇನೆ, ನಾನು ಅವ್ನಿಗೆ ಏನು ಬೇಕು ಜೀನ್ಸು ಅದು ತೊಗೊಂಡೋಗಿ ಕೊಡ್ತೀನಿ. ಯಾಕಂದರೆ ನಿಯೋ ಬೋಲ್ಟಲ್ಲಿ ತೊಗೊಂಡೋಗಿ ಈ ನಿಯೋ ಬೋಲ್ಟ್ ಸಿಗಿರೋದ್ರಿಂದ ನನಗಿಂತ ಪೇಷೆಂಟ್ಗಳಿಗೆ ಯೂಸ್ ಆಗಿರ್ಬೋದು ಅಂತ ನಾನು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ.
1: ಇತ್ತೀಚಿನ ದಿನಗಳಲ್ಲಿ ಒಂದು ಸಮಾಜ ಸೇವೆ ಮಾಡೋ ಅವಕಾಶ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಟ್ರಸ್ಟ್ಗಳಾಗಿರ್ಬೋದು, ಇನ್ನಿತರ ಅವ್ರ ಕಷ್ಟಗಳು ನೋಡಿದಾಗ ನೀವು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಪಾಠವನ್ನು ಕಲಿಸಿದೆ ಅಂತ ಹೇಳ್ತಾ ಇದ್ರಿ. ಈ ಸ್ಪೈನಲ್ ಕಾರ್ಡ್ ಇಂಜುರಿ ಆದಮೇಲೆ ನಿಮ್ಮ ಕೆಲಸಗಳನ್ನು ನೀವು ನೋಡ್ಕೊಳ್ಳೋಕೆ 14 ವರ್ಷಗಳಿಂದ ಕಷ್ಟಪಡ್ತಾ ಇದ್ರ, ಯಾವ ಥರ ಇತ್ತು ಆ ಪರಿಸ್ಥಿತಿ ದಿನಗಳು?
0: ಮೇಡಮ್, ಸ್ಟಾರ್ಟಿಂಗ್ ಅಂದರೆ ನಮಗೆ ಇದ್ರ ಬಗ್ಗೆ ಅನುಭವ ಇಲ್ಲಲ್ಲ. ಆವಾಗ ನಮಗೆ ಡೈಪರ್ ಆಗ್ತಾಯಿದ್ರು, ಡೈಪರ್ ಹಾಕಿದ್ರೆ ಡೈಲಿ ಚೇಂಜ್ ಮಾಡ್ಬೇಕು ಬಗ್ಗೆ. ಬಟ್ ನಮ್ಮನೇಲಿ ಏನಂತಂದರೆ ನಮಗೆ ಹೆಣ್ಮಕ್ಳಿಲ್ಲ, ನಮ್ಮ ತಾಯಿಗೆ ಗಂಡ್ಮಕ್ಳೇ ಇರೋದು. ಪಾಪ ಅವ್ರು ನನ್ನ ಮಗುನ ಥರ ನೋಡ್ಕೊಂಡಿದ್ದಾರೆ. ಯಾರು ತಮ್ಮಂದಿರಾಗಲಿ, ಅವರು ಸ್ನಾನ ಮಾಡ್ಸೋದು, ನನ್ನ ಮೋಷನ್ನ ಕೈ ಹಾಕಿ ತೆಗೆಯೋದು. ಯಾಕಂದರೆ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಆದರೆ ಮೋಷನ್ ನಾರ್ಮಲ್ ಥರ ಹೋಗಲ್ಲ, ಒಂದ ಪ್ರೆಸ್ ಮಾಡಿ ತೆಗಿಬೇಕು, ಇಲ್ಲಾದ್ರೆ ಲೂಸ್ ಮೋಷನ್ ಆಗಬೇಕು ಆ ಥರ. ಇವರಿನ್ನು ಕ್ಯಾಥೆಟ್ರ್ ಇತ್ತು, ಮತ್ತು ಸಿ ಎಸ್ ಎ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ಯಾಂಪಸ್ ಡೈಪರ್ ಹಾಕಿದ ತಕ್ಷಣ ಸ್ಟಾರ್ಟಿಂಗಲ್ಲಿ ಫುಲ್ಲು ಬೆಡ್ಸು ಒಳಗಿನದೆಲ್ಲ ಕೊಳಿತದು, ಫಂಗಸ್ ಬಂದುಬಿಟ್ಟು ಫುಲ್ ಕೊಳೆಯೋದು. ಪ್ಯಾಂಪಸ್ ತೆಗಿಬೇಕಂದ್ರೆ ಫುಲ್ ಎಲ್ಲ ಸೊಂಟದ ಕೆಳಗಡೆ ಕೊಳ್ತೋಗಿರ್ತದೆ. ಈ ಥರ ಸಮಸ್ಯೆಗಳಿತ್ತು. ಮತ್ತು ನಾನು ಮನೇಲಿ ಏನು ಮಾಡಿದೆ, ಎಲ್ಲಿಗೂ ರಿಹಾಬಿಟೇಷನ್ಗೆ ಹೋಗಿಲ್ಲ, ರಿಹಾಬಿಟೇಷನ್ಗೆ ನಾನು ಎಲ್ಲೂ ಹೋಗಿಲ್ಲ. 12 ವರ್ಷದಿಂದ ರಿಹಾಬಿಟೇಷನ್ ಹೋಗಿಲ್ಲ. ಮತ್ತು ನಾನು ವೀಲ್ಚೇರಿಂದ ವೀಲ್ಚೇರಿಗೆ ಶಿಫ್ಟ್ ಆಯ್ತೀನಿ, ನಾನೇ ಸ್ನಾನ ಮಾಡ್ಕೊಳ್ತೀನಿ, ನಾನೇ ಬಟ್ಟೆ ಬದಲಾಯಿಸ್ಕೊಳ್ತೀನಿ, ಅಡುಗೆ ಮಾಡ್ತೀನಿ, ಮನೆಯ ಕೆಲಸ ಏನೆಲ್ಲ ಉಂಟು ಅದೆಲ್ಲ ನಾನು ಮಾಡ್ಕೊಳ್ತೀನಿ. ಮನೇಲಿ ಯಾರೂ ಇಲ್ಲದಿದ್ದರೂ ಒಂದು ವಾರ ಒಬ್ಬನೇ ಇರ್ತೀನಿ, ಏನು ತೊಂದರೆ ಇಲ್ಲ, ಚೆನ್ನಾಗಿರ್ತೀನಿ. ಅದು ಏನಂತೇಳಿದ್ರೆ ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದೆ ಅಂತ. ಯಾಕಂದರೆ ಬೀಳ್ಬೋದು, ಬೀಳೋಕ್ಕಿಲ್ಲ ಅಂತಲ್ಲ. ಒಂದು ಮಗು ಚಿಕ್ಕದ ಮಗು ಆ ನಡಿ ಎದುರ್ತದೆ ಅಂತೇಳಿದ್ರೆ ನಾವು ಎದುರಿಸ್ಬೋದು, ಆ ಮಗು ನಡೀತಾ ಹೋಯ್ತದೆ. ನಾವು ಕಷ್ಟಪಡುವಾಗ ಏನಾದರೆ ಆಯ್ತದೆ ಬೀಳ್ತೀವಿ ಅಂತ ಹೇಳಿದ್ರೆ ಮತ್ತೆ ಲೈಫಲ್ಲಿ ಯಾವತ್ತೂ ಬಿದ್ದಿದೆ, ಎತ್ತಿರೋಕ್ಕಾಗಲ್ಲ. ನಾನು ಸ್ವಲ್ಪ ಸ್ವಲ್ಪ ಧೈರ್ಯ ಮಾಡಿ ನಾನು ಯಾರಿಗೆ ಭಾರ ಆಗಬಾರ್ದು ಅಂತೇಳಿ ನಾನು ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಲೈಫಲ್ಲಿ ತುಂಬ ಚೆನ್ನಾಗಿ ಜೀವನ ಮಾಡ್ತಾಯಿದ್ದೀನಿ. ಏನು ನಾನು ನನಗೆ ಅನ್ಕೊಳ್ತದೆ, ನನಗೆ ದೇವರು ಕೊಟ್ಟಿರೋದು ನನಗೆ ಎಲ್ಲರೂ ಶಾಪ್ ಅಂತೇಳ್ತಾರೆ, ನಾನಲ್ಲ, ನನಗೆ ದೇವರು ಹೊರ ಕೊಟ್ಟಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟು ಖುಷಿಯಾಗಿದ್ದೀನಿ ಲೈಫಲ್ಲಿ. ಯಾಕಂದರೆ ಯಾವುದನ್ನ ಕೊರಗುತ್ತೀವಿ ಅದು ಯಾವತ್ತೂ ಲೈಫಲ್ಲಿ ಒಳ್ಳೇದು ಮಾಡಲ್ಲ. ಅದಕ್ಕಾಗಿ ಚೆನ್ನಾಗಿದ್ದೀನಿ, ತೊಂದರೆ ಇಲ್ಲ.
1: ಈ ನಿಟ್ಟಿನಲ್ಲಿ 12 ವರ್ಷಗಳ ಹಿಂದೆ ಯಾವ ಥರ ಇದ್ರಿ, ಆ ಪರಿಸ್ಥಿತಿ ಈಗಿಲ್ಲ, ಹಂತ ಹಂತವಾಗಿ ಬೆಳವಣಿಗೆನ ಹೊಂದ್ತಾ ನಿಮ್ಮ ಕೆಲಸಗಳನ್ನು ನೀವೇ ನಿಭಾಯಿಸೋ ನಿಟ್ಟಿನಲ್ಲಿ ಈಗ ಒಂದು ಅಭಿವೃದ್ಧಿಯನ್ನು ಹೊಂದಿದ್ರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ನಿಟ್ಟಿನಲ್ಲಿ ಸರ್, ಈಗ 12 ವರ್ಷ ಆದಮೇಲೆ ಸಾಮಾಜಿಕ ಸಮಸ್ಯೆಗಳು ಇದ್ದೇ ಇರ್ತವೆ, ಅವೇರ್ನೆಸ್ ಕಡಿಮೆ ಅಂತ ಹೇಳಿದ್ರಿ. ಆ ಟೈಮಲ್ಲಿ ನಮಗೆ ಈ ಥರ ಯಾವುದೇ ಫೆಸಿಲಿಟೀಸ್ ಆಗಿರ್ಬೋದು ಯಾವುದು ಇರಲಿಲ್ಲ. ತಕ್ಷಣಕ್ಕೆ ಚಿಕಿತ್ಸೆ ಅನ್ನೋದು ಎಲ್ಲಿ ಕೊಡಿಸಿದ್ರಿ ನೀವು?
0: ಮೇಡಮ್, ನಮಗೆ ಸ್ಪೈನ್ ಇಂಜುರಿ ಆದ ತಕ್ಷಣ ನಮಗೆ ಸಮಸ್ಯೆಗಳು ಗೊತ್ತಿಲ್ಲ. ಒಳ್ಳೆ ಆರೋಗ್ಯವಾಗಿ ಇದ್ದವನಲ್ವಾ. ಯಾಕಂದರೆ ನಮ್ಮ ಹಳ್ಳಿ ಕಡೆ ರೋಗಗಳು ಕಮ್ಮಿ, ಮತ್ತು ಈ ಹಳ್ಳಿ ಕಡೆ ಅಂತ ಏನಾದರೂ ಕೈ ಕಾಲು ನೋವು ಬಂದರೆ ಮೆಡಿಸಿನ್ ಹಾಸ್ಪಿಟ್ಲಿಗೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಒಂದು ಇಂಜೆಕ್ಷನ್ ತಗೊಳ್ತೀವಿ. ಈಗ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ಸಮಸ್ಯೆಗಳು ಜಾಸ್ತಿ ಆಗೋದಲ್ಲದೆ ಕಮ್ಮಿ ಆಗೋದಿಲ್ಲ. ಯಾಕಂದರೆ ನಾನು ಇದು ಹೇಳೋದಲ್ಲ, ಈಗಿನ ಸಮಸ್ಯೆಗಳು, ಒಬ್ಬ ಏನೋ ಟೆಸ್ಟ್ ಮಾಡಿ 4-5 ಡಾಕ್ಟರ್ ಹತ್ರ ಹೋದ್ಮೇಲೆ ಅವನಿಗೆ ಸಮಸ್ಯೆ ಇಲ್ಲದಾಗೋದು. ಪಕ್ಷೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಅವ್ನಿಗೆ ತಲೆನೋವು ಅಂದರೆ ತಲೆನೋವು ಮಾತ್ರ, ಒಂದು ಇಂಜೆಕ್ಷನ್ ಕೊಡ್ತಾ ಬರ್ತಾಯಿದ್ರಿ ಅಲ್ವಾ. ಇವಾಗ ನಾನು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ವಿ, ನಾವು ಬಿದ್ದ ತಕ್ಷಣ ನಮಗೆ ಏನು ಗೊತ್ತಿಲ್ಲ, ಈ ಸಮಸ್ಯೆ ಗೊತ್ತಿಲ್ಲ. ಯಾಕಂದರೆ ಆರೋಗ್ಯ ಇದ್ದಾಗಿದ್ದಾರಲ್ಲ, ಇದೇನು ಗೊತ್ತಿಲ್ಲ. ಮೇಲ್ ಕೈ ಮುಟ್ಟು ನೋಡಿದ್ರೆ ಕಾಲದಿಂದ ಸೊಂಟದಿಂದ ಒಟ್ಟು ಎದೆಭಾಗದಿಂದ ಕೆಳಗಡೆ ಸ್ಪರ್ಶನೆ ಇಲ್ಲ, ಏನಿತ್ತಿಲ್ಲ. ಮಂಗಳೂರು ಹಾಸ್ಪಿಟ್ಲಿಗೆ ಹೋದ್ವಿ, ನಾನು ಮಲ್ಕೊಂಡಿದ್ದೀನಿ, ಅಲ್ಲಿದ್ದ ಡಾಕ್ಟರ್ ಸರ್ಜರಿ ಡಾಕ್ಟರ್ನ ನನಗೆ ಮುಟ್ಟಿದ್ರು, ಮುಟ್ಟುಬಿಟ್ಟು ಹೇಳಿದ್ರು 90% ಡೆಡ್ ಆಯಿತು, ಇನ್ನು 10% ಮಾತ್ರ ಬಾಕಿ ಇರೋದು, ಆಪರೇಷನ್ ಮಾಡ್ತೀವಿ, ಜೀವ ಒಂದು ಇರ್ತದೆ, ಏನು ತೊಂದರೆ ಆಗಲ್ಲ, ಅಷ್ಟೇ ಇರ್ತದೆ ಅಂತ ಹೇಳಿದ್ರು. ಬಟ್ ನಾನು ಇದು ಕೇಳ್ತಾ ಇದ್ದೀನಿ. ಬಟ್ ಹೋದ್ಮೇಲೆ ಸರ್ಜರಿ ಆಯಿತು, ಸರ್ಜರಿ ಆಗಿ ಒಂದು 18 ದಿವಸ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ವಿ. ಅಲ್ಲಿಂದ ಮನೆಗೆ ಡಿಸ್ಚಾರ್ಜ್ ಆಗಿ ಬಂದ್ವಿ, ಕರ್ಕೊಂಬಂದರು. ಕರ್ಕೊಂಬಂದು ವೀಲ್ಚೇರಲ್ಲಿ, ನನಗೆ ಈ ಸಮಸ್ಯೆ ಏನು ಗೊತ್ತಿಲ್ಲ, ಲೈಫಲ್ಲಿ ಒಂದು ಸಡನ್ ಚೇಂಜಸ್ ಅಲ್ವಾ, ನನಗೆ ಇದನ್ನು ಗೊತ್ತಿಲ್ಲ. ಲಾಸ್ಟಿಗೆ ಏನು ಮಾಡೋದು ಅಂತ ಮನೇಲಿ ಕೂರ್ತಾ ಇರಬೇಕಾದ್ರೆ ಆಗ ಮೊಬೈಲ್ ಅಷ್ಟು ಫಾಸ್ಟ್ ಇಲ್ಲ, ನೆಟ್ವರ್ಕ್ ಇದ್ದರು, ಒಳ್ಳೆ ಸ್ಮಾರ್ಟ್ಫೋನ್ಗಳಿಲ್ಲ, ಏನಿತ್ತಿಲ್ಲ. ಮನೇಲಿ ಒಬ್ಬನೇ ಕೂತ್ಕೊಂಡು ಕೊರಗುತ್ತಾ ಇದೆ, ಮತ್ತು ಫ್ರೆಂಡ್ಸ್ಗಳು ಜಾಸ್ತಿ ಆದರು, ಇದ್ದ ಫ್ರೆಂಡ್ಸ್ಗಳು ಹೋದರು, ಸುಮಾರು ಫ್ರೆಂಡ್ಸ್ಗಳಿದ್ದರು. ಯಾಕೆಂದ್ರೆ ಸಮಸ್ಯೆ ಬಂದಾಗ ಫ್ರೆಂಡ್ಸ್ಗಳು ಹೋದರು. ಹೊಸ ಫ್ರೆಂಡ್ಸ್ಗಳು.

0: ಸಿಕ್ತರು. ಮತ್ತೆ ಈಗ ಹೇಳೋದು, ಈಗ ನಿಮ್ಮಂಥವ್ರು ಸ್ವಾಮಿ, ಇವರು ನಮಗೆ ತುಂಬಾ ಫ್ರೆಂಡ್ಸ್ಗಳಾಗಿ ಆತ್ಮೀಯರಾಗ್ಬಿಟ್ಟಿದ್ದಾರೆ, ಯಾಕಂದ್ರೆ ನಮ್ಮ ಒಂದು ಕುಟುಂಬ ಥರ ಆಗ್ಬಿಟ್ಟಿದ್ದಾರೆ. ಮಾತಾಡೋದು ಏನಾದ್ರು ವಿಷಯಗಳು ಹೇಳಿದ್ರೆ ಈಗ ಸಮಸ್ಯೆ ಚೇಂಜ್ ಆಯಿತು, ಒಂದು ಹೋದ್ರೆ ದೇವ್ರು ಇನ್ನೊಂದು ಕೊಡ್ತಾನೆ, ಅದು ಲೈಫ್ ಹಂಗೆ ಇರೋದು.
1: ಹೆಚ್ಚಿನ ಚಿಕಿತ್ಸೆಯನ್ನು ನೀವು ಪಡ್ಕೊಳ್ಳೋಕೆ ಪ್ರಯತ್ನ ಪಟ್ರ
0: ಮೇಡಮ್? ಪ್ರಯತ್ನ ಅಂತ ಹೇಳಿದ್ರೆ ಮೇಡಮ್, ನಮ್ಮ ತಂದೆಯವರು ದುಡ್ದು ಬಿಟ್ಟು ತಿನ್ನೋ ರೈತರು, ಎಲ್ಲೆಲ್ಲ ಆಯ್ತದೆ ಅಲ್ಲೆಲ್ಲ ತೋರಿಸಿದ್ದಾರೆ. ಬಟ್ ಈ ಒಂದು ಮನುಷ್ಯನಿಗೆ ಶರೀರಕ್ಕೆ ರೋಗ ಬಂದರೆ ಅದನ್ನ ಯೂಸ್ ಮಾಡ್ತಾರೆ ಯಾರುಗಳು? ಒಳ್ಳೆ ಡಾಕ್ಟ್ರ್ಗಳಾದರೆ ಇಲ್ಲ. ನನ್ನನ್ನು ನೋಡಿದಾಗ ಒಂದು ಡಾಕ್ಟ್ರ್ ಹೇಳಿದ್ರು, ಅವರು ಇಂಗ್ಲೀಷ್ ಮೆಡಿಸಿನ್ ಮಾಡೋರು, ನೀವು ಎಲ್ಲೆಲ್ಲ ಆಯ್ತದೆ ತೋರಿಸಿ, ಎಲ್ಲಿ ಸಕ್ಸಸ್ ಆಯ್ತು ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಈ ಪೂಜಾರಿಗಳು ಪುರೋಹಿತರುಗಳು ಇವ್ರನ್ನ ನಂಬ್ಕೊಂಡು ಹೋದರೆ ನಮ್ಮದು ಎಲ್ಲ ಹಾಳಾಯ್ತದೆ, ಜೀವನ ಹಾಳಾಯ್ತದೆ. ಯಾಕೆಂದರೆ ನನ್ನ ಲೈಫಲ್ಲಿ ಒಂದು ಎರಡು ಮೂರು ಘಟನೆಗಳು ನಡೆದಿದೆ. ನಾನು ಬಿದ್ದೆ, ಬಿದ್ದ ತಕ್ಷಣ ಒಬ್ಬರು ಮೈಸೂರು ಕಡೆಯವರು ಬಂದರು, ಬಂದ್ಬಿಟ್ಟು ಹೇಳಿದ್ರು ಇವ್ನು ನಡೀತಾನೆ ಅಂತ ಹೇಳಿದ್ರು. ಆಗ ತಂದೆಗೊಂದು ಆಸೆ ಅಲ್ವಾ, ತನಗೆ ಇರ್ತದಲ್ವಾ, ಅವರು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಹಾಗೆ ನಮ್ಮ ಕೈಲಿ ದುಡ್ಡು ಇಲ್ಲ, ಅವ್ರು ಹೇಳಿದ್ರು ಎಷ್ಟಾಯ್ತದೆ ಅಂತ ಕೇಳಿದ್ವಿ. ಆಗೊಂದು 5-10 ಸಾವಿರ ರೂಪಾಯಿ ಬೇಕು ಅಂತೆಲ್ಲ ಹೇಳಿದ್ರು. ತೊಂದರೆ ಇಲ್ಲ, ನೀವು ನಮಗೆ ಚಾಮುಂಡಿ ಬೆಟ್ಟಕ್ಕೆ ಒಂದು ಅರಕೆ ಕೊಡಬೇಕು ಅಂತ ಹೇಳಿದ್ರು. ನಾವು ಹೇಳಿದ್ವಿ ಅರಕೆ ಕೊಡಲ್ಲ, ದೇವರಿಗೆ ದುಡ್ಡು ಅವಶ್ಯಕತೆ ಇಲ್ಲ, ಯಾರಿಗಾದ್ರೆ ಅನ್ನ ಇದ್ದರೆ ಹೊಟ್ಟೆ ಹಸ್ತವರಿಗೆ ಊಟ ಕೊಡುವ, ಅದರಲ್ಲಿ ಪುಣ್ಯ ಸಿಗ್ತದೆ, ಬಟ್ ಇದು ಕೊಡಲ್ಲ ಅಂತ ಹೇಳಿದ್ವಿ. ಆಯಿತು ಮಾಡುವ ಅಂತ ಹೇಳಿದ್ರು, ಮಾಡಿದ್ವಿ. ಬಟ್ ಅವ್ರಿಗೆ ಟ್ರೀಟ್ಮೆಂಟ್ಗೆ ದುಡ್ಡು ಬೇಕು ಅಂತ ಹೇಳಿದ್ವಿ, ಕೊಡ್ತೀವಿ. ನಮ್ಮ ಮನೆಯದು ಒಂದು ರೂಮಲ್ಲಿ ಒಂದು ರೂಮ್ ಓಪನ್ ಇತ್ತು, ರೂಮ್ ಆಯ್ತಾ, ರೂಮ್ ಅವ್ರು ಬಂದು ಕೂತ್ಕೊಂಡಿದ್ರು, ಮಾತಾಡ್ಕೊಂಡಿದ್ವಿ. ಹಿಂಗೆ ಹಿಂಗೆ ಮಾಡಬೇಕು, ಕಲ್ಪುರಬೇಕು, ತೆಂಗಿನಕಾಯಿ ಬೇಕು, ಎಲ್ಲ ತೊಗೊಂಡು ಬಂದ್ವಿ. ಯಾಕಂದರೆ ಎಲ್ಲ ಸಿಕ್ಕು ಐಟಮ್ಗಳು ತಂದೆಲ್ಲ ಕೊಟ್ಟಮೇಲೆ ದುಡ್ಡಿಲ್ಲ, ಒಂದು 4,000 ರೂಪಾಯಿ ದುಡ್ಡು ತಂದು ಕೊಟ್ಟರು, ಇನ್ನು ಸ್ವಲ್ಪ ಕೊಡಬೇಕು. ಆಗ ತಂದೆ ಹೇಳಿದ್ರು ಒಂದು ಬರುವಾರ ಬನ್ನಿ, ಬರುವಾರ ಬರ್ತೀವಿ ಅಂತ ಬರ್ರಿ, ನೀವು ತೊಂದರೆ ಕೊಟ್ಟು ಕೊಟ್ಟಿದ್ವಿ. ಕೊಟ್ಟಾಗ ನಮ್ಮ ಮನೆಯಲ್ಲಿ ಒಂದು ರಗ್ ಇತ್ತು, ಚೆನ್ನಾಗಿತ್ತು, ಚೆನ್ನಾಗಿತ್ತು ಅಂದ್ರೆ ಒಳ್ಳೆ ದಪ್ಪ ರಗ್. ಇವರು ಅದು ರಗ್ನ ನೋಡ್ಬಿಟ್ಟಿದ್ದಾರೆ, ನಮ್ಮ ಜೊತೆ ಹೇಳಿದ್ರು ಇವನಿಗೆ ಒಂದು ರಗ್ನ ಮೆಡಿಸಿನ್ ಮುಳುಗಿಸ್ಬಿಟ್ಟು ಒಂದು ರಗ್ ಬೇಕು ಅಂತ. ಆಗ ನಮ್ಮ ತಾಯಿ ನೋಡಿದ್ರು ಹೊಸ ಹೊಸ ಅದು ಒಳಗೆ ತಂದುಕೊಟ್ರು, ಅವ್ರಿಗೆ ಅದು ಬೇಡ, ಯಾಕೆಂದ್ರೆ ನಮಗೆ ಗೊತ್ತಿಲ್ಲಲ್ಲ ಅವ್ರಿಗೆ ಬೇಕಾಗಿದ್ದು ಅದೇ ರಗ್ ಅದನ್ನ ತೋರಿಸಿದಾಗ್ಬೋದು ಅಂತ. ಯಾಕೆಂದ್ರೆ ಅದು ಒಳ್ಳೆ ಕ್ವಾಲಿಟಿ ಇತ್ತು, ಚೆನ್ನಾಗಿತ್ತು. ನಮ್ಮ ತಾಯಿ ಅದು ನಾವಂತಲಿ ಯೂಸ್ ಮಾಡಿದಲ್ಲ, ಬೇಡ ಹೊಸ ತಗೋದು, ನಮಗಿದು ಗೊತ್ತಾಗಿಲ್ಲಲ್ಲ ಇದು ಹೆಂಗೆ ಅಂತೇಳಿದ್ರೆ, ಹೊಟ್ಟೆ ಹಸ್ತವನಿಗೆ ಅಲ್ಸಿದ ಅನ್ನ ಕೊಟ್ಟ ಹೊಟ್ಟೆ ತುಂಬ ತಿಂತಾನೆ, ಯಾಕಂದರೆ ಅವ್ನಿಗೆ ಹೊಟ್ಟೆ ಹಸ್ತಿದೆ, ಹೊಟ್ಟೆ ಹಸಿಯೋದವನಿಗೆ ಹೊಟ್ಟೆ ತುಂಬ ತಿಂದು ಬಂದವನು, ಬಿರಿಯಾನಿ ಕೊಟ್ಟರು ಚೆನ್ನಾಗಿರಲ್ಲ. ಈಗ ನಮ್ಮ ಅವಸ್ಥೆ ಹೆಂಗಿದೆ, ನಮಗೆ ರೋಗ ಬಂದಿದೆ, ನಮಗೆ ಗುಣ ಆಗಬೇಕು, ಅವ್ರು ಅದನ್ನ ಯೂಸ್ ಮಾಡ್ತಿದ್ದಾರೆ, ನಮಗೆ ಅದು ಗೊತ್ತಾಗಿಲ್ಲ. ಬೆಡ್ ತಗೊಂಡು ಹೋದರು, ಹೋಗಿ ಒಂದು ವಾರ ಕಳೆದು ನಾನು ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಿದ್ರು, ಬರ್ತೀನಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತಿದ್ರು. ಅದರಲ್ಲಿ ಅವರು ಅಜ್ಜ ಇದ್ರು, ಅವ್ರು ಬೈಕಿಂದ ಬಿದ್ದು ಕಾಲಿಗೆಲ್ಲ ಗಾಯ ಆಗಿದೆ ಅಂತ. ನೋಡಿ ನಾನು ರೋಗಿ, ನಾವು ದುಡ್ಡು ಕೊಟ್ಟಿರೋದು ರೋಗ ಗುಣ ಆಗಲಿ ಅಂತ, ನಮ್ಮನ್ನ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ, ದೇವರು ದೊಡ್ಡವನು, ಬೀಳದಿದ್ರು ಬೀಳ್ತಾನೆ ಅಂತ ಹೇಳಿದ್ರೆ ನಾವು ಕಟ್ ಮಾಡಿದೆ, ಅದೊಂದಾಯ್ತು. ಹಂಗೆ ಸುಮಾರು ಸಮಸ್ಯೆಗಳು ಇದೆ. ಮತ್ತು ಹೈದರಾಬಾದ್ ಆ ಕಡೆಯೂ ಬಂದರು ಅವರು ಅಷ್ಟೇ. ಮತ್ತು ಆಯುರ್ವೇದಿಕಲ್ಲಿ ಒಂದು ಬರೀ 3 ತಿಂಗಳಿಗೆ 3.5 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀವಿ ಆಯುರ್ವೇದಿಕಲ್ಲಿ. ನೀವು ನಂಬ್ತಿರೋ ಬಿಡ್ತೀನಿ, ನನ್ನ ಜೊತೆ ಬಿಲ್ಲು ಸಮೇತ ಇದೆ ಮನೇಲಿ. ಯಾಕೆಂದರೆ ಅದ್ರ ಮೇಲೆ ನಾನು ಏನು ಮಾಡಿದೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಸರ್ಚ್ ಮಾಡಿಬಿಟ್ಟು ನೋಡಬೇಕಾದ್ರೆ ಒಬ್ಬರು TMT ಕಬ್ಬಿಣದವರಿದ್ದಾರೆ, ಅವರು ಸ್ಪೈನ್ ಇಂಜುರಿ, 16,000 ಕೋಟಿ ಇದೆ ಅವ್ರ ಜೊತೆ. ಓಕೆನಾ, ಇದು ನಾನು ಯಾಕೆ ಹೇಳ್ತೀನಿ ಅಂತೇಳಿದ್ರೆ ಕೇಳೋರಿಗಿಂತ ಬೋರ್ ಆಗ್ಬೋದು, ಬಟ್ ನನ್ನ ಅನುಭವ ನಾನು ಹೇಳಬೇಕು.
1: ಮೌಢ್ಯತೆ ಅನ್ನೋದು ನಮ್ಮ ಸಮಸ್ಯೆಗೆ ಪರಿಹಾರ ಅಲ್ಲ,
0: ಆಗಲ್ಲ, ಯಾವತ್ತೂ ಆಗಲ್ಲ. ಯಾಕಂತೇಳಿದ್ರೆ ನಮಗೆ ದೇವರು ನಡಿಬೇಕು ಅಂತ ಒಂದು ಋಣ ಕೊಟ್ಟಿದ್ರೆ ನಾವು ಕುಡಿಯೋ ನೀರು ಸಾಕು, ಯಾಕೆ ಗೊತ್ತಾ, ಅದು ನಂಬಿಕೆ. ಯಾಕಂದ್ರೆ ಎಲ್ಲ ಕಲ್ಕೊಂಡು ಬಿಡ್ತೀವಿ ಅಂತಲ್ಲ, ಲೈಫಲ್ಲಿ ಒಂದು ಕಲ್ಕೊಂಡ್ರೆ ಒಂದು ದೇವ್ರು ಕೊಟ್ಟೆ ಕೊಡ್ತಾನೆ, ಅದು ನಾವು ಅನ್ಕೊಳ್ಳೋದು. ಯಾಕಂದರೆ ಅವನಿಗೆ ಗೊತ್ತಿರೋದು ನಮಗೆ ಗೊತ್ತಿರಲ್ಲ, ಆಯಿತಾ. ಈಗ ಒಬ್ಬೊಬ್ಬರು ಜಾತಕ ನೋಡ್ತಾರೆ ಕೈಯಲ್ಲಿ, ಕೈ ಇಲ್ಲದವ್ರಿಗೆ ಏನು ಮಾಡ್ತಾರೆ ಅಲ್ವಾ. ಅದಕ್ಕೆ ಲೈಫಲ್ಲಿ ಯಾವತ್ತು ನಾನು ಸ್ಪೈನ್ ಇಂಜುರಿ ಆದವರಿಗೆ ಹೇಳೋದು ಅಂತ ಹೇಳಿದ್ರೆ, ಯಾವತ್ತೂ ಧೈರ್ಯ ಕಳ್ಕೋಬೇಡಿ. ಮತ್ತು ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಎಲ್ರಿಗಿದೆ, ಅವ್ರು ಏನಾದರೂ ಹೇಳಿದ್ರೆ ನಮ್ಗೆ ಸಿಟ್ಟು ಬರ್ತದೆ, ಬಟ್ ಅವರು ಒಳ್ಳೇದಕ್ಕೆ ಹೇಳೋದು. ಯಾಕಂದರೆ ಒಂದು ಮಗು ಚಿಕ್ಕದಿರಬೇಕಾದ್ರೆ ಸುಮಾರು ಹಠ ಮಾಡ್ತದೆ, ಹಠ ಮಾಡಿದ ತಕ್ಷಣ ಸುಮಾರು ಸಹಿಸ್ತಾರೆ, ಒಂದೆರಡು ಕೊಟ್ಟು ಬಿಡ್ತಾರೆ. ಮತ್ತೆ ಆಗ ಆಗೋದಿಲ್ಲ ಅಂತಲ್ಲ, ಅವ್ರಿಗೆ ಕಿರಿಕಿರಿ ಆಗ್ತದೆ. ಆಗ ನಾವು ಸ್ಪೈನ್ ಇಂಜುರಿ ಆದಮೇಲೆ ನಮ್ಮನ್ನ ಒಂದು ಮಗು ಥರ ಅವ್ರು ನೋಡ್ತಾರೆ, ನಮ್ಮ ಮೋಷನ್ ಆಗಲಿ ಯೂರಿನ್ ಆಗಲಿ. ಯಾಕಂದ್ರೆ ನಮಗೆ ನಾರ್ಮಲಾಗಿ ಏನು ಹೋಗಲ್ಲಲ್ಲ, ಯಾಕೆಂದ್ರೆ ಸ್ಪರ್ಶನೇ ಇರಲ್ಲಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿ ಜೀವನ ನಡೀತಿದೆ. ಮತ್ತೆ ಅದೇ ನಾನು ಇನ್ನೊಂದು ವಿಷಯ ಹೇಳೋದಂತ ಹೇಳಿದ್ರೆ, ದುಡ್ಡಿನಿಂದ ಎಲ್ಲ ಮಾಡುವು ಅಂತ ಹೇಳೋದು ಅದು ಭ್ರಮೆ. ಯಾಕಂತ ಹೇಳಿದ್ರೆ ನಾನು ಒಂದು ನನ್ನ ಫ್ರೆಂಡ್ ಒಬ್ಬರು ನನಗೆ ಒಂದು ವಿಡಿಯೋ ಕಳಿಸಿದ್ರು, ಅವರಿಗೆ ಇಪ್ಪತ್ನಾರು ಸಾವಿರ ಕೋಟಿ ಇದೆ ಟಿ ಎಂ ಟಿ ಕಬ್ಬಿಣ ಅವ್ರಂತ ಅವರಿಗೆ ಸ್ವಂತ ಫ್ಯಾಕ್ಟ್ರಿ.

0: ಬಟ್ ಅವರು ಸ್ಪೇನ್ ಇಂಜಿನಿ ಅವ್ರಿಗೆಲ್ಲ ಇದೆ, ಎಂತಿದ್ದಾರೆ, ಮಕ್ಕಳಾಗಿದೆ, ಎಲ್ಲ ಆಗಿದೆ. ಬಟ್ ಮಕ್ಕಳು ಈಗಿನ ವ್ಯವಸ್ಥೆಗಳಲ್ಲಿ ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು, ವ್ಯವಸ್ಥೆಗಳಿದೆ, ಟೆಕ್ನಾಲಜಿ ಅಷ್ಟು ಫಾಸ್ಟ್ ಇದೆ. ಆಗ ನಾನು ಅಂದ್ಕೊಂಡೆ, ಏನಪ್ಪ ಇಷ್ಟೊಂದು ಇದಿದೆಲ್ವಾ, ಆಗ ಒಂದು ಅವ್ರಿಗೆ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಅವರಿಗೆ ರೋಗಗಳು ಗುಣ ಆಯ್ತದಲ್ವಾ ಅಂತ. ಇಲ್ಲ, ದೇವ್ರು ಕೊಟ್ಟಿದ್ದು ಮಾತ್ರ ಅದೊಂದು ಅವನದು ಔದಾರ್ಯನ ಏನೋ ಹೇಳ್ತಾರೆ, ದೇವ್ರದ್ದು ಋಣ ಅಂತ, ಅಪುಣ್ಯ ಅದಿದ್ರೆ ಮಾತ್ರ ಅವ್ನು ನಡೆಯೋದು. ಈಗ ನೀವಾಗಲಿ ನೀವು ಇಷ್ಟು ಚೆನ್ನಾಗಿರಬೇಕು, ನಡಿಬೇಕು ಅಂತ ಹೇಳಿದ್ರೆ ಆ ದೇವರು ಒಂದು ನಿಮಗೆ ಕೊಟ್ಟಿರೋ ಒಂದು ಆಶೀರ್ವಾದ, ಪುಣ್ಯ. ಬಟ್ ನಮ್ದು ಏನಿಲ್ಲ, ಬಟ್ ನಾವು ಯಾವತ್ತೂ ಏನಾಗಿ ಖುಷಿಯಾಗಿರ್ಬೇಕು ಲೈಫ್, ಧೈರ್ಯವಾಗಿ ಎಲ್ಲರನ್ನು ಒಳ್ಳೆಯ ರೀತಿ ನೋಡಬೇಕು, ಒಳ್ಳೆಯದಾಗಿ ಕಾಣಬೇಕು, ಆವಾಗನೇ ಸಕ್ಸಸ್ ಆಗೋದು.
1: ಅಂದರೆ ಒಂದು ಮೌಢ್ಯತೆ ಮೇಲೆ ನಂಬಿಕೆ ಕಳ್ಕೊಳ್ದೆ, ನಿಮ್ಮ ಧೈರ್ಯದ ಮೇಲೆ ನೀವು ನಂಬಿಕೆಯನ್ನು ಯಾವಾಗಲೂ ಇಟ್ಕೊಂಡ್ರೆ ನಾವು ಈ ಒಂದು ಸ್ಥಿತಿಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಸರ್, ಈ ಒಂದು 24 ವರ್ಷಕ್ಕೆ ಈ ಒಂದು ಸಮಸ್ಯೆಯಿಂದ ನೀವು ಬಳಸ್ಕೊಂಡ್ರಿ, ಸಾಮಾಜಿಕ ಪರಿಸ್ಥಿತಿಗಳು ಏನಾದ್ರು ಎದುರಾದ್ವಾ? ಯಾಕಂತಂದರೆ ಈ ಒಂದು ವಿಶೇಷ ಚೇತನ ಸಮಸ್ಯೆ ಅನ್ನೋದನ್ನ ಎಲ್ಲರೂ ಶಾಪ ಅಂತ ಭಾವಿಸಿ ಸುತ್ತಮುತ್ತ ಆಡ್ಕೊಳ್ಳೋರು ಇರ್ತಾರೆ. ಈ ನಿಟ್ಟಿನಲ್ಲಿ ನಿಮಗೆ ಯಾವ್ದಾದ್ರು ಸಾಮಾಜಿಕ ಸಮಸ್ಯೆಗಳು ಎದುರಾದ್ವಾ?
0: ಮೇಡಮ್, ಇದಾದ್ಮೇಲೆ ಅಕ್ಕಪಕ್ಕದ ಜನಗಳು, ನಮ್ಮ ಫ್ರೆಂಡ್ ಆಗಲಿ ಯಾರೇ ಆಗಲಿ, ಹೇಳ್ತಾರೆ ಅವನಿಗೆ ದೇವ್ರು ಅದಕ್ಕೆ ಕೊಟ್ಟಿದ್ದು ಇದಕ್ಕೆ ಕೊಟ್ಟಿದ್ದು ಅಂತ. ನಾನೇನು ಒಂದು ವಿಷಯ ಹೇಳ್ತೀನಿ, ದೇವ್ರು ಕೊಟ್ಟಿದ್ದನ್ನ ಯಾರು ಕೇಳಿ ಏನು ಮಾಡೋಕ್ಕಾಗಲ್ಲ. ಅವನು ಮನುಷ್ಯ ಮಾಡಿದ್ದೆ, ಈಗ ಹೇಳು ಅವನಿಗೆ ಹೆಂಗೆ ಗೊತ್ತಾಯಿತು ಅದಕ್ಕೆ ಮಾಡಿದ್ದು ಅಂತ? ಅವನಿಗೇನಾದರೂ ಈಗ ಏನಾದ್ರು ಬಂತ? ಇಲ್ಲ, ಯಾಕಂದರೆ ದೇವರು ಅದು ನಮಗೆ ಒಳ್ಳೆದಕ್ಕೆ ಕೊಟ್ಟಿರ್ತಾನೆ. ಈಗ ನಾನು ಇಲ್ಲಿ ಬರಬೇಕು, ಇಲ್ಲಿ ಮಾತಾಡಬೇಕು ಅಂತ ನನ್ನ ಋಣದಲ್ಲಿ ಬರೆದಿದೆ ಅಷ್ಟೇ, ಬೇರೆ ಏನಲ್ಲ. ಈಗ ಬಂದು ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ, ತಿಳ್ಬೇಕಾದ್ರೆ ಅದೊಂದು ಋಣ, ಯಾಕಂದ್ರೆ ದೇವರಲ್ಲಿ ಬರೆದಾಗಿರ್ತಾನೆ. ಅದರಿಂದ ನಾನು ಇಲ್ಲಿ ಬಂದಿರೋದು, ಮಾತಾಡ್ತಾ ಇರೋದು, ಈ ಸಂಸ್ಥೆಯಲ್ಲಿ ನನಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ದೇವರಲ್ಲಿ ಒಂದು ಇದು ಇರ್ತದೆ, ಅದಾಗಿರೋದು ಅಷ್ಟೇ. ಬೇರೆ ಅದರಿಂದ ಜನಗಳು ಮಾತಾಡೋಕ್ಕೆ, ಈಗ ಒಂದು ತಾಯಿ ಹೆಣ್ಣು ಮಗು ಎತ್ತರು ಗಂಡು ಮಗು ಎತ್ತರು ಮೊದಲಿನ ಕಾಲದಲ್ಲಿ ಹೇಳ್ತಿದ್ರು ಅದು ಹೆಣ್ಣಿನ ಸಮಸ್ಯೆ ಅಂತ. ಅಲ್ಲ, ಈಗ ಸೈನ್ಸ್ ಚೆನ್ನಾಗಾಗಿದೆ, ಹೇಳ್ತಾ ಇದ್ದ ಗಂಡಿಂದ ಆಯ್ತಾ ಇರೋದು, ಹೆಣ್ಣಿಂದ ಆಯ್ತಾ ಇರೋದು ಅಲ್ಲ ಅದು. ಹೌದಾ? ಮತ್ತೆ ಬಂದ ಇನ್ನು ಅದೆಲ್ಲ ಸುಮ್ಮನೆ, ಯಾಕಂದ್ರೆ ಲೈಫಲ್ಲಿ ಎಲ್ಲದನ್ನು ಆಲೋಚನೆ ಮಾಡಿದ್ರೇ ಚೆನ್ನಾಗಿ ಹೋಗೋದು, ಹೊಂದ್ಕೊಂಡು ಹೋಗ್ಬೇಕು. ನಿಮಗೆ ದುಡ್ಡು ಬೇಕಾದ ಸಂಪಾದನೆ ಮಾಡ್ಬೋದು, ಆಸ್ತಿ ಬೇಕಾದ್ರೆ ಎಲ್ಲ ಬೇಕಾದ್ರೆ ಮಾಡ್ಕೋಬೋದು. ಈ ಮನಸ್ಸಿಗೆ ನೆಮ್ಮದಿ ಅಂತ ಹೇಳೋದು ಅಂತ ಅದನ್ನ ನಾವೇ ಸಂಪಾದನೆ ಮಾಡ್ಬೇಕು, ನಾವೇ ಮಾಡ್ಕೋಬೇಕು, ನಾವು ದುಡ್ಕೋಬೇಕು ಅಷ್ಟೇ, ಬೇರೆ ಏನಿಲ್ಲ.
1: ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಆಡ್ಕೊಂಡ್ರು ನಮ್ಮ ಮನೋಸ್ಥೈರ್ಯ ಬಲವಾಗಿರ್ಬೇಕು. ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಶಕ್ತಿಯನ್ನು ನಿನ್ನ ದೊಡ್ಡದಾಗಿ ಬೆಳೆಸ್ಕೊಂಡು ಈ ನಿಟ್ಟಿನಲ್ಲಿ ನಮ್ಮ ಜೀವನ ಸಾಗಿಸ್ಬೇಕು ಅಂತ ಹೇಳ್ತಾ ಇದ್ರ. ಈ ನಿಟ್ಟಿನಲ್ಲಿ ಸಂಸ್ಥೆ ಬಗ್ಗೆ ಸಾಕಷ್ಟು ಈಗ ಹೇಳ್ತಾ ಇದ್ರೆ, ಯಾವ ನಿಟ್ಟಿನಲ್ಲಿ ಯಾವಾಗ ಪರಿಚಯ ಆಯಿತು, ಏನೆಲ್ಲ ಸೌಲಭ್ಯ ಅಥವಾ ಸಾಥನ ನಿಮಗೆ ನೀಡ?
0: ಮೇಡಮ್, ನನಗೆ ವಿವೇಕಾನಂದ ಸಂಸ್ಥೆ ಅಂತ ಹೇಳಿದ್ರೆ, ನನಗೆ ನಾನು ಇರೋದಲ್ಲ 12 ವರ್ಷ ಮನೇಲಿದ್ದೆ, ನಮ್ಮ ರೂಪೇಶ್ ಅಂತ ಒಬ್ಬ ಇದ್ದಾನೆ. ನನಗೆ ಈ ಸಂಸ್ಥೆನ ಪರಿಚಯಕ್ಕೆ ಕಾರಣ ಸೇವಾ ಭಾರತ್ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಮುಖಾಂತರ ನಾವೊಂದು ಕ್ಯಾಂಪಿಗೆ ಹೋಗಿದ್ವಿ. ನಮಗೆ ಸ್ಪೈನಲ್ ಕಾರ್ಡ್ ಇಂಜಿನಿಯರ್ ಅವರಿಗೆ ಪೆನ್ಷನ್ ಜಾಸ್ತಿ ಮಾಡಬೇಕು ನಮಗೆ ಯಾಕಂದ್ರೆ ಈಗ ನಾನು ಸಂಸ್ಥೆ ವಿಷಯಕ್ಕೆ ಮತ್ತೆ ಬರ್ತೀನಿ, ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ವಿಷಯ ಮಾತಾಡಬೇಕು. ಯಾಕೆಂದ್ರೆ ಸ್ಪೈನಲ್ ಕಾರ್ಡ್ ಇಂಜುರಿ ಅಂತ ಹೇಳಿದ್ರೆ ಬಾಕಿ ಇರೋ ಥರ ಡಿಸ್ಟಬಿಲಿಟಿ ತರಲ್ಲ, ನಮ್ಮನ್ನು ಡಿಸ್ಟಬಿಲಿಟಿಗೆ ಸೇರಿಸಿಲ್ಲ, ಮೋಟಿವೇಟಿಗೆ ಸೇರಿಸಿರೋದು. ನಾವು ಈ ಪ್ರಪಂಚದಲ್ಲಿ ಹೈಯೆಸ್ಟ್ ಪ್ರಾಬ್ಲಮ್ನಲ್ಲಿ ಅನುಭವಿಸ್ತಾ ಇರೋ ಡಿಸ್ಟಬಿಲಿಟಿ ಅಂದರೆ ಅದು ನಾವು ಸ್ಪೈನಲ್ ಕಾರ್ಡ್. ಯಾಕೆಂತೇಳಿದ್ರೆ ನಮಗೆ ಯೂರಿನ್ ಹೋಗಲ್ಲ ಮೇಡಮ್, ಮೋಷನ್ ಹೋಗಲ್ಲ, ಬಾಕಿ ಇರೋ ನಾರ್ಮಲ್ ಥರಲ್ಲ. ಅಂಗವೈಕಲ್ಯ ಏನಾದಿದ್ರೆ ಮೋಷನ್ ಯೂರಿನ್ ಕರೆಕ್ಟಾಗಿ ಪಾಸ್ ಇದೆ. ನಮಗೆ ಸರ್ಕಾರದಿಂದ 1400 ರೂಪಾಯಿ ಪೆನ್ಷನ್ ಬರ್ತದೆ. ಈ 1400 ರೂಪಾಯಿಲಿ ಒಂದ್ಸಲ ಪ್ರೈವೇಟ್ ಹಾಸ್ಪಿಟ್ಲಿಗೆಲ್ಲಾದರೂ ಹೋಗಿ ಟ್ಯೂಬ್ ಹಾಕಿ ಬರಬೇಕಾದ್ರೆ 1400 ರೂಪಾಯಿ ಡಾಕ್ಟ್ರಿಗೂ ಕೊಟ್ಟರೆ ನಮಗೆ ಪೆನ್ಷನ್ ಏನು ಪ್ರಯೋಜನ ಆಗಲ್ಲ. ಯಾಕಂದರೆ ಬಾಕಿರೋ ರಾಜ್ಯಗಳಲ್ಲಿ 7,000 ಕೊಡ್ತಾರೆ, ನೋಡೋನಿಗೆ 2,000 ಕೊಡ್ತಾರೆ, ಪೇಷಂಟಿಗೆ 3,000 ಕೊಡ್ತಾರೆ. ಅದೊಂದು ಈ ಮುಖಾಂತರ ನಾನು ಹೇಳೋದು ಅಂತ ಹೇಳಿದ್ರೆ, ಆ ಪೆನ್ಷನ್ ಒಂದು ಜಾಸ್ತಿ ಮಾಡಿ ಕೊಟ್ಟರೆ ಸುಮಾರು ಜನಕ್ಕೆ ಅನುಕೂಲ ಆಗ್ಬೋದು. ಆಗ್ಬೋದು ಅಂತಲ್ಲ, ಆಯ್ತದೆ, ಆಗ್ಬೋದು ಅಂತ ಹೇಳೋಕ್ಕಿಂತ, ಯಾಕಂದ್ರೆ ನಾನು ಅನುಭವಿಸ್ತಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಆಗ್ತದೆ. ಅದೊಂದು ಸರ್ಕಾರದ ಯಾರಾದರೂ ಪ್ರಯತ್ನ ಪಟ್ಟರೆ ಆಗ್ಬೋದು, ಅದೊಂದು ಸಮಸ್ಯೆ. ಆಗ ನಾನು ಈಗ ಸಂಸ್ಥೆ ವಿಷಯ ಬರ್ತೀನಿ. ಪೆನ್ಷನ್ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು 4 ವರ್ಷ ಮುಂಚೆಗಡೆ ಮಂಗಳೂರು ಹೋಗಿ ಪ್ರತಿಭಟನೆ ಮಾಡಿದ್ದೀವಿ. ಒಂದು ನಾವು 100-160 ಜನ ಮೇಲೆ ಸ್ಪೈನಲ್ ಕಾರ್ಡ್ ಇಂಜಿನಿಯರ್ ಸೇರಿಕೊಂಡು ಪ್ರತಿಭಟನೆ ಮಾಡಿ ಬಂದ್ವಿ. ಬಂದಾಗ ಅಲ್ಲಿ ನನಗೆ ಒಂದು ರೂಪೇಶ್ ಸ್ಪೈನ್ ಕಾರ್ಡ್ ಇಂಜಿನಿಯರ್ ಪರಿಚಯ ಅದ. ಅವನು ಸುನೀತಾ ಮೇಡಮ್ ಹೇಳಿದೆ, ಹಿಂಗೆ ಸೈಫುದ್ದೀನ್ ಮಾದಾಪುರದಲ್ಲಿ ಒಬ್ಬ ಇದ್ದಾನೆ ಅಂತ. ಬಂದುಬಿಟ್ಟು ನಮಗೆ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಮಾತಾಡಿದ್ರು. ಮಾತಾಡಿ ಆದಮೇಲೆ ಸುನೀತಾ ಮೇಡಮ್ ತ ಬಂದರು, ಮಡಿಕೇರಿ ಬಂದ್ವಿ. ಅಲ್ಲಿಂದ ಈಗ ಯಾವ ಮುಖಾಂತರ ನಾವು ಸಂಸ್ಥೆಯನ್ನು ಮೀಟ್ ಆದ್ವಿ. ಬಂದ್ಬಿಟ್ಟು ಈಗಿಂದ ವೀಲ್ ಚೇರ್ದ ನಾವು ಕುಶಾಲನಗರ ಬಂದ್ವಿ, ಅಲ್ಲಿಂದ ಮೆಜರ್ಮೆಂಟ್ ಮೈಸೂರು ಬಂದ್ವಿ, ಮತ್ತು ಮೈಸೂರು ಹೋಗಿ ವೀಲ್ ಚೇರ್ ತಂದ್ವಿ. ತಂದು ನನಗೆ ವೀಲ್ ವೆಹಿಕಲ್ನ ಮುಟ್ಟೇ ಇಲ್ಲ, ಬೈಕ್ ಆಗಲಿ ಸ್ಕೂಟಿ ಆಗಲಿ ನಾನು ಓಡಿಸೇ ಇಲ್ಲ ಲೈಫಲ್ಲಿ, ಓಡಿಸೇ ಇಲ್ಲ. ಬಟ್ ಅಲ್ಲಿ ಕೊಟ್ಟ ತಕ್ಷಣ ನಮ್ಮ ಅಂಕಜಿ ಸರ್ ಇದ್ದಾರೆ, ಅವ್ರು ಹೇಳಿದ್ರು

0: ಧೈರ್ಯವಾಗಿ ಓಡಿಸುವಂತ ಕೊಡಗಿನಲ್ಲಿ ಈಗ ಹೈಯೆಸ್ಟು ಅಂದರೆ ನಾನು ಎರಡು ನೋಡೋಣ, 4,000-5,000 ಕಿಲೋಮೀಟರ್ ಓಡಿಸಿ ಆಗುಂಟದು. ಚೆನ್ನಾಗಿದೆ ಚೆನ್ನಾಗಿದೆ ಅಂತಂದ್ರೆ ಬೆನ್ನೆಲುಬು ಆದವನಿಗೆ ಚೆನ್ನಾಗಿದೆ, ಬಟ್ ಸ್ವಲ್ಪ ಸರ್ವಿಸ್ಗಳು ಚೆನ್ನಾಗಿರ್ಬೇಕು ಅಂತ ಒಂದು ಅನಿಸಿಕೆ ಅಷ್ಟೇ.
1: ಈ ನಿಟ್ಟಿನಲ್ಲಿ ಸಂಸ್ಥೆ ಪರಿಚಯ ಆದ ಮೇಲೆ ನಿಮ್ಗೆ ಯಾವ ರೀತಿ ಸೌಲಭ್ಯಗಳನ್ನ ಒದಗಿಸ್ಕೊಡ್ತು? ಈಗ ವೀಲ್ ಚೇರ್ ಆಗಿರ್ಬೋದು, ಇನ್ನಿತರ ಸಲಕರಣೆಗಳನ್ನೆಲ್ಲ ಸಿಕ್ಕದ್ವಾ ಸಂಸ್ಥೆ ಕಡೆಯಿಂದ?
0: ಈಗಿಂತ ನಾನು ವೀಲ್ ಚೇರ್ ನನಗೆ ಸಿಕ್ಕಿದೆ, ಬಟ್ ನನಗೆ ಸಿಕ್ಕಿದ ಮೇಲೆ ಅಂತಲ್ಲ, ನಾನು ಅಕ್ಕಪಕ್ಕದಲ್ಲಿ ಯಾರು ಸ್ಪೈನ್ ಇಂಜುರಿ ಆಗಿ ವೀಲ್ ಚೇರ್ ಇಲ್ಲದವನಿಗೆ ಸಂಸ್ಥೆ ಕಡೆಯಿಂದ ವೀಲ್ ಚೇರ್ ಸುಮಾರು ಕೊಡಿಸಿದ್ವಿ. ಒಂದು ಸುನೀತ ಮೇಡಮ್ಗಳಿಗೆ ಒಂದು ಅವರು 4-5 ಮೇಲೆ ಕೊಟ್ಟಿದ್ದಾರೆ. ಮತ್ತು ಒಂದು ಕ್ಯಾಂಪ್ ಮಾಡಿದ್ರು, ಉದ್ಯೋಗ ಕ್ಯಾಂಪ್ ಅಂತ. ಆ ಕ್ಯಾಂಪಲ್ಲಿ ನಾವು ಅದು ಚೆನ್ನಾಗಿ ಯೂಸ್ ಮಾಡಿದ್ವಿ, ಅದರಿಂದ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಇದ್ದೀನಿ. ಬಟ್ ಅದ್ರ ಒಟ್ಟಿಗೆ ಅದೇ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಇದ್ದೀವಿ. ಮೊನ್ನೆ ಒಂದು ಕ್ಯಾಂಪಲ್ಲಿ ಮಾಡಿ ಒಂದು 3 ದಿವಸ ಕ್ಯಾಂಪಲ್ಲಿದ್ವಿ, ಚೆನ್ನಾಗಿ ಕ್ಯಾಂಪ್ ಮಾಡಿಕೊಟ್ರು. ನೋಡುವ ಮುಂದಕ್ಕೆ ಏನಾಯ್ತದೆ ಅಂತ ನೋಡುವ. ಯಾಕಂದರೆ ಮಾಡಬೇಕು ಅಂತಂದರೆ ಯಾಕಂದರೆ ಕೂತ್ಕೊಂಡಿರೋಕ್ಕಾಗಲ್ಲ, ಯಾಕಂದರೆ ಬಾಕಿರೋದು ಬೆಡ್ ಸೋರ್ಗಳು ಗಾಯಗಳಾಯ್ತದೆ, ಮತ್ತು ಸೊಂಟದಾಗ ಏನು ಕೆಳಗಡೆಗೆ ಏನು ಸ್ಪರ್ಶ ಇಲ್ಲ, ನೀವು ನೋಡಿದ್ರಲ್ಲ ಹಂಗಿದೆ. ನೋಡುವ ಏನಾದರೂ ಮಾಡುವ ಸಂಸ್ಥೆ ಅದೇ ಒಳ್ಳೇದು ಮಾಡ್ತಾ ಇದೆ. ಇನ್ನು ನನಗೆ ಮಾಡೋಕ್ಕಾಗದಿದ್ರು ನನಗೆ ಸಿಕ್ಕಿಲ್ಲ ಅಂತಲ್ಲ, ಇನ್ನೊಬ್ಬರಿಗೆ ಸಿಕ್ಕಬೇಕು ಅಂತ ನನಗೆ ಆಸೆ. ಯಾಕಂದರೆ ಅದು ಪ್ರಯತ್ನ ಪಡಬೇಕು.
1: ಸಂಸ್ಥೆ ಪರಿಚಯ ಆಗಿ ಈ ನಿಟ್ಟಿನಲ್ಲಿ ಸಾಕಷ್ಟು ರೀತಿ ಬೆಂಬಲವನ್ನು ನಿಮ್ಗೆ ನೀಡ್ತಾ ಇದೆ. ಈ ನಿಟ್ಟಿನಲ್ಲಿ ಸಂಸ್ಥೆ ಪರವಾಗಿ ಹಮ್ಮಿಕೊಂಡಿರುವಂತಹ ಕ್ಯಾಂಪ್ಗಳನ್ನು ಅಥವಾ ಶಿಬಿರಗಳನ್ನು ನೀವೇನಾರು ಅಟೆಂಡ್ ಮಾಡಿದ್ದೀರಿ?
0: ನಾನು ಒಂದು 3-4 ಕ್ಯಾಂಪ್ ಅಟೆಂಡ್ ಮಾಡಿದ್ದೀನಿ. ಏನಿದ್ರು ನನ್ನ ಜೊತೆ ಹೇಳ್ತಾರೆ ಹಿಂಗೆ ಒಂದು ಕ್ಯಾಂಪ್ ಇದೆ ಅಂತ, ಬಟ್ ನನಗೇನು ಪ್ರಯೋಗ ಆಗದಿದ್ರು ನಾನು ಕ್ಯಾಂಪಿಗೆ ಹೋಗ್ತೀನಿ. ಯಾಕಂದ್ರೆ ಅಂದರೆ ನಾವು ಹೋಗಬೇಕು, ಅವ್ರು ನಮಗೋಸ್ಕರ ಮಾಡೋದು. ಮತ್ತು ಎಲ್ಲ ಕ್ಯಾಂಪ್ಗಳು ಸಂಸ್ಥೆ ಮಾಡ್ತದೆ, 90% ಸಂಸ್ಥೆ ಮಾಡ್ತದೆ, ಬಟ್ 10% ನಾವು ಪ್ರಯತ್ನ ಪಟ್ಟರೆ ನಮ್ಗೆ ಏನಾದರೂ ಆಗೋದು. ಇಲ್ಲದಿದ್ದರೆ ಸಂಸ್ಥೆ ಮಾಡಿ ಎಲ್ಲ ಅವ್ರು ಮಾಡಿದ, ಯಾಕಂದರೆ ಮನೇಲಿ ತಾಯಿ ಅನ್ನ ತಂದು ತಟ್ಟೆಗೆ ಕೊಟ್ಟಮೇಲೆ ನಾವು ತಿನ್ನಬೇಕು, ಅದು ನಾವು ತಿಂದೇನು ಮಜಾ. ಅವ್ರು ಎಷ್ಟೇ ಚೆನ್ನಾಗಿ ಕೊಟ್ಟರು ಅದು ತಿಂದೇ ಹಂಗೆ ಆಗಲ್ಲ. ಅದಾಯ್ತಾ, ಆ ಥರ ಅದೇ ನನ್ನದು. ಯಾರೇ ಆಗಲಿ ಕ್ಯಾಂಪಿಗೆ ಹೋದರೆ ಉಪಯೋಗಗಳನ್ನ ಪಡ್ಕೋಬೇಕು, ಯೂಸ್ ಮಾಡೋಕ್ಕಾಯ್ತದೆ. ಎಲ್ರಿಗೂ ಆಗಲ್ಲ, ಬಟ್ ಆಗೋರು ಅದನ್ನ ಮಾಡ್ಕೋಬೇಕು.
1: ಈ ನಿಟ್ಟಿನಲ್ಲಿ ಕ್ಯಾಂಪ್ಗಳು ನಿಮ್ಮ ಬೆಳವಣಿಗೆಗೆ ಉಪಯುಕ್ತ ಆಗ್ತಿತ್ತ, ಯೂಸ್ ಮಾಡ್ಕೋತಿದ್ರೆ?
0: ನಾನು ಹೇಳ್ಬೇಕಾದ್ರೆ ಈಗ ನಾನು ಹೇಳ್ದಲ್ಲ 12-14 ವರ್ಷ ಆಯಿತು, 14 ವರ್ಷಗಳಿಂದ ನನಗೆ ಯಾವ ಸಂಘ ಸಂಸ್ಥೆಗಳು ಅಷ್ಟು ಪರಿಚಯ ಆಗಿಲ್ಲ. ಇವಾಗ ಅನ್ಕೊಳ್ತೆ ನನಗೆ ಮೊದಲೇ ಸಿಕ್ಕಿದ ಏನಾದರೂ ಉದ್ಯೋಗ ಮಾಡ್ಕೊಂಡು ಹೋಗ್ಬೋದಿತ್ತು ಅಂತ ಅನಿಸ್ತದೆ. ಬಟ್ ನಾನು ಸುಮಾರು ಕಾನ್ಸೆಪ್ಟಲ್ಲಿ ಇದ್ದೀನಿ, ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀನಿ ಒಟ್ಟಿಗೆ, ಮತ್ತು ಅದು ಕೆಲಸ ಏನಾದರೂ ಮಾಡ್ತೀನಿ, ಮತ್ತು ಯಾರಿಗಾದರೂ ಕೆಲಸ ಏನಾದರೂ ಬೇಕಾದ್ರೂ ಮಾಡಿಕೊಡ್ತೀವಿ, ತೊಂದರೆ ಇಲ್ಲ. ಆದರೆ ದೇವರು ಯಾವುದಾದ್ರು ಒಂದು ಕೈ ಕೊಡ್ತೀನಿ ಹಿಡಿತಾನೆ, ಎಲ್ಲ ಮಾಡ್ತೀವಿ, ಯಾವುದು ಸಿಕ್ಕೋದು ನಮಗೊಂದು ಧೈರ್ಯ ಇದೆ.
1: ಈಗಲೂ ಕೂಡ ನೀವು ನಿಮ್ಮ ಉದ್ಯೋಗಗಳನ್ನು ನೀವು ಬಿಡ್ತಾ ಇಲ್ಲ, ಮಾಡ್ತಾ ಇದ್ದೀನಿ ಅಂತ ಹೇಳಿ, ಇದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ? ಒಬ್ಬ ಇಂಜೂರಿ ಪೇಷಂಟ್ ಇಷ್ಟೆಲ್ಲ ಅಚೀವ್ ಮಾಡ್ಬೋದು ಅಂತ ನಿಮಗೆ ಒಂದು ಹೆಮ್ಮೆ ಅನಿಸುತ್ತ?
0: ಹೌದು, ನನಗೆ ಹೆಮ್ಮೆಗಿಂತ ನನಗೆ ಖುಷಿ. ಯಾಕಂತೇಳಿದ್ರೆ ನನಗೆ ತೃಪ್ತಿ ಬೇಕಾಗಿರೋದು. ಯಾರು ಈಗ ನಾನು ಹೇಳೋದು ಒಬ್ಬ ನನಗೆ ಬೈಕರ ವಿಷಯ ನನಗೆ ಅದು ಬೇಕಾಗಿಲ್ಲ. ನಾನು ನನ್ನ ಲೈಫಲ್ಲಿ ಚೆನ್ನಾಗಿರ್ಬೇಕು, ನನಗೆ ಖುಷಿಯಾಗಿರ್ಬೇಕು, ಯಾರು ತೊಂದರೆ ಇರೋದು ನನಗೆ ಇರಬೇಕು ಅಷ್ಟೇ. ಬೇರೆ ಅದರಲ್ಲಿ ಹೆಮ್ಮೆ ಪಡೋದು ಏನೇ ನನಗೆ ಇಲ್ಲ. ಯಾಕೆಂದರೆ ನಾನು ಹೆಮ್ಮೆ ಪಡಬೇಕು, ನನಗೆ ಹೆಸರು ಬರಬೇಕು ಅಂತ ಮಾಡ್ಕೊಂಡು ಹೋದರೆ ಅಷ್ಟು ಹೆಸರು ಸಿಗಲ್ಲ, ಬರೀ ಹೆಸರೇ ಸಿಗ್ತದೆ. ನಾವು ಮಾಡ್ತಿರ್ಬೇಕು, ನಾವು ಎಲ್ಲೋ ತಲುಪೋ ಹೋಗಿರ್ತೀವಿ, ನಾವು ಚೆನ್ನಾಗಿರ್ತೀವಿ ಅಷ್ಟೇ.
1: ಈ ನಿಟ್ಟಿನಲ್ಲಿ ಸರ್, ಈಗ ಸಂಸ್ಥೆ ಸಾಕಷ್ಟು ರೀತಿಯ ಬೆನ್ನೆಲುಬನ್ನ ನೀಡ್ತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಕ್ಯಾಂಪ್ಗಳನ್ನು ಕೂಡ ನೀವು ಅಟೆಂಡ್ ಮಾಡಿದ್ರಿ. ಅಲ್ಲಿ ಕ್ಯಾಂಪ್ಗಳಿಗೆ ಹೋದಾಗ ಇತರೆ ಸ್ಪೈನಲ್ ಇಂಜುರಿ ಪೇಷಂಟ್ಗಳನ್ನ ನೋಡಿದಾಗ, ಆ ವ್ಯಕ್ತಿಗಳನ್ನ ನೋಡಿದಾಗ ನಿಮ್ಗೆ ಅನಿಸುತ್ತೆ?
0: ನಿಜ ಆಗಿರ್ಬೇಕಂದ್ರೆ ಸ್ಪೈನಲ್ ಕಾರ್ಡ್ ಇಂಜುರಿಯನ್ನು ಸುಮಾರು ಜನ ನಾನು ನೋಡಿದ್ದೀನಿ, ಬಟ್ ಅವ್ರು ನನಗಿಂತ ಚೆನ್ನಾಗಿರ್ತಾರೆ, ಬಟ್ ಕೊರಗ್ತಾ ಇರ್ತಾರೆ. ಆಗ ಯಾಕಂದ್ರೆ ನನ್ನಕ್ಕಿಂತ ಇಂಜುರಿ ಕಮ್ಮಿ ಇರುವವರೆಲ್ಲ ಇನ್ನೂ ಕೆಲಸ ಮಾಡೋದೆಲ್ಲ ಭಾಳ ಕಷ್ಟಗಳು, ಅದನ್ನ ನೋಡಿದ್ದೀನಿ. ಆಗ ನನಗೆ ಹೆಮ್ಮೆ ಅಂತೇಳಿದ್ರೆ ನಾನು ದೇವರು ನನಗೆ ಅವ್ರ ಮುಂದೆ ನನ್ನನ್ನು ಚೆನ್ನಾಗಿ ಇಟ್ಟಿದ್ದೇನಲ್ಲ, ನನಗೆ ಅದೊಂದು ಖುಷಿ ಇದೆ. ಯಾಕಂದರೆ ಯಾವತ್ತಿದ್ರು ನಾವು ಎಲ್ಲರೂ ಈಗಿನ ಕಾಲದಲ್ಲಿ ಮೇಲ್ಗಡೆ ಅವನು ಅಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ, ಅಯ್ಯ ಬೇರೆ ಹೊಟ್ಟೆ ಗೀಚ್ ಮಾಡ್ತಾರೆ. ನನಗೆ ಹಂಗೆಲ್ಲ, ನನ್ನ ಕೆಳಗಿದ್ದನ್ನು ನೋಡ್ಬಿಟ್ಟು ಅವನಕ್ಕಿಂತ ಚೆನ್ನಾಗಿ ದೇವ್ರು ನನಗೆ ಚೆನ್ನಾಗಿ ಕೊಟ್ಟಿದ್ದಾನಲ್ಲ. ಯಾಕಂದರೆ ಒಬ್ಬೊಬ್ಬ ಮಗನ ನೋಡಿದ್ರೆ ಅದು ಬಾಚಿ ಅನ್ನ ಬಾಚಿ ತಿನ್ನೋಕ್ಕಾಗಲ್ಲ, ಆಯ್ತು ನೋಡ್ತೀನಿ ನಾನು ಖುಷಿಯಾಗಿದ್ದೀನಿ, ಅದಕ್ಕೆ ಒಂದು ಹೆಮ್ಮೆ ನನಗಿದೆ. ಬಾಕಿ ಇದ್ದ ಪೇಷಂಟ್ ನೋಡ್ತೀನಿ ನಾನು ಖುಷಿಯಾಗಿದ್ದೀನಿ, ಅವ್ರಿಗೆ ಏನಾದರೂ ಒಳ್ಳೇದು ಹೇಳೋಕ್ಕಾಗಂದ್ರೆ ಹೇಳ್ತೀನಿ.
1: ಮುಂದಿನ ನಿಮ್ಮ ಗುರಿ ಏನು ಸರ್, ತಿಳ್ಕೊಬೋದಾ?
0: ಯಾರಿಗಾದ್ರೂ ಒಳ್ಳೇದು ಮಾಡಬೇಕು ಅಂತ ನನಗೊಂದು ಇದಿದೆ, ಒಳ್ಳೇದಾಗಬೇಕು ಅಷ್ಟೇ, ಬೇರೆ ಅದರಲ್ಲಿ ಏನಿಲ್ಲ.
1: ನಿಮ್ಮ ಮುಂದೆ ಏನಾದ್ರು ಉದ್ಯೋಗ ಮಾಡಬೇಕು ಅಂತ ನಿಮಗೆ ಒಂದು ಕನಸು ಏನಾದ್ರು ಇದೆಯಾ ಸರ್?
0: ಕನಸುಗಳು ಸುಮಾರಿದೆ. ಯಾಕೆಂದ್ರೆ ನಾನು ನಮ್ಮ ಅಂಕಜ್ ಸರ್ ಮನೆಗೆ ಬಂದಿದ್ರು, ಮತ್ತೆ ನಿಮ್ಮ ಸರ್ವರೊಬ್ರು ಅಂಕಜ್ ಸರ್ ಜೊತೆ

ಬಂದಿದ್ದರು. ಅವ್ರ ಜೊತೆ ಮಾತಾಡಿದಾಗ ನಾನು ಹೇಳಿದೆ, ಸರ್ ನನಗೆ ಜನಗಳಿಗೆ ಒಳ್ಳೆಯ ಒಂದು ಫುಡ್ ಕೊಡಬೇಕು, ಈಗೆಲ್ಲ ಫುಡ್ಗಳು ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ ಎಲ್ಲ ಅವರ ಲಾಭಕ್ಕೋಸ್ಕರ ಕೆಮಿಕಲ್ ಯೂಸ್ ಮಾಡಿ ಕೊಡ್ತಾ ಇರೋದು, ಒಳ್ಳೆಯ ಒಂದು ಫುಡ್ ಕೊಡಬೇಕು, ಅದು ಇಲ್ಲದಿದ್ದರೆ ಬೇರೆ ಪ್ಯಾಕಿಂಗ್ ಮಾಡಿ ಮಸಾಲೆ ಪದಾರ್ಥಗಳನ್ನ ಮಾಡಬೇಕಂದಿದೆ, ಅದಕ್ಕೆಲ್ಲ ಬಜೆಟ್ಗಳು ಜಾಸ್ತಿ ಬೇಕು, ಕಮ್ಮಿ ಸಾಲದಲ್ಲ. ಅದನ್ನು ಮಾಡಬೇಕಂತಂದರೆ ನಾವು ಮಾಡಿ ಸ್ಪೈನ್ ಇಂಜುರಿ ಮತ್ತು ಸ್ವಲ್ಪ

0: ದೇವನು, ನಮ್ದೇನಿಲ್ಲಲ್ಲ.
1: ಅಂಗವಿಕಲರಿಗೆ ಅಂದ್ರೆ ವಿಶೇಷ ಚೇತನಿಗೆ ಯೂಸ್ ಆಗುವ ನಿಟ್ಟಿನಲ್ಲಿ ಒಂದು ಉದ್ಯೋಗವನ್ನ ಅಥವಾ ಒಂದು ಉತ್ಪಾದನಾ ಉದ್ಯೋಗ ಅವಕಾಶವನ್ನ ನೀವು ಕೊಡಬೇಕು ಅಂತ ಅನ್ಕೊಂಡಿದ್ರಿ. ಒಳ್ಳೇದಾಗ್ಲಿ ಸರ್, ನಿಮ್ಮ ಕನಸಿಗೆ, ನಿಮ್ಮ ಗುರಿಗೆ. ಹಾಗೆ ಈ ನಿಟ್ಟಿನಲ್ಲಿ ವಿಶೇಷ ಚೇತನ ಸಮಸ್ಯೆಯನ್ನ ಒಂದು ಶಾಪ ಅಂತ ಭಾವಿಸ್ತಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಅನಿಸಿಕೆ ಏನು ಸರ್?
0: ಮೇಡಮ್, ನಾನು ನಿಜವಾಗಿರ್ಬೇಕಂದ್ರೆ ಈಗ ನಾನು ಸುಮಾರು ಜನಗಳನ್ನ ನೋಡಿದ್ದೀನಿ. ಈಗ ನನಗೆ ಇದು ಒಂದು ಲೆಕ್ಕದಲ್ಲಿ ವರ ಅಂತ ಹೇಳ್ಕೊಳ್ತೀನಿ. ಯಾಕಂದ್ರೆ ಬಾಕಿದ್ದವರು ಕಷ್ಟಪಡೋದನ್ನ ನೋಡ್ಬಿಟ್ಟು ಸಮಸ್ಯೆಗಳು ಮುಗಿಯೋದಿಲ್ಲ, ಈಗ ನಾನು ಹ್ಯಾಪಿ ಆಗಿದ್ದೀನಿ. ಯಾಕಂದ್ರೆ ನನಗೆ ಸಮಸ್ಯೆ ಇದೆ, ಸಮಸ್ಯೆ ಇಲ್ಲ ಅಂತಲ್ಲ. ಯಾಕಂದರೆ ಈಗ ಒಂದು ವಿಷಯ ಅಂತ ಹೇಳ್ಬೇಕಂದ್ರೆ, ಈಗ ಸ್ಪೈನಲ್ ಕಾರ್ಡ್ ಇಂಜುರಿ ಆದವನು ಒಂದು ಕ್ಯಾನ್ಸರ್ ಆದರೆ ಸತ್ತೋಗ್ಬಿಡ್ತಾನೆ, ಬದುಕ್ತಾನೆ, ಮೆಡಿಸಿನ್ ಇದೆ. ನಮ್ದು ಹಂಗೆ ಇಲ್ಲ, ನಾವು ಡೈಲಿ ಎದ್ದು ಸಾಯ್ಬೇಕು. ಯಾಕಂದ್ರೆ ಸ್ಪೈನಲ್ ಇಂಜುರಿ ಅಷ್ಟೊಂದು ಸಮಸ್ಯೆ ಇದೆ. ಯಾಕಂದ್ರೆ ಉದಾಹರಣೆಗೆ ಒಂದು ಸಂಟದಿಂದ ಕೆಳಗಡೆ ಒಂದು ಯೂರಿನ್ ಮೋಷನ್ ಹೋಗಲ್ಲ ಅಂತ ಅಂದ್ಕೊಂಡ್ರೆ ನೀವು ಅದ್ರದ್ದು ಫೀಲ್ ಒಂದು ಆಲೋಚನೆ ಮಾಡ್ಕೊಳ್ಳಿ, ಅದು ಹೆವಿ ಪ್ರಾಬ್ಲಮ್ ಇದೆ. ಆದರೆ ನಾನು ಎಲ್ಲರೂ ಹೇಳ್ಬೋದು ಅವ್ನು ವರ ಅಂತ ಹೇಳಿದ್ರೆ ನನಗೆ ಇಲ್ಲ, ನಾನು ಆ ಥರ ಖುಷಿ ಪಟ್ಟರೆ ನನಗೆ ಅದೊಂದು ಇಲ್ಲದ್ರೆ ಖುಷಿ ಸಿಗಲ್ಲ. ಹಂಗಾಗಿ ನಾನು ಇದು ವರ ಅಂತ ಅಂದ್ಕೊಂಡ್ರೆ ಚೆನ್ನಾಗಿರೋದು ಅಂತ. ರೋಗ ಅಂತ ಮತ್ತು ಇದೊಂದು ಶಾಪ, ಶಾಪ ಅಂತ ಹೇಳೋದು ಯಾರು? ಶಾಪ ಅಂತ ಹೇಳೋದು ಅದು ಸುಮ್ಮನೆ. ದೇವರು ಯಾವತ್ತೂ ಯಾರಿಗೆ ಶಾಪ ಕೊಡಲ್ಲ. ಒಳ್ಳೇದು ಮಾಡಿದಕ್ಕೆ ಒಳ್ಳೇದಾಯ್ತದೆ, ಕೆಟ್ಟದ್ದು ಮಾಡಿದ್ ಕೆಟ್ಟದಾಯ್ತದೆ ಅಲ್ವಾ? ಅಷ್ಟೇ ಇರೋದು.
1: ನಾವು ಈ ಒಂದು ಸಮಸ್ಯೆನ ಸಮಸ್ಯೆ ಅಂತ ಪರಿಗಣಿಸ್ತೇವೆ. ಈ ನಿಟ್ಟಿನಲ್ಲಿ ಯಾವಾಗಲೂ ಖುಷಿ ಖುಷಿಯಾಗಿ ಬ್ಯುಸಿ ಆಗಿದ್ರೆ ಈ ಸಮಸ್ಯೆ ಯಾವುದು ಕಾಣಿಸಲ್ಲ ಅಂತ ಹೇಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸರ್, ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ನ ನೋಡ್ಕೊಳ್ಳೋದು ಮನೆಯವರ ಒಂದು ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಅವರ ಬೆಂಬಲ ಇದ್ರೆ ನಾವು ಖುಷಿ ಖುಷಿಯಾಗಿ ಜೀವನ ನಡೆಸ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಹೇಗೆ ನೋಡ್ಕೋತಾ ಇದ್ದಾರೆ ಸರ್?
0: ಮೇಡಮ್, ನಾನು ಹೇಳ್ದಲ್ಲ ಮೊದಲೇ ಒಂದು ಹೇಳಿದೆ, ನನ್ನ ಅಣ್ಣಂದಿರು ತಮ್ಮಂದಿರಾಗಲಿ ಮಗುನ ಹಂಗೆ ನೋಡ್ತಾರೆ, ಆ ಥರ ನನ್ನನ್ನು ನೋಡ್ಕೊಂಡಿದ್ದಾರೆ. ಬಟ್ ಇವಾಗ ನನಗೆ ಆಗ್ತದೆ, ಈಗ ತಾಯಂದಿರು ಮಕ್ಕಳು ಎಲ್ಲಾದರೂ ಮೋಷನ್ ಏನಾದರೂ ಮಾಡಿದ್ರೆ ಅದು ಕ್ಲೀನ್ ಮಾಡೋದನ್ನ ನಾನು ನೋಡಿದ್ದೀನಿ. ಅವರು ಒಂದು ಸ್ವಲ್ಪ ಮುಜುಗರ ಇರ್ತದೆ ಕ್ಲೀನ್, ಅವಾಗ ಅದನ್ನ ನೋಡಿಬಿಟ್ಟು ಅವ್ರಿಗೆ ಅಷ್ಟಿರ್ಬೇಕು. ನಾವು ಮಗುವಲ್ಲ, ನಾವು ದೊಡ್ಡವರಾಗಿದ್ದೀವಿ, ಅವ್ರಿಗೊಂದು ಮುಜುಗರ ಇದ್ದೇ ಇರ್ತದೆ. ಯಾಕಂದರೆ ಮನುಷ್ಯರಲ್ವಾ. ನನ್ನ ತಮ್ಮಂದಿರು ಅದು ನನ್ನ ಹೆಂಗೆ ನೋಡಿದ್ರು, ನಾನು ಹೇಳ್ದಲ್ಲ ಮಗು ಅಂತ ಹೇಳಿದ್ರೆ ಮುಗಿತು, ಅಷ್ಟು ಚೆನ್ನಾಗಿ ನೋಡಿದ್ದಾರೆ. ನಮ್ಮ ತಂದೆ ತಾಯಿ ನನ್ನ ಮಕ್ಕಳಿಗೆ ಹೋಗ್ಬೇಕಾದ್ರೆ ಒಂದು ಒಂದು ತಿಂಗಳು ಯಾರಿತ್ತಿಲ್ಲ ಮನೇಲಿ. ಆಗ ನಾನು ಬಿದ್ದು ಸ್ಟಾರ್ಟಿಂಗ್ ಬಿದ್ದು ಎರಡೇ ತಿಂಗಳಾಗಿರೋದು. ಆಗ ನನ್ನ ತಮ್ಮ ನನ್ನನ್ನು ನಮ್ಮ ತಮ್ಮಂದಿರಿಬ್ಬರು ಮೂರು ಜನ ಇದ್ದರು, ಚೆನ್ನಾಗಿ ನೋಡಿಕೊಂಡು ನನ್ನ ಊಟ ಗೀಟ ಮಾಡಿಕೊಂಡು ಸ್ನಾನ ಮಾಡಿಸಿ ಎಲ್ಲ ಅವರೇ ಮಾಡಿದ್ದೆ. ಬಟ್ ಮತ್ತೆ ನಾನು ರಿಕವರ್ ಆದೆ. ಈಗ ನಾನು ಫ್ರೀ ಆದೆ, ಈಗ ನನ್ನ ಕೆಲಸಗಳನ್ನ ನಾನೇ ಮಾಡ್ಕೊಳ್ತೀನಿ, ಯಾರಿಗೂ ತೊಂದರೆ ಇಲ್ಲ. ಯಾಕಂದ್ರೆ ಮಾಡೋಕ್ಕೆ ಮನಸ್ಸಿದೆಯಲ್ಲ, ಅವ್ರು ಸಪೋರ್ಟ್ ಮಾಡಿದ್ರು ನಾನು ಚೆನ್ನಾಗಿದ್ದೆ, ಮತ್ತು ಅವ್ರ ಜೊತೆ ಖುಷಿಯಾಗಿರ್ಬೇಕು, ಮತ್ತು ನಾವು ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ನಮಗೆ ಯಾರು ಅಡ್ಜಸ್ಟ್ ಆಗೋಂಗಿಲ್ಲ, ನಾವು ಅಡ್ಜಸ್ಟ್ ಆಗಬೇಕು. ಹಂಗೆ ಆದರೆ ಮಾತ್ರ ಲೈಫ್ ಚೆನ್ನಾಗಿರೋದು.
1: ಅವ್ರಿಗೆ ನಾವು ಅಡ್ಜಸ್ಟ್ ಆಗಿ ನಮ್ಮ ಮನೋಬಲವನ್ನು ಇನ್ನಷ್ಟು ಹೆಚ್ಚಿಸ್ಕೋತಾ ಧೈರ್ಯ ನಾವು ತಗೊಂಡು ಈ ನಿಟ್ಟಿನಲ್ಲಿ ಎಲ್ಲರಿಗೂ ಹೊಂದ್ಕೊಂಡು ಜೀವನ ಮಾಡಬೇಕು ಅಂತ ಹೇಳ್ತೇವೆ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ, ಈ ಥರ ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ಗೆ ನೀವೊಬ್ಬ ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ ಆಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್?
0: ಸ್ಪೈನಲ್ ಕಾರ್ಡ್ ಇಂಜುರಿ ಆದಮೇಲೆ ಅವರು ಆಗಿದ್ಮೇಲೆ ಸಮಸ್ಯೆ ಆಗಿದೆ ಅಂತ ಅನ್ಕೊಂಡ್ಕಿಂತ ಸಮಸ್ಯೆ ಆಗದಿದ್ದರೆ ಏನೆಲ್ಲ ಸಮಸ್ಯೆ ಬರ್ಬೋದಿತ್ತು ಅಂತ ಒಂದು ಆಲೋಚನೆ ಮಾಡಲಿ. ಸಮಸ್ಯೆಗಳು ಒಳ್ಳೆಯದು ಕೆಟ್ಟದ್ದು, ಅದು ಒಳ್ಳೇದು ಆಗೋದು ದೇವ್ರಿಗೆ ಗೊತ್ತಿರೋದು, ಕೆಟ್ಟದ್ದು ಏನೆಲ್ಲ ಆಯ್ತಾಯ್ತು ಅದನ್ನ ಒಂದು ಆಲೋಚನೆ ಮಾಡಲಿ. ಮಾಡಿದ್ಮೇಲೆ ಓ ಹಿಂಗಾಯ್ತಿತ್ತು ಹಂಗೆ ಅಲ್ಲ, ನಾವು ಖುಷಿಯಾಗಿರುವ, ಇನ್ನು ನಮಗೆ ಲೈಫು ಮುಂದಕ್ಕೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಂಡು ಹೋಗೋದು ಒಳ್ಳೇದು ಅಂತ ನನ್ನ ಕಡೆಯಿಂದ ಒಂದು ಅಭಿಪ್ರಾಯ ಅಷ್ಟೇ.
1: ಎಷ್ಟೋ ಜನ ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ಗಳು ಒಂದು ಧೈರ್ಯನೇ ತಗೊಳ್ಳಲ್ಲ. ಈ ನಿಟ್ಟಿನಲ್ಲಿ ಅವರಿಗೆ ಮನೋಧೈರ್ಯ ಕೊರತೆ ಇರುತ್ತೆ. ಈ ನಿಟ್ಟಿನಲ್ಲಿ ಅಂಥವ್ರಿಗೆ ನೀವೇನು ಹೇಳಕ್ಕೆ ಇಷ್ಟ?
0: ಯಾವತ್ತಿದ್ರು ಜನಗಳು ಸುಮಾರು ಮಾತುಗಳನ್ನ ಆಡ್ತಾರೆ, ಅದನ್ನ ಆಲೋಚನೆ ಮಾಡಬಾರ್ದು. ಅವನು ಏನಾದರೂ ಹೇಳಿದರೆ ಅದೇನೋ ಒಳ್ಳೇದಿರ್ಬೋದು ಅಂತ ಅನ್ಕೊಳ್ಳಿ, ಬಟ್ ಅವನು ಕೆಟ್ಟದೇ ಆಲೋಚನೆ ಮಾಡಿದ್ರು ನಮಗೆ ಒಳ್ಳೇದು ಕೆಟ್ಟದ್ದು ಮಾಡೋನು ಯಾರು? ದೇವರು. ಮೇಲೊಬ್ಬನಿದ್ದೇ ಇದ್ದೇನಲ್ಲ, ಸೃಷ್ಟಿಕರ್ತನ ಒಬ್ಬನೇ ಅಲ್ವಾ, ಅದು ಮಾಡೇ ಮಾಡ್ತಾನೆ.
1: ಸಂಸ್ಥೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದೆ, ಸಾಕಷ್ಟು ಬೆಂಬಲವಾಗಿ ನಿಮಗೆ ನಿಂತಿದೆ. ಸಂಸ್ಥೆ ಬಗ್ಗೆ ಏನೇನು ಹೇಳ್ತೀರಾ ಸರ್?
0: ಮೇಡಮ್, ನಾನು ಈ ಸಂಸ್ಥೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಟೋಟ್ಲಾಗಿ ಎಲ್ಲ ಸಂಸ್ಥೆಗಳು ಕೆಲಸ ಮಾಡ್ತದೆ. ನಾನು ಹೇಳ್ದಲ್ಲ ಮೇಡಮ್, ನಾನು 12 ವರ್ಷ ಮನೆಯಲ್ಲಿ ಇದ್ದ ಮೇಲೆ ಹೊರಗಡೆ ಬಂದಮೇಲೆ ಈಗ ನಾನು ಇಲ್ಲಿ ತನಕ ಬರೋಕ್ಕೆ ಕಾರಣ ಯಾರು? SOI ಸಂಸ್ಥೆ. ಆ ಸಂಸ್ಥೆಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.
1: ಹೀಗೆ ನಿಮ್ಮ ಬೆಳವಣಿಗೆ ಶೀಘ್ರವಾಗಿ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.

0: ಕಡೆ ಕೇಳಿದ್ರಲ್ಲ ಇಷ್ಟೋತ್ತಮ್ಮ, ವಿಶೇಷ ಚೇತನರಿಗೆ ಸಂಬಂಧಪಟ್ಟ ವಿಶ್ವ ಬೆನ್ನುಹುರಿ ಅಪಘಾತ ದಿನದ ಒಂದು ವಿಶೇಷವಾಗಿ ಇವತ್ತಿನ ನಮ್ಮ ಯಶೋಗಾಥೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದವರು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ಸೈಪುದ್ದೀನ್ ರವರ ಒಂದು ಯಶೋಗಾಥೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರೆ ಇಲ್ಲಿಗೆ ಒಂದು ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
0: ಕೇಳುಗರೆ, ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಬೆನ್ನುಹುರಿ ಅಪಘಾತ ವ್ಯಕ್ತಿಯ ಯಶೋಗಾಥೆ ಕುರಿತು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ಸೈಪುದ್ದೀನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಶ್ರೀಧರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 9/9/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಇದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣ ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ ಚಂದ್ರ ಎಸ್ ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ಟಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಬೆಳಿಗ್ಗೆ 9:30-12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀ ವಾಕ್ಭಾಷಾ ಶ್ರವಣ ತಜ್ಞರು, ಮಿಸ್ ಅಯ್ಯನರಾಜ್ ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663 18. ಧನ್ಯವಾದಗಳು.

ಪ್ರೀತಿಯ ಚಿನ್ನತ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಡಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನೇನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನ್ಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 15 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 9 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಹಾಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 24 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 26 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಈ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಭಸ್ಮಿಯ ಚೋಟುದ ಹಕ್ಕಿಗೆ ಮೋಟುದ ಬಾಲ ಮತ್ತು ಕಾಡುಕುರಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಚೋಟದ ಹಕ್ಕಿಗೆ ಮಾರುದ ಬಾಲ ಮತ್ತು ಕಾಡುಕುರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಬಾಲದಿಂದ ಹಕ್ಕಿ ತನ್ನ ಆಕರ್ಷಕ ಬಣ್ಣ ಮತ್ತು ತನ್ನ ದೇಹಕ್ಕಿಂತ ಎರಡು ಪಟ್ಟು ಉದ್ದದ ಓಲಾಡುವ ಬಾಲದಿಂದಾಗಿ ಪಕ್ಷಿ ವೀಕ್ಷಕರನ್ನ ಆಕರ್ಷಿಸುತ್ತದೆ. ಇಂಡಿಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್ಗಳು ಪ್ರಧಾನವಾಗಿ ಶ್ರೀಲಂಕಾ ಮತ್ತು ಮಯನ್ಮಾರ್ ಸೇರಿದಂತೆ ಭಾರತೀಯ ಉಪಖಂಡಾದ್ಯಂತ ಕಂಡುಬರುತ್ತವೆ. ದಟ್ಟವಾದ ಕಾಡುಗಳಲ್ಲಿ, ಸಸ್ಯವರ್ಗದ ಉದ್ಯಾನವನಗಳಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. ಸಾಮಾನ್ಯವಾಗಿ ವಯಸ್ಕ ಹಕ್ಕಿ ಸುಮಾರು 7-9 ಇಂಚುಗಳಷ್ಟು ಉದ್ದವಿರುತ್ತದೆ. ಇವುಗಳ ತಲೆಯ ಭಾಗ ಕತ್ತಿನಿಂದ ಮೇಲೆ ಹೊಳೆವ ಕಪ್ಪು ಬಣ್ಣದಿಂದ ಕೂಡಿದ್ದು ಕಿರೀಟದಂತಹ ಜುಟ್ಟು ಹೊಂದಿರುತ್ತವೆ. ಗಂಡು ಹಕ್ಕಿಯ ಮೈಬಣ್ಣ ಪೂರ್ಣ ಬಿಳಿಯಾಗಿದ್ದು ಕತ್ತಿನಿಂದ ಬಾಲದ ತುದಿಯವರೆಗೂ ಬಿಳಿಯ ಬಣ್ಣದಿಂದ ಕೂಡಿರುತ್ತವೆ. ಸುಮಾರು 8-9 ಇಂಚು ಉದ್ದದ ಎರಡು ಬಿಳಿಯ ಬಾಲವೇ ಈ ಪಕ್ಷಿಯ ವಿಶೇಷ ಆಕರ್ಷಣೆ. ಹೆಣ್ಣು ಬಾಲದಲ್ಲಿಯ ಹಕ್ಕಿ ಮೋಹಗೊಳಗಾಗುವುದು ಇದೇ ಕಾರಣಕ್ಕೆ. ಸಂತಾನೋತ್ಪತ್ತಿಯ ಸಮಯದಲ್ಲಿ ಗಂಡು ಹಕ್ಕಿ ಹೆಣ್ಣನ್ನ ಆಕರ್ಷಿಸಲು ತನ್ನ ಭವ್ಯವಾದ ಬಾಲವನ್ನು ಪ್ರದರ್ಶಿಸಿ ಮರಳುಗೊಳಿಸುತ್ತದೆ. ಹೆಣ್ಣು ಹಕ್ಕಿಗೆ ಇಷ್ಟು ಉದ್ದದ ಬಾಲ ಇರುವುದಿಲ್ಲ. ಅದು ಕಂದು ಬಣ್ಣದಿಂದ ಕೂಡಿದ್ದು ಸುಮಾರು 4 ಇಂಚುಗಳಷ್ಟೇ ಉದ್ದವಿರುತ್ತದೆ. ಮರಿ ಗಂಡು ಹಕ್ಕಿ ನೋಡುವುದಕ್ಕೆ ಹೆಣ್ಣು ಬಾಲದಂಡೆ ಹಕ್ಕಿಯಂತೆ ಕಾಣುತ್ತದೆ. ಅವುಗಳ ಗರಿಗಳು ಉದ್ದವಿರುವುದಿಲ್ಲ ಮತ್ತು ಕಂದು ಬಣ್ಣದಿಂದ ಕೂಡಿರುತ್ತದೆ. 3 ವರ್ಷ ಆದ ನಂತರ ರೆಕ್ಕೆಯ ಬಣ್ಣ ಬಿಳಿಯಾಗುವುದಲ್ಲದೆ 9 ಇಂಚುಗಳವರೆಗೂ ಬೆಳೆಯುತ್ತಾ ಹೋಗುತ್ತದೆ. ಇವುಗಳ ಮುಖ್ಯ ಆಹಾರ ನೊಣಗಳು, ಸೊಳ್ಳೆಗಳು ಮತ್ತು ಇತರೆ ಹಾರುವ ಕೀಟಗಳು. ಇವು ಗಾಳಿಯಲ್ಲಿ ಹಾರಿ ಬಂದ ತನ್ನ ಬೇಟೆಯನ್ನು ಹಿಡಿಯುವಲ್ಲಿ ಚಮತ್ಕಾರಿ ಕುಶಲತೆಯನ್ನು ಪ್ರದರ್ಶಿಸುತ್ತವೆ. ಅತ್ಯಂತ ವೇಗವಾಗಿ ತನ್ನ ಉದ್ದದ ಬಾಲವನ್ನು ಬೀಸುತ್ತಾ ಬಂದು ಬೇಟೆಯಾಡುತ್ತವೆ. ಬಾಲದಂಡೆಯ ಹಕ್ಕಿ ಮೂಲತಃ ವಲಸೆ ಹಕ್ಕಿ. ಮಾರ್ಚ್ನಿಂದ ಜುಲೈ ತಿಂಗಳವರೆಗೆ ಅವುಗಳ ಸಂತಾನೋತ್ಪತ್ತಿಯ ಸಮಯ. ಮರದ ಕೊಂಬೆಯ ಮೇಲೆ ಜೇಡರ ಬಲಿ ಮತ್ತು ಒಣಗಿದ ನಾರು ಕಾಂಡಗಳನ್ನು ಬಳಸಿ ಆಳವಿಲ್ಲದ ಚಿಕ್ಕ ಬುಟ್ಟಿಯಾಕಾರದ ಗೂಡುಗಳನ್ನು ನಿರ್ಮಿಸಿ ಅದರಲ್ಲಿ ಹೆಣ್ಣು ಅಕ್ಕಿ 2-4 ಮೊಟ್ಟೆಗಳನ್ನು ಇಟ್ಟು ಸುಮಾರು 14-16 ದಿನಗಳವರೆಗೆ ಕಾವು ಕೊಡುತ್ತವೆ. ಮೊಟ್ಟೆ ಒಡೆದ 22 ದಿನಗಳಲ್ಲಿ ಮರಿಗಳು ಹಾರಲು ಸಿದ್ಧವಾಗುತ್ತವೆ. ಗಂಡು ಮತ್ತು ಹೆಣ್ಣು ಅಕ್ಕಿಗಳೆರಡೂ ಮರಿಗಳಿಗೆ ಪೋಷಣೆ ಮತ್ತು ರಕ್ಷಣೆ ನೀಡುವಲ್ಲಿ ಸರಿಸಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಬಾಲದಂಡೆಯ ಹಕ್ಕಿ ಮಧ್ಯಪ್ರದೇಶದ ರಾಜ್ಯ ಪಕ್ಷಿಯ ಸ್ಥಾನ ಪಡೆದಿದೆ. ಅಲ್ಲಿ ಈ ಹಕ್ಕಿಯನ್ನು ದೂದ್ ರಾಜ್ ಎಂದು ಕರೆಯುತ್ತಾರೆ. ಇದರ ತಲೆಯ ಮೇಲಿನ ಜುಟ್ಟು ಕಿರೀಟದಂತೆ ಇರುವುದರಿಂದ ಮತ್ತು ಅದರ ಬಾಲ ರಾಜರ ಪೋಷಾಕಿನಂತೆ ಕಾಣುವುದರಿಂದ ಇದನ್ನ ರಾಜ ಹಕ್ಕಿ ಎಂತಲೂ ಕರೆಯುತ್ತಾರೆ. ಸಂಸ್ಕೃತದಲ್ಲಿ ಈ ಅಕ್ಕಿಯನ್ನ ಅರ್ಜುನಕ ಎಂದು ಕರೆಯುತ್ತಾರೆ. ಭಾರತ ಮತ್ತು ಶ್ರೀಲಂಕಾ ದೇಶದ ಅಂಚೆ ಇಲಾಖೆ ಈ ಪಕ್ಷಿಯ ಚಿತ್ರದ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿವೆ. ಕಾಡುಕುರಿ ಭಾರತದ ಸುಮಾರು ಕಾಡುಗಳಲ್ಲಿ ಕಂಡುಬರುವ ಒಂದು ಸಸ್ತನಿ ಪ್ರಾಣಿ. ಸಸ್ಯಹಾರಿ ಪ್ರಭೇದಕ್ಕೆ ಸೇರಿದ ಈ ಪ್ರಾಣಿಯ ಮುಖ್ಯ ಆಹಾರವೆಂದರೆ ಹುಲ್ಲು, ಎಲೆ, ಸೊಪ್ಪು ಮತ್ತು ಮರದಿಂದ ಉದುರಿದ ಹಣ್ಣು ಹಾಗೂ ಬೀಜಗಳು. ಕಾಡುಕುರಿಯು ಸುಮಾರು 1.3 ಅಡಿಗಳಷ್ಟು ಎತ್ತರ ಮತ್ತು 3 ಅಡಿಗಳಷ್ಟು ಉದ್ದವಿರುತ್ತದೆ ಮತ್ತು ಇದರ ತೂಕ ಸುಮಾರು 12-16 ಕೆಜಿ ಇರುತ್ತದೆ. ಕಾಡು ಕುರಿಗಳನ್ನು ಅದರ ಪುಟ್ಟ ಗಾತ್ರ, ತಲೆಯ ಮೇಲಿನ ಕೊಂಬು ಮತ್ತು ಆನೆ ದಂತದಂತಿರುವ ಪುಟ್ಟ ಕೋರಿ ಹಲ್ಲುಗಳಿಂದ ಗುರುತಿಸಬಹುದು. ಇವುಗಳು ಸಾಧಾರಣವಾಗಿ ಸಂಜೆ ಮತ್ತು ರಾತ್ರಿಗಳಲ್ಲಿ ಹೆಚ್ಚಾಗಿ ಸಂಚಾರ ಮಾಡುವುದರಿಂದ ಹಗಲಿನಲ್ಲಿ ಇವನ್ನ ಕಾಣುವುದು ಕೊಂಚ ಕಠಿಣ ಎನ್ನಬಹುದು. ಸ್ವಭಾವದ ಸಂಕೋಚದ ಪ್ರಾಣಿಯಾದ ಕಾರಣ ಮಾನವರನ್ನ ಕಂಡ ತಕ್ಷಣ ಇವು ಓಡಿ ಮರೆಯಾಗುವುದನ್ನು ಕಲಿತಿವೆ. ಗಂಡು ಕುರಿಯು ತಲೆಯ ಮೇಲೆ ಕೊಂಬು ಮತ್ತು

ಪುಟ್ಟ ಕೋರಿ ಹಲನ್ನ ಹೊಂದಿರುತ್ತದೆ. ಹೆಣ್ಣಿಗೆ ಇವೆರಡೂ ಇರುವುದಿಲ್ಲ. ಕಾಡು ಕುರಿಗಳು ಭಾರತ ಮಾತ್ರವಲ್ಲದೆ ನೇಪಾಳ, ಮಲೇಷಿಯಾ, ದಕ್ಷಿಣ ಚೀನಾ ಮತ್ತು ತೈವಾನ್ ದೇಶಗಳಲ್ಲೂ ಸಹ ಕಂಡುಬರುತ್ತವೆ. ಕಾಡು ಕುರಿಯ ಒಂದು ಪ್ರಮುಖವಾದ ಲಕ್ಷಣವೆಂದರೆ ಮಾಂಸಾಹಾರಿ ಪ್ರಾಣಿಗಳಾದ ಹುಲಿ, ಸಿಂಹ, ಚಿರತೆ ಇವುಗಳ ಬಗ್ಗೆ ಅತ್ಯಂತ ನಿಖರವಾದ ಮಾಹಿತಿಯನ್ನು ಕಾಡಿನ ಇತರೆ ಪ್ರಾಣಿಗಳಿಗೆ ತಿಳಿಸುವುದು. ಈ ಮಾಂಸಾಹಾರಿ ಪ್ರಾಣಿಗಳನ್ನು ಕಂಡ ಕೂಡಲೇ ಕಾಡು ಕುರಿಯು ಜೋರಾಗಿ ಬೊಗಳುವಂತಹ ಧ್ವನಿಯನ್ನು ಕೂಗುತ್ತವೆ ಹಾಗೂ ಇತರೆ ಪ್ರಾಣಿಗಳಿಗೆ ಎಚ್ಚರಿಕೆಯನ್ನು ನೀಡುತ್ತವೆ. ಕಾಡು ಕುರಿಯ ಬೊಗಳುವಿಕೆಯು ಕಾಡಿನಲ್ಲಿ ಮಾಂಸಾಹಾರಿ ಪ್ರಾಣಿಗಳ ಬಗ್ಗೆ ಅತ್ಯಂತ ನಿಖರವಾದ ಮಾಹಿತಿಯನ್ನು ನೀಡುತ್ತವೆ. ಕೇಳುವರೆ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಚೋಟುದ ಹಕ್ಕಿಗೆ ಮಾರುದ ಬಾಲ ಹಾಗೂ ಕಾಡು ಕುರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ. ಕೇಳುಗರ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.

0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜು ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9

ಮಹೇಶ್ವರಂ. ಸರ್ವಭೂತಗಳಿಗೂ ಮಹೇಶ್ವರನಾದ ನನ್ನ ಪರಭಾವವನ್ನು ಅರಿಯದ ಮೂಢರು ಮನುಷ್ಯ ದೇಹವನ್ನು ಆಶ್ರಯಿಸುವ ನನ್ನನ್ನು ತಿರಸ್ಕರಿಸುತ್ತಾರೆ ಎಂಬ ಮಾತನಲ್ಲಿ ಕೃಷ್ಣ ಹೇಳುವ ಮೂಲಕ ಹೇಗೆ ನಾಸ್ತಿಕರು ತಮ್ಮ ಭಾವನೆಯಲ್ಲಿ ಯೋಚಿಸುತ್ತಾರೆ ಎಂಬ ಅಂಶವನ್ನು ಇಲ್ಲಿ ಭಗವಂತ ತಿಳಿಸಿದ್ದಾನೆ. ಇಲ್ಲಿ ಶ್ರೀಕೃಷ್ಣನಿಗೆ ಎರಡು ರೀತಿಯ ವ್ಯಕ್ತಿತ್ವಗಳನ್ನು ಚಿತ್ರಿಸಲಾಗಿದೆ. ಒಂದು, ಅವನು ದೇವಕಿ ವಸುದೇವನ ಪುತ್ರನಂತಿರುತ್ತಾನೆ. ಇದು ಚಾರಿತ್ರಿಕ ಘಟನೆ. ಕೆಲವು ವರ್ಷಗಳ ಹಿಂದೆ ಹುಟ್ಟಿದ್ದಾನೆ, ಇನ್ನು ಕೆಲವು ವರ್ಷಗಳಾದ ಮೇಲೆ ಸಾಯುಜ್ಯ ಹೊಂದುತ್ತಾನೆ. ಅವನು ಇಲ್ಲಿ ಬದುಕಿರುವಾಗ ಕೆಲವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾನೆ. ಇತರರು ಕೆಟ್ಟ ಕೆಲಸ ಎಂದು ಭಾವಿಸುವ ಕೆಲಸವನ್ನೂ ಕೂಡ ಮಾಡಿದ್ದಾನೆ. ಇದರ ಹಿಂದೆ ಶ್ರೀಕೃಷ್ಣನಲ್ಲಿ ಮತ್ತೊಂದು ವ್ಯಕ್ತಿತ್ವವಿದೆ, ಅದೇ ಪರಮಾತ್ಮನದು. ಅವನು ಎಂದೂ ಹುಟ್ಟಿದವನಲ್ಲ, ಎಂದೂ ಸಾಯುವವನೂ ಅಲ್ಲ. ಒಂದು ವ್ಯಕ್ತಿಯಂತೆ ಕಂಡರೂ ಕೂಡ ಅವನು ಅದರಲ್ಲಿ ಖಾಲಿಯಾಗಿ ಹೋಗಲಾರದವನು. ಅವನು ಸರ್ವಾಂತರ್ಯಾಮಿ, ಸರ್ವಜ್ಞ, ಸರ್ವಶಕ್ತ. ಹಾಗಾಗಿ ಇದು ನಾಟಕದಲ್ಲಿ ಪಾತ್ರ ಮಾಡುವವನಿಗೆ ಇರುವ ಎರಡು ವ್ಯಕ್ತಿತ್ವದಂತೆ. ಅವನು ಅಭಿನಯಿಸುತ್ತಿರುವ ವ್ಯಕ್ತಿತ್ವ ಒಂದು, ಮತ್ತು ಅದರ ಹಿಂದೆ ಇರುವ ಅವನ ನಿಜವಾದ ವ್ಯಕ್ತಿತ್ವ ಮತ್ತೊಂದು. ಹೀಗೆ ಶ್ರೀಕೃಷ್ಣನಲ್ಲಿರುವ ಪರಮಾತ್ಮನ ವ್ಯಕ್ತಿತ್ವವನ್ನು ಎಲ್ಲರಿಗೂ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿರಲಿಲ್ಲ. ಏಕೆಂದರೆ ಪರಮಾತ್ಮ ಅವತಾರವಾಗಿ ಜನ್ಮವೆತ್ತುವಾಗ ಹೊರಗಿನಿಂದ ನೋಡಿದರೆ ಅವನು ಸಾಧಾರಣ ಮನುಷ್ಯನಂತೆಯೇ ಇರುವನು. ಅವರಂತೆಯೇ ಮಾತುಕತೆ, ವ್ಯವಹಾರ ಎಲ್ಲವನ್ನೂ ಮಾಡುತ್ತಾನೆ. ಆದರೆ ಅದರ ಹಿಂದೆ ದೈವತ್ವ ಎನ್ನುವಂಥದ್ದು ಸದಾ ಪ್ರಕಟಿತವಾಗಿರುತ್ತದೆ. ಅದನ್ನು ತಿಳಿದುಕೊಳ್ಳಬೇಕಾದರೆ ಒಬ್ಬ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರಿದು ಹೋಗಿರಬೇಕು. ಅಂಥವನಿಗೆ ಅದು ಗೊತ್ತಾಗುವಂಥದ್ದು. ಈಗ ಬೇಕಾದಷ್ಟು ಜನ ಕೃಷ್ಣನನ್ನು ಅವತಾರ ಎಂದು ಭಾವಿಸಬಹುದು. ಏಕೆಂದರೆ ದೈವತ್ವದ ಪೀಠ ಆ ವ್ಯಕ್ತಿಗೆ ಬಂದು ಹೋಗಿದೆ. ಆದರೆ ಶ್ರೀಕೃಷ್ಣನ ಕಾಲದಲ್ಲಿ ಅದಿನ್ನೂ ಬಂದಿರಲಿಲ್ಲ. ಎಲ್ಲೋ ಕೆಲವು ಜ್ಞಾನಿಗಳು, ಋಷಿಗಳು ಮಾತ್ರ ಶ್ರೀಕೃಷ್ಣನ ಮಹಿಮೆಯನ್ನು ಬಲ್ಲವರಾಗಿದ್ದರು. ಯುಧಿಷ್ಠಿರನ ರಾಜಸೂಯ ಯಾಗದಲ್ಲಿ ಅಗ್ರ ಪೂಜೆಗೆ ಶ್ರೀಕೃಷ್ಣನೇ ಯೋಗ್ಯ ಎಂದು ಭೀಷ್ಮರು ಸಾರುತ್ತಾರೆ. ಆದರೆ ಶಿಶುಪಾಲ ಎದ್ದು ಆ ತುಂಬಿದ ಸಭೆಯಲ್ಲಿ ಶ್ರೀಕೃಷ್ಣನನ್ನ ಟೀಕಿಸುತ್ತಾನೆ. ಆಗ ಭೀಷ್ಮರು ಶ್ರೀಕೃಷ್ಣ ಯಾರು ಎಂಬುದನ್ನು ಹೇಳಬೇಕಾಯಿತು. ಆದರೂ ಕೂಡ ಎಲ್ಲರೂ ಒಪ್ಪಿರುವಂತೆ ಕಾಣೆವು. ಅಂತೂ ಧರ್ಮರಾಯನ ಇಚ್ಛೆಯಂತೆ ಅವನಿಗೆ ಅಗ್ರಪೂಜೆ ಮತ್ತು ಸನ್ಮಾನವೇನೋ ನಡೆಯಿತು. ಆದರೆ ಪರಮಾತ್ಮನ ಅವತಾರವಾಗಿ ಬಂದಾಗ ಅವನನ್ನು ಗುರುತು ಹಿಡಿಯಬೇಕಾದರೆ ನಮ್ಮಲ್ಲಿಯೂ ಕೂಡ ಪರಮಾತ್ಮನ ಅಂಶ ಜಾಗೃತವಾಗಿದ್ದರೆ ಮಾತ್ರ ಸಾಧ್ಯ. ವಜ್ರದ ವ್ಯಾಪಾರಿ ಮಾತ್ರ ವಜ್ರದ ಬೆಲೆಯನ್ನು ತಿಳಿಯಬಲ್ಲ. ಬಳೆಯ ವ್ಯಾಪಾರಿ ಮಾತ್ರ ವಜ್ರದ ಬೆಲೆಯನ್ನು ಹೇಗೆ ಅರಿಯುತ್ತಾನೆ? ಆದ ಕಾರಣವೇ ಪ್ರಪಂಚದಲ್ಲಿರುವ ಬಹುಪಾಲು ಜನರು ಅಜ್ಞರು. ಶ್ರೀಕೃಷ್ಣನನ್ನು ತಿರಸ್ಕರಿಸ್ತಾ ಇದ್ರು ಅಂದಿನ ಸಮಯದಲ್ಲಿ. ಹಾಗಾಗಿ ಈ 9ನೆಯ ಅಧ್ಯಾಯದಲ್ಲಿ ನಾವು ಈ ಶ್ಲೋಕವನ್ನು ಏನು ತಿಳಿತಾ ಇದ್ದೇವೆ, ಇದಕ್ಕೂ ಮುನ್ನ 7ನೆಯ ಅಧ್ಯಾಯದಲ್ಲಿ ಪರಮಾತ್ಮನು ತನ್ನ ಪರ ಮತ್ತು ಅಪರ ಪ್ರಕೃತಿಯನ್ನು ವಿವರಿಸುವಾಗ ಅಲ್ಲಿ ಕೂಡ ಮೂಢರು ನನ್ನ ನಿರತಿಶಯ ಸ್ವರೂಪವನ್ನು ತಿಳಿಯದೆ ಅವ್ಯಕ್ತವಾಗಿರುವ ನಾನು ಮಾನುಷ ರೂಪದಲ್ಲಿ ವ್ಯಕ್ತಗೊಂಡಿದ್ದೇನೆ ಎಂದು ತಿಳಿಯುತ್ತಾರೆ. ಇಲ್ಲಿಯೂ ಕೂಡ ಮೂಢರು ಎಂಬ ಪದವನ್ನೇ ಉಪಯೋಗ

ಉಪಯೋಗಿಸಿ ತನ್ನ ಶ್ರೇಷ್ಠವಾದ ಭಾವವನ್ನು ತಿಳಿಯದೆ ಒಂದು ರೂಪವನ್ನು ಧರಿಸಿ ಬಂದಿದ್ದೇನೆ ಎಂದು ತಪ್ಪು ತಿಳಿಯುತ್ತಾರೆ ಎಂದು ಹೇಳುತ್ತಾನೆ ಕೃಷ್ಣ. ಒಂದು ಮೂರ್ತಿಯನ್ನು ದೇವರೆಂದು ತಿಳಿಯುವುದಾಗಲಿ ಅಥವಾ ಗುರುವಿನ ಶರೀರವನ್ನೇ ಗುರುವೆಂದು ಪೂಜಿಸುವುದಾಗಲಿ ಬಹಳ ತಪ್ಪು. ಅದರ ಅರ್ಥ ನಿಜವಾದ ತತ್ವವನ್ನು ತಿಳಿಯದೆ ಹೊರಗಿನ ಉಪಾಧಿಗೆ ಹೆಚ್ಚಿನ ಮಹತ್ವ ಕೊಟ್ಟಂತಾಯಿತು. ಮೂರ್ತಿಯು ಪರಮಾತ್ಮನ ಪ್ರತೀಕ, ಆದರೆ ಮೂರ್ತಿಯೇ ದೇವರಲ್ಲ. ಉದಾಹರಣೆಗೆ, ಬರಿಯ ನಾವು ಈ ಹಾಲಿನ ಬಾಟಲನ್ನು ಮಗು ಚೀಪುತ್ತಾ ಕುಡಿದರೆ ಹಾಲು ಕುಡಿದ ಹಾಗಾಗುವುದಿಲ್ಲ. ಅದೇ ರೀತಿ ಕೇವಲ ಮೂರ್ತಿಯನ್ನೇ ದೇವರಾಗಿ ತಿಳಿಯುವುದರಿಂದ ಏನನ್ನೂ ಸಾಧಿಸಿದಂತಾಗುವುದಿಲ್ಲ. ಇಂತಹ ರೀತಿಯ ತಪ್ಪು ಕಲ್ಪನೆಗಳೇ ಸಮಾಜದಲ್ಲಿ ಒಳಕನ್ನು ತರುವಂಥದ್ದು ಎಂದು ಶ್ರೀಮದ್ ಭಗವದ್ಗೀತೆಯ ವ್ಯಾಖ್ಯಾನದಲ್ಲಿ ಸ್ವಾಮಿ ಚಿನ್ಮಯಾನಂದರವರು ನಮಗೆ ತಿಳಿಸಿದ್ದಾರೆ. ಮೂರು ಬಣ್ಣದಿಂದ ಕೂಡಿರುವ ಒಂದು ಸಣ್ಣ ಬಟ್ಟೆಯ ತುಂಡು ರಾಷ್ಟ್ರಧ್ವಜವೆಂದು ಪರಿಗಣಿಸಲ್ಪಡುವುದು, ಆದರೆ ಅದೇ ನನ್ನ ರಾಷ್ಟ್ರವಲ್ಲ. ಆದರೆ ಅದರ ಮೂಲಕ ನಾನು ನನ್ನ ರಾಷ್ಟ್ರವನ್ನು ವಂದಿಸುತ್ತೇನೆ, ನನ್ನ ಪೂಜ್ಯ ಗೌರವವನ್ನು ಕೊಡುತ್ತೇನೆ ಎಂಬ ಭಾವ. ಹಾಗಾಗಿ ಈ ಭಾವನೆಯನ್ನಿಟ್ಟುಕೊಂಡು, ಈ ಭಾವನೆಯನ್ನು ಮನಃಪೂರ್ವಕವಾಗಿ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಈ ಶ್ಲೋಕವನ್ನು ಓದುವುದಾದರೆ ಆಗ ನಮಗೆ ಅದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಸಾಮಾನ್ಯರಿಗೆ ಪರಮಾತ್ಮನ ನಿರತಿಶಯ ನಿರ್ಗುಣ ಸ್ವರೂಪದ ಬಗ್ಗೆ ಅರಿವಿರುವುದಿಲ್ಲ. ಅಂಥವರು ಪರಮಾತ್ಮನು ಮೂರ್ತ ಸ್ವರೂಪದಲ್ಲಿ ಕಂಡುಬರುವಾಗ ಅವನನ್ನು ಸಾಮಾನ್ಯವೆಂದೇ ಪರಿಗಣಿಸುತ್ತಾರೆ. ಪರಮಾತ್ಮನ ನಿಜ ಸ್ವರೂಪವನ್ನು ತಿಳಿಯುವಲ್ಲಿ ಅವರು ಅಸಮರ್ಥರಾಗುವುದು ಹೇಗೆ ಎಂಬುದನ್ನು ನಾವು ಮುಂದಿನ ಶ್ಲೋಕದಲ್ಲಿ ಗಮನಿಸೋಣ. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನಿನ್ನ ಆಶೋತ್ತರಕ್ಕೆ ಕೊಂಡಿಯಾಗಲಿ ಕನಸು, ನಿನ್ನ ಆಶೋತ್ತರಕ್ಕೆ ಕೊಂಡಿಯಾಗಲಿ ಕನಸು, ಇರುವಷ್ಟು ದಿನ ಕನಸು ಜೀವಂತವಿರಲಿ, ಸ್ವಪ್ನ ಮಾಲಿಕೆ ಸತತ ಸವಿಬುತ್ತಿಯಂತಿರಲಿ, ಸ್ವಪ್ನ ಮಾಲಿಕೆ ಸತತ ಸವಿಬುತ್ತಿ

ನಮ್ಮ ಆಶೋತ್ತರಕ್ಕೆ ಕನಸುಗಳು ಒಂದು ಕೊಂಡಿ ಇದ್ದಂತೆ. ಇರುವಷ್ಟು ದಿನ ನಾವು ಕನಸು ಕಾಣ್ತಾ ಇರಬೇಕು, ಆಗ ಜೀವನದಲ್ಲಿ ಅದನ್ನು ನನಸು ಮಾಡಿಕೊಳ್ಳುವುದಕ್ಕಾಗಿ ಸವಿಬುತ್ತಿಯನ್ನು ನಮ್ಮ ಬದುಕು ತುಂಬಿಕೊಂಡಂತೆಯೇ ಹೌದು. ಆದರೆ ನಮ್ಮ ಚಿತ್ತ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಭಾವ ಹೇಗಿರುತ್ತೋ ಹಾಗೆ ನಮಗೆ ಕನಸು ಕಾಣುತ್ತೆ. ಹಾಗಾಗಿ ನಮ್ಮ ಕನಸು ಹೇಗಿರಬೇಕು ಅಂಥೇಳಿ ನಾವು ಬಯಸ್ತೀವೋ ಹಾಗೆ ನಮ್ಮ ನಾವು ಚಿತ್ತವನ್ನು ನಾವು ಇರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಸದಾಕಾಲ ಆ ಚಿತ್ತದ ಕಡೆಗೆ ನಮ್ಮ ಚಿತ್ತವಿರಲಿ ಎಂಬುವಂಥದ್ದೇ ಮುದ್ದುರಾಮನ ಮತ್ತು ಶ್ರೀಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಕೇಳುಗರ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜುರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ, ಸರಗೂರು ತಾಲೂಕಿನ ಕೂಡಗಿ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಮತಿ ಲಲಿತಮ್ಮ ಮತ್ತು ಶ್ರೀಮತಿ ಸೋಮಮ್ಮ ಹಾಗೂ ಶ್ರೀಯುತ ಮಾರಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೋಡಿಗೆಯಾಡಿಯಲ್ಲಿರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಸರಗೂರು ತಾಲೂಕಿನ ಕೋಡಿಗೆಯಾಡಿಯ ನಿವಾಸಿಗರಾದ ಶ್ರೀಮತಿ ಲಲಿತಮ್ಮರವರು, ಶ್ರೀಮತಿ ಸೋಮಮ್ಮರವರು ಹಾಗೂ ಶ್ರೀಯುತ ಮಾರರವರು ಬನ್ನಿಯಾಗಿದ್ದರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಒಂದು ಕೋಡಿಗೆಯಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು, ಅವರ ಜೀವನ ಶೈಲಿ ಕುರಿತು ಒಂದಿಷ್ಟು ಮಾಹಿತಿಯನ್ನ ಅವರ ಮೂಲಕನೇ ತಿಳಿದು ಬರೋಣ. ಲಲಿತಮ್ಮವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ.
0: ಸೋಮಮ್ಮವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ. ಮಾರಾರವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
0: ತಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
1: ನನ್ನ ಹೆಸರು ಲಲಿತಮ್ಮ ಅಂತ. ನಾನು ಮಡಿಕೇರಾಡಿಂದ, ಅಲ್ಲಿಂದ ಇಲ್ಲಿಗೆ ಕುಡಿಗೆಯಾಡಿಗೆ ಮದುವಾಗಿದ್ದೆ. ಸುಮಾರು ಒಂದು ನಾನು ಮದುವಾಗಿ ಒಂದು 30-35 ವರ್ಷ ಆಗದ. ನಾವು ಮೊದಲೆಲ್ಲ ಅಲ್ಲಿದ್ದೋ, ನಾವು ಇಲ್ಲಿ ಬಂದು ಸುಮಾರು 35 ವರ್ಷ ಆಗದ. ಮೊದಲೆಲ್ಲ ಹಿಂಗ ಹಿಂಗೆ ಮನೆ ಇದು ಏನು ಇತ್ತಿಲ್ಲ, ಲ್ಯಾಂಡ್ರ್ ಮನೆ ಅದು ಇದು ಏನೂ ಇತ್ತಿಲ್ಲ. ನಾವು ಶೆಡ್ ಕಟ್ಕೊಂಡಿತ್ತು. ನಾನು ಮದುವಾಗ ವರ್ಷದಲ್ಲಿ ಶೆಡ್ಡು ಹುಲ್ಲಿನ ಮನೆ ಕಟ್ಕೊಂಡಿತ್ತು. ಆಗ ಒಟ್ಟು ಹಿಂಗ ಲೈನಿಂಗ್ ಮನೆ ಇತ್ತಿಲ್ಲ. ಅಲ್ಲಿ ಕೆಳಗೆ ಒಂದು 3-4 ಮನೆ, ನಮ್ದು ಒಂದೆರಡು ಮನೆ, ಮೇಲ್ಗಡೆ ಒಂದು 4-5 ಮನೆ, ಮೂರು ಇದ್ವು. ಮತ್ತೆ ಮಧ್ಯೆ ಒಂದು ಆಡಿ ಹಿಂಗ. ಆಗ ನನ್ನ ಕರ್ಕ ಬಂದದ್ದು ಮದುವೆ ಬಂದದ್ದು.
0: ಅಂದ್ರೆ ತಾವುಗಳಿ ಒಂದು ಕೂಡಿಗಾಡಿ ಒಂದು 35 ವರ್ಷಗಳಾಯ್ತು. 35 ವರ್ಷಗಳಿಂದ ಯಾಡಿದ್ರೆ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರೆ. ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರ?
1: ಮಾಡ್ತಿದ್ದೋ ಕೂಲಿ ಕೆಲಸ ಮಾಡ್ತಿದ್ದೋ ಅಂತ. ಆಗ ಒಂದು 5 ರೂಪಾಯಿ, 20 ರೂಪಾಯಿ, 15 ರೂಪಾಯಿ ಕೂಲಿ. ಆವಾಗ ಆಣೆ ಗೀಣಿ ಗೊತ್ತಿಲ್ಲ ನನ್ಗ. ನಾನು ಬಂದದು 10 ರೂಪಾಯಿ 5 ರೂಪಾಯಿ ಕೂಲಿ. ಆಗ ಹೋದ್ರ ಇದು ಸಿಕ್ತಿತ್ತು, ಇಲ್ದಿದ್ರೆ ಹೋಗ್ದೆ ಹೋದ್ರ ಅದೂ ಇಲ್ಲ. ನಮ್ಮ ಅತ್ತರೆಲ್ಲ, ನಮ್ಮ 3 ಮಕ್ಕಳಾಯ್ತು ನನ್ಗ ಬಾಂತನ ಮಾಡಿದ್ರು. ನಮ್ಮ ಅತ್ತರು ಒಳ್ಳೆಯವರು, ಎಲ್ಲ ಮಾಡಿದ್ರು. ನಮ್ಮ ಅತ್ತರೆಲ್ಲ ಮಾಡಿ ನಮ್ಮ ಮಕ್ಕಳು ಸಾಕ್ತದೆಲ್ಲ ನಮ್ಮ ಅತ್ತೆನೆ. ಆಗ ಇದು ಗಳ ಅಚ್ಚೆ ಅಂತಾರೆ, ಗಳ ಬಿದ್ರು ಇರ್ಬಿದ್ರು ತಕ ಬಂದು ಮೊರ ಎಣಿಯೋದು, ಬುಟ್ಟಿ ಎಣಿಯೋದು. ಕೆಲವು ಜನ ಗೊತ್ತಿರೋರು ಎಣಿತಿದ್ರು, ಗೊತ್ತಿಲ್ದಿರೋರು ಇಲ್ಲ. ಹಂಗ ಮಾಡ್ತಾ ಇದ್ದಾಗ
0: ತಾವುಗಳು ಹಿಂದಿನ ಕಾಲದಲ್ಲಿ 5 ರೂಪಾಯಿಂದ 10 ರೂಪಾಯಿ ವರೆಗೂ ಕೂಡ ಸಂಪಾದನೆ ಮಾಡ್ಕೊಂಡು ಬರ್ತಿದ್ರಿ. ಈಗ 5 ರೂಪಾಯಿ 10 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರ್ತದ್ರಲ್ಲಿ ಆ ಒಂದು ಜೀವನ ಹೇಗೆ ನಡ್ಕೊಂಡು ಹೋಗ್ತಿದ್ದೆ?
1: ಆಗ ಬೆಲ್ಲ ಕಡಿಮೆ, ಈ ಅಂಗಡಿಲಿ ರೈಸ್ನು ಅದಿಲ್ಲ ಕಡಿಮೆ. ಆಗ ಬೆಲ್ಲ ಒಂದು 20 ಪೈಸೆನ 50 ಪೈಸೆನ ಇತ್ತು. ಆಗ ಬೆಲ್ಲ ನಮ್ಮ ಭಾವನಾರ್ಕು ಹೇಳ ನೋಡಿ, ಆಗ ಅಷ್ಟಿತ್ತು ರೈಸ್ನು. ಮತ್ತೆ ರಾಗಿ ಎಲ್ಲ ಕಡಿಮೆ ಇತ್ತು ಆಗ ರೈಸ್ನು. ಈಗ ಹೊಸಿ ಕಷ್ಟ ಪಟ್ಟಿದ್ದವ. ಈ ಸೊಸೈಟಿ ಬತ್ತಲ್ಲ, ಈ ಸೊಸೈಟಿ ಆಗಿಂದ ಅಕ್ಕಿ ಒಂದು ಸ್ವಲ್ಪ ಬತ್ತು ಮನೆಗ. ಆಗ ನಮ್ಮ ಕಷ್ಟ ತೀರುತ್ತು ಸೊಸೈಟಿ ಅಕ್ಕಿ ಬತ್ತಲ್ಲ ಆಗಿಂದ.
0: ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತೀವಿ?
1: ನಾವು ನಮ್ಮ ಅತ್ತೆ ನಮ್ಮ ಮಾವನವ್ರಗ ಇಬ್ರು ಇರ್ತಿರು. ಅವ್ರು ಕಿರಿ ಇರ್ತಿ, ನಮ್ಮ ಮಾವ ಅವ್ರಿಬ್ರು ಬೇರೆ ಇದ್ರು. ನಾವು ಗಂಡ ಇರ್ತಿ, ನಮ್ಮ ಅತ್ತೆ, ನಮ್ಮೂರು ಜನ ಮಕ್ಕಳು, ನಾವು ಒಟ್ಟಿಗೆ ಇತ್ತು. ಆಡಿ ಸಮಸ್ಯೆ ಅಂದ್ರೆ ಮನೆ ಇಲ್ಲ, ಲ್ಯಾಂಡರ್ ಮನೆ. ಅದು ಯಾವತ್ತ ಕಾಲದಲ್ಲಿ ಕೊಟ್ಟಿರೋ ಮನೆ? ಒಂದು ಯಾವ ಮನೆ ಇಲ್ಲ, ಏನೂ ಇಲ್ಲ. ಒಂದ್ರ ಬಾತ್ರೂಮ್ಗಳಿಲ್ಲ, ಕೆಲವು ಮನೆಗಳಿಗೆ ಬಾತ್ರೂಮ್ ಇಲ್ಲ ಅಂತ. ನಾವು ಕೆಲವು ಅರ್ಧ ಒಂದು 4-5 ಮನೇನ ನಾವು ದುಡ್ಡು ಮಾಡ್ಕೊಂಡು ಕಟ್ಟಿಸೀವಿ. ಕೆಲವು ಜನಕ್ಕೆ ಅದು ಇಲ್ಲ, ರೋಡು ಚೆನ್ನಾಗಿಲ್ಲ. ನೀವು ನೋಡ್ತಿದ್ವ, ಅದು ಬಿಟ್ರ ಮನೆನೇ ಇಲ್ಲ, ರೋಡು ಚೆನ್ನಾಗಿಲ್ಲ. ನಲ್ಲಿ ಸುಮಾರು ನಲ್ಲಿ ಮಾಡಿಕೊಟ್ರು, ನೀರಿನ ಸಮಸ್ಯೆ ಇಲ್ಲ, ನೀರಿನ ಚೆನ್ನಾಗದ. ಈ ಮನೆಯದೇ ಮಂದಿ ಶೌಚಾಲಯ ಅವೇ ಮಂದು. ಒಂದೊಂದು ಮನೇಲಿ ಈ ಸೋಲ್ಗುರು ಅಂತ ಅವ್ರು ಇಲ್ಲಿ ಈ ಬೀದಿಲಿ ಎರಡು ಕುಟುಂಬ ಅವ್ರು. ಒಂದೊಂದು ಮನೇಲಿ ಮನೆ ಇಲ್ಲ ಅವ್ರಿಗ, ಅವ್ರಿಗೂ ಇಲ್ಲ ನಮಗೂ ಇಲ್ಲ. ಅದೇ ದುಡ್ಡು ಗಿಡ್ಡು ಮಾಡ್ಕೊಂಡು ಒಂದು ಹೊಸ ರಿಸಾರ್ ಕಟ್ಟಿಸೋರು ಗೆದ್ಕೊಂಡ್ರು. ಅದು ಇಲ್ಲ ಅಂದ್ರೆ ಇಲ್ಲಿ ನೋಡಿ ಅಲ್ಲಿ ತೊಕ್ಕೋತದ ಹಂಗೆ.
0: ಕೂಡಿಗಾಡಿಗೆ ಮುಖ್ಯವಾಗಿ
1: ಮನೆ ಬೇಕು, ಮುಖ್ಯ ಮನೆ ಬೇಕು, ರೋಡ್ ಬೇಕು. ಮತ್ತೆ ಕರೆಂಟ್ ಏನು ಯಾವ ಈ

0: ಕೋಲಾರವ್ವ, ಈ ಶೌಚಾಲಯ ಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ಇನ್ನೇನ ಇಲ್ಲಿ ಸಮುದಾಯ ಭವನ ಅದೊಂದು ಬೇಕು, ಮುಖ್ಯ ಬೇಕು. ನಿಮ್ಮಂತವ್ರು ಬಂದ್ರು ಒಂದು ಮೀಟಿಂಗು ಅದು ಇದು ಎಲ್ಲರಿಗೂ ಇಲ್ಲಿ ಕರ್ಕ ಬರಕ್ಕದ್ದ, ಇಲ್ಲಿ ಕರ್ಕ ಬರಕ್ಕಾಗಲ್ಲ. ಅದೊಂದು ಮುಖ್ಯ ಬೇಕು. ಈಗ ಬಸಿರಿ ಅಂತ ಬಸಿರಿ ಎಲ್ಲ ಈಗ ಆರಿಕ ನಮ್ಗೆ ಗಾರಿಕನೇ ಇಲ್ಲ, ನಮ್ ಗಾರಿಗಿಲ್ಲ. ಗಳ ತಕ ಬಂದು ಕಿರ್ಬಿದ್ರು ಗಳ ತಕ ಬಂದು ಬುಟ್ಟಿ ಅಂದು ಅದನ್ನ ಅಲ್ಲಿ ಮುತ್ತಗ ಉಂಡಿ ಕುರ್ನಗಾಲ ಎಲ್ಲ ಮಾರಿ ಅದನ್ನೆಲ್ಲ ಅಲ್ಲಿ ರಾಗಿ ಮೆಣಸಿನ್ಕಾಯಿ ಉಳ್ಳಿ ಅಲ್ಲೆಲ್ಲ ಈ ಬುಟ್ಟಿ ಕೊಟ್ಬಿಟ್ಟು ಇಸ್ಕೊಬಂದು ನಾವು ಜೀವನ ಮಾಡ್ತಿದ್ವ. ಹಂಗೆಲ್ಲ ಕಷ್ಟಪಟ್ಟಿವಿ. ಈಗಿಲ್ಲ, ಈಗ ಸಣ್ಣಗಲ್ಲ ಸಣ್ಣಗದು. ಈಗ ಬಸಿರೆಲ್ಲ ಏನು ಆರಿಕ ಅದು ಇದು ಎಲ್ಲ ಮಾಡ್ತಾವ್ರ, ನಮ್ಗೆ ಅದು ಇಲ್ಲ. ಸುಮ್ಮನೆ ಸರ್
1: ಸೋಮಮ್ಮವ್ರೆ, ನೀವು ಕೂಡ ಈ ಒಂದು ಕೂಡಿಗಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನ ಮಾಡ್ಕೊಂಡು ಹೋಗ್ತಿದ್ರ? ಹೇಗಿದೆ ಅಮ್ಮ ಜೀವನ?
2: 20 ವರ್ಷ ಆಗಲ್ಲ ಸರ್. ಜೀವನ ಅಂದ್ರ ಜಮೀನ್ ಕೆಲಸ ಮಾಡ್ತೀವಿ, ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ. ನಾವು ಸಂಘ ಸೇರಿವಿ, ಸಮುದಾಯ ಭವನ ಇಲ್ಲ, ನಲ್ಲಿ ನೀರು ಎಲ್ಲದ.
1: ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಮ್ಮ?
2: ಹತ್ತಿ ಹಾಕ್ತಿವಿ, ರಾಗಿ ಬೆಳಿತೀವಿ, ಜಮೀನ್ ಕೆಲಸ ಮಾಡ್ತೀವಿ.
1: ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರ?
2: ನಾವು 4 ಜನ.
1: ಮರವ್ರ, ನೀವು ಕೂಡ ಈ ಕೂಡಿಗಡಿ ಬಂದು ಎಷ್ಟು ವರ್ಷಗಳಾಯ್ತು? ಎಷ್ಟು ವರ್ಷಗಳಿಂದ ಈ ಅಡಿಗೆ ಜೀವನ ಮಾಡ್ಕೊಂಡು ಹೋಗ್ತೀವಿ?
3: ನಾವು 70 ವರ್ಷ 75 ವರ್ಷ ಆಗ ಬರ್ತಾ ಇದೆ ನಮ್ಗೆ. ನಾನು ಇಲ್ಲಿ ನಾವು 2 ಮನ ಇದ್ದದ ಅವಾಗ, 2 ಮನ.
1: ನೀವು ಬಂದಾಗಿಲ್ಲ?
3: ನಾವು ಇಲ್ಲಿ ಕಾಲ ಹಾಕಿದಾಗ 2 ಮನ ಬಂದು ನಮ್ಗೆ ಜಮೀನು ಕೊಟ್ಟವ್ರು ಯಾರ ಇಲ್ಲಿ ದಾಸಗೌಡ್ರು ಅಂತಿದ್ರು. ಅವರು ನಮ್ಮ ಫಾರೆಸ್ಟ್ ಏರಿಯಾದಲ್ಲಿ ಜಮೀನ ಕೋರ್ಟ್ಗೆ ಹಾಕಿ ಆಮೇಲೆ ತಿಂಬರ್ ಮಾಡಿ ಇವನ್ನೆಲ್ಲ ಮಾಡಿ ನಮ್ಗೆ ಒಂದಷ್ಟು ಭೂಮಿ ಉಳಿಸ್ಕೊಟ್ರು. ಯಾರ ಕಾಲದಲ್ಲಿ? ದೇವರಾಜ ಅರಸವರು ಮಿನಿಸ್ಟ್ರು, ಅರಣ್ಯ ಮಿನಿಸ್ಟ್ರ್ ಕಾಲದಲ್ಲಿ ಇದು ಆಗಿರೋದು. ನಮ್ಮ ತಾತಂದ್ರು ಹೋಗಿ ವಿಧಾನಸೌಧದಲ್ಲಿ ಕರೆಸಿ ಅವರು ಗ್ಯಾಂಡ ಗೆಣಸು ಏನೇನಿದೆ ತಗೊಂಡೋಗಿ ಇಡ್ಸ್ಬಿಟ್ಟು ಆಮೇಲೆ ನಮಗೆ ಇಲ್ಲಿ ಜಮೀನು ಒಂದಷ್ಟು ಟ್ರೈಬಲ್ಗಲ್ದೆ ಬೇರೆ ಜನಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಸೈನ್ ಹಾಕ್ಕೊಟ್ಲೆ ನಮಗೆ ಇಲ್ಲೊಂದಷ್ಟು ಭೂಮಿ ಮಾಡಿದ್ರು. ಭೂಮಿ ಆಯಿತು, ಒಂದು 2 ಎಕರೆ ಭೂಮಿ ಅದ, ವ್ಯವಸಾಯ ಮಾಡ್ತೇವೆ. ಆಮೇಲೆ ರೋಡ್ಗಳಿದೆ ನಮಗೆ. ಆಮೇಲೆ ಇದು ಫಸ್ಟು ನಮ್ಗೆ ತೊಂದರೆ ಆಗಿರೋದು ಏನಂತ ಹೇಳಿದ್ರೆ ಹಂಗೆ ನೋಡಿ 2 ಸತಿ ಈ ಹಂಗೆ ನೋಡಿ ಟೀಚರ್ಗೆ ಅರ್ಜಿ ಹಾಕಿದ್ವಿ. ಆಮೇಲೆ ಇದು ಹೆಲ್ಪರ್ಗೆ ಅರ್ಜಿ ಹಾಕಿದ್ವಿ. ಹೆಲ್ಪರ್ ಅದು ಆರ್ಡರ್ ಕಾಪಿ ಬಂದ್ಬಿಡ್ತು. ಈ ಟೀಚರ್ ಅದು ಸ್ವಲ್ಪ ತಡಂಗಾಗಿ ಯಾರು ಅದನ್ನ ಮನ್ಸು ಕೊಡ್ತಾ ಇಲ್ಲ. ಯಾವ ಸಾಹೇಬ್ರು ಅವರು ನಮ್ಮ MLA ಸಾಹೇಬ್ರು ನಮಗೆ ಅದನ್ನ ಮನ್ಸು ಕೊಡ್ತಾ ಇಲ್ಲ. ಏನೇನಾಯ್ತು ಸರ್, ನಾವು 2 ಸತಿ ಹೋಗಿ ಅಲ್ಲಿಗೆ ಕೇಳಿದ್ದೀವಿ. ಆಮೇಲೆ ಕೇಳಿಸ್ಲಿ ಅವರು ನೋಡೋ ಅಂತ ಹೇಳ್ತಾರೆ. ಒಂದೇ ಟೀಚರ್ ಅದು ಆಗಿಲ್ಲ, ಇದು ಭಾರಿ ಸಮಸ್ಯೆ ಆಗ್ಬಿಟ್ಟದ. ಆಮೇಲೆ ಬೇರೆ ನಮ್ಮ ಪಕ್ಕದ ಊರವರು ಊರವರು ಅವರು ಆರ್ಡರ್ ಕಾಪಿ ತಗೊಂಡು ಅಲ್ಲಿಗೆ ಬರಬೇಕು ಅಂತ ನಮ್ಮಿಲ್ಲೇ ರೆಜಿಸ್ಟ್ರೇಷನ್ ಮಾಡಿ ನಮ್ಮಿಲ್ಲೇ ಅವರೆಲ್ಲ ಇವ್ರಿಗೆಲ್ಲಿ ಕಳಿಸವ್ ನಾವು ಅಂತ ಅದನ್ನ ಹಂಗೆ ನೋಡಿ ಬೀಗ ಹಾಕಿಸ್ಬಿಟ್ಟಿವಿ, ಅದನ್ನ ಹಾಕಿಸ್ಬಿಟ್ಟಿವಿ. ಇದು ಭರ್ಜರಿ ಪ್ರಾಬ್ಲಮ್ ಆಗಿರೋದು ನಮಗೆ ಈ ಟೀಚರ್ ಅದು ಸೌಂದ ಇದೇ ನಮ್ಗೆ ಜಾಸ್ತಿ ಪ್ರಾಬ್ಲಮ್ ಆಗಿರೋದು.

0: ಅದನ್ನ ತಾವು ಏನಾದರೂ ಒಂದು ಸ್ವಲ್ಪ ಮನ್ಸು ಕೊಟ್ಟು ನಾವು ನಮಗೆ ಒಂದು ಸ್ವಲ್ಪ ಒಳ್ಳೇದು ಮಾಡಿದ್ರೆ ನಾವು ಉಂಡುಣ್ದಾಗೆಲ್ಲ ತಮಗೆ ನೆನ್ಕೊಂಡು ನಾವು ಕಾಲ ಕಳಿಸ್ತೀವಿ.
1: ಈ ಒಂದು ಕುಡಿಗೆ ಅಡಿಯಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ನೀ ನಮ್ಮ ಬೆಟ್ಟ ಕುರುವುದು ನಾವು ಸೋಲ್ಗರು ಅವರ ಅವರು ನಾವು ಆವಾಗಲಿಂದ ಅವರು ಎಡಾಂತರದಲ್ಲಿ ಬಂದರು. ನಾವು ಪೂರ್ತಿ ಕಾಲದಲ್ಲಿ ಎರಡೆರಡು ಮನ ಇದ್ದದು. ಎರಡೇ ಮನೆಯಲ್ಲಿ ಈಗ ಒಂದಷ್ಟು ಊರು ಕಟ್ಕಾಣ್ತದೆ. ಅದಕ್ಕೆ ನಮ್ಮ ಊರಿಗೆ ಒಂಚೂರು ಕೆಲಸನೇ ಆಗ್ತಾ ಇಲ್ಲ. ಯಾರು ಅಧಿಕಾರಿ ಅವರು ನಮ್ಮೂರ ತಿರುಗಿ ನೋಡಲ್ಲ. ಯಾವ ವಿಡಿಯೋ ಸಾಹೇಬರು ಬರಲ್ಲ, ಎಮ್ ಎಲ್ ಎ ಸಾಹೇಬರು ಬರಲ್ಲ, ಪಕ್ಕದ ಊರುಗಳೆಲ್ಲ ಬಂದು ಹೋಯ್ತಾರ. ನಮ್ಮೂರಿಗೆ ಕಾಲನೇ ಹಾಕಲ್ಲ ಅವರು. ಏನಂತ ನೀವು ನಿಮ್ಗೇನು ನೋವಿದೆ ಅಂತ ಅವ್ರಿಗೆ ಕೇಳ್ತಾನೆ ಇಲ್ಲ.
1: ಅಂದ್ರೆ ಈ ಒಂದು ಕುಡಿಗಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ರ?
0: ಈಗ ಒಂದು 180 ಕುಟುಂಬ.
1: 180 ಕುಟುಂಬಗಳು?
0: 180 ಕುಟುಂಬ. ಯಾವುದೋ ಮನಗಣಿ ಎರಡೆರಡು ಕುಟುಂಬ ಅವ್ರ, ಇನ್ನೂ ಜಾಸ್ತಿ ಆಗ್ಬೋದು. ಅದಕ್ಕೆ ನಾವು ಇಷ್ಟು ಕುಟುಂಬ ನಾವು ವಾಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಜಮೀನಲ್ಲಿ ಒಂದಷ್ಟು ಮಾಡ್ತೀವಿ. ಅದು ಮೇಲಿರೋನು ಏನಾದರೂ ಬಿಟ್ರೆ ನಮ್ಗೆ ಆ ಭಗವಂತ ಏನಾದರೂ ಕಂಡು ಬಿಟ್ರೆ ಒಂದಷ್ಟು ಬೆಳೆ ಇಲ್ಲದೆ ಹೋಗಿದ್ರೆ ಏನು ಇಲ್ಲ.
1: ಸರ್ಕಾರದಿಂದ ವ್ಯವಸಾಯನ ಮಾಡೋದಕ್ಕೆ ತಮ್ಮೊಳಗೆ ಜಮೀನು ಕೊಟ್ಟಿದ್ದಾರೆ ಹೇಗೆ?
0: ಜಮೀನು ಕೊಟ್ಟಾರ, ಒಂದು ಎರಡೆರಡು ಎಕರೆ ಕೊಟ್ಟಿದ್ದಾರೆ.
1: ಅಂದರೆ ಎಲ್ಲ ಕುಟುಂಬಗಳು ಕೊಟ್ಟಿದ್ದಾರೆ ಹೇಗೆ?
0: ಎಲ್ಲ ಕುಟುಂಬಗಳು ಇಲ್ಲ, ಸ್ವಲ್ಪ ಸ್ವಲ್ಪ ಕುಟುಂಬ ಇಲ್ಲಿ.

0: ಮೊದಲು ಯಾವ ಹಿರಿಯಕರು ಯಾರಿದ್ರು ಅವ್ರ ಕುಟುಂಬ ಮಾತ್ರ ಇರೋದು. ಇನ್ನು ಬೆಳವಣಿಗೆ ಆಗಿರೋರ್ಗ ಒಂದು ಜಮೀನು ಇಲ್ಲ, ಮನವೂ ಇಲ್ಲ, ಏನೂ ಇಲ್ಲ ಅವ್ರಿಗೆ, ಏನೂ ಇಲ್ಲ ಅವ್ರಿಗೆ. ಈಗ ಬೆಳವಣಿಗೆ ಬಂದಿರೋರಿಗೆ ಅದು ನಮ್ಮ ಪಟ್ಟಿನಲ್ಲಿ ಇರೋರ್ಗೆ ಮಾತ್ರ ಒಂದಷ್ಟು ಜಮೀನು, ಆಮೇಲೆ ನಮ್ಮ ತಂದೆ ಅವ್ರಿಗೆ ಇದರಲ್ಲೇ ಭಾಗ ಮಾಡಿಕೊಂಡು ನಾವು ಒಬ್ರಿಗೊಬ್ರಿಗೆ ಅಂಚರಣೆ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
1: ಹಾಗೆಯೇ ಒಂದು ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಮಾತಾಡೋದಾದ್ರೆ, ತಮ್ಮೊಂದು ಅಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ರೆ ಹೇಗೆ?
0: ಕೆಲವು ಜನ ಹೋಗ್ತಾರೆ, ಅದೇ ಇಲ್ಲಿ ಕೂತವಲ್ಲ, ಇಲ್ಲಿ ಅವ್ರ ತಂದೆ ತಾಯಿಗಳು ಬುದ್ಧಿ ಹೇಳಾಗಿಲ್ಲ, ಅವರು ಆ ಬ್ಯಾಗ್ ತಗೊಬಂದು ಇಟ್ಬಿಡೋದು ಸುಮ್ಮನೆ, ಯಾವುದು ಅವ್ರ ಆಟನ ಅವ್ರ ಆಡೋದು. ಅವ್ರ ತಂದೆ ತಾಯಿ ಬುದ್ಧಿ ಹೇಳಿ ಒಂದೇಳು ಕೊಟ್ಟು ಆ ಬುಕ್ಸ್ ಕೊಟ್ಟು ಓದಿಯಪ್ಪ ಅಂತ ಹೇಳಿದ್ರೆ ಅವ್ರು ಓದ್ತಾರೆ, ಅವ್ರ ಜವಾಬ್ದಾರಿನೇ ಇಲ್ಲ.
1: ತಂದೆ ತಾಯಿಗಳಿಗೆ ಜವಾಬ್ದಾರಿ,
0: ಹಾಂ ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ರೆ ನಾವು ಊರವ್ರು ಏನು ಮಾಡ್ತಾರೆ?
1: ಮಕ್ಕಳೆಲ್ಲ ಶಾಲೆಗೆ ಎಲ್ಲಿಗೆ ಹೋಗ್ತಾರೆ?
0: ಶಾಲೆಗೆ ಸಣ್ಣಗುಂಡಿ ಹಾಸ್ಟ್ಲು, ಸಣ್ಣಗುಂಡಿ ಹಾಸ್ಟ್ಲು, ಆಮೇಲೆ ಮಟ್ಕೇರಿ ಹಾಸ್ಟ್ಲಲ್ಲಿ ಓದ್ತಾರೆ. ಆಮೇಲೆ ನಮ್ಮ ಹುಡುಗಿ ನಮ್ಮ ಮಗಳದು ಅವ ಇಲ್ಲಿ ಮಟ್ಕೇರಿ ಹಾಡಿಲ್ಲಿ ಓದ್ತಾವಳು, ಚಲ್ತಿ ಓದ್ತಾವಳು. ಎಲ್ಲ ಬುದ್ಧಿವಂತರು, ನಾವು ಮನೇಲಿ ಹೆಂಗೆ ಇಟ್ಕೋತೀವಿ ನಮ್ಮ ಮಕ್ಕಳನ್ನ ಆ ರೀತಿಯಲ್ಲಿ ನಾವು ಬಳಸ್ಕೋಬೇಕು.
1: ಮಕ್ಕಳಿಗೆ ಉತ್ತಮವಾದ
0: ಶಿಕ್ಷಣ ಕೊಟ್ಟು ಮುಖ್ಯವಾಗಿರುತ್ತೆ. ಅವ್ರ ತಂದೆ ತಾಯಿಗಳಲ್ಲಿ ಅದು ಹುಟ್ಟಬೇಕು, ಸ್ವಾಭಿಮಾನದಿಂದ ಅವರು ನಡೆಸ್ಕೊಂಡು ಹೋಗ್ಬೇಕು. ಅವರು ನಮಗೆ ಒಂದು ನಮಗೆ ಈ ಸಮುದಾಯದ ಭಾವನೆ ಒಂದು ಹಂಗೆ ನೋಡಿ ಓಪನ್ ಆಗಿಲ್ಲ. ಹೋಗಿ ವಿಚಾರಿಸಿದ್ರೆ ಅವ್ರು ಏನೇ ಅಂತ ಹೇಳ್ತಾರೆ, ಅವ್ರು ಆಡಿಲಿ ಎಲ್ಲ ಜವಾಬ್ದಾರಿ ತಗೊಬನ್ನಿ ಅಂತ ಚೈನ್ ಹಾಕ್ಕೊಡೋದಕ್ಕೆ ಹಂಗಂತ ಹೇಳಿದ್ರಂತ ನಮ್ಮ ಹೆಲ್ಪರ್ ಅವ್ರಿಗೆ ಕಳಿಸಿದ್ದು ಹುಡುಗಿಗೆ. ಆಗ ಆಡಿ ಕೂತ್ಕೊಂಡು ತೀರ್ಮಾನ ಮಾಡ್ಕೊಬನ್ನಿ ಅಂತ ಹೇಳಿದಾರೆ. ಆಡಿಲಿ ಇನ್ನೇನು ತೀರ್ಮಾನ ಮಾಡಿದವನು, ನಾವು ಮಾಡಿ ಇಬ್ರಿಗೆ ಟೀಚರ್ಗೂ ಹೆಲ್ಪರ್ಗೆ ಇಬ್ರಿಗೂ ಅರ್ಜಿ ಹಾಕೋ ಕಳಿಸೀವಿ. ಕಳಿಸೋರು ಯಾರ ಅತ್ತಿಂದ ಸರ್ಕಾರದವರೇ, ನಮ್ಗೆ ಗಮನ ತಗೋಬರ್ಬೇಕು ಇಲ್ವ ಹೇಳಿ. ಅದನ್ನ ನಮ್ಗೆ ಭಾರಿ ತೊಂದರೆ ಆಯ್ತಾ ಅದು. ಈಗ
1: ನಮ್ಮೊಂದು ಆಡಿಯಲ್ಲಿ ಎಲ್ಲ ಕುಟುಂಬದವರು ಈಗ ರೇಷನ್ ಕಾರ್ಡ್ ಆಗಿರ್ಬೋದು, ಕ್ಯಾಸ್ಟಿಂಗ್ ಕಮ್ ಅಂದ್ರೆ ಜಾತಿ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡಿದ್ರೆ
0: ಕೆಲವು ಜನ ಮಾಡಿಸ್ಕೊಂಡಾರ. ಆಮೇಲೆ ಈ ಟೈಮ್ ಬಾರ ಆಗಿರೋ ಸ್ವಲ್ಪ ಮಾಡಿಸ್ಕೋಬೇಕು ಅವರು, ನಾನು ಮಾಡಿಸ್ಕೋಬೇಕು ಅದನ್ನ ಸ್ವಲ್ಪ ಬಾರ ಆಗಿದ್ರೆ.
1: ರೇಷನ್ ಬರ್ತಿದೆ ಇವಾಗ?
0: ರೇಷನ್ ರೇಷನ್ ಇವಾಗ ಬರ್ತಾ ಇಲ್ಲ, ಒಂಚೂರು ರೇಷನು ಸುಮಾರು ಒಂದು 4-5 ತಿಂಗಳು ಆಗದೆ
1: ಅಂದ್ರೆ ಮೊಟ್ಟೆ ರೇಷನ್
0: ಬರ್ತಾ ಇಲ್ಲ. ಈ ಸೊಸೈಟಿ ಅದು ಬರ್ತದ ಅಕ್ಕಿ, ಸೊಸೈಟಿ ಅದು ತಿಂಗಳಿಗೆ ಕೊಡ್ತೀವಿ ಅವ್ರ. ಆಮೇಲೆ ಮೊಟ್ಟೆ ರೇಷನ್ ಬರ್ತಾ ಇಲ್ಲ,
1: ಮೊಟ್ಟೆ ರೇಷನ್ ನಿಂತೋಗಿ 4 ತಿಂಗಳು.
0: ಹಾಂ 4-5 ತಿಂಗಳು ಮೇಲಾಗದ.
1: ಒಂದು ಮೊಟ್ಟೆ ರೇಷನ್ ಅಲ್ಲಿ ಏನೆಲ್ಲ ಕೊಡ್ತಿದ್ರು ನಿಮ್ಗೆ
0: ಅಲ್ಲಿ? ಇದು ಬೆಲ್ಲ, ಆಮೇಲೆ ಕಾಳು, ಆಮೇಲೆ ಅಕ್ಕಿ, ಆಮೇಲೆ ರಾಗಿ, ಏನಾದ್ರ ರಾಗಿ ಬಂದ್ರೆ ರಾಗಿ ಕೊಡ್ತಾರೆ. ಆಮೇಲೆ ಎರಡು ಎಲ್ಲ ಬ್ಯಾಳ ಗಿಳ ಎಲ್ಲ ಉಳ್ಳಿ ಕಾಳು ಕಾಳು ಕಡ್ಡಿ ಎಲ್ಲ ಕೊಡ್ತಾರೆ. ಅದನ್ನ ಅವರು ಬಳಸ್ಕೊತಾರೆ.
1: ಅಂದ್ರೆ ಸರ್ಕಾರ ಕೊಡ್ತಕ್ಕಂತ ಒಂದು ಮೊಟ್ಟೆ ರೇಷನ್ ಇಂದ ಕೆಲವೊಂದು ಕುಟುಂಬಗಳು ಕೂಡ ಜೀವನವನ್ನು ಸಾಗಿಸಿಕೊಳ್ಳೋದಕ್ಕೆ
0: ಅನುಕೂಲವಾಗ್ತಾ ಇದೆ ಆಗ್ತಾ ಇದೆ. ಅದನ್ನ ನಮ್ಗೆ ದೇವ್ರು ಒಳ್ಳೇದ್ ಮಾಡೋಣ. ಆದ್ರೂ ಅದು ಇಲ್ಲಿ ಇವಾಗ ಈ ನಮ್ಮ ಈ ಸಾಯಬ್ರು ಸೇರ್ಕೊಬಿಟ್ಟು ಅದನ್ನೇನ ಸ್ವಲ್ಪ ಕಳಿಸದ್ನ ಒಂದ್ ಸ್ವಲ್ಪ ಹಿಂದೆ ಮಾಡ್ಬಿಟ್ಟಾರ. ಅದೊಂದು
1: ತಗೊಳ್ಳು. ಹಿಂದಿನ ಕಾಲದಲ್ಲಿ ಏನಾದ್ರೂ ಕಾಡಿನಲ್ಲಿ ಜೀವನ ಮಾಡ್ತಾ ಇದ್ರೆ?
0: ಕಾಡಿನಲ್ಲಿ ಜೀವನ ಮಾಡ್ತಿದ್ರು.
1: ಕಾಡಿನ ಜೀವನ ಬಗ್ಗೆ ತಿಳಿಸ್ಕೊಡೋದು.
0: ಕಾಡಿನಲ್ಲಿ ಜೀವನ ಅಂದ್ರೆ ಗೆಂಡ ಗೆಣಸು, ಮುಳುಗೆಣಸು, ಆಮೇಲೆ ಯಾವ್ಯಾವ್ದನ್ನ ಅವರೆಲ್ಲ ಬೀದ್ರು ಅದು ಇದು ತಿನ್ಕೊಂಡು ಕಾಡಿನಲ್ಲಿ ಸೊಪ್ಪದ ಮಾಡ್ರೆ ಸೊಪ್ಪ ಅಂತ ಆ ಸೊಪ್ಪನ ಎಲ್ಲ ತಿಂದು ನಮ್ಮ ತಂದೆಯವರು ಭಾರಿ ಕಷ್ಟದಲ್ಲಿ ನಮ್ಮನ್ನ 8 ಜನನ ಸಾಕಿರೋದವರು ಭಾರಿ ಕಷ್ಟದಲ್ಲಿ ಸಾಕಿದ್ರು ನಮ್ಮನ್ನ ಜೀವಿತ ಮಾಡಿ ಎಲ್ಲರೂ.
1: ಅವಳು ಮತ್ತು ಕಾಡಿನಲ್ಲಿ ಜೀವನ ಮಾಡ್ತಿದ್ರಿ, ಈಗ ಕಾಡಿನ ಜೀವನಕ್ಕೂ ಮತ್ತೆ ಇಲ್ಲಿನ ಜೀವನಕ್ಕೂ ಎಷ್ಟು ವ್ಯತ್ಯಾಸ ಇರ್ಬೋದು, ಹೇಗೆ ಅನಿಸ್ತಾ ಇದೀವಿ ಎರಡು ಹೋಲಿಕೆ ಮಾಡ್ತಾರೆ?
0: ಇಲ್ಲಿ ಏನಂತ ಹೇಳಿದ್ರೆ ಕಾಡಿನ ಜೀವನಕ್ಕೂ ಇಲ್ಲಿ ಜೀವನಕ್ಕೂ ಸ್ವಲ್ಪ ಯಥೋಶಯ. ಏನಂತ ಹೇಳಿದ್ರೆ ಇಲ್ಲಿ ಸ್ವಸ್ಥವಾಗಿ ಜೀವನ ಮಾಡ್ಬೋದು, ಸರ್ಕಾರ ಒಂದಷ್ಟು ಸೌಲಭ್ಯನೂ ಕೊಡ್ತಾವೆ. ತಗೊಬಂದು ನಮ್ಮನ್ನ ಬೀದಿಗೆ ಅವರು ಕಡ್ಗಾಣಿಲ್ಲ ಮಾಡ್ತಾರೆ. ಆದರೂ ಅಷ್ಟಿಂದ ಬರಬೇಕು ನಮ್ಗೆ, ಅದು ಬಂದಾಗ ನಮ್ಗೆ ಒಂದಷ್ಟು ಜೀವನ ನಡೀತದೆ. ಬಂದೆ ಹೋದ್ರೆ ಇಲ್ಲ.
1: ಕಾಡಿನಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ಕೊಂಡು ಹೋಗ್ತೀವಿ?
0: ಕಾಡಿನಲ್ಲಿ ಯಾವ ಪದಾರ್ಥವೂ ಇಲ್ಲ ನಮ್ದು. ಗೆಣಸು, ಮುಳುಗೆಣಸು, ಈ ನಾವ್ರ ಗೆಣಸು ಇವನ್ನೆಲ್ಲ ನಾವು ತಿನ್ಕೊಂಡು ಸೊಪ್ಪು ಸಾಗ ತಿನ್ಕೊಂಡು ಜೀವನ ಮಾಡ್ತಿದ್ವಿ.
1: ಏನಾದ್ರೂ ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ಯಾವ ರೀತಿ ಚಿಕಿತ್ಸೆ?
0: ಆರೋಗ್ಯ ಸಮಸ್ಯೆ ಬಂದಾಗ ನಾವೇ ಇದೆ ನಮ್ಗೆ ಶಾಶ್ವತ ಇರೋದು ಇದೆ. ಈ ಸಾವಡಿಲಿ ಕೂತ್ಕೊಬಿಟ್ರೆ ಹಿರಿಯಕರು ಕೂತ್ಕೊಬಿಟ್ರೆ ಏನಾದರೂ ಪರಿಹಾರ ಮಾಡ್ಕೋತಿದ್ರು. ಸಾವಡಿಲಿ ನಮ್ಮ ದೇವಿಯ ದೇವರು ದೇವ್ರುಗಳವಲ್ಲ ಅವ್ರ ದೇವ್ರ ನಾವೆಲ್ಲ ಕರೆಸಿ ಆಮೇಲೆ ಹೆಂಗ್ ಶುರು ಮಕ್ಕಳೆಲ್ಲ ಸೇರಿಕೊಂಡು ಅದನ್ನ ಒಳ್ಳೇದು ಮಾಡ್ಕೋತಿದ್ರು. ಅವಾಗ ಇವಾಗ ನಮ್ಗೆ ಹಾಸ್ಪಿಟ್ಲು ಅದ ಎಲ್ಲೋದ್ರೂ

0: ಸ್ವಲ್ಪ ನಮ್ಮ ಹಾಸ್ಪಿಟ್ಲಲ್ಲೇ ಸುಮಾರು ನಮ್ಮ ಜನನ ಹಾಸ್ಪಿಟ್ಲ್ ಇರೋದು ನಮ್ಮ ಇದರಲ್ಲೇ ಇರೋದು ಅದು ನಮ್ಮ ಟೈಬಲ್ ಬಗ್ಗೆ ಅವರು ಚೆನ್ನಾಗಿ ನೋಡ್ಕೋತಾರೆ ಹೋದ್ರೆ.
1: ಈಗ ಸರ್ವೂರಲ್ಲಿ ವಿವೇಕಾನಂದ ಆಸ್ಪತ್ರೆ ಇರೋದು ನಿಮ್ಗೆ ಎಷ್ಟು ಅನುಕೂಲ ಆಗ್ತಿದೆ?
0: ನಮ್ಗೆ ಅನುಕೂಲ ಆಗ್ತದೆ. ಈಗ ಮಕ್ಕ ಮರಿಗೆ ಏನಾದರೂ ಬಂದರು ಸಡನ್ನಾಗೆ ಆಂಬುಲೆನ್ಸನ್ನು ಕರೆಸ್ತೀವಿ, ಕರೆದಾಗ ಅವ್ರು ಬರ್ತಾರೆ, ಬಂದು ಕರ್ಕೊಂಡು ಮಂದ ಹಾಸ್ಪಿಟ್ಲ್ಗೆ ತಗೊಂಡೋಗಿ ಅಡ್ಮಿಟ್ ಮಾಡ್ತಾರೆ, ಮಾಡಿಸಿ ಒಳ್ಳೇದು ಮಾಡಿ ಕಳಿಸ್ತಾರೆ, ಒಂದೊಂದು ಡಿಸ್ಕೌಂಟ್ ಹಾಕಿ ಕಳಿಸ್ತಾರೆ.
1: ಅದೇ ತಾವು ಹೇಳ್ತಿದ್ರಿ ಮಾರೋದವರೇ, ನಾವು ಮೊದಲು ಕಾಡಿನಲ್ಲಿ ಕೂಡ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ. ಆ ಕಾಡಿನಲ್ಲಿ ಜೀವನ ಮಾಡ್ತಿರ್ಬೇಕಾದ್ರೆ ತಾವುಗಳು ಆ ಕಾಡೊಳಗಡೆ ಆ ಒಂದು ಪರಿಸರಕ್ಕೆ ಹೊಂದ್ಕೊಂಡು ಅಲ್ಲಿರೋ ಪ್ರಾಣಿಗಳ ಜೊತೆ ಕೂಡ ಹೊಂದ್ಕೊಂಡು ಜೀವನವನ್ನು ಸಾಗಿಸ್ಕೊಂಡು ಹೋಗ್ತೀವಿ. ಆ ಕಾಡನ್ನು ಬಿಟ್ಟು ಬಂದ ನಂತರ ತಮಗೆ ಒಂದು ಅನುಭವ ಹೇಗಾಗ್ತಿತ್ತು? ನಾವು ಕಾಡಿನಲ್ಲಿ ಇದ್ದಾಗ ಈ ತರ ಜೀವನವನ್ನ ಮಾಡ್ಕೊಂಡು ಹೋಗ್ತೀವಿ, ನಾವು ಇಲ್ಲಿಗೆ ಬಂದು ಈ ತರ ತಮ್ಮೊಂದು ಜೀವನ ನಡ್ಕೊಂಡು ಹೋಗ್ತಿದ್ದೆ, ಹೇಗ ಅನಿಸ್ತಿತ್ತು ಕಾಡು ಬಿಟ್ಟು ಬಂದ ನಂತರ ನಿಮ್ಗೆ?
0: ಅದು ಇವಾಗ ನಾವು ಏನಂತ ಹೇಳ್ತೀವಿ ಅಂದ್ರೆ, ನಾನು ತಿಳಿದ ಮಟ್ಟಕ್ಕೆ ದುಡಿಯೋರು ನೋಡಿ ದುಡಿಬೇಕು, ನಾವು ದುಡಿದು ನಮ್ಮ ಜೀವನನ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನೋದು ನಂದು ಒಂದು ಭಾವನೆ. ನಮ್ಮಲ್ಲಿ ಹುಟ್ಟಬೇಕದು, ನಮ್ಮಲ್ಲಿ ಹುಟ್ಟಿದ್ರೆ ಅದು ನಮ್ಮ ಜೀವನ ಸಾಗಿಸ್ಕೊಂಡು ಹೋಗೋದಕ್ಕೆ ಉತ್ತಮ. ಹುಟ್ಟದೆ ಹೋದ್ರೆ ಆಮೇಲೆ ಎಣ್ಣೆ ಹೊಡೆಯೋದು, ಅಲ್ಲಿ ಹೊಡೆಯೋದು, ಈಗ ಮಾಡೋದು, ಡ್ರಿಂಕ್ ಮಾಡೋದು ಇವೆಲ್ಲ ಮಾಡ್ಕೊಂಡು ಹೋದ್ರೆ ನಮ್ಮನ್ನು ನಾವೇ ಹಾಳು ಮಾಡ್ಕೋಬೇಕಾಯ್ತದೆ, ನಮ್ಮನ್ನು ನಾವು ದೂರ ತಳ್ಬಿಟ್ಟು ಮಾಡಬೇಕಾಯ್ತದೆ. ಆಮೇಲೆ ಮನೇಲಿ ಇರೋವ್ರಿಗೂ ನೆಮ್ಮದಿ ಕೊಡದೆ ಇರಬೇಕಾಯ್ತದೆ. ಇವನ್ನೆಲ್ಲ ನಾವು ತಿಳ್ಕೊಂಡು ಮುಂದೆ ಸಾಗಿಸ್ಕೊಂಡು ಹೋದ್ರೆ ನಮ್ಮನ್ನು ನಾವು ಒಳ್ಳೇದು ಮಾಡ್ಕೊಂಡು ಹೋಗ್ಬೋದು. ಕಾಯಿಲೆಗಳು ಬಂದಾಗ ನಮ್ಮಲ್ಲಿ ಅದು ಮದ್ದು ಕಷಾಯ ಗೊತ್ತಿಲ್ಲ, ಆದ್ರೂ ಗೊತ್ತಿರೋರು ನಮ್ಗೆ ಹೇಳ್ಬಿಟ್ಟು ಹೋಗಿಲ್ಲ. ಅದು ಏನಾದ್ರೆ ನಮ್ಗೇನಾದ್ರೂ ಹೇಳಿದ್ರೆ ನಾನು ನಿಮ್ಮ ಜೊತೆಲಿ ಹೇಳೋನು, ತೋರಿಸ್ಕೊಡೋಣ ಅದನ್ನ, ಒಂದು ಗಿಡ ಯಾವುದಾದ್ರೂ ತೋರಿಸ್ಕೊಡೋನು. ಅದು ಮಾಹಿತಿ ನನಗೆ ಹೇಳಿಲ್ಲ ಅವರು, ನಮ್ಮ ತಂದೆಯವರು ತುಂಬ ಹೇಳಿಲ್ಲ. ಅದು ಇದು ನೆಗಡಿ ಬಂದರೆ ಏನಾದರೂ ಸೊಪ್ಪು ಗಿಪ್ಪು ತಿಂದು ಒಳ್ಳೇದು ಮಾಡ್ಕೋತಿದ್ದು.

0: ಇನ್ಯಾವೆಲ್ಲ ತಮ್ಮೊಂದು ಅಡಿಯಲ್ಲಿ ಸಮಸ್ಯೆಗಳಿದ್ದಾವೆ, ಇನ್ಯಾವೆಲ್ಲ ಸೌಲಭ್ಯಗಳು ಬಹಳ ಮುಖ್ಯವಾಗಿ ಬೇಕಾಗಿದೆ ತಮ್ಮೊಂದು ಅಡಿಗೆ?
1: ನಮ್ಗೆ ಈಗ ಮನೆಗಳು ಇವೆಲ್ಲ, ನಮ್ಗೆ ಇನ್ನೂ ಮನೆಗಳು ಯಾರಿಗೂ ಕೊಟ್ಟಿಲ್ಲ. ಕೆಲವು ಜನ ಈ ಲ್ಯಾಂಡರ್ ಮನೆ ಒಂದು ಹಾಕಿ ಮೈರಾಡ ಮನೆ ಕೊಟ್ಟು ಮೈರಾಡ ಇತ್ತು ಅವಾಗ, ಅದೇ ನಮ್ಮ ವಿವೇಕಾನಂದ ಪಕ್ಕದಲ್ಲಿ ಅಲ್ಲಿ ಇದ್ರು, ಅವರು ಆಫೀಸ್ ಮಾಡಿಕೊಂಡಿದ್ರು, ಯಾನ್ ಪೋರ್ಟ್ನಲ್ಲಿ ಮಾಡಿದ್ರು, ಅಲ್ಲೆಲ್ಲ ಮೀಟಿಂಗ್ ವಹಿಸಿದ್ರು.
0: ಕುಡಿಯೋ ನೀರಿನ ಸೌಲಭ್ಯ ಎಲ್ಲ ಹೇಗೆ ಸಿಗ್ತಾ ಇದೆ ನಿಮಗೆ, ಹೇಗೆ ನಿರ್ವಹಣೆ ಮಾಡ್ಕೊಳ್ತಾ ಇದ್ದೀರಾ? ಕುಡಿಯೋ ನೀರಿನ ಸೌಲಭ್ಯ ಹೇಗಿದೆ?
1: ಕುಡಿಯೋ ನೀರು ಸೌಲಭ್ಯ ನಮಗೆ ಏನು ತೊಂದರೆ ಇಲ್ಲ. ಅದು ನಮಗೆ ಇಲ್ಲಿ ಅಲ್ಲಿ ಮೋಟ್ರ್ ಅಲ್ಲಿ ಇಟ್ಕೊಂಡು ಇಲ್ಲಿ ಟ್ಯಾಂಕಲ್ಲಿ ನೀರು ಹರಿಸ್ತಾರೆ. ನಮ್ಮಲ್ಲಿ ಇರೋವನ್ನೇ ಒಬ್ಬನಿಗೆ ಬಿಟ್ಕೊಂಡಿವಿ ನೀರು ಬಿಡೋದಕ್ಕೆ, ವಾಟರ್ ಮ್ಯಾನ್ ಬಿಟ್ಕೊಂಡಿವಿ, ಅದೇನು ತೊಂದರೆ ಇಲ್ಲ.
0: ಇವಾಗ ಬೀದಿ ದೀಪಗಳಾಗಿರ್ಬೋದು ಮನೆಗಳಿಗೆ ಕರೆಂಟ್ ಆಗಿರ್ಬೋದು
1: ಪಂಚಾಯತಿಯಿಂದ ನಮ್ಗೆ ಅದು ಆಗಲೇಬೇಕು. ಅವ್ರು ಕೊಡದೆ ಹೋದ್ರೆ ನಾವು ವಿಚಾರಿಸಲೇಬೇಕು ಅವ್ರಿಗೆ. ವಿಚಾರಿಸ್ ಕೊಟ್ರೆ ಆಮೇಲೆ ಮೆಂಬರ್ ಆಯ್ತಾರಲ್ಲ, ಮೆಂಬರ್ಗಳನ್ನ ಹೇಳಿದ್ರೆ ಅವರು ಎಲ್ಲನೂ ಕಳಿಸ್ಕೊಡ್ತಾರೆ. ವಾಟರ್ ಮ್ಯಾನ್ ತಗೊಂಡು ಅಲ್ಲೇ ಕಮ್ಮ ಗಣಿ ಬಲ್ಪ್ ದೀಪ ಎಲ್ಲ ರೆಡಿ ಮಾಡಿ ಹಾಕ್ತಾರೆ ಅವರು.
0: ಈಗ ಕರೆಂಟ್ ಸಮಸ್ಯೆ ಏನಿಲ್ಲ?
1: ಕರೆಂಟ್ ಸಮಸ್ಯೆ ಏನೂ ಇಲ್ಲ. ಆಮೇಲೆ ನೀರಿನದು ಸಮಸ್ಯೆ ಇಲ್ಲ. ನಮ್ಗೇನಂತ ಹೇಳಿದ್ರೆ ಗುರು ಭಾವನೆ ಒಂದು ಹಂಗ್ ನೋಡಿ, ಎರಡು ಟೀಚರ್ ಬಗ್ಗೆ ಒಂದು ಇಷ್ಟು ನಮ್ಗೆ ಭಾರಿ ಅದು ಆಗ್ಬಿಟ್ಟಿರೋದು. ಯಾವ ಸಾಯಾಬರು ನಮ್ಗೆ ಹೇಳ್ತಾ ಇಲ್ಲ. ಅವತ್ತು ಕೊಟ್ಟಿದ್ದೀವಿ ಸಾಯಾಬ್ರಿಗೆ, ಕೊಟ್ಟಿದ್ದೀವಿ ನಾವು
0: ಅರ್ಜಿ ಕೊಟ್ಟಿದ್ದೀವಿ.
1: ಹಾಂ, ಡಾಕ್ಟರ್ ಸಾಯಾಬ್ರಿಗೆ ಕೊಟ್ಟಿದ್ದೀವಿ ಅವತ್ತು. ನಮ್ಮ ರವಿ ಕೈಲಿ ಕೊಡ್ತಿದ್ದು. ಈ ಇಲ್ಲಿ ಮೇಟುಕುಪ್ಪ ಕಾಳವರು ಅವರು ಬಂದಿದ್ರು, ಒಂದಷ್ಟು ಮಾಹಿತಿ ತಿಳ್ಕೊಂಡಾಗಾಯ್ತು. ಅಲ್ಲಿ ಸಾಯಾಬ್ರಿಂದ ಒಂದಷ್ಟು ಮಾಹಿತಿ ಪಡೆದಾಗಾಯ್ತು. ಹೇಳಿದ್ದಾರೆ 3 ತಿಂಗಳು 2 ತಿಂಗಳು ಒಳಗಡೆ ಎಲ್ಲ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಪರಿಚಯ ಮಾಡಿ ತುಂಡು ತೋರಿಸ್ಕೊಂಡು ನೋವುಗಳಿಗೆಲ್ಲ ನಾವೆಲ್ಲ ಎಲ್ಲ ಸೇರಿ ಸರ್ ಮಾಡಬೇಕು, ನಾವು ಒಬ್ಬರ ಕೈಲಾಗಲ್ಲ ಅಂತ ಸಾಯಾಬ್ರು ಯಾವಾಗ ಆವತ್ತು ಹೊಸಳಿಲಿ ಹೇಳಿದ್ದಾರೆ ಅವರು.
0: ಬಹಳ ಸಂತೋಷ ಮಾರರವರೇ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆ ಎಚ್ ಡಿ ಕೋಟೆ ತಾಲೂಕಿನಲ್ಲಿರುವಂತಹ ಎಲ್ಲ ಆಡಿಗಳಿಗೆ ಸಮಸ್ಯೆಗಳಿಂದ ಕೂಡ ಕೆಲವು ಆಡಿಗಳು ಕೂಡ ಕಷ್ಟವನ್ನು ಪಡ್ತಾ ಇರ್ತಾರೆ, ಅಂತ ಆಡಿಗಳಿಗೆ ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
1: ಆಡಿಗಳಿಗೆಲ್ಲ ನಾವು ಮಾಡಬೇಕು, ನಾವು ಆಡಿಗಳನ್ನ ನೋಡ್ಕೊಬರ್ಬೇಕು, ನಾವು ಪರಿಚಯ ಮಾಡ್ಕೋಬೇಕು. ನಮ್ಮ ಆಡಿಗೆ ಕೈ ಕೆಲಸ ಆಗಿಲ್ಲ ಅಂತ ನಾವು ಕೇಳ್ಕೊಬೇಕು. ತಮ್ಮಂಥವ್ರಿಗೆ ಕೇಳ್ಕೊಂಡು ಇದನ್ನ ಒಳ್ಳೇದು ಮಾಡಿಕೊಡಿ ಅಂತ ನಾವು ಹೇಳ್ಕೊಬೇಕು. ಒಂದು ಮಾಹಿತಿ ಹೇಳ್ಕೊಬೇಕು ನಾವು. ಅದು ತಾವು ಬಂದಾಗ ಒಂದು ಒಳ್ಳೇದು ಮಾಡಿದ್ರು ಅಂತ ಹೇಳ್ಬಿಟ್ಟು ತಮಗೂ ಒಂದು ಗೌರವ ಉಳ್ಕೊತದೆ. ಇಂಥವ್ರು ಬಂದಿದ್ರು ಒಳ್ಳೇದು ಮಾಡ್ಬಿಟ್ಟು ಹೋದ್ರು ನಮ್ಗೆ ಅಂತ ಒಂದು ಉಳ್ಕೊಸ್ಕೋದು ತಾನ ಉಳ್ಕೊತದೆ.

0: ಬಹಳ ಸಂತೋಷ ಅಮ್ಮಾರವರೇ. ಇಷ್ಟೊತ್ತು ನಮ್ಮ ಒಂದು ನಂಗಕಡು ನಂಗಚನ ಕಾರ್ಯಕ್ರಮದಲ್ಲಿ ತಗೊಳ್ಳು ಭಾಗವಹಿಸಿ ತಮ್ಮ ಒಂದು ಕೂಡಿಗಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಾಗಿರ್ಬೋದು, ಹಾಗೆಯೇ ತಮ್ಮ ಒಂದು ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಮಾಡ್ಕೊಂಡು ಹೋಗ್ತಿದ್ದಂತ ಕಾಡಿನ ಜೀವನದ ಬಗ್ಗೆ ಆಗಿರ್ಬೋದು, ಒಟ್ಟಿಯಾರಿಯಾಗಿ ತಮ್ಮ ಒಂದು ಜೀವನ ಶೈಲಿ ಕುರಿತು ನಂಗಕಡು ನಂಗಚನ ಕಾರ್ಯಕ್ರಮದಲ್ಲಿ ತಗೊಳ್ಳು ಮೂರು ಜನ ಕೂಡ ಭಾಗವಹಿಸಿ ತಮ್ಮ ಅಡಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ. ಪ್ರಿಯ ಕೇಳುಗರೇ, ಕೇಳದಲ್ಲಿಷ್ಟೊತ್ತು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೂಡಿಗೆಯಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು, ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಿದವರು ಶ್ರೀಮತಿ ಲಲಿತಮ್ಮರವರು, ಶ್ರೀಮತಿ ಸೋಮಮ್ಮರವರು ಹಾಗೂ ಶಿವತ ಮಾರರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಸಮಸ್ಯೆ ಬಗ್ಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಗಿರಿಜನರ ಬದುಕು ಭವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ

ಕೇಳುಗರ, ಇದುವರೆಗೂ ನಂಗ ಕಾಣು ನಂಗಜಿನ ಕಾರ್ಯಕ್ರಮದಲ್ಲಿ ಸ್ಯಾರಕೂರು ತಾಲೂಕಿನ ಕೂಡುಗಿ ಹಾಡಿಯಲ್ಲಿರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಮತಿ ಲಲಿತಮ್ಮ, ಶ್ರೀಮತಿ ಸೋಮಮ್ಮ ಹಾಗೂ ಶ್ರೀಯುತ ಮಾರಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು ಯಾವ್ಯಾವ ರೋಗ ಬಂದ?

0: ಕುಮಾರ
1: ಸಿದ್ದಣ್ಣ, ನೀ ಸೇವಾ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣ ತರಾನೇ ಎಲ್ರು ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
0: ಧನ್ಯವಾದಗಳು.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯ ತಂಗಳ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವುದರ ಕುರಿತು ಉಡುಪಿಯ ಎವಿ ಬಾಳಗ ಸ್ಮಾರಕ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ವಿರೂಪಾಕ್ಷ ದೇವರಾಮನ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
4: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
3: ಮಾನಸಿಕ,
4: ದೈಹಿಕ,
3: ಸಾಮಾಜಿಕ ಸುಸ್ಥಿತಿ,
4: ಮಹಿಳೆಯರು,
3: ಮಕ್ಕಳು,
4: ಹಿರಿಯರು,
3: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
4: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
3: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
5: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೋರಿಯಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯ ದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಉಡುಪಿಯ ಎವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ವಿರೂಪಾಕ್ಷ ದೇವರಮನೆಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ

0: ಸ್ವಾಗತಿಸಿ ಈ ಒಂದು ಆತ್ಮಹತ್ಯೆ ದಿನದ ಮಹತ್ವ ಮತ್ತು ಇದನ್ನು ಹೇಗೆ ತಡೆಗಟ್ಟಬಹುದು ಎಂಬುದರ ಕುರಿತು ತಿಳಿದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಧನ್ಯವಾದಗಳು ಸರ್.
0: ಸರ್, ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 10 ಈ ಒಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಬಗ್ಗೆ ಜಾಗೃತಿಯನ್ನು ಮೂಡಿಸತಕ್ಕಂತ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಸರ್, ಮೊದಲನೇದಾಗಿ ನಾವು ಮಾತನಾಡೋದಾದ್ರೆ ಈ ಒಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಒಂದು ಮಹತ್ವದ ಬಗ್ಗೆ ತಾವು ತಿಳಿಸ್ಕೊಡ್ಬೋದಾ ಸರ್?
1: ಖಂಡಿತ. ಎಲ್ಲಾ ದಿನಗಳಿಗೂ ಒಂದೊಂದು ವಿಶೇಷ ದಿನ, ಎಲ್ಲಾ ವಿಷಯಗಳಿಗೂ ಒಂದೊಂದು ವಿಶೇಷ ದಿನ ಅಂತ ಮಾಡಿದಾಗ ಯಾಕಪ್ಪ ಮಾಡ್ತಾರೆ ಈ ಪ್ರೋಗ್ರಾಮ್ಸ್ ಅಂತ ಎಲ್ಲರಿಗೂ ಅನ್ಸ್ಬೋದು.
0: ಹೌದು,
1: ಕಡೆಗೆ ಆತ್ಮಹತ್ಯೆಗಳಿಗೂ ಒಂದು ದಿನ ಅಂತ ಬೇಕಾ ಅಂತ ಅನ್ಸ್ಬಿಡ್ಬೋದು.
0: ಹೌದು,
1: ಅಂದ್ರೆ ಇದೆಲ್ಲ ನಮ್ಮದೇ ಯೋಚನೆಗಳಲ್ಲಿ ನಮ್ಮದೇ ಬದುಕಿನಲ್ಲಿ ಮುಳುಗಿ ಹೋದಾಗ ಇದರ ವಿಶೇಷತೆ ಗೊತ್ತಾಗುದಿಲ್ಲ. ಆದ್ರೆ ಈ ಆತ್ಮಹತ್ಯೆಗೆ ಸಂಬಂಧಿಸಿದಂತಹ ಮನೆಗಳು, ಯಾರ ಮನೆಯಲ್ಲಿ ಆತ್ಮಹತ್ಯೆ ನಡೆದಿದೆ ಅಂತವರು, ಮತ್ತೆ ಪ್ರತಿನಿತ್ಯ ಈ ಆತ್ಮಹತ್ಯೆಗಳ ಜೊತೆಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಉದಾಹರಣೆಗೆ ಆರೋಗ್ಯ ಕಾರ್ಯಕರ್ತರು, ಪೊಲೀಸ್ ಸಿಬ್ಬಂದಿಗಳು, ಇವರೆಲ್ಲರೂ ಪ್ರತಿದಿನ ನೋಡ್ತಾ ಇರ್ಬೇಕಾದ್ರೆ ತುಂಬಾ ಆತಂಕಕಾರಿ ಬೆಳವಣಿಗೆ ಆಗ್ತಾ ಇರುತ್ತೆ. ವರ್ಷಕ್ಕೆ 170,000 ಹೆಚ್ಚು ವ್ಯಕ್ತಿಗಳು ಆತ್ಮಹತ್ಯೆಗಳಿಗಿಂತ ಸಾವನ್ನಪ್ತಾ ಇದ್ದಾರೆ. ಅಥವಾ ಒಂದು ಸುಮ್ಮನೆ ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ನಾವು ಈ ಕಾರ್ಯಕ್ರಮ ಮಾತಾಡಿ ಮುಗಿಸುವಷ್ಟೊತ್ತಿಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವ್ಯಕ್ತಿ ತನ್ನ ಜೀವವನ್ನ ಆತ್ಮಹತ್ಯೆಯಿಂದ ಕಳೆದ್ಕೊಂಡಿರ್ತಾನೆ ಅಂತ ಯೋಚನೆ ಮಾಡಕ್ ಹೋದ್ರೆ ತುಂಬಾ ಆತಂಕಕಾರಿ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಇದನ್ನ ನಿಯಂತ್ರಿಸಬಹುದಿತ್ತು, ಈ ಸಾವನ್ನ ತಡೆಯಬಹುದಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಆತ್ಮಹತ್ಯೆ ತಡೆ ದಿನಾಚರಣೆ, ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ ಹೇಳಿ ಮಾಡಬೇಕು ಅನ್ನೋ ಉದ್ದೇಶ 2003 ಪ್ರಾರಂಭ ಆಯ್ತು. ಇದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಶ್ರಮಿಸುವ ವಿಶ್ವ ಆರೋಗ್ಯ ಸಂಸ್ಥೆಯ ನಿರ್ದೇಶನದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಈ ಸಂಸ್ಥೆ, ಮತ್ತೆ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸೂಸೈಡ್ ಪ್ರಿವೆನ್ಷನ್, ಅಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಿದು ಆತ್ಮಹತ್ಯೆ ತಡೆ ದಿನವನ್ನ ಶುರು ಮಾಡ್ಲಿಕ್ಕೆ ಕಾರಣವಾದಂತವು. ಯಾಕೆ ಈ ತಡೆ ದಿನಾಚರಣೆ ಮಾಡಬೇಕು ಅಂತಂದ್ರೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ, ದೇಶಗಳ ಮಟ್ಟದಲ್ಲೂ, ಮತ್ತು ನಮ್ಮ ಕ್ಷೇತ್ರ ಮಟ್ಟದಲ್ಲೂ ಜನರಲ್ಲಿ ಈ ಆತ್ಮಹತ್ಯೆಗಳ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನ ದೂರ ಮಾಡಬೇಕಿತ್ತು. ಆತ್ಮಹತ್ಯೆಯ ಆಲೋಚನೆಗಳು ಇದ್ದು ಅದನ್ನ ಹೇಳಿಕೊಂಡ್ರೆ ಬೇರೆಯವರು ಏನ್ ತಿಳ್ಕೊಳ್ತಾರೋ ಅನ್ನುವ ಒಂದು ತಪ್ಪು ಕಲ್ಪನೆಗಳು, ಭಯ, ಮತ್ತೆ ಈ ಕಳಂಕ, ಆತ್ಮಹತ್ಯೆಯ ಸುತ್ತಮುತ್ತ ಇರ್ತಕ್ಕಂತ ಕಳಂಕವನ್ನ ದೂರ ಮಾಡೋದು ಮುಖ್ಯ ಉದ್ದೇಶ ಆಗಿತ್ತು. ಹಾಗಾಗಿ ಎಲ್ಲಿ ಜಾಗೃತಿ ಇರೋದಿಲ್ವೋ ಅಲ್ಲಿ ಅಜ್ಞಾನ ಹೆಚ್ಚು, ಅಜ್ಞಾನ ಹೆಚ್ಚಿದ್ದಲ್ಲಿ ಅನಾಹುತಗಳು ಹೆಚ್ಚು. ಹಾಗಾಗಿ ಆತ್ಮಹತ್ಯೆಯ ಪ್ರಯತ್ನ ಮತ್ತು ಆತ್ಮಹತ್ಯೆಯ ಸಾವುಗಳ ಬಗ್ಗೆ ಇದ್ದಂತಹ ಕಳಂಕವನ್ನ ದೂರ ಮಾಡಿ ಆತ್ಮಹತ್ಯೆಯ ಆಲೋಚನೆಗಳು ಇರುವಂತಹ ವ್ಯಕ್ತಿಗಳು ಮುಕ್ತವಾಗಿ ತಾವು ಮಾತನಾಡಿ ಅದಕ್ಕೆ ಬೇಕಾದ ಸಹಾಯ ಮತ್ತು ಚಿಕಿತ್ಸೆಯನ್ನ ಪಡೆಯುವಂತಾಗಿ ನಾವು ಆತ್ಮಹತ್ಯೆಯಿಂದಾಗ ಆಗುವ ಸಾವುಗಳನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಈ ವಿಶ್ವ ಆತ್ಮಹತ್ಯೆ ತಡೆ ದಿನವನ್ನ ಆಚರಿಸಲಾಗ್ತಾ ಇದೆ.
0: ಸರ್, ಬಹಳ ಉಪಯುಕ್ತ ಮಾಹಿತಿಯನ್ನು ತಾವು ತಿಳಿಸ್ತೀರಿ. ಜೊತೆಗೆ ಸರ್, ಈ ಒಂದು ಆತ್ಮಹತ್ಯೆಗೆ ಪ್ರಮುಖ ಕಾರಣಗಳು ಅಂತ ಬಂದಾಗ ಏನ್ ಕಾರಣಗಳು ಇರ್ಬೋದು ಸರ್ ಈ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ?
1: ಎಲ್ಲಾ ಕಾಯಿಲೆಗಳಿಗೆ ಕಾರಣಗಳಿದ್ದಾಗೆ ಆತ್ಮಹತ್ಯೆಗೂ ಕಾರಣಗಳಿರುತ್ತೆ. ಮುಖ್ಯವಾಗಿ ಜೈವಿಕ ಕಾರಣಗಳು, ಅಂದ್ರೆ ಮಿದುಳಿನಲ್ಲಿ ಆಗುವಂತಹ ಬದಲಾವಣೆಗಳು. ಕೆಲವರು ಆತ್ಮಹತ್ಯೆ ನೀವು ಗಮನಿಸಿದ್ರೆ ಕೆಲವೊಂದು ಕುಟುಂಬಗಳಲ್ಲಿ ಹಲವಾರು ಆತ್ಮಹತ್ಯೆಗಳು ನಡೆದಿರುತ್ತೆ. ಫಸ್ಟ್ ಜನರೇಷನ್ ಅಲ್ಲಿ ಕೆಲವು ಆತ್ಮಹತ್ಯೆಗಳಾಗಿರುತ್ತೆ, ಸೆಕೆಂಡ್ ಜನರೇಷನ್ ಅಲ್ಲಿ ಆತ್ಮಹತ್ಯೆಗಳಾಗಿರುತ್ತೆ, 3ನೇ ಜನರೇಷನ್ ಆತ್ಮಹತ್ಯೆಗಳಾಗಿರುತ್ತೆ. ಇದನ್ನೆಲ್ಲ ಗಮನಿಸ್ಕೊಂಡ್ರೆ ಕೆಲವು ವಂಶವಾಹಿನಿಗಳ ತೊಂದರೆಗಳು ಕಂಡು ಬರ್ತದೆ. ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಯೋಚನೆಗಳು ಬರಬಹುದಾದಂತಹ ಮಿದುಳಿನಲ್ಲಾಗುವ ಬದಲಾವಣೆಗಳು. ಏನಪ್ಪ ಇದಕ್ಕೂ ವಂಶವಾಹಿನಿ ಇರ್ತದ ಅಂತ ಯೋಚನೆ ಮಾಡಿದ್ರೆ ಮುಖ್ಯವಾಗಿ ಏನಾಗುತ್ತಂದ್ರೆ ಈ ಮೆದುಳಿನಲ್ಲಾಗುವ ಏರುಪೇರುಗಳು, ಏನು ಈ ನಾವು ನ್ಯೂರೋ ಕೆಮಿಕಲ್ಸ್ ಅಂತ ಏನ್ ಹೇಳ್ತೇವೆ, ಆ ಕೆಮಿಕಲ್ಸ್ ನಮ್ಮ ಮಿದುಳಿನ ಅಂದ್ರೆ ನಮ್ಮ ಭಾವನೆಗಳ ಏರುಪೇರುಗಳನ್ನ ನಿಯಂತ್ರಿಸ್ತಾ ಇರ್ತದೆ, ನಮ್ಮ ದುಡುಕು ನಿರ್ಧಾರಗಳನ್ನ ನಿಯಂತ್ರಿಸ್ತಾ ಇರ್ತದೆ, ವ್ಯಕ್ತಿಯ ಕಷ್ಟಗಳನ್ನ ಎದುರಿಸುವಂತಹ ಶಕ್ತಿ ಮತ್ತೆ ಒಂದು ಸ್ಥಿತಿಸ್ಥಾಪಕತ್ವ ಗುಣವನ್ನ ನಿಯಂತ್ರಿಸ್ತಾ ಇರುತ್ತೆ. ಸೊ ಈ ಸಿಡುಕು ಅಥವಾ ದುಡುಕು ಅಥವಾ ಅತಿಯಾದ ಕೋಪ ಅಥವಾ ಅತಿಯಾದ ಬೇಸರ

0: ಇಂತಹ ಕಾರಣಗಳು ಮೂಲ ರೂಪ ಪಡೆಯೋದು ಈ ಮೆನೋ ಮಿದುಳಿನಲ್ಲಾಗುವ ಈ ಏರುಪೇರುಗಳಿಂದ. ಸೊ ಹಾಗಾಗಿ ಒಂದು ವಂಶವಾಹಿನಿಗಳ ಕಾರಣ, ಎರಡು ಸೋಷಿಯೋ ಡೆಮೋಗ್ರಫಿಕ್ ಕಾರಣಗಳು ಅಂದ್ರೆ ಅವರ ಸಾಮಾಜಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಬಡತನ, ಮತ್ತೆ ಕೆಲವೊಂದು ವ್ಯಕ್ತಿಗಳಿಗೆ ದುಶ್ಚಟಗಳ ಅಭ್ಯಾಸಗಳು. ನೀವು ಗಮನಿಸಿರ್ಬೋದು ಅತಿಯಾದ ಮದ್ಯಪಾನ, ಮದ್ಯ ವ್ಯಸನ ಅಂತ ಏನ್ ಕರಿತೇವೆ, ಆ ಮದ್ಯ ವ್ಯಸನಗಳಲ್ಲಿ ಕೂಡ ನಾವು ಆತ್ಮಹತ್ಯೆಯ ಸಂಖ್ಯೆಯನ್ನು ಹೆಚ್ಚು ಕಾಣ್ತೇವೆ. ಮತ್ತೆ ಇನ್ನಿತರ ಮಾದಕ ದ್ರವ್ಯ ವ್ಯಸನಗಳು. ಸೊ ಈ ಮದ್ಯ ಹಾಗೂ ಮಾದಕ ದ್ರವ್ಯ ವ್ಯಸನಗಳಲ್ಲಿ ಕೂಡ ಆತ್ಮಹತ್ಯೆಯ ಸಂಖ್ಯೆ ಹೆಚ್ಚು ಕಂಡು ಬರೋದನ್ನ ನಾವು ನೋಡ್ತೇವೆ. ಇನ್ನೊಂದು ಸಂಬಂಧಗಳಲ್ಲಿ ಇರ್ತಕ್ಕಂತ ವೈಪರೀತ್ಯಗಳು, ವೈಮನಸ್ಸುಗಳು, ಪತಿ ಪತ್ನಿಯರಲ್ಲಿ ವಿರಸ ನೀವು ನೋಡಿರ್ಬೋದು, ಪೇಪರ್ ಅಲ್ಲಿ ಹೆಡ್ಡಿಂಗ್ಸ್ ಬಂದಿರುತ್ತೆ, ಯಾರೋ ಒಬ್ರಿಗೆ ಶಂಕೆ ಮಾಡಿದ್ರು, ಅವರ ಜಗಳದಲ್ಲಿ ಅದು ಕೊಲೆಯಲ್ಲಿ ಕೊನೆ ಆಯ್ತು, ಕೊಲೆ ಮಾಡಿದ ಪತಿ ತನ್ನನ್ನು ಆತ್ಮಹತ್ಯೆ ಮಾಡಿಕೊಂಡು ತಾನು ಸಾವಿಗೀಡಾದ, ಅಥವಾ ಮಕ್ಕಳನ್ನು ಕೊಂದು ತಾಯಿ ನದಿಗೆ ಹಾರಿದಳು, ಈ ರೀತಿಯ ಒಂದು ನಾವು ರಿಪೋರ್ಟ್ಸ್ ನೋಡ್ತಾ ಇರ್ತೇವೆ. ಸೊ ಇದನ್ನ ಗಮನಿಸ್ಕೊಂಡ್ರೆ ಈ ಸಂಬಂಧಗಳಲ್ಲಿ ಇರ್ತಕ್ಕಂತ ವೈಮನಸ್ಸು ಮತ್ತು ಏನು ವಿರಸಗಳು, ಇದು ಕೂಡ ಕೆಲವೊಮ್ಮೆ ಅತಿಯಾದ ಅತಿರೇಕಕ್ಕೆ ಹೋದಾಗ ಆತ್ಮಹತ್ಯೆಗಳಿಗೆ ಕಾರಣ ಆಗ್ತದೆ. ಇನ್ನೊಂದು ಈ ಅವರ ಲಿಂಗದ ಬಗ್ಗೆ ಇರ್ತಕ್ಕಂತಹ ಒಂದು ಆತಂಕ, ಈಗ ಗಂಡು ಅಥವಾ ಹೆಣ್ಣು ಅಂತ ಸಂಪೂರ್ಣವಾಗಿ ನಿರ್ಧರಿತ ಆಗದಂತಹ ಸಮಯದಲ್ಲಿ ಅವರಲ್ಲಿ ಒಂದು ಎಲ್ಲರ ಒಂದು ಒಪ್ಪಿಕೊಳ್ಳುವಿಕೆ ಸಿಗದ ಸಂದರ್ಭಗಳಲ್ಲಿ, ಅಥವಾ ಆ ಒಂದು ಅವ್ರಿಗಿರ್ತಕ್ಕಂತ ಸ್ಥಿತಿಯನ್ನ ಸಮಾಜ ಅವರನ್ನು ಒಪ್ಪಿಕೊಳ್ಳದೆ ಇದ್ದಾಗ, ಅಥವಾ ಅವರು ಆ ಸ್ಥಿತಿಯನ್ನು ಒಪ್ಪಿಕೊಳ್ಳದೆ ಇದ್ದಾಗ ಆಗುವಂತಹ ಗೊಂದಲಗಳು ಕೆಲವೊಮ್ಮೆ ಇಂತಹ ಕಾರಣಗಳಿಗೆ ದಾರಿ ಮಾಡಿಕೊಡ್ಬೋದು. ಮತ್ತೆ ಎಲ್ಲರಿಗೂ ತಿಳಿದಂತೆ ಹೆಚ್ಚುತ್ತಿರ್ತಕ್ಕಂತ ಒತ್ತಡ, ಬದುಕಿನ ಒತ್ತಡಗಳು, ಇವತ್ತು ಒತ್ತಡಗಳನ್ನ ನಿರ್ವಹಣೆ ಮಾಡುವಂತಹ ಕೌಶಲ್ಯಗಳು ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಆ ಒತ್ತಡದಿಂದ ಬರ್ತಕ್ಕಂತಹ ತೊಂದರೆಗಳು, ಅದನ್ನ ನಿಭಾಯಿಸ್ಲಿಕ್ಕೆ ಆಗದೆ ಈಗ ನೀವು ಗಮನಿಸಬಹುದು, ಕೋಟ್ಯಾಧಿಪತಿ ಆಗಿದ್ರು, ಅವರು ಸಾಲವನ್ನ ತೀರಿಸಲಾಗದೆ ಎದುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರು, ಅಥವಾ ಅವರ ಮೇಲೆ ಏನೋ ಒಂದು ಇನ್ಕಮ್ ಟ್ಯಾಕ್ಸಿನ ಆಪಾದನೆ ಇತ್ತು, ಅದನ್ನ ತಪ್ಪಿಸಿಕೊಳ್ಳಲು ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಈ ರೀತಿಯ ಕಾರಣಗಳನ್ನ ನೋಡ್ತಾ ಇರ್ತೇವೆ. ಅಂದ್ರೆ ಬದುಕಿನಲ್ಲಿ ಎದುರಾದಂತಹ ಒತ್ತಡಗಳನ್ನ ಅವರು ನಿರ್ವಹಿಸ್ಲಿಕ್ಕೆ ಆಗದೆ ಈ ಆತ್ಮಹತ್ಯೆ ಪ್ರಯತ್ನ. ಹಲವಾರು ಬಾರಿ ಏನ್ ಹೇಳಲಾಗ್ತದೆ ಅಂದ್ರೆ, ಸೂಸೈಡ್ ಈಸ್ ಎ ಟೆಂಪರರಿ ಸೊಲ್ಯೂಷನ್ ಫಾರ್ ಎ ಪರ್ಮನೆಂಟ್ ಪ್ರಾಬ್ಲಮ್. ಅಂದ್ರೆ ಆ ತರ ತಪ್ಪು ಕಲ್ಪನೆ ಏನಾಗಿದೆ ಅಂದ್ರೆ, ಸೂಸೈಡ್ ನನಗೆ ದಾರಿ ಅಂತ ಅವ್ರು ತಿಳ್ಕೊಂಡ್ ಬಿಡ್ತಾರೆ. ಆಕ್ಚುಲಿ ಅದಲ್ಲ, ಅದಕ್ಕೆ ಬೇರೆ ದಾರಿಗಳು ಕೂಡ ಇತ್ತು ಅಂತ. ಇನ್ನು ತುಂಬಾ ಸಾಮಾನ್ಯವಾಗಿ ಆತ್ಮಹತ್ಯೆಗಳು ನಾವು ಖಿನ್ನತೆಯಲ್ಲಿ ಕಾಣ್ತೇವೆ, ತೀವ್ರ ತರನಾದಂತ ಖಿನ್ನತೆ, ಚಿತ್ತ ವಿಕಲತೆ, ಅತಿಯಾದ ಆತಂಕ, ಈ ರೀತಿಯ ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಆದ್ರೆ ಇದು ಮತ್ತೆ ಕಳಂಕ ಹೆಚ್ಚು ಮಾಡಬಾರದು. ಖಿನ್ನತೆ ಬಗ್ಗೆ ನಾನು ಹೇಳ್ತಾ ಇರುವ ವಿಷಯ ಏನಂದ್ರೆ, ಚಿಕಿತ್ಸೆ ಪಡೆಯದ ಖಿನ್ನತೆ, ಚಿಕಿತ್ಸೆ ಪಡೆಯದ ತೀವ್ರ ತರನಾದಂತ ಖಿನ್ನತೆ. ಸೊ ಅವರು ಈ ತೀವ್ರ ತರನಾದ ಖಿನ್ನತೆ ಅಥವಾ ಚಿತ್ತ ವಿಕಲತೆ, ಅವರು ಈ ಚಿಕಿತ್ಸೆ ಪಡೆಯದಿದ್ದಾಗ ಅಥವಾ ಚಿಕಿತ್ಸೆ ಫಲಿಸದಿದ್ದಾಗ ಅದರಲ್ಲಿ ಕೂಡ ಆತ್ಮಹತ್ಯೆಯ ಆಲೋಚನೆಗಳು ಬರುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಸೂಕ್ತ ಸಮಯದಲ್ಲಿ ಯಾರ ಸಹಾಯ ಸಿಗದೇ ಇದ್ರೆ ಅದು ಆತ್ಮಹತ್ಯೆಯಲ್ಲಿ ಕೊನೆಯಾಗುವಂತ ಸಾಧ್ಯತೆಗಳು ಇರುತ್ತೆ. ಸೊ ಒಟ್ಟಾಗಿ ನಮ್ಗೆ ಈ ರೀತಿಯ ವಂಶವಾಹಿನಿಗಳು ಹಾಗೂ ಅವರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಸ್ಥಿತಿಗತಿಗಳು, ಮದ್ಯ ಮಾದಕ ದ್ರವ್ಯ ವ್ಯಸನಗಳು, ಒತ್ತಡ ಬದುಕು, ಹಾಗೂ ಖಿನ್ನತೆ ಮತ್ತು ಚಿತ್ತ ವಿಕಲತೆ ಅಂತ ಮಾನಸಿಕ ಕಾಯಿಲೆಗಳು ಒಟ್ಟಾಗಿ ಆತ್ಮಹತ್ಯೆಗೆ ಕಾರಣಗಳಾಗ್ತವೆ.
1: ಸರಿ, ಇದರ ಜೊತೆಗೆ ಇತ್ತೀಚಿನ ಒಂದು ದಿನಗಳಲ್ಲಿ ಈ ಒಂದು ಯುವ ಸಮುದಾಯ ಹೆಚ್ಚಾಗಿ ಈ ಒಂದು ಆತ್ಮಹತ್ಯೆಗೆ ತೊಡಗತಕ್ಕಂಥದ್ದನ್ನು ನೋಡ್ತಾ ಇರ್ತೀವಿ. ಹಾಗಾಗಿ ಈ ತರ ಒಂದು ಯುವ ಸಮುದಾಯದಲ್ಲಿ ಈ ತರ ಆತ್ಮಹತ್ಯೆ ಪ್ರಕರಣಗಳು ಕಂಡು ಬರ್ತದೆ, ಯಾಕೆ ಸರ್, ಏನ್ ಕಾರಣ ಇರ್ಬೋದು?
0: ಇವತ್ತಿಗೂ ಅತಿ ಹೆಚ್ಚು ಆತ್ಮಹತ್ಯೆಗಳನ್ನು ನಾವು ಒಂದು ತುಂಬಾ ವಯಸ್ಸಾದವರಲ್ಲೇ ನಾವು ನೋಡ್ತೇವೆ.
1: ಹೌದು.
0: ಎರಡನೇದು ತುಂಬಾ ಹೆಚ್ಚಾಗಿ ಕಾಣಿಸುದು ಅಂದ್ರೆ ತುಂಬಾ ವಯಸ್ಸಾದವ್ರ ಲೈಕ್ 79-85 ನಂತರ ಇರ್ತಕ್ಕಂಥವ್ರು. ಯಾಕಂದ್ರೆ ಒಂದು ಕಾರಣ ಏನಂದ್ರೆ ಅವರಲ್ಲಿ ಇರ್ತಕ್ಕಂತ ಬೇಸರ ಅಥವಾ ಆತ್ಮಹತ್ಯೆ ಆಲೋಚನೆಗಳು ಮತ್ತೆ ಯಾರು ಗುರುತಿಸುವುದಿಲ್ಲ ಅಂತ.
1: ಹೌದು.
0: ಓಕೆ. ಈಗ ಅವ್ರು ಒಂದ್ ವೇಳೆ ಕಿನ್ನರ್ ಆಗಿದ್ರು, ಡಲ್ ಆಗಿದ್ರು ಅಂದ್ರು ಕೂಡ ಯಾರು ಅದನ್ನ ಗಮನಿಸದೆ ಹೋಗೋ ಸಾಧ್ಯತೆ ಇರುತ್ತೆ. ಇನ್ನು ನೀವ್ ಹೇಳಿದಂತೆ ಯುವ ಜನರು, ಅದರಲ್ಲಿ 15-21 ಅವರಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚು. ಯಾಕೆಂದ್ರೆ ಆ ವಯಸ್ಸಿನಲ್ಲಿ ಇನ್ನೂ ಮೆದುಳು ಸಂಪೂರ್ಣವಾಗಿ ಬೆಳವಣಿಗೆ ಆಗಿರುವುದಿಲ್ಲ, ದುಡುಕು ನಿರ್ಧಾರಗಳು ಜಾಸ್ತಿ ಆ ವಯಸ್ಸಿನ ಮೆದುಳಿನಲ್ಲಿ, ಹಾಗಾಗಿ ಸರಿ ತಪ್ಪುಗಳ ಒಂದು ವಿಮರ್ಶೆ ಅವರಲ್ಲಿ ಬೆಳೆದಿರುವುದಿಲ್ಲ, ಅವರಲ್ಲಿ ಇರ್ತಕ್ಕಂತಹ ಖಿನ್ನತೆ ಆತಂಕಗಳನ್ನ ಅವರು ಮಾತಾಡ್ತಾರೆ ಮಾಡುವುದು

0: ಇಲ್ಲ ಅಂತ ಅನ್ಕೊಳ್ತೇವೆ. ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಬಹುದು ಅಂತ ನಾವು ಅಂದಾಜು ಕೂಡ ಮಾಡೋದಿಲ್ಲ. ಯಾಕಂದ್ರೆ ನಾವೇನ್ ಅನ್ಕೊಳ್ತೇವೆ ಅಂದ್ರೆ ಮಕ್ಕಳಿಗೆ ಏನ್ ಕಷ್ಟ ಇದೆ, ಅವ್ರ ಬದುಕಲ್ಲಿ ಏನ್ ಕಷ್ಟ ಇಲ್ಲ, ಆಟ ಆಡ್ಕೊಂಡಿರುವಂತ ವಯಸ್ಸು, ಸೊ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಕಷ್ಟ ಅವ್ರಿಗಿಲ್ಲ ಅಂತ ನಾವು ತಪ್ಪು ಗ್ರಹಿಸ್ಬಿಡ್ತೇವೆ. ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಅತಿ ಹೆಚ್ಚು ಸಂಖ್ಯೆ ಹದಿಹರೆಯದಲ್ಲಿ 15-29 ವರ್ಷ. ಒಂದು ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸ್ ಅಂದ್ರೆ ಅವರ ಸಂಬಂಧಗಳಲ್ಲಿ ಇರುವಂತಹ ತೊಂದರೆಗಳು, ಅದು ತಂದೆ ತಾಯಿಗಳ ಜೊತೆಗಿರ್ಬೋದು, ಸ್ನೇಹಿತರ ಜೊತೆಗಿರ್ಬೋದು, ಅಥವಾ ಪ್ರೀತಿ ಪ್ರೇಮ ಪ್ರಕರಣಗಳಲ್ಲಿ ಬಿದ್ದಿರೋರು ಇರ್ಬೋದು, ಇದು ಒಂದು ದೊಡ್ಡ ಕಾರಣ. ಎರಡನೇದು ಮದ್ಯ ಹಾಗೂ ಮಾದಕ ದ್ರವ್ಯ ವ್ಯಸನಗಳು ಹದಿಹರೆಯದಲ್ಲೇ ಪ್ರಾರಂಭ ಆಗೋದು. ಹಾಗಾಗಿ ಅದರ ಜೊತೆಗಿರ್ತಕ್ಕಂತಹ ಖಿನ್ನತೆ, ಆತಂಕ, ಚಿತ್ತವಿಫಲತೆ ಇಂತಹ ಕಾಯಿಲೆಗಳು ಕೂಡ ಅವರನ್ನ ಆತ್ಮಹತ್ಯೆಗೆ ದಾರಿ ಮಾಡಿಕೊಡಬಹುದು. ಈ ಹದಿಹರೆಯದಲ್ಲಿ ಅತಿ ನಾವು ಜಾಗೃತಿ ಮಾಡಬೇಕಾಗಿರ್ತಕ್ಕಂತ ದೊಡ್ಡ ವಯಸ್ಸಿದು. ಯಾಕಂದ್ರೆ ಇದು ಅವ್ರಿಗೆ ಇದ್ರ ಬಗ್ಗೆ ಜ್ಞಾನವೇ ಇರೋದಿಲ್ಲ. ಆತ್ಮಹತ್ಯೆ ಆಲೋಚನೆಗಳು ಬಂದಾಗ ನಾನು ಮಾತಾಡ್ಕೊಳ್ಬಹುದು, ನನಗೆ ಸಹಾಯ ಸಿಗ್ತದೆ ಅಂತ ಹೇಳಿ ಗೊತ್ತೇ ಇರೋದಿಲ್ಲ. ಅದರಲ್ಲಿ ಇವತ್ತಿನ ಹದಿಹರೆಯದವರಿಗೆ ಹೆಚ್ಚು ಒತ್ತಡ ಯಾಕೆ ಆಗ್ತಾ ಇದೆ ಅಂದ್ರೆ, ಈಗ ಕಂಪ್ಯಾರಿಸನ್ ಜಾಸ್ತಿ ಆಗ್ತಾ ಇದೆ. ಅವರನ್ನ ಅವರು ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡ್ಕೊಳ್ಳುವಂಥದ್ದು, ಅದು ತಮ್ಮ ಸ್ಥಿತಿಗತಿಗಳು, ಸಾಮಾಜಿಕ ಸ್ಥಿತಿಗತಿಗಳು ಇರ್ಬೋದು, ಅಥವಾ ಉಡುಗೆ ತೊಡುಗೆಗಳ ಜೊತೆಗಿರ್ಬೋದು, ಅಥವಾ ಅಂಕಗಳಿರ್ಬೋದು, ಅಥವಾ ತಾವು ಗಳಿಸಿಕೊಂಡಿದ್ದೇವೆ ಅಂತ ಅಂದುಕೊಳ್ಳುವಂತಹ ಒಂದು ಸ್ಟೇಟಸ್ ಸಿಂಬಲ್ಗಳಾಗಿರ್ಬೋದು, ಹೆಚ್ಚುತ್ತಿರ್ತಕ್ಕಂತಹ ಈ ಹೋಲಿಕೆ ಅವರಲ್ಲಿ ಹೆಚ್ಚು ಒತ್ತಡವನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಬದಲಾಗ್ತಿರ್ತಕ್ಕಂತ ಒಂದು ಸ್ಪರ್ಧಾತ್ಮಕ ಜಗತ್ತು ಜೊತೆಗೆ ವಯಸ್ಕರ ಒಂದು ಲಭ್ಯತೆ ಕಡಿಮೆ ಆಗಿರ್ತಕ್ಕಂಥದ್ದು, ಅಂದ್ರೆ ಪೋಷಕರು ಮತ್ತೆ ನಾವು ತಂದೆ ತಾಯಿಗಳು ಅಜ್ಜ ಅಜ್ಜ ಸಂಪರ್ಕದಲ್ಲಿ ಇರ್ತಕ್ಕಂತಹ ಯುವಕರು ಒಂದು ವೇಳೆ ಅವರಲ್ಲಿ ಆಗ್ತಾ ಇರ್ತಕ್ಕಂತಹ ಮಾನಸಿಕ ಬದಲಾವಣೆಗಳು ಯಾರಾದ್ರೂ ಗುರುಸುವಂತ ಸಾಧ್ಯತೆ ಹೆಚ್ಚಿತ್ತು. ಆದ್ರೆ ಈಗ ಪೋಷಕರು ಮತ್ತು ಮಕ್ಕಳ ಮಧ್ಯೆ ಅಂತರ ಸೃಷ್ಟಿ ಆಗ್ತಾ ಇರೋದ್ರಿಂದ ಬೇರೆ ಬೇರೆ ಓದು ಮತ್ತೆ ಕೆಲಸದ ನೆಪದಲ್ಲಿ ಮನೆಯಿಂದ ದೂರ ಇರತಕ್ಕಂಥವರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಮತ್ತೆ ಹೋಲಿಕೆಯ ಜಗತ್ತು ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದ ಹೆಚ್ಚಾಗ್ತಾ ಇರೋದ್ರಿಂದ ಯುವ ಜನರು ಒಂಟಿತನವನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ನೀವು ಇತ್ತೀಚೆಗೆ ವರದಿಗಳ ಪ್ರಕಾರ ನೋಡಿರ್ಬೋದು ಏನಂದ್ರೆ ಹೆಚ್ಚು ಹೆಚ್ಚು ಯುವ ಜನರು ಸ್ನೇಹಿತರು ಇಲ್ಲದೆ ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಇತ್ತೀಚಿನ ವರದಿಗಳು ನೀವು ಕಲ್ಪಿಸ್ಕೊಂಡಿರ್ಬೋದು. ಆದ್ರೆ ಅವ್ರಿಗೆ ವರ್ಚುವಲ್ ಫ್ರೆಂಡ್ಸ್ ಸಾವಿರಾರು ಜನ ಇದ್ದಾರೆ. ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್, ಫೇಸ್ಬುಕ್ ಫ್ರೆಂಡ್ಸ್, ವರ್ಚುವಲ್ ಫ್ರೆಂಡ್ಸ್ ಸಾವಿರಾರು ಜನ ಇದ್ದಾರೆ. ಆದ್ರೆ ನಿಜವಾದ ಅವರ ಮನಸ್ಸಿನ ಬೇಸರ, ದುಃಖ, ದಿನನಿತ್ಯದ ವಿಚಾರಗಳನ್ನ ಹಂಚಿಕೊಳ್ಳುವಂತ ಸ್ನೇಹಿತರು ಅವ್ರಿಗೆ ಕಡಿಮೆ ಆಗ್ತಿದ್ದಾರೆ.
1: ಹೌದು ಸರ್, ಒಬ್ಬ ವ್ಯಕ್ತಿ ಈಗ ಒಂದು ತೀವ್ರತರ ಮಾನಸಿಕ ಒತ್ತಡ ಅಥವಾ ನಿರಾಸೆಯನ್ನ ಅನುಭವಿಸ್ತಿರ್ತಕ್ಕಂಥದ್ದನ್ನ ಕುಟುಂಬದವ್ರು ಹೇಗೆ ಗುರುತಿಸಬಹುದು ಸರ್?
0: ಖಂಡಿತ ಇದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಆತ್ಮಹತ್ಯೆ ಬಗ್ಗೆ ಯೋಚನೆ ಮಾಡೋದು, ಆತ್ಮಹತ್ಯೆ ಬಗ್ಗೆ ನಿಯಂತ್ರಣ ಮಾಡೋದು ಕೇವಲ ವೃತ್ತಿಪರರು ಮಾತ್ರ ಅಂತ ಅಂದ್ಕೊಳ್ಬಿಡುವಂತ ಸಾಧ್ಯತೆ ಇದೆ. ಆದ್ರೆ ಫಸ್ಟ್ ಮೊದಲಿಗೆ ಆತ್ಮಹತ್ಯೆ ಬಗ್ಗೆ ವ್ಯಕ್ತಿ ಮಾತಾಡೋದು ತನ್ನ ಸುತ್ತಮುತ್ತ ಇರ್ತಕ್ಕಂಥ ವ್ಯಕ್ತಿಗಳ ಹತ್ರನೇ. ಆಮೇಲೆ ಸಂಶೋಧನೆಗಳು ಏನ್ ಹೇಳ್ತದೆ ಅಂದ್ರೆ, ಪ್ರತಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡುವಂತ ಪ್ರತಿ ವ್ಯಕ್ತಿ 2-3 ವಾರ್ನಿಂಗ್ ಸಿಗ್ನಲ್ ಗಳನ್ನು ಕೊಟ್ಟಿರ್ತಾರೆ ಅಂತ, ಒಂದು ಮುನ್ಸೂಚನೆಗಳು.
1: ಹೌದು,
0: ಅದು ಆತ ಇತ್ತೀಚೆಗೆ ಸ್ವಲ್ಪ ಎಲ್ಲರಿಂದ ದೂರ ಉಳಿಯುವಂತದ್ದು, ತುಂಬಾ ತಾನು ಇಷ್ಟಪಡುವಂತ ಕೆಲಸಗಳನ್ನ ಇತ್ತೀಚೆಗೆ ಮಾಡ್ತಾ ಇಲ್ಲ, ಮನೆಯವರೊಂದಿಗೆ ಬೆರೀತಾ ಇಲ್ಲ, ಈ ರೀತಿ ಅಂತರವನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಎರಡನೇದು ಆಗಾಗ್ಗೆ ಈ ಆತ್ಮಹತ್ಯೆಗೆ ಸಂಬಂಧಪಟ್ಟಂತಹ ಮಾತುಗಳು, ಉದಾಹರಣೆ, ನಾನು ಬದುಕಿರೋದು ವ್ಯರ್ಥ ಅನ್ಸುತ್ತೆ, ನಾನು ಬದುಕಿರೋದ್ಕಿಂತ ಸಾಯುವುದೇ ಮೇಲು ಅನ್ಸುತ್ತೆ, ನನ್ನಿಂದಾಗಿ ಉಳಿದವರಿಗೆಲ್ಲ ತೊಂದರೆ, ಬಹುಶಃ ನಾನು ಸತ್ತಿದ್ರೆ ಬೇರೆಯವರಿಗೆ ಕಷ್ಟ ಕಡಿಮೆ ಆಗ್ತಿತ್ತು ಅನ್ಸುತ್ತೆ, ಈ ರೀತಿಯ ಮಾತುಗಳನ್ನ ಅವ್ರು ಹೇಳ್ಬೋದು. ಇಲ್ಲವೇ ಆತ್ಮಹತ್ಯೆಗೆ ಬೇಕಾಗುವಂತಹ ವಸ್ತುಗಳನ್ನ ಅವ್ರು ಸಂಗ್ರಹಿಸಿಡ್ಬೋದು, ಏನಾದರೂ ಚೂಪಾದ ವಸ್ತುಗಳು, ಅದು ಮುಂಚೆ ಇರಲಿಲ್ಲ ಅವರ ರೂಮ್ ಅಲ್ಲಿ, ಈಗ ಕಾಣ್ಲಿಕ್ಕೆ ಸಿಗ್ತಾ ಇದೆ, ಅಥವಾ ಕೀಟನಾಶಕಗಳನ್ನ ತಂದು ಶೇಖರಿಸಿಟ್ಕೊಳ್ಳುವಂಥದ್ದು, ನಿದ್ರೆ ಮಾತ್ರೆಗಳನ್ನ ಶೇಖರಿಸಿಟ್ಕೊಳ್ಳುವಂಥದ್ದು, ಇಂತಹ ಸೂಚನೆಗಳು ಮನೆಯವರಿಗೆ ಸಿಗ್ಬಹುದು. ಇನ್ನೊಂದು, ಅವರ ಇಂಟರ್ನೆಟ್ ಸರ್ಚ್ ಅನ್ನು ನೋಡಿದ್ರೆ, ಅವರು ಬಳಸುವಂತಹ ಅಂತರ್ಜಾಲದ ಮಾಹಿತಿ ನೋಡ್ಕೊಂಡ್ರೆ, ಇತ್ತೀಚೆಗೆ ಆತ್ಮಹತ್ಯೆ ಬಗ್ಗೆ, ಸಾವಿನ ಬಗ್ಗೆ, ಸಾವಿನ ಕುರಿತಾದ ವಿಚಾರಗಳ ಬಗ್ಗೆ, ಆತ್ಮಹತ್ಯೆಯ ವಿವಿಧ ಬಗೆಗಳ ಬಗ್ಗೆ

0: ಇಂಥದ್ರ ಬಗ್ಗೆ ಅವರು ಸರ್ಚ್ ಮಾಡಿರುವಂತದ್ದು ನಮಗೆ ಕಾಣಿಸ್ತದೆ. ಸೊ ಇಂತಹ ಪ್ರತ್ಯಕ್ಷ ಮತ್ತು ಪರೋಕ್ಷ ವಿಧಾನಗಳಿಂದ ಮನೆಯವರಿಗೆ ಈ ವ್ಯಕ್ತಿ ಸಾಯುವುದರ ಬಗ್ಗೆ ಅಥವಾ ಆತ್ಮಹತ್ಯೆ ಬಗ್ಗೆ ಯೋಚಿಸ್ತಿದ್ದಾನೆ ಅಂತ ತಿಳ್ಕೊಳ್ಬಹುದು. ಕೆಲವೊಂದು ಬಾರಿ ಅಂತೂ ನೇರವಾಗಿ ಅವ್ರು ಹೇಳಿರ್ತಾರೆ, ಅಂದ್ರೆ ನಿಮ್ಗೆ ನಾನ್ ಮನೇಲಿ ಇರೋದು ಇಷ್ಟ ಇಲ್ಲಲ್ಲ, ನಾನ್ ನಾಳೆಯಿಂದ ನನ್ನ ಮನೆಯಲ್ಲೇ ಇರೋದಿಲ್ಲ, ನೀವು ಚೆನ್ನಾಗಿರಿ ಅಂತನೋ, ಅಥವಾ ನಿಮ್ಗೆ ನಾನ್ ಸತ್ರೆ ಒಳ್ಳೇದು ಅನ್ಸುತ್ತೆ, ನಾನು ನಾಳೆ ಸತ್ಯ ನಿಮ್ಗೆ ತೋರಿಸ್ತೇನೆ, ಈ ರೀತಿ ನೇರವಾಗಿ ಮಾತಾಡಿ ಕೂಡ ತಿಳಿಸಿರ್ತಾರೆ. ಆದ್ರೆ ಹೆಚ್ಚಿನವರು ಅದನ್ನ ಗುರುಸುವುದರಲ್ಲಿ ತಪ್ಪು ಮಾಡ್ಕೊಂಡಿರ್ತಾರೆ.
1: ಹೌದು ಸರಿ, ತಾವು ಹೇಳ್ದಂಗೆನೆ ಈಗ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಬಗ್ಗೆ ಪದೇ ಪದೇ ಮಾತನಾಡ್ತಕ್ಕಂಥದ್ದು ಇರ್ಬೋದು, ಸೊ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಥವಾ ನಾನು ಸತ್ತೋಗ್ತೀನಿ, ಈ ತರ ಒಂದು ಮಾತುಗಳು ಕಂಡಾಗ ನಾವು ಹೇಗೆ ಆ ಒಂದು ಮಾತುಗಳನ್ನ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಸರ್? ಅಥವಾ ಜೊತೆಗೆ ಆ ಒಂದು ಸಮಯದಲ್ಲಿ ನಾವು ಹೇಗೆ ಅವ್ರಿಗೆ ಸಹಾಯವನ್ನ ಅಥವಾ ಅವರ ಒಂದು ಜೊತೆ ನಾವು ಹೇಗೆ ನಿಲ್ಬೇಕಾಗತ್ತೆ ಸರ್? ಕುಟುಂಬದವ್ರು ಇರ್ಬೋದು ಅಥವಾ ಸಮಾಜ ಇರ್ಬೋದು ಅಥವಾ ಫ್ರೆಂಡ್ಸ್ಗಳಿರ್ಬೋದು, ಇವ್ರು ಹೇಗೆ ಸರ್?
0: ಖಂಡಿತ, ಇದು ಎಲ್ಲರೂ ಮಾಡಬೇಕಾದಂತಹ ಅಥವಾ ನಮ್ಮನ್ನು ನಾವು ಬದಲಿಸಿಕೊಳ್ಳಬಹುದಾದಂತಹ ಒಂದು ದೊಡ್ಡ ಹೆಜ್ಜೆ. ಸಾಮಾನ್ಯವಾಗಿ ಏನಾಗ್ತದೆ, ಯಾರಾದ್ರೂ ನಾನು ಸಾಯ್ತೇನೆ, ನಾನು ಮನೆ ಬಿಟ್ಟು ಹೋಗ್ತೇನೆ, ನಾನು ಸತ್ರೆ ನಿಮಗೆ ಒಳ್ಳೇದು ಅಂತ ಮಾತಾಡಿದ ತಕ್ಷಣನೇ ಅವರ ಸ್ನೇಹಿತರು ಅಥವಾ ಅವರ ಶಿಕ್ಷಕರು ಅಥವಾ ಅವರ ಹೆತ್ತವರು ಮಾಡುವ ಸಾಮಾನ್ಯ ತಪ್ಪು ಏನಂದ್ರೆ, ಅವರು ಹೇಳಿದ ತಕ್ಷಣ ಇವರು ರೇಗ್ಲಿಕ್ಕೆ ಶುರು ಮಾಡ್ತಾರೆ, ಅವರನ್ನ ಬೈಲಿಕ್ಕೆ ಶುರು ಮಾಡ್ತಾರೆ. ಏನು ಸಾಯ್ತಾನಂತೆ, ಸಾಯ್ತೀಯಾ, ಹೋಗು ಸಾಯಿ ಹೋಗು ಅಂತೇಳಿ ಇನ್ನಷ್ಟು ಅವರಿಗೆ ಪ್ರೇರೇಪಣೆ ನೀಡ್ತಾರೆ. ಅಥವಾ ಇವರು ಪಾಪ ಆಕ್ಚುಲಿ ಇವರು ಆತಂಕದಲ್ಲಿ ಬೇಸರದಲ್ಲೇ ಸಿಟ್ಟು ಮಾಡ್ತಾರೆ. ಸಿಟ್ಟಿಗೆ ಮೂಲ ಕಾರಣ ಏನಂತಂದ್ರೆ ಭಯ, ಎಂತ ಮಾತಾಡ್ತಾನಲ್ಲ ನನ್ನ ಮಗ ಅಂತೇಳಿ.
1: ಹೌದು,
0: ಆದ್ರೆ ಒಬ್ಬ ವ್ಯಕ್ತಿ ಎದುರಲ್ಲಿ ಇರ್ತಕ್ಕಂತ ವ್ಯಕ್ತಿ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾನೆ ಅಂದ ತಕ್ಷಣ ನಾವು ಮಾತಾಡೋದಲ್ಲ, ನಾವು ಕೇಳಿಸ್ಕೊಳ್ಬೇಕು, ಅವರು ಹೇಳುವ ಮಾತುಗಳಿಗೆ ಕಿವಿ ಆಗ್ಬೇಕು, ಸಾಧ್ಯವಾದ್ರೆ ಆತ ಹೇಳಿದ ವಿಷಯವನ್ನ ಇನ್ನಷ್ಟು ವಿವರಿಸ್ಲಿಕ್ಕೆ ಹೇಳ್ಬೇಕು. ಉದಾಹರಣೆ, ಯಾರೋ ಒಂದು ವ್ಯಕ್ತಿ ಹೇಳ್ದ, ನನ್ಗೆ ಬದುಕ್ಲಿಕ್ಕೆ ಇಷ್ಟ ಇಲ್ಲ, ನಾನು ಸಾಯ್ಬೇಕು ಅನ್ಸುತ್ತೆ ಅಂತ ಹೇಳ್ದ ಅಂತ ಇಟ್ಕೊಳ್ಳಿ. ಎದುರಿಗಿರ್ತಕ್ಕಂಥ ವ್ಯಕ್ತಿ ಅಥವಾ ಮನೆಯವ್ರು ಏನ್ ಮಾಡ್ಬೇಕು, ಹೌದಾ, ಯಾಕೆ ಹಾಗೆ ಅನಿಸ್ತು, ಯಾವಾಗಿಂದ ಈ ರೀತಿ ಅನಿಸ್ತಾ ಇದೆ ನಿಂಗೆ, ಏನು ಮುಖ್ಯ ಕಾರಣ, ಈ ತರ ಏನಾದ್ರೂ ನೀನು ಪ್ರಯತ್ನ ಮಾಡಿದ್ಯಾ, ಬದುಕಬಾರ್ದು ಸಾಯ್ಬೇಕು ಅನ್ನುವ ಪ್ರಯತ್ನಗಳೇನಾದ್ರು ನೀನ್ ಮಾಡಿದ್ಯಾ, ಇಂತ ಆಲೋಚನೆಗಳು ನಿನಗೆ ಯಾವಾಗ ಯಾವಾಗ ಬರ್ತದೆ, ಇದನ್ನ ನನ್ನ ಬಿಟ್ಟು ಮತ್ತೆ ಇನ್ಯಾರ ಹತ್ರ ಆದ್ರೂ ಹೇಳಿದೀಯಾ, ಈ ತರದ ಆಲೋಚನೆಗಳು ಬಂದ್ರೆ ಇದಕ್ಕೆ ಸಹಾಯ ಇದೆ. ಹೇಳುವಂತ ಸರಿ, ನಮ್ಮ ಮನಸ್ಸು ಅತಿಯಾದ ಖಿನ್ನತೆಯಲ್ಲಿ ಇದ್ದಾಗ ಆತ್ಮಹತ್ಯೆಯ ಬಗ್ಗೆ ಆಲೋಚನೆಗಳು ಬರುವುದು ಸಹಜ. ಈ ತರ ಬಂದ್ರೆ ನನ್ನ ಹತ್ರ ನೀನು ಮಾತಾಡು, ಇದಕ್ಕೆ ಸಹಾಯ ಇದೆ. ಈಗ ಸ್ನೇಹಿತರು ಹಾಸ್ಟೆಲ್ ಇದ್ದಾರೆ, ಅವ್ರಿಗೆ ಏನ್ ಮಾಡಬೇಕು ಗೊತ್ತಿಲ್ಲ, ಅಂತಹ ಸ್ನೇಹಿತರು ಅವರ ಮಾತುಗಳನ್ನು ಕೇಳಿಸ್ಕೊಂಡು ಶಿಕ್ಷಕರಿಗೆ, ವಾರ್ಡನ್ಗೆ ಅಥವಾ ಅವರ ಪೋಷಕರಿಗೆ ಈ ವಿಷಯವನ್ನ ತಿಳಿಸ್ಬೇಕು. ನೋಡಿ, ಇಂತ ನಿಮ್ಮ ಮಗ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾ ಇದ್ದ, ಅವನಿಗೆ ಸಹಾಯದ ಅಗತ್ಯ ಇದೆ ಅಂತ. ಅದರ ನಂತರದ ಸ್ಟೆಪ್ ನಾವು ಆಪ್ತ ಸಮಾಲೋಚಕರನ್ನ ಕಾಣಬಹುದು, ಮತ್ತೆ ಮನೋವೈದ್ಯರನ್ನ ಭೇಟಿ ಮಾಡಬಹುದು. ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹಲವಾರು ಉಚಿತ ಟೋಲ್ ಫ್ರೀ ನಂಬರ್ಸ್ ಇದೆ, ಸಹಾಯವಾಣಿಗಳಿದೆ. ಆತ್ಮಹತ್ಯೆ ಕುರಿತಾಗಿ ಮಾಹಿತಿ ಪಡೆಯಲಕ್ಕೋಸ್ಕರ ಹಲವಾರು ಟೆಲಿಫೋನ್ ನಂಬರ್ಸ್ ಇದೆ. ಸೊ ಅಂತಹ ಸಹಾಯವಾಣಿಗಳ ಸಂಖ್ಯೆ, ಯಾಕೆಂದ್ರೆ ಆ ವ್ಯಕ್ತಿ ಇನ್ನೊಂದ್ಸರಿ ನನ್ನ ಹತ್ರ ಹೇಳದಿದ್ರೆ ಅಥವಾ ತಾನು ಒಬ್ಬನೇ ಇದ್ದಾಗ ಈ ಆಲೋಚನೆಗಳು ಬಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ತೊಂದ್ರೆ ಕೂಡ ಆಗ್ಬಾರ್ದು. ಶಿಕ್ಷಕರ ಹತ್ರ ಮಗು ಮಾತಾಡ್ತು ಆತ್ಮಹತ್ಯೆ ಬಗ್ಗೆ ಅಂದ ತಕ್ಷಣ, ನಿನ್ನ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಾರೆ, ನೀನ್ ನೋಡಿದ್ರೆ ಸಾಯುವ ಮಾತಾಡ್ತೀಯಾ, ನಿನ್ಗೆ ನಾಚಿಕೆ ಆಗುದಿಲ್ವಾ ಅಂತ ಹೇಳುವಂತದ್ದು. ಅಥವಾ ಅಪ್ಪ ಅಮ್ಮ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಓದಿಸ್ತಾ ಇದೀವಿ, ನೀನ್ ಸಾಯ್ತೀಯ, ನೀನು ಸಾಯಿ, ನಾವು ಸಾಯ್ತೇವೆ, ಒಟ್ಟಿಗೆ ಎಲ್ಲರೂ ಸತ್ತೋಗೋಣ ಅನ್ನುವ ರೀತಿಯ ಮಾತುಗಳನ್ನ ಆಡೋದು ಅಷ್ಟೊಂದು ಒಳ್ಳೇದಲ್ಲ. ಅದರ ಬದಲು ನಿನಗೆ ಆತ್ಮಹತ್ಯೆ ಆಲೋಚನೆಗಳು ಬಂದಿರತಕ್ಕಂಥದ್ದಕ್ಕೆ ಕಾರಣ ಇರಬಹುದು, ಆ ಕಾರಣವನ್ನ ತಿಳಿದುಕೊಂಡು ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ನಾವು ನಿನ್ ಜೊತೆಗಿದ್ದೇವೆ ಅಂತ ತಿಳಿಸೋದು ತುಂಬಾ ಮುಖ್ಯ ಆಗಿರ್ತದೆ.
1: ಖಂಡಿತ ಖಂಡಿತ ಸರ್. ಸರ್, ಈಗ ತಾವು ಹೇಳಿದಂಗೆ ಈಗ ಇಂತಹ ಒಂದು ಸಂದರ್ಭದಲ್ಲಿ ಈ ತರ ಒಬ್ಬ ವ್ಯಕ್ತಿ ಪದೇ ಪದೇ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಕ್ಕಂಥದ್ದನ್ನ ನಾವು ನೋಡಿದಾಗ ಅವ್ರನ್ನ ಒಬ್ಬರನ್ನೇ ಬಿಡದೇನೆ ಈ ಒಂದು ವೃತ್ತಿಪರರ ಸಹಾಯವನ್ನ ಪಡೆಯುವುದು ಎಷ್ಟು ಮುಖ್ಯ, ಜೊತೆಗೆ ಹೇಗೆ ಅವ್ರಿಗೆ ಈ ತರ ಒಂದು ಮಾರ್ಗದರ್ಶನಗಳನ್ನ ತಲುಪಿಸಬಹುದು ಸರ್?
0: ಇವತ್ತಿನ ದಿನ ಈಗ ಹದಿಹರೆಯದವ್ರನ್ನೇ ನಾವು ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ ಸಾಧ್ಯವಾದಷ್ಟು ಪ್ರತಿ ಶಿಕ್ಷಣ ಸಂಸ್ಥೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ನಾವು ಒಂದು ಕೌನ್ಸಿಲಿಂಗ್ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋದೊಂದು ಆಶಯ. ಆದ್ರೆ ಎಷ್ಟು ಮಟ್ಟಿಗೆ ಅದು ಸಫಲ ಆಗಿದೆ ಅಂತ ಗೊತ್ತಿಲ್ಲ. ಆದ್ರೆ ಅಟ್ಲೀಸ್ಟ್ ಎಲ್ಲಾ ಕಡೆ ಯುವ ಜನರು ತಿರುಗಾಡುವಂತಹ ಎಲ್ಲಾ ಕಡೆ ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ನಾವು ಇವತ್ತು ಸರ್ಕಾರ ನಿಯಮಿಸಿರ್ತಕ್ಕಂತಹ ಉಚಿತ

0: ಸಹಾಯವಾಣಿಗಳೇನಿದೆ, ಟೆಲಿಮನಸ್ ಇರ್ಬೋದು, ತುಂಬಾ ಸರಳವಾದ ಸಂಖ್ಯೆ 144 16. ನಿಮಗೆ ಆತ್ಮಹತ್ಯೆಯ ಆಲೋಚನೆಗಳು ಬರುತ್ತಿವೆಯೇ? ಆತ್ಮಹತ್ಯೆಯ ಆಲೋಚನೆಗಳು ಬಂದರೆ ನಿಮಗೆ ಸಹಾಯವಿದೆ. ಈ ರೀತಿಯ ಒಂದು ನಿರ್ದೇಶನಗಳು ಹೊತ್ತಂತ ಸ್ಟಿಕ್ಕರ್ಸ್ ನಾವು ಬಸ್ಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ, ಕಾಲೇಜುಗಳಲ್ಲಿ ಅಥವಾ ಎಲ್ಲರೂ ನೋಡುವಂತಹ ಗೋಡೆಗಳ ಬರಹಗಳಲ್ಲಿ ಎಲ್ಲ ಕಡೆ ಕಾಣಿಸುವಂತೆ ಅದನ್ನ ಚಿತ್ರಿಸಬಹುದು. ಎರಡನೇದು, ಎಲ್ಲೆಲ್ಲಿ ಯುವ ಜನರು ಇದ್ದಾರೆ ಅಲ್ಲಿ ಇವತ್ತಿನ ದಿನ ನಮ್ಮ ಪುಸ್ತಕಗಳಲ್ಲಿ ತುಂಬಾ ಅಗತ್ಯವಾಗಿರತಕ್ಕಂತ ಮಾನಸಿಕ ಆರೋಗ್ಯದ ಕುರಿತು ಒಂದು ಸಣ್ಣ ಬದಲಾವಣೆ ಮಾಡಿ ಕರಿಕುಲಮ್ ಅಲ್ಲಿ ಕೂಡ ಇಂತಹ ಒಂದು ಚೇಂಜಸ್ ಮಾಡ್ಕೊಳ್ಬಹುದು. ಅಂದ್ರೆ ನನ್ನ ಮಾನಸಿಕ ಆರೋಗ್ಯದ ಕುರಿತಾಗಿ ಒಂದು ಮಾಹಿತಿ, ನಾನು ಖುಷಿಯಾಗಿದ್ದೇನ, ನಾನು ಬೇಸರವಾಗಿದ್ರೆ ಅದನ್ನ ಗುರುಸುದು ಹೇಗೆ, ನಾನು ಖಿನ್ನತೆಯಲ್ಲಿದ್ರೆ ಗುರುಸುದು ಹೇಗೆ, ಆತ್ಮಹತ್ಯೆ ಆಲೋಚನೆಗಳು ಬಂದ್ರೆ ಏನ್ ಮಾಡಬಹುದು. ಈಗ ಉದಾಹರಣೆ, ನಾವು ಸಣ್ಣವರಿದ್ದಾಗ ಓದುವಾಗ ಟೆಕ್ಸ್ಟ್ ಬುಕ್ ಮೇಲೆ ಈ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್ ಅಂತ ಯಾವಾಗ್ಲೂ ಪ್ರಿಂಟ್ ಆಗಿರೋದಲ್ವಾ, ಆ ರೀತಿ ಎಲ್ಲ ಈ ನೋಟ್ ಬುಕ್ಸ್ ಗಳೆಲ್ಲ ಬರುತ್ತೆ. ಒಂದೊಂದು ಮಗುವಿನ ಹತ್ರ 6-7 ನೋಟ್ ಬುಕ್ಸ್ ಇರುತ್ತೆ ಒಂದೊಂದು ವರ್ಷಕ್ಕೆ. ಎಲ್ಲಾ ನೋಟ್ ಬುಕ್ ಗಳಲ್ಲಿ ನಾವು ಪ್ರಿಂಟ್ ಮಾಡಬಹುದಲ್ವಾ, ನನ್ಗೆ ಆತ್ಮಹತ್ಯೆ ಆಲೋಚನೆಗಳು ಬಂದ್ರೆ ಈ ರೀತಿ ಸಹಾಯ ಪಡಿಬಹುದು, ಅಥವಾ ನನ್ನ ಸ್ನೇಹಿತ ಆತ್ಮಹತ್ಯೆ ಕುರಿತಾಗಿ ಮಾತಾಡ್ತಿದ್ರೆ ನಾನು ಯಾವ ರೀತಿ ಸಹಾಯ ಮಾಡಬಹುದು, ಈ ರೀತಿಯ ಮಾಹಿತಿ ಎಲ್ಲಾ ಕಡೆ ಓಪನ್ ಆಗಿ ಸಿಗುವ ಹಾಗೆ ನಾವು ಮಾಡಬಹುದು. ಪ್ರತಿ ಶಾಲೆ ಕಾಲೇಜುಗಳಲ್ಲಿ ಈ ಸೆಪ್ಟೆಂಬರ್ 10 ಸುತ್ತಮುತ್ತ ನಾವು ಆತ್ಮಹತ್ಯೆ ತಡೆ ದಿನಾಚರಣೆಯನ್ನ ಆಚರಿಸುವ ಮೂಲಕ ಸುತ್ತಮುತ್ತ ಅವರಿಗೆ ಲಭ್ಯ ಇರತಕ್ಕಂತ ಮಕ್ಕಳ ವೈದ್ಯರು, ಮನೋವೈದ್ಯರು, ಆಪ್ತ ಸಮಾಲೋಚಕರನ್ನು ಕರೆಸಿ ಹದಿಹರೆಯದಲ್ಲಿರ್ತಕ್ಕಂತಹ ಎಲ್ಲಾ ಮಕ್ಕಳಿಗೆ ಆತ್ಮಹತ್ಯೆ ಮಾಹಿತಿ ಮತ್ತು ಕಳಂಕ ದೂರ ಮಾಡುವಂತಹ ಒಂದು ಮಾಹಿತಿ ಶಿಬಿರಗಳನ್ನ ಮಾಡಬಹುದು. ಆತ್ಮಹತ್ಯೆ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನುವ ವಿಚಾರವನ್ನ ಡಿಬೇಟ್ ಗಳಾಗಿ ನಾವು ಮಾಡಬಹುದು. ಎಸ್ಸೇ ರೈಟಿಂಗ್, ಪ್ರಬಂಧ ಸ್ಪರ್ಧೆಗಳನ್ನಾಗಿ ನಾವು ಮಾಡಬಹುದು. ಈ ಮೂಲಕ ಎಲ್ಲರನ್ನೂ ಒಂದು ಯೋಚನೆಗೆ ಹಚ್ಚಿದಾಗೆ ಆಗ್ತದೆ ಆತ್ಮಹತ್ಯೆ ಕುರಿತಾಗಿ. ಅಥವಾ ಎಲ್ಲ ಕಡೆ ಶಾಲಾ ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಾಗ್ತಾ ಇರುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಒಂದು ವಿದ್ಯಾರ್ಥಿ ಅಂಕಗಳು ಕಡಿಮೆ ಬಂತು, ಅಪ್ಪನಿಗೆ ಬೇಸರ ಆಯ್ತು, ಅವನ ಆತ್ಮಹತ್ಯೆ ಪ್ರಯತ್ನ ಮಾಡ್ಲಿಕ್ಕೆ ಹೋದ, ಅವನ ಸ್ನೇಹಿತನ ಹತ್ರ ಹೇಳ್ದ, ಅವನ ಸ್ನೇಹಿತ ಅವನನ್ನ ಟೆಲಿಮನಸ್ಸಿಗೆ ಪರಿಚಯ ಮಾಡಿಸ್ದ, ಅವನ ಜೀವ ಉಳಿತು, ಈ ರೀತಿಯ ಒಂದು ನಾಟಕಗಳು, ಕಿರು ಪ್ರಹಸನಗಳನ್ನ ಆಗಾಗ್ಗೆ ಶಾಲಾ ಕಾಲೇಜುಗಳಲ್ಲಿ ಮಾಡೋದ್ರಿಂದ ಯಾರೋ ಒಂದು ವ್ಯಕ್ತಿ ತಾನು ಪ್ರೇಮಿಸಿದವರು ಸಿಗ್ಲಿಲ್ಲ, ಪರೀಕ್ಷೆಯಲ್ಲಿ ನಿರೀಕ್ಷಿತ ಅಂಕಗಳು ಸಿಗ್ಲಿಲ್ಲ, ತಾನು ಅಂದುಕೊಂಡಂತಹ ರ್ಯಾಂಕ್ ಸಿಗ್ಲಿಲ್ಲ ಅಂದ ತಕ್ಷಣ ಆತ್ಮಹತ್ಯೆಗೆ ಪ್ರಚೋದನೆ ಪಡೆಯೋ ಬದಲು ಅದಕ್ಕೆ ಸಹಾಯ ಎಲ್ಲಿ ಸಿಗುತ್ತೆ ಅಂತಾನು ತಿಳ್ಕೊಂಡಿರುವಂತ ಸಾಧ್ಯತೆ ನಾವು ಮಾಡದಂಗಾಗುತ್ತೆ.
1: ಸರ್, ಇದ್ರ ಜೊತೆಗೆ ಈಗ ಈ ಒಂದು ಸಾಮಾಜಿಕ ಜಾಲತಾಣಗಳ ಬಳಕೆ ಈ ಒಂದು ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನ ಬೀರಬಹುದು ಸರ್?
0: ಸಾಮಾಜಿಕ ಜಾಲತಾಣ ಇದು 2 ಅಲಗಿನ ಕತ್ತಿ ಇದ್ದಾಗೆ. ಒಂದು, ಇವತ್ತಿನ ದಿನ ನಾವು ಮನೋವೈದ್ಯರು ಸಾಮಾಜಿಕ ಜಾಲತಾಣಗಳ ಮೂಲಕ ಹೆಚ್ಚು ಜನರನ್ನ ಮಾನಸಿಕ ಆರೋಗ್ಯವನ್ನ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತಿದೆ ಒಂದು ಕಡೆ. ಇನ್ನೊಂದು ಕಡೆ ದೊಡ್ಡ ಸಂಖ್ಯೆಯ ಯುವಜನರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ತಮ್ಮನ್ನ ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡ್ಕೊಳ್ಳುವಂಥದ್ದು, ಆ ಸಾಮಾಜಿಕ ಜಾಲತಾಣಗಳಲ್ಲಿ ತಮಗೆ ಬೇರೆಯವರಿಂದ ಅನುಮೋದನೆ ಸಿಗದ ಕಾರಣ, ಅಂದ್ರೆ ಲೈಕ್ಸ್, ಕಮೆಂಟ್ಸ್, ಶೇರ್ಸ್ ಇಂಥದ್ದು ಸಿಗದ ಕಾರಣ ಖಿನ್ನತೆಗೆ ಜಾರುವಂತ ಕಾರಣ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಆನ್ಲೈನ್ ಗೇಮ್ಸ್ಗೆ ಅಡಿಕ್ಷನ್ಗೆ ಒಳಗಾಗ್ತಾ ಇದ್ದಾರೆ. ಹೆಚ್ಚಿನ ಸಮಯವನ್ನ ಈ ಆನ್ಲೈನ್ ಆಟಗಳಲ್ಲಿ, ಗೇಮ್ಗಳಲ್ಲಿ ತೊಡಗಿಸ್ಕೊಂಡು ಅದರಲ್ಲಿ ದುಡ್ಡನ್ನ ಜೂಜ್ ಕಟ್ಟಿ ಹಣವನ್ನ ಸಾಲ ಮಾಡಿ ಕಳೆದುಕೊಳ್ಳುವಂಥದ್ದು, ಅಪರಿಚಿತರೊಂದಿಗೆ ಸ್ನೇಹ ಮಾಡಿಕೊಂಡು ಅಪರಿಚಿತರೊಂದಿಗೆ ಚಾಟ್ ಮಾಡ್ಕೊಳ್ತಾ ಅವರ ಜೊತೆಗೆ ಲೈಂಗಿಕ ಸಂಬಂಧ ಬೆಳೆಸ್ಕೊಂಡು ತಮ್ಮ ಜೀವನವನ್ನ ಕಷ್ಟಕ್ಕೆ ಈಡು ಮಾಡಿಸ್ಕೊಳ್ತಿದ್ದಾರೆ. ಸೈಬರ್ ಕ್ರೈಮ್ ಅಥವಾ ಸೈಬರ್ ಬುಲ್ಲಿಂಗ್, ಆನ್ಲೈನ್ ಬುಲ್ಲಿಂಗ್ಗೆ ಹಲವಾರು ಜನ ಯುವಜನರು ಬಲಿಯಾಗ್ತಾ ಇದ್ದಾರೆ. ಗೊತ್ತಿಲ್ಲದ ಮನೆಯವ್ರಿಗೆ ಗೊತ್ತಿಲ್ಲ, ಯಾಕಂದ್ರೆ ಅವರು ಯಾರೋ ನನ್ನನ್ನ ಪೀಡಿಸ್ತಾ ಇದ್ದಾರೆ, ಆನ್ಲೈನ್ ಮೂಲಕ ಪೀಡಿಸ್ತಿದ್ದಾರೆ ಅಂತಂದ್ರೆ ಮೊದಲು ಅಪ್ಪ ಅಮ್ಮ ಏನ್ ಬೈತಾರೆ ಅಂದ್ರೆ, ನೀನ್ ಯಾಕೆ ಆನ್ಲೈನ್ ಅಲ್ಲಿ ಇದ್ದೆ, ನೀನ್ ಯಾಕೆ ಮೊಬೈಲ್ ನೋಡ್ತಾ ಇದ್ದೆ ಅಂತ ಹೇಳಿ ಬೈತಾರೆ ಅಂತೇಳಿ, ಅದನ್ನ ಹೇಳ್ಕೊಳ್ಳೋದಿಲ್ಲ. ಸೊ ಈ ಸಾಮಾಜಿಕ ಜಾಲತಾಣಗಳ ಒಂದು ಅನಾರೋಗ್ಯಕರ ಬೆಳವಣಿಗೆ ಏನಂತಂದ್ರೆ, ಇವತ್ತು ಮಕ್ಕಳು ಅತಿಯಾದ ಆನ್ಲೈನ್ ಗೇಮ್ಗಳಿಗೆ, ಪೋರ್ನೋಗ್ರಫಿ ಅಡಿಕ್ಷನ್ಗೆ, ಮತ್ತೆ ಈ ಸೈಬರ್ ಬುಲ್ಲಿಯಿಂಗ್ಗೆ ಒಳಗಾಗ್ತಾ ಇದ್ದಾರೆ. ನೀವು ಯಾರು ಹೆಚ್ಚು ಸಾಮಾಜಿಕ ಜಾಲತಾಣಗಳನ್ನು ಬಳಸ್ತಾರೆ ಅಂತ ಗಮನಿಸಿದ್ರೆ, ಹೆಚ್ಚು ಒಂಟಿತನ, ಸ್ನೇಹಿತರಿಲ್ಲದಂತಹ ಅಥವಾ ತಂದುಕೊಳ್ಳುವಂತೆ ಅವ್ರನ್ನ

0: ಪ್ರಚೋದನೆ ನೀಡುವಂತದ್ದು ತುಂಬಾ ಅಗತ್ಯ.
1: ಸರ್, ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕಾರ್ಯಕ್ರಮದ ಕೊನೆಯದಾಗಿ ಈ ಒಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದಂದು ನಮ್ಮ ಸಾರ್ವಜನಿಕರಿಗೆ ಮತ್ತು ಸಮುದಾಯಕ್ಕೆ ಈ ಸಮಸ್ಯೆ ಅಂತಕ್ಕಂಥದ್ದು ಶಾಶ್ವತವಲ್ಲ, ಸಹಾಯ ದೊರೆಯುತ್ತದೆ ಎಂಬ ಒಂದು ಸಂದೇಶವನ್ನ ನಾವು ಹೇಗೆ ತಲುಪಿಸಬಹುದು, ಜೊತೆಗೆ ತಮ್ಮ ಒಂದು ಸಂದೇಶ ಏನ್ ಸರ್?
0: ಕೇಳಿದ್ರೆ ಇವತ್ತು ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆ, ಇದರಲ್ಲಿ ನಿಮ್ಮ ಪಾತ್ರ ತುಂಬಾ ದೊಡ್ಡದಿದೆ. ನಿಮಗೆ ಕೇಳುಗರಲ್ಲಿ ಯಾರಿಗಾದ್ರೂ ಬೇಸರ, ಜೀವನದ ಬಗ್ಗೆ ನಶ್ವರತೆ ಅಥವಾ ಯಾಕಪ್ಪ ಬದುಕಿರಬೇಕು ಅನ್ನುವ ಆಲೋಚನೆಗಳು ಬಂದಿದ್ರೆ ತಕ್ಷಣ ನಿಮ್ಮ ಆಪ್ತೇಷ್ಟರಲ್ಲಿ ಅದನ್ನ ಹೇಳಿಕೊಳ್ಳಿ, ಹಂಚಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ಹಗುರ ಆಗ್ತದೆ. ಇದೇ ರೀತಿಯ ವಿಚಾರಗಳನ್ನ ನಿಮ್ಮ ಹತ್ರ ಯಾರಾದ್ರೂ ಹೇಳಿದ್ರೆ ತಕ್ಷಣಕ್ಕೆ ಅವರಿಗೆ ಸಲಹೆ ಬುದ್ಧಿ ಮಾತು ಹೇಳಲಿಕ್ಕೆ ಹೊರಡಬೇಡಿ. ಅವರ ಮಾತುಗಳನ್ನ ಕೇಳಿಸ್ಕೊಳ್ಳಿ, ಕೇಳುವ ಕಿವಿಗಳಾಗಿ ಅವರಿಗೆ ಧೈರ್ಯ ಹೇಳಿ. ಆತ್ಮಹತ್ಯೆ ಆಲೋಚನೆಗಳು ಬರುವುದು ಅದು ಅಂತಿಮವಲ್ಲ, ಅದು ಖಿನ್ನತೆಯ ಸೂಚನೆ ಆಗಿರ್ಬೋದು. ಅದಕ್ಕೆ ಚಿಕಿತ್ಸೆ ಲಭ್ಯವಿದೆ, ಅದಕ್ಕೆ ಆಪ್ತ ಸಮಾಲೋಚನೆ ಲಭ್ಯವಿದೆ ಅಂತ ಹೇಳಿ ಹೇಳಬಹುದು. ಕೆಲವೊಂದು ಕಾಯಿಲೆಗಳು, ಖಿನ್ನತೆ, ಚಿತ್ತವಿಕಲತೆ, ಮದ್ಯ, ಮಾದಕ ದ್ರವ್ಯ ವ್ಯಸನಗಳು, ಇದಕ್ಕೂ ಕೂಡ ಮನೋವೈದ್ಯರ ಬಳಿ ಹೋದ್ರೆ ಅದಕ್ಕೆ ಚಿಕಿತ್ಸೆ ಲಭ್ಯವಿದೆ. ಆ ಚಿಕಿತ್ಸೆ ಮಾಡೋದ್ರ ಮೂಲಕ ಆತ್ಮಹತ್ಯೆ ಮಾಡುವಂತಹ ರಿಸ್ಕ್ ನಾವು ಕಡಿಮೆಗೊಳಿಸಿದಂತಾಗ್ತದೆ. ಹಾಗೆ ತುಂಬಾ ಸರಳ ಹಾಗೂ ಸುಲಭವಾದಂತಹ ಸಂಖ್ಯೆಗಳು, ಟೆಲಿಮನಸ್ ಅಂತ ಇದೆ, 1-444-16, 1-444-16, ಮತ್ತು ಸಹಾಯ್ 0-80-2549-7777. ಸೊ ಈ ರೀತಿಯ ಟೆಲಿಫೋನ್ ಸಂಖ್ಯೆಗಳನ್ನ ಆ ವ್ಯಕ್ತಿಗಳಿಗೆ ನಾವು ಪರಿಚಯ ಮಾಡಿಸ್ಬೋದು. ನಮ್ಮ ಹತ್ರ ಯಾರೇ ಆದ್ರೂ ಆತ್ಮಹತ್ಯೆ ಬಗ್ಗೆ ಮಾತಾಡಿದ್ರೆ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರೆ ನಾವು ಅವರ ಆತ್ಮಹತ್ಯೆಯ ರಿಸ್ಕ್ ಅನ್ನೇ ಕಡಿಮೆ ಮಾಡದಂತೆ ನಿಮ್ಮಿಂದಾಗಿ ಒಂದು ವ್ಯಕ್ತಿಯ ಜೀವ ಉಳಿಯುತ್ತೆ ಅಂತಾದ್ರೆ ಅದಕ್ಕಿಂತ ಶ್ರೇಷ್ಠ ಕೆಲಸ ಬೇರೆ ಯಾವುದೂ ಇಲ್ಲ. ನಾವೆಲ್ಲರೂ ಸೇರಿ ಸಾಧ್ಯವಾದಷ್ಟು ಆತ್ಮಹತ್ಯೆ ಕುರಿತಾಗಿ ಇರತಕ್ಕಂತಹ ಒಂದು ಕಳಂಕವನ್ನು ದೂರ ಮಾಡೋಣ. ಅಷ್ಟೇ ಮುಖ್ಯವಾಗಿ ಮನೆಯಲ್ಲಿ ಯಾರ್ದಾರು ಆತ್ಮಹತ್ಯೆ ಆಗಿದೆ ಅಂದ ತಕ್ಷಣ ಆ ಮನೆಯಲ್ಲಿ ತುಂಬಾ ದುಃಖ ಮತ್ತು ಅಪರಾಧಿ ಭಾವನೆ ಅನುಭವಿಸಿರ್ತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಕೂಡ ನಾವು ಕಾಳಜಿ ವಹಿಸ್ಬೇಕು. ಅವರ ಜೊತೆಗೆ ನಾವು ನಿಲ್ಲಬೇಕು. ಯಾಕಂದ್ರೆ ಹಲವಾರು ಬಾರಿಯೂ ನನ್ನ ಮಗನ ಸಾವಿಗೆ, ನನ್ನ ಗಂಡನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ನೇನೋ ಅಂತ ಹೇಳಿ ಅಪರಾಧಿ ಭಾವನೆಯಲ್ಲಿ ಅವರು ಕೂಡ ಆತ್ಮಹತ್ಯೆ ಆಲೋಚನೆಗಳನ್ನ ಮತ್ತು ಪ್ರಯತ್ನಗಳನ್ನ ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರ ಜೊತೆಗೆ ಸದಾ ನಾವಿದ್ದು ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಅಂತ ಅನ್ನುವ ಒಂದು ಧೈರ್ಯವನ್ನ ನಾವು ಹೇಳಬೇಕಾಗ್ತದೆ. ವಿಶೇಷವಾಗಿ ಈಗ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂತಹ ವ್ಯಕ್ತಿಯ ಆನಿವರ್ಸರಿ ಇರುತ್ತೆ, ಆ ಸತ್ತ ದಿನದಂದು ಅಥವಾ ಅವರ ಹುಟ್ಟಿದ ದಿನದಂದು, ಅವತ್ತು ತುಂಬಾ ಶೋಕ ಹೆಚ್ಚಾಗುತ್ತೆ ಅವರಿಗೆ. ಆ ದಿನ ಅವರನ್ನು ನೆನೆಸ್ಕೊಂಡು ದುಃಖ ಪಡುವಂತದ್ದು, ಅಂತಹ ದಿನಗಳನ್ನ ಅವರನ್ನು ಒಂಟಿಯಾಗಿ ಬಿಡದೆ ಅವರ ಜೊತೆಗೆ ನಾವೆಲ್ಲ ಇದ್ದೇವೆ ಅಂತ ಹೇಳಿ ಧೈರ್ಯ ಹೇಳುವಂತಹ ಮಾತುಗಳು ಕೂಡ ತುಂಬಾ ಮುಖ್ಯ ಅಂತ ನನ್ಗನ್ಸುತ್ತೆ.
1: ತುಂಬಾ ಬಹಳ ಉತ್ತಮವಾದ ವಿಚಾರಗಳನ್ನು ತಾವು ತಿಳಿಸ್ತೀರಿ ಸರ್. ಈಗಿನ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ಯುವ ಜನತೆಗೆ ಮತ್ತು ಸಮುದಾಯಕ್ಕೆ ತಮ್ಮಂತಹ ತಜ್ಞರ ಒಂದು ಮಾತುಗಳು ಬಹಳ ಸ್ಫೂರ್ತಿದಾಯಕ ಅಂತಾನೆ ಕೂಡ ಹೇಳ್ಬೋದು ಸರ್. ತುಂಬಾ ಧನ್ಯವಾದಗಳು ಸರ್, ತಾವು ಇಷ್ಟೊತ್ತು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಆತ್ಮಹತ್ಯೆ ತಡೆಗಟ್ಟುವ ದಿನದ ಕುರಿತು ನಮ್ಮ ಸಾರ್ವಜನಿಕರಿಗೆ ಮತ್ತು ಸಮುದಾಯಕ್ಕೆ ಒಂದು ಉತ್ತಮವಾದ ಸಂದೇಶ ಮತ್ತು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ತಮಗೆ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಉಡುಪಿಯ ಎವಿ ಬಾಳಗ ಸ್ಮಾರಕ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ವಿರೂಪಾಕ್ಷ ದೇವರಮ್ಮನೆಯವರು. ಕೇಳುಗರೆ, ಜೀವನದಲ್ಲಿ ಕೆಲವೊಮ್ಮೆ ಸಮಸ್ಯೆಗಳು ತುಂಬಾ ದೊಡ್ಡದಾಗಿ ಕಾಣಿಸಬಹುದು. ಒತ್ತಡ, ನೋವು ಅಥವಾ ನಿರಾಸೆಯ ಸಮಯದಲ್ಲಿ ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಬರಬಹುದು. ಆದರೆ ನೆನಪಿಡಿ, ನೀವು ಒಬ್ಬರೇ ಅಲ್ಲ, ಸಹಾಯ ಪಡೆಯಬಹುದು. ನಿಮಗೆ ಕಷ್ಟವಾಗುತ್ತಿದ್ದರೆ ನಿಮ್ಮ ಮನಸ್ಸಿನ ಮಾತನ್ನು ನಂಬಿಕೆಯ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಿ. ಕುಟುಂಬದವರು ಮತ್ತು ಸ್ನೇಹಿತರು ತೀರ್ಪು ನೀಡದೆ ತಾಳ್ಮೆಯಿಂದ ಅವರ ಮಾತನ್ನು ಕೇಳಿ. ಅಗತ್ಯವಿದ್ದರೆ ವೈದ್ಯರನ್ನ, ಸಮಾಲೋಚಕರನ್ನ ಅಥವಾ ಮಾನಸಿಕ ಆರೋಗ್ಯ ತಜ್ಞರನ್ನ ಸಹಾಯ ಪಡೆಯಿರಿ. ಯಾರಾದರೂ ತೀವ್ರವಾಗಿ ನಿರಾಸರಾಗಿರುವುದು ಅಥವಾ ತಮ್ಮ ಜೀವನವನ್ನು ಕೊನೆಗೊಳಿಸುವ ಬಗ್ಗೆ ಪದೇ ಪದೇ ಮಾತನಾಡುತ್ತಿದ್ದರೆ ಅವರನ್ನು ಒಂಟಿಯಾಗಿ ಬಿಡದೆ ತಕ್ಷಣ ವಿಶ್ವಾಸಾರ್ಹ ವ್ಯಕ್ತಿಯ ಸಹಾಯ ಮತ್ತು ವೃತ್ತಿಪರರ ನೆರವು ಪಡೆಯಲು ಕ್ರಮ ಕೈಗೊಳ್ಳಿ. ಸಹಾಯ ಕೇಳುವುದು ದುರ್ಬಲತೆಯಲ್ಲ, ಅದು ನಿಮ್ಮ ಜೀವನದ ಅಮೂಲ್ಯ. ಭರವಸೆ ಇದೆ, ಸಹಾಯ ಇದೆ, ಧೃತಿಗೆಡದೆ ಪ್ರತಿಯೊಬ್ಬರು ಕೂಡ ಉತ್ತಮ ಜೀವನವನ್ನು ನಡೆಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
2: ಕೇಳುಗರೆ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವುದರ ಕುರಿತು ಉಡುಪಿಯ ಎವಿ ಬಾಳಗ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ವಿರೂಪಾಕ್ಷ ದೇವರಮನೆಯವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆಯೇ ನಮ್ಮ

ಯಿಂದ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಎಸ್ವಿವೈಎಂನ ವಿಆರ್ಎಲ್ಸಿ ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೆಲ್ಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಶ್ರೀಯುತ ಸಣ್ಣಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ಎಂದಿನಂತೆ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಾನಿಕ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ಕ್ಷೇತ್ರದಲ್ಲಿ ಅಥವಾ ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ತರಬೇತಿಯ ನಂತರ ಸ್ವಉದ್ಯೋಗವನ್ನು ಮಾಡುತ್ತಾ ಒಂದು ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿರುವಂತಹ ಶ್ರೀಯುತ ಸಣ್ಣಸ್ವಾಮಿ ಅವರು. ಇವರು ಇಂದಿನ ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಇವರು ಪಡೆದುಕೊಂಡಿರುವಂತಹ ಎಲೆಕ್ಟ್ರಿಷಿಯನ್ ತರಬೇತಿಯ ಕುರಿತು, ಈ ತರಬೇತಿಯನ್ನು ಪಡ್ಕೊಂಡ ನಂತರ ಇವರಲ್ಲಾದಂಥ ಒಂದಷ್ಟು ಕೌಶಲ್ಯ ಅಭಿವೃದ್ಧಿಯಾಗಿರ್ಬೋದು, ಈ ಕೌಶಲ್ಯ ಪಡ್ಕೊಂಡ ನಂತರ ಸ್ವಉದ್ಯೋಗವನ್ನು ಮಾಡ್ತಾ ಈ ಕ್ಷೇತ್ರದಲ್ಲಿ ಒಂದು ಆರ್ಥಿಕ ಸಬಲರಾಗ್ತಾ ಇರೋದು ಕುರಿತು ತಮ್ಮ ಯಶಗಾಥೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಅನುಭವವನ್ನು ತಿಳಿದು ಬರೋಣ. ಸಣ್ಣಸ್ವಾಮಿ ಅವರು, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ನಮಸ್ಕಾರ.
0: ಮೊದಲಿಗೆ ತಮ್ಮ ಒಂದು ಪರಿಚಯ ಹಾಗೂ ತಾವು ಪಡ್ಕೊಂಡಿರುವಂತಹ ಶಿಕ್ಷಣದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ.
1: ಮೊದಲನೇದಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂತಂದ್ರೆ ನಾವು ಎಲ್ಲ ಏನೇನೋ ಮಾಡ್ಬೇಕು ಅಂತ ಹೋಗಿರ್ತೀವಿ, ಬಟ್ ಯಾವುದು ಕೈಗೂಡಲ್ಲ ಅಂದಾಗ ನಮ್ಮ ಕೈಯಿಂದ ಸ್ವಂತ ಉದ್ಯೋಗ ಮಾಡ್ಬೋದು ಅಂತ ಧೈರ್ಯ ತುಂಬಿ ಸ್ವಂತ ಉದ್ಯೋಗಕ್ಕೆ ನಾವು ಮಾಡ್ಬೋದು ಅಂತ ನಮಗೂ ಆಸಕ್ತಿ ಬಂದದು ಅಲ್ಲಿಂದೇ. ನಮ್ಮ ಮನೇಲಿ ನಾನು, ನಮ್ಮ ತಂದೆ, ನಮ್ಮ ತಾಯಿ, ಮಿಸ್ಸಸ್ಸು ಮತ್ತು ನನಗೆ ಎರಡು ಮಕ್ಕಳಿದ್ದಾರೆ. ನಾನು ಎಜುಕೇಷನ್ BA ಮಾಡಿರೋದು, ಮುಗಿಸ್ಬಿಟ್ಟು ಆಮಂತರ ಸ್ಟುಡಿಯೋ ವರ್ಕ್ ಮಾಡ್ತಿದ್ದೆ. ಅದು ನಮಗೆ ಸರಿ ಬರಲಿಲ್ಲ, ಯಾಕಂದರೆ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಅದನ್ನ ಸ್ಟಾಪ್ ಮಾಡಿಬಿಟ್ಟೆ. ಬೇರೆಯವ್ರ ಹತ್ರ ಕೆಲಸ ಮಾಡ್ತಿದ್ದಿಲ್ಲ, ಸ್ವಂತ ಮಾಡ್ತಿಲ್ಲ, ಬೇರೆ ಕೈಗಳಿಗೆ ಮಾಡ್ತಿದ್ದೆ, ಬಿಟ್ಬಿಟ್ಟೆ. ಆ ನಂತರ ಜಮೀನು ಕೆಲಸ ಮಾಡ್ತಿದ್ದೆ, ಆಮಾಗ ಹೀಗೆ ಮೋಟ್ರ್ ಕೆಲಸ ಬೇರೆ ಹತ್ರ ಹೆಲ್ಪರ್ ಆಗಿ ಮಾಡ್ತಿದ್ದೆ. ಅಲ್ಲಿ ಒಂದು 3-4 ಮಾಡಿದೆ, ಬಟ್ ಅಲ್ಲಿ ಇದ್ರಲ್ಲಿ ಕೆಲಸ ಹೇಳ್ಕೊಡ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್. ಯಾಕಂತಂದರೆ ಕೊಡೋದೊಂದು 600 ಕೂಲಿಗೆ, ಬೆಳಿಗ್ಗೆ ಒಂದು 7 ಹೋದ್ರೆ ಸಂಜೆ 10-11 ಮಾಡ್ಬೇಕು, ನಮಗೆ ಕೆಲಸ ಕಲಿಬೇಕು ಅನ್ನೋ ಸಹ. ಬಟ್ ಅಲ್ಲಿ ಕೆಲಸ ಫೀಲ್ಡ್ ವರ್ಕ್ ಆಗ್ತಾರೆ ಮೋಟ್ರ್ ತೆಗೆ ಬಿಡೋಕ್ಕೆ, ಬಟ್ ಅಂಗಡಿ ಒಳಗಡೆ ಕೆಲಸ ಮೋಟ್ರ್ ವೈಂಡಿಂಗ್ ಮಾಡೋದು ತೋರಿಸ್ಕೊಡ್ತಿರ್ಲಿಲ್ಲ. ಆಗ ನನಗೂ ಬೇಜಾರಾಗ್ಬಿಟ್ಟು ಕೆಲಸ ಕಲಿಯಲೇಬೇಕು ಅನ್ನೋದು ಕಾನ್ಸಂಟ್ರೇಷನ್ ಬೇಕೇ ಬೇಕು. ಆಗ ನಂಗೆ ಫಸ್ಟ್ ನನಗೆ ಆತ್ಮೀಯ ಗೆಳೆಯ ರಾಜು ಕ್ಲಾಸ್ಮೇಟು, ಆಗ ಫೋನ್ ಮಾಡ್ದಂಗೆ ಹಿಂಗಾಗಿದೆ, ನಮ್ಮ ಸಂಸ್ಥೆಯಲ್ಲಿ ಹಿಂಗೆ ಇದೈತೆ, ಬಾ ಟ್ರೈನಿಂಗ್ ಐತೆ ಮಾಡು ಅಂತಂದರು. ಆಗ ಅಲ್ಲೋದಾಗ ನಮ್ಗೆ ಗುರುಗಳಾದಂಥ ನಾಗರಾಜ್ ಸರ್ರು, ರವಿ ಸರ್ರು, ಸಂಸ್ಥೆಯಲ್ಲಿ ಎಲ್ಲ ಸಿಬ್ಬಂದಿಗಳಂಗೆ ತುಂಬಾ ಇಷ್ಟ ಆದರು, ಜಾಗನೂ ಇಷ್ಟ ಆಯಿತು. 30 ಟ್ರೈನಿಂಗ್ ತಗೊಂಡೆ. ಈಗ ಸ್ವಂತ ನಾನೇ ವೈಂಡಿಂಗು ಮಾಡ್ತೀನಿ, ಫೀಲ್ಡ್ ವರ್ಕ್ನೂ ಮಾಡ್ತೀನಿ. ನಾನು ಬೇರೆ ಕಡೆ ಕೆಲಸ ಕರೆದ್ರೆ 800 ಕೂಲಿ ಕೊಡ್ತಾರೆ ಅವರೇ, ಅದೊಂದು ಅವ್ರ ಟೈಮಿಂಗ್ಸ್ ಎಲ್ಲ ಕೆಲಸ ಹೇಳಿದ ತಕ್ಷಣ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ. ನನಗೂ ಬೇರೆ ಕಡೆ ಕಾಂಟ್ಯಾಕ್ಟ್ ಹೇಳಿದ್ರೆ ಅಲ್ಲಿ ಹೋಗಿ ಮಾಡ್ತೀನಿ. ಅಂದರೆ ಈಗ ಕಾಂಟ್ಯಾಕ್ಟ್ಗಳಲ್ಲಿ ಇವಾಗ ಎಲ್ಲ ಡೆವಲಪ್ಮೆಂಟ್ ಆಯ್ತಾ ಇದೆ, ಈಗ ನಮ್ಮ ಕೈಯಲ್ಲಿ ಕೆಲಸ ಇದೆ ಇವಾಗ, ಏನು ಪ್ರಾಬ್ಲಮ್ ಇಲ್ಲ ಇವಾಗ.
0: ಹಾಗಿದ್ರೆ ತಾವು BA ಪದವಿವರೆಗೂ ಶಿಕ್ಷಣ ಪಡೆದಿದ್ರು, ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ನಿರ್ಧರಿಸಬೇಕು, ಕೆಲಸವನ್ನು ಪಡ್ಕೋಬೇಕು ಅಂತ ತಾವು ಮುಂದಾಗಲಿಲ್ವಾ?
1: ತುಂಬ ಇಷ್ಟ ಆಯಿತು. ನಾನು ಫಿಸಿಕಲ್ ಎಲ್ಲ ಕರೆಕ್ಟಾಗಿದೆ, CET ಪ್ರಾಬ್ಲಮ್ ಫಿಸಿಕಲಿಂದ 5 ಪಾಸ್ ಮಾಡಿದ್ದೀನಿ, ಎಲ್ಲ ಫಸ್ಟ್ ರ್ಯಾಂಕ್ ಎಲ್ಲ ಪಾಸ್ ಮಾಡಿದ್ದೀನಿ, KSRP, ಸಿವಿಲ್ಲು, ಮತ್ತು ಅಲ್ಲೆಲ್ಲ ನೀಟಾಗಿ ಎಲ್ಲ ಇದು ಮಾಡಿದ್ದೀನಿ. ಬಟ್ ಅಂದ್ರೆ ನಮಗೆ CET ಪ್ರಾಬ್ಲಮ್, ಒಂದು 5-7 ಹೊಂಟೈತಿತ್ತು. ನಮಗೂ ರೋಸ್ ಹೋಗ್ಬಿಡ್ತು, ಜಮೀನು ಕೆಲಸನೇ ಮಾಡ್ತಿದ್ದೆ, ಆಗ ಇನ್ನೇನು ಮಾಡೋಕ್ಕಾಗಲ್ಲ ಬಿಟ್ಟನ್ಬಿಟ್ಟು ಜಮೀನು ಕೆಲಸನೇ ಮಾಡ್ತಿದ್ದೆ. ಆವಾಗ ಸಂಸ್ಥೆಯಲ್ಲಿ ನಂಗೆ ರಾಜಪರಿಚಯ ಮುಖಾಂತರ ಹಿಂಗೆ ಮಾಡ್ತಿರೋ, ತುಂಬ ಕೆಲಸಗಳು ಮಾಡಿದ್ದೀನಿ, ಯಾವ ಕೈಗೂಡಿಲ್ಲ. ಫೋಟೋಗ್ರಫಿ ಮಾಡ್ತಿದ್ದೆ, ಹುಟ್ಟುಬಿಟ್ಟೆ. ಅದಾದಮೇಲೆ ಹಸು ಸಾಕಾಣಿಕೆ ಮಾಡು, ಇಲ್ಲತ್ತಿ ಹಸುಗಳದೆ ಹಸು ಸಾಕಾಣಿಕೆ ಮಾಡಿದೆ, ಅದರಲ್ಲೂ 1.5 ಸಾಲ ಹೊತ್ಕೊಬಿಟ್ಟೆ, ಕೈ ಸುಟ್ಕೊಬಿಟ್ಟೆ. ಆನಂತರ ಬೇರೆ ಒಂದು ಸೈಡ್ ಬಿಸ್ನೆಸ್ ಅನ್ನು ಮಾಡಿದೆ, ಅದ್ರ ಸ್ವಲ್ಪ ಕೈ ಸುಟ್ಕೊಬಿಟ್ಟೆ. ಆಮೇಲೆ ಏನು ಮಾಡಿದೆ, ಈ ಮೋಟ್ರ್ ಕೆಲಸನೇ ನನಗೆ ಇದು ಪಾರ್ಟ್ ಟೈಮ್ ಜಾಬ್ ತೀರ ಫೀಲ್ಡ್ ವರ್ಕ್ಗೆ ಹೋಯ್ತಿದ್ದೆ, ಕಲ್ತಿರೋ ಅವ್ರ ಜೊತೆಗೆ ಎಲ್ಲ ಪರಗ ಹೋಯ್ತಿದ್ದಲ್ಲ, ಇದೇ ನನಗೆ ಕಲೀಲೇಬೇಕು ಅನ್ನೋದು ಉತ್ಸಾಹ ಬಂದ್ಬಿಡ್ತು. ಆಗ ಅವ್ರ ಹತ್ರನೂ ಕಲೀಲೇಬೇಕು ಅಂತ ಅಂಗಡಿ ಕೆಲಸ ಮಾಡ್ತಿದ್ರಿಲ್ಲ, ನೀವು ಫೀಲ್ಡ್ ವರ್ಕ್ ಹೋಗ್ಬೇಕು ಅಂತ ಅವರು 4-5 ಫೀಲ್ಡ್ ವರ್ಕ್ಲೇ ಮಾಡಿಸ್ತಾರೆ. ಮೋಟ್ರ್ ಬಂದಾಗ ಬಿಚ್ಚಿಸ್ತಾರೆ ಅಷ್ಟೇ, ಫಿಟ್ಟಿಂಗ್ ಮಾಡೋದು ಹೇಳ್ತಿಲ್ಲ. ಆಮೇಲೆ ಫಿಟ್ಟಿಂಗ್ ಮಾಡೋಕೆ ಅವರೇ ಫಿಟ್ ಮಾಡ್ಕೊಬಿಟ್ರು, ವೈರು ಅಷ್ಟೇ ಅವರೇ ಸುತ್ತಬಿಟ್ರು, ಸ್ಲಾಟ್ಗಳ ಹಿಡಿಯೋ ಹಿಡ್ ತೋರಿಸ್ತಿಲ್ಲ. ಅದನ್ನ ನೋಡ್ಕೊಳಕ್ ನಿಂತ್ಕತ್ತಂದ್ರೆ ಬೇರೆ ಕೆಲಸ ಹೇಳೋರು, ಇವಾಗ ಅದು ಮಾಡು ಇದು ಮಾಡೋ ಅಂತ. ನಮ್ಗೆ ಇನ್ನು ಕಲಿಯಲೇಬೇಕು ಅಂತ ನಮ್ಗೆ ಆಸೆ, ಬಟ್ ಆಗ ನಮ್ಗೆ ಸಪೋರ್ಟ್ ಯಾರು ಇಲ್ಲ. ಈಗ ಯಾರಾದರೂ ಅಷ್ಟೇ ನಮ್ಗೆ ಹೇಗೆ ತುಂಬ ಕೆಲಸ ಕಲಿಬೇಕು ಅಂತಂದರೆ ಯಾರು ಹೇಗೆ ತುಂಬ ಕೆಲಸ ಇವಾಗ ಕೊಡಲ್ಲ, ಕೆಲಸ ಹತ್ರ ಮಾಡಲೇಬೇಕು ನಾವು. ಆಗ ಅವರು ಅಷ್ಟೇ ಅಂತಂದ್ರೆ ಅವ್ರು ಕೆಲಸ ಕಲಿಸ್ಬಿಟ್ರೆ ನಾಳೆ ನಮಗಿಲ್ಲಂಗೆ ಮಾಡಾಕ್ಬಿಡ್ತಾನೆ ಅವನು ಅಂತ ಅವರಲ್ಲಿ ಒಂಥರ ಮನೋಭಾವನೆ ಇರ್ತದೆ. ಅದಕ್ಕೆ ನಾನು ಏನು ಮಾಡಿದೆ, ಬೇರೆ ಒಂದು ಟ್ರೈನಿಂಗ್ ಅಲ್ಲಿಗೆ ಹೋಗಿದ್ದೆ ಸಂಸ್ಥೆಗೆ, ಅವಾಗ ಇಲ್ದು ಟ್ರೈನಿಂಗ್ ಅದ.

0: ಅಂತ ಹೇಳಿದರು. ಆಗ ನಮ್ಮ ಪ್ರಾಜೆಕ್ಟ್ ಫೋನ್ ಮಾಡಿದೆ, ಆಯ್ತಪ್ಪ ನಾಳೆನೇ ಆಯ್ತು ಬಂದ್ಬಿಡು ಅಂತಂದ್ರು. ನೋಡಿ ನಾನು ಅಲ್ಲಿ ಅಂಗಡಿ ಕೆಲಸ ಬಿಟ್ಟಿದ್ವು, ಅಲ್ಲಿ ಹೋಗಿ ಸರ್ ಈಗ ಅಲ್ಲಿ ಕೆಲಸ ಮುಗಿಸೋ ಬಂದಮೇಲೆ ಅವರೇ ಕರೀತಾರೆ ಕೆಲಸಕ್ಕೆ, ಬಟ್ ನಾವು ಹೋಗ್ತಾಯಿಲ್ಲ, ಬೇರೆಯವ್ರ ಹತ್ರ ಮಾಡ್ತೀನಿ, ಬೇರೆಯವ್ರ ಹತ್ರ ಮಾಡ್ತೀನಿ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಬೇರೆಯವ್ರ ಹತ್ರ ಅಂತಂದರೆ ಯಾರು ಹೇಳ್ತೀನಿ, ನನ್ನ ಕೆಲಸಗಳಿರ್ತಾ ರೈತರುಗಳಿಗೆ ಯಾವತ್ತಾದರೂ ಅಷ್ಟೇ ಫೋನ್ ಮಾಡಿದ ತಕ್ಷಣ ರೆಡಿ ಇರಬೇಕು. ಯಾಕಂದರೆ ರೈತರು ಜಮೀನುಗಳಿಗೆ ಲಕ್ಷಾಂತರ ರೂಪಾಯಿ ಬೆಳೆ ಹಾಕಿ ಬಂಡವಾಳ ಹಾಕಿರ್ತಾರೆ, ಪಂಪ್ ಸೆಟ್ ನೀರು ಕಾಯ್ಕೊಂಡಿರ್ತಾರೆ, ಮಳೆ ಇರಲ್ಲ, ಈಗಿನ ಗೊತ್ತಾ ಕಳ್ ಮಳೆ, ಯಾವ ಟೈಮಲ್ಲಿ ಮಳೆ ಇತ್ತು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಫೋನ್ ಮಾಡಿದ ತಕ್ಷಣ ರೆಡಿ ಇರಬೇಕು. ಆಗೇನು ಮಾಡಿದೆ, ರೈತರ ಹತ್ರ ನಾನೀಗೊಂದು ಸುಮಾರು ಕಾಂಟ್ಯಾಕ್ಟ್ಗಳು ಮಾಡ್ಕೊಂಡಿದ್ದೀನಿ. ಈಗ ಈ ಹುಡುಗ ಮೋಟ್ರ್ ಕೆಲಸ ಮಾಡ್ತಾನೆ ಕಣೋ, ಕೊಡ್ಬೋದು ಅಂತ ಮಾಡ್ತಾರೆ. ಬಟ್ ಏನಂತಂದರೆ ಕೈಯಲ್ಲಿ ಎಲ್ಲ ಕೆಲಸ ಮಾಡೋಕ್ಕಾಯ್ತಲ್ಲ, ಜೀಪಿಗೂ ಮೋಟರ್ ತೆಗೆ, ಅದನ್ನು ಇನ್ನೊಂದು 3-4 ತಿಂಗಳಲ್ಲಿ ನಾನು ಜೀಪ್ ಮಾಡ್ತೀನಿ. ಇವಾಗ ಆದಷ್ಟು ಮನೆಯಲ್ಲೇ ಕೆಲಸ ಮಾಡ್ಕೊಯ್ತಿದ್ದೀನಿ. ನನಗೇನು ಈಗ ನನ್ನ ಸಂಸಾರಕ್ಕೆ ಅಲ್ಲಿ ಈಗ ನಾನು ನನ್ನ ಹೆಂಡತಿ ಮಕ್ಕಳ ಸಾಕ ಕೆಪಾಸಿಟಿ ನನ್ನಲ್ಲದೆ.
1: ಎಷ್ಟು ತಿಂಗಳ ಹಿಂದೆ ತಾವು ಈ ತರಬೇತಿಗೆ ದಾಖಲಾಗ್ತೀರಾ? ದಾಖಲಾದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ನಿಮ್ಗೆ ಏನೇನೆಲ್ಲ ಹೇಳ್ಕೊಟ್ರು?
0: ಸರ್, ನನ್ನಲ್ಲಿ ಹೋದಾಗ ಫಸ್ಟು ಮಾಮೂಲಿ ಥಿಯರಿ ಕ್ಲಾಸು, ನಾಗರಾಜ್ ಸರ್ ಮಾಮೂಲಿ ಎಲ್ಲ ಇದು ಮಾಡ್ತಾರೆ, ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಹೊರಗಡೆ ಫೀಲ್ಡ್ ವರ್ಕ್ ಮಾಡಿದ್ರೇ ನೀಟಾಗಿ ಕೆಲಸ ಕಲಿಯೋಕ್ಕಾಗೋದು. ನಾವು ಅವ್ರು ಸರ್ ಎಷ್ಟೇ ಇದು ಮಾಡೋ ಹೇಳ್ತಾರೆ, ಅವ್ರು ಹೇಳ್ತಾರೆ ಗೊತ್ತಿರೋಂಡ್ರೆ ನೀಟಾಗಿ ಹೇಳ್ಕೊಡ್ತಾರೆ, ಬಟ್ ನಾವು ಅವ್ರು ಹೇಳೋದಕ್ಕೂ ಹೊರಗಡೆ ಫೀಲ್ಡ್ ವರ್ಕ್ನು ಅವರು ಕರ್ಕೊಯ್ತಿರೋ ಆಮೇಲೆ ಮತ್ತೆ ಫೀಲ್ಡ್ ವರ್ಗ ಕರ್ಕೊಯ್ತಿದ್ರು, ಕಂಬ ಮಾಡೋದಲ್ಲಿ ಮೋಟ್ರು ಲಿಫ್ಟಿಕೇಶನ್ ಮಾಡೋದಲ್ಲಿ ಅದೆಲ್ಲ ತೋರಿಸ್ತರು, ಮತ್ತು ಮನೆ ವೈರಿಂಗ್ನು ಮಾಡಿದ್ರು. ನಂಗೆ ಸ್ವಲ್ಪ ಟೆಚ್ಚಿರೋ ಗಂಟೆ ಸ್ವಲ್ಪ ಜಲ್ದಿ ಕಲ್ತ್ಕೊಂಡೆ, ಏನು ಪ್ರಾಬ್ಲಮ್ ಅನಿಸ್ತಿಲ್ಲ. ಬಟ್ ಅಲ್ಲಿ ಊಟದ ವ್ಯವಸ್ಥೆಯಲ್ಲಿ, ಜಾಗದ ವ್ಯವಸ್ಥೆಯಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನಾನು ಹೇಳೋದಷ್ಟೇ, ಕಲಿಯೋರ್ಗೆ ಆಸಕ್ತಿ ಇರೋರಿಗೆ ಕಲ್ತ್ಕೋಬಹುದು.
1: ಅಂದ್ರೆ ತಮಗೆ ಪ್ರಾಥಮಿಕ ಹಂತದಿಂದಲೂ ಕೂಡ ಅಲ್ಲಿ ತರಬೇತಿಯನ್ನ ಕೊಡಲಾಗುತ್ತೆ, ತಮ್ಗೆ ಗೊತ್ತಿದ್ರು.
0: ಅಂದ್ರೆ ಸರ್ ಇರೋದು ಹೇಳ್ತೀನಿ, ಅಲ್ಲಿ ಹೋದ್ಮೇಲೆ ನಾನು ಮೋಟ್ರ್ ವೈಂಡಿಂಗ್ ಕಲ್ತಿದ್ದು. ಮೊದಲು ನಂಗೆ ಬೇರೆ ಕಡೆ ಅಂದಲ್ಲ, ಅಲ್ಲಿ ಮೋಟ್ರ್ ಕೊಟ್ಟಿತ್ತಿಲ್ಲ ನಂಗೆ. ಇಷ್ಟೇ ಕೆಲಸ, ಅವರು ಕೆಟ್ಟೋಗಿರೋ ಮೋಟ್ರ್ ಬಿಚ್ಚಿಸೋರು, ವೈರ್ ಹೇಳಿ ಸರ್ ಅಷ್ಟೇ. ಮೋಟ್ರ್ನ ವಾಶ್ ಮಾಡಿಸಿ ಪೇಪರ್ ಮುಡಿಸ್ಬಿಟ್ಟು ಇನ್ನೂ ಬೇರೆ ಮೋಟ್ರ್ ಹೇಳೋರು, ಇದರ ಬೇರೆ ಕಡೆ ಮೋಟರ್ ತೆಗೆದು ಕಳಿಸ್ಬಿಡೋರು. ಸ್ಲಾಟ್ ಏನಾರು ನಾನು ಅವರು ವೈರ್ ಮುಡಿದ್ರೆ ಸ್ಲಾಟ್ ಐಡಿ ಮಾಡಿ ನೋಡ್ತೀನಿ ಅಂದ್ರೆ ಬೇರೆ ಕೆಲಸ ಹೇಳೋರು. ಅವ್ರ ಹತ್ರ 3-4 5 ತಿಂಗಳು ಅಂದ್ಬಿಟ್ಟು ಮಾಡಿದೆ. ಅವ್ರು ಅದೇ ಮಾತಿಗೆ ನಂಗೆ ಸ್ವಲ್ಪ ಅವ್ರಿಗೂ ನಂಗೆ ಮಾತುಕತೆ ನಡೀತು. ನನ್ನ ಅಂಗಡಿ ಕೆಲಸಕ್ಕೆ ಬರಲ್ಲ ಅಂದ್ಬಿಟ್ಟೆ, ಇವಾಗ ಚೆನ್ನಾಗಿವ್ರ ಮಾತಾಡ್ತಾರೆ, ಬಾ ಕೆಲಸ ಅಂದ್ರೆ ಬರಲ್ಲ, ನಾನು ತೋಗ ಮಾಡ್ತೀನಿ, ಬೇರೆಯವ್ರು ಕರಿತಾರಲ್ಲ ಅವ್ರಿಗೂ ಮಾಡ್ಕೊಡ್ತೀನಿ. ಈಗ ಅವರು ಇರೋದು ಹೇಳ್ಬೇಕು, ಬೇರೆಯವ್ರನ್ನ ಮಾಡ್ತೀನಿ, ಅವ್ರಿಗೆ ನನ್ನೇ ಕರಿತಾರೆ ಹೋಗಿರ್ತಾರೆ. ಯಾರು ನಾವು ಹೋಯ್ತಂದ್ರೆ ಜೊತೆಲಿ ಒಂದು ಮೋಟ್ರ್ ಇಳಿಸೋಕೆ ಕೈಯಲ್ಲೇ ಇಲ್ಲ ಕ್ಲಾಂಪ್ ಕೊಂಡು ಮಡಿಕೆ ಇಳಿಸ್ಬೇಕು ಅಂತ ಇಬ್ಬರು ಬೇಕು ಎತ್ತಕ್ಕೆ ಬಿಡೋಕೆ. ಬಟ್ ಒಬ್ರ ಕೈಲಿ ಆಗಲ್ಲ, ಯಾಕಂದ್ರೆ ಒಬ್ರು ಮೋಟ್ರ್ ಎತ್ತಿ ಪೈಪ್ ಲಾಕ್ ಮಾಡ್ತಂದ್ರೆ ಕ್ಲಾಂಪ್ಗಳು ಟೈಟ್ ಮಾಡೋಗ್ಬೇಕು, ಆ ರೀತಿ ಎಲ್ಲ ಇರಬೇಕು. ಅದಕ್ಕೆ ಅವ್ರಿಗೆ 4 ಗಂಟೆ ಮೇಲೆ ಬತ್ತೆ ಅಂತ ಹೇಳಿದೀನಿ. ಈಗಲೂ 4 ಗಂಟೆ ಮೇಲೆ ಹೋಗಿ ಬಂದ್ರು ಒಂದು ಮೋಟ್ರ್ ಬಿಟ್ಟು ಬಂದ್ರೆ 300-300 ರೂಪಾಯಿ ಖರ್ಚು ಸಿಗುತ್ತೆ, ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ.
1: ಹಾಗಿದ್ರೆ ತರಬೇತಿನಲ್ಲಿ ಈ ಮೋಟರ್ ರಿವೈಂಡಿಂಗ್ ಜೊತೆಗೆ ಇನ್ಯಾವ ರೀತಿಯಾದಂಥ ಎಲೆಕ್ಟ್ರಿಕ್ ಉಪಕರಣಗಳನ್ನು ರಿಪೇರಿ ಮಾಡೋದಾಗಿರ್ಬೋದು ಅಥವಾ ಜೋಡಿಸೋದಾಗಿರ್ಬೋದು, ಇವುಗಳ ತರಬೇತಿಯನ್ನು ನಿಮಗೆ ಕೊಟ್ಟರು?
0: ಸರ್, ಫ್ಯಾನ್ ವೈಂಡಿಂಗ್ ಮಾಡ್ತಾ ಹೇಳ್ಕೊಟ್ರು, ಫ್ಯಾನ್ ಕೆಡಗಿರೋದು ಹೆಂಗೆ ರೆಡಿ ಮಾಡಬೇಕು, ಈಗ ವೈಂಡಿಂಗು ಹೆಂಗೆ ಮಾಡಬೇಕು ಇರೋದು ಅದ್ರ ಬಗ್ಗೆ ತಿಳ್ಕೊಂಡೆ. ಮತ್ತು ಮಿಕ್ಸಿ ಬಗ್ಗೆ ತಿಳ್ಕೊಂಡೆ, ನನಗೆ ಮಿಕ್ಸಿ ಬಗ್ಗೆ ಗೊತ್ತಿರಲಿಲ್ಲ, ನಿಜ ಹೇಳ್ಬೇಕಂದ್ರೆ ಮಿಕ್ಸಿ ಬಗ್ಗೆ ನನಗೆ ಚೂರು ಗೊತ್ತಿರಲಿಲ್ಲ, ಫ್ಯಾನ್ ಬಗ್ಗೆನೂ ಗೊತ್ತಿರಲಿಲ್ಲ. ನನಗೆ ಬೇಕಾಗಿದ್ದು ಮೋಟ್ರ್ ವೈಂಡಿಂಗ್ ಮಾಡಬೇಕು ಅಷ್ಟೇ ನಾನು, ಅಂತ ಅದೇ ಗೊತ್ತು. ಅಲ್ಲಿ ಹೋದ್ಮೇಲೆ ಅದನ್ನು ಕಲ್ತ್ಕೊಂಡೆ. ಮನೆ ವೈರಿಂಗ್ನು ಕಲ್ತ್ಕೊಂಡೆ, ಮನೆ ವೈರಿಂಗ್ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಿಲ್ಲ, ನನಗೆ ಇಂಟ್ರೆಸ್ಟ್ ಇದೆ ಇದು. ಯಾಕಂದ್ರೆ ಅಲ್ಲಿ ಬಂದಮೇಲೆ ಮನೆ ವೈರಿಂಗ್ ಬೇರೆ ಜೊತೆಗೆ ಹೋಗಿದ್ರೆ ಕಲ್ತ್ಕೊಬಿಡ್ತೀನಿ, ಇನ್ನೂ ಈಗಲೂ ಅಷ್ಟೇ, 1-2-3 ದಿನ ಬೇರೆ ಕಡೆ ಹೋದ್ರೆ ಕಲ್ತ್ಕೊಬಿಡ್ತೀನಿ. ಬಟ್ ನಮ್ಗೆ ಈ ಕೆಲಸನೇ ಫುಲ್ ಬ್ಯುಸಿ ಆಗಿದ್ದೀನಿ ಇವಾಗ ನಾನು, ದಿನ ಕೆಲಸ ನನಗೆ. ಯಾಕೆ ಅಂತಂದರೆ ಅವ್ರ ಕೆಲಸನೂ ಮಾಡ್ತೀನಿ, ಅಲ್ಲಿ ಅವ್ರ ಕೆಲಸಕ್ಕೆ ಒಮ್ಮೆ ಅವ್ರ ಕೆಲಸ ಮಾಡ್ಕೊಳ್ಳೇಬೇಕು. ಅದು ಮುಗಿಸ್ಬಿಟ್ಟು ಬಂದ್ಮೇಲೆ ನನ್ನ ಸ್ವಂತ ಕೆಲಸಕ್ಕೆ ಫೋನ್ ಮಾಡ್ತಾರೆ, ಸಂಜೆ ಮೇಲೆ ಬರ್ತೀನಿ ಅಣ್ಣ ಅಂತ ಹೇಳಿರ್ತೀನಿ, ಅಷ್ಟದ ಮೇಲೆ ಅದು ಮುಗಿಸ್ಬಿಟ್ಟು ಬನ್ನಿ. ಅದರ ಒಂದು ಬೋರ್ಡ್ ಪ್ರಾಬ್ಲಮ್ ಆಗಿರ್ತದೆ, ಇಲ್ಲ ಒಂದು ಕಾಂಟ್ಯಾಕ್ಟ್ ಕಿಟ್ಟು ಸುಟ್ಟೋಗಿರ್ತದೆ, ಇಲ್ಲ ಒಂದು ಲೈನ್ ಬರ್ತಿರಲ್ಲ, ಅದನ್ನ ಲೈನ್ ಬರ್ತಿರಲ್ಲ ಅಂದ್ರೆ ಕರೆಂಟ್ ಇಲ್ಲದ ಲೂಸ್ ಕಂಡಕ್ಟ್ ಆಗಿರ್ತದೆ, ಹತ್ತಿ ರೆಡಿ ಮಾಡ್ಕೊಡ್ಬೇಕು. ಹಿಂಗೆಲ್ಲ ಇರ್ತಿರ್ತವೆ, ಹಂಗೆಲ್ಲ ಮಾಡ್ಕೊಡ್ಬೇಕು. ನೀರೇನಾರ ಕಮ್ಮಿ ಹೊಡಿತೀವಿ, ನೀರು ಬರ್ತಿರಲ್ಲ, ಕೇಬಲ್ ರಿಪೇರ್ ಆಗಿರ್ತದೆ. ಇಲ್ಲ ಕೆಲವರು ಏನು ಮಾಡ್ತಾರೆ, ರೈತರುಗಳಿಗೆ ಅಕ್ಕಪಕ್ಕ ಒಟ್ಟಿಗೆ ಕೇಬಲ್ ಕಟ್ ಮಾಡಿಬಿಡ್ತಾರೆ, ರೈತರು ಗೊತ್ತಿರಲ್ಲ. ಹಾಗಾಗಿ ನಾವು ನೋಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಡ್ಬೇಕು.
1: ಈಗ ತಾವು ಆರಂಭದಲ್ಲಿ ಹೇಳಿದ್ರಿ, ಇದು 30 ದಿನಗಳ ತರಬೇತಿ, 1 ತಿಂಗಳ ಕಾಲ ತರಬೇತಿ ನಿಮಗೆ ಪಡ್ಕೊಂಡಂಥದ್ದು. ತಾವು ಈ 1 ತಿಂಗಳ ಕಾಲ ತರಬೇತಿಯನ್ನು ನೀವು ಅಲ್ಲೇ ವಾಸ್ತವ್ಯವನ್ನು ಹೂಡಿ ಪಡ್ಕೊಂಡಿದ್ರ ಅಥವಾ ಮನೆಯಿಂದ ಹೋಗಿ ಬಂದು ಮಾಡ್ತಾ ಇದ್ರ?
0: ಇಲ್ಲ ಸರ್, ನಾನು ಭಾನುವಾರ ರಜೆ ಮಾಡ್ಕೊಂಡ್ಬಿಡ್ತಿದ್ದೆ, ವಾರಕ್ಕೊಂದ್ಸಲ. ಯಾಕಂದ್ರೆ ಫ್ಯಾಮಿಲಿ ಮಕ್ಕಳೆಲ್ಲ ಇದ್ವಲ್ಲ, ಮಕ್ಕಳು ಬಿಟ್ಟು ಇರೋಕ್ಕಾಗಲ್ಲ ನಮಗೂ, ಫ್ಯಾಮಿಲಿ ಮೇಲೆ ಅಂದಮೇಲೆ ವಾರಕ್ಕೊಂದ್ಸಲ ಬಂದು ಹೊಂಟೈತಿದ್ದೆ. ಒಂದು ಭಾನುವಾರ ಆಲ್ಟೈತಿದ್ದಿಲ್ಲ, ಇದು ಸೋಮವಾರ ಬೆಳಗಿನ ಜಾವ ಹೊಂಟೈತಿದ್ದೆ. ಅಲ್ಲಿ ಹೋದ್ರೆ ಸಂಜೆ ಅವರು ಸರ್ ಹೇಳ್ಕೊಟ್ಟು ಹೋಗೋರು, ನಾನು ಕಲಿಬೇಕು ಅನ್ನೋ ಉತ್ಸಾಹದಿಂದ 12 ಗಂಟೆಗೊಂಡು ಮೋಟ್ರ್ ವೈಂಡಿಂಗ್ ಮಾಡ್ತಿದ್ದೆ, ಕಲಿಬೇಕು ಅಂದ್ಬಿಟ್ಟು. ನನ್ನ ಜೊತೆಗೆ ಇನ್ನೊಂದು 3-4 ಶೀಟ್ ಹುಡುಗರು ಇಂಟ್ರೆಸ್ಟಾಗಿ ಭಾರಿ ಚೆನ್ನಾಗಿ ಕಲ್ತರು. ಅವರು ಈಗಲೂ ವರ್ಕ್ ಮಾಡಿದ್ರೆ ಏನು ಗೊತ್ತಿಲ್ಲ, ಕೇಳ್ಬೇಕು ಅವ್ರನ್ನ. ಮೊದಲಲ್ಲಿ ನಾನು ಒಟ್ಟಲ್ಲಿ ಮಾಡ್ತಾ ಇದ್ದೀನಿ.
1: ಸಂಪೂರ್ಣವಾಗಿ 1 ತಿಂಗಳ ಕಾಲ ಅಲ್ಲೇ ಉಳ್ಕೊಳ್ಳೋಕು ಕೂಡ ವ್ಯವಸ್ಥೆ ಇದೆ. ಅಲ್ಲಿನ ವಸತಿ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಊಟದ ವ್ಯವಸ್ಥೆ, ಮತ್ತೆ ಅಲ್ಲಿನ ಕಲಿಕಾ ವಾತಾವರಣ ಅದೆಲ್ಲ ಹೇಗಿತ್ತು?
0: ಸರ್, ಹೋದವ್ರಿಗೆ ಫಸ್ಟ್ ಹೋದವ್ರಿಗೆ ಕೊಡ್ತೀನಿ, 1-2 ದಿನ ಜೈಲಲ್ಲಿ ಇದ್ದಂಗೆ ಆಗುತ್ತೆ. ಯಾಕಂದ್ರೆ ಹೊರಗಡೆ ಎಲ್ಲೂ ಬಿಡಲ್ವಲ್ಲ, ಯಾಕಂದ್ರೆ ಅದನ್ನ ನಾವು ಕಲಿಬೇಕು, ನಾವು ಇಂಟ್ರೆಸ್ಟ್ ಮೈಂಡ್ ಎತ್ಕೊಬಿಡ್ಬೇಕು. ಆಸಕ್ತಿ ಮೈಂಡ್ ಇತ್ತಂದ್ರೆ ನಮ್ಗೆ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಯಾಕಂದ್ರೆ ಸರ್ ನಾವು ಹೊರಗಡೆ ಫೀಲ್ಡ್ ವರ್ಕ್ ಕಲಿಬೇಕು ಅಂದ್ರೆ ಅವ್ರು ಕರ್ಕೊಯ್ತಾರೆ, ಅದಕ್ಕೂ ಆದ್ಯತೆ ಇದೆ. ಅಲ್ಲಿ ಪರ್ಮಿಷನ್ ತಗೊಂಡು

0: ಆಮೇಲೆ ಅಲ್ಲಿ ಅಡುಗೆ ಮಾಡೋ ಭಟ್ರುಗಳು ಅಷ್ಟೇ ಅಷ್ಟೇ ನೀಟಾಗಿದ್ದಾರೆ, ಅವರು ಅಷ್ಟೇ ಯಾರು ಖುಷಿಯಾಗಿ ಇದು ಮಾಡ್ತಾರೆ, ಯಾರೊಂದಿಗೂ ಪಾಪ ಅವರು ಇದು ಮಾಡಲ್ಲ, ಎಲ್ಲರಿಗೂ ಸಪೋರ್ಟಾಗಿ ಮಾಡ್ರಪ್ಪ ಅಂದ್ಬಿಟ್ಟು ಅವರು ಎಂಕರೇಜ್ ಕೊಡ್ತಾರೆ. ಆದರೆ ನನ್ನ ಎಲ್ಲ ಇಷ್ಟಪಟ್ಟಿದ್ರು ತುಂಬ, ನನ್ನ ಕಣ್ತನ ಸೋಮು ಪಪ್ಪ ಪಪ್ಪ ಅಂದ್ಬಿಟ್ಟು ಮಾಸ್ಟ್ರಲ್ಲಿ ಅಲ್ಲಿ ರವಿ ಸರ್ ಅಲ್ಲಿ ನಮ್ಮ ಫ್ರೆಂಡ್ಸ್ಗಳ ಎಲ್ಲರ ಜೊತೆಗೂ ಖುಷಿಯಾಗಿ ಟ್ರೈನಿಂಗ್ ಮುಗಿಸಿದ್ದೀನಿ.
1: ಹಾಗಿದ್ರೆ ತಾವು ಒಂದು ತಿಂಗಳ ಕಾಲ ಇಲ್ಲಿ ತರಬೇತಿಯನ್ನು ಪಡ್ಕೋತೀರಾ, ಅದು ವಾರಕ್ಕೆ ಒಮ್ಮೆ ಬಾರಿ ಮನೆಗೆ ಹೋಗಿ ಬರ್ತಾ ಇದ್ರಿ, ಇನ್ನು ಕೆಲವು ತರಬೇತಾರ್ಥಿಗಳು ಒಂದು ತಿಂಗಳ ಕಾಲ ಅಲ್ಲೇ ಉಳ್ಕೊಂಡಿದ್ದು ಪಡ್ಕೊಂಡ್ರು. ಈ ಒಂದು ತಿಂಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಂಡಿದ್ದು, ತಾವು ಮೊದಲೇ ಕೂಡ ಈ ಕೆಲಸದ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ ಆ ಒಂದು ತಿಂಗಳ ಕಾಲ ತಾವು ಕಲಿತಂಥ ವಿಷಯಗಳಾಗಿರ್ಬೋದು, ಅದ್ರ ಬಗ್ಗೆ ತಿಳ್ಕೊಂಡಂಥ ಜ್ಞಾನ ಆಗಿರ್ಬೋದು, ಎಷ್ಟಿತ್ತು ತಮ್ಮಲ್ಲಿ?
0: ಸರ್, ನನಗೆ ಮೊದಲು ನಾನು ಒಬ್ಬನೇ ಹೋಗಿ ಕೆಲಸ ಮಾಡೋಕೆ ಭಯಪಡ್ತಿದ್ದೆ. ಮೋಟ್ರು ಕೆಲಸ ಅಂತಂದರೆ ಸ್ಟಾರ್ಟರ್ ಕೆಲಸ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ, ಕರೆಂಟ್ ಕೆಲಸ ಅದು ಸಣ್ಣದೊಂದು ವೈರ್ ಬಿಟ್ಟೋಗಿರೋದು ಹೆಂಗಂತ ಗೊತ್ತಾಯ್ತಿರಲಿಲ್ಲ, ಕಂಫ್ಯೂಸ್ ಮಾಡ್ಕೊಬಿಡ್ತಿದ್ದೆ. ಇದನ್ನು ಅದನ್ನು ದೊಡ್ಡವ್ರಿಗೆ ಫೋನ್ ಮಾಡಿ ಅಣ್ಣ ಹಿಂಗೆ ಆಗೈತೆ ಅಂತ ಕೇಳಿದ್ರು, ಅವ್ರೇ ಬೇಕಾಗ್ಬಿಟ್ಟು ನಾನು ಬಿಟ್ಟು ಹೋಗೋಣಲ್ಲ ಅಂತ ಹೇಳ್ತಿರ್ಲಿಲ್ಲ. ಆಮೇಲೆ ಯಾತಕ್ಕೆ ಹೋಗಿದೆ ನಿನ್ನ ಅಂತ ಆ ರೀತಿ ಕ್ವಶನ್ ಮಾಡೋರು. ಅಲ್ಲಿಂದ ಬಂದಮೇಲೆ ನಾನು ಫೀಲ್ಡ್ ವರ್ಕಲ್ಲಿ ಮಾಡಿದೆ, ಬೋರ್ಡರಿಂಗ್ ಕೃತಿ ಹಾಕೊಂಡೆ. ಈಗ ನಾನು ಸ್ವಂತ ಹೋಗಿ ಆರಾಮಾಗಿ ಹೋಗಿ ಮಾಡ್ತೀನಿ, ಅದ್ರೇನು ಪ್ರಾಬ್ಲಮ್ ಈಗ ಬೋರ್ಡರಿಂಗ್ ಮಾಡೋಕ್ಕೆ ಹೇಳೋರೆ, ಏನು ಪ್ರಾಬ್ಲಮ್, ಸ್ವಂತ ಒಬ್ಬನೇ ಮಾಡ್ತೀನಿ.
1: ತರಬೇತಿಯ ಅವಧಿಯ ಕಲಿಕೆ ಹೇಗಿತ್ತು?
0: ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ. ಯಾಕಂತಂದರೆ ಫ್ರೆಂಡ್ಸ್ಗಳು ಹಂಗೆ ಪರಿಚಯ ಆದರು, ಹುಡುಗರು ನನ್ನ ಹತ್ರನೂ ಕೇಳೋರು, ಹುಡುಗರ ಹತ್ರ ನಾನು ಕೇಳ್ಕೊದಿದೆ ಎಲ್ಲನೂ. ಯಾಕಂದ್ರೆ ನಾವು ಎಷ್ಟೇ ಇದಾದ್ರೂ 100% ಕಲಿತೀವಿ ಅನ್ನೋಕ್ಕಾಗಲ್ಲ, ಕಲಿತಾನೆ ಇರಬೇಕು, ಕೊನೆವರೆಗೂ ಕಲಿತಾನೆ ಇರ್ತೀವಿ. ಯಾಕಂದ್ರೆ ಅಲ್ಲಿ ಪ್ರಾಕ್ಟಿಕಲ್ ಅಲ್ಲಿ ಮಾಡಿದ್ರು, ಹೊರಗಡೆ ನಾವು ಫೀಲ್ಡಲ್ಲಿ ಕಲಿಯೋದು ತುಂಬ ಇಂಪಾರ್ಟೆಂಟು. ಅಲ್ಲಿ ನಾವು 40% ಕೆಲಸ ಅಲ್ಲಿ ಕಲಿತಿರ್ವಿ, ಫೀಲ್ಡ್ ವರ್ಕಲ್ಲಿ 60% ಕೆಲಸ ಕಲಿಯೋದು. ನಾನು ಇನ್ನೂ 50% ಕೆಲಸ ಕಲಿಬೇಕು, ಯಾಕಂತಂದರೆ ಇನ್ನೂ ಕಲಿಯೋದು ತುಂಬಾನೇ ಇವೆ. ಮೋಟರ್ಗಳ ಕೆಲಸದಲ್ಲಿ, ಬೋರ್ಡರಿಂಗಲ್ಲಿ, ಎನಿ ಒನ್ ಕೆಲಸ ನೀಟಾಗಿ ಕಲಿಬೇಕು, ಇನ್ನೂ ತುಂಬಾನೇ ಇದೆ. ಅದಕ್ಕೋಸ್ಕರ ನಾನು ಇವಾಗ ತಕ್ಕ ಮಟ್ಟಿಗೆ ನಾವು ಹೋದ್ರೂ ಆ ಮೋಟ್ರ್ ಕೆಟ್ಟೋಗಿದೆಯಾ ಕಾಯಿಲೆ ಹೋಗಿದೆ ಅಂತ ಕಂಡುಹಿಡಿತೀನಿ, ಕಾಯಿಲೆಗ್ರಿ ಎತ್ತಕ್ಕೂ ರೆಡಿ ಮಾಡ್ತೀನಿ, ಮೋಟ್ರ್ ಕಾಯಿ ವೈಂಡಿಂಗು ಮಾಡಿ ಮೋಟ್ರ್ ಬಿಡ್ತೀನಿ, ಬೋರ್ಡಲ್ಲಿ ಏನು ಪ್ರಾಬ್ಲಮ್ ಅದನ್ನು ನೋಡ್ತೀನಿ, ಮಾಡ್ಕೊಡ್ತೀನಿ ಹೆಚ್ಚಾಗಿ. ಸ್ವಲ್ಪ ನಿಧಾನ ಮಾಡಿದೆ, ಯಾಕಂದ್ರೆ ಈಗ ಕಲ್ತಿರೋದಲ್ವಾ, ಸ್ವಲ್ಪ ನಿಧಾನ, ನಮ್ಗೆ ಗೊತ್ತು ಅಂತ ಎಲ್ಲನೂ ಹೇಳ್ತಾ ಇಲ್ಲ, ಗೊತ್ತಿರೋ ಮಟ್ಟಿಗೆ ಮಾಡ್ತೀನಿ.
1: ಅಂದ್ರೆ ತರಬೇತಿ ಪಡ್ಕೊಳ್ಳೋಕ್ಕೂ ಮುಂಚೆ ತಾವು ಸ್ವಂತವಾಗಿ ಕೆಲಸವನ್ನ ಮಾಡ್ತಿರ್ಲಿಲ್ಲ, ಮತ್ತೇನಾದ್ರೂ ಸಮಸ್ಯೆಗಳಿದ್ರೆ ತಮ್ಗೆ ಬೇಗ ಪತ್ತೆ ಹಚ್ಚಕ್ಕಾಗ್ತಿರ್ಲಿಲ್ಲ. ಆದ್ರೆ ತರಬೇತಿ ಪಡ್ಕೊಂಡ ನಂತರ ಯಾವುದೇ ಸಮಸ್ಯೆ ಎಷ್ಟೇ ಚಿಕ್ಕದಾಗಿರಲಿ ಎಷ್ಟೇ ದೊಡ್ಡದಾಗಿರಲಿ ತಕ್ಷಣ ನಿಮ್ಗೆ ಪತ್ತೆ ಹಚ್ಚಬಹುದು, ಅದಕ್ಕೆ ತಕ್ಕಂತ ಪರಿಹಾರವನ್ನ ಕಂಡುಕೊಂಡು ಆ ಕೆಲಸವನ್ನ ಸಂಪೂರ್ಣವಾಗಿ ಮಾಡುವಂತ ಸಾಮರ್ಥ್ಯ ತಮ್ಮಲ್ಲಿ ಈ ತರಬೇತಿಯಿಂದ ಬಂದಿದೆ.
0: ಈಗ ನಮ್ಗೆ ಗೊತ್ತಿರೋರೆ ಒಬ್ರು ಓನರು ಇಲ್ಲ ಹೋಗಿರ್ತಾರೆ, ಅದೇ ದಿನ ನಾವು ಕೆಲಸ ಕರೀತಾರಲ್ಲ ಅವರು, ಅವರೆಲ್ಲ ಹೊಂಟೋಗ್ಬಿಟ್ಟು ಅಂದರೆ ಮೊದಲು ನಾನು ಫೀಲ್ಡ್ ಕಳಿಸ್ತಿರ್ಲಿಲ್ಲ, ಅವರಲ್ಲಿ ಇನ್ನೊಬ್ಬರೇ ಅಲ್ಲಿ. ಸೊ ಹಿಂಗಾಗೈತೆ ಕಣೋ, ಹಿಂಗಾಗೈತೆ ಏನು ಪ್ರಾಬ್ಲಮ್ ಹೋಗಿ ನೋಡ್ಕೊಬಾ ಅಂತಾರೆ. ಈಗ ನಂಗೆ ಫೋನ್ ಮಾಡಿದ್ರೆ ಹೋಗಿ ನೋಡ್ಕೊಂಡು ರೆಡಿ ಮಾಡಿ ರನ್ ಮಾಡ್ಬರ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಈಗ ಮೆಟೀರಿಯಲ್ಸ್ಗಳು ಕೊಟ್ಟರು, ಅದ್ರ ಜೊತೆಗೆ ಮತ್ತೆ ನಾನು ಸ್ವಂತ ಸುಮಾರು ಐಟಮ್ಗಳು ತಗೊಂಡಿದ್ದೀನಿ, ಇನ್ನೂ ತಗೊಳ್ಬೇಕು.

0: ಈಗ ತಾವು ಈ ತರಬೇತಿ ಪಡ್ಕೊಳ್ಳಿಕ್ಕೆ ಕೊಟ್ಟಂತ ಫೀಸ್ ಆಗಿರ್ಬೋದು, ಆ ತರಬೇತಿಯಿಂದ ತಮಗೆ ಸಿಕ್ಕಂತ ಜ್ಞಾನ ಮತ್ತೆ ಕೆಲವೊಂದು ಟೂಲ್ಸ್ಗಳಾಗಿರ್ಬೋದು, ಈ ತರಬೇತಿಗೆ ಕಟ್ಟಿದಂತ ಫೀಸ್ಗಿಂತ ಕಡಿಮೆ ಅಂತ ಅನ್ನಿಸ್ತಾ?
1: ತುಂಬಾ ಕಮ್ಮಿ ನಾವು ಕಟ್ಟಿರೋದು. ನಾವು ಕೊಟ್ಟಿರೋ ದುಡ್ಡು ಅಲ್ಲಿ ಊಟದ ಎರಡಿಂದ ಊಟ ಸಾಲಲ್ಲ, ಒಂದೇ 1,000 ರೂಪಾಯಿ ತಿಂಗಳಿಗೆ, 1,000 ರೂಪಾಯಿ ಕೊಟ್ಟೋದು. ಆದರೆ 1,000 ರೂಪಾಯಿ ಯಾವ ಮೂಲ ಅಲ್ಲ ಅನ್ಸುತ್ತೆ. 3 ಟೈಮ್ ಊಟ, ಕಾಫಿ, ಬೆಳಗ್ಗೆ ತಿಂಡಿ, ವಸತಿ, ಬಟ್ಟೆ, ಇದರ ಸೌಲಭ್ಯ, ನೀಟಾಗಿ ಶೌಚಾಲಯ, ವಾತಾವರಣ, ವೆದರು, ಆಮೇಲೆ ಅಷ್ಟು ಟ್ರೈನಿಂಗು, ನಾವು 1,000 ರೂಪಾಯಿ ಜಾಸ್ತಿ ಅಂತ ಅಲ್ವಾ, ಎಲ್ಲ ಕಮ್ಮಿನೇ, ತೀರಾ ಕಮ್ಮಿ.
0: ಅಂದ್ರೆ ಕೇವಲ ನೀವು ಕಟ್ಟಿದ್ದಂಥದ್ದು ಕೇವಲ 1,000 ರೂಪಾಯಿ
1: ಅಷ್ಟೇ.
0: ಆ 1,000 ರೂಪಾಯಿಗೆ ತಮಗೆ ಒಂದು ತಿಂಗಳ ಕಾಲ ತರಬೇತಿಯನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ಉಪಕರಣಗಳಾಗಿರ್ಬೋದು, ಊಟ, ವಸತಿ ಎಲ್ಲಾನು ಕೂಡ ಕೇವಲ ಈ 1,000 ಮಾತ್ರ ನಿಮ್ಮಲ್ಲಿ ಪಡ್ಕೊಂಡು ತರಬೇತಿಯನ್ನು ನೀಡಲಾಗಿದೆ. ಈಗ 30 ದಿನಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಂಡು ತರಬೇತಿ ಮುಗಿದ ನಂತರ ತಾವು ಇಲ್ಲಿಂದ ಓಡಂತ ಸಂದರ್ಭದಲ್ಲಿ ಈ ತರಬೇತಿಯಿಂದ ತಾವು ಕಳೆದಂಥ ವಿಷಯಗಳಾಗಿರ್ಬೋದು, ಜೊತೆಗೆ ಈ ತರಬೇತಿಯ ಪಡ್ಕೊಂಡ ನಂತರ ತಮಗೆ ಕೊಟ್ಟಂಥ ಕೆಲವೊಂದು ಟೂಲ್ಸ್ಗಳಾಗಿರ್ಬೋದು, ಇದನ್ನೆಲ್ಲ ಪಡ್ಕೊಂಡು ಅಲ್ಲಿಂದ ಓಡಂಥ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು?
1: ನಿಜ ಹೇಳ್ಬೇಕಂದ್ರೆ ಫಸ್ಟ್ ಹೋದಾಗ ಎಲ್ಲ ಹುಡುಗರು ಅಂತಿರು, ನನ್ನ ಜೊತೆಗೆ ಅಲ್ಲೇ ಅಂದ್ರೂ 3-4 ಶೀಟು, ಅಣ್ಣ ನಾವು ಕಲಿಯಕ್ಕೆ ಬಂದಿಲ್ಲ, ಎಂಜಾಯ್ ಮಾಡಕ್ಕೆ ಬಂದಿವಿ ಅಂತಂದ್ರು. ಎಂಜಾಯ್ ಮಾಡಕ್ಕೆ ಇದು ಬೇರೆ ಜಾಗ ಅಲ್ಲ, ಇದು ಅಷ್ಟೇ ಸೂಕ್ಷ್ಮ ದೇವಸ್ಥಾನ ಇದ್ದಂಗೆ, ಇದು ನಾವು ಕಲಿಯಕ್ಕೆ ಬಂದಿರೋದು. ಈ ವಯಸ್ಸು ಇದ್ದಾಗ ನಮ್ಗೆ ಕಲಿಬೇಕು ಅಂತ ಬಂದಾಗ ನೀಟಾಗಿ ಅಲ್ಲಿ ಜಾಗದಲ್ಲಿ ಕಲ್ತ್ಕೊಂಡೋಗ್ಬೇಕು, ಅದು ಮುಂದೆ ನೀನು ಮಾಡ್ತಿ ಬಿಡ್ದು ಹಿಂಗೆ ಒಂದಲ್ಲೊಂದಿನ ಯೂಸ್ ಆಯ್ತು ಅಂತ ನಾನು ಸುಮಾರು ಜನ ಕೇಳಿದ್ದೀನಿ. ಯಾಕಂದ್ರೆ ಸರ್ರು ಹಂಗೆ ರೀತಿ ಹೇಳ್ಯಾರ ಪಾಪ ಬುದ್ಧಿ ಮಾತ, ಸರ್ರು ನಮ್ಮ ಒಳ್ಳೆದ ಕೇಳ್ತಿದ್ದವರು, ಏನು ಅವ್ರು ಒಳ್ಳೆದಕ್ಕಲ್ಲ, ಅವರು ಪಾಪ ಕಷ್ಟಪಟ್ಟಾರೆ. ಅದೇ ರೀತಿ ನಮ್ಗೆ ಇರೋ ಸರ್ರು ಹೇಳ್ಕೊಟ್ರು, ನನ್ಗೆ ಹೇಳಂಗೆ ಎಲ್ಲರೂ ಹೇಳ್ತಿರು. ಆದ್ರೆ ನಾನು ನಾನು ಕೈ ಶೀಟ್ ಹೇಳ್ದೆ, ಆಗ ನನ್ನ ಜೊತೆಗೆ ಒಂದು 6 ಶೀಟ್ ಜೊತೆಲಿ ನನಗೂ ಕಂಪ್ನಿ ಕೊಡೋರು, ಚೆನ್ನಾಗಿ ಕೆಲಸ ಮಾಡ್ರು, ನಾನು ಹೆಂಗೆ ಮಾಡ್ತೀನಿ ನನಗಿದ್ದು ಚೆನ್ನಾಗಿ ಮಾಡ್ರು, ಮಿಕ್ಸಿ ಹಬ್ಬ ಇದು ಮಾಡೋರು, ಫ್ಯಾನ್ ವೈಂಡಿಂಗ್ ಮಾಡ್ರು, ನಾನು ಮೋಟ್ರ್ ಕೆಲಸನೇ, ಮೋಟ್ರನ್ನ ಕಲಿಬೇಕು ಅಚ್ಚುಕಟ್ಟಿಗೆ ಅಂದ್ಬಿಟ್ಟು. ಅದು ತುಂಬ ಇಷ್ಟ ಆಯಿತು. ಲಾಸ್ಟಲ್ಲಿ ಬರುವಾಗ ಸ್ವಲ್ಪ ಫೀಲಿಂಗ್ ಆಗುತ್ತೆ, ಇದಕ್ಕೆ 1 ತಿಂಗಳಿಂದ ಒಂದೇ ಜಾಗದಲ್ಲಿದ್ದ ಫ್ರೆಂಡ್ಸ್ಗಳು, ಅವ್ರ ಹುಡುಗರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹಣ ಮರಿಬೇಡಗಣ ಅಂತ ಎಲ್ಲ ಹೇಳಿದ್ರು. ನಾನು ಫ್ರೆಂಡ್ಸ್ಗಳನ್ನ ಮರಿಬೇಡಿ ಅಂದ್ಬಿಟ್ಟು, ಏನಾದ್ರು ಪ್ರಾಬ್ಲಮ್ ಇತ್ತು ಫೋನ್ ಮಾಡಿ, ನಂಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ.

0: ಒಂದಷ್ಟು ಕಾಂಟ್ಯಾಕ್ಟ್ ನಾಗರಾಜ್ ಸರ್ ಅವ್ರು ಮಾಡಿ, ನಾನು ಇವಾಗಲೂ ನಾಗರಾಜ್ ಸರ್ನ ಕಾಂಟ್ಯಾಕ್ಟ್ ಮಾಡ್ತಿರ್ತೀನಿ. ಆದರೆ ಅವ್ರ ದಿನ ಅವರು ಮಾಡೋಂಥ ಕೆಲಸನ ಸ್ಟೇಟಸ್ಗೆ ಹಾಕತ್ತಿರ್ತಾರೆ, ನೋಡ್ತಿರ್ತೀನಿ, ತುಂಬ ಖುಷಿಯಾಗುತ್ತೆ. ಅವ್ರು ಮತ್ತೆ ಕೆಂಚಿನಳ್ಳಿ ಬಂದಾಗ ಮತ್ತೆ ಹೋಗಿ ಮೀಟ್ ಆಗಬೇಕು. ಮೊನ್ನೆ ಹೋಗಿದ್ದೆ, ಅವ್ರು ಇನ್ನೂ ಬಂದಿರಲಿಲ್ಲ. ನಾನು ನಾಳೆ ಅಲ್ಲ ನಾಳಿದ್ದು ಒಂದೆರಡು ದಿವಸ ಬಿಟ್ಟು ಬಂದರೆ ಹೋಗ್ತೀನಿ ಮತ್ತೆ ಅವ್ರ ಮೀಟ್ ಮಾಡಲೇಬೇಕು. ನಾನು ನನಗೆ ಅವ್ರು ತಂಕಂಟ ತುಂಬ ಇಷ್ಟ, ಯಾಕಂತಂದರೆ ಎಷ್ಟು ಕಷ್ಟಪಡಿನಿ ಕೆಲಸ ಕಲಿಬೇಕು ಅಂತಂದರೆ ಅದನ್ನು ಅವ್ರು ಎರಡೇ ದಿನದಲ್ಲಿ ವೈಂಡಿಂಗ್ ವೈರ್ ಮಾಡ್ಕೊ ತೋರಿಸ್ಬಿಟ್ರು ನನಗೆ ಎರಡೇ ದಿನ. ಯಾಕಂದ್ರೆ ನಮಗೆ ಮೊದಲು ಟಚ್ ಇತ್ತಲ್ಲ ಮೋಟ್ರ್ ಬಿಚ್ಚೋದು, ಬಟ್ ಬಿಚ್ಚೋದು ನನಗೆ ಗೊತ್ತಾಯಿತು ಮೋಟ್ರ್ ಸ್ಲಾಟ್ಗೆ ವೈರ್ ಹೆಂಗೆ ಹೆಂಗೆ ಕುಣಿಸ್ಬೇಕು ಅಂತ ನೀಟಾಗಿ ಎರಡೇ ದಿನದಲ್ಲೇ ವೈಂಡಿಂಗ್ ಮಾಡಿದೆ. ಆದರೆ ನಾನು ಒಬ್ಬನೇ ಕಲೆ ದೊಡ್ಡ ಶಾಲಲ್ಲಿ ಎಲ್ಲರಿಗೂ ಕಲಿಸ್ಬೇಕು ಅವರು, ನಾನು ಒಬ್ಬನೇ ನಂಗೆ ಗೊತ್ತು ನಂಗೆ ಗೊತ್ತಂತ ನಾನು ಹೋಗಿ ನಿಂತು ಮಾಡೋಕ್ಕಾಗಲ್ಲ. ನನಗೂ ಹೇಳ್ಕೊಡ್ರು, ಅಲ್ಲಿರೋರ್ಗೆಲ್ಲ ಹೇಳ್ಕೊಟ್ಟು ಕಲಿಸ್ರು. ನಾನು ಈಗಲೂ ಅಷ್ಟೇ, ಅಲ್ಲಿಂದ ಕಲಿತಂತ ಉಪಯೋಗ ಮಾಡ್ಕೊಳ್ಳಿ, ದುರುಪಯೋಗ ಮಾಡಿಬಿಡಿ. ಕಲಿ ಆಸಕ್ತಿ ಇದ್ರೆ ಮಾತ್ರ ಹೋಗಿ ಆ ಜಾಗಕ್ಕೆ, ಸುಮ್ಮನೆ ಕಾಟಚಾರಕ್ಕೆ ಯಾರೂ ಬರೋಕ್ಕೆ ಹೋಗಬೇಡಿ ಆ ಜಾಗದಲ್ಲಿ. ಇರೋದಿತ್ತನಿಗೆ ಹೇಳ್ತೀನಿ ನಾನು, ಯಾಕಂದ್ರೆ ನಾನು ಓಪನಾಗಿ ಹೇಳ್ಬಿಡ್ತೀನಿ ಸರ್ ಸುಮ್ಮನೆ. ಯಾಕಂದರೆ ಕೆಲವ್ರು ಏನು ಮಾಡ್ತಾರೆ, ಮನೇಲಿ ಬೈತಾರೆ, ಅಲ್ಲಿ ಹೋಗಿ ಒಂದು ತಿಂಗಳು ಸ್ಪೆಂಡ್ ಮಾಡ್ಕೊ ಬರೋ, ಹಂಗೆ ಅನ್ಕೊ ಬರಬೇಡಿ, ಬರ್ತೀರಾ ಆಸಕ್ತಿಯಿಂದ ಕೆಲಸ ಕಲ್ತ್ಕೊಂಡೋಗಿ. ಒಂದು ತಿಂಗಳು ಏನಾಗಲ್ಲ, ನೀವು ಎಂಜಾಯ್ ಮಾಡೋದು ಇದೆಯಾ ಅದ ಕೆಲಸ, ಒಂದು ಕೈಲಿ ಕಲ್ತ್ಕೊಂಡ್ರೆ ಸಂಪನಿ ಒಂದು ಕೈಗೆ ಬಂದರೆ ಎಂಜಾಯ್ ಮಾಡೋದು ಎಲ್ಲಿಗೂ ಹೋಗಲ್ಲ, ಬರುತ್ತೆ. ಇದು ನನ್ನ ಪಾಲಿಸಿ.
1: ಹಾಗಿದ್ರೆ ತಾವು ಪ್ರಸ್ತುತ ಈ ತರಬೇತಿಯನ್ನು ಪಡ್ಕೊಂಡು ಪ್ರಸ್ತುತ ಈ ಒಂದು ಎಲೆಕ್ಟ್ರಿಕಲ್ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಸ್ವಉದ್ಯೋಗವನ್ನ ಮಾಡ್ತಾ, ಒಂದು ಆರ್ಥಿಕ ಸ್ವಾವಲಂಬನೆಯಲ್ಲಿ ಸ್ವಂತ ಕಾಲಿನ ಮೇಲೆ ತಮ್ಮ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಬರ್ತಾ ಇರೋದು, ತಮಗೆ ಎಷ್ಟು ಖುಷಿ ಇದೆ. ತರಬೇತಿಯ ಪಡ್ಕೊಂಡ ನಂತರ ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ.
0: ಬದಲಾವಣೆ ಅಂದ್ರೆ ಹೆಂಗೆ ಅಂದ್ರೆ ಸರ್, ನಾನು ತುಂಬಾ ಕಷ್ಟ ಅನ್ಭವಿಸ್ಬಿಟ್ಟಿದ್ದೀನಿ. ಹೆಂಗೆ ಅಂತಂದ್ರೆ ಸಪೋರ್ಟ್ ಇಲ್ಲ. ಯಾಕಂದ್ರೆ ಒಂದು ವ್ಯಕ್ತಿಗೆ ನಾನು ಮಾಡಬೇಕು ಅಂತ ಒಂದು ವೃತ್ತಿ ಮಾಡಬೇಕು, ಒಂದು ಕೆಲಸ ಮಾಡಬೇಕು, ನಾನು ಬೆಳಿಬೇಕು ಅಂದ್ರೆ ಸ್ವಲ್ಪ ಸಪೋರ್ಟ್ ಬೇಕೇ ಬೇಕು. ಯಾರ ಸಪೋರ್ಟ್ ಇಲ್ಲದೆ ಬೆಳಿಬೇಕಂದ್ರೆ ಭಾರಿ ಕಷ್ಟ. ಬಟ್ ನನಗಾಗ ನಾನು ಸ್ವಲ್ಪ ಹೇಳ್ದಲ್ಲ, ಇಲತ್ತಸುಗಳು ಮಾಡಿ ಸಾಲಗಾರನಾದಾಗ ನನ್ನೇ ಜನಗಳು ಏನಂದರು, ಏನು ಕೆಟ್ಟದಾರಿ ಕಲ್ತ್ಬಿಟ್ಟವನೆ, ಬ್ಯಾಡ ಬಿಟ್ಟದೆ, ತಂದೆ ತಾಯಿಗಳೇ ಬೋದ್ರು ಫೋನಲ್ಲಿ ಏನೋ ಆಪಲ್ಲಿ ದುಡ್ಡು ಸೋತಾನೆ ಅನ್ಕೊಂಡು, ಅವ್ರು ಎದುರಿಗೆ ಹಸುಗಳಲ್ಲಿ ಕೈ ಸುಡ್ರಿ ಅಂತ ನೋಡೋರೆ. ಬಟ್ ಅವರು ಜನಗಳು ಮಾತು ಕೇಳ್ಕೊಂಡು ಅವರು ಹಂಗೆ ಮಾಡಿಬಿಟ್ರು ಅನ್ಕೊಳ್ಳೆ. ನಾನು ಸೋರ್ಸ್ಕೊಂಡೆ, ತಡ್ಕೊಂಡೆ ಸುಮ್ಮನೆ, ಮನಸ್ಸಲ್ಲಿ ತಂದೆ ತಾಯಿಗಳು ತಾನೇ ಅನ್ಕೊಳ್ಳೆಬಿಟ್ಟು. ಅದಾದ ನಂತರ ಟ್ರೈನಿಂಗ್ ಮುಗಿಸ್ಕೊ ಬಂದ ಮೇಲೆ ಈಗ ಸುಮ್ಮ ಹಿಂಗೆ ಆಗೋದೆ, ಹಿಂಗೆ ಮೋಟ್ರಿಂಗ್ ಓಡ್ತಿಲ್ಲ ಅಕ್ಕಪ್ಪ ಅಂತ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ರೆ ರೈತರುಗಳು ಏನಾಗಿದೆ ಅಂತ ಕೇಳ್ತೀನಿ. ಅಪ್ಪ ಹಿಂಗೆ ಓಡ್ತಿಲ್ಲ ಅಂದರೆ ಏನು ಪ್ರಾಬ್ಲಮ್ ನೋಡ್ಕೊತೀನಿ, ನಾನು ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ ಸೊಲ್ಯೂಷನ್, ಫೀಸ್ ಹೋಗಿದ್ದೆ ನೋಡಿ ಫೀಸ್ ಹಾಕೊಳ್ತೀನಿ, ಅವ್ನಿಗೆ ಭಯ ಕಾಣಪ್ಪ ಅಂದರೆ ನಾವು ಹೋಗ್ತೀನಿ. ಹೋಗಿ ಒಂದು ಫೀಸ್ ಹಾಕೊಟ್ಟು ಬಂದ್ರೆ ನಾನು ಪೆಟ್ರೋಲ್ ಚಾರ್ಜ್ 100 ರೂಪಾಯಿ, ನಂಗೆ 100 ರೂಪಾಯಿ ಕೊಡ್ತಾರೆ. ಯಾರು 10 ರೂಪಾಯಿ ಕೊಡೋಲ್ಲ ಈಗಿನ ಕಾಲದಲ್ಲಿ, ನಾನು ಕೆಲಸ ಕಲ್ತಿರೋ ಅಂತ ಕೊಡೋದು. ಹಂಗೆ ಹಿಂಗೆ ಕೆಲಸ ಕಲ್ತ ಮೇಲೆ ಎಲ್ಲ ಫೋನ್ ಮಾಡ್ತಾರೆ, ಈ ಹುಡುಗ ಸೋಮು ವೈಂಡಿಂಗ್ ಮಾಡ್ತಾನೆ, ಮನೇಲೆ ಕೆಲಸ ಮಾಡ್ತದೆ, ಕೊಡ್ಬೋದು ಅಂತ ಎಲ್ಲ ಹೇಳ್ತಾರೆ. ಆದಷ್ಟು ಈಗ ನಾನು ಅಲ್ಲಿ ಬಂದಮೇಲೆ ಒಂದು 4 ಮೋಟ್ರ್ ವೈಂಡಿಂಗ್ ಮಾಡೀನಿ. ಅಂದರೆ ಇವಾಗ ಸ್ವಲ್ಪ ಮಳೆಗಾಲ ಅಲ್ವಾ, ಸ್ವಲ್ಪ ಮಳೆ, ಈಗ ಸ್ವಲ್ಪ ಮೋಟ್ರ್ ಕಮ್ಮಿ ಬೀಳೋದು, ಬೇಸಿಗೆ ಟೈಮ್ಗೆ ಆದರೆ ಮೋಟ್ರ್ಗಳು ಸಿಗಬಾಡ ಬರ್ತವೆ. ಈಗ ಆದಷ್ಟು ನಾವು ಏಕ ತುಂಬ ಒಂದು ದಿವಸಕ್ಕೆ ಎಲ್ಲರೂ ಬಳಸೋಕ್ಕಾಗಲ್ಲ, ಒಂದೊಂದಾಗ ಟಚ್ ಹೋಯ್ತಾ ಇರಬೇಕು, ಒಬ್ಬೊಬ್ಬರಾಗಿ ಪಬ್ಲಿಕ್ ಆಯ್ತಾ ಇರಬೇಕು, ಆಟೋಮೆಟಿಕ್ ಅದೇ ಕೆಲಸ ಇದ್ದೈತದೆ. ಆದರೆ ಒಂದೊಂದು ಏನಂದರೆ ಈ ಕೆಲಸದಲ್ಲಿ ಸೋಮವಾರಿತನ ಇರ್ಬಾರ್ದು. ಫೋನ್ ಬರ್ತಾ ಕೆಲಸ ನಾಳೆ ಬರ್ತೀನಿ ನಾಳೆದು ಬರ್ತೀನಿ ಅಂತ ಅವರು ರೈತನ ಕಾಯಿಸ್ಬಾರ್ದು, ಚೆಕ್ ಅಂತ ಹೋಗ್ತಿರ್ಬೇಕು. ಸೊಲ್ಯೂಷನ್ ಅವ್ನು ಹೇಳ್ ಟೈಮ್ಗೆ ಸರಿ ಸರ್ ಬರ್ತೀವಿ, ಇಲ್ಲ ಇಷ್ಟು ಬರ್ತೀವಿ ಅಂತ ಕಂಡೀಷನಾಗಿ ಹೇಳ್ಬೇಕು. ಇಲ್ಲ ಈಗ ಬರ್ತೀವಿ ಸರ್ ಅಂತ ಅವರು ಸುಳ್ಳು ಹೇಳ್ಬಿಡೋದು, ಅವ್ರು ನಾವು ಬರ್ತಾರೆ ಪಾಪ ಬೇರೆ ಕೆಲಸ ಬೂಬಿಡು ಅಂತ ಅಲ್ಲಿ ಕೂತಿರ್ತಾರೆ. ಹಂಗಲ್ಲ, ಈ ಟೈಮ್ಸ್ ಅವ್ರು ಅರ್ಥ ಮಾಡಿ ಹೇಳ್ಬಿಡ್ಬೇಕು, ನಮ್ಗೆ ಈ ಕೆಲಸದ ಮುಗಿಸ್ಬಿಟ್ಟು ಅಲ್ಲಿ ಬರ್ತೀವಿ ಅಣ್ಣ ಅಂತ ಹೇಳಿದಾಗ ಅವ್ರಿಗೂ ನಿಮ್ಗೆ ಬರ್ತದೆ. ಅದು ಬಿಟ್ಟು ಈಗ ಬರ್ತೀವಿ ಆಗ ಬರ್ತೀವಿ ಬಿಡು, ಅವ್ರನ್ನ ಕಾಯಿಸಕ್ಕೆ ಹೋಗ್ಬಿಡ್ದು, ಕೆಲಸದಲ್ಲಿ ಶಿಸ್ತಿರ್ಬೇಕು.
1: ಹಾಗಿದ್ರೆ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನದಾರ ಕೇಂದ್ರದಲ್ಲಿ 1,000 ರೂಪಾಯಿಗಳನ್ನ ಕೊಟ್ಟು ಈ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡ್ಕೊಂಡಿದ್ದು ತಮಗೆ ಉಪಯೋಗ ಅನ್ನಿಸ್ತಾ ಇಲ್ವಾ?
0: ತುಂಬ ಉಪಯೋಗ. ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ, ಸತ್ಯ ಹೇಳ್ತೀನಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ನಾನು ಅವತ್ತು ಅಲ್ಲಿ ಫಂಕ್ಷನಲ್ಲಿ ಇದೇ ಮಾತು ಹೇಳಿದೆ, ಈ ಸಂಸ್ಥೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅಂದ್ಬಿಟ್ಟು. ಮೊನ್ನೆ ಹೋಗಿ ಮಾತಾಡ್ಸ್ಕೊ ಬಂದೆ, ಹೋದ ತಕ್ಷಣ ಎಲ್ಲ ಖುಷಿಯಾಗಿ ಏನು ಮಾತು ಹೆಂಗೆ ರೆಸ್ಪಾನ್ಸ್ ಮಾಡ್ದಂದ್ರೆ, ನಾನು ಮಾಡೋ ಕೆಲಸ ಗ್ರೂಪಲ್ಲಿ ಒಂದೊಂದು ಹಾಕ್ತಿರ್ತೀನಿ, ಒಬ್ಬರಿಗೆ ಒಂದೊಂದೇ ಹಾಕೊಂಡು ಅಷ್ಟೇ ಜಾಸ್ತಿ ಆಗಲ್ಲ. ಎರಡು ಸಣ್ಣ ಎಲ್ಲ ನಾಕೋದ್ರೆ ಯಾರು ಮಾಡಿದ ಕೆಲಸ ಒಬ್ಬನೇ ಮಾಡ್ದೇನ ಅಂಬಿಟ್ಟು ಎಲ್ಲ ಗ್ರೂಪ್ ಹುಡುಗರು ಅಂತ ಇದಾಗ್ತಾರೆ. ಬೇಡ, ಮಾಡ್ತಿದ್ದೀನಿ ಸರ್, ಯಾಕಂದ್ರೆ ನನ್ನ ನೋಡಿ ಇನ್ನೊಬ್ಬ ಅಣ್ಣನೇ ಮಾಡ್ತಾನೆ, ನಾವು ಮಾಡ್ಬಾರ್ದು ಅಂತ ಅವ್ರ ಒಂದು ಇಬ್ರು ಮಾಡಲಿ, ಸುಮ್ಮನೆ ಅಲ್ಲಿ ಕಲ್ತ್ಕೊಬಂದ್ಬಿಟ್ಟು ಸುಮ್ಮನೆ ಮರ್ತ್ಬಿಡೋದಲ್ಲ, ಮಾಡಲಿ ಅಷ್ಟೇ, ಚೆನ್ನಾಗುತ್ತೆ ಜನರಲ್ಲಿ ಮಾಡ್ಬೋದು, ನಂಗೆ ತುಂಬ ಉಪಯೋಗ ಆಗುತ್ತೆ. ಇವಾಗ ಸದ್ಯದಲ್ಲಿ ನಾನು ಈಗ ಮನೇಲೇ ಮಾಡ್ತಿರೋದು ಕೆಲಸನ, ಯಾಕಂದ್ರೆ ನಂದು ಮೇನ್ ರೋಡಲ್ಲೇ ಮನೆ ಇರೋ ಗಂಟ ಮನೇಲೇ ಮಾಡ್ತೀನಿ. ಯಾಕಂದ್ರೆ ಸುಮ್ಮನೆ ಈಗ ಒಂದು ಮಳಿಗೆ ಮಾಡ್ಕೊಂಡು ಅದಕ್ಕೆ ಬೇರೆ ಬಾಡಿಗೆ ಕೊಟ್ಕೊಂಡು ಅಡ್ವಾನ್ಸ್ ಕೊಟ್ಕೊಂಡು ಅವೆಲ್ಲ ಬೇಕಾಗಿಲ್ಲ, ಸ್ವಂತ ಮನೆ. ಯಾಕಂದ್ರೆ ಕೆಲಸ ನೀಟಾಗಿದೆ, ಆ ರೈತರಿಗೆ ಕರೆಕ್ಟಾಗಿ ಕೆಲಸ ಕೊಡ್ತೀನಿ, ಮೋಟ್ರ್ ಅವ್ರು ಹೇಳ್ತಿ ಕೊಡ್ತೀನಿ, ಮನೆ ತಮ್ಮ ಹುಡ್ಕೋಬತ್ತಾರೆ, ಅಪ್ಪ ನಮ್ದು ಈಗ ಮೋಟ್ರಿಗೆ ಹೋಗೋದಕ್ಕಪ್ಪ. ಹಾಂ ಸರಿ ಸರ್ ಆಯ್ತು. ಈಗ ಲಿಫ್ಟಿಗೇಷನ್ ಎತ್ತಿ ಇಳ್ಕೋದಂದ್ರೆ ನನ್ನ ಜೊತೆಗೆ ಲೇಬರ್ಗಳು ಬೇಕು, ಅದ್ರ ಬದಲು ನೋಡವ ಒಂದೊಂದು ಸ್ವಲ್ಪ ದಿನ ಯಾವುದೋ ಅಮೌಂಟ್ ಇದು ಮಾಡ್ಕೊಂಡು ನಾನು ಸ್ವಲ್ಪ ರೆಡಿ ಮಾಡ್ತಿದ್ದೀನಿ. ಅಮೌಂಟ್ ಆಯ್ತು ಅಂದ್ರೆ ಓನಾಗಿ ನಾನೇ ಜೀಪ್ ಇಳಿಸ್ತೀನಿ, ಜೀಪ್ ಇಳಿಸ್ಬೇಕು, ಮೋಟ್ರ್ ನಾನೇ ಎತ್ತಿಲ್ಲಿ ಎಲೆಕ್ಟ್ರಿಕೇಷನ್ ಮಾಡ್ಕೊಂಡು ತಮಗೆ ಒಂದು ವೈಂಡಿಂಗ್ ಮಾಡಿ ನೀವು ಮತ್ತೆ ಇಳಿಸ್ಬೇಕು, ಹಂಗೆ ಮಾಡೋಂತ ಸ್ವಂತ ಮಾಡ್ಕೊಂಡು ಒಂದೊಂದಾಗ ಶಿಫ್ಟ್ ಮಾಡ್ತಾಯಿದ್ದೀನಿ.
1: ಹಾಗಿದ್ರೆ ಪ್ರಸ್ತುತ ದಿನದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕೆಂಚನಹಳ್ಳಿಯಲ್ಲಿರುವಂಥ ವಿವೇಕ ಗ್ರಾಮೀಣ ಜೀವನದಾರ ಕೇಂದ್ರದಲ್ಲಿ ಈ ಎಲೆಕ್ಟ್ರಿಷಿಯನ್ ತರಬೇತಿ ಜೊತೆಗೆ ಮೊಬೈಲ್ ರಿಪೇರಿ ಆಗಿರ್ಬೋದು, ಉದ್ಯೋಗ ಇಲ್ದಿರೋಂಥ ಯುವಕರಾಗಿರ್ಬೋದು ಅಥವಾ ಇನ್ನೊಬ್ಬರ ಹತ್ರ ಕೆಲಸ ಮಾಡ್ತಿರೋ ಯುವಕರಾಗಿರ್ಬೋದು, ಈ ತರಬೇತಿಗಳನ್ನು ಪಡ್ಕೊಳ್ಳೋದ್ರಿಂದ ಒಂದು ಸ್ವ ಉದ್ಯೋಗ ಮಾಡ್ಕೊಂಡು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ

0: ಸ್ವ ಉದ್ಯೋಗಿ ಆಗಲಿಕ್ಕೆ ಈ ತರಬೇತಿಗಳು ಎಷ್ಟು ಸಹಕಾರಿಯಾಗಿದೆ?
1: ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೆ. ನೀ ಆಸಕ್ತಿ ಇರೋರು ನೀಟಾಗಿ ಒಂದು ತಿಂಗಳಲ್ಲಿ ಟ್ರೈನ್ ಮುಗಿಸ್ಕೊ ಬಂದರೆ ಅಲ್ಲಿ ಬಂದು ಒಂದು 6-7 ತಿಂಗಳು ಒಂದು ವರ್ಷನೇ ಬೇರೆ ಕಡೆ ವರ್ಕ್ ಮಾಡ್ತಿದ್ದಾರೆ, ಸ್ವಂತ ಅವನೇ ಉದ್ಯೋಗ ಕಲ್ಪಿಸ್ಕೊಬಿಡ್ತಾನೆ ಇರೋದು ಹೇಳ್ತೀನಿ. ಯಾಕಂದ್ರೆ ಅಲ್ಲಿ ಬಂದ ತಕ್ಷಣ ಏಕ್ ನಾನು ಸ್ವಂತ ಉದ್ಯೋಗ ಮಾಡೋಕ್ಕಾಗಲ್ಲ, ಬಂಡವಾಳ ಬೇಕು. ಇನ್ನೂ ಕಲಿ ತುಂಬ ಇರುತ್ತೆ, ಅಲ್ಲಿ ದಾರಿ ತೋರಿಸ್ಕೊಡ್ತಾರೆ ಹೋಗಿ ಅಂತ. ಮುಂದೆ ನಾವು ಅಡ್ರೆಸ್ ಎಲ್ಲ ತಿಳ್ಕೊಬೇಕು. ಅಲ್ಲಿ ಬಂದು ನಾವು ನೀಟಾಗಿ ಬೇರೆ ಕಡೆ ಒಂದು ವರ್ಷ ಒಂದು 6 ತಿಂಗಳು

0: ಉದ್ಯೋಗ ಮಕ್ಕಳು ಪುಸ್ಕೋಬೋದು. ನಾವು ಹೋದಾಗ ಸ್ಪೋಕನ್ ಇಂಗ್ಲೀಷ್ ಇತ್ತು, ಮೊಬೈಲ್ ಟ್ರೈನಿಂಗ್ ಇತ್ತು, ನಮ್ಮದು ಎಲೆಕ್ಟ್ರಿಷಿಯನ್ ಇತ್ತು, ಅಷ್ಟು ಟ್ರೈನಿಂಗ್ ನಡೀತಾ ಇತ್ತು. ನಮ್ಮ ಹುಡುಗರು ಒಂದಿಬ್ಬರು ಹೇಳವ್ರೆ, ಅವ್ರಿಗೆ ಹೇಳಿದ್ದೀನಿ ಅಣ್ಣ ನಾನು ಹೋಗ್ತೀನಿ ಕಣ ನಿನಗೆ ಅಂತ ಕಳಿಸ್ಕೊಡ್ತೀನಿ. ಅದ್ರದ್ದೇನು ಅಬ್ಜೆಕ್ಷನ್ ಇಲ್ಲ. ನಮ್ಮ ಕಡೆ ಹುಡುಗರು ಪಾಪ ಇಬ್ಬರು ಆಸಕ್ತಿ ಇದ್ದಾರೆ. ಅವರು ಮೊದಲು ಕ್ರಿಕೆಟ್ ಗಿಕೆಟ್ ಆಡ್ಕೊಂಡು ತಿರುಗಿಕೊಂಡು ಮಾಡದಲ್ಲಿ ನಿಂತಿದ್ರು. ಅವರು ಹೆಲ್ಪರಾಗಿ ಹೋಯ್ತಿದ್ರು. ಇನ್ನೂ ಅವ್ರಿಗೆ ಇನ್ನೂ ಮೋಟ್ರು ಹೆಂಗೆ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಅವ್ರೊಂದಿಗೆ ಜೀಪ್ ಹೊಂದ್ಕೆ ಹೋಗೋದು, ಅಂಗಡಿ ಒಳಗೆ ಏನು ಕೆಲಸ ಕೊಟ್ಟಿಲ್ಲ ಅವ್ರಿಗೆ, ಜೀಪಲ್ಲಿ ಹೆಲ್ಪರಾಗಿ ಹೋಯ್ತಿರೋ ಅವರು. ಅವ್ರು ಅಂದರು ಅಣ್ಣ ನೀವು ಟ್ರೈನಿಂಗ್ ಮುಗಿಸ್ಕೊಂಡ್ಮೇಲೆ ಹಂಗೆ ಹೇಳೋಣ, ನಾನು ಹೋಗ್ತೀನಿ ಅಂತಂದರು. ಕಳಿಸ್ಕೊಡ್ತೀನಿ ಇಬ್ಬರನ್ನ. ಪಾಪ ಅವ್ರು ಕಲ್ತಿಗೆ ಬರಲಿ, ನಾನು ಕಲ್ತಿನಬಿಟ್ಟು ಹೊಟ್ಟೆ ಕಿಚ್ಚಿಬಿಡ್ಬಾರ್ದು. ನನಗೆ ಇನ್ನೊಬ್ಬ ಬೆಳಿಬೇಕು, ಇನ್ನೊಬ್ಬ ಇದ್ರೆ 10 ಜನ ಬೆಳೀಲಿ, ಅವರು ಸ್ವಂತ ಉದ್ಯೋಗ ಆಗಬೇಕು. ಈಗ ನಾವು ಫ್ರೆಂಡಿಗೆ ಫೋನ್ ಮಾಡ್ತೀನಿ, ಇವರು 100 ರೂಪಾಯಿ ಇದ್ರೆ ಕಳಿಸ್ಕೊಡ್ತೀನಿ, ಇದ್ರೇನ ಕಳಿಸ್ಕೊಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ಈಗ ಉದ್ಯೋಗ ಇದ್ರೆ ಕಳಿಸ್ಕೊಡ್ತಾನೆ. ಈಗ ನಾನಾದರೂ ಅಷ್ಟೇ, ಕೆಲಸ ಇಲ್ಲದ್ರೆ ಯಾರು ದುಡ್ಡು ಕೊಡೋಲ್ಲ. ಈಗ ನಾನು ಕೆಲಸ ಮಾಡ್ತೀನಿ, ಅನಿವಾರ್ಯತೆ ಕರೆಕ್ಟಾಗದವನ ಹತ್ರ ಕೆಲಸ ಅದಂತ ಕಾಸು ಕೊಡ್ತಾರೆ, ಇದ್ರೆ ಕೊಡೋಲ್ಲ. ಈಗ ನಾನು ಕೆಲಸ ಮಾಡಿ, ನೀವು ಹಣ ಕೆಲಸ ಮಾಡಿದ್ರೆ ಕಾಸು ಕೊಡೋದ್ರೆ ಡೈರೆಕ್ಟಾಗಿ ಕೊಡ್ತಾರೆ. ಕೆಲಸನೂ ಮಾಡಿದೆ ಏನು ಮಾಡಿದೆ ಹಣ ಕಾಸು ಕೊಡೋದ್ರೆ ಯಾರು ಕೊಟ್ಟರು? ಅಲ್ಲಿಂದ ಬಂದಮೇಲೆ ಈಗ ನನಗೆ ಧೈರ್ಯ ಏನು ಗೊತ್ತಾ, ಕೆಲಸ ಮಾಡ್ತೀನಿ, ಸಂಪನ್ನ ಮಾಡ್ತೀನಿ, ಧೈರ್ಯದ ನನ್ನ ಫ್ಯಾಮಿಲಿ ನನ್ನ ಮಕ್ಕಳು ಚೆನ್ನಾಗಿ ಸಾಕ್ತೀನಿ ಅಷ್ಟೇ.
1: ಬಹಳ ಸಂತೋಷ ಸಣ್ಣ ಸ್ವಾಮಿ ಅವರೇ ಇಷ್ಟೊತ್ತು ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದಂಥ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ತಮ್ಮ ಒಂದು ಆಸಕ್ತಿಯಂತೆ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡೆದು ಆ ತರಬೇತಿಯಲ್ಲಿ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಜ್ಞಾನವನ್ನು ತಾವು ಪಡ್ಕೊಂಡು ಪ್ರಸ್ತುತ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಬರ್ತಿರೋದು ಕುರಿತು, ಈ ತರಬೇತಿಯಿಂದ ತಮಗೆ ಏನೆಲ್ಲ ಜ್ಞಾನ ಗಳಿಕೆಯಾಗಿದೆ ಅನ್ನೋದು ಕುರಿತು, ತಾವು ಕೊಟ್ಟಂಥ ಫೀಸ್ಗೆ ಈ ತಾವು ಪಡ್ಕೊಂಡಂಥ ತರಬೇತಿಗೆ ಎಷ್ಟೆಲ್ಲ ಒಂದು ಅನುಕೂಲ ಆಗಿದೆ ಅನ್ನೋದು ಕುರಿತು, ಈ ತರಬೇತಿಯನ್ನು ಪಡ್ಕೊಳ್ಳೋದ್ರಿಂದ ಸ್ವಉದ್ಯೋಗ ಮಾಡಿಕೊಂಡು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಯುವಕರಿಗೆ ಈ ತರಬೇತಿಗಳು ಎಷ್ಟೆಲ್ಲ ಅನುಕೂಲಕಾರಿ ಆಗಿದೆ ಅನ್ನೋದು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬುರುದ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್. ನಿಮಗೂ ಅಷ್ಟೇ ತುಂಬುರುದ ಧನ್ಯವಾದಗಳು. ಹಾಗೂ ನಾನಲ್ಲಿ ಸಂಸ್ಥೆಗೆ ಟ್ರೈನಿಂಗ್ ಹೋದಾಗ ಎಲ್ಲರಿಗೂ ಅಷ್ಟೇ ಸರ್, ಅಲ್ಲಿಂದ ಸಿಬ್ಬಂದಿ ವರ್ಗದವ್ರಿಗೂ ಅಷ್ಟೇ, ಸರ್ಗೂ ಅಷ್ಟೇ, ಎಲ್ಲರಿಗೂ ಚಿರಋಣಿ. ಈ ಸಂಸ್ಥೆಯಲ್ಲಿ ಬಡವ್ರ ಮಕ್ಕಳು ಬಡವರು ಕಲಿತು ಬೆಳೆದಂಥದ್ದು ತುಂಬ ಇದೆ. ಆದಷ್ಟು ನಾನೊಂದು ಕಿವಿ ಮಾತು ಹೇಳ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಸಂಸ್ಥೆಯಲ್ಲಿ ತುಂಬಾ ಸಹಾಯ ಇದೆ, ಒಕ್ಕಲಿರಿ, ನೀವು ಬೆಳೆಯಿರಿ, ಜೊತೆಲಿರೋರನ್ನು ಬೆಳೆಸಿ.
1: ಪ್ರಿಯ ಕೇಳಿದ್ರೆ ಇದುವರೆಗೂ ನೀವು ಕೇಳ್ತಾ ಇದ್ರೆ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡುತ್ತಿರುವ ಯಶಗಾಥೆ ಕುರಿತು ಇದುವರೆಗೂ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಂಥವರು ಶ್ರೀಯುತ ಸಣ್ಣಸ್ವಾಮಿ ಅವರು. ಇದಾಗಿತ್ತು ಇವತ್ತಿನ ನಮ್ಮ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಎಸ್ವಿವೈಎಂನ ವಿಆರ್ಎಲ್ಸಿ ಕೆಂಚಿನ ಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೆಲ್ಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಶ್ರೀಯುತ ಸಣ್ಣಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಭೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು.
2: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
3: ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೇಳುಗರೆ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಸೆಪ್ಟೆಂಬರ್ ತಿಂಗಳ 9ನೇ ತಾರೀಕಿನ ಬುಧವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನ ತಿಳಿಯೋಣ. ರೈತರ ಅಳಲಿಗೆ ಮುಖ್ಯಮಂತ್ರಿ ಕಿವಿ. ಕಾವೇರಿ ನೀರು ರಾಜ್ಯದ ವಾದಕ್ಕೆ ಸಿಗದ ಮನ್ನಣೆ. ಅಂಬಾಪುರಕ್ಕೆ ಬಂದ ಕಾಡಾನೆಗಳು. ಕ್ರೀಡೆ ವಿಶ್ವಭಾರತಿ ವಿದ್ಯಾರ್ಥಿಗಳ ಸಾಧನೆ. ಮೃಗಾಲಯದಲ್ಲಿ ಕಾಡು ಹಬ್ಬ. ಶಿಕ್ಷಕರ ಕರ್ತವ್ಯ ಶಾಲೆಗೆ ಸೀಮಿತಗೊಳಿಸಿ. ಲೋಡ್ ಶೆಡ್ಡಿಂಗ್ ಇಲ್ಲ, ಸಚಿವ ಜಾರ್ಜ್. ಅರಣ್ಯ ಸಿಬ್ಬಂದಿ ಮೇಲೆ ಚಿರತೆ ದಾಳಿ. ಯುಪಿಐ ವ್ಯಾಪ್ತಿ ಹಿಗ್ಗಿಸಲು ಕರೆ. ತೈಲ ಬೆಲೆ ಏರಿಕೆ, ಸೆನ್ಸೆಕ್ಸ್ ಕುಸಿತ. ಆಗಸ್ಟ್ನಲ್ಲಿ ನೇಮಕಾತಿ 14% ಏರಿಕೆ. ಕ್ವಾರ್ಟರ್ ಫೈನಲ್ಗೆ ಚುರ ಲಗ್ಗೆ. ಶಮಿ ಮುಖೇಶ್ ಭರ್ಜರಿ ಬೌಲಿಂಗ್. ವಿಶಾ ಅಶ್ವಿಗೆ ಅಗ್ರಸ್ಥಾನ. ಆಕೆ ಪಟುಗಳಿಗೆ ಮತ್ತೆ ನೀಲಿ ಪೋಷಾಕು. ರಿತೀಶ್ ಆಲ್ರೌಂಡರ್ ಆಟದ ಸೊಬಗು. ಹಾಕಿ, ಭಾರತಕ್ಕೆ ಮಣಿದ ಕೊರಿಯಾ. ತನಿಷ್ಕ ವಿಶಾಲ್ಗೆ ಪ್ರಶಸ್ತಿ. ಪ್ರಮುಖಾಂಶಗಳ ವಿವರಣ. ರೈತರ ಅಳಲಿಗೆ ಮುಖ್ಯಮಂತ್ರಿ ಕಿವಿ. ಬೆಂಗಳೂರು ನಗರದ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ಮಂಗಳವಾರ ಬೆಳಗ್ಗೆ ದಿಢೀರ್ ಭೇಟಿ ನೀಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರೈತರು, ಕೂಲಿ ಕಾರ್ಮಿಕರು, ಹಮಾಲರು, ವರ್ತಕರ ಸಮಸ್ಯೆಗಳನ್ನು ಆಲಿಸಿದ್ದಲ್ಲದೆ ತಕ್ಷಣವೇ ಪರಿಹಾರ ಕಲ್ಪಿಸಿದ್ದೇನೆ ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಪರಿಶೀಲನೆ ವೇಳೆ ಮಾರುಕಟ್ಟೆ ನಿರ್ವಹಣೆಯಲ್ಲಿ ಹಲವು ಲೋಪಗಳನ್ನು ಕಂಡ ಅವರು ಅಧಿಕಾರಿಗಳನ್ನು ತಾರಾಟೆಗೆ ತೆಗೆದುಕೊಂಡಿದ್ದರು. ತಕ್ಷಣವೇ ಕ್ರಮ ಕೈಗೊಳ್ಳದಿದ್ದರೆ ಅಮಾನತ್ತು ಮಾಡುತ್ತೇನೆ. ಅಕ್ರಮಗಳನ್ನು ನಿಲ್ಲಿಸದೇ ಇದ್ದರೆ ಅದನ್ನು ಮಟ್ಟ ಹಾಕುವುದು.

0: ಸಾಗಿಸುತ್ತಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ.
1: ಕಾವೇರಿ ನೀರು ರಾಜ್ಯದ ವಾದಕ್ಕೆ ಸಿಗದ ಮನ್ನಣೆ. ನವದೆಹಲಿ ತಮಿಳುನಾಡಿಗೆ ಪ್ರತಿದಿನ 6,000 ಕ್ಯೂಸೆಕ್ಸ್ ಕಾವೇರಿ ನೀರನ್ನು ಕರ್ನಾಟಕ ಹರಿಸಬೇಕು ಎಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮಂಗಳವಾರ ನಿರ್ದೇಶನ ನೀಡಿದೆ. ಸಮಿತಿಯ ಅಧ್ಯಕ್ಷ ವಿನೀತ್ ಗುಪ್ತಾ ಅಧ್ಯಕ್ಷತೆಯಲ್ಲಿ ಬೆಳಗ್ಗೆ ಸಭೆ ನಡೆಸಿದ ಕಾವೇರಿ ನೀರು ನಿಯಂತ್ರಣ ಸಮಿತಿಯು ಉಭಯ ರಾಜ್ಯಗಳ ವಾದ ಅಲಿಸಿ ನೀರು ಬಿಡುಗಡೆಗೆ ಶಿಫಾರಸು ಮಾಡಿತು. ಪ್ರಾಧಿಕಾರದ ಅಧ್ಯಕ್ಷ ಎಸ್ಕೆ ಹಲ್ದಾರ್ ಅಧ್ಯಕ್ಷತೆಯಲ್ಲಿ ಮಧ್ಯಾಹ್ನ ಸಭೆ ನಡೆಸಿದ ಪ್ರಾಧಿಕಾರವು ಸಮಿತಿಯ ಶಿಫಾರಸನ್ನು ಎತ್ತಿದ್ದು ಅದರಂತೆ ಬುಧವಾರ ಬೆಳಗ್ಗೆ 8 ಗಂಟೆಯಿಂದ ಅನ್ವಯವಾಗುವಂತೆ ಕರ್ನಾಟಕವು 15 ದಿನ 7.77 ಟಿಎಂಸಿ ಅಡಿ ನೀರು ಹರಿಸಬೇಕಿದೆ. ಅಂಬಾಪುರಕ್ಕೆ ಬಂದ ಕಾಡಾನೆಗಳು. ಅಂಬಾಪುರ ಗ್ರಾಮದಲ್ಲಿ ಮಂಗಳವಾರ ಬೆಳಗಿನ ಜಾವ 2 ಕಾಡಾನೆಗಳು ಗ್ರಾಮಕ್ಕೆ ನುಗ್ಗಿ ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿವೆ. ಗ್ರಾಮದ HMS ಪೆಟ್ರೋಲ್ ಬಂಕ್ ಆವರಣಕ್ಕೆ ನುಗ್ಗಿದ ಕಾಡಾನೆಗಳು ಅಲ್ಲಿದ್ದ ಆಟೋವೊಂದನ್ನು ಜಖಂಗೊಳಿಸಿದವು. ಬಂಕೆ ಹಾಕಿದ್ದ ಶೆಡ್ನ ಶೀಟ್ಗಳಿಗೂ ಹಾನಿ ಮಾಡಿವೆ. ಈ ದೃಶ್ಯಗಳು CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕ್ರೀಡೆ ವಿಶ್ವಭಾರತಿ ವಿದ್ಯಾರ್ಥಿಗಳ ಸಾಧನೆ. HD Kote ಪದವಿ ಪೂರ್ವ ಕಾಲೇಜುಗಳು ತಾಲೂಕು ಮಟ್ಟದ ಕ್ರೀಡಾಕೂಟದ ವಿವಿಧ ಸ್ಪರ್ಧೆಗಳಲ್ಲಿ ಪ್ರಶಸ್ತಿ ಪಡೆದ ಪಟ್ಟಣದ ವಿಶ್ವಭಾರತಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ಕಾಲೇಜು ಆಡಳಿತ ಮಂಡಳಿ ಸನ್ಮಾನಿಸಿ ಶುಭ ಹಾರೈಸಿದೆ. ಮೃಗಾಲಯದಲ್ಲಿ ಕಾಡು ಹಬ್ಬ. ಮೈಸೂರು ಇಲ್ಲಿನ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ಮೈಸೂರು ಗ್ರಾಹಕ ಪರಿಷತ್ತು ಹಾಗೂ ಆರ್ಟ್ಫಲ್ನೆಸ್ ಸಂಸ್ಥೆ ಸಹಯೋಗದಲ್ಲಿ ಮಂಗಳವಾರ ಕಾಡು ಹಬ್ಬ ಹಮ್ಮಿಕೊಳ್ಳಲಾಗಿತ್ತು. ಶಿಕ್ಷಕರ ಕರ್ತವ್ಯ ಶಾಲೆಗೆ ಸೀಮಿತಗೊಳಿಸಿ. ಹುಣಸೂರು ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಶಿಕ್ಷಕರ ಸೇವೆ ಶಾಲೆಗೆ ಸೀಮಿತಗೊಳಿಸಿ ಇತರೆ ಸರ್ಕಾರಿ ಕೆಲಸಗಳಿಗೆ ಪರ್ಯಾಯ ನೇಮಕಾತಿ ಮಾಡಿಕೊಳ್ಳುವುದರಿಂದ ಮಕ್ಕಳಲ್ಲಿ ಕಲಿಕಾ ಮಟ್ಟ ಉತ್ತಮವಾಗಲಿದ್ದು ಈ ಬಗ್ಗೆ ಮುಂದಿನ ಸದನದಲ್ಲಿ ಮುಖ್ಯಮಂತ್ರಿ ಗಮನ ಸೆಳೆಯಲಾಗುವುದು ಎಂದು ಶಾಸಕ GD ಹರೀಶ್ ಗೌಡರವರು ಭರವಸೆ ನೀಡಿದ್ದಾರೆ. ಶ್ಮಶಾನಕ್ಕೆ ಜಾಗ ಮೂಲಸೌಕರ್ಯ ಕಲ್ಪಿಸಿ. ಸರಗೂರು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದ ದಲಿತ ಸಂಘರ್ಷ ಸಮಿತಿ ಸರಗೂರು ತಾಲೂಕು ಶಾಖೆಯಿಂದ ಮಂಗಳವಾರ ಗ್ರೇಟು ತಹಶೀಲ್ದಾರ್ ಪರಶಿವಮೂರ್ತಿರವರಿಗೆ ಮನವಿ ಸಲ್ಲಿಸಲಾಯಿತು. ಸಮಿತಿ ತಾಲೂಕು ಸಂಚಾಲಕ ಶಿವಶಂಕರ್ ಮಾತನಾಡಿ, ಹಲವು ವರ್ಷಗಳಿಂದ ಪರಿಶಿಷ್ಟ ಜಾತಿ ಸಮುದಾಯದವರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಗ್ರಾಮಗಳಲ್ಲಿ ರಸ್ತೆ, ಕುಡಿಯುವ ನೀರು, ಸ್ಮಶಾನಕ್ಕೆ ಜಾಗ ಸೇರಿದಂತೆ ಹಲವು ಸಮಸ್ಯೆಗಳಿದ್ದು ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ರಮ ಕೈಗೊಳ್ಳದಿರುವುದು ಬೇಸರದ ಸಂಗತಿ ಎಂದರು. ಲೋಡ್ ಶೆಡ್ಡಿಂಗ್ ಇಲ್ಲ, ಸಚಿವ ಜಾರ್ಜ್. ಬೆಂಗಳೂರು ರಾಜ್ಯದ ಯಾವುದೇ ಭಾಗದಲ್ಲಿ ಲೋಡ್ ಶೆಡ್ಡಿಂಗ್ ಮಾಡುತ್ತಿಲ್ಲ. ಬೇಡಿಕೆ ಹೆಚ್ಚಾಗುತ್ತಿರುವುದರಿಂದಾಗಿ ವಿದ್ಯುತ್ ಖರೀದಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಂಧನ ಸಚಿವ KJಾರ್ಜ್ ರವರು ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನ ಶೃಂಗಸಭೆ ಅಂಗವಾಗಿ ಮಂಗಳವಾರ ಆಯೋಜಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಕಾರ್ಮಿಕ ಸಂಹಿತೆಗೆ ವಿರೋಧ. ಬೆಂಗಳೂರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 4 ಕಾರ್ಮಿಕ ಸಂಹಿತೆಗಳನ್ನು ತಕ್ಷಣವೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ಇಲ್ಲಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಲಾಯಿತು. ಅರಣ್ಯ ಸಿಬ್ಬಂದಿ ಮೇಲೆ ಚಿರತೆ ದಾಳಿ. ದಾವಣಗೆರೆ ತಾಲೂಕಿನ ಹನಗೋಡು ಗ್ರಾಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಅಪಘಾತದಲ್ಲಿ ಗಾಯಗೊಂಡಿದ್ದ ಅಂದಾಜು 5 ವರ್ಷದ ವಯಸ್ಸಿನ ಗಂಡು ಚಿರತೆಯೊಂದು ರಕ್ಷಣೆಗೆ ಬಂದಿದ್ದ ಅರಣ್ಯ ಇಲಾಖೆಯ ಸಿಬ್ಬಂದಿ ಮೇಲೆ ಮಂಗಳವಾರ ಬೆಳಗ್ಗೆ ದಾಳಿ ನಡೆಸಿ ಗಾಯಗೊಳಿಸಿದ. UPI ವ್ಯಾಪ್ತಿ ಹಿಗ್ಗಿಸಲು ಕರೆ. ಮುಂಬೈ ದೇಶದ ಫಿನ್ಟೆಕ್ ವ್ಯವಸ್ಥೆಯ ಭಾಗಿಯಾಗುವವರು ಏಕೀಕೃತ ಪಾವತಿಯ ವ್ಯವಸ್ಥೆಯ ವ್ಯಾಪ್ತಿಯನ್ನು ಜಾಗತಿಕ ಮಟ್ಟದಲ್ಲೂ ಹೆಚ್ಚಿಸಬೇಕು. ಅದನ್ನು ಬೇರೆ ದೇಶಗಳ ವ್ಯವಸ್ಥೆಗಳ ಮೇಲೆ ಬೆಸೆಯಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿರವರು ಕರೆ ನೀಡಿದ್ದಾರೆ. ಹೀಗೆ ಮಾತನಾಡುವ ಮೂಲಕ ದೇಶಗಳಲ್ಲಿ ವಾಸಿಸುತ್ತಿರುವ ಭಾರತದ ಮೂಲದವರನ್ನು ತಾಯ್ನಾಡಿಗೆ ಹಣ ರವಾನೆ ಮಾಡುವಾಗ ಆಗುವ ವೆಚ್ಚವನ್ನು ತಗ್ಗಿಸಲು ನೇರವಾಗಬೇಕು ಎಂದು ಅವರು ಹೇಳಿದ್ದಾರೆ. ಆಗಸ್ಟ್ನಲ್ಲಿ ನೇಮಕಾತಿ 14% ಏರಿಕೆ. ಮುಂಬೈ ಆಗಸ್ಟ್ ತಿಂಗಳಲ್ಲಿ ದೇಶದ ಕಚೇರಿಗಳಲ್ಲಿ ಕೆಲಸ ಮಾಡುತ್ತಿರುವ ವೃತ್ತಿಪರರ ನೇಮಕಾತಿ ಪ್ರಮಾಣವು 14% ಹೆಚ್ಚಳವಾಗಲಿದೆ ಎಂದು ನೌಕರಿ ಕಾಮ್ ವರದಿ ಹೇಳಿದೆ. ವಾಹನ ಉದ್ಯಮ, ಆರೋಗ್ಯ ಸೇವೆ ಮತ್ತು ರಿಟೇಲ್ ವಲಯಗಳಲ್ಲಿ ನೇಮಕಾತಿ ಹೆಚ್ಚಳವು ಒಟ್ಟಾರೆ ನೇಮಕಾತಿ ಏರಿಕೆಯಾಗುವುದಕ್ಕೆ ಕಾರಣವಾಗಿದೆ. ತೈಲ ಬೆಲೆ ಏರಿಕೆ, ಸೆನ್ಸೆಕ್ಸ್ ಕುಸಿತ. ಮುಂಬೈ ಕಚ್ಚಾ ತೈಲದ ಬೆಲೆ ಏರಿಕೆ ಹಾಗೂ ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷವು ಹೂಡಿಕೆದಾರರ ಉತ್ಸಾಹಕ್ಕೆ ತಣ್ಣೀರು ಎರಚಿದ ಪರಿಣಾಮವಾಗಿ ಷೇರುಪೇಟೆ ಸೂಚ್ಯಾಂಕಗಳಾದ ಸೆನ್ಸೆಕ್ಸ್ ಮತ್ತು ನಿಫ್ಟಾ ಮಂಗಳವಾರದ ವಹಿವಾಟಿನಲ್ಲಿ ಕುಸಿದು ಬ್ಲೂಚಿಪ್ ಕಂಪನಿಗಳಾದ ICICI ಬ್ಯಾಂಕ್, HDFC ಬ್ಯಾಂಕ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀನ ಷೇರುಗಳ ಮಾರಾಟ ಕೂಡ ಸೂಚ್ಯಾಂಕದ ಕುಸಿತ

0: ಕಾರಣವಾಯಿತು. ಕ್ವಾರ್ಟರ್ ಫೈನಲ್ಗೆ ಜುರೈ ಲಗ್ಗೆ ನ್ಯೂಯಾರ್ಕ್ ಅಗ್ರ ಶ್ರೇಯಾಂಕದ ಅಲೆಕ್ಸಾಂಡರ್ ಜುರೈರ್ ಅವರು ನೇರ ಸೆಟ್ಟುಗಳ ಗೆಲುವಿನೊಡನೆ ಅಮೆರಿಕ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಹಾಕಿದರು. ಮಹಿಳೆಯರ ಸಿಂಗಲ್ಸ್ನಲ್ಲಿ ಮಾಜಿ ಚಾಂಪಿಯನ್ ಕೋಕೋ ಗಾಫ್ ಎರಡನೇ ಶ್ರೇಯಾಂಕದ ಎಲೆನಾ ರಿಪಾಕಿನಾರ್ ಅವರು ಮುಂದಿನ ಸುತ್ತಿಗೆ ದಾಪುಗಾಲು ಇಟ್ಟರು. ಶಮಿ ಮುಕೇಶ್ ಭರ್ಜರಿ ಬೌಲಿಂಗ್. ಚೆನ್ನೈ ಸಣ್ಣ ಸ್ಪೆಲ್ಗಳಲ್ಲಿ ಬೌಲಿಂಗ್ ಮಾಡಿದ ವೇಗಿ ಮೊಹಮ್ಮದ್ ಶಮೀರ್ ಅವರು ಕೊಟ್ಟ ಪೆಟ್ಟಿಗೆ ದಕ್ಷಿಣ ವಲಯ ತಂಡದ ಬ್ಯಾಟಿಂಗ್ ವಿಭಾಗವು ತಡಬಡಿಸಿತು. ಇದರೊಂದಿಗೆ ದುಲೀಪ್ ಟ್ರೋಫಿ ಫೈನಲ್ ಪಂದ್ಯದ ಮೂರನೇ ದಿನವಾಟದ ಅಂತ್ಯಕ್ಕೆ ಪೂರ್ವ ವಲಯವು ಇನ್ನಿಂಗ್ಸ್ ಮುನ್ನಡೆ ಸನಿಹಕ್ಕೆ ಬಂದು ನಿಂತಿತು. ಸತತ ಎರಡು ದಿನಗಳ ಕಾಲ ಬ್ಯಾಟಿಂಗ್ ಮಾಡಿದ ಪೂರ್ವ ವಲಯವು ದಕ್ಷಿಣ ಇನ್ನಿಂಗ್ಸ್ನಲ್ಲಿ 708 ಬೃಹತ್ ಮೊತ್ತಕ್ಕೆ ಉತ್ತರವಾಗಿ ದಕ್ಷಿಣ ವಲಯವು 6 ವಿಕೆಟ್ಗೆ 242 ರನ್ ಗಳಿಸಿದೆ. ಪ್ರಥಮ ಇನ್ನಿಂಗ್ಸ್ ಮುನ್ನಡೆ ಗಳಿಸಲು ಇನ್ನು 466 ರನ್ ಗಳಿಸಬೇಕಿದೆ. ತಿಲಕ್ ವರ್ಮಾ ಮತ್ತು ಸಿವಿ ಮಿಲಿಂದ್ ಕ್ರೀಸ್ನಲ್ಲಿದ್ದಾರೆ. ದಿನದ ಆಟದ ಮುಕ್ತಾಯಕ್ಕೆ ಕೆಲವು ನಿಮಿಷಗಳು ಬಾಕಿ ಇದ್ದಾಗ ಶ್ರೇಯಸ್ ಗೋಪಾಲ್ ರವರು ಔಟ್ ಆದರು. ಆದ್ದರಿಂದ ಈಗ ವರ್ಮಾ ಬಿಟ್ಟರೆ ಬೇರೆ ಪರಿಣಿತರ ಬ್ಯಾಟರ್ಗಳು ಇಲ್ಲ. ಹಾಗೆ ಹಿಂದೂಸ್ತಾನ್ ಫ್ರೆಂಚ್ ಜಯಭೇರಿ. ಬೆಂಗಳೂರು ಸಂಘಟಿತ ಆಟವಾಡಿದ ಹಿಂದೂಸ್ತಾನ್ ಫ್ರೆಂಚ್ ಹಾಕಿ ಕ್ಲಬ್ ತಂಡವು KSHA ತಿರುವಾಂಕೂರ್ ಕಪ್ ರಾಜ್ಯ ಮಟ್ಟದ ಹಾಕಿ ಟೂರ್ನಿಯ ಪಂದ್ಯದಲ್ಲಿ ಮಂಗಳವಾರ 5-2 ಲಿಯೋ ಸ್ಪೋರ್ಟ್ಸ್ ಕ್ಲಬ್ ತಂಡವನ್ನು ಸೋಲಿಸಿತು. ವೀಕ್ಷಾ ಅರ್ಶಿವ್ಗೆ ಅಗ್ರಸ್ಥಾನ. ಮೈಸೂರು ಮಂಗಳೂರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ವೀಕ್ಷಾ ಹಾಗೂ ಶಿವಮೊಗ್ಗದ ಜವಾಹರ್ಲಾಲ್ ನೆಹರು ನ್ಯೂ ಇಂಜಿನಿಯರಿಂಗ್ ಕಾಲೇಜಿನ ಅರ್ಶಿವ್ ಗುಜ್ಜಾರ್ ಅವರು ಮಂಗಳವಾರ ಇಲ್ಲಿ ನಡೆದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ರಾಜ್ಯ ಮಟ್ಟದ 28ನೇ ಅಂತಾರಾಷ್ಟ್ರೀಯ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ನಲ್ಲಿ ಕ್ರಮವಾಗಿ ಮಹಿಳೆಯರು ಹಾಗೂ ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ಹಾಕಿ ಭಾರತಕ್ಕೆ ಮಣಿದ ಕೊರಿಯಾ. ಮೊಕ್ಕಿ ಅಮೋಘ ಆಟವಾಡಿದ ಹಾಲಿ ಚಾಂಪಿಯನ್ ಭಾರತ ತಂಡವು ಜೂನಿಯರ್ ಏಷ್ಯಾ ಕಪ್ ಹಾಕಿ ಟೂರ್ನಿಯ ಪಂದ್ಯದಲ್ಲಿ ಮಂಗಳವಾರ 7-4 ದಕ್ಷಿಣ ಕೊರಿಯಾ ತಂಡವನ್ನು ಮಣಿಸಿತು. ಆ ಮೂಲಕ ಸೆಮಿಫೈನಲ್ಗೆ ಇನ್ನಷ್ಟು ಹತ್ತಿರವಾಯಿತು. ಹಾಕಿ ಪಟುಗಳಿಗೆ ಮತ್ತೆ ನೀಲಿ ಪೋಷಾಕು. ನವದೆಹಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಆಡಲಿರುವ ಭಾರತ ಪುರುಷ ಮತ್ತು ಮಹಿಳೆಯರ ಹಾಕಿ ತಂಡದವರು ಮತ್ತೆ ನೀಲಿ ಬಣ್ಣದ ಪೋಷಾಕುಗಳನ್ನು ಧರಿಸಿದ್ದಾರೆ. ಇತ್ತೀಚೆಗೆ ನೆದರ್ಲ್ಯಾಂಡ್ ಬೆಲ್ಜಿಯಂನಲ್ಲಿ ನಡೆದ ವಿಶ್ವಕಪ್ ಹಾಕಿ ಟೂರ್ನಿಯಲ್ಲಿ ಭಾರತದ ಆಟಗಾರರು ಹಾಗೂ ಆಟಗಾರ್ತಿಯರಿಗೆ ಕೇಸರಿ ಬಣ್ಣದ ಪೋಷಾಕುಗಳನ್ನು ನೀಡಲಾಗಿತ್ತು. ಇದು ವಿವಾದಕ್ಕೂ ಕಾರಣವಾಗಿತ್ತು. ರಿತೀಶ್ ಆಲ್ರೌಂಡರ್ ಆಟದ ಸೊಬಗು. ಬೆಂಗಳೂರು ರಿತೀಶ್ ಭಟ್ಕಳ ರವರ ಆಲ್ರೌಂಡರ್ ಆಟದ ನೆರವಿನಿಂದ KSCA ಕಾರ್ಯದರ್ಶಿ ಇವೆಲ್ಲನ್ ತಂಡವು ಕ್ಯಾಪ್ಟನ್ ತಿಮ್ಮಪ್ಪಯ್ಯ ಸ್ಮಾರಕ ಕ್ರಿಕೆಟ್ ಟೂರ್ನಿಯಲ್ಲಿ ಛತ್ತೀಸ್ಗಢದ ವಿರುದ್ಧ ಬಿಗಿ ಹಿಡಿತ ಸಾಧಿಸಿತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ 7 ವಿಕೆಟ್ಗೆ 277 ರನ್ಗಳೊಂದಿಗೆ ಎರಡನೇ ದಿನದ ಆಟ ಆರಂಭಿಸಿದ ಕಾರ್ಯದರ್ಶಿ ಇವೆಲ್ಲನ್ ತಂಡವು 117 ಓವರ್ಗಳಲ್ಲಿ 8 ವಿಕೆಟ್ಗೆ 406 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತು. ತನಿಷ್ಕ ವಿಶಾಲ್ಕಿ ಪ್ರಶಸ್ತಿ. ಬೆಂಗಳೂರು ಉದ್ಯಮಕ ಆಟಗಾರ್ತಿ ಬೆಳಗಾವಿ ತನಿಷ್ಕ ಕಪಿಲ್ ಕಾಲಭೈರವರವರು BM ಶ್ರೀನಿವಾಸಯ್ಯ ಸ್ಮರಣಾರ್ಥ ಟ್ರೋಫಿಗಾಗಿ ನಡೆಯುತ್ತಿರುವ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಿಯಲ್ಲಿ 2ನೇ ಪ್ರಶಸ್ತಿ ಜಯಿಸಿದರು. ಇವರು 17 ವರ್ಷದವರೆಗಿನ ಮಹಿಳೆಯರ ಸಿಂಗಲ್ಸ್ನಲ್ಲಿ ಮಂಗಳವಾರ ಕಿರೀಟ ಮುಡಿಗೇರಿಸಿಕೊಂಡಿದ್ದರು. ಇವತ್ತಿನ ಶುಭಾಷಿತ. ಜ್ಞಾನವೇ ಜೀವನದ ಸುಖವನ್ನು ಹೆಚ್ಚಿಸುವ ಬೆಳಕಾಗಿದೆ. ಖಲೀಲ್ ಗಿಬ್ರಾನ್ ರವರು.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮವನ್ನ ಕೇಳಿದರೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಹಾಡು ಹಸ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಪೂಜಿಸಲಿ

ಅಸೆಯನ್ನೆಲ್ಲಿದೆ, ಬಾಡಿ ಹೋದ ಬಳ್ಳಿಯಿಂದ ಹೂ ಹರಳಬಲ್ಲೆ, ಮನಸ್ಸು ಕಂಡ ಆಸೆಯಲ್ಲ ಇಚ್ಛೆ ಯಾರು ಬಲ್ಲರು, ಕನಸಿನ

0: ಕೇಳುಗರೆ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
2: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ

0: ಒಗ್ಗೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
1: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ, ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು, ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು, ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೆ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು, ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
2: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
0: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
3: ಒಂದು ಚಿಕ್ಕ ನೈಜ ಕತೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆ್ಯಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ 1,000+ ಪ್ರಕರಣಗಳು ನಡೆಯುತ್ತಿವೆ.
1: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
3: ಅಂತಿಮ ಸಂದೇಶ: ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 9/9/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಇದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣ ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ ಚಂದ್ರ ಎಸ್ ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ಟಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಬೆಳಿಗ್ಗೆ 9:30 ರಿಂದ 12:30

ಐವತ್ತರವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀ ವಾಕ್ಭಾಷಾ ಶ್ರವಣ ತಜ್ಞರು, ಮಿಸ್ ಅಯನ ರಾಜ್ ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಪ್ರೀತಿಯ ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನ್ಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 19 ರೂಪಾಯಿ, ಸೌತೆಕಾಯಿ 19 ರೂಪಾಯಿ, ಎಂಸಿ 15 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 12 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 14 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಆಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 21 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 26 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 131 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಮಾಯೆಯೇ ಸರಸಿ,
4: ಮಾಯೆಯೇ ಸರಸಿ,
3: ನಿರ್ಗುಣ ಸತ್ವದಿಂದೇನು,
4: ನಿರ್ಗುಣ ಸತ್ವದಿಂದೇನು,
3: ಮಾಯೆ ಬಿಡೆ ಜಗವೆತ್ತ,
4: ಮಾಯೆ ಬಿಡೆ ಜಗವೆತ್ತ,
3: ಜೀವಕಥೆಯತ್ತ,
4: ಜೀವಕಥೆಯತ್ತ,
3: ಮೇಯವಲ್ಲದ ಮಹಿಮೆ,
4: ಮೇಯವಲ್ಲದ ಮಹಿಮೆ,
3: ಛಾಯೆಯ ಬ್ರಹ್ಮನದು,
4: ಛಾಯೆಯ ಬ್ರಹ್ಮನದು,
3: ತಾಯವಳು ನೀ ಮಗುವು ಮಂಕುತಿಮ್ಮ,
4: ತಾಯವಳು ನೀ ಮಗುವು ಮಂಕುತಿಮ್ಮ.
3: 145ನೆಯ ಮುಕ್ತಕ ಮಾಯೆಯನ್ನ ಕುರಿತು ಮತ್ತಷ್ಟು ವರ್ಣನೆ. ನಮಗೆ ಯಾವುದೇ ಒಂದು ವಸ್ತುವನ್ನು ತಗೊಂಡ್ರೂ ಕೂಡ ಅದರಲ್ಲಿ ಒಂದು ರೀತಿಯ ಸ್ವಾರಸ್ಯ ಇರಬೇಕು. ಸ್ವಾರಸ್ಯ ಇಲ್ಲದೆ ಹೋದರೆ ಏನಪ್ಪ ಏನು ಚೆನ್ನಾಗಿಲ್ಲ ಅಂತಲೇ ಅನಿಸ್ತಾ ಇರುತ್ತೆ. ಈಗ ಉದಾಹರಣೆಗೆ ಯಾವುದೋ ಒಂದು ಭಾಷಣ,

0: ಅದೊಂದು ಭಾಷಣ ನಾವು ಕೇಳಬೇಕು ಅಂತಂದರೆ ಯಾವಾಗ ನಾವು ಅದನ್ನು ಕೇಳ್ತೀವಿ? ಅದರಲ್ಲಿ ಏನೋ ಒಂದಷ್ಟು ಜೋಕ್ಸ್ ಇರಬೇಕು, ಏನೋ ಒಂದಷ್ಟು ಹಾಡಿರಬೇಕು, ಅಥವಾ ನಮ್ಮ ಮನಸ್ಸಿಗೆ ನಾಟೋ ರೀತಿಯಲ್ಲಿ ಅವರ ಪದಗಳ ಜೋಡಣೆ ಇರಬೇಕು. ಸೊ ಆ ಥರ ಇದ್ದಾಗ ಓಹ್ ಇದನ್ನು ಕೇಳಿಸ್ಕೊಳ್ಳೋಣಪ್ಪ ಅಂತ ನಮಗೆ ಅನಿಸುತ್ತೆ, ಹೌದಲ್ವಾ? ಸೊ ನಮಗೆ ಯಾವ ವಿಚಾರವನ್ನು ತಗೊಂಡ್ರೂ ಕೂಡ ಆ ರೀತಿಯ ರಸವನ್ನು ನಾವು ಹುಡುಕ್ತಾ ಹೋಗ್ತೀವಿ. ರಸವಿಲ್ಲದೆ ಹೋದರೆ ನೀರಸ ಅಂತ ಹೇಳ್ತೀವಿ, ಇದೇನು ಚೆನ್ನಾಗಿಲ್ಲ, ಪ್ರಯೋಜನ ಇಲ್ಲ ಅಂತ. ಭಗವಂತ ಪರಬ್ರಹ್ಮನನ್ನು ನಾವು ಹೇಳಿಬಿಟ್ವಿ, ಅವನು ನಿರ್ಗುಣ, ನಿರಾಕಾರ, ನಿರ್ವಿಕಾರ ಅಂತ ಹೇಳಿಬಿಟ್ವಿ. ಸೊ ಇಲ್ಲೊಂದು ವಿಪರ್ಯಾಸ ಬಂದ್ಬಿಡ್ತು, ನಮಗಿಷ್ಟವಾದದ್ದೇನು? ರಸದಿಂದ ತುಂಬಿದ್ದು ನಮಗಿಷ್ಟ, ಬೇರೆ ಬೇರೆ ವೈವಿಧ್ಯತೆಯನ್ನು ನಾವು ಬಹಳ ಇಷ್ಟಪಡ್ತೀವಿ. ಆದರೆ ಆ ಪರಬ್ರಹ್ಮನಲ್ಲಿ ಆ ವೈವಿಧ್ಯತೆ ಇಲ್ಲ, ಅದೆಲ್ಲ ಒಂದೇ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲಿ ಗುಣವೇ ಇಲ್ಲ, ನಿರ್ಗುಣ, ಅದರಲ್ಲಿ ಯಾವ ರೀತಿಯ ಒಂದು ಏರ್ಪೇರುಗಳು ಇಲ್ಲದೆ ಒಂದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಂಥ ಒಂದು ಶಕ್ತಿ ಅಂತ ಹೇಳ್ತಾ ಇದ್ದೀವಲ್ಲ ಅಂತಂದಾಗ, ಅದರಲ್ಲಿ ಬರುವಂತಹ ವೈವಿಧ್ಯತೆಯೇ ಮಾಯೆ ಅಂತ. ಸೊ ಆ ಒಂದು ನಿರ್ಗುಣ ಸತ್ವದಲ್ಲಿ ರಸವನ್ನು ತುಂಬುವಂಥದ್ದು ಮಾಯೆ. ಸೊ ಹಾಗಾಗಿ ಪ್ರಪಂಚ ನಮಗೆ ಆಸಕ್ತಿ ಉಂಟು ಮಾಡುತ್ತೆ, ಪ್ರಪಂಚದಲ್ಲಿ ನಮಗೆ ಆಸಕ್ತಿ ಉಂಟಾಗುತ್ತೆ. ಬರೀ ಪ್ರಪಂಚ ಇದ್ದರೆ ಅದು ನೀರಸ, ಅದು ಯಾರಿಗೋ ಕೆಲವರಿಗೆ ಮಾತ್ರ, ಅಲ್ಲೆಲ್ಲೋ ಹಿಮಾಲಯದಲ್ಲೋ ಎಲ್ಲೋ ಇರೋವಂಥ ಋಷಿ ಮುನಿಗಳಿಗೆ ಮಾತ್ರ ಸರಿ. ನಮಗೆಲ್ಲರಿಗೂ ಹೇಗಿರಬೇಕಪ್ಪ ಅಂದರೆ ರಸಭರಿತವಾಗಿರಬೇಕು. ಆ ರಸವನ್ನು ತಂದುಕೊಡೋವಂಥದ್ದು ಮಾಯೆ. ಆಹಾರ ಆದರೂ ಅಷ್ಟೆ, ನಾವು ಉಪ್ಪು, ಹುಳಿ, ಖಾರ ಅದೆಲ್ಲ ಯಾಕೆ ಹಾಕ್ತೀವಿ?
1: ರುಚಿ
0: ರುಚಿ ಬೇಕು ನಮಗೆ, ನಾಲ್ಗೆ ಕೇಳುತ್ತೆ, ಡಿಮ್ಯಾಂಡ್ ಮಾಡುತ್ತೆ, ನೀನು ಜಾಮೂನ್ ತಿಂದು ತುಂಬ ದಿನ ಆಗೋಯ್ತು, ಒಂದು ತಿನ್ನು, ಇನ್ನೇನೋ ತಿಂದು ಖಾರವಾದ್ದೇನಾದರೂ ತಗೋ. ಆ ಥರ ಹೋಟ್ಲಿಗೆ ಹೋದಾಗ ಮಸಾಲೆ ದೋಸೆ, ಅದ್ರ ಜೊತೆ ಒಂದು ಚಟ್ನಿ, ಅದ್ರ ಜೊತೆ ಇನ್ನೊಂದು, ಯಾಕೆ ನಮಗೆ ಆ ಎಲ್ಲ ರುಚಿಗಳು ನಮಗೆ ಬೇಕು. ಅದರಿಂದ ನಮ್ಮ ಅನಿಸಿಕೆಯಲ್ಲಿ ಜೀವನ ಸಮೃದ್ಧವಾಗತ್ತೆ ಅಂತ, ಚೆನ್ನಾಗಿ ಜೀವಿಸ್ತಾ ಇದ್ದೀವಿ ಅಂತ ಅನಿಸುತ್ತೆ ಅಂತ. ಅದನ್ನು ಬಿಟ್ಬಿಟ್ವಿ ಅನ್ಕೊಳ್ಳೋಣ, ಬರೀ ಅನ್ನ ತಿನ್ನಬೇಕು, ಅದ್ರ ಜೊತೆ ಏನೂ ಕೊಡಲ್ಲ, ಅಥವಾ ಬರೀ ಚಟ್ನಿ ತಿನ್ನು, ಬೇರೆ ಏನು ತಿನ್ನಂಗಿಲ್ಲ ಅಂತ ಅಂದ್ಬಿಟ್ರೆ ಏನು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಅಲ್ವಾ? ಸೊ ಹಾಗಾಗಿ ಆ ಥರದ ರುಚಿಗಳನ್ನು, ಆ ಥರದ ರಸಗಳನ್ನು, ಆ ಥರದ ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥ ವಸ್ತುಗಳನ್ನು ಬಿಟ್ಬಿಟ್ರೆ ಜೀವನನೇ ಇಲ್ಲ. ಪ್ರಪಂಚದಲ್ಲಿ ಹಾಗೇ ಮಾಯೆಯನ್ನು ನಾವು ಬಿಟ್ಬಿಟ್ವಿ ಅಂತಂದರೆ, ಬರೀ ಆ ನಿರಾಕಾರ ನಿರ್ಗುಣ ಸತ್ವ ಒಂದೇ ಇದೆ ಅನ್ನೋದಾದರೆ, ಆಗ ಇದರಲ್ಲಿ ವೈವಿಧ್ಯತೆಯೂ ಇಲ್ಲ, ರಸವೂ ಇಲ್ಲ, ಜಗತ್ತೇ ಇಲ್ಲ ಅಂತಾರೆ ದಿವಿಜಿಯವರು. ಮಾಯೆಯನ್ನು ಬಿಟ್ಬಿಟ್ರೆ ಜಗವೆಲ್ಲಿ? ಜೀವಕಥೆಯಲ್ಲಿ, ಜೀವನದಲ್ಲೆಲ್ಲ ಏರುಪೇರುಗಳು ಇದ್ದಾಗಲೇ ಅದರಲ್ಲಿ ನಮಗೆ ಆಸಕ್ತಿ ಬರುವಂಥದ್ದು. ಸೊ ಹಾಗಾಗಿ ಅದಕ್ಕೊಂದು ಅರ್ಥ ಇದೆ, ಅದನ್ನು ನಾವು ಕೀಳಾಗಿ ನೋಡೋಂಗಿಲ್ಲ. ಛೇ ಮಾಯೆ, ಸರಿ ಇಲ್ಲಪ್ಪ, ಇದೆಲ್ಲ ಮಾಯೆ ಅಂತ ಅದನ್ನು ಬೈಕೊಳ್ಳೋದಕ್ಕೂ ಸರಿ ಹೋಗೋದಿಲ್ಲ. ಯಾಕೆ? ಅದಕ್ಕೊಂದು ಅರ್ಥ ಇದೆ, ಅದಕ್ಕೊಂದು ಪ್ರಯೋಜನವೂ ಇದೆ, ಅದನ್ನು ನಾವು ನೋಡುವಂಥದ್ದು ಬಹಳ ಮುಖ್ಯ. ಮೇಯವಲ್ಲದ ಮಹಿಮೆ ಯಾರದ್ದೋ ಒಬ್ಬರದಿದೆ, ಒಬ್ಬರ ಆ ಪರಬ್ರಹ್ಮನ ಮಹಿಮೆಯನ್ನು ನಾವು ಅಳಿಯಕ್ಕಾಗಲ್ಲ, ನಾವು ಅದನ್ನು ಊಹಿಸ್ಕೊಳ್ಳೋದಕ್ಕಾಗಲ್ಲ, ಅದರ ನೆರಳನ್ನು ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ. ಸೊ ಈಗ ಒಂದು ಒಂದು ವಸ್ತು ಇದೆ ಅಂತಂದರೆ ಅದು 3D ಅಂದರೆ ಅದಕ್ಕೊಂದು ಗಾತ್ರ ಇರುತ್ತೆ, ಆಳ ಇರುತ್ತೆ. ನೆರಳಿಗೆ ಆಳ ಇಲ್ಲ, ಅದು ಸಮತಟ್ಟಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ನೆರಳಿನಿಂದ ನಾವು ಮೂಲ ವಸ್ತುವನ್ನು ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಹೊರತು ಇದೇ ಮೂಲ ವಸ್ತು ಅಂತ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗೆ ಪರಬ್ರಹ್ಮ ಮೂಲ ವಸ್ತು ಆದರೆ ಛಾಯೆ ಅಂದರೆ ನೆರಳು ಅದು ಮಾಯೆ. ಸೊ ಆ ಮೂಲ ವಸ್ತುವಿನ ನೆರಳು ಎಲ್ಲ ಕಡೆ ಇದ್ದೇ ಇರುತ್ತೆ, ಎಲ್ಲ ಕಡೆ ಅದು ನಮಗೆ ಗೋಚರವಾಗ್ತಾ ಇರುತ್ತೆ. ಆದರೆ ನಮಗೆ ಗೋಚರ ಆಗ್ತಾ ಇರೋದು ಮೂಲ ವಸ್ತುವಲ್ಲ, ಬರೀ ನೆರಳು ಮಾತ್ರ. ನೆರಳು ಏನಾಗುತ್ತೆ, ಒಂದೊಂದು ಸರ್ತಿ ಒಂದೊಂದು ರೀತಿಯಲ್ಲಿ ಕಾಣುತ್ತೆ ಅಂತ ನಮಗೆ ಗೊತ್ತು. ಯಾಕೆ? ಬೆಳಕಿನ ಒಂದು ದಿಕ್ಕನ್ನು ಅನುಸರಿಸಿ ನೆರಳು ಸಿದ್ಧಿಯಾಗುತ್ತೆ. ಸೂರ್ಯನಿಂದ ಉಂಟಾಗುವಂಥ ನೆರಳನ್ನೇ ನೋಡೋಣ, ಬೆಳಗ್ಗೆ ಎದ್ದ ತಕ್ಷಣ ಇಷ್ಟುದ್ದ ಇರುತ್ತೆ ನಮ್ಮ ನೆರಳುಗಳು, ಮಧ್ಯಾಹ್ನ ಆಗುವತ್ತಿಗೆ ನೆರಳೇ ಇರಲ್ಲ, 12 ನೆರಳೇ ಇಲ್ಲ, ತಿರುಗಿ ಸೂರ್ಯಾಸ್ತ ಆಗುವತ್ತಿಗೆ ವಿರುದ್ಧ ದಿಕ್ಕಿನಲ್ಲಿ ಅಷ್ಟೇ ಉದ್ದವಾಗ್ತಾ ಹೋಗುತ್ತೆ. ಸೊ ನಾವು ನೆರಳಿನ ಆಟವನ್ನು ಕೂಡ ನೋಡ್ತೀವಿ, ಬರೀ ಆ ಕೈ ಬೆರಳುಗಳನ್ನೇ ಹಿಂಗೆ ಹಿಂಗೆ ಮಾಡ್ತಾ ಮಾಡ್ತಾ ಇಡೀ ಒಂದು ಕಥೆಯನ್ನೇ ಹೇಳುವಂಥ ಕಲಾವಿದರು ನಮ್ಮಲ್ಲಿದ್ದಾರೆ, ನೆರಳಿನ ಆಟವನ್ನು ಮಾಡುವಂಥ ಕಲಾವಿದರು. ಸೊ ಅದು ಹೇಗೆ ಸಾಧ್ಯವಾಯಿತು? ಆ ನೆರಳು

0: ನಮಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾಣಿಸ್ತಾ ಬರುತ್ತೆ. ಅದು ಮಾಯೆ, ಅದು ಜೀವನದಲ್ಲಿ ಬೇರೆ ಬೇರೆ ವೈವಿಧ್ಯತೆಗಳನ್ನು ತಂದುಕೊಡುವಂಥ ಮಾಯೆ. ಸೊ ಆ ಮಾಯೆಯನ್ನು ನಾವು ಕಡೆಗಣಿಸ್ಬಹುದಾ ಅಂದರೆ ಅದು ಕಡೆಗಣಿಸೋಕ್ಕಾಗಲ್ವಂತೆ. ಆ ಮಾಯೆಯಿಂದಾಗಿ ನಮಗೆ ಬೇರೆ ಬೇರೆ ರೀತಿಯ ಭ್ರಮೆಗಳು ಉಂಟಾಗುತ್ತೆ. ದೂರದಲ್ಲಿ ಅಸ್ಪಷ್ಟವಾಗಿ ಕಾಣ್ತಾ ಇರುವಂತಹ ಒಂದು ವಸ್ತುವಿನಲ್ಲಿ ನಾವು ಯಾವುದೋ ಒಂದು ಭಯವನ್ನುಂಟು ಮಾಡುವಂಥ ದೆವ್ವವನ್ನೋ ಭೂತವನ್ನೋ ಇನ್ಯಾವುದನ್ನೋ ಯಾವುದೋ ಒಂದು ಪ್ರಾಣಿಯನ್ನೋ ನೋಡಿ, ಓ ಅಲ್ಲಿ ಭಯ, ಅಲ್ಲಿ ಏನೋ ಡೇಂಜರ್ ಇದೆ, ಅಲ್ಲೇನೋ ಒಂದು ಅಪಾಯ ಇದೆ ಅಂತ ನಾವು ಮನಸ್ಸಿನಲ್ಲಿ ಏನೋ ಒಂದು ಭಯವನ್ನು ಉಂಟು ಮಾಡ್ಕೊಳ್ತೀವಿ. ಒಂದು ಹಗ್ಗ ಇದೆ, ಆ ಹಗ್ಗ ನಮಗೆ ಹಾವಾಗಿ ತೋರುತ್ತೆ. ಅದು ತೋರಿಸಿ ಅದು ಹಾವಾಗಿ ನಮಗೆ ಮನಸ್ಸಿಗೆ ಅನಿಸಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಎಲ್ಲ ಒಂದು ರೀತಿಯ ಭಯ ವಿಸ್ಫೋಟ ಆಗುತ್ತೆ, ಓ ಹಾವು ಬಂತು ಹಾವು ಬಂತು. ಹಾಗೆ ನಮಗೆ ಆ ತೋರಿಕೆಯನ್ನು ಉಂಟು ಮಾಡ್ತಾ ಇರುವಂಥದ್ದು ಮಾಯೆ. ಆ ಬೇರೆ ಬೇರೆ ರೀತಿಯಲ್ಲಿ ಒಂದು ವಸ್ತುವನ್ನು ತೋರಿಸ್ತಾ ಇರುವಂಥದ್ದು ಮಾಯೆ. ಆದರೆ ಆ ಮಾಯೆ ನಮಗೆ ತಾತ್ಕಾಲಿಕವಾಗಿ ಭ್ರಮೆಯನ್ನು ಉಂಟು ಮಾಡ್ತಾ ಇದ್ರೂ ಕೂಡ ನಮಗೆ ಆ ಪರಬ್ರಹ್ಮ ವಸ್ತುವಿನ ಮೇಲೆ ಕ್ರಮೇಣ ಗಮನ ಬಂದಾಗ, ಓ ಇದು ಕೇವಲ ಹಗ್ಗವೇ ಹೊರತು ಹಾವಲ್ಲ ಅಂತ ನಮಗೆ ಗೊತ್ತಾಗತ್ತೆ. ಅದು ಹೇಗೆ ನಮಗೆ ಗೊತ್ತಾಗುತ್ತೆ ಅಂದರೆ, ಮಾಯೆ ತಾಯಿಯ ರೀತಿ. ನಾವು ಮಕ್ಕಳು, ತಾಯಿ ಕೆಲವು ಸರ್ತಿ ನಮಗೆ ತಿಳಿ ಹೇಳಬೇಕಾದ್ರೆ ನೇರವಾಗಿ ವಸ್ತುವನ್ನೇ ವಿವರಿಸಿ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆ, ನಮ್ಮ ತಿಳುವಳಿಕೆ ಕಡಿಮೆ ಇರುತ್ತೆ, ನಮಗೆ ಅಷ್ಟೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರಲ್ಲ. ಸೊ ಹಾಗಾಗಿ ನಮಗೆ ಊಟವನ್ನು ಮಾಡಿಸ್ಬೇಕು ಅಂತಂದರೂ ಕೂಡ ತಾಯಿ ತುತ್ತನ್ನು ತೊಗೊಂಡು ಬಂದು ಸಣ್ಣ ಮಕ್ಕಳಿಗೆ ತಿನ್ನಿಸ್ತಾ ಇರ್ತಾರಲ್ಲ, ನೀನು ಊಟ ಮಾಡು ಅಂತಂದರೆ ಯಾವ ಮಗುನೂ ಆ ಅಂತ ಬಾಯಿ ತೆರೆಯಲ್ಲ, ಟಕ್ಕನ್ ತಲೆ ಆ ಕಡೆ ತಿರುಗಿಸುತ್ತೆ, ನಾನು ತಿನ್ನಲ್ಲ ಅಂತ ಓಡಿ ಹೋಗುತ್ತೆ. ಹಿಡ್ಕೊಂಡು ಬಂದು ಅಲ್ಲಿ ನೋಡು ಅಲ್ಲಿ ನೋಡು ಕಾಗೆ ಅಂತಂದು ಕಾಗೆ ನೋಡ್ತಾ ಇದ್ದಂಗೆ ಬಾಯಿ ಒಳಗಡೆ ಇಟ್ಬಿಡ್ತಾಳೆ ತಾಯಿ. ಸೊ ಹಾಗೆ ಅಲ್ಲಿ ಇಲ್ಲಿ ಬೇರೆ ಬೇರೆ ವಸ್ತುಗಳನ್ನು ತೋರಿಸ್ತಾ ತೋರಿಸ್ತಾ ಮಾಯೆ ನಮ್ಮನ್ನು ನಮಗೆ ಗೊತ್ತಿಲ್ಲದಂತೆ ಪೋಷಿಸ್ತಾ ಇರ್ತಾಳೆ. ಒಂದು ಹಂತದಲ್ಲಿ ಇದು ಮಾಯೆ, ಇದು ನಿಜವಾದ ಸತ್ಯ ಅಲ್ಲ ಅನ್ನೋಂಥ ಅರಿವು ನಮಗೆ ಬರುತ್ತೆ. ಆಗ ಭ್ರಮೆಯನ್ನು ದಾಟಿ ಪ್ರಮಾ ಅಂದರೆ ನಮ್ಮ ಸಾಂಖ್ಯ ನ್ಯಾಯ ವೈಶೇಷಿಕಗಳಲ್ಲಿ ಪ್ರಮಾ ಅಂತಂದರೆ ನಿಜವಾದ ಜ್ಞಾನ ಅಂತ, ಭ್ರಮಾ ಅಂತಂದರೆ ತಪ್ಪು ತಿಳುವಳಿಕೆ ಅಂತ. ಸೊ ಹಾಗೆ ಇದು ಛಾಯೆಯಷ್ಟೇ, ಮೂಲ ವಸ್ತುವಲ್ಲ. ನಾನೀಗ ನೋಡ್ತಾ ಇರುವಂಥದ್ದು ನನಗಾಗ್ತಾ ಇರುವಂಥ ಒಂದು ಭ್ರಮೆಯಷ್ಟೇ, ಅದು ನಿಜವಾದ ಜ್ಞಾನವಾದಂತಹ ಪ್ರಮಾ ಅಲ್ಲ ಅನ್ನೋದು ನನಗೆ ಕಾಲಕ್ರಮೇಣ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಅಲ್ಲಿಯವರೆಗೆ ಸರಸಿಯಾದಂತಹ ಮಾಯೆ ಇದ್ದೇ ಇರ್ತಾಳೆ, ಅವಳು ನಮ್ಮನ್ನು ತಾಯಿಯ ರೀತಿಯಲ್ಲಿ ಪೋಷಿಸ್ತಾನೂ ಇರ್ತಾಳೆ. ಹಾಗಾಗಿ ಅದನ್ನು ನಾವು ಇಟ್ಕೊಂಡು, ಅದನ್ನೇ ನಾವು ಮೆಟ್ಲಾಗಿ ಇಟ್ಕೊಂಡು ನಾವು ಜೀವ ಕಥೆಯನ್ನು ಬೆಳೆಸ್ತಾ ಹೋಗಬೇಕು. ಜಗವನ್ನು ಬಿಟ್ಬಿಡ್ತೀನಿ ಅನ್ನೋಂಥ ಭ್ರಮೆ ಬೇಡ, ಜಗತ್ತನ್ನು ನಾವು ಅನುಭವಿಸ್ತಾ ಭ್ರಮೆಯ ಕಡೆ ಹೋಗಬೇಕು ಅನ್ನೋದು ಇದರ ತಾತ್ಪರ್ಯ.
1: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 131 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಸೆಪ್ಟೆಂಬರ್ ತಿಂಗಳ 9 ತಾರೀಕಿನ ಬುಧವಾರ, ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ರೈತರ ಅಳಲಿಗೆ ಮುಖ್ಯಮಂತ್ರಿ ಕಿವಿ, ಕಾವೇರಿ ನೀರು ರಾಜ್ಯದ ವಾದಕ್ಕೆ ಸಿಗದ ಮನ್ನಣೆ, ಅಂಬಾಪುರಕ್ಕೆ ಬಂದ ಕಾಡಾನೆಗಳು, ಕ್ರೀಡೆ ವಿಶ್ವಭಾರತಿ ವಿದ್ಯಾರ್ಥಿಗಳ ಸಾಧನೆ, ಮೃಗಾಲಯದಲ್ಲಿ ಕಾಡು ಹಬ್ಬ, ಶಿಕ್ಷಕರ ಕರ್ತವ್ಯ ಶಾಲೆಗೆ ಸೀಮಿತಗೊಳಿಸಿ, ಲೋಡ್ ಶೆಡ್ಡಿಂಗ್ ಇಲ್ಲ ಸಚಿವ ಜಾರ್ಜ್, ಅರಣ್ಯ ಸಿಬ್ಬಂದಿ ಮೇಲೆ ಚಿರತೆ ದಾಳಿ, UPI ವ್ಯಾಪ್ತಿ ಹಿಗ್ಗಿಸಲು ಕರೆ, ತೈಲ ಬೆಲೆ ಏರಿಕೆ ಸೆನ್ಸೆಕ್ಸ್ ಕುಸಿತ, ಆಗಸ್ಟ್ನಲ್ಲಿ ನೇಮಕಾತಿ ಶೇಕಡ 14% ಏರಿಕೆ, ಕ್ವಾರ್ಟರ್ ಫೈನಲ್ಗೆ ಚುರ ಲಗ್ಗೆ, ಶಮಿ ಮುಖೇಶ್ ಭರ್ಜರಿ ಬೌಲಿಂಗ್, ವಿಶಾ ಅಶ್ಯುಗೆ ಅಗ್ರಸ್ಥಾನ, ಆಕೆ ಪಟುಗಳಿಗೆ ಮತ್ತೆ ನೀಲಿ ಪೋಷಾಕು, ರಿತೀಶ್ ಆಲ್ರೌಂಡರ್ ಆಟದ ಸೊಬಗು.

ಹಾಕಿ ಭಾರತಕ್ಕೆ ಮಣಿದ ಕೊರಿಯಾ. ತನಿಷ್ಕ ವಿಶಾಲ್ಗೆ ಪ್ರಶಸ್ತಿ. ಪ್ರಮುಖ ಅಂಶಗಳ ವಿವರಣೆ. ರೈತರ ಅಳಲಿಗೆ ಮುಖ್ಯಮಂತ್ರಿ ಕಿವಿ. ಬೆಂಗಳೂರು ನಗರದ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಗೆ ಮಂಗಳವಾರ ಬೆಳಗ್ಗೆ ದಿಢೀರ್ ಭೇಟಿ ನೀಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರೈತರು, ಕೂಲಿ ಕಾರ್ಮಿಕರು, ಹಮಾಲರು, ವರ್ತಕರ ಸಮಸ್ಯೆಗಳನ್ನು ಆಲಿಸಿದ್ದಲ್ಲದೆ ತಕ್ಷಣವೇ ಪರಿಹಾರ ಕಲ್ಪಿಸಿದ್ದೇನೆ ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಪರಿಶೀಲನೆ ವೇಳೆ ಮಾರುಕಟ್ಟೆ ನಿರ್ವಹಣೆಯಲ್ಲಿ ಹಲವು ಲೋಪಗಳನ್ನು ಕಂಡ ಅವರು ಅಧಿಕಾರಿಗಳನ್ನು ತಾರಾಟೆಗೆ ತೆಗೆದುಕೊಂಡಿದ್ದರು. ತಕ್ಷಣವೇ ಕ್ರಮ ಕೈಗೊಳ್ಳದಿದ್ದರೆ ಅಮಾನತ್ತು ಮಾಡುತ್ತೇನೆ, ಅಕ್ರಮಗಳನ್ನು ನಿಲ್ಲಿಸದೇ ಇದ್ದರೆ ಅದನ್ನು ಮಟ್ಟ ಹಾಕುವುದು ಹೇಗೆ ಎಂಬುದನ್ನು ನನಗೆ ಗೊತ್ತಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಾವೇರಿ ನೀರು ರಾಜ್ಯದ ವಾದಕ್ಕೆ ಸಿಗದ ಮನ್ನಣೆ. ನವದೆಹಲಿ ತಮಿಳುನಾಡಿಗೆ ಪ್ರತಿದಿನ 6,000 ಕ್ಯೂಸೆಕ್ಸ್ ಕಾವೇರಿ ನೀರನ್ನು ಕರ್ನಾಟಕ ಹರಿಸಬೇಕು ಎಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮಂಗಳವಾರ ನಿರ್ದೇಶನ ನೀಡಿದೆ. ಸಮಿತಿಯ ಅಧ್ಯಕ್ಷ ವಿನೀತ್ ಗುಪ್ತಾ ಅಧ್ಯಕ್ಷತೆಯಲ್ಲಿ ಬೆಳಗ್ಗೆ ಸಭೆ ನಡೆಸಿದ ಕಾವೇರಿ ನೀರು ನಿಯಂತ್ರಣ ಸಮಿತಿಯು ಉಭಯ ರಾಜ್ಯಗಳ ವಾದ ಅಲಿಸಿ ನೀರು ಬಿಡುಗಡೆಗೆ ಶಿಫಾರಸು ಮಾಡಿತು. ಪ್ರಾಧಿಕಾರದ ಅಧ್ಯಕ್ಷ ಎಸ್ಕೆ ಹಲ್ದಾರ್ ಅಧ್ಯಕ್ಷತೆಯಲ್ಲಿ ಮಧ್ಯಾಹ್ನ ಸಭೆ ನಡೆಸಿದ ಪ್ರಾಧಿಕಾರವು ಸಮಿತಿಯ ಶಿಫಾರಸನ್ನು ಎತ್ತಿಹಿಡಿದಿತು. ಅದರಂತೆ ಬುಧವಾರ ಬೆಳಗ್ಗೆ 8 ಗಂಟೆಯಿಂದ ಅನ್ವಯವಾಗುವಂತೆ ಕರ್ನಾಟಕವು 15 ದಿನ 7.77 TMC ಅಡಿ ನೀರು ಹರಿಸಬೇಕಿದೆ. ಅಂಬಾಪುರಕ್ಕೆ ಬಂದ ಕಾಡಾನೆಗಳು. ಅಂಬಾಪುರ ಗ್ರಾಮದಲ್ಲಿ ಮಂಗಳವಾರ ಬೆಳಗಿನ ಜಾವ 2 ಕಾಡಾನೆಗಳು ಗ್ರಾಮಕ್ಕೆ ನುಗ್ಗಿ ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿವೆ. ಗ್ರಾಮದ HMS ಪೆಟ್ರೋಲ್ ಬಂಕ್ ಆವರಣಕ್ಕೆ ನುಗ್ಗಿದ ಕಾಡಾನೆಗಳು ಅಲ್ಲಿದ್ದ ಆಟೋವೊಂದನ್ನು ಜಖಂಗೊಳಿಸಿದವು. ಬಂಕೆ ಹಾಕಿದ್ದ ಶೆಡ್ನ ಶೀಟ್ಗಳಿಗೂ ಹಾನಿ ಮಾಡಿವೆ. ಈ ದೃಶ್ಯಗಳು CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕ್ರೀಡೆ ವಿಶ್ವಭಾರತಿ ವಿದ್ಯಾರ್ಥಿಗಳ ಸಾಧನೆ. HDKOTE ಪದವಿ ಪೂರ್ವ ಕಾಲೇಜುಗಳು ತಾಲೂಕು ಮಟ್ಟದ ಕ್ರೀಡಾಕೂಟದ ವಿವಿಧ ಸ್ಪರ್ಧೆಗಳಲ್ಲಿ ಪ್ರಶಸ್ತಿ ಪಡೆದ ಪಟ್ಟಣದ ವಿಶ್ವಭಾರತಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ಕಾಲೇಜು ಆಡಳಿತ ಮಂಡಳಿ ಸನ್ಮಾನಿಸಿ ಶುಭ ಹಾರೈಸಿದೆ. ಮೃಗಾಲಯದಲ್ಲಿ ಕಾಡು ಹಬ್ಬ. ಮೈಸೂರು ಇಲ್ಲಿನ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ಮೈಸೂರು ಗ್ರಾಹಕ ಪರಿಷತ್ತು ಹಾಗೂ ಆರ್ಟ್ಫಲ್ನೆಸ್ ಸಂಸ್ಥೆ ಸಹಯೋಗದಲ್ಲಿ ಮಂಗಳವಾರ ಕಾಡು ಹಬ್ಬ ಹಮ್ಮಿಕೊಳ್ಳಲಾಗಿತ್ತು. ಶಿಕ್ಷಕರ ಕರ್ತವ್ಯ ಶಾಲೆಗೆ ಸೀಮಿತಗೊಳಿಸಿ. ಹುಣಸೂರು ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಶಿಕ್ಷಕರ ಸೇವೆ ಶಾಲೆಗೆ ಸೀಮಿತಗೊಳಿಸಿ ಇತರೆ ಸರ್ಕಾರಿ ಕೆಲಸಗಳಿಗೆ ಪರ್ಯಾಯ ನೇಮಕಾತಿ ಮಾಡಿಕೊಳ್ಳುವುದರಿಂದ ಮಕ್ಕಳಲ್ಲಿ ಕಲಿಕಾ ಮಟ್ಟ ಉತ್ತಮವಾಗಲಿದ್ದು ಈ ಬಗ್ಗೆ ಮುಂದಿನ ಸದನದಲ್ಲಿ ಮುಖ್ಯಮಂತ್ರಿ ಗಮನ ಸೆಳೆಯಲಾಗುವುದು ಎಂದು ಶಾಸಕ GD ಹರೀಶ್ ಗೌಡರವರು ಭರವಸೆ ನೀಡಿದ್ದಾರೆ. ಸ್ಮಶಾನಕ್ಕೆ ಜಾಗ ಮೂಲಸೌಕರ್ಯ ಕಲ್ಪಿಸಿ. ಸರಗೂರು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದ ದಲಿತ ಸಂಘರ್ಷ ಸಮಿತಿ ಸರಗೂರು ತಾಲೂಕು ಶಾಖೆಯಿಂದ ಮಂಗಳವಾರ ಗ್ರೇಟು ತಹಶೀಲ್ದಾರ್ ಪರಶಿವಮೂರ್ತಿರವರಿಗೆ ಮನವಿ ಸಲ್ಲಿಸಲಾಯಿತು. ಸಮಿತಿ ತಾಲೂಕು ಸಂಚಾಲಕ ಶಿವಶಂಕರ್ ಮಾತನಾಡಿ, ಹಲವು ವರ್ಷಗಳಿಂದ ಪರಿಶಿಷ್ಟ ಜಾತಿ ಸಮುದಾಯದವರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಗ್ರಾಮಗಳಲ್ಲಿ ರಸ್ತೆ, ಕುಡಿಯುವ ನೀರು, ಸ್ಮಶಾನಕ್ಕೆ ಜಾಗ ಸೇರಿದಂತೆ ಹಲವು ಸಮಸ್ಯೆಗಳಿದ್ದು ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ರಮ ಕೈಗೊಳ್ಳದಿರುವುದು ಬೇಸರದ ಸಂಗತಿ ಎಂದರು. ಲೋಡ್ ಶೆಡ್ಡಿಂಗ್ ಇಲ್ಲ, ಸಚಿವ ಜಾರ್ಜ್. ಬೆಂಗಳೂರು ರಾಜ್ಯದ ಯಾವುದೇ ಭಾಗದಲ್ಲಿ ಲೋಡ್ ಶೆಡ್ಡಿಂಗ್ ಮಾಡುತ್ತಿಲ್ಲ. ಬೇಡಿಕೆ ಹೆಚ್ಚಾಗುತ್ತಿರುವುದರಿಂದಾಗಿ ವಿದ್ಯುತ್ ಖರೀದಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಂಧನ ಸಚಿವ KE ಜಾರ್ಜ್ ರವರು ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನ ಶೃಂಗಸಭೆ ಅಂಗವಾಗಿ ಮಂಗಳವಾರ ಆಯೋಜಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಕಾರ್ಮಿಕ ಸಂಹಿತೆಗೆ ವಿರೋಧ. ಬೆಂಗಳೂರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 4 ಕಾರ್ಮಿಕ ಸಂಹಿತೆಗಳನ್ನು ತಕ್ಷಣವೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ಇಲ್ಲಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಲಾಯಿತು. ಅರಣ್ಯ ಸಿಬ್ಬಂದಿ ಮೇಲೆ ಚಿರತೆ ದಾಳಿ. ದಾವಣಗೆರೆ ತಾಲೂಕಿನ ಹನಗೋಡು ಗ್ರಾಮದ ಬಳಿಯ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಅಪಘಾತದಲ್ಲಿ ಗಾಯಗೊಂಡಿದ್ದ ಅಂದಾಜು 5 ವರ್ಷದ ವಯಸ್ಸಿನ ಗಂಡು ಚಿರತೆಯೊಂದು ರಕ್ಷಣೆಗೆ ಬಂದಿದ್ದ ಅರಣ್ಯ ಇಲಾಖೆಯ ಸಿಬ್ಬಂದಿ ಮೇಲೆ ಮಂಗಳವಾರ ಬೆಳಗ್ಗೆ ದಾಳಿ ನಡೆಸಿ ಗಾಯಗೊಳಿಸಿದ. UPI ವ್ಯಾಪ್ತಿ ಹಿಗ್ಗಿಸಲು ಕರೆ. ಮುಂಬೈ ದೇಶದ ಫಿನ್ಟೆಕ್ ವ್ಯವಸ್ಥೆಯ ಭಾಗಿಯಾಗುವವರು ಏಕೀಕೃತ ಪಾವತಿಯ ವ್ಯವಸ್ಥೆಯ ವ್ಯಾಪ್ತಿಯನ್ನು ಜಾಗತಿಕ ಮಟ್ಟದಲ್ಲೂ ಹೆಚ್ಚಿಸಬೇಕು, ಅದನ್ನು ಬೇರೆ ದೇಶಗಳ ವ್ಯವಸ್ಥೆಗಳ ಮೇಲೆ ಬೆಸೆಯಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿರವರು ಕರೆ ನೀಡಿದ್ದಾರೆ. ಹೀಗೆ ಮಾತನಾಡುವ ಮೂಲಕ ದೇಶಗಳಲ್ಲಿ ವಾಸಿಸುತ್ತಿರುವ ಭಾರತದ ಮೂಲದವರನ್ನು ತಾಯ್ನಾಡಿಗೆ ಹಣ ರವಾನೆ ಮಾಡುವಾಗ ಆಗುವ ವೆಚ್ಚವನ್ನು ತಗ್ಗಿಸಲು ನೇರವಾಗಬೇಕು ಎಂದು ಅವರು ಹೇಳಿದ್ದಾರೆ. ಆಗಸ್ಟ್ನಲ್ಲಿ ನೇಮಕಾತಿ 14% ಏರಿಕೆ. ಮುಂಬೈ ಆಗಸ್ಟ್ ತಿಂಗಳಲ್ಲಿ ದೇಶದ ಕಚೇರಿಗಳಲ್ಲಿ ಕೆಲಸ ಮಾಡುತ್ತಿರುವ ವೃತ್ತಿಪರರ

ನೇಮಕಾತಿ ಪ್ರಮಾಣವು ಶೇಕಡಾ 14% ಹೆಚ್ಚಳವಾಗಲಿದೆ ಎಂದು ನೌಕರಿ ಕಾಮ್ ವರದಿ ಹೇಳಿದೆ. ವಾಹನ ಉದ್ಯಮ, ಆರೋಗ್ಯ ಸೇವೆ ಮತ್ತು ರಿಟೇಲ್ ವಲಯಗಳಲ್ಲಿ ನೇಮಕಾತಿ ಹೆಚ್ಚಳವು ಒಟ್ಟಾರೆ ನೇಮಕಾತಿ ಏರಿಕೆಯಾಗುವುದಕ್ಕೆ ಕಾರಣವಾಗಿದೆ. ತೈಲ ಬೆಲೆ ಏರಿಕೆ, ಸೆನ್ಸೆಕ್ಸ್ ಕುಸಿತ. ಮುಂಬೈ ಕಚ್ಚಾ ತೈಲದ ಬೆಲೆ ಏರಿಕೆ ಹಾಗೂ ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷವು ಹೂಡಿಕೆದಾರರ ಉತ್ಸಾಹಕ್ಕೆ ತಣ್ಣೀರು ಎರಚಿದ ಪರಿಣಾಮವಾಗಿ ಷೇರುಪೇಟೆ ಸೂಚ್ಯಾಂಕಗಳಾದ ಸೆನ್ಸೆಕ್ಸ್ ಮತ್ತು ನಿಫ್ಟ ಮಂಗಳವಾರದ ವಹಿವಾಟಿನಲ್ಲಿ ಕುಸಿದು ಬ್ಲೂಚಿಪ್ ಕಂಪನಿಗಳಾದ ಐಸಿಐಸಿಐ ಬ್ಯಾಂಕ್, HDFC ಬ್ಯಾಂಕ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀನ ಷೇರುಗಳ ಮಾರಾಟ ಕೂಡ ಸೂಚ್ಯಾಂಕದ ಕುಸಿತಕ್ಕೆ ಕಾರಣವಾಯಿತು. ಕ್ವಾರ್ಟರ್ ಫೈನಲ್ಗೆ ಜುರೈಲಗ್ಗೆ ನ್ಯೂಯಾರ್ಕ್ ಅಗ್ರಶ್ರೇಯಾಂಕದ ಅಲೆಕ್ಸಾಂಡರ್ ಜುರೈರ್ ಅವರು ನೇರ ಸೆಟ್ಟುಗಳ ಗೆಲುವಿನೊಡನೆ ಅಮೆರಿಕ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಹಾಕಿದರು. ಮಹಿಳೆಯರ ಸಿಂಗಲ್ಸ್ನಲ್ಲಿ ಮಾಜಿ ಚಾಂಪಿಯನ್ ಕೋಕೋ ಗಾಫ್ ಎರಡನೇ ಶ್ರೇಯಾಂಕದ ಎಲೆನಾ ರಿಬಾಕಿನಾರ್ ಅವರು ಮುಂದಿನ ಸುತ್ತಿಗೆ ದಾಪುಗಾಲು ಇಟ್ಟರು. ಶಮಿ ಮುಖೇಶ್ ಭರ್ಜರಿ ಬೌಲಿಂಗ್. ಚೆನ್ನೈ ಸಣ್ಣ ಸ್ಪೆಲ್ಗಳಲ್ಲಿ ಬೌಲಿಂಗ್ ಮಾಡಿದ ವೇಗಿ ಮೊಹಮ್ಮದ್ ಶಮೀರ್ ಅವರು ಕೊಟ್ಟ ಪೆಟ್ಟಿಗೆ ದಕ್ಷಿಣ ವಲಯ ತಂಡದ ಬ್ಯಾಟಿಂಗ್ ವಿಭಾಗವು ತಡಬಡಿಸಿತು. ಇದರೊಂದಿಗೆ ದುಲೀಪ್ ಟ್ರೋಫಿ ಫೈನಲ್ ಪಂದ್ಯದ ಮೂರನೇ ದಿನವಾಟದ ಅಂತ್ಯಕ್ಕೆ ಪೂರ್ವ ವಲಯವು ಇನ್ನಿಂಗ್ಸ್ ಮುನ್ನಡೆ ಸನಿಹಕ್ಕೆ ಬಂದು ನಿಂತಿತು. ಸತತ ಎರಡು ದಿನಗಳ ಕಾಲ ಬ್ಯಾಟಿಂಗ್ ಮಾಡಿದ ಪೂರ್ವ ವಲಯವು ದಕ್ಷಿಣ ಇನ್ನಿಂಗ್ಸ್ನಲ್ಲಿ 708 ಬೃಹತ್ ಮೊತ್ತಕ್ಕೆ ಉತ್ತರವಾಗಿ ದಕ್ಷಿಣ ವಲಯವು 6 ವಿಕೆಟ್ಗೆ 242 ರನ್ ಗಳಿಸಿದೆ. ಪ್ರಥಮ ಇನ್ನಿಂಗ್ಸ್ ಮುನ್ನಡೆ ಗಳಿಸಲು ಇನ್ನು 462 ರನ್ ಗಳಿಸಬೇಕಿದೆ. ತಿಲಕ್ ವರ್ಮಾ ಮತ್ತು ಸ್ಟೀವಿ ಮಿಲಿನ್ ಕ್ರೀಸ್ನಲ್ಲಿದ್ದಾರೆ. ದಿನದ ಆಟದ ಮುಕ್ತಾಯಕ್ಕೆ ಕೆಲವು ನಿಮಿಷಗಳು ಬಾಕಿ ಇದ್ದಾಗ ಶ್ರೇಯಸ್ ಗೋಪಾಲ್ ರವರು ಔಟ್ ಆದರು. ಆದ್ದರಿಂದ ಈಗ ವರ್ಮಾ ಬಿಟ್ಟರೆ ಬೇರೆ ಪರಿಣಿತರ ಬ್ಯಾಟರ್ಗಳು ಇಲ್ಲ. ಆಗಿ ಹಿಂದೂಸ್ತಾನ್ ಫ್ರೆಂಡ್ಸ್ ಜಯಬೇರಿ. ಬೆಂಗಳೂರು ಸಂಘಟಿತ ಆಟವಾಡಿದ ಹಿಂದೂಸ್ತಾನ್ ಫ್ರೆಂಡ್ಸ್ ಹಾಕಿ ಕ್ಲಬ್ ತಂಡವು KSHA ತಿರುವಾಂಕೂರ್ ಕಪ್ ರಾಜ್ಯ ಮಟ್ಟದ ಹಾಕಿ ಟೂರ್ನಿಯ ಪಂದ್ಯದಲ್ಲಿ ಮಂಗಳವಾರ 5-2 ಲಿಯೋ ಸ್ಪೋರ್ಟ್ಸ್ ಕ್ಲಬ್ ತಂಡವನ್ನು ಸೋಲಿಸಿತು. ವೀಕ್ಷಾ ಅರ್ಶಿವ್ಗೆ ಅಗ್ರಸ್ಥಾನ. ಮೈಸೂರು ಮಂಗಳೂರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ವೀಕ್ಷಾ ಹಾಗೂ ಶಿವಮೊಗ್ಗದ ಜವಾಹರ್ಲಾಲ್ ನೆಹರು ನ್ಯೂ ಇಂಜಿನಿಯರಿಂಗ್ ಕಾಲೇಜಿನ ಅರ್ಶಿವ್ ಗುಜ್ಜಾರ್ ಅವರು ಮಂಗಳವಾರ ಇಲ್ಲಿ ನಡೆದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ರಾಜ್ಯಮಟ್ಟದ 28ನೇ ಅಂತಾರಾಷ್ಟ್ರೀಯ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ನಲ್ಲಿ ಕ್ರಮವಾಗಿ ಮಹಿಳೆಯರು ಹಾಗೂ ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ಹಾಕಿ ಭಾರತಕ್ಕೆ ಮಣಿದ ಕೊರಿಯಾ. ಮೊಕ್ಕಿ ಅಮೋಘ ಆಟವಾಡಿದ ಹಾಲಿ ಚಾಂಪಿಯನ್ ಭಾರತ ತಂಡವು ಜೂನಿಯರ್ ಏಷ್ಯಾ ಕಪ್ ಹಾಕಿ ಟೂರ್ನಿಯ ಪಂದ್ಯದಲ್ಲಿ ಮಂಗಳವಾರ 7-4 ದಕ್ಷಿಣ ಕೊರಿಯಾ ತಂಡವನ್ನು ಮಣಿಸಿತು. ಆ ಮೂಲಕ ಸೆಮಿಫೈನಲ್ಗೆ ಇನ್ನಷ್ಟು ಹತ್ತಿರವಾಯಿತು. ಹಾಕಿ ಪಟುಗಳಿಗೆ ಮತ್ತೆ ನೀಲಿ ಪೋಷಾಕು. ನವದೆಹಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಆಡಲಿರುವ ಭಾರತ ಪುರುಷ ಮತ್ತು ಮಹಿಳೆಯರ ಹಾಕಿ ತಂಡದವರು ಮತ್ತೆ ನೀಲಿ ಬಣ್ಣದ ಪೋಷಾಕುಗಳನ್ನು ಧರಿಸಿದ್ದಾರೆ. ಇತ್ತೀಚೆಗೆ ನೆದರ್ಲ್ಯಾಂಡ್ ಬೆಲ್ಜಿಯಂನಲ್ಲಿ ನಡೆದ ವಿಶ್ವಕಪ್ ಹಾಕಿ ಟೂರ್ನಿಯಲ್ಲಿ ಭಾರತದ ಆಟಗಾರರು ಹಾಗೂ ಆಟಗಾರ್ತಿಯರಿಗೆ ಕೇಸರಿ ಬಣ್ಣದ ಪೋಷಾಕುಗಳನ್ನು ನೀಡಲಾಗಿತ್ತು. ಇದು ವಿವಾದಕ್ಕೂ ಕಾರಣವಾಗಿತ್ತು. ರಿತೀಶ್ ಆಲ್ರೌಂಡರ್ ಆಟದ ಸೊಬಗು. ಬೆಂಗಳೂರು ರಿತೀಶ್ ಭಟ್ಕಳ ರವರ ಆಲ್ರೌಂಡರ್ ಆಟದ ನೆರವಿನಿಂದ KSCA ಕಾರ್ಯದರ್ಶಿ ಇವೆಲೆನ್ ತಂಡವು ಕ್ಯಾಪ್ಟನ್ ತಿಮ್ಮಪ್ಪಯ್ಯ ಸ್ಮಾರಕ ಕ್ರಿಕೆಟ್ ಟೂರ್ನಿಯಲ್ಲಿ ಛತ್ತೀಸ್ಗಢದ ವಿರುದ್ಧ ಬಿಗಿಹಿಡಿತ ಸಾಧಿಸಿತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ 7 277 ರನ್ಗಳೊಂದಿಗೆ ಎರಡನೇ ದಿನದ ಆಟ ಆರಂಭಿಸಿದ ಕಾರ್ಯದರ್ಶಿ ಇವೆಲೆನ್ ತಂಡವು 117 ಓವರ್ಗಳಲ್ಲಿ 8-406 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತು. ತನಿಷ್ಕ ವಿಶಾಲ್ಕಿ ಪ್ರಶಸ್ತಿ. ಬೆಂಗಳೂರು ಉದ್ಯೋನ್ಮುಖ ಆಟಗಾರ್ತಿ ಬೆಳಗಾವಿ ತನಿಷ್ಕ ಕಪಿಲ್ ಕಾಲಭೈರವರವರು BM ಶ್ರೀನಿವಾಸಯ್ಯ ಸ್ಮರಣಾರ್ಥ ಟ್ರೋಫಿಗಾಗಿ ನಡೆಯುತ್ತಿರುವ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಿಯಲ್ಲಿ 2ನೇ ಪ್ರಶಸ್ತಿ ಜಯಿಸಿದರು. ಇವರು 17 ವರ್ಷದ ಒಳಗಿನ ಮಹಿಳೆಯರ ಸಿಂಗಲ್ಸ್ನಲ್ಲಿ ಮಂಗಳವಾರ ಕಿರೀಟ ಮುಡಿಗೇರಿಸಿಕೊಂಡಿದ್ದರು. ಇವತ್ತಿನ ಶುಭಾಷಿತ. ಜ್ಞಾನವೇ ಜೀವನದ ಸುಖವನ್ನು ಹೆಚ್ಚಿಸುವ ಬೆಳಕಾಗಿದೆ. ಖಲೀಲ್ ಗಿಬ್ರಾನ್ ರವರು.

ಮೀಸಮಯ ಆನಂದಮಯ. ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಶ್ರೀಧರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆ

0: ಕೇಳುಗರೆ, ಇದುವರೆಗೂ ಸ್ವಚ್ಛತಾ ಗೀತೆಗಳನ್ನು ಆಲಿಸಿದಿರಿ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಮೊನ್ನೆ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನ್ಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 19 ರೂಪಾಯಿ, ಸೌತೆಕಾಯಿ 19 ರೂಪಾಯಿ, ಎಂಸಿ 15 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 12 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 14 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಆಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 21 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 26 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 18 ರೂಪಾಯಿ.
0: ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 9/9/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಇದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣ ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ ಚಂದ್ರ ಎಸ್ ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ಟಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಬೆಳಿಗ್ಗೆ 9:30-12:30 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ದೀಪಶ್ರೀ ವಾಕ್ಭಾಷಾ ಶ್ರವಣ ತಜ್ಞರು, ಮಿಸ್ ಅಯ್ಯನರಾಜ್ ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ದಿನದ 24 ಗಂಟೆಗಳು ತುರ್ತು ಚಿಕಿತ್ಸೆ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನ್ಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 19 ರೂಪಾಯಿ, ಸೌತೆಕಾಯಿ 19 ರೂಪಾಯಿ, ಹುಣಸಿ 15 ರೂಪಾಯಿ, ಸುನಾಮಿ 4 ರೂಪಾಯಿ, ಎಡವನ 7 ರೂಪಾಯಿ, ಗುಂಡು ಬದನೆಕಾಯಿ 12 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 14 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಆಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 21 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 26 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ. ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ 3 ಕಾಲ್ಬೆರಳುಗಳ ಸೋಮಾರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ 3 ಕಾಲ್ಬೆರಳುಗಳ ಸೋಮಾರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೂರು ಕಾಲ್ಬೆರಳುಗಳ ಸೋಮಾರಿತನವು ಮಧ್ಯ ಮತ್ತು ದಕ್ಷಿಣ ಅಮೆರಿಕಾದಾದ್ಯಂತ ಕಂಡುಬರುವ ಒಂದು ವೃಕ್ಷ ಸಸ್ತನಿಯಾಗಿದೆ. ಇದರ ಹೆಸರು 7 ಮಾರಕ ಪಾಪಿಗಳಲ್ಲಿ ಒಂದಾಗಿದೆ, ಅಂದರೆ ಸೋಮಾರಿತನ. ಮತ್ತು 3 ಕಾಲ್ಬೆರಳುಗಳು ಪ್ರತಿ ಅಂಗದ ಮೇಲೆ ಅದರ 3 ಉಂಗುರಗಳನ್ನು ಸೂಚಿಸುತ್ತದೆ. 3 ಕಾಲ್ಬೆರಳುಗಳ ಸೋಮಾರಿತನಗಳಲ್ಲಿ 4 ಜಾತಿಗಳಿವೆ. ಅವುಗಳಲ್ಲಿ 2 ಅಮೆಜಾನ್ ಮಳೆಕಾಡಿನಲ್ಲಿ ಕಂಡುಬರುತ್ತವೆ. ಕಂದು ಗಂಟಲಿನ ಸೋಮಾರಿತನ ಅತ್ಯಂತ ವ್ಯಾಪಕವಾಗಿ ವಿತರಿಸಲಾದ 3 ಕಾಲ್ಬೆರಳುಗಳ ಸೋಮಾರಿತನವಾಗಿದೆ. ಇದರ ವ್ಯಾಪ್ತಿಯು ಹೊಂಡುರಾಸ್ನ ಉತ್ತರಕ್ಕೆ ಮಧ್ಯ ಅಮೆರಿಕದ ಮೂಲಕ ವ್ಯಾಪಿಸಿದೆ ಮತ್ತು ಸಂಪೂರ್ಣ ಅಮೆಜಾನ್ ಮಳೆಕಾಡಿನಲ್ಲಿ ಮತ್ತು ಅದರಾಚೆಗೆ ಅಟ್ಲಾಂಟಿಕ್ ಮಳೆಕಾಡಿನಲ್ಲಿ ಬ್ರೆಜಿಲ್ನ ಪೂರ್ವ ಕರಾವಳಿಯನ್ನು ಒಳಗೊಂಡಿದೆ. 3 ಕಾಲ್ಬೆರಳುಗಳ ಸೋಮಾರಿಗಳು ಅಮೆಜಾನ್ನಲ್ಲಿನ ಮೋಡ ಮತ್ತು ತಗ್ಗು ಪ್ರದೇಶದ ಉಷ್ಣವಲಯದ ಅರಣ್ಯ ಸೇರಿದಂತೆ ಹಲವು ರೀತಿಯ ಕಾಡುಗಳಲ್ಲಿ

ವಾಸಿಸುತ್ತವೆ. ಆದರೂ ಅವು ಸಾಂದರ್ಭಿಕವಾಗಿ ಕೋಕೋ ತೋಟಗಳಲ್ಲಿ ವಾಸಿಸುತ್ತವೆ. ಅವು ತಮ್ಮ ಹೆಚ್ಚಿನ ಸಮಯವನ್ನು ಮಳೆಕಾಡಿನ ಮೇಲಾವರಣದಲ್ಲಿರುವ ಎತ್ತರದ ಕೊಂಬೆಗಳಲ್ಲಿ ನೇತಾಡುತ್ತಾ ಕಳೆಯುತ್ತವೆ. ಅಲ್ಲಿ ಅವು ತಿನ್ನುತ್ತವೆ, ಮಲಗುತ್ತವೆ, ಸಂಗಾತಿಯಾಗುತ್ತವೆ ಮತ್ತು ಜನ್ಮ ನೀಡುತ್ತವೆ. ನಡವಳಿಕೆ ಮತ್ತು ಆಹಾರ ಪದ್ಧತಿಯನ್ನು ನೋಡುವುದಾದರೆ ಸರಿಯೋ ತಪ್ಪೋ ಸೋಮಾರಿಗಳು ಪ್ರಾಣಿ ಸಾಮ್ರಾಜ್ಯದ ಅತ್ಯಂತ ಸೋಮಾರಿ ಸದಸ್ಯರು ಎಂಬ ಖ್ಯಾತಿಯನ್ನ ಗಳಿಸಿವೆ. ಸೇರಿಯಲ್ಲಿ ಅವು ದಿನಕ್ಕೆ 15-20 ಗಂಟೆಗಳ ಕಾಲ ನಿದ್ರಿಸಬಹುದು. ಆದರೆ ಕಾಡಿನಲ್ಲಿ ಅವು ದಿನಕ್ಕೆ ಸರಾಸರಿ 9.6 ಗಂಟೆಗಳ ಕಾಲ ಮಾತ್ರ ನಿದ್ರಿಸುತ್ತವೆ. ಆದಾಗ್ಯೂ ಸೋಮಾರಿಗಳು ವಿಶ್ವದ ಅತ್ಯಂತ ನಿಧಾನವಾಗಿ ಚಲಿಸುವ ಸಸ್ತನಿಗಳಲ್ಲಿ ಸೇರಿವೆ ಎಂಬುದು ನಿಜ. ದಿನಕ್ಕೆ ಸರಾಸರಿ ಫುಟ್ಬಾಲ್ ಮೈದಾನದ ಅರ್ಧದಷ್ಟು ಅಂದರೆ 41 ಗಜಗಳು ಮಾತ್ರ ಚಲಿಸುತ್ತವೆ. ಸೋಮಾರಿಗಳು ಎಲೆಗಳನ್ನು ತಿನ್ನುವ ಪ್ರಾಣಿಗಳು, ಅಂದರೆ ಅವು ಎಲೆಗಳು, ಕೊಂಬೆಗಳು ಮತ್ತು ಮೊಗ್ಗುಗಳನ್ನು ಮಾತ್ರ ತಿನ್ನುತ್ತವೆ ಮತ್ತು ಸುಮಾರು 30 ವಿಭಿನ್ನ ಮರ ಮತ್ತು ಲಿಯಾನ ಅಂದರೆ ಮರದ ಬಳ್ಳಿಗಳ ಜಾತಿಗಳ ಎಲೆಗಳನ್ನು ತಿನ್ನುತ್ತವೆ. ಅಂತಹ ಕಠಿಣ ವಸ್ತುಗಳ ವಿಭಜನೆಗೆ ಸಹಾಯ ಮಾಡಬಲ್ಲವು. ಇವು 4 ಭಾಗಗಳ ಹೊಟ್ಟೆ ಮತ್ತು ಹೆಚ್ಚು ವಿಶೇಷವಾದ ಕರುಳಿನ ಬ್ಯಾಕ್ಟೀರಿಯಾವನ್ನು ಹೊಂದಿರುತ್ತವೆ. ಇದು ದೇಶೀಯ ಜಾನುವಾರುಗಳಂತಹ ಇತರೆ ರೂಮಿನೆಂಟ್ಗಳಂತಹ ಜೀರ್ಣಾಂಗ ವ್ಯವಸ್ಥೆಗಳಂತೆಯೇ ಇರುತ್ತದೆ. ಇವುಗಳ ಆಹಾರವನ್ನು ಗಮನಿಸಿದರೆ ಇತರೆ ಸಸ್ತನಿಗಳಿಗೆ ಹೋಲಿಸಿದರೆ ಸೋಮಾರಿಗಳು ನಂಬಲಾಗದಷ್ಟು ನಿಧಾನವಾದ ಚಯಾಪಚಯ ಮತ್ತು ಕಡಿಮೆ ಶೇಕಡವಾರು ಸ್ನಾಯುವಿನ ದ್ರವ್ಯರಾಶಿಯನ್ನು ಹೊಂದುವುದು ಆಶ್ಚರ್ಯವೇನಿಲ್ಲ. ಸೋಮಾರಿ ಜೀವನ ಶೈಲಿ ಎಂದು ತೊದಲು ತೋರಿಸುವುದು ವಾಸ್ತವವಾಗಿ ಯಶಸ್ವಿ ವಿಕಾಸನೆಯ ರೂಪಾಂತರವಾಗಿದೆ. ಸೋಮಾರಿಗಳು ರೂಪವಿಜ್ಞಾನ ಮತ್ತು ಶಾರೀರಿಕವಾಗಿ ಎತ್ತರದ ಮೇಲಾವರಣದಲ್ಲಿ ವಾಸಿಸಲು ಮತ್ತು ಇತರೆ ಅನೇಕ ಸಸ್ತನಿಗಳು ಅಭಿವೃದ್ಧಿ ಹೊಂದಲು ಸಾಧ್ಯವಾಗದ ಪೌಷ್ಟಿಕಾಂಶದ ಮೌಲ್ಯದಲ್ಲಿ ಕಡಿಮೆ ಇರುವ ಆಹಾರವನ್ನು ಸೇವಿಸಲು ಪರಿಣಿತಿಯನ್ನು ಹೊಂದಿವೆ. ಅಮೆಜಾನ್ನಲ್ಲಿರುವ 3 ಕಾಲ್ಬೆರಳುಗಳ 2 ಜಾತಿಗಳ ಸಂರಕ್ಷಣಾ ಸ್ಥಿತಿಯನ್ನು ಪ್ರಸ್ತುತ UNCA ಕನಿಷ್ಠ ಕಾಳಜಿ ಎಂದು ಪಟ್ಟಿ ಮಾಡಿದರೂ ಅವು ಆಕ್ರಮಣ, ಸಾಕುಪ್ರಾಣಿ ವ್ಯಾಪಾರಕ್ಕಾಗಿ ಮಾನವರಿಂದ ಸೆರೆ ಹಿಡಿಯುವಂತಹ ಬೆದರಿಕೆಗಳನ್ನು ಎದುರಿಸುತ್ತವೆ ಮತ್ತು ಅವುಗಳನ್ನು ಆಹಾರ ಮತ್ತು ಔಷಧವಾಗಿ ಮಾರಾಟ ಮಾಡಲು ಬೇಟೆಯಾಡಲಾಗುತ್ತದೆ. ಅರಣ್ಯ ನಾಶ ಮತ್ತು ಆವಾಸ ಸ್ಥಾನದ ವಿಘಟನೆಯು ಇತರೆ ಎಲ್ಲ ಅಮೆಜೋನಿಯನ್ ಜೀವಿಗಳಂತೆ ಸೋಮಾರಿಗಳನ್ನು ಬೆದರಿಸುತ್ತದೆ. ಅರಣ್ಯ ವ್ಯಾಪ್ತಿಯ ಕೊರತೆಯು ಅವುಗಳ ಆಹಾರ ಮೂಲವನ್ನು ಕಸಿದುಕೊಳ್ಳುತ್ತವೆ ಮತ್ತು ತೆರೆದ ನೆಲದ ಮೇಲೆ ಪರಭಕ್ಷಕಗಳ ವಿರುದ್ಧ ಅವುಗಳನ್ನು ರಕ್ಷಣೆ ಇಲ್ಲದಂತೆ ಮಾಡುತ್ತವೆ. ಸೋಮಾರಿಗಳು ಭೂಮಿಯಲ್ಲಿ ಚುರುಕಾಗಿರುವುದಿಲ್ಲ ಮತ್ತು ಜಾಗ್ವಾರ್ಗಳು ಮತ್ತು ಇತರೆ ದೊಡ್ಡ ಬೆಕ್ಕುಗಳಿಗೆ ಸುಲಭವಾದ ಭೇಟಿಯಾಗುತ್ತವೆ. ಹಾಗಾದರೆ ಇವುಗಳ ಮಹತ್ವವನ್ನು ನೋಡುವುದಾದರೆ ಸೋಮಾರಿಗಳು ಅಮೆಜಾನ್ ಮಳೆಕಾಡಿನಲ್ಲಿ ಅವಿಭಾಜ್ಯ ಅಂಗಗಳಾಗಿವೆ. ಅವು ಸೋಮಾರಿಗಳ ಮೇಲೆ ಮಾತ್ರ ಕಂಡುಬರುವ ಮತ್ತು ಬೇರೆಲ್ಲಿಯೂ ಕಂಡುಬರದ ಪಾಚಿಗಳ ಜಾತಿಯೊಂದಿಗೆ ಸಹಜೀವನದ ಸಂಬಂಧವನ್ನು ಬೆಳೆಸುತ್ತವೆ. ಈ ಸಂಬಂಧವು ಎರಡಕ್ಕೂ ಪ್ರಯೋಜನಕಾರಿಯಾಗಿದೆ. ಪಾಚಿಗಳು ಸೋಮಾರಿಯ ಕೂದಲಿನ ಆಶ್ರಯ ಮತ್ತು ನೀರನ್ನು ಪಡೆಯುತ್ತವೆ, ಆದರೆ ಸೋಮಾರಿಗೆ ಮರೆಮಾಚುವಿಕೆಯನ್ನು ಒದಗಿಸುತ್ತವೆ, ಅದನ್ನು ಪರಭಕ್ಷಕಗಳಿಂದ ರಕ್ಷಿಸುತ್ತವೆ. ಸೋಮಾರಿಗಳಲ್ಲಿ ವಾಸಿಸುವ ಅವಕಾಶವಾದಿಗಳು ಪಾಚಿಗಳು ಮಾತ್ರ ಅಲ್ಲ. ಇತ್ತೀಚಿನ ಸಂಶೋಧನೆಯು ಸೋಮಾರಿಗಳಲ್ಲಿ ವಾಸಿಸುವ ಹಲವಾರು ಶಿಲೀಂಧ್ರಗಳು ರೋಗ ನಿರೋಧಕ ಗುಣಗಳನ್ನು ಹೊಂದಿವೆ ಎಂದು ಕಂಡುಹಿಡಿದಿದೆ. ಕೇಳುಗರ ಕೇಳಿದರಲ್ಲ, ಇಷ್ಟೊತ್ತು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ 3 ಕಾಲ್ಬೆರಳುಗಳ ಸೋಮಾರಿಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ 3 ಕಾಲ್ಬೆರಳುಗಳ ಸೋಮಾರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು.
ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ

0: ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಗುಣ ನೋಡಿ ಗೆಳೆತನ ಮಾಡು ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುತ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುತ ಕಾರ್ಯಕ್ರಮದಲ್ಲಿ ಗುಣ ನೋಡಿ ಗೆಳೆತನ ಮಾಡು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮನುಷ್ಯ ಅನೇಕ ಬಗೆಯ ಸದ್ಗುಣ ದುರ್ಗುಣಗಳ ಗಣಿ. ಭೂಮಿಯ ತುಂಬೆಲ್ಲ ತುಂಬಿರುವ ಅಸಂಖ್ಯಾತ ಜೀವರಾಶಿಗಳಲ್ಲಿ ಮನುಷ್ಯ ಜೀವಿಯೇ ಅಗ್ರಗಣ್ಯ. ಈತ ಶೋಭಿಸುವುದೇ ತನ್ನೊಳಗಿನ ಸೊಗಸಾದ ಸದ್ಗುಣಗಳಿಂದ. ಸದಾ ನಮ್ಮೊಂದಿಗೆ ಇರುವ ಒಂದು ಬಹುದೊಡ್ಡ ಆಸ್ತಿಯೇ ಗೆಳೆತನ. ಮೇಲಾಗಿ ಒಂದು ಜೀವ ಅಥವಾ ಮನಸ್ಸು ಮತ್ತೊಂದು ಜೀವವನ್ನು ಅಪಾರವಾಗಿ ಪ್ರಾಮಾಣಿಕವಾಗಿ ನಂಬುವುದೇ ಗೆಳೆತನ. ಅದೇ ಗೆಳೆಯ ಎಂದರೆ ವೈಯಕ್ತಿಕ ವಿಷಯ ಹಾಗೂ ವಿಚಾರಗಳನ್ನು ಮುಕ್ತವಾಗಿ ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದರ ಜೊತೆ

ಬಗ್ಗೆ ಕಷ್ಟ ಸುಖ ನೋವು ನಲಿವುಗಳನ್ನು ಹಂಚಿಕೊಳ್ಳುವ ಅಪ್ಪಟ ನಂಬಿಕಸ್ಥ. ನಮ್ಮ ರೂಪ ಹಣ ಸೌಂದರ್ಯ ನೋಡಿಕೊಂಡು ಬರುವ ಗೆಳೆಯ ಗೆಳೆಯನೇ ಅಲ್ಲ, ನಮ್ಮೊಳಗಿನ ನೈಜ ಗುಣಗಳನ್ನು ಹರಿತು ನಮ್ಮೊಂದಿಗೆ ಬೆರೆತು ಬಿಸಿಲು ಮಳೆ ಚಳಿಯಲ್ಲೂ ಹೆಜ್ಜೆಯೊಂದಿಗೆ ಹೆಜ್ಜೆಗಳನ್ನು ಹಾಕುವವರೇ ನಿಷ್ಠೆಯ ಗೆಳೆಯರು. ಅದರಲ್ಲೂ ನಮ್ಮನ್ನು ಗ್ರಹಿಸಿಕೊಳ್ಳುವ ಗೆಳೆಯ ಸಿಕ್ಕರೆ ಜೀವನವೇ ಕಲ್ಲು ಸಕ್ಕರೆ. ಜೀವಕ್ಕೆ ಜೀವ ಕೊಡುವ ಯಾವಾಗಲೂ ಕೇಡು ಬಗೆಯದ ಗೆಳೆಯನಿರಬೇಕು. ದುಷ್ಟರ ಸಂಘವ ಬಿಟ್ಟು ಶಿಷ್ಯರ ಸಂಘವ ಮಾಡುವುದು ತುಂಬ ಹೊಳಿತು. ಅದರಲ್ಲೂ ಈ ಸಮಯ ಸಾಧಕರ ಮೋಸಗಾರರ ಬೆನ್ನಿಗೆ ಚೂರಿ ಹಾಕುವವರ ಸಹವಾಸ ಮಾಡಿದ್ದೇ ಆದಲ್ಲಿ ನಮ್ಮ ಕಾಲ ಮೇಲೆ ನಾವೇ ಚಪ್ಪಡಿ ಹೇಳಿದುಕೊಂಡಂತೆ. ಅಲ್ಪರ ಸಂಘ ಅಭಿಮಾನ ಭಂಗ ಎನ್ನುವ ಗಾದೆ ಮಾತಿನಂತೆ ನಾವು ಎಲ್ಲದರಲ್ಲಿಯೂ ಸಣ್ಣತನ ತೋರಿಸುವವರ ಸಂಘವ ತೊರೆದು ದೊಡ್ಡ ಗುಣದವರ ದೊಡ್ಡತನ ತೋರಿಸುವವರ ಸಂಘವ ಮಾಡುವುದೇ ಲೇಸು. ಗುಣವಂತ ಗೆಳೆಯ ದೊರೆತರೆ ನಮ್ಮ ಹೂಯೆಗೂ ಮೀರಿದ ಸುಖ ನೆಮ್ಮದಿ ದೊರೆಯುವುದರಲ್ಲಿ ಸಂದೇಹವಿಲ್ಲ. ಜೀವನ ಪರ್ಯಂತ ಮತ್ತಷ್ಟು ಮಗದಷ್ಟು ಗಳಿಸಬೇಕೆನ್ನುವ ನಿಧಿಯೇ ಗೆಳೆತನ. ಗೆಳೆತನದ ಸರಿಯಾದ ಆಯ್ಕೆ ಮಾಡಿಕೊಳ್ಳದೆ ನಮ್ಮ ಈ ಸಮಾಜ ಹಾಗೂ ಯುವ ಜನಾಂಗ ಸಂಪೂರ್ಣ ಹಾಳಾಗಿ ಎಡವುತ್ತಿದೆ. ದುರ್ಗುಣ ದುರಭ್ಯಾಸಗಳನ್ನು ಹೊಂದಿ ಸಮಾಜ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿ ಇಡೀ ಕುಟುಂಬ ಮತ್ತು ಸಮಾಜಕ್ಕೆ ಕಂಟಕ ಪ್ರಾಯವಾದವರ ಗೆಳೆತನ ನಮಗೆ ಬೇಕಾಗಿಲ್ಲ. ಎಲ್ಲ ಗುಣಗಳು ನಮ್ಮೊಳಗೆ ಅಡಗಿ ಕಾಳಗ ಮಾಡುತ್ತಿದ್ದು ನಮಗೆ ಹಾಗೂ ಜೀವನಕ್ಕೆ ಅವಶ್ಯವೆನಿಸಿರುವ ಪ್ರಾಂಜಲ ಪರಿಶುದ್ಧವಾದ ಗುಣಗಳು ಎಲ್ಲರಿಗೂ ತುರ್ತಾಗಿ ಬೇಕಾಗಿವೆ. ಒಬ್ಬ ಉತ್ತಮ ಗೆಳೆಯ ಒಂದು ಗ್ರಂಥಾಲಯಕ್ಕೆ ಸಮ ಎಂಬ ಮಾತಿದೆ. ಇಂಥ ಸನ್ನಿವೇಶಗಳಲ್ಲಿ ನಿಜವಾದ ಗೆಳೆಯನನ್ನು ಗಳಿಸೋಣ, ಪ್ರತಿಯೊಂದರಲ್ಲೂ ವಿಜಯವನ್ನು ಪಡೆಯೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಗುಣ ನೋಡಿ ಗೆಳೆತನ ಮಾಡು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯ ರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದ 25ನೇ ವರ್ಷದ ಸ್ಮರಣಾರ್ಥ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. ವಾರಣಾಸಿಯಲ್ಲಿ 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಚಾಲನೆ. ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕೆ ಅವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಇಂದಿನಿಂದ ಇದೇ 15ರವರೆಗೆ ನಿಜಾರಿ ಇಸ್ಮಾಯಿಲಿಗಳ 50ನೇ ಇಮಾಮ್ ರಾಜಕುಮಾರ, 5ನೇ ರಹೀಂ ಅಗಾಖಾನ್ ಭಾರತ ಭೇಟಿ. ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್, ಅಮೆರಿಕದ ಜೆಸ್ಸಿಕಾ ಪಿಗುಲಾ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರ್ವಜನಿಕ ಜೀವನದಲ್ಲಿ 25ನೇ ವರ್ಷ ಪೂರೈಸುತ್ತಿರುವ ಸ್ಮರಣಾರ್ಥ ಭಾರತೀಯ ಜನತಾ ಪಕ್ಷ ಬಿಜೆಪಿ ಇದೇ 17ರಿಂದ ಒಂದು ತಿಂಗಳ ಸೇವಾ ಸಂಕಲ್ಪ ಅಭಿಯಾನವನ್ನು ಆರಂಭಿಸಲಿದೆ. ಅಂದು ಪ್ರಧಾನಿ ಅವರ ಜನ್ಮದಿನ ಆಗಿರುವುದು ವಿಶೇಷವಾಗಿದೆ. ನವದೆಹಲಿಯಲ್ಲಿಂದು ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್, 2001ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಾರ್ವಜನಿಕ ಸೇವೆಯಲ್ಲಿ ಬರುವ ಅಕ್ಟೋಬರ್ 7ರಂದು 25 ವರ್ಷಗಳನ್ನು ಪೂರೈಸಲಿದ್ದಾರೆ ಎಂದರು. ಈ ಕಾಲಾವಧಿಯಲ್ಲಿ ಪ್ರಧಾನಿ ಸಾರ್ವಜನಿಕ ಸೇವೆಯಿಂದ ರಾಷ್ಟೀಯ ಸೇವೆಗೆ ಎಂಬ ಮಂತ್ರದಿಂದ ಮಾರ್ಗದರ್ಶನ ಪಡೆದು ತಮ್ಮ ಪಯಣವನ್ನು ದೃಢವಾಗಿ ಮುಂದುವರೆಸಿದ್ದಾರೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಡಿ ಭಾರತದ ಪ್ರಗತಿ ಕೇವಲ ಅಭಿವೃದ್ಧಿಗೆ ಸೀಮಿತವಾಗಿರದೆ ಭಾರತದ ಸಾಂಸ್ಕೃತಿಕ ಗುರುತು ಮತ್ತು ಪರಂಪರೆಯನ್ನು ಸಹ ಬಲಪಡಿಸಲಾಗಿದೆ ಎಂದು ಹೇಳಿದರು. ಸೇವಾ ಸಂಕಲ್ಪ ಅಭಿಯಾನ ರಕ್ತದಾನ ಶಿಬಿರದೊಂದಿಗೆ ಆರಂಭಗೊಳ್ಳಲಿದ್ದು 7ರಂದು ಪ್ರಧಾನಿಯವರಿಗೆ ಕೃತಜ್ಞತೆ ಸಲ್ಲಿಸಲು ಗ್ರಾಮ ಮತ್ತು ನಗರ ಪ್ರದೇಶಗಳನ್ನು ಸಂಪರ್ಕಿಸುವ ಸೇವಾ ಜ್ಯೋತಿ ಕಲಶಯಾತ್ರೆಯನ್ನು ಸಹ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ 2026ಕ್ಕೆ ಇಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಅಧಿಕೃತವಾಗಿ ಚಾಲನೆ ದೊರೆತಿದೆ. ವಾರಣಾಸಿ ರುದ್ರಾಕ್ಷ ಅಂತಾರಾಷ್ಟೀಯ ಸಹಕಾರ ಮತ್ತು ಸಮುದಾಯ ಭವನದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಈ ಅಭಿಯಾನವನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹಾಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉದ್ಘಾಟಿಸಿದ್ದಾರೆ. ಅಪೌಷ್ಟಿಕತೆ ಮುಕ್ತ ಭಾರತ ನಿರ್ಮಾಣದ ದೃಷ್ಟಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ರೂಪಿಸಲಾದ ಈ ಅಭಿಯಾನವನ್ನು ಈ ಬಾರಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಘೋಷವಾಕ್ಯದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಸೆಪ್ಟೆಂಬರ್ ತಿಂಗಳು ಪೂರ್ತಿ ನಡೆಯಲಿರುವ ಈ ಬೃಹತ್ ಜಾಗೃತಿ ಅಭಿಯಾನ ಸಾರ್ವಜನಿಕರು ಹಾಗೂ ಸಮುದಾಯಗಳ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ದೇಶಾದ್ಯಂತ ಇರುವ ಅಂಗನವಾಡಿ ಕೇಂದ್ರಗಳು, ಶಾಲೆಗಳು, ಪಂಚಾಯಿತಿಗಳು ಮತ್ತು ಮನೆ ಮನೆಗಳನ್ನು ತಲುಪಲಿದೆ. ಶ್ರೀಲಂಕಾ ಪ್ರವಾಸದಲ್ಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೊಲಂಬೋದಲ್ಲಿಂದು ಶ್ರೀಲಂಕಾ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯಕೆ ಅವರೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ನಾಯಕರು ನಿಕಟ ನಾಗರಿಕತೆಯ ಸಂಬಂಧ ಹೊಂದಿರುವ ಭಾರತ ಮತ್ತು ಶ್ರೀಲಂಕಾ, ನೆರೆಹೊರೆ ರಾಷ್ಟ್ರಗಳು ಹಾಗೂ ಕಡಲ ಪಾಲುದಾರರಾಗಿ ಉಭಯ ದೇಶಗಳ ಅಭಿವೃದ್ಧಿ ಮತ್ತು ಜನರ ಕಲ್ಯಾಣಕ್ಕಾಗಿ ಒಟ್ಟಾಗಿ ಕೆಲಸ ಮಾಡಲು ಮುಂದುವರಿಸುವ ಬದ್ಧತೆಯನ್ನು ಪುನರುಚ್ಚರಿಸಿದರು. ಸಾಮಾಜಿಕ ಮಾಧ್ಯಮದ ಸಂದೇಶದಲ್ಲಿ ಸಚಿವ ರಾಜನಾಥ್ ಸಿಂಗ್ ಈ ಪ್ರದೇಶದಲ್ಲಿ ಸುರಕ್ಷತೆ, ಭದ್ರತೆ, ಶಾಂತಿ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸಲು ಜಂಟಿ ಕ್ರಮ ಕೈಗೊಳ್ಳುವ ಬದ್ಧತೆಯನ್ನು ಪುನರುಚ್ಚರಿಸಿರುವುದಾಗಿ ತಿಳಿಸಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರ ಆಹ್ವಾನದ ಮೇರೆಗೆ ನಿಜಾರಿ ಇಸ್ಮಾಯಿಲಿಗಳ 50ನೇ ಇಮಾಮ್ ರಾಜಕುಮಾರ

ಐದನೇ ರಹೀಂ ಅಗಾ ಖಾನ್ ಇಂದಿನಿಂದ ಇದೇ 15ರವರೆಗೆ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಅವರು ಉಪರಾಷ್ಟಪತಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮವಿದೆ. ಭಾರತ ಭೇಟಿಯ ಭಾಗವಾಗಿ ಅವರು ಅಗಾಖಾನ್ ಅಭಿವೃದ್ಧಿ ಜಾಲ, ವಿವಿಧ ಕಲ್ಯಾಣ ಹಾಗೂ ಸಮುದಾಯ ಉಪಕ್ರಮ

0: ಐದನೇ ರಹೀಂ ಆಗಾಖಾನ್ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ನ್ಯಾಯಮೂರ್ತಿ ಮಹೇಶ್ ಚಂದ್ರ ತ್ರಿಪಾಠಿ ಅವರು ಇಂದು ಬಾಂಬೆ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮಹಾರಾಷ್ಟದ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಪ್ರಮಾಣ ವಚನ ಬೋಧಿಸಿದರು. ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸಿನ ಮೇರೆಗೆ ನ್ಯಾಯಮೂರ್ತಿ ತ್ರಿಪಾಠಿ ಅವರ ನೇಮಕಾತಿಗೆ ರಾಷ್ಟಪತಿ ಅವರು ಶನಿವಾರ ಅನುಮೋದನೆ ನೀಡಿದ್ದರು. ಅವರು ಬಾಂಬೆ ಹೈಕೋರ್ಟ್ನ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ. ನೇಮಕಾತಿಗೂ ಮುನ್ನ ಅವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಜನ್ಮದಿನಾಚರಣೆಯಾದ ಇಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು, ಕಾರ್ಗಿಲ್ ಯುದ್ಧದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಕಾರ್ಯತಂತ್ರದ ದೃಷ್ಟಿಯಲ್ಲಿ ಪ್ರಮುಖವಾದ ಶಿಖರಗಳನ್ನು ವಶಪಡಿಸಿಕೊಂಡರಲ್ಲದೆ ತಮ್ಮ ಅಪ್ರತಿಮ ನಾಯಕತ್ವ ಮತ್ತು ಶೌರ್ಯದ ಮೂಲಕ ಸಹಸೇನಾಪಡೆಯ ಮನೋಸ್ಥೈರ್ಯವನ್ನು ಬಲಪಡಿಸಿದರು ಎಂದು ಸ್ಮರಿಸಿದ್ದಾರೆ. ತಮ್ಮ 24ನೇ ವಯಸ್ಸಿನಲ್ಲಿ ದೇಶಕ್ಕಾಗಿ ಪ್ರಾಣವನ್ನೇ ಸಮರ್ಪಿಸಿದ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಜೀವನ ರಾಷ್ಟ್ರ ಕಲ್ಯಾಣವನ್ನು ಎಲ್ಲಕ್ಕಿಂತ ಮೊದಲ ಆದ್ಯತೆಯಾಗಿ ಇರಿಸಲು ನಮ್ಮೆಲ್ಲರಿಗೂ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅಡ್ಮಿರಲ್ ಸ್ವಾಮಿನಾಥನ್ ರಾಯಲ್ ಆಸ್ಟ್ರೇಲಿಯಾ ನೌಕಾಪಡೆಯ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಆಸ್ಟ್ರೇಲಿಯಾದ ಹಿರಿಯ ರಕ್ಷಣಾಧಿಕಾರಿಗಳೊಂದಿಗೂ ಚರ್ಚೆ ನಡೆಸಲಿದ್ದಾರೆ. ಅವರು ಪ್ರಮುಖ ಕಾರ್ಯಾಚರಣೆ ಮತ್ತು ತರಬೇತಿ ಕೇಂದ್ರಗಳಿಗೆ ಭೇಟಿ ನೀಡಲಿದ್ದು ರಾಯಲ್ ನ್ಯೂಜಿಲೆಂಡ್ ನೌಕಾಪಡೆಯ ಸಿಬ್ಬಂದಿ ಹಾಗೂ ವೃತ್ತಿಪರ ಸೇನಾ ಶಿಕ್ಷಣ ಪಡೆಯುತ್ತಿರುವ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳಿಗೆ 2025-26 ಸಾಲಿನ 27ನೇ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮವು ನಾಳೆ ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆಯಲಿದೆ. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನಗಳನ್ನು ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯವು ಕಳೆದ 30 ವರ್ಷಗಳಿಂದ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ಜವಾಹರ್ ನವೋದಯ ವಿದ್ಯಾಲಯಗಳಿಗಾಗಿ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆಯ ಯೋಜನೆಯಡಿಯಲ್ಲಿ ಸರಣಿಯ 27ನೇ ಸ್ಪರ್ಧೆಯನ್ನು 2025-26 ಭಾರತದಾದ್ಯಂತ 100 ವಿದ್ಯಾಲಯಗಳಲ್ಲಿ ಮತ್ತು ನವೋದಯ ವಿದ್ಯಾಲಯ ಸಮಿತಿಯ 8 ಪ್ರದೇಶಗಳಲ್ಲಿ ಆಯೋಜಿಸಲಾಗಿತ್ತು. ಸೌದಿ ಅರೇಬಿಯಾದ ಪ್ರದೇಶದಲ್ಲಿ ನಾಗರಿಕ ಮತ್ತು ಆರ್ಥಿಕ ಸೌಲಭ್ಯಗಳನ್ನು ಗುರಿಯಾಗಿಸಿ ನಡೆದಿದೆ ಎಂದು ವರದಿಯಾಗಿರುವ ಹೌತಿ ಸಂಘಟನೆಯ ದಾಳಿಗಳನ್ನು ಭಾರತ ಖಂಡಿಸಿದೆ. ಸೌದಿ ಅರೇಬಿಯಾ ಮೇಲಿನ ದಾಳಿಗಳ ಕುರಿತು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪ್ರಾದೇಶಿಕ ಭದ್ರತೆ ಮತ್ತು ಸ್ಥಿರತೆಗೆ ಧಕ್ಕೆಯನ್ನುಂಟು ಮಾಡುವ ಮತ್ತು ಬಾಬ್ ಎಲ್ ಮಾಂದೆಬ್ನಲ್ಲಿ ಸಂಚಾರ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ದಾಳಿಗಳು ಸ್ವೀಕಾರಾರ್ಹವಲ್ಲ ಎಂದು ಅವರು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಜೆಸ್ಸಿಕಾ ಪೆಗುಲಾ ಅಮೆರಿಕದವರೇ ಆದ ಎಮ್ಮಾ ನವಾರೋ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪೆಗುಲಾ ಎಮಾ ನವಾರೋ ವಿರುದ್ಧ 3-6, 6-4, 6-3 ಅಂತರದಲ್ಲಿ ಗೆಲುವು ದಾಖಲಿಸಿ ಸೆಮಿಫೈನಲ್ಸ್ಗೆ ಮುನ್ನಡೆದರು. ಇಂದು ನಡೆಯಲಿರುವ ಇನ್ನೆರಡು ಮಹಿಳಾ ಸಿಂಗಲ್ಸ್ನ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ರಷ್ಯಾದ ಮಿರಾ ಆಂಡ್ರಿವಾ ಮತ್ತು ಅಮೆರಿಕದ ಕೋಕೋ ಗೌಫ್ ಹಾಗೂ ಚೀನಾದ ಕ್ವಿನ್ ವೆನ್ ಜೆನ್ ಮತ್ತು ಕಜಕಿಸ್ತಾನದ ಎಲೆನಾ ರೈಬಾಕಿನ ಕಣದಲ್ಲಿದ್ದಾರೆ. ಇಸ್ರೇಲ್ ಸರಕುಗಳ ಮೇಲೆ ಯುಕೆ ವಿಧಿಸಿರುವ ವ್ಯಾಪಕ ನಿರ್ಬಂಧಗಳಿಗೆ ಪ್ರತಿಯಾಗಿ ಇಸ್ರೇಲ್ ಪೂರ್ವ ಜೆರುಸೆಲಂನಲ್ಲಿರುವ ಬ್ರಿಟಿಷ್ ಕಾನ್ಸುಲೇಟ್ ಅನ್ನು ಮುಚ್ಚಲು ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದ 25ನೇ ವರ್ಷದ ಸ್ಮರಣಾರ್ಥ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. ವಾರಣಾಸಿಯಲ್ಲಿ 9ನೇ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆಗೆ ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಚಾಲನೆ. ಕೊಲಂಬೋದಲ್ಲಿ

0: ಅನುರಾಗ್ ಕುಮಾರ ದಿಸನಾಯಕೆ ಅವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಇಂದಿನಿಂದ ಇದೇ 15ರವರೆಗೆ ನಿಜಾರಿ ಇಸ್ಮೈಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಆಗಾ ಖಾನ್ ಭಾರತ ಭೇಟಿ. ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲ್ಯಾಮ್ ಟೆನಿಸ್, ಅಮೆರಿಕದ ಜೆಸ್ಸಿಕಾ ಪಿಗುಲಾ ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸರಗೂರಿನ ಶ್ರೀಮತಿ ಗೀತಾ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.
2: ನನ್ನ ಹೆಸರು ಗೀತಾ, ನಾನು ಸರಗೂರಿಂದ ಬಂದಿದ್ದೀನಿ.

ನಿನ ಪೂಜೆಯ ನಮಾಡು ಬಂಗಾರ ಸಿಂಗಾರ ನನಗೆ ತಕೋ ನೆರೆಮನೆಯ ವೈಭೋಗ ತಕೋ ಬಂಗಾರ ಸಿಂಗಾರ ನನಗೆ ತಕೋ ಅರಮನೆಯ ವೈಭೋಗ ತಕೋ ನೆರೆಮನೆಯವರೆಲ್ಲ ಬಂಜೆಯನ್ನುವರಲ್ಲ ಕೈ ಹಿಡಿದ ಪತಿಯು ನನ್ನ ದೂರ ತಳ್ಳುವರಲ್ಲ ನನಗೊಂದು ಶಿಶು ನೀಡಯ ಮಾದೇವ ನನಗೊಂದು ಶಿಶು ನೀಡಯ ಮಾದೇಶ್ವರ ನಿನಗಿರಿಗೆ ಬರುವೆ ನಿನ್ನ ಪೂಜೆಯ ನಾ ಮಾಡುವೆ ನಾಗೂ ಮನೆಯನ್ನು ನಾ ಕಾಣಿನು ಆದರೂ ನಿನ್ನ ಪಾದ ಬಿಡಲಾರೆನು ನಾಗೂ

0: ಕೇಳುಗರೆ, ಇದುವರೆಗೂ ಸರಗೂರಿನ ಶ್ರೀಮತಿ ಗೀತಾರವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
4: ಹ್ಞೂ ಕಣೆ, ಆಯ್ತು, ತರ್ತೀನಿ.
3: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
4: ಮತ್ತಿನ್ನೇನ್ ಮಾಡ್ಲೆ?
3: ಬ್ಯಾಗ್ ಕೊಡ್ತೀನಿ, ಇರಿ.
4: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
3: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
4: ಹಾ, ಹೋಗಿದ್ದು.
3: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
4: ಹಾ, ಹೇಳಿದ್ರು.
3: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
4: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
3: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
4: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
0: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ

0: ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ಇಂಗ್ಲಿಷ್ ಪಾಠ ದ ಗಾರ್ಡ್ನರ್ ಪರೀಕ್ಷೆಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ತರಗತಿಗೆ ಸ್ವಾಗತ. ಲೆಟ್ಸ್ ಲರ್ನ್ ಇಂಗ್ಲಿಷ್. ಐ ವೆಲ್ಕಮ್ ಯು ಆಲ್ ಟು ದಿಸ್ ಕ್ಲಾಸ್. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾನು ನಿಮಗೆ ದ್ವಿತೀಯ ಪಿ ಯು ಇಂಗ್ಲಿಷ್ ಪಠ್ಯಪುಸ್ತಕದಲ್ಲಿ ಇರುವಂತಹ ಪದ್ಯ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಈ ಪೋಯಮನ್ನು ಪರಿಚಯ ಮಾಡಿಸಿದ್ದೆ. ಇವತ್ತಿನ ಈ ತರಗತಿಯಲ್ಲಿ ದ್ವಿತೀಯ ಪಿ ಯು ಇಂಗ್ಲಿಷ್ ಪಠ್ಯಪುಸ್ತಕದಲ್ಲಿ ಇರುವಂತಹ ದ ಗಾರ್ಡನರ್ ಈ ಕಥೆಯನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಪಿ ಲಂಕೇಶ್ ಅವರು ಬರೆದಿರುವಂತಹ ದ ಗಾರ್ಡನರ್ ಕತೆ ಕನ್ನಡದಿಂದ ಇಂಗ್ಲಿಷ್ಗೆ ತರ್ಜುಮೆ ಅಥವಾ ಅನುವಾದ ಆಗಿರುವಂತಹ ಕತೆ. ಈ ಕತೆ ನೀವು ಆಸಕ್ತಿಯಿಂದ ಓದಿದ್ರೆ, ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರೆ ನಮಗೆ ಸಾಕಷ್ಟು ಕಲಿಕೆಯನ್ನು ಕೊಡುತ್ತೆ. ದ ಗಾರ್ಡನರ್ ಈಸ್ ಅ ಶಾರ್ಟ್ ಸ್ಟೋರಿ ರಿಟನ್ ಬೈ ಪಿ ಲಂಕೇಶ್. ಲಂಕೇಶ್ ಈಸ್ ಒನ್ ಆಫ್ ದಿ ಮೇಜರ್ ಶಾರ್ಟ್ ಸ್ಟೋರಿ ರೈಟರ್ಸ್ ಇನ್ ಕನ್ನಡ ಆ್ಯಂಡ್ ಈ ಈಸ್ ನೋನ್ ಫಾರ್ ಇಸ್ ಬ್ಯೂಟಿಫುಲ್ ಶಾರ್ಟ್ ಸ್ಟೋರೀಸ್. ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ಕಥೆಯನ್ನು ನೀವು ದ್ವಿತೀಯ ಪಿ ಯುನಲ್ಲಿ ಕನ್ನಡ ಪಠ್ಯಪುಸ್ತಕದಲ್ಲಿ ಓದ್ತೀರಿ. ಕತೆ ಅಂತ ಹೇಳಿದ್ರೆ, ಸಣ್ಣ ಕತೆ ಶಾರ್ಟ್ ಸ್ಟೋರಿ ಅಂತ ಹೇಳಿದ್ರೆ, ಅದು ಒಂದು ಕಲ್ಪಿತ ಘಟನೆಯಾಗಿರುತ್ತೆ, ಒಂದು ಇಮ್ಯಾಜಿನೇಷನ್ ಇರುವಂತಹ ಇಮ್ಯಾಜಿನ್ಡ್ ಆದಂತಹ ಒಂದು ಸಂದರ್ಭವನ್ನು ಲೇಖಕರು ಇಲ್ಲಿ ಕಟ್ಕೊಡ್ತಾರೆ. ಶಾರ್ಟ್ ಸ್ಟೋರಿ ಅಂತ ಹೇಳಿದಾಗ ನೀವು ಪ್ರಥಮ ಪಿ ಯುನಲ್ಲಿ, ಫಸ್ಟ್ ಇಯರ್ ಪಿ ಯುನಲ್ಲಿ ಇಂಗ್ಲೀಷ್ನಲ್ಲಿ ಒರು ಮನುಷ್ಯನ್, ಟೂ ಜೆಂಟಲ್ಮೆನ್ ಆಫ್ ವೆರೋನಾ, ಹಾಗೆ ಸೆಕೆಂಡ್ ಪಿ ಯು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಟೂ ಡಿಯರ್ ಈ ಕಥೆಯನ್ನು ಕೂಡ ನೀವು ಓದಿದ್ದೀರಿ. ಸೊ ಶಾರ್ಟ್ ಸ್ಟೋರೀಸ್ ಅಂತ ಹೇಳಿದಾಗ ಒಂದು ಗಂಟೆ ಅರ್ಧ ಗಂಟೆನಲ್ಲಿ ಓದಿ ಮುಗಿಸಬಹುದಾದಂತಹ ಒಂದು ಕತೆ ಆಗಿರುತ್ತೆ. ಆ ಕತೆಯಲ್ಲಿ ಒಂದಷ್ಟು ವಿವರಣೆ, ಒಂದು ಘಟನೆ, ಆ ಘಟನೆಗಳ ಸೀಕ್ವೆನ್ಸ್ ಇರುತ್ತೆ. ನಿಮಗೆ ಓದಿದಾಗ ಒಂದು ಪಾತ್ರ, ಒಂದು ಸಂದರ್ಭವನ್ನು ನಿಮ್ಮ ಅನುಭವಕ್ಕೆ ತಂದುಕೊಡುತ್ತೆ. ದಿಸ್ ಇಸ್ ಅ ಶಾರ್ಟ್ ಸ್ಟೋರಿ. ಸೊ ಶಾರ್ಟ್ ಸ್ಟೋರಿ ಅಂತ ಹೇಳಿದಾಗ ಇಟ್ ಇಸ್ ಅ ಫಿಕ್ಷನ್. ಫಿಕ್ಷನ್ ಅಂತ ಹೇಳಿದ್ರೆ ಕತೆ. ಸೊ ಹೀಗೆ ಪಿ ಲಂಕೇಶ್ ಅವರ ದ ಗಾರ್ಡನರ್ ಅನ್ನುವಂತಹ ಕತೆ ಏನನ್ನು ಹೇಳುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಪಠ್ಯಪುಸ್ತಕವನ್ನು ನೀವು ತಗೊಂಡ್ರೆ ಪುಟ ಸಂಖ್ಯೆ 59ರಲ್ಲಿ ದ ಗಾರ್ಡನರ್ ಕತೆ ಮುದ್ರಣ ಆಗಿದೆ. ಅಲ್ಲಿ ಒಂದು ಪ್ರಶ್ನೆಯನ್ನು ಪಾಠದ ಆರಂಭದಲ್ಲಿ ಕೇಳ್ತಾರೆ.

ಇಸ್ ದೇರ್ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪಿಟಿಷನ್ ಅಂಡ್ ರೈವಲ್ರಿ ಅಂತ ಹೇಳಿ. ಕಾಂಪಿಟಿಷನ್ ಅಂತ ಹೇಳಿದ್ರೆ ಸ್ಪರ್ಧೆ, ರೈವಲ್ರಿ ಅಂತ ಹೇಳಿದಾಗ ದ್ವೇಷ ಇರುವಂತಹ ಒಂದು ಸ್ಪರ್ಧೆ ಆಗಿರುತ್ತೆ. ಆ ದ್ವೇಷ ಇರುತ್ತೆ, ಪೈಪೋಟಿ ಇರುತ್ತೆ. ಆದರೆ ಆ ಪೈಪೋಟಿಯಲ್ಲಿ ಒಂದು ದ್ವೇಷದ ಅಂಶ ಇರುತ್ತೆ. ದ ಗಾರ್ಡನರ್ ಕಥೆನಲ್ಲಿ ನಮಗೆ ಪರಸ್ಪರ ಸ್ಪರ್ಧೆ ಅನ್ನೋದು ದ್ವೇಷಕ್ಕೆ ತಿರುಗಿದಾಗ ಏನಾಗತ್ತೆ, ಏನಾಗಬಹುದು ಅನ್ನುವಂತಹ ಒಂದು ವಿವರಣೆ ನಮಗೆ ಸಿಗತ್ತೆ. ಈ ಕತೆ ಪಿ ಲಂಕೇಶ್ ಅವರ ಮೂಲ ಕನ್ನಡದ ಕಥೆಯನ್ನ ಹೆಚ್ ಎಸ್ ರಾಘವೇಂದ್ರ ರಾವ್ ಅವರು ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ. ಕಥೆಯ ಆರಂಭ ಹೀಗೆ ಶುರುವಾಗತ್ತೆ. ಎಲಾಬೊರೇಷನ್ ಕ್ಯಾನ್ ಓನ್ಲಿ ಇಂಪಾವರಿಶ್ ದಿಸ್ ಅಕೌಂಟ್ ಅಂಡ್ ಮೇಕ್ ಇಟ್ ಲೆಸ್ ಅಥೆಂಟಿಕ್. ಎಲಾಬೊರೇಷನ್ ಅಂತ ಹೇಳಿದ್ರೆ ವಿವರಣೆ. ಇಂಪಾವರಿಶ್, ಇಂಪಾವರಿಶ್ ಅಂದ್ರೆ ಬಡಕಲಾಗತ್ತೆ, ಸ್ವರ್ಗೋಗುತ್ತೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಅಕೌಂಟ್ ಅಂತ ಹೇಳಿದಾಗ ಇಲ್ಲಿ ಲೆಕ್ಕ ಅಂತಲ್ಲ, ಘಟನೆ ಅಂತಾಗತ್ತೆ. ಅಥೆಂಟಿಕ್ ಅಂದ್ರೆ ಹೆಚ್ಚು ಸತ್ಯಕ್ಕೆ ಹತ್ತಿರವಾದ್ದು. ಅಥೆಂಟಿಕ್ ಸತ್ಯಕ್ಕೆ ಹತ್ತಿರವಾದದ್ದು, ಸತ್ಯ ಅಂತ ಅನ್ನೋ ಅರ್ಥವನ್ನ ಕೊಡುತ್ತೆ. ಹೆಚ್ಚು ವಿವರಣೆ ಕೊಡ್ಲಿಕ್ಕೆ ಹೋದ್ರೆ ನಾನೀಗ ಹೇಳುವಂತಹ ಘಟನೆ ಸತ್ಯಕ್ಕೆ ದೂರ ಆಯಿತು ಅಂತ ನಿಮ್ಗೆ ಅನ್ನಿಸ್ಬಿಡುತ್ತೆ. ಹಾಗಾಗಿ ನಾನು ಹೆಚ್ಚು ವಿವರಣೆ ಕೊಡಕ್ಕೆ ಹೋಗಲ್ಲ. ನಾನು ಈ ಕಥೆಯನ್ನ ಚಿಟಕಿ ಒಡೆಯೋದ್ರಲ್ಲಿ ಕಲ್ಪಿಸ್ಕೊಂಡೆ ಅಂತ ಹೇಳಿ ನಿರೂಪಕರು ಹೇಳ್ತಾರೆ. ಇಲ್ಲಿ ನರೇಟರ್ ಅನ್ನುವಂಥ ಒಂದು ಪದವನ್ನು ನೀವು ನೆನಪಿಟ್ಟುಕೊಳ್ಬೇಕು. ಕಥೆಯಲ್ಲಿ ನಮಗೆ ಒಂದು ನರೇಟರ್ ಇದ್ದಾರೆ, ಅವರೊಂದು ನರೇಷನ್ ಅನ್ನು ಕೊಡ್ತಾರೆ. ಹೇಳ್ತಾರೆ, ಒಂದಿನ ಚಂದ್ರಾಯಪಟ್ಟಣದ ಹತ್ರ ಒಂದು ತೆಂಗಿನ ತೋಟದಲ್ಲಿ ಒಬ್ಬ ಮುದುಕ ನಿಂತಿದ್ದ. ಆ ಮುದುಕನ ಒಂದು ಕೈನಲ್ಲಿ ಗುದ್ದಲಿ ಇತ್ತು, ಸ್ಪೇಡ್, ಇನ್ನೊಂದು ಕೈಯಲ್ಲಿ ನ್ಯೂಸ್ ಪೇಪರ್ ಇತ್ತು. ಕಂಕಳಲ್ಲಿ ನ್ಯೂಸ್ ಪೇಪರ್ ಅನ್ನ ಸಿಕ್ಕಿಸ್ಕೊಂಡಿದ್ದ ಅಂತ ಹೇಳ್ತಾರೆ. ಹೀಗೆ ದಿನನಿತ್ಯ ಜಮೀನಿನಲ್ಲಿ, ಭೂಮಿಯಲ್ಲಿ ಕೆಲಸ ಮಾಡುವಂಥವರು, ದೈಹಿಕವಾಗಿ ಶ್ರಮ ಪಡುವಂಥವರು ನ್ಯೂಸ್ ಪೇಪರ್ ಓದೋದೆಲ್ಲ ಅಪರೂಪ. ಹಾಗಾಗಿ ಇವರು ನಿರೂಪಕರು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಈ ತೆಂಗಿನ ತೋಟದಲ್ಲಿ ನಿಂತಿದ್ದ ಆ ಎತ್ತರದ ಮುದುಕ, ಬಿಳಿ ತಲೆ ಕೂದಲನ್ನು ಹೊಂದಿದ್ದ, ಕಟ್ಮಸ್ತಾಗಿದ್ದ, ಕೈನಲ್ಲಿ ಗುದ್ದಲಿ ಇತ್ತು, ಕಂಕಳಲ್ಲಿ ನ್ಯೂಸ್ ಪೇಪರ್ ಇತ್ತು. ಈತನನ್ನು ನೋಡಿದಾಗ ಅಲ್ಲೊಬ್ಬ ಕೂಲಿಯವ, ಒಬ್ಬ ಮೇಸ್ತ್ರಿ ಮತ್ತೊಬ್ಬ ತತ್ವಶಾಸ್ತ್ರಜ್ಞ ಎಲ್ಲರೂ ಒಟ್ಟಿಗೆ ಇರೋ ಹಾಗೆ 3-in-1, ಈ ಮೂರು ಅಂಶಗಳು ಈ ವ್ಯಕ್ತಿಯಲ್ಲಿ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತು. ಇಂಥ ಅಪರೂಪದ ವ್ಯಕ್ತಿ ಬಗ್ಗೆ ನನಗೆ ಒಂದು ಕುತೂಹಲ ಶುರುವಾಯಿತು, ಆತನ ಬಗ್ಗೆ ಒಂದು ಕಥೆಯನ್ನು ಕಟ್ಟದೆ ಅಂತ ಹೇಳ್ತಾರೆ. ನಂತರ ಈ ವ್ಯಕ್ತಿ ಇಲ್ಲಿಗೆ ಎಲ್ಲಿಂದಲೋ ಬಂದ, ಈ ತೋಟದ ಮಾಲೀಕನಿಗೆ ಇಂಥ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇತ್ತು, ಇಬ್ರು ಮಾತಾಡಿಕೊಂಡ್ರು, ಮಾತಾಡಿಕೊಂಡು ಈ ಮುದುಕ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡ. ಈ ಮುದುಕ ಕೃಷಿ ಕೆಲಸದಲ್ಲಿ ನುರಿತ ವ್ಯಕ್ತಿಯಾಗಿದ್ದ, ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. ಹಾಗೆ ತೋಟದಲ್ಲಿ ನಡೀತಾ ಇದ್ದಂಥ ಸಣ್ಣ ಪುಟ್ಟ ಕಳ್ತನಗಳನ್ನು ಈತ ನಿಲ್ಲಿಸೋದಕ್ಕೆ ಸಾಧ್ಯ ಆಯಿತು. ಬಹಳ ಆಸಕ್ತಿಯಿಂದ ಕೃಷಿಯನ್ನು ಮಾಡ್ತಾ ಹೋದ, ಹೀಗಾಗಿ ತೋಟದ ಆದಾಯ ಹೆಚ್ಚಾಯಿತು. ಒಂದು 3-4 ವರ್ಷಗಳು ಕಳೆಯೋದ್ರೊಳಗಡೆ ತೋಟದ ಮಾಲೀಕ ಶ್ರೀಮಂತನಾಗಿಬಿಟ್ಟ. ಅವರು 10 ಎಕರೆ ಜಮೀನನ್ನು ಹೊಂದಿದ್ದವರು ಈಗ 100+ ಎಕರೆ ಜಮೀನನ್ನು ಹೊಂದುವ ಮಟ್ಟಕ್ಕೆ ಹೊರಟೋದ್ರು. ಆದರೆ ಇದರಿಂದ ಒಂದು ಸಮಸ್ಯೆನೂ ಆಯಿತು. ತೋಟದ ಮಾಲೀಕ ಚಟಗಳನ್ನು ಕಲ್ತ್ಕೊಂಡ, ಸುಮ್ಮನೆ ಊರೂರು ಸುತ್ತಲಿಕ್ಕೆ ಶುರು ಮಾಡ್ದ, ಅವನ ಜೊತೆಗೆ ಸ್ನೇಹಿತರ ಸಂಖ್ಯೆ ಜಾಸ್ತಿ ಆಯಿತು. ಇದನ್ನು ಕಂಡು ತೋಟದ ಮಾಲೀಕನ ಹೆಂಡತಿಗೆ ಬೇಸರ ಆಗಲಿಕ್ಕೆ ಶುರುವಾಯಿತು. ಮುದುಕನ ಬಗ್ಗೆ ಏನು ಮಾಡಬೇಕು, ಮುದುಕನಿಂದ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ಅಂತ ಹೇಳಿ ಅರ್ಥ ಮಾಡಿಕೊಳ್ಳೋದು ನನಗೆ ಕಷ್ಟ ಆಗ್ತಿದೆ ಅನ್ನೋ ಸ್ಥಿತಿಯಲ್ಲಿ ತೋಟದ ಮಾಲೀಕನ ಹೆಂಡತಿ ಇರ್ತಾಳೆ. ಇನ್ಎಫಿಕ್ಸ್ ಅಂತ ಒಂದು ಪದ ಬರುತ್ತೆ. ಇನ್ಎಫಿಕ್ಸ್ ಅಂತ ಹೇಳಿದ್ರೆ ಇದೊಂದು ಇಡಿಯಂ, ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಇನ್ಎಫಿಕ್ಸ್ ಅಂತ ಹೇಳಿದ್ರೆ ಸರಿಯ, ತಪ್ಪ, ಒಳ್ಳೇದ, ಕೆಟ್ಟದ ಅಂತ ಹೇಳಿ ನಿರ್ಧರಿಸೋದಕ್ಕೆ ಆಗದೇ ಇರುವಂತಹ ಒಂದು ಸ್ಥಿತಿ. ಈ ಸ್ಥಿತಿಯಲ್ಲಿರಬೇಕಾದ್ರೆ ಒಂದು ದಿನ ತೋಟದ ಮಾಲೀಕನ ಹೆಂಡತಿ ತೋಟಕ್ಕೆ ಬರ್ತಾಳೆ. ಈಕೆ ತೋಟಕ್ಕೆ ಬಂದಾಗ ಮುದುಕ ಅವಳನ್ನು ಮಾತಾಡಿಸ್ತಾನೆ, ಅವಳ ಸಮಸ್ಯೆ ಏನು ಅಂತ ಹೇಳಿ ಅರ್ಥ ಆದ ಹಾಗೆ ವರ್ತಿಸ್ತಾನೆ. ಒಂದು ಎಳ್ನೀರನ್ನು ಕೊಚ್ಚಿ ಕೊಡ್ತಾನೆ, ಅವಳು ಕುಡಿಲಿಕ್ಕೆ ಬಾವಿ ಕಟ್ಟೆ ಮೇಲೆ ಕೂತ್ಕೊಳ್ತಾಳೆ, ಮುದುಕ ಕೂಡ ಕೂತ್ಕೊಳ್ತಾನೆ. ಆಗ ಮುದುಕ ಒಂದು ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಒಂದೂರಲ್ಲಿ

ತಮ್ಮಣ್ಣ ಅಂತ ಒಬ್ಬ ಇದ್ದ ಅಂತ ಹೇಳಿ ಕಥೆಯನ್ನು ಶುರು ಮಾಡ್ತಾನೆ. ಅವನ ಹತ್ರ ಒಂದು 10 ಎಕರೆ ನೀರಾವರಿ ಜಾಗ ಇತ್ತು, ಜಮೀನಿತ್ತು, ಒಳ್ಳೆ ಮನೆ ಇತ್ತು, ಮತ್ತು ಅವನು ಹೇಳಿದ ಕೆಲಸ ಮಾಡಿಕೊಡ್ಲಿಕ್ಕೆ ಜನ ಇದ್ದರು. ಹಾಗೆ ಸಂಗೋಜಿ ಅನ್ನೋ ಒಬ್ಬ ವ್ಯಕ್ತಿ ಜೊತೆ ಅವನಿಗೆ ಒಂದು ಸಂಘರ್ಷ ದ್ವೇಷನೂ ಇತ್ತು ಅಂತ ಹೇಳ್ತಾನೆ. ಇಷ್ಟು ಹೇಳಿದ ಮೇಲೆ ಮುದುಕ ತೊದಲಿಸ್ಲಿಕ್ಕೆ ಶುರು ಮಾಡ್ತಾನೆ. ಆಗ ತೋಟದ ಮಾಲೀಕನ ಹೆಂಡತಿಗೆ, ಏನಪ್ಪ ಇವನು ಏನೋ ಮಾತಾಡ್ತಿದ್ದಾನೆ, ನನಗೇನಿದೆಲ್ಲ ಕೇಳಿಕೊಂಡು ಅಂತ ಅನಿಸುತ್ತೆ. ಅಲ್ಲಿಂದ ಎದ್ದೋಗ್ಬೇಕು ಅಂತ ಕೂಡ ಅನಿಸುತ್ತೆ. ಆದರೆ ಮುದುಕ ವಯಸ್ಸಾದ ವ್ಯಕ್ತಿ, ಮತ್ತೆ ಮನೆಗೆ ಸಾಕಷ್ಟು ಸಹಾಯ ಮಾಡಿದ್ದಾನೆ, ಇವೆಲ್ಲವನ್ನ ನೆನಪು ಮಾಡಿಕೊಂಡು ತೋಟದ ಮಾಲೀಕನ ಪತ್ನಿ ಹೆಂಡತಿ ಅವನ ಕತೆ ಕೇಳ್ತಾ ಅಲ್ಲೇ ಕೂತ್ಕೊಳ್ತಾಳೆ. ಅಲ್ಲ ಅಲ್ಲ, ಅವನ ಹೆಸರು ಸಂಗೋಜಿ ಅಲ್ಲ, ಅವನ ಹೆಸರು ಬಸವಯ್ಯ ಅಂತ ಹೇಳಿ ಅಂತ ಹೇಳಿ ಮುದುಕ ಕಥೆಯನ್ನ ಮುಂದುವರಿಸ್ತಾನೆ. ಮತ್ತೆ ಒಂದು ಅಚ್ಚರಿಯನ್ನು ಪಡ್ತಾನೆ. ಈ ನಡೆದ ಘಟನೆಗಳನ್ನು ನಾವು ಇನ್ನೊಬ್ಬರಿಗೆ ನಿರೂಪಿಸಿ ಹೇಳಬೇಕಾದ್ರೆ ಅದು ಏನೇನೋ ವ್ಯವಸ್ಥೆಯನ್ನು ತಗೊಂಡ್ಬಿಡುತ್ತೆ ಅಂತ ಹೇಳಿ. ಅಂದರೆ ಇಲಿ ಹೋಯ್ತು, ಇಲಿ ಹೋಗಿರತ್ತೆ, ಆದರೆ ಇಲಿ ಹೋಯ್ತು, ಇಲಿ ಹೋಗಿರೋದನ್ನು ಕೇಳಿದವರು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಹುಲಿ ಹೋಯ್ತು ಅಂದರು ಅಂತ ಹೇಳಿ. ಹೋಗಿದ್ದು ಇಲಿ, ಆದರೆ ಜನ ವಿವರಿಸೋ ಹೊತ್ತಿಗೆ ಇನ್ನೊಬ್ಬರಿಗೆ ಹೇಳೋ ಹೊತ್ತಿಗೆ ಇಲಿ ಹೋಗಿ ಏನಾಗಿತ್ತು, ಹುಲಿ ಹೋಯ್ತು ಅಂತ ಹೇಳಿ. ಉತ್ಪ್ರೇಕ್ಷೆ, ನಾವು ಒಂದು ಘಟನೆಯನ್ನು ವಿವರಿಸಿ ಹೇಳಬೇಕಾದ್ರೆ ಅದಕ್ಕೆ ಇನ್ನೊಂದಷ್ಟು ಏನೇನೋ ಸೇರಿಸಿ ಇಷ್ಟನ್ನ ಗುಡ್ಡನ ಬೆಟ್ಟ ಮಾಡಿ ಹೇಳ್ತೀವಿ ಅಂತ ಹೇಳಿ. ಸೊ ಹೀಗೆ ಬಸವಯ್ಯ ಮತ್ತು ತಮ್ಮಣ್ಣರ ನಡುವೆ ಸಂಘರ್ಷ ಇತ್ತು, ಅವರಿಬ್ಬರ ನಡುವೆ ಗಲಾಟೆಗಳು ಇದ್ದವು. ಆರಂಭದಲ್ಲಿ ಇವೆಲ್ಲವೂ ಚೆನ್ನಾಗಿತ್ತು. ತಮ್ಮಣ್ಣ 1 ಎಕರೆ ಜಾಗ ತಗೊಂಡ್ರೆ ಬಸವಯ್ಯ ಕೂಡ 1 ಎಕರೆ ಜಾಗ ತಗೊಳ್ತಿದ್ದ. ತಮ್ಮಣ್ಣ 10 ಜನ ಸ್ನೇಹಿತರನ್ನ ಪಡ್ಕೊಂಡ್ರೆ ಬಸವಯ್ಯ 15 ಜನನ್ನ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದ. ಹೀಗೆ ಇವರಿಬ್ಬರ ನಡುವೆ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಒಂದು ಹಂತಕ್ಕೆ ಆರೋಗ್ಯಕರ ಸ್ಪರ್ಧೆ ಇತ್ತು ಅಂತ ಮುದುಕ ಹೇಳ್ತಾನೆ. ಆದರೆ ಕೊನೆಗೆ ಎಂಥ ಪರಿಸ್ಥಿತಿ ಬರುತ್ತಪ್ಪ ಅಂತ ಹೇಳಿದ್ರೆ ಆ ಊರಲ್ಲಿರೋ ಜಮೀನೆಲ್ಲ ಇವರಿಬ್ಬರಿಗೆ ಸೇರಿತ್ತು. ತಮ್ಮಣ್ಣನ ಹತ್ರ 1,000 ಎಕರೆ, ಬಸವಯ್ಯನ ಹತ್ರ 800 ಎಕರೆ ಸೇರಿಕೊಳ್ತು. ಯಾವಾಗ ಬಸವಯ್ಯ ನನಗೆ 200 ಎಕರೆ ಕಡಿಮೆ ಇದೆ ಅಂತ ಗೊತ್ತಾಯ್ತೋ ಬಸವಯ್ಯನಿಗೆ, ಅವನೊಂದು ಸುದ್ದಿನ ಕಳಿಸ್ದ ತಮ್ಮಣ್ಣನಿಗೆ. ಏನಂತ, ಆ 200 ಎಕರೆನ ನನಗೆ ಕೊಡಕ್ಕೆ ಹೇಳು, ನಾನು ಅದನ್ನು ಕೊಂಡ್ಕೊಳ್ತೀನಿ ಅಂತ ಹೇಳಿ. ಅದಕ್ಕೆ ತಮ್ಮಣ್ಣ ಸುದ್ದಿ ಕಳಿಸ್ದ, 800 ಎಕರೆನೂ ಕೊಡಕ್ಕೆ ಹೇಳು, ನಾನೇ ಕೊಂಡ್ಕೊಳ್ತೀನಿ ಅಂತ ಹೇಳಿ. ಯಾವಾಗ ತಮ್ಮಣ್ಣ 800 ಎಕರೆನೂ ಪೂರ್ತಿ ಕೊಡು ಅಂತ ಹೇಳ್ದ, ಆಗ ಬಸವಯ್ಯನಿಗೆ ಸಿಟ್ಟು ಬಂತು. ಅವನು ಸಿಟ್ಟಿನಿಂದ ಹುಚ್ಚನಂತಾದ, ಹೋಗಿ ಜನಗಳನ್ನು ಕರ್ಕೊಂಡು ಹೋಗಿ ತಮ್ಮಣ್ಣನಿಗೆ ಸೇರಿದ 200 ಎಕರೆ ಭೂಮಿಯನ್ನಕ್ಕೆ ಬೇಲಿ ಹಾಕೊಂಡ್ಬಿಟ್ಟ, ಅವನು ವಶಕ್ಕೆ ತಗೊಂಡ. ಇದನ್ನು ನೋಡಿ ತಮ್ಮಣ್ಣನಿಗೆ ಸಿಟ್ಟು ಬಂತು. ಇವನಿಗೇನಾದರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ತಮ್ಮಣ್ಣ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ದ. ಆಗ ತಮ್ಮಣ್ಣನ ಕಡೆಯವರು ತಮ್ಮಣ್ಣನಿಗೆ ಹೇಳ್ತಾನೆ, ನೋಡಿ ನಾವು ಹೀಗೆ ಮಾಡಬಹುದು, ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದು, ಇಲ್ಲ ಕೋರ್ಟ್ಗೆ ಕೇಸ್ ಹಾಕ್ಬೋದು, ಇಲ್ಲ ನೀವು ಹ್ಞೂ ಅಂತ ಹೇಳಿ ಬಸವಯ್ಯನಿಗೆ ನಾವು ಹೋಗಿ ಚೆನ್ನಾಗಿ ಒಡೆದು ನಮ್ಮ ಭೂಮಿನ ನಾವು ವಾಪಸ್ ತಗೊಳ್ಳೋಣ ಅಂತ ಹೇಳಿ. ಆದರೆ ತಮ್ಮಣ್ಣ ಬೇರೆ ಏನೋ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದ. ನೀವು ಪಾಠ ಓದಿದ್ರೆ ಅನಿಲೇಟ್ ಅಂತ ಹೇಳಿ ಒಂದು ಪದ ಬರುತ್ತೆ. ಅನಿಲೇಟ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಾಶ ಮಾಡೋದು, ಡೆಸ್ಟ್ರಾಯ್ ಮಾಡೋದು ಅಂತ ಹೇಳಿ ಅನಿಲೇಟ್ ಅಂತ ಹೇಳಿ. ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಒಂದು ಪ್ರಬಂಧ, ಒಂದು ಸಣ್ಣ ಪುಸ್ತಕ ಇದೆ, ಅನಿಹಿಲೇಷನ್ ಆಫ್ ಕಾಸ್ಟ್, ಜಾತಿ ವಿನಾಶ ಅಂತ ಹೇಳಿ. ಅನಿಲೇಟ್ ಅಂತ ಹೇಳಿದ್ರೆ ನಾಶ ಮಾಡೋದು, ವಿನಾಶ ಮಾಡೋದು ಅಂತ ಹೇಳಿ. ಈ ಅನಿಹಿಲೇಟ್ ಮಾಡಬೇಕು ಯಾರನ್ನ, ಬಸವಯ್ಯನ್ನ. ಅವನು ಯಾವಾಗಲೂ ನನಗೆ ಸ್ಪರ್ಧೆ ಕೊಡ್ತಾನೆ ಇದ್ದಾನೆ, ನನ್ನ ಜೊತೆಗೆ ಪೈಪೋಟಿ ಮಾಡ್ತಾನೆ ಇರ್ತಾನೆ, ಇವನಿಗೆ ಬುದ್ಧಿ ಕಲಿಸ್ಬೇಕು, ಇವನು ಹುಟ್ಟಿಲ್ಲ ಅನ್ನೋ ಹಾಗೆ ಮಾಡಬೇಕು, ನಾಶ ಮಾಡಬೇಕು ಅಂತ ಹೇಳಿ ತಮ್ಮಣ್ಣ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಏನಾದರೂ ಮಾಡಿ ಬಸವಯ್ಯನಿಗೆ ಬುದ್ಧಿ ಕಲಿಸ್ಬೇಕಲ್ಲ ಅಂತ ಯೋಚಿಸ್ಬೇಕಾದ್ರೆ ತಮ್ಮಣ್ಣನಿಗೆ ಒಂದು ಐಡಿಯಾ ಹೊಳಿಯುತ್ತೆ. ಈ ಹಿಟ್ ಅಪಾನ್ ಎನ್ ಐಡಿಯಾ ಅಂತ ಹೇಳಿ ಪಠ್ಯದಲ್ಲಿ ಬರುತ್ತೆ. ಏನಂದ್ರೆ, ಕಂಪೋಸಿಂಗ್ ಆಲ್ ಈಸ್ ಎಕ್ಸ್ಪೀರಿಯನ್ಸಸ್ ಇನ್ ದ ಫಾರ್ಮ್ ಆಫ್ ಬ್ಯಾಲೆಟ್ಸ್ ಅಂಡ್ ಸಿಂಗಿಂಗ್ ದೆಮ್. ತನ್ನ ಅನುಭವಕ್ಕೆ ಬಂದಂತಹ ಎಲ್ಲ ಅಂಶಗಳನ್ನ ಹಾಡಿನ ರೂಪದಲ್ಲಿ ರಚಿಸಿ, ಬ್ಯಾಲೆಟ್ಸ್ ಲಾವಣಿ ರೂಪದಲ್ಲಿ ರಚಿಸಿ, ಅದನ್ನ ಹಾಡಿದ್ರೆ ಹೇಗೆ ಜನ ಕೇಳ್ತಾರೆ, ನಾನು ಬಸವಯ್ಯನಿಗಿಂತ ಹೆಚ್ಚು ಪಾಪ್ಯುಲರ್ ಆಗ್ತೀನಿ, ಜನಪ್ರಿಯನಾಗ್ತೀನಿ ಅಂತ ಹೇಳಿ ತಮ್ಮಣ್ಣ

ಯೋಚನೆ ಮಾಡ್ತಾನೆ. ಹೀಗೆ ಭೂಮಿಯ ಕಾರಣಕ್ಕೆ ಭೂಮಿ ಬೇಕು ಅಂತ ಹೇಳಿ ದುಡ್ಡಿಗಾಗಿ ಭೂಮಿಗಾಗಿ ಜಗಳ ಮಾಡ್ತಾ ಇದ್ದಂತ ಇವರಿಬ್ಬರ ಜಗಳ ಈಗ ಗೋಚರದಿಂದ ಅಗೋಚರದ ಕಡೆಗೆ ಸಾಕ್ತು, ಅಮೂರ್ತತೆಯ ಕಡೆಗೆ ಸಾಕ್ತು ಅಂತ ಹೇಳ್ತಾರೆ. ಅಲ್ಲಿ ನೌ ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಅಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಅವೇ ಫ್ರಮ್ ಥಿಂಗ್ಸ್ ದಟ್ ವರ್ ವಿಸಿಬಲ್ ಟುವರ್ಡ್ಸ್ ಇನ್ವಿಸಿಬಲ್ ಅಬ್ಸ್ಟ್ರಾಕ್ಟ್ ಡೊಮೈನ್ ಅಂತ ಹೇಳಿ ಒಂದು ವಾಕ್ಯ ಬರುತ್ತೆ. ಈ ಸಾಲನ್ನ ನೀವು ನೆನ್ಪಿಟ್ಕೊಳ್ಬೇಕು. ಯಾವಾಗ ತಮ್ಮಣ್ಣ ಲಾವಣಿಗಳನ್ನ ಸೊಗಸಾಗಿ ಹಾಡ್ಲಿಕ್ಕೆ ಶುರು ಮಾಡ್ದ, ಬಸವಯ್ಯನಿಗೂ ನಾನು ಹಾಡಬೇಕು ಅಂತ ಅನ್ನಿಸ್ತು, ತಮ್ಮಣ್ಣನ ಸೋಲಿಸ್ಬೇಕು ಅಂತ ಅನ್ನಿಸ್ತು. ಆದ್ರೆ ಅವನು ಆ ಪ್ರಯತ್ನ ಮಾಡಿದಾಗ ಅವನಿಗೆ ಹಾಡೋದಿಕ್ಕೆ ಬರೋದಿಲ್ಲ ಅಂತ ಅವನಿಗೆ ಅರ್ಥ ಆಯ್ತು. ಹಾಗಾಗಿ ತಮ್ಮಣ್ಣನ ಸೋಲಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಬಸವಯ್ಯ ಏನ್ ಮಾಡ್ದ, ಕೃಷಿ ಕೆಲಸನ ಹೆಚ್ಚು ಮುತುವರ್ಜಿ ವಹಿಸಿ ಮಾಡಕ್ ಶುರು ಮಾಡ್ದ, ಹೆಚ್ಚು ಹೆಚ್ಚು ಕೃಷಿಯಲ್ಲಿ ಆದಾಯನ ಗಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇತ್ತ ತಮ್ಮಣ್ಣ ಅವನ ಹಾಡುಗಳನ್ನ ಕೇಳೋದಕ್ಕೆ ಜನ ಬರ್ತಾರೆ, ನಮ್ಮ ಕಾಲದ ಶ್ರೇಷ್ಠ ಕವಿ ಅಂತ ಅವನಿಗೆ ಪ್ರಶಸ್ತಿಯನ್ನ ಕೊಡ್ತಾರೆ, ವಿದ್ವಾಂಸರು ಬಂದು ಅವನ ಬಗ್ಗೆ ಅಧ್ಯಯನ ಮಾಡಿ ಪುಸ್ತಕಗಳನ್ನ ಬರೀತಾರೆ. ಹೀಗೆ ತಮ್ಮಣ್ಣ ಜನಪ್ರಿಯ ವ್ಯಕ್ತಿ ಆಗ್ಬಿಟ್ಟ. ಇದನ್ನ ನೋಡಿ ಬಸವಯ್ಯನಿಗೆ ಅವಮಾನ ಆದಂಗಾಯ್ತು. ಬಸವಯ್ಯ ಶ್ರಂಕ್ ಇನ್ ಹ್ಯುಮಿಲಿಯೇಷನ್ ಅಂತ ಹೇಳಿ ಒಂದು ಸಾಲು ಬರುತ್ತೆ. ಅವಮಾನ ಆಯ್ತು, ಜನ ಎಲ್ಲ ತಮ್ಮಣ್ಣನ ಮೆಚ್ಚುತ್ತಾ ಇದ್ದಾರೆ, ನನಗಿಂತ ಅವನ ಬಗ್ಗೆ ಜನ ಹೊಗಳುತ್ತಾ ಇದ್ದಾರೆ ಅಂತ ಅನ್ಸಿ ಬಸವಯ್ಯನಿಗೆ ಹೊಟ್ಟೆ ಕಿಚ್ಚಾಯ್ತು. ಆದ್ರೆ ಬಸವಯ್ಯ ನಾನು ಏನಾದ್ರೂ ಮಾಡಬೇಕು ಅಂತ ಹೇಳಿ ಕೆಲಸ ಶುರು ಮಾಡ್ದ. ಒಂದು ದೊಡ್ಡ ಅರಮನೆಯಂತ ಮನೆ ಕಟ್ತ, ಬಿಗ್ ಮ್ಯಾನ್ಷನ್ ಕಟ್ಟದ, ಮೈ ತುಂಬಾ ಒಡವೆ ಹಾಕೊಂಡು ಓಡಾಡ್ಲಿಕ್ಕೆ ಶುರು ಮಾಡ್ದ. ಆದ್ರೆ ಜನ ಹೇಳಿದ್ರು ನಿಮ್ ಮನೆ ದೊಡ್ಡದಾಗಿದೆ, ಆದ್ರೆ ತಮ್ಮಣ್ಣನ ಬಗ್ಗೆ ಇರೋ ಪುಸ್ತಕಗಳು, ತಮ್ಮಣ್ಣನ ಹಾಡಿರುವಂತ ಪುಸ್ತಕಗಳು ನಿಮ್ ಮನೆಯಲ್ಲಿ ಇಲ್ಲ ಅಂತ, ನಿಮ್ ಮನೆ ಬಹಳ ಡಲ್ ಆಗಿ ಕಾಣತ್ತೆ ಅಂತ. ಬಸವಯ್ಯ ಏನ್ ಮಾಡ್ದ, ಅವನನ್ನು ಹೊಗಳೋದಕ್ಕೆ ಜನ ನೇಮಿಸ್ಕೊಂಡ, ವಿದ್ವಾಂಸರನ್ನ ಕರೆದ, ಕವಿಗಳನ್ನ ಕರೆದ ಮನೆಯಲ್ಲಿ. ನಾನು ತಮ್ಮಣ್ಣನಗಿಂತ ಕಡಿಮೆ ಏನಿಲ್ಲ ಅಂತ ಹೇಳಿ ತೋರಿಸ್ಕೊಳ್ಳೋದಿಕ್ಕೆ ಬಸವಯ್ಯ ಹೊರಟ. ಹೀಗಿರ್ಬೇಕಾದ್ರೆ ಒನ್ ಡೇ ಹೀ ಕೇಮ್ ಟು ನೋ ದಟ್ ತಮ್ಮಣ್ಣ ವಾಸ್ ಇಲ್. ಒಂದಿನ ತಮ್ಮಣ್ಣನಿಗೆ ಆರೋಗ್ಯ ಇಲ್ಲ ಅನ್ನುವಂಥ ವಿಷಯ, ಅವನಿಗೆ ಕಾಯಿಲೆ ಆಗಿದೆ ಅನ್ನುವಂಥ ವಿಷಯ ಬಸವಯ್ಯನಿಗೆ ಗೊತ್ತಾಯ್ತು. ಯಾವಾಗ ತಮ್ಮಣ್ಣನಿಗೆ ಆರೋಗ್ಯ ಇಲ್ಲ, ಅವನ ಕಾಯಿಲೆ ಮಲಗಿದಾನೆ ಅಂತ ಬಸವಯ್ಯನಿಗೆ ಗೊತ್ತಾಯ್ತೋ, ಬಸವಯ್ಯನಿಗೆ ಖುಷಿ ಆಗೋಯ್ತು. ನಾನು ಆರೋಗ್ಯವಾಗಿದ್ದೀನಿ, ತಮ್ಮಣ್ಣ ಆರೋಗ್ಯವಾಗಿಲ್ಲ. ಹಾಗಾಗಿ ಎಲ್ಲ ಕಡೆನೂ ಜನಗಳ ಜೊತೆ ಮಾತಾಡಕ್ ಶುರು ಮಾಡ್ದ. ಏನಿದ್ರೇನು, ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಸಂಪತ್ತು. ಅವನು ಎಷ್ಟು ಹಾಡ ಹೇಳಿದ್ರು ಬಂತು, ಎಷ್ಟು ಜನ ಅವನಿಗೆ ಚಪ್ಪಾಳೆ ಹೊಡೆದ್ರು ಬಂತು, ಏನಿಲ್ಲ, ನಾನೇ ಅವನಿಗಿಂತ ಗ್ರೇಟ್. ನನಗೆ ಆರೋಗ್ಯ ಇದೆ, ಅವನಿಗೆ ಆರೋಗ್ಯ ಇಲ್ಲ ಅಂಥೇಳಿ. ಸೊ ತಮ್ಮಣ್ಣಸ್ ಡಿಸೀಸ್ ವಾಸ್ ಬಸವಯ್ಯಸ್ ಹೆಲ್ತ್. ಆ ಕಡೆ ತಮ್ಮಣ್ಣ ಕಾಯಿಲೆ ಮಲಗಿದ್ರೆ, ಈ ಕಡೆ ಬಸವಯ್ಯ ಆರೋಗ್ಯವಾಗಿ ಊರ್ ತುಂಬ ಓಡಾಡಲಿಕ್ಕೆ ಜನಗಳ ಮಧ್ಯೆ ಬಹಳ ಖುಷಿಯಿಂದ, ಶಕ್ತಿಯಿಂದ, ಹುಮ್ಮಸ್ಸಿನಿಂದ ಓಡಾಡೋದಕ್ಕೆ ಶುರು ಮಾಡ್ದ. ಇದನ್ನ ನೋಡ್ತಾ ಇದ್ದಂತ ತಮ್ಮಣ್ಣ ಯೋಚನೆ ಮಾಡ್ದ, ಈ ಬಸವಯ್ಯನಿಗೆ ನಾನು ಇನ್ನೂ ಪಾಠ ಕಲಿಸ್ಬೇಕು ಅಂತ ಹೇಳಿ. ಹಾಗಾಗಿ ಅವನೇನ್ ಮಾಡ್ದ ಅಂತ ಹೇಳಿದ್ರೆ ನೋಡಿ, ಪಾಠದಲ್ಲಿ ಒಂದು ಸಾಲು ಬರುತ್ತೆ. ತಮ್ಮಣ್ಣ ಹ್ಯಾಡ್ ಥಾಟ್ ಆಫ್ ಯೆಟ್ ಅನದರ್ ಮೆಥಡ್ ಆಫ್ ಪನಿಷಿಂಗ್ ಬಸವಯ್ಯ. ಈ ಬಸವಯ್ಯನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಯೋಚಿಸ್ದ. ದಟ್ ವಾಸ್ ಡೆತ್. ಸಾವನ್ನ ಮೂಲಕ, ಆ ಸಾವಿನ ಮೂಲಕ ಈ ಬಸವಯ್ಯನಿಗೆ ಪಾಠ ಕಲಿಸಿದ್ರೆ ಹೇಗೆ ಅಂತ ಹೇಳಿ ತಮ್ಮಣ್ಣ ಯೋಚನೆ ಮಾಡ್ತಾ ಇದ್ದ. ತಮ್ಮಣ್ಣನ ಯೋಚನೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ನಾನು ಎಲ್ಲಿ ತನಕ ಜೀವಂತವಾಗಿರ್ತೀನೋ, ನನ್ನ ಶರೀರ ಇರುತ್ತೋ ಅಲ್ಲಿ ತನಕ ಈ ಬಸವಯ್ಯ ಪೈಪೋಟಿ ಮಾಡ್ತಾನೆ ಇರ್ತಾನೆ ನನ್ನ ಶರೀರದ ಜೊತೆಗೆ. ನನ್ನ ಜೊತೆಗೆ ನನ್ನ ಶರೀರನೇ ಇಲ್ಲದಾಗ ಮಾಡಿದ್ರೆ ಅಂತ ಹೇಳಿ ಒಂದು ಯೋಚನೆಯನ್ನ ಮಾಡ್ತಾನೆ. ಈ ಹಂತದಲ್ಲಿ ಇಷ್ಟೆಲ್ಲ ಕತೆ ಹೇಳ್ತಾ ಇದ್ದಂತ ಮುದುಕ ಒಂದು ಮಾತನ್ನ ಹೇಳ್ತಾನೆ. ದಟ್ಸ್ ವೆನ್ ಐ ರಿಯಲೈಸ್ಡ್ ಹೌ ಸ್ಟ್ರೇಂಜ್ ಹ್ಯೂಮನ್ ನೇಚರ್ ಕ್ಯಾನ್ ಬಿ. ಈ ಹಂತದಲ್ಲಿ ನನಗೆ ಹೊಳಿತು, ಯಪ್ಪ ಈ ಮನುಷ್ಯನ ಸ್ವಭಾವ ಎಷ್ಟು ವಿಚಿತ್ರ, ಹೌ ಸ್ಟ್ರೇಂಜ್ ಹ್ಯೂಮನ್ ನೇಚರ್ ಕ್ಯಾನ್ ಬಿ ಅಂತ ಹೇಳಿ ಮುದುಕ ಹೇಳ್ತಾನೆ. ಅವಾಗ ಮುಂದುವರಿಸಿ ಅವನು ಹೇಳ್ತಾನೆ, ಮ್ಯಾನ್ ನೀಡ್ಸ್ ವೆಲ್ತ್, ಎಜುಕೇಷನ್, ಆರ್ಟ್ ಅಂಡ್ ಮೆನಿ ಮೋರ್ ಥಿಂಗ್ಸ್, ಅಂಡ್ ಯೆಟ್ ಹಿ ಲೀವ್ಸ್ ಫಾರ್ ಸಮ್ ಕೈಂಡ್ ಆಫ್ ಅನ್ಬೇರಬಲ್ ವೆಂಚ್ಫುಲ್ನೆಸ್. ವಿತೌಟ್ ಇಟ್
There would be no reason

ಫಾರ್ ಹಿಸ್ ಎಕ್ಸಿಸ್ಟೆನ್ಸ್. ನೋಡಿ, ಮನುಷ್ಯನಿಗೆ ಬದುಕಬೇಕು ಅಂತ ಹೇಳಿದ್ರೆ ಹಣ ಬೇಕು, ಶಿಕ್ಷಣ ಬೇಕು, ಒಂದಿಷ್ಟು ಕಲೆಯ ಅಂಶಗಳು ಬೇಕು. ಆದರೂ ಅವನು ಒಂದು ದ್ವೇಷಕ್ಕಾಗಿ, ಇನ್ನೊಬ್ಬರನ್ನ ಸೋಲಿಸ್ಲಿಕ್ಕಾಗಿ ಹಠದಿಂದ ಛಲದಿಂದ ಬದುಕ್ತಾನೆ. ಇದು ಅವನ ವಿಚಿತ್ರ ಸ್ವಭಾವ. ಯಟ್ ಹಿ ಲೀವ್ಸ್ ಫಾರ್ ಸಮ್ ಕೈಂಡ್ ಆಫ್ ಅನ್ಬೇರಬಲ್ ವೆಂಜ್ಫುಲ್ನೆಸ್ ಅಂತ ಹೇಳಿ ಮುದುಕ ಹೇಳ್ತಾನೆ. ವೆಂಜ್ಫುಲ್ನೆಸ್, ಅವನು ಹುಟ್ಟಿಲ್ಲ ಅನ್ನಿಸ್ಬೇಕು, ಅವನನ್ನು ನಾನು ಸೋಲಿಸ್ಬೇಕು, ಅವನ ಮೇಲೆ ನಾನು ಪ್ರತೀಕಾರ ತೀರಿಸ್ಕೊಳ್ಬೇಕು, ಅವನು ಸರಿ ಇಲ್ಲ, ಅವನನ್ನು ನಾನು ಸೋಲಿಸ್ಬೇಕು, ನಾನು ಗೆಲ್ಲಬೇಕು. ಈ ಥರದ ಯೋಚನೆಗಳಲ್ಲೇ ಮನುಷ್ಯ ಹೆಚ್ಚು ಬದುಕ್ತಾನೆ. ಇದು ನನಗೆ ಆಶ್ಚರ್ಯ ಅನಿಸುತ್ತೆ ಅಂತ ಹೇಳಿ ಮುದುಕ ಹೇಳ್ತಾನೆ. ಈ ಹಂತದಲ್ಲಿ ಕಥೆಯನ್ನು ನಿರೂಪಿಸ್ತಾ, ಮುದುಕ ನಿರೂಪಣೆ ಮಾಡ್ತಾ ಹೇಳ್ತಾನೆ, ಅಲ್ಲ ನಾನು ಈ ಕತೆ ಯಾವುದೋ ಪೇಪರಲ್ಲಿ ಓದಿದ್ದು, ನಿಮಗೆ ಗೊತ್ತಲ್ಲ, ನಾನು ಒಂದು ನ್ಯೂಸ್ ಪೇಪರ್ನ ದಿನ ಓದ್ತೀನಿ ಅಂತ ಹೇಳಿ ತೋಟದ ಮಾಲೀಕನ ಹೆಂಡತಿಗೆ ಹೇಳ್ತಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ನೋಡಿ ಒಂದು ಹಂತ ಆದಮೇಲೆ ಮನುಷ್ಯನ ವಯಸ್ಸಷ್ಟೇ ಮುಖ್ಯ ಆಗತ್ತೆ, ಅವನು ಯಾರು ಏನು ಅನ್ನೋದು ಮುಖ್ಯ ಆಗಲ್ಲ ಅಂತ ಹೇಳ್ತಾನೆ. ಟುಡೇ ಐ ಆಮ್ ಜಸ್ಟ್ ಎನ್ ಓಲ್ಡ್ ಮ್ಯಾನ್. ಆಫ್ಟರ್ ಎ ಪರ್ಟಿಕ್ಯುಲರ್ ಏಜ್ ಮ್ಯಾನ್ ಲೂಸಸ್ ಹಿಸ್ ನೇಮ್. ಐ ಕನ್ಸೀವ್ಡ್ ದಿಸ್ ಅಂಡ್ ಈಸ್ ಏಜ್ ಬಿಕಮ್ಸ್ ಇಂಪಾರ್ಟೆಂಟ್ ಅಂಡ್ ಈಸ್ ನೇಮ್ ವ್ಯಾನಿಷಸ್ ಇನ್ ಟು ಥಿನ್ ಏರ್ ಅಂತ ಹೇಳ್ತಾನೆ. ಈ ಸಾಲನ ಮತ್ತೆ ಹೇಳ್ತೇನೆ ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ, ಹಾಗೆ ನೀವು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಮುಖ್ಯ ಆಗತ್ತೆ. ಆಫ್ಟರ್ ಎ ಪರ್ಟಿಕ್ಯುಲರ್ ಏಜ್ ಮ್ಯಾನ್ ಲೂಸಸ್ ಹಿಸ್ ನೇಮ್. ಹಿಸ್ ಏಜ್ ಬಿಕಮ್ಸ್ ಇಂಪಾರ್ಟೆಂಟ್ ಅಂಡ್ ಈಸ್ ನೇಮ್ ವ್ಯಾನಿಷಸ್ ಇನ್ ಟು ಥಿನ್ ಏರ್. ಒಂದು ಹಂತ ಆದಮೇಲೆ ವ್ಯಕ್ತಿಯ ವಯಸ್ಸಷ್ಟೇ ಮುಖ್ಯ ಆಗತ್ತೆ, ಅವನ ಹೆಸರು ಮುಖ್ಯ ಆಗಲ್ಲ ಅಂತ ಹೇಳಿ ಮುದುಕ ಇಲ್ಲಿ ಹೇಳ್ತಾನೆ. ನೋಡಿ, ನಮ್ಮ ಮನೆಗಳಲ್ಲಿ ಕೂಡ ತಾತ ಅಜ್ಜಿ ಇರ್ತಾರೆ. ನಮಗೆ ಅವರು ತಾತ, ಅವರು ಅಜ್ಜಿ ಅನ್ನೋದಷ್ಟೇ ಮುಖ್ಯ. ಅವ್ರ ಹೆಸರುಗಳು ಎಷ್ಟೋ ಬಾರಿ ನಮಗೆ ಗೊತ್ತೇ ಇರಲ್ಲ, ಅಥವಾ ಹೆಸರುಗಳ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಓ ನಮ್ಮ ಅಜ್ಜಿ ಇವರು, ನಮ್ಮ ತಾತ ಇವರು ಅಂತ ಅಷ್ಟೇ ಹೇಳ್ತೀವಿ. ಹಾಗಾಗಿ ಒಂದು ಹಂತ ಆದಮೇಲೆ ಮನುಷ್ಯನ ವಯಸ್ಸಷ್ಟೇ ಮುದುಕ ಆಗತ್ತೆ, ನಿಮ್ಮಿಂದ ಅಂದರೆ ಮುಖ್ಯ ಆಗತ್ತೆ. ಇವ್ರು ನಮ್ಮ ತಾತ, ಇವ್ರು ನಮ್ಮ ಅಜ್ಜಿ, ಮುದುಕ ಮುದುಕಿ ಅಂತ ಅಷ್ಟೇ ಹೇಳ್ತೀವಿ. ಅವ್ರ ಹೆಸರುಗಳ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿ ಈ ಮುದುಕ ತೋಟದ ಮಾಲೀಕನ ಹೆಂಡತಿಗೆ ಹೇಳ್ತಾನೆ. ಮತ್ತೆ ಮುಂದುವರಿತಾ ಅವನು ಹೇಳ್ತಾನೆ, ನೋಡಿ ಅಮೇರಿಕ ಮತ್ತೆ ಸೋವಿಯತ್ ರಷ್ಯಾ ಶೀತಲ ಸಮರದಲ್ಲಿ ತುಂಬಾ ವರ್ಷಗಳು ಇದ್ದು, ನೀವು ಇತಿಹಾಸದಲ್ಲಿ ಅದನ್ನು ಓದಿರ್ತೀರಿ, ಕೋಲ್ಡ್ ವಾರ್ ಅಂತ ಹೇಳ್ತಾರೆ ಶೀತಲ ಸಮರ. ಇದು 3-4 ದಶಕ 30-40 ವರ್ಷದವರೆಗೆ ನಡೀತಾ ಬಂತು, 1950-1990. ಆಮೇಲೆ ಸೋವಿಯತ್ ರಷ್ಯಾ ವಿಘಟನೆ ಆಯಿತು, ಛಿದ್ರ ಆಯಿತು. ಆ ಸೋವಿಯತ್ ರಷ್ಯಾದ ಜಾಗದಲ್ಲಿ ರಷ್ಯಾ ಅನ್ನುವಂತಹ ಒಂದು ದೇಶ ಉಳ್ಕೊಳ್ತು. ಈ ರಷ್ಯಾ ದೇಶ ಮುದುಕ ಹೇಳ್ತಾನೆ, ಒಂದಿನ ಅಮೆರಿಕ ದೇಶಕ್ಕೆ ಹೇಳ್ತು, ನಾನು ನಿನ್ನ ಶತ್ರು ಅಲ್ಲ ಅಂತ ಹೇಳಿ ಸುಮಾರು 50 ವರ್ಷಗಳ ಕಾಲ ಪರಸ್ಪರ ಶತ್ರುತ್ವವನ್ನು ಇಟ್ಕೊಂಡು, ದ್ವೇಷವನ್ನು ಇಟ್ಕೊಂಡು ಬದುಕಿ ಬಂದಂಥ ಈ ಎರಡು ದೇಶಗಳ ನಡುವೆ ಒಂದು ದಿನ ಒಂದು ದೇಶ ಇದ್ದಕ್ಕಿದ್ದಾಗೆ ಇನ್ನೊಂದು ದೇಶ ಕೇಳುತ್ತೆ, ನಾನು ನಿನ್ನ ಶತ್ರು ಅಲ್ಲ, ನಾನು ನಿನ್ನ ಜೊತೆಗೆ ಪೈಪೋಟಿ ಮಾಡೋದಿಲ್ಲ ಅಂತ ಹೇಳುತ್ತೆ. ಹೀಗೆ 50 ವರ್ಷಗಳ ಕಾಲ ನಿರಂತರವಾಗಿ ದ್ವೇಷಿಸ್ಕೊಳ್ತಾ ಹೋರಾಟ ಮಾಡ್ತಾ ಬಂದಂಥ ಅಮೇರಿಕಕ್ಕೆ ಎಷ್ಟು ಬೋರಾಗಿರಬಹುದು ಅಂತ ನನಗೆ ಯೋಚನೆ ಬಂತು. ಆವಾಗ ನಾನು ಈ ಕಥೆಯನ್ನು ಕಟ್ಟಿದೆ ಅಂತ ಹೇಳಿ ಮುದುಕ ಹೇಳ್ತಾನೆ. ಒಂದು ದೇಶ ಬೇಕಾದರೆ ಈ ದ್ವೇಷ ಬಿಟ್ಟು ಬದುಕ್ಬೋದೇನೋ, ಆದರೆ 50-40 ವರ್ಷಗಳ ಕಾಲ ದ್ವೇಷಕ್ಕಾಗೇ ಬದುಕಿದ ಮನುಷ್ಯ, ಎದುರಾಳಿಯನ್ನು ಸೋಲಿಸ್ಬೇಕು ಅಂತಾನೆ ದಿನನಿತ್ಯ ಯೋಚನೆ ಮಾಡಿ ಬದುಕಿದಂಥ ಮನುಷ್ಯನಿಗೆ, ಇದ್ದಕ್ಕಿದ್ದಾಗೆ ಒಂದು ದಿನ ಎದುರಾಳಿ ಇಲ್ಲ ಅಂತಾದರೆ ಬದುಕಲ್ಲಿ ಅರ್ಥ ಇಲ್ಲದೇ ಇರೋ ಸ್ಥಿತಿ ಬಂದ್ಬಿಡತ್ತೆ ಅಲ್ವಾ ಅಂತ ಹೇಳ್ತಾನೆ. ಆ ಹಂತದಲ್ಲಿ ಮುದುಕ ಹೇಳ್ತಾನೆ, ಐ ಸಫರ್ಡ್ ಅ ಸಿಮಿಲರ್ ಫೇಟ್. ಐ ಥಾಟ್ ಮೈ ಡೆತ್ ಅಲೋನ್ ಕುಡ್ ಡೆಸ್ಟ್ರಾಯ್ ಬಸವಯ್ಯ. ಐ ಗೇವ್ ಅಪ್ ಎವ್ರಿಥಿಂಗ್ ಅಂಡ್ ಸ್ಟಾರ್ಟೆಡ್ ಆಫ್. ಅ ಫ್ಯೂ ಡೇಸ್ ಲೇಟರ್ ಐ ಲೆಫ್ಟ್, ಬಸವಯ್ಯ ಪಾಸ್ಟ್ ಅವೇ, ಈ ಹ್ಯಾಡ್ ನೋ ಮೋರ್ ರೀಸನ್ ಟು ಲೀವ್ ಅಂತ ಹೇಳ್ತಾನೆ. ಈ ಹಂತದಲ್ಲಿ ಮುದುಕ ಹೇಳ್ತಾನೆ, ಆ ಹಂತದಲ್ಲಿ ನನಗೆ ಈ ವಿಷಯ ಗೊತ್ತಾಯಿತು, ನನಗೂ ಇದೇ ಹಣೆ ಬರಹ ಆಯಿತು, ನಾನು ಸತ್ತ ಹಾಗೆ ಆದರೆ ಆ ಬಸವಯ್ಯನಿಗೆ ಪಾಠ ಕಲಿಸ್ಬೋದು ಅಂತ ಅನಿಸಿ ಒಂದಿನ ಊರು ಬಿಟ್ಟು ಹೊರಟೋದೆ. ಜನ ಎಲ್ಲ ನಾನು ಸತ್ತಿದ್ದೀನಿ ಅಂತ ಹೇಳಿ ತಿಳ್ಕೊಂಡ್ರು. ನಾನು ಸತ್ತು ಹೋದೆ ಅಂತ ವಿಷಯ ಗೊತ್ತಾದ

ಸ್ವಲ್ಪ ದಿನಗಳಲ್ಲಿ ಬಸವಯ್ಯ ಸತ್ತು ಹೋದ. ಯಾಕಂದ್ರೆ ಅವನು ಬದುಕಿದ್ದೇ ನನ್ನ ಮೇಲಿನ ಹಠಕ್ಕಾಗಿ, ನನ್ನ ಮೇಲಿನ ದ್ವೇಷಕ್ಕಾಗಿ, ನಾನೇ ಸತ್ತು ಹೋಗಿದ್ದೀನಿ ಅಂತ ಗೊತ್ತಾದ ಮೇಲೆ ಅವನ ಬದುಕಲ್ಲಿ ಅರ್ಥ ಇಲ್ಲದ ಹಾಗಾಯ್ತು. ಅವನು ಒಂದಿನ ಸತ್ತೋಗ್ಬಿಟ್ಟ. ಮೈ ನೇಮ್ ಇಸ್ ತಮ್ಮಣ್ಣ. ಆಫ್ಟರ್ ಹಿಸ್ ಡೆತ್ ಐ ಫರ್ಗಾಟ್ ಆಲ್ ಮೈ ಸಾಂಗ್ಸ್ ಅಂಡ್ ಬ್ಯಾಲೆಡ್ಸ್. ಐ ವಾಸ್ ಒನ್ಸ್ ಫೇಮಸ್, ಬಿಕೇಮ್ ಎ ನಾನ್ ಎಂಟಿಟಿ, ದಸ್ ಐ ಅವೆಂಜ್ಡ್ ಮೈ ಸೆಲ್ಫ್. ನೋಡಿ, ಪಾಠದ ಕೊನೆಯಲ್ಲಿ ಈ ಸಾಲುಗಳು ಬರುತ್ತೆ. ಮುದುಕ ಹೇಳ್ತಾನೆ, ನಾನೇ ತಮ್ಮಣ್ಣ, ನಾನು ಬಸವಯ್ಯನ ಸೋಲಿಸಬೇಕು ಅಂತ ಹೇಳಿ ನಾನು ಸತ್ತೋಗಿರೋ ಹಾಗೆ ನಾಟಕ ಮಾಡಿದೆ. ನಾನು ಸತ್ತೋಗಿದ್ದೀನಿ ಅಂತ ವಿಷಯ ಗೊತ್ತಾಗಿ ಬಸವಯ್ಯ ಸತ್ತೋಗ್ಬಿಟ್ಟ. ಆದರೆ ನನಗೆ ಇನ್ನೂ ಕೆಟ್ಟ ಪರಿಣಾಮ ಆಯಿತು. ಬಸವಯ್ಯ ಸತ್ತೋದ ವಿಷಯ ಗೊತ್ತಾದ್ಮೇಲೆ ನನ್ನ ಹಾಡುಗಳೆಲ್ಲ ಮರ್ತೋದೋ, ನಾನು ಹಾಡೋದನ್ನು ನಿಲ್ಲಿಸ್ಬಿಟ್ಟೆ. ನಾನೊಬ್ಬ ಜನಪ್ರಿಯ ಹಾಡುಗಾರನಾಗಿದ್ದೆ, ಜಾನಪದ ಕವಿ ಅಂತ ಹೇಳಿ ಹೊಗಳಿಸ್ಕೊಂಡಿದ್ದೆ, ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೆ. ಬಸವಯ್ಯ ಸತ್ತ ವಿಚಾರ ಗೊತ್ತಾದ್ಮೇಲೆ ನನ್ನ ಹಾಡುಗಳೆಲ್ಲ ಮರ್ತೋದೋ, ಎಲ್ಲವನ್ನು ಬಿಟ್ಟು ನಾನೊಬ್ಬ ಮುದುಕ ಅಷ್ಟೇ ಆದೆ, ನಾನ್ ಎಂಟಿಟಿ, ಏನೂ ಅಲ್ಲದವನಾದೆ. ಇವತ್ತು ನಿಮ್ಮ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಒಬ್ಬ ಮುದುಕ ಅಷ್ಟೇ ನಾನೀಗ, ತಮ್ಮಣ್ಣನು ಅಲ್ಲ ಅಂತ ಹೇಳ್ತಾನೆ. ನಂತರ ಈ ಕಥೆಯನ್ನು ಹೇಳಿದ್ಮೇಲೆ ಆ ತೋಟದ ಮಾಲೀಕನ ಹೆಂಡತಿಗೆ ಒಂದು ಮಾತನ್ನು ಹೇಳ್ತಾನೆ. ಯುವರ್ ಹಸ್ಬೆಂಡ್ ಈಸ್ ಫ್ಲರಿಶಿಂಗ್ ಟುಡೇ ಆಸ್ ಎ ರಿಚ್ ಮ್ಯಾನ್. ಹಿ ಈಸ್ ನಾಟ್ ಅಮೆನಬಲ್ ಟು ಎನಿ ಅಡ್ವೈಸ್. ಮ್ಯಾನ್ ಇಸ್ ಸೋ ಕಾಂಪ್ಲಿಕೇಟೆಡ್ ದಟ್ ಟಿಲ್ ದ ಡೇ ಆಫ್ ಹಿಸ್ ಡೆತ್ ಹಿ ಗೋಸ್ ಆನ್ ಲಿವಿಂಗ್ ಫಾರ್ ಸಮ್ ರಿವೆಂಜ್ ಆರ್ ದಿ ಅದರ್, ಕನ್ಫ್ರಂಟಿಂಗ್ ಒನ್ ಚಾಲೆಂಜ್ ಆರ್ ದಿ ಅದರ್ ಅಂತ ಹೇಳಿ ಹೇಳ್ತಾನೆ. ಇವತ್ತು ನಿನ್ನ ಗಂಡ ಶ್ರೀಮಂತನಾಗಿ ಬೆಳೀತಾ ಇದ್ದಾನೆ. ಈ ಹಂತದಲ್ಲಿ ಆತ ಯಾರ ಸಲಹೆಯನ್ನು, ಯಾರ ಬುದ್ಧಿ ಮಾತನ್ನು ಕೇಳೋದಿಲ್ಲ. ಮನುಷ್ಯನೇ ಹೀಗೆ, ಒಂದು ವಿಚಿತ್ರ ಹಠಕ್ಕಾಗಿ ಒಂದು ದ್ವೇಷನ ತೀರಿಸ್ಕೊಳ್ಬೇಕು, ಒಂದು ಪ್ರತಿಕಾರವನ್ನು ಕೈಗೊಳ್ಬೇಕು ಅಂತ ಹೇಳಿ ಬದುಕ್ತಾನೆ ಇರ್ತಾನೆ. ಈ ಸವಾಲಲ್ಲ ಆ ಸವಾಲು, ಆ ಸವಾಲಲ್ಲ ಈ ಸವಾಲು ಅಂತ ಬದುಕ್ತಾನೇ ಹೋಗ್ತಾನೆ ಅಂತ ಹೇಳ್ತಾನೆ. ಕೊನೆಗೆ, ಅಮ್ಮ, ಡು ನಾಟ್ ಥಿಂಕ್ ಅದರ್ವೈಸ್, ಜಸ್ಟ್ ಅಸ್ಯೂಮ್ ದಟ್ ಐ ಡಿಡ್ ನಾಟ್ ಟೆಲ್ ಯು ಎನಿ ಆಫ್ ದಿಸ್. ಕೊನೆಗೆ, ಅಮ್ಮ, ತಪ್ಪು ತಿಳ್ಕೊಳ್ಬೇಡಿ, ನಾನು ನಿಮಗೆ ಬುದ್ಧಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ನಾನು ನಿಮಗೆ ಇದನ್ನು ಹೇಳಲೇ ಇಲ್ಲ ಅಂತ ಅನ್ಕೊಳ್ಳಿ, ಮತ್ತೆ ಎಲ್ಲೋ ಕನ್ಸಲ್ಲಿ ಇದನ್ನ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಈಗೆಲ್ಲ ಕೆಲಸದವರು ಮನೆಗೆ ಹೊರಡಕ್ಕೆ ಶುರು ಮಾಡಿದ್ದಾರೆ. ಲೋಕ್ಯನ ಮಗ ಭಾಳ ಚೆನ್ನಾಗಿ ಪೇಂಟ್ ಮಾಡ್ತಾನೆ, ಅವನಿಗೆ ಜ್ವರ ಬಂದು ಕಾಯಿಲೆ ಮಲಗಿಬಿಟ್ಟಿದ್ದಾನೆ, ನಾನು ಅವನನ್ನ ಮಾತಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಮುದುಕ ಹೊರಟು ಬಿಡ್ತಾನೆ. ಕೊನೆಯಲ್ಲಿ ಎರಡು ಸಾಲನ್ನು ನಿರೂಪಕರು ಮತ್ತೆ ಹೇಳ್ತಾರೆ. ಫರ್ಗಿವ್ ಮೀ, ಅನೇಬಲ್ ಟು ಎಲಾಬರೇಟ್, ಐ ಹ್ಯಾವ್ ಟೋಲ್ಡ್ ಯು ವೆತ್ ವಾಟ್ ಎವರ್ ಐ ಫೆಲ್ಟ್ ಆಸ್ ಇಟ್ ಈಸ್. ಐ ಹ್ಯಾಡ್ ಸೀನ್ ಆಲ್ ದಿಸ್ ಇನ್ ಅ ಡ್ರೀಮ್. ಕಥೆಯ ಆರಂಭದಲ್ಲಿ ಎಲಾಬರೇಷನ್ ಕೆನ್ ಓನ್ಲಿ ಇಂಪಾವರಿಶ್ ಅಂತ ಶುರು ಮಾಡ್ತಾರೆ. ದಿಸ್ ಅಕೌಂಟ್ ಅಂಡ್ ಮೇಕ್ ಇಟ್ ಲೆಸ್ ಅಥೆಂಟಿಕ್ ಅಂತ ಶುರು ಮಾಡಿದ ನಿರೂಪಕರು ಮುದುಕ ಕಥೆಯನ್ನು ಹೇಳಿ ನಿಲ್ಲಿಸಿದ್ಮೇಲೆ ಮತ್ತೆ ವಾಪಸ್ ಬರ್ತಾರೆ, ಕ್ಷಮೆ ಇರಲಿ, ಇದನ್ನು ಮತ್ತಷ್ಟು ವಿವರಿಸೋಕ್ಕೆ ಸಾಧ್ಯ ಇಲ್ಲ, ನನಗೆ ಅನಿಸಿದ್ದನ್ನು ನಿಮಗೆ ಹೇಳಿಬಿಟ್ಟಿದ್ದೀನಿ, ಮತ್ತೆ ಇದು ನನಗೆ ಕನಸು ಬಿದ್ದಿತ್ತು ಗೊತ್ತಾ ಅಂತ ಹೇಳಿ ನಿರೂಪಕರು ಕೊನೆಯಲ್ಲಿ ನಿಲ್ಲಿಸ್ತಾರೆ. ಆರಂಭದಲ್ಲಿ ಚಂದ್ರಾಯಪಟ್ಟಣದ ತೆಂಗಿನ ತೋಪಲ್ಲಿ ತೆಂಗಿನ ತೋಟದ ನಡುವೆ ಒಬ್ಬ ಮುದುಕ ನಿಂತಿದ್ದ. ಅವನ ಕೈನಲ್ಲಿ ಗುದ್ದಲಿ ಇತ್ತು, ಕಂಕಳಲ್ಲಿ ನ್ಯೂಸ್ ಪೇಪರ್ ಇತ್ತು. ಇದನ್ನು ನೋಡಿದಾಗ ಚಿಟಕಿ ಹೊಡೆಯೋದ್ರಲ್ಲಿ ಈ ಕಥೆಯನ್ನು ಕಲ್ಪಿಸ್ಕೊಂಡೆ ಅಂತ ಹೇಳಿದ ನಿರೂಪಕರು ಕೊನೆಯಲ್ಲಿ ಕನಸು ಬಿದ್ದಿತ್ತು ಅಂತಲೂ ಹೇಳಿ ನಿಲ್ಲಿಸ್ತಾರೆ. ಇಡೀ ಕತೆ ಮನುಷ್ಯ ಬಹಳ ಸಂಕೀರ್ಣವಾದ ವ್ಯಕ್ತಿ, ಅವನು ಏನೋ ಹೇಳಕ್ಕೋಗಿ ಏನೋ ಮಾಡ್ತಾನೆ, ಇಲಿ ಹೋಯ್ತು ಅಂದರೆ ಉಲಿ ಹೋಯ್ತು ಅಂದ್ರು ಅನ್ನೋ ಥರದ ಉತ್ಪ್ರೇಕ್ಷೆಗಳಿಗೆ ಮನುಷ್ಯ ಬಹಳ ಬೇಗ ಸಿಕ್ಕಾಕೊಳ್ತಾನೆ. ಹಾಗೆ ತನ್ನ ಬದುಕಲ್ಲಿ ಒಂದು ಕೆಟ್ಟ ಹಠಕ್ಕಾಗಿ ಬದುಕುವಂತಹ ಒಂದು ಸ್ಥಿತಿಯಲ್ಲಿ ಇರ್ತಾನೆ ಅನ್ನೋದನ್ನು ಕತೆನಲ್ಲಿ ಕತೆಗಾರರು ತರ್ತಾರೆ. ಸೊ ಹೀಗೆ ತಮ್ಮಣ್ಣ ಮತ್ತು ಬಸವಯ್ಯ ಇವರ ನಡುವಿನ ದ್ವೇಷ, ಅವರ ಪ್ರತಿಕಾರದ ಸ್ವಭಾವದಿಂದ ಹೇಗೆ ಪರಸ್ಪರ ಇಬ್ಬರು ವಿನಾಶ ಹೊಂದಿದ್ರು, ನಾಶ ಹೊಂದಿದ್ರು ಅನ್ನುವಂಥದ್ದು ಈ ಕಥೆಯಲ್ಲಿ ನಮಗೆ ಕಾಣುತ್ತೆ. ಒಮ್ಮೆ ಇಂಗ್ಲಿಷ್ ಪಠ್ಯವನ್ನು ಓದಿ, ಯಾಕಂದರೆ ಪರೀಕ್ಷೆಯಲ್ಲಿ ನೀವು ಇಂಗ್ಲಿಷ್ನಲ್ಲಿ ಇದರ ಮೇಲೆ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬೇಕಾಗತ್ತೆ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯವನ್ನು ಚರ್ಚೆ ಮಾಡೋಣ. ಅಲ್ಲಿವರೆಗೆ ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ದ್ವಿತೀಯ PUC ಇಂಗ್ಲಿಷ್ ಪಾಠ ದ ಗಾರ್ಡ್ನರ್ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
2: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಜಾನಪದ ಗೀತೆಗಳು ಪ್ರಸಾರವಾಗಲಿದೆ, ಬನ್ನಿ ಕೇಳಿ ಬರೋಣ

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ಇಡಿ ದಾಳಿ. ಬೆಂಗಳೂರು, ಗೋವಾ ಸೇರಿದಂತೆ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಶೋಧ. ಜಾರಿ ನಿರ್ದೇಶನಾಲಯದ ದಾಳಿ ರಾಜಕೀಯ ಪ್ರೇರಿತ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತಮಿಳುನಾಡಿಗೆ 6 ಟಿಎಂಸಿ ನೀರು ಬಿಡುಗಡೆಗೆ ಆದೇಶ, ನಾಳೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಭಾರತರತ್ನ ಸಿಎನ್ಆರ್ ರಾವ್ ಅವರಿಗೆ ಎಸ್ಐಆರ್ ನೋಟಿಸ್ ಜಾರಿ ಮಾಡಿಲ್ಲ, ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬೆಂಗಳೂರು, ಬೆಳಗಾವಿ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರು, ಬೆಳಗಾವಿಯ 5 ಕಡೆ, ಗೋವಾ ಸೇರಿದಂತೆ 15ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇಡಿ ಶೋಧ ನಡೆಸಿದೆ. 25ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಸಿಆರ್ಪಿಎಫ್ ಭದ್ರತೆಯೊಂದಿಗೆ ಪರಿಶೀಲನೆ ನಡೆಸುತ್ತಿದೆ. ಜಾರಕಿಹೊಳಿ ನಿವಾಸ, ಪುತ್ರಿ ಪ್ರಿಯಾಂಕಾ, ಪುತ್ರ ರಾಹುಲ್, ಸಂಬಂಧಿ ವೈ ಮಂಜುನಾಥ್ ಅವರ ನಿವಾಸಗಳ ಮೇಲೂ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಸಚಿವರ ಆಪ್ತರ ಮನೆಗಳಲ್ಲಿ ಪರಿಶೀಲನೆ ವೇಳೆ ಮಹತ್ವದ ದಾಖಲೆಗಳು ಪತ್ತೆಯಾಗಿವೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಅಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಅವರ ಆಪ್ತ ಸಹಚರರ ನಿವಾಸಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ವಿದೇಶಗಳಲ್ಲಿ ನಡೆಸಲಾದ ಅಕ್ರಮ ಹೂಡಿಕೆಗಳು ಮತ್ತು ಹಣಕಾಸು ವಹಿವಾಟುಗಳನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ವಿದೇಶಿ ಹೂಡಿಕೆಗಳು, ನಿಧಿ ವರ್ಗಾವಣೆ, ಆಸ್ತಿಗಳು ಮತ್ತು ಇತರ ಹಣಕಾಸು ವಹಿವಾಟುಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ನಡೆದ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಭಾವಿ ಪರಿಶಿಷ್ಟ ನಾಯಕನನ್ನು ಗುರಿಯಾಗಿಸಿಕೊಂಡು ಈ ದಾಳಿ ನಡೆದಿದೆ ಎಂದು ತಿಳಿಸಿದ್ದಾರೆ. ಅಬಕಾರಿ ಇಲಾಖೆ ಅಧಿಕಾರಿ ವೈ ಮಂಜುನಾಥ್ ಅವರಿಗೆ ಸಂಬಂಧಿಸಿದ ಬಿಜೆಪಿ ಶಾಸಕರ ಆಸ್ತಿಗಳನ್ನು ಇಡಿ ಅಧಿಕಾರಿಗಳು ಯಾಕೆ ಶೋಧ ನಡೆಸಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಇದು ರಾಜಕೀಯ ದಾಳಿಯಾಗಿದ್ದು ವಿರೋಧ ಪಕ್ಷದ ನಾಯಕರನ್ನು ಗುರಿಯಾಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿವಾಸದ ಮೇಲೂ ದಾಳಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ತಮಿಳುನಾಡಿಗೆ ಪ್ರತಿದಿನ 6,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹಾಗೂ ಪ್ರಾಧಿಕಾರ ನೀಡಿರುವ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ವಿಚಾರವಾಗಿ ಮುಖ್ಯಮಂತ್ರಿಗಳ ಜೊತೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ, ಕಾನೂನು ತಜ್ಞರ ತಂಡದೊಂದಿಗೆ ಸಮಾಲೋಚಿಸಿ ನಾಳೆಯೇ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಇದರ ಜೊತೆಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮುಂದೆಯೂ ಮರು ಪರಿಶೀಲನಾ ಅರ್ಜಿ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತ ಕಾಪಾಡಲು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಲಹೆ ನೀಡಿರುವಂತೆ ಸುಪ್ರೀಂಕೋರ್ಟ್ನಲ್ಲಿ ವಾದ ಮಂಡಿಸಲು ವಿಶೇಷ ವಕೀಲರನ್ನು ನೇಮಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಿದೆ, ಜೊತೆಗೆ ಬೊಮ್ಮಾಯಿ ಅವರೊಂದಿಗೂ ಚರ್ಚಿಸಲಾಗುವುದು ಎಂದು ಸಚಿವ ಚಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೈಚೆಲ್ಲಿ ಕೂತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕೂಡಲೇ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ರಾಜ್ಯದ ಹಿತಾಸಕ್ತಿ ಕಾಪಾಡಲು ಪ್ರಾಧಿಕಾರದ ಮುಂದೆ ಸರ್ಕಾರ ಮಂಡಿಸಿರುವ ದಾಖಲೆಗಳು ಯಾವುದು ಎಂಬುದನ್ನು ಬಹಿರಂಗಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಸರ್ಕಾರ ಕೂಡಲೇ ಕಾನೂನು ಹೋರಾಟ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಭಾರತ್ ಜೋಡೋ ಯಾತ್ರೆಯ 5ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಒಗ್ಗಟ್ಟಿನ ಭಾರತದ ಸಂದೇಶ ಸಾರುವಲ್ಲಿ ಭಾರತ್ ಜೋಡೋ ಯಾತ್ರೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ತಿಳಿಸಿದ್ದಾರೆ. ಈ ಯಾತ್ರೆಯು ದೇಶದ ಐಕ್ಯತೆ, ಸಮಗ್ರತೆ ಹಾಗೂ ಸೌಹಾರ್ದತೆಯನ್ನು ಬಲಪಡಿಸುವುದರ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳನ್ನು ನೇರವಾಗಿ ಆಲಿಸುವ ಉದ್ದೇಶದಿಂದ ರಾಹುಲ್ ಗಾಂಧಿ ಕೈಗೊಂಡ ಐತಿಹಾಸಿಕ ಜನಾಂದೋಲನವಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಹಿನ್ನೆಲೆಯಲ್ಲಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಭಾರತ ರತ್ನ ಪ್ರೊಫೆಸರ್ CNR ರಾವ್ ಅವರಿಗೆ ಯಾವುದೇ ನೋಟಿಸ್ ಜಾರಿ ಮಾಡಿಲ್ಲ ಎಂದು GBA ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟಪಡಿಸಿದ್ದಾರೆ. ಕೆಲ ಮಾಧ್ಯಮಗಳಲ್ಲಿ ಬಂದಿರುವ ಸುದ್ದಿ ಸುಳ್ಳು ಎಂದು ತಿಳಿಸಿದ್ದಾರೆ. 2002 ಸಾಲಿನ ಮತದಾರರ ಪಟ್ಟಿಯಲ್ಲಿ CNR ರಾವ್ ಹೆಸರು ರಾಮ ಎಂದು ನಮೂದಾಗಿತ್ತು. ಪ್ರಸ್ತುತ ಅವರು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ 59 ಪ್ರೊಫೆಸರ್ CNR ರಾವ್ ಎಂ ಎಂಬ ಹೆಸರಿನೊಂದಿಗೆ ಮತದಾರರಾಗಿ ನೋಂದಾಯಿತರಾಗಿದ್ದಾರೆ. ಅದರಂತೆ ಕರಡು ಮತದಾರರ ಪಟ್ಟಿಯಲ್ಲಿಯೂ ಅವರ ಹೆಸರು ಸೇರ್ಪಡೆಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ಬಿಜೆಪಿ ಆರಂಭಿಸಿರುವ ಬಳ್ಳಾರಿ ಚಲೋ ಪಾದಯಾತ್ರೆ 9 ದಿನಕ್ಕೆ ಕಾಲಿಟ್ಟಿದೆ. ಇಂದು ಬಳ್ಳಾರಿ ತಾಲೂಕಿನ ಕುಡಿತಿನಿ ಗ್ರಾಮದಿಂದ ಆರಂಭಗೊಂಡ ಪಾದಯಾತ್ರೆ ರಾಮೇಶ್ವರಿ ನಗರಕ್ಕೆ ಬಂದು ತಲುಪಿದೆ. ನಾಳೆ ಸಮಾರೋಪ ಸಮಾವೇಶ ನಡೆಯಲಿದೆ. ಪಾದಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮುಖಂಡರಾದ ನಳಿನ್ ಕುಮಾರ್ ಕಟೀಲ್, ಸುರೇಶ್ ಕುಮಾರ್, ಹರೀಶ್ ಪೂಂಜಾ, ಶ್ರೀರಾಮುಲು, ಜನಾರ್ದನ ರೆಡ್ಡಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದರು. ಮೈಸೂರು ದಸರಾ ಮಹೋತ್ಸವದ ಜಂಬೂ ಸವಾರಿಯ ವೇಳೆ ಕನ್ನಡ ಚಲನಚಿತ್ರ ರಂಗದ ಪ್ರಖ್ಯಾತ ಕಲಾವಿದರು ಭಾಗಿಯಾಗಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತರೆಡ್ಡಿ ತಿಳಿಸಿದ್ದಾರೆ. ಚಲನಚಿತ್ರ ರಂಗದ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳ ಆಶಯದಂತೆ ಕನ್ನಡ ಚಲನಚಿತ್ರ ರಂಗದ ಪ್ರಖ್ಯಾತ ನಟ ನಟಿಯರು ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳನ್ನು ಅಂಬಾರಿ ಬಸ್ನಲ್ಲಿ ಅರಮನೆಯ ಆವರಣದಿಂದ KR ಸರ್ಕಲ್ವರೆಗೆ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ ನಟಿ ಡಾ ಜಯಮಾಲಾ ಮಾತನಾಡಿ, ಕನ್ನಡ ಚಿತ್ರರಂಗವು 93 ವರ್ಷಗಳಿಂದ ನಡೆದು ಬಂದ ಹಾದಿ ಕುರಿತ ಮಾಹಿತಿಯನ್ನು ಹೊತ್ತ ಸ್ತಬ್ಧ ಚಿತ್ರ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ನಿಮ್ಹಾನ್ಸ್ ಸಹಯೋಗದೊಂದಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಬೆಂಬಲವನ್ನು ಬಲಪಡಿಸಲು ರಾಜ್ಯಾದ್ಯಂತ ಉಪಕ್ರಮ ಕೈಗೊಳ್ಳಲಾಗಿದೆ. ಈ ಉಪಕ್ರಮದ ಭಾಗವಾಗಿ ನಿಮ್ಹಾನ್ಸ್ ರಾಜ್ಯದ ಹಲವು ಕಾಲೇಜುಗಳಲ್ಲಿ ಒಂದು ದಿನದ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಿದೆ. ಅಭಯ ಎಂಬ ಶೀರ್ಷಿಕೆಯ ಈ ಕಾರ್ಯಕ್ರಮವನ್ನು August 11 ಬೆಂಗಳೂರಿನ ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೆಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಮಂಗಳೂರು ಪ್ರಾದೇಶಿಕ ಕಚೇರಿಗಳ ವ್ಯಾಪ್ತಿಗೆ ಬರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರು ಭಾಗವಹಿಸಿದ್ದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದಲ್ಲಿ August 15 ನಡೆದಿದ್ದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ರಕ್ಷಕ ಶಿವರಾಜ್ ಸಾಸಲವಾಡೆ, ಅರಣ್ಯ ವೀಕ್ಷಕ ಶಿವಲಿಂಗ ನಾಯ್ಕ ಮತ್ತು ಗಿರೀಶ್ ಅವರಿಗೆ ಕೊಳ್ಳೇಗಾಲದ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಹೊಳೆ ಮುರಿದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಅಂತೋಣಿ ಸ್ವಾಮಿ, ಡೇವಿಡ್ ಕುಮಾರ್ ಮತ್ತು ಜಾನ್ ರೋಸ್ ಪೀಟರ್ ಎಂಬುವವರು ಮೃತಪಟ್ಟಿದ್ದರು. ಘಟನೆ ಸಂಬಂಧ CID ತನಿಖೆ ನಡೆಯುತ್ತಿದೆ. ಗ್ರಾಮೀಣ ಪ್ರದೇಶದ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಜಲಜೀವನ್ ಮಿಷನ್ ಸೇರಿದಂತೆ ವಿವಿಧ ಯೋಜನೆಗಳ ಕಾಮಗಾರಿಗಳನ್ನು ಡಿಸೆಂಬರ್ ಅಂತ್ಯದೊಳಗೆ ಪೂರ್ಣಗೊಳಿಸಬೇಕು ಎಂದು ವಿಜಯಪುರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಿಷಿ ಆನಂದ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಮೇಲೆ ED ದಾಳಿ. ಬೆಂಗಳೂರು, ಗೋವಾ ಸೇರಿದಂತೆ 15 ಹೆಚ್ಚು ಸ್ಥಳಗಳಲ್ಲಿ ಶೋಧ. ಜಾರಿ ನಿರ್ದೇಶನಾಲಯದ ದಾಳಿ ರಾಜಕೀಯ ಪ್ರೇರಿತ, ಮುಖ್ಯಮಂತ್ರಿ DK ಶಿವಕುಮಾರ್. ತಮಿಳುನಾಡಿಗೆ 6 TMC ನೀರು ಬಿಡುಗಡೆಗೆ ಆದೇಶ, ನಾಳೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕಾವೇರಿ ವಿಷಯದಲ್ಲಿ ರಾಜ್ಯದ ಹಿತ ಕಾಪಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ, BJP ಆರೋಪ. ಭಾರತ ರತ್ನ CNR ರಾವ್ ಅವರಿಗೆ SIR ನೋಟಿಸ್ ಜಾರಿ ಮಾಡಿಲ್ಲ, GBA ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
4: ನಮ್ಮ ನಿಲಯದಿಂದ ಇನ್ನು

0: ಶ್ರೀ ಮಂಡಿಸ್ವಾಮಿ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮಾರಳ್ಳಿ ಮುದ್ದಮ್ಮನ ಮನೆ ಬಿಟ್ಟು ಯಾವಾಗ ಲಕ್ಷ್ಮೀರೆಲ್ಲ ಬಂದು ಸ್ವಾಮಿಯವ್ರ ಪಾದಕ್ಕೆ ಬಗ್ಗೆ ಶರಣ ಮಾಡಿದ್ರಂತೆ. ಬುದ್ಧಿ ಯಾತಕ್ಕೋಸ್ಕರ ನಮ್ಮನ್ನ ಬರಮಾಡಿದ್ರಿ ಬುದ್ಧಿ? ಲಕ್ಷ್ಮೀರೇ, ನೀವು ಏಳು ಜನ ಲಕ್ಷ್ಮೀರೆಲ್ಲ ಒಂದೇ ಮನೆ ಒಳಗೆ ತುಂಬಿ ತುಳುಕಾಡ್ತಾ ಇದ್ರೆ ನರಮಾನ್ರನ್ನ ಯಾರು ಜಯಿಸೋದ್ ಸಾಧ್ಯವಿಲ್ಲ. ಆದ್ರಿಂದ ನೀವೆಲ್ಲ ಏಳು ದಿಕ್ಕಿಗೆ ನೀವು ಹೊರಟೋಗಿ ಹೋದ್ರು ಯಾರೀತಿ ಇರ್ಬೇಕು ಅಂತೆ ಹಿಂದೆ.

0: ದಿನ ದಾನ ಹಾಡ್ತಕ್ಕಂಥವ್ರ ಮನೆ ಬಚ್ಚಲಿಗೆ ವಾಸವಾಗುವಂತ.
1: ಹೌದು,
0: ಏಳು ಜನ ಲಕ್ಷ್ಮೀರಿಗೆಲ್ಲ ನಾನು ಆದಿಶೇಷನ್ನ ನಿಮಗೆ ಕವಲಾಗಿರಿಸ್ತೀನಿ. ಆಗ್ಲಿ ಬುದ್ಧಿ, ನಾವು ದೈವಾರ್ಥಿ ವ್ಯಕ್ತಿಯಲ್ಲಿ ಆ ಲಕ್ಷ್ಮೀನೆಲ್ಲ ಏಳು ದಿಕ್ಕಿಗೆ ಹೊರಟೋದ್ರಂತೆ. ಏಳು ದಿಕ್ಕಿಗೆ ಹೊರಟೋದಾಗ ಆವಾಗ ಮಾರಳ್ಳಿ ಕಾಳಕದೇವಿ 77 ಜನ ಮಾರಿ ಮಶಿನ ಎಲ್ಲರನ್ನು ಕರ್ಕೊಂಡು, ಒಳ್ಳೆ ನಡು ಮಧ್ಯಾಹ್ನ ಸಮಯ ಮಂಗಳವಾರ,

0: ಅವನ ಕಣ್ಣುಗಳು ಯಾವಾಗ ಹಿಂಗ್ ಹೋಗ್ಬಿಟ್ವು. ಅವಳ ಗಂಡನ ಕೈ ಕಾಲುಗಳು ಎರಡು ಸೇದೋದಾಗ
1: ಶಿವ ಶಿವ
0: ಅವಳ ಬಾಳುವಂತೆ ಮನೆಯ ಒಳಗೆ ಅವಳ ಚಿನ್ನ ಬೆಳೆದು ಮುತ್ತು ರತ್ನ ಹಣ್ಣನೆಲ್ಲ ಮುಂಡುಪಾಲಾಗೋಗಿ
1: ಹೌದು
0: ಹಟ್ಟಿ ಎಲ್ಲ ಹಾಳಾಗಿ ಕೊಟ್ಟಿಗೆ ಎಲ್ಲ ಬರದಾದೋಗ ಮುದ್ದಮ್ಮನ ಕಣ್ಣಿನಲ್ಲಿ ಕಣ್ಣೀರು ಜುಳು ಜುಳು ಜುಳು ಸುರಿಯದಂತೆ ಧರ್ಮಗುರು ಪರಂಜೋತಿ ಅಯ್ಯೋ ಶಿವನೇ ನನ್ನ ಮುತ್ತೈದೆ ಬಾಯಲ್ಲಿ ಏನು ಸುಳ್ಳು ಅಜ್ಜವ ನುಡಿದ್ನಲ್ಲೋ ಶಿವ ನನ್ನ ಮನೆ ಬಾಳ ಆತವೆಲ್ಲ ಹಾಳ್ಪಟ್ಟ ಆಗೋಯ್ತಲ್ಲಪ್ಪ ಅಪ್ಪ ಅಪ್ಪ ನನ್ನ ಚಪ್ಪಚಾರಿ ಈ ಒಳ್ಳೆ ಮಗನ ಅದೇಳೆ ಚಪ್ಪಚಾರಿ ಏನಾಗೋದಪ್ಪ ಕಂದ ಅಂತೇಳಿ ಮುದ್ದೋಜಿಯ ಕಣ್ಣಿನಲ್ಲಿ ಕಣ್ಣೀರು ಜುಳು ಜುಳು ಜುಳ್ಳೆ ಸುರಿಯದಂತೆ ಮುದ್ದೋಜಿಯ ಕಣ್ಣಿನಲ್ಲಿ ಕಣ್ಣೀರು ಜುಳು ಜುಳ್ಳೆ ಸುರಿತಾ ಇದ್ರೆ ಅವಳ ಸಿರಿ ಸಂಪತ್ತು ಬದುಕು ಬಾಳ ಆಟ ಅನ್ನೋದಿಲ್ಲ ಮಾರಪುರಿಯ ಪಟ್ಟಣ ಮಾರಳ್ಳಿ ಎಲ್ಲ ಆಳ್ಪಟ್ಟ ಆಗೋದಾಗ ಮಾರಳ್ಳಿ ಒಳಗಿರೋ ಬಾಜ್ಯವೆಲ್ಲ ಮಳವಳ್ಳಿಗುಟ್ಟು ಹೋದಾಗ ಮಾರಿರು ನುಗ್ಗಿದ ಹೂರು ಅದು ಮಷಣಿರು ನುಗ್ಗಿದಂತ ಹೂರು ಹಾಳು ಪಾಠ ಧೂಳು ಪಟ
1: ಸೂರೆ ಮಾಡ
0: ಅವಳ ಮನೆಯನ್ನೆಲ್ಲ ಸೂರೆ ಮಾಡಿದ್ದಾರೆ ಆವಾಗ ಮುದ್ದೋಜಿ ಕಣ್ಣುಗಳು ಕಾಣದೆ ಗಂಡನು ಕೂಗ್ತಾ ಇದ್ದಾಳೆ ಮಕ್ಕಳು ಕೂಗ್ತಾ ಇದ್ದಾಳೆ ಸೊಸೆರೆ ಎಲ್ಲಿದ್ದೀರಿ ಬನ್ನಿ ಅಂತ ಕೂಗ್ತಾ ಇದ್ದಾಳೆ ಯಾರು ಸೊರವು ಇಲ್ಲವಂತೆ ಮಾರಾಪುರಿಯ ಪಟ್ಟಣ ಮಾರಳ್ಳಿ ಮುದ್ದೋಜಿ ಮನೆ ಒಳಗೆ ಅವಳ ದುಃಖವ ನೋಡಿ ಅವಳ ಶೋಕವ ನೋಡಿ ಕಂಡ ಇದು ಮೂರ್ತಿ ಮುದ್ದೋಜಿ ಹಟ್ಟ ಮೇಲೆ ಒಲರ್ತು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಅಪ್ಪಂದ ಸಿರಿ ಸಂಪತ್ತು ಇದೇ ರೀತಿ ನನ್ನ ಮನೆಯಲ್ಲಿ ತುಂಬಿ ತುಳುಕಾಡ್ತೀವಿ ಅಂತ ಅಹಂಕಾರದ ಮಾತಾಡ್ದೇವ ಅಹಂಕಾರ ಪಟ್ಟೋರ್ ಮನೆ ಹಾಳು ಪಟ್ಟದೇನು ಹೊರತು ಅದು ಉದ್ಧಾರ ಆಗೋದಿಲ್ಲ ನಿಮ್ಮ ಗಂಡ ಹಿಡ್ತಿರಿ ಸತ್ಯವನ್ನ ಪರೀಕ್ಷೆ ಮಾಡದ್ದಾಯ್ತು ಇನ್ನು ನಿಮ್ಮ ಹೊಟ್ಟೆ ಒಳಗೆ ಹುಟ್ಟಿದ್ದಾನಲ್ಲ ಏಳನೇ ಮಗನ ಅದೇಳೆ ಕೆಂಪಚಾರಿ ಆ ಮಗನ ಸತ್ಯ ಸ್ವಲ್ಪ ನೋಡ್ಬೇಕಲ್ಲ ನಾನು ಕಲ್ಯಾಣ ಪಟ್ಟಣದಲ್ಲಿ ನನ್ನ ಪಾದ ಹಿಡ್ಕೊಂಡು ಬೇಡ್ಕೊಂಡಂತ ಭಕ್ತಿಯೇ ಇವಾಗಲೂ ಇದೆಯೋ ಅಥವಾ ಬೇರೊಂದು ಭಕ್ತಿ ಇಟ್ಕೊಂಡಿದ್ದಾನ ಅವನ ಮನಸ್ಸಿನಲ್ಲಿ ಶ್ರೀಮಂತನ ಮಗನ ಹುಟ್ಟಿದ್ದೀನಿ ಐಶ್ವರ್ಯವಂತನ ಮಗನ ಹೊಟ್ಟೆ ಒಳಗೆ ಹುಟ್ಟಿದ್ದೀನಿ ಅಂತ ಐಶ್ವರ್ಯವಂತನಾಗಿ ನಾ ಇರ್ಬೇಕು ಅಂತ ಅಹಂಕಾರ ಪಡ್ತಾ ಇದ್ದಾನೋ ಅಥವಾ ಗುರುಭಕ್ತಿ ಅನ್ನೋದು ಅವನು ಹೃದಯದಲ್ಲಿ ಇದೆಯೋ ಕೆಂಪಚಾರಿ ಸತ್ಯ ಸ್ವಲ್ಪ ನೋಡ್ಬೇಕು ಅಂತ ಹೇಳಿ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಹಾಕಂಡ ಮಹಿಮ ಸ್ವರೂಪ ಕೆಂಪಚಾರಿ ನಾಳೆ ಸೋಮವಾರ.

0: ಬಂದ್ ನಿಲ್ಲಿಸ್ರ ಏಕೆ ಚಿಕ್ಕದಾಣಿ
1: ಹೇಳಿ
0: ನೋಡ್ರ ಯಾವನ್ ಪ್ರಶ್ನೆ ಹೇಳ್ತೀನಿ ಕೇಳ್ರ
1: ಯಾವ್ದಪ್ಪ
0: ಗೆಲ್ಲದ ಮೇಲೆ ನೋಣವಾಗಿ ಕುಂತ್ಕೊಂಡ್ರೆ ಗೆಲ್ಲದ ಸಾರಾಂಶ ನೋಡಿ ಗೊತ್ತಾಗುತ್ತೆ
1: ಹೌದು
0: ಅದೇನೋಣ ಹಾರಿ ಬಂದು ಕಬ್ಬಿಣದ ಮೇಲೆ ಕುಂತ್ಕೊಂಡ್ರೆ ಕಬ್ಬಿಣ ಸಾರಾಂಶ ಆ ನೋಡಿಗೆ ಏನ್ ಗೊತ್ತಾಗ್ಬೇಕೇನ್ರ ಆಳ್ಗಳೇ
1: ಹೌದೌದು
0: ಚಿಕ್ಕ ಸಾವುಕಾರರು ಚಿಕ್ಕದಾನಿ ಚಪ್ಪಚಾರಿ ಅವ್ರು ಹೇಳಿದಂತ ಮಾತು ಆಳ್ಗಳಿಗೆ ಅರ್ಥವಾಗ್ಲಿಲ್ಲ
1: ಹೌದು
0: ಏನ್ ಬುದ್ಧಿ ಅದ್ರ ಅರ್ಥ

0: ಮನೆಗೆ ತಬ್ಬಲಿ ಆ ಪರದೇಶಿ ತಿರುಕನಿಗೆ ಏನೋ ಕೆಲಸ. ಆ ತಿರುಕನನ್ನ ಕುರುಮ ಕಚೇರಿ ನೇರವಾಗಿ ಬರ್ತಾ ಇದ್ದಾನಲ್ರು. ಕೆಂಪಚಾರಿ ಹಾಡ್ತಕ್ಕಂತ ಮಾತು ಬರುವ ಪರಂಜ್ಯೋತಿಯವ್ರ ಪಾದಕ್ಕೆ ಪ್ರಿಯವಾಯ್ತಂತೆ. ಕೆಂಪಚಾರಿ ಅಪ್ಪಪ್ಪ ಅಪ್ಪ, ನಿನಗೂ ಸಾ ಅಹಂಕಾರ ಅನ್ನೋದು ತುಂಬಿ ತುಳುಕಾಡ್ತಾ ಇದೆಯಪ್ಪ. ತಂದೆ ತಾಯಿಗಳು ಒಳ್ಳೆಯವರಾದ್ರೆ ಅವರು ಒಳ್ಳೆಯವರೊಟ್ಟೊಳಗೆ ಹುಟ್ಟುವಂತ ಮಕ್ಕಳು ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ. ಸತ್ಯವಂತ ಮಕ್ಕ, ನಿಜವಂತ ಮಕ್ಕ, ಜನಗಳ ಕೈಲಿ ಕೊಂಡಾಡಿಸ್ಕೊಳ್ಳುವಂತ ಮಕ್ಕಳು ಹುಡ್ತಾರೆ. ಹದಗೆಟ್ಟ ಮಕ್ಕಳು 12 ಜನ ಹುಟ್ಟಿದ್ರು ಪ್ರಯೋಜನವಿಲ್ಲ. ಕೆಂಪಚಾರಿ, ನಿನ್ನ ತಂದೆ ತಾಯಿ ಹೃದಯದಲ್ಲಿ ಅಹಂಕಾರ ತುಂಬಿ ತುಳುಕಾಡ್ತಾ ಇದೆ ಅಂತ ನಾ ತಿಳ್ಕೊಂಡಿದ್ದೆ. ನಿನಗೂ ಸಹ ಅಹಂಕಾರ ಅನ್ನೋದು ತುಂಬಿ ತುಳುಕಾಡ್ತಾ ಇದೆಯಲ್ಲಪ್ಪ. ನನ್ನ ಕಂತೆ ಬಂತೆಯವ್ರು ಕಂಡ್ರೆ ಬಹಳ ಕೋಪ ಅಂತ ಇದೆಯಲ್ಲ ಕೆಂಪಚಾರಿ. ಆಗಲಪ್ಪ ಅಂತೇಳಿ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಕುಲಮ ಕಚೇರಿಗೆ ಬಂದು ನಿಂತ್ಕೊಂಡ್ರಂತೆ. ಕೆಂಕಲಾಗಿ ಮುಖ ಮಾಡ್ಕೊಂಡು ಕುಂತಿದ್ದಂತೆ 7 ವರ್ಷದ ಪ್ರಾಯದ ಮಗ ಹೇಳೇ ಕೆಂಪಚಾರಿ. ಅವನು ಕಬ್ಬಿಣದಲ್ಲಿ ಅವನು ಉದ್ಯೋಗ ಮಾಡಿಸ್ತಕ್ಕಂತ ನಿಪುಣ. ಯಾವ ದೇವ್ರಿಗೂ ನಾ ಭಕ್ತನಾಗಬಾರ್ದು.
1: ಮತ್ತೆ
0: ಹೆಣ್ಣು ದೇವರು ಮನದೇವತಿ ಭದ್ರಂ ಬಲ್ಮಂಕಾಳಿನ ನಟ್ಟಿ ಮನದೇವತಿ, ಗಂಡು ದೇವರು

ಶ್ರೀರಂಗಪಟ್ಟಣದ ರಂಗಸ್ವಾಮಿ ಮಲಗವರನ್ನ ಬಲ್ಮುಗ್ಲಾಗಿ ಆ ಮಲಗಿರುವಂತ ಶ್ರೀರಂಗಪಟ್ಟಣದ ರಂಗಸ್ವಾಮಿಗೆ ನಾನು ದಾಸನಾಗಬೇಕು, ಅವನು ಭಕ್ತನಾಗಬೇಕು ಅಂತ ಬೆರಳಿಯಲ್ಲಿ ಗರಡಗಂಬ ಕಂಚಿನೊಳಗೆ ತೇರ್ಗೇಸ್ತ ಕುಳಿತವನೆ. ಹಾ, ಮಾಡಿಸುವಂತ ಉದ್ಯೋಗವ ನೋಡಿದ್ರಂತೆ ಸ್ವಾಮಿಗಳು. ಕೆಂಪಚಾರಿ, ಕಲ್ಯಾಣ ಪಟ್ಟಣದಲ್ಲಿ ನನ್ನ ಪಾದ ಹಿಡ್ಕೊಂಡು ನಿಮಗೆ ಭಕ್ತನಾಗ್ತೀನಿ ಅಂತ ಹೇಳದ ಬಂದಂತ ಮಾತನ್ನ ಮರೆತು ಬಿಟ್ಟು ಇವತ್ತು ಪಟ್ಟಣದ ರಂಗಸ್ವಾಮಿಗೆ ದಾಸನಾಗಬೇಕು ಅಂತ ಕುಂತಿದ್ದೀಯೋ? ಪಟ್ಟಣದ ರಂಗಸ್ವಾಮಿಗೆ ದಾಸನಾಗ್ತೀಯೋ ನಾ ಕಾಣೆ? ಮರಳಿ ಮುದ್ದಮ್ಮನಿಗೆ ನಿನ್ನ ತಂದೆ ಬಾಜಿ ಬಸವಾಚಾರ್ಯ ಮಗನಾಯ್ತೀಯೋ ನಾ ಕಾಣೆ? ಅಥವಾ ನನ್ನ ರಾಜು ಬೊಪ್ಪೆಗೌಂಡುಪುರಕ್ಕೆ ನೀ ನೀಲ್ಗಾರನಾಯ್ತೀಯೋ ನಾ ಕಾಣೆ? ನಿನ್ನ ಸತ್ಯವ ನಾ ಈಗ ತಾನೇ ನೋಡು.

ಶಂಕರಾಚಾರಿ ನೀನು ಸತ್ಯವ ನಾನು ಈಗ ತಾನೇ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿ ಸ್ವಾಮಿ ಆ ಕುರುಮ ಕಚೇರಿಯಲ್ಲಿ ಬಂದು ನಿಂತ್ಕೊಂಡ್ರಂತೆ. ಲಕ್ಷ್ಮೀಕರ್ಮಂಗ ಇವನು ಭಿಕ್ಷೆ ಮಾಡೋರು ನಾವು, ಇಂತಹ ಪುಣ್ಯವಂತರ ಮಕ್ಕಳನ್ನ ನಾನು ಮರ್ಯಾದಿಂದ ಮಾತನಾಡಿಸ್ಬೇಕು ಅಂತ, ನಾನು ಪ್ರೀತಿಯಿಂದ ಮಾತನಾಡಿಸ್ಬೇಕು ಅಂತ ಹೇಳಿ ನಿಂತಿರುವ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಅಪ್ಪ

ಯಾವಾಗ ತಿರುಗಿಸ್ಕೊಂಡು ಕುರ್ಚಿನೂ ಸಹ ಹಚ್ಚಿರದ ಕುರ್ಚಿನೂ ಸಹ ಎತ್ ಮಾಡಿಕೊಂಡು ಯಾವಾಗ ಹತ್ಕಡೆ ತಿರುಗಿಕೊಂಡು ಸ್ವಾಮಿಗಳು ನೋಡಿದ್ರಂತೆ ಕೆಂಪಚಾರಿ ಅಪ್ಪ ನಿನ್ನ ಶರೀರದಲ್ಲಿ ದುರ್ಬುದ್ಧಿ ತುಂಬಿ ತುಳುಕಾಡ್ತಾ ಇದೆಯಲ್ಲೋ, ನನ್ನಂತ ಭಿಕ್ಷಕನ ಜೊತೆ ಮಾತನಾಡಿದ್ರೆ ನನ್ನ ಮರ್ಯಾದೆ ಬರಲ್ಲ ಅಂತ ಹೇಳಿ ನೀವು ತೆಂಕಲಾಗಿ ಹಾಕೊಂಡಿದ್ದಂತ ಮುಖವ ಬಡಗಲಾಗಿ ತಿರುಗಿಸ್ಕೊಂಡೆಪ್ಪ. ಇವನು ಕೋಪ ಬರ ಮಾತನಾಡಿದ್ರೆ ಕೆಂಪಚಾರಿ ನನ್ನ ಸಂಗಡ ನನ್ನ ಜೊತೆಲಿ ಎರಡು ಮಾತನಾಡ್ತಾನೆ, ಇಲ್ಲಂದ್ರೆ ಇವನು ಮಾತನಾಡಲ್ಲ ಅಂತೇಳಿ ಕಂಡಾಯದ ಮೂರ್ತಿ

0: ಗವರಾಜ ಕನಕ ನಿಂಗಪ್ಪ ನೀರೆ ತಂದೆ
1: ಏನಂದ ಪರದೇಶ ಚಿತ್ರಕಲೆ ನನ್ನ ತಾಯಿ ತಂದೆಗಳು ಕರೆದಂತೆ ಕೆಂಪಾಚಾರಿ ಎನ್ನ ಹೆಸರನ್ನ ಏಕೋಚನದಲ್ಲಿ ಕರಿತಾ ಇದೆಯಲ್ಲೋ ಪರದೇಶಿ ತಿರುಕ.

0: ನನ್ನ ಕುಲುಮ ತಿಟ್ಟಿಗೆ ದಾರಿ ತೋರದ ಬೋಳಿ ಮಗನ ಯಾರು? ನನ್ನ ಕೆಂಪಚಾರಿ ಅಂತ ಹೇಳಿಕೊಟ್ಟು ಬಡ್ಡಿ ಮಗನ ಯಾರು?
1: ನಿನಗೆ
0: ಕೆಂಪಚಾರಿ ಆಡ್ತಕ್ಕಂತ ಮಾತುಗಳನ್ನು ಕೇಳಿ ಸ್ವಾಮಿಗಳು ಕೆಳಗಡೆ ಕುಳಿತುಕೊಂಡ್ರಂತೆ. ಅಪ್ಪ ಕೆಂಪಚಾರಿ ಯಾರು ಹೇಳ್ಕೊಡ್ಲಿಲ್ಲ ಕಾಣು, ನಾನು ನಿನ್ನ ಮಾರಳ್ಳಿಗೆ ಹೋಗಿದ್ದೆ ಕಾಣು ಭಿಕ್ಷಕ್ಕೆ. ನನ್ನ ಮಾರಳ್ಳಿಗೆ ಹೋದ್ಮೇಲೆ ನನ್ನ ತಾಯಿ ಮುದ್ದೋಜಿ ಹತ್ರ ಭಿಕ್ಷೆ ಇಸ್ಕೊಂಡು ಹೋಗೋದು ಬಿಟ್ಬಿಟ್ಟು ಕಬ್ಬಿಣದ ಅಂಗಡಿ ಒಳಗೆ ತಬ್ಲಿ, ನಿನ್ಗೇನೋ ಕೆಲಸ? ಅಪ್ಪ ಕೆಂಪಚಾರಿ ನಿನ್ನ ಮಾರಾಪುರಿ ಪಟ್ಟಣ ಮಾರಳ್ಳಿಗೆ ಹೋಗಿದ್ದು ಹಕ್ಕಿ ರಾಗಿ ಜೋಳಗೋಸ್ಕರ ಹೋಗಿರ್ಲಿಲ್ಲ ಕಾಣು. ಕಲಿಬಾರ್ದಾಗಿತ್ತು, ಕಲ್ತು ಬಿಟ್ಟಿದ್ದೀನಿ ಬಂಗಿ ಕುಡಿಯ ಚಪಲ. ಯಾರು ಬಿಟ್ಟದ್ದಲ್ಲ ಕೆಂಪಚಾರಿ? ನೋಡಪ್ಪ ಬಂಗಿ ಕುಡಿಬೇಕು, ಬಿಂಕಿ ಕೆಂಡ ಕೊಡುವ ಅಂತ ಕೇಳಿದೆ. ಇಲ್ಲಿಲ್ಲ ಕಾಣಯ್ಯ, ಬಿಂಕಿ ಕೆಂಡ ಇಲ್ಲಿಲ್ಲ. ನನ್ನ ಮಗ ಕೆಂಪಚಾರಿ ಕುಲುಮ ಕಚೇರಿ ಒಳಗೆ ಉದ್ಯೋಗ ಮಾಡಿಸ್ತಾ ಇದ್ದಾನೆ. ಅಲ್ಲೋಗಯ್ಯ ನಿನಗೆ ಬಿಂಕಿ ಕೆಂಡ ದೊರಕ್ತದೆ ಅಂತ ಹೇಳುದು ಕಾಣಪ್ಪ ನಿನ್ನ ತಾಯಿ ಮುದ್ದೋಜಿ. ಅದಕ್ಕೋಸ್ಕರವಾಗಿ ನಾನು ಹುಡಿಕೊಂಡು ಹುಡಿಕೊಂಡು ನಿನ್ನ ಕುಲುಮ ಕಚೇರಿ ಬಂದಿದ್ದೀನಿ ಕಾಣಪ್ಪ. ಕೆಂಪಚಾರಿ ಬಂಗಿ ಭೋಜನ ನಾನು ಮಾಡಬೇಕು ಮಗನೇ.
1: ಹೌದಾ?

0: ಕೆಂಪ ಚಾರಿ, ನನ್ನ ಮುಖ ನೋಡಿ ನಿನ್ ಬಿಂಕಿ ಕೆಂಡ ಕೊಡುವ ಮನುಷ್ಯ ಹೋದ್ರೂ ಪರವಾಗಿಲ್ಲ.
1: ಓಹೋ,
0: ನನ್ನ ಹೆಗಲ ಮೇಲೆ ಒತ್ಕೊ ಬಂದಿರುವಂತ ಈ ಕಂಡ ಏನಾದ್ರೂ ನೋಡಿ ನಿನ್ ಬಿಂಕಿ ಕೆಂಡ ಕೊಡ್ಸಪ್ಪ.
1: ಏನಂದೇ
0: ಕೆಂಪಚಾರಿ, ಈ ನನ್ನ ಹೆಗಲ ಮೇಲೆ ಒತ್ಕೊ ಬಂದಿರುವಂತ ದೇವ್ರು ನೋಡಿ ಕೊಡ್ಸಪ್ಪ. ಏನಂದ್ಯೋ, ಇದು ನಿನ್ನ ಹೆಗಲ ಮೇಲೆ ಒತ್ಕೊ ಬಂದಿರತಕ್ಕಂಥದ್ದು ಇದು ದೇವ್ರೇನೋ?
1: ಹೌದು,
0: ನನಗ್ ಮಾತ್ರವಲ್ಲ ಕೆಂಪಣ್ಣ, ನಾಳೆ ಕುಲ 18 ಜಾತಿಯವ್ರ ಮನೆಗೆಲ್ಲ ಇದು ದೇವರಾದ್ರೂ ಆಗ್ಬಹುದು. ನಿನ್ನ ಮನೆಗೂ ಇದು ದೇವರಾದ್ರೂ ಆಗ್ಬಹುದು ಕಾಣೋ. ಏನಂದೇವ ಪರದೇಶಿ ತಿರುಕ, ನನ್ನ ಮನೆದೇವರಾಗಿತ್ತಿರೋ ಪರದೇಶಿ ಈ ನಿನ್ನ ಹೆಗಲ ಮೇಲೆ ಒತ್ಕೊ ಬಂದಿರುವಂತ ಈ ಕಂಡಾಯ. ಹೇಳ್ತೀನಿ ಕೇಳೋ, ನಮ್ಮ ಜಾತಿಯವ್ರು ಮಾಡುವಂತ ಕಸಬು ಹೇಳ್ತೀನಿ ಕೇಳು.

0: ಏನಂದ್ರೆ ಪರದೇಶರೆ ನಮ್ಮ ಜಾತಿಯವ್ರು ಮಾಡಿಕೊಟ್ರ ಕಂಡಾಯ ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ನನ್ನ ಆಚಾರಿಗೆ ದೇವರು ಅನ್ನೋದಕ್ಕೆ ಬಂದಿದ್ಯಾ? ಪ್ರತಿ ಒಂದು ದೇವಸ್ಥಾನದಲ್ಲೆಲ್ಲ ಮಾಡಿ ನಿಲ್ಲಿಸಿರುವಂತ ವಿಗ್ರಹಗಳು ಮಾಡಿರೋರು ಯಾರು?
1: ಯಾರು
0: ಆ ಲಿಂಗ ಮಾಡಿರೋರು ಯಾರು? ಅಟ್ಟಿ ಕಟ್ಟರವ್ರು ಯಾರು? ನಮ್ಮ ಆಚಾರ್ಯ ಮಾಡದಂತ ದೇವರ ಹೆಗಲ ಮೇಲೆ ಹೊತ್ಕೊಂಡು ನನ್ನ ಆಚಾರಿಗೆ ದೇವರು ಅನ್ನ ಕೇಳೋಕ್ಕೋಸ್ಕರ ಬಂದಿದ್ದೀಯಲ್ಲ ಪರದೇಶಿ, ನನ್ನ ಕುಲುಮ ಕಚೇರಿಯ ಬಿಟ್ಟು ಮರ್ಯಾದಿಂದ ಹೊರಟೋಗೋ ಅಂದ್ರಂತೆ.
1: ಶಿವ ಶಿವ
0: ಕೆಂಪಚಾರಿ, ಆದ್ರೂ ಆ ಕಳ್ಳಿ ಕಣಪ್ಪ, ನಿಮ್ಮ ಜಾತಿಯವರು ಮಾಡಿಕೊಟ್ಟಂತ ದೇವರಾದ್ರೂ ಆ ಕಳ್ಳಿ ಕಲಿಬಾರ್ದಾಗಿತ್ತು, ಕಲ್ತು ಬಿಟ್ಟಿದ್ದೀನಿ ಬಂಗಿ ಭೋಜನ.
1: ಓಹೋ,
0: ಅದು ಯಾರನ್ನೂ ಬಿಟ್ಟದಲ್ಲ ಕಾಣೋ.
1: ನಿಜ
0: ಅಪ್ಪ ಕೆಂಪಚಾರಿ, ಬಿಗ್ಗೆ ಕೆಂಡ ಕೊಡ್ಸಪ್ಪ, ಸ್ವಲ್ಪ ಬಂಗಿ ಕುಡ್ಕೊಂಡು ಹೊಂಟೋಗ್ತೀನಿ. ಲೋ ತಿರ್ಕಾ, ನಾನೊಂದು ಪ್ರಶ್ನೆ ಹೇಳ್ತೀನಿ, ಆ ಪ್ರಶ್ನೆಗೆ ನೀವು ಉತ್ತರ ಕೊಟ್ಬಿಟ್ರೆ ಆವಾಗ ನಿನಗೆ ಬೆಂಕಿ ಕೆಂಡ ಕೊಡ್ತೀನಿ ಕಾಣೋ.
1: ಯಾವ್ದಪ್ಪ
0: ಯಾವ್ದು ಅಂತ ಕೇಳ್ತಾ ಇದೀಯಾ?
1: ಹೌದು
0: ಹೇಳ್ತೀನಿ ಕೇಳು. ಯುಗಾದಿ ಮಧ್ಯೆ ಶಿವರಾತ್ರಿ ಮಧ್ಯೆ ಬರ್ತಕ್ಕಂಥದ್ದೇನೋ?
1: ಓಹೋ,
0: ಅದು ನನಗೆ ಗೊತ್ತಿಲ್ವಲ್ಲ ಕೆಂಪಚಾರಿ.
1: ಶಿವ ಶಿವ,
0: ಅಯ್ಯೋ ಪರದೇಶಿ ತಿರ್ಕಾ, ಅದೇನ್ ಗೊತ್ತೇನೋ, ಮದ್ವೆ ಲಗ್ನ. ಆ ಮದ್ವೆ ಲಗ್ನದಲ್ಲಿ ನಮ್ಮ ಆಚಾರ್ಯ ಇಲ್ಲೇ ಹೋದ್ರೆ ನೀವು ಕುಲಾದಿನಿಟ್ಟು ಜಾತಿಯಲ್ಲಿ ಮದುವೆ ಮಾಡ್ಕೊಳಕಾಯ್ತದೇನೋ?
1: ಸಾಧ್ಯವಿಲ್ಲ.
0: ಹೆಂಗಪ್ಪ ಕೆಂಪಚಾರಿ, ಅದ್ಯಾಕೋ ನೀತಿ ಹೋದ್ರೆ ಯಾಕಪ್ಪ ಮದ್ವೆ ಆಗಲ್ಲ? ಹೆಣ್ಣೋಡವ್ರ ಅವರು, ಹಣ ಕೊಡೋವ್ರ ಅವರು, ಹಣ ಖರ್ಚು ಮಾಡೋವ್ರ ಅವರು, ಚಪ್ಪರ ಹಾಕೋವ್ರ ಅವರು, ನೀತಿ ಹೋದ್ರೆ ಯಾಕಪ್ಪ ಕೆಂಪಚಾರಿ ಮದ್ವೆ ಆಗಲ್ಲ? ಅಯ್ಯೋ ಪರದೇಶಿ, ಯಾರೇ ಬರ್ಲಿಲ್ಲ ಅಂದ್ರೂ ಮದ್ವೆ ನಿಲ್ಲಲ್ಲ ಕಾಣೋ, ಮದ್ವೆ ಆಗೋಗುತ್ತೆ. ಅದೇ ನನ್ನ ಆಚಾರಿ ಇಲ್ಲದೆ ಹೋದ್ರೆ ಮದ್ವೆ ನಡೆಯೋದೇ ಇಲ್ವಲ್ಲೋ?
1: ಯಾವ ರೀತಿಯಪ್ಪ?
0: ಯಾವ ರೀತಿ ಅಂತ ಕೇಳ್ತೀಯೋ ಪರದೇಶಿ, ಹೇಳ್ತೀನಿ ಕೇಳು. ಮದ್ವೆ ಲಗ್ನ

ಕೇಳಿ ಕೆಂಪಣ್ಣ, ಏಳು ವರ್ಷದ ಮಗನ ಶರೀರದೊಳಗೆ ಕಾಮ ಕ್ರೋಧ ಮದ ಅಹಂಕಾರ ಅನ್ನೋದು ತುಂಬಿ ತುಳುಕಾಡ್ತಾ ಇದೆಯಲ್ಲೋ. ಈ ವಯಸ್ಸಕ್ಕೆ ನೀನು ಎಲ್ಲಾ ಜಾತಿಯವರಿಗೆಲ್ಲ ತಾಳಿ ಮಾಡ್ಕೊಟ್ಕೊಂಡ ನಾನೇ ಅಂತ ಹೇಳಿದೆಲ್ಲ ಕೆಂಪಚಾರಿ. ಇದೊಂದು ಮಾತಿಗೆ ನಾಳೆ ನಿನ್ನ ತಗೊಂಡೋಗಿ ನಾಳೆ ಕೆಂಪಚಾರಿ

0: ಚಂಪಚಾರಿ.
1: ಹೌದು,
0: ಆದ್ರೂ ಆ ಕಳೆ ಗಣಪ ಕುಲದ್ರಿಟ್ಟು ಜಾತಿ ಜನಗಳಿಗೆಲ್ಲ ತಾಳಿ ಮಾಡ್ಕೊಟ್ಕಂಡ ನೀನೇ ಆದ್ರೂ ಆ ಕಳೆ ಗಣಪ. ಕಲಿಬಾರ್ದಾಗಿತ್ತು, ಕಲ್ತು ಬಿಟ್ಟಿದ್ದೀನಿ ಬಂಗಿ ಕುಡಿಯ. ಚಪಲ ಯಾರನ್ನು ಬಿಟ್ಟದಲ್ಲ, ಬೆಂಕಿ ಕೆಂಡ ಕೊಡಸಪ್ಪ ಅಂದ್ರಂತೆ ಧರ್ಮಗುರು ಕಂಡಾಯ್ದು ಮೂರ್ತಿ. ಯಾತ್ರಲ್ ಕೊಡಿಸ್ಬೇಕು ಬೆಂಕಿ ಕೆಂಡ ಪರದೇಶಿ. ಬಲಗಡೆ ತಿರುಗಿ ನೋಡದ್ರಂತೆ ಬಾಚಿ ಚಕ್ಕೆ ರಾಶಿ ರಾಶಿ ಗಟ್ಟಲೆ ಕೆತ್ತಿ ಗುಡ್ಡೆ ಹಿಡಿದಿರದಂತೆ. ಕೆಂಪಚಾರಿ, ಆ ಬಾಚಿ ಚಕ್ಕೆ ಒಳಗೆ ಬೆಂಕಿ ಕೆಂಡ ಕೊಡಿಸಪ್ಪ. ಏನೋ ಆ ಬಾಚಿಯ ಚಕ್ಕೆ ನಿಮ್ಮ ಅಜ್ಜಪ್ಪ ಬಂದು ಕೆತ್ತಿದ್ನೇನೋ ಪರದೇಶಿ. ಕೆಂಪಚಾರಿ, ಎಡಗಡೆ ತಿರುಗಿ ನೋಡದ್ರಂತೆ ಸ್ವಾಮಿಗಳು ಬೆರಣಿ ಶುಂಡೆ ಬಿದ್ದಿರದಂತೆ. ಆ ಬೆರಣಿ ಶುಂಡೆ ಎಲ್ಲಾದ್ರೂ ಬಿಕ್ಕಿ ಕೆಂಡ ಕೊಡಸಪ್ಪ. ಆ ಬೆರಣಿ ಶುಂಡೆ ನಿಮ್ಮ ಅಜ್ಜಂಪನ್ ತಟ್ಟಿಲ್ಲೇನೋ ಪರದೇಶಿ. ಹಾಗಿದ್ಮೇಲೆ ಯಾತ್ರಲ್ ಕೊಡಿಸ್ಬೇಕು ಅಂತೀಯಪ್ಪ ನನಗೆ ಬಿಂಕಿ ಕೆಂಡವ. ನೋಡು ಬ್ಯಾತ್ಕಾಯಿನ ಗಾತ್ರ ಬಿಂಕಿ ಕೆಂಡವ, ಕಬ್ಬಿಣದ ಹಿಕ್ಕಿಡದಲ್ಲಿ ಹಿಡ್ಕೊಂಡು ಬಂದು ನಿನ್ನ ಕೈ ಮೇಲೆ ಕೊಡ್ತೀನಿ. ಇಷ್ಟವಾದ್ರೆ ತಗೊಂಬೋದು, ಕಷ್ಟವಾದ್ರೆ ನನ್ನ ಕುಳಮಕ್ಕೆ ಚೇರಿ ಬಿಟ್ಟು ಹೊರಟು ಹೋಗ್ಬೋದು ಅಂತ ಕೆಂಪಚಾರಿ. ಹಾ ಹಾ ಕೆಂಪಚಾರಿ, ಆಗ್ಲಿ ಕೊಡಪ್ಪ ಅಂತೇಳಿ ಸ್ವಾಮಿ ಎರಡು ಕೈಗಳನ್ನ ಹೊಟ್ಟಿ ನಿಂತ್ಕೊಂಡ್ರಂತೆ. ಬ್ಯಾತ್ಕಾಯಿನ ಗಾತ್ರ ಬಿಂಕಿ ಕೆಂಡವ ತೆಗೆದು ಕೆಂಪಚಾರಿ ಸ್ವಾಮಿ ಅವ್ರ ಕೈ ಮೇಲೆ ಮಡಗಿದ ತಕ್ಷಣ ಅಗ್ನಿದೇವತಿ ಕೆಂಪಚಾರಿ ಶಾಪ ಕೊಟ್ಟ ನನಗೆ ಶಾಪ ಕೊಟ್ಬಿಡ್ತಾರೋ ಪರಂಜೋತಿ ಅಂತೇಳಿ ಆ ಸ್ವಾಮಿ ಅವರ ಕೈ ಒಳಗೆ ಕೆಂದಾವರೆ ಪುಷ್ಪವಾಗಿತ್ತಲ್ಲ ಆ ತರನೇ ಒಳಿತೇ ಇರೋಳಂತೆ. ಹಾ ಸ್ವಾಮಿಗಳು ಧರ್ಮಗುರು ಪರಂಜೋತಿ ಆ ಕುಡುಂಬ ಕಚೇರಿ ಒಳಗೆ ಒಂದು ಕಬ್ಬಿಣ ತೊಂಬೆ ಬಿದ್ದಿರದಂತೆ. ಆ ಕಬ್ಬಿಣ ತೊಂಬೆ ಮೇಲೆ ಆ ಕುಲಿಮೆ ಬೂದಿ ಅನ್ನೋದು ಒಂದು ಮಂದಿ ಉದ್ದ ಸುರಿದಿರದಂತೆ. ನವರಿಗರಿ ಕಂತೆ ಒಳಗೆ ದುಂಬುದೊಳೆಲ್ಲ ಹೊಡೆದು ಆಚಿದ್ದ

ಕೆಂಪಚಾರಿ, ನಾ ಬಂಗಿ ಕುಡಿಯ ತನಕ ನಿನ್ ಬಂಧು ಬಳಗ ನೆನೆಯಪ್ಪ ಅಂತ ಹೇಳಿ ಸ್ವಾಮಿಗಳು ಬಂಗಿ ಚಿಲುಮೆಯ ತೆಗೆದು ಆ ಬಂಗಿ ಸೊಪ್ಪನ್ನ ಜಡಿದು ಜಡಿದು ತುಂಬಿದ್ರಂತೆ.

ಸ್ವಾಮಿ ಬಂಜಿ ಕುಡಿದ ಬಗೆ ಎಲ್ಲ ಹೊಟ್ಟೆ ಒಳಗೆ ತುಂಬಿಕೊಂಡು ಕೆಂಪಚಾರಿ ಕುಲುಮ ಕಚೇರಿ ಚಿನ್ನದ ಕುರ್ಚಿ ಮೇಲೆ ಕುಳಿತುಕೊಂಡು ಸ್ವಾಮಿಗಳು ಬಂಜಿ ಕುಡಿತಿದ್ರೆ ನೆಗನಾಡ್ತಾ ಕುಂತಿರೋನಂತೆ. ನೆಗನಾಡ್ತಾ ಇದ್ದೀಯಪ್ಪ, ನಿನಗೆ ನನ್ನ ಸತ್ಯ ತೋರ್ತೀನಿ ಕಾಣು ಅಂತ ಹೇಳಿ ಕಂಡಾಯದ ಮೂರ್ತಿ ಬಂಗಿ ಕುಡ್ದಿರ್ತಕ್ಕಂಥ ಹೊಗೆಯ ಒಳಗಡೆ ಹೊಟ್ಟೆ ಒಳಗೆ ತುಂಬಿಕೊಂಡಿರುವಂತ ಹೊಗೆ ಒಳಗಡೆ ಏಳು ಹೇಳದ್ ನಾಲ್ಕು ನೀಲಿ ಬೆರೆಸಿದ್ರಂತೆ. ಆನಂದದ ನೀಲಿ, ಅವತಾರ ನೀಲಿ, ನೀರಿಬಳ ನೀಲಿ, ಮರಾತ ನೀಲಿ, ಕಲ್ಕಡಿ ನೀಲಿ, ಮುಣ್ಮುಖ ನೀಲಿ, ತುಂಬರ ಅಂತ ಜನಗಳಿಗೆಲ್ಲ ಕಲ್ಲಲ್ಲೊಡೆ ನೀಲಿ, ಹೋಗ ಜನಗಳಿಗೆಲ್ಲ ಕೈ ಎತ್ತಿ ಮುಗಿಯ ನೀಲಿ, ಉಚ್ಚಿ ನೀಲಿ, ಬೆಪ್ಪ ನೀಲಿ, ಮೊಲಾಗದ ನೀಲಿ, ಬಗಲ್ಸನೆ ನೀಲಿ, ಕಲ್ಲೆ ಹಾಕೊಂಡ್ರೆ ಕಂಡ್ಗ ಕುಡಿಯ ನೀಲಿ, ಅಕ್ಕದಲ್ಲಿ ಕಂಡ್ರೆ ಪಕ್ಕನ ಬಾಯಿ ಬಿಡೋ ನೀಲಿ, ತಾಯಿ ಹಾಕೊಂಡ್ರೆ ಹಲ್ಕಚ್ಚ ನೀಲಿ. ಯಾವಾಗ ಹೇಳೋದು ನಾಲ್ಕು ನೀಲಿಯನ್ನ ಆ ಬಂಗಿ ಸೊಪ್ಪಿನ ಒಳಗಡೆ ಆ ಹೊಗೆಯ ಒಳಗಡೆ ಸ್ವಾಮಿ ಉಪದೇಶ ಮಾಡಿ ಕೆಂಪಚಾರಿ ಚಿನ್ನದ ಕುರ್ಚಿ ಮೇಲೆ ಕುಂತಿರುವಂತ ಕೆಂಪಚಾರಿ ಆ ನತ್ತಿ ಮೇಲೆ ಬಂಗಿ ಕುಡದ ಹೊಗೆ

ಐಶ್ವರ್ಯ ಮಂತ್ರ ಮಗನಾಗಿ ಕುಲುಮ ಕಚ್ಚಾರಿ ಒಳಗೆ ಕುಳಿತಿರುವ ಕೆಂಪಚಾರಿಗೆ ಹುಚ್ಚು ಬೆಪ್ಪು ಮೊಲಾಗ್ರ ಕೊಟ್ಟುಬಿಟ್ಟು ಕೆಂಪಚಾರಿ ಕಬ್ಬಿಣದ ತೊಂಬೆ ಮೇಲೆ ಕುಂತಿರುವಂತಹ ಸ್ವಾಮಿಗಳ ಹತ್ರ ಬಂದು

0: ಕೆಂಪಚಾರಿ ಕುಲವ ಕಚೇರಿ ಒಳಗೆ ಸ್ವಾಮಿಗಳ ಜಲೆ ಹಿಡ್ಕೊಂಡು ಟುಂಬ ಟುಮುರ್ಕುಣಿಯವನಂತೆ.
1: ಶಿವ
0: ನನ್ನ ದೊಡ್ಡವರು, ಏನೋ ನೀನು ವಂಶಳಾಗ ಚಂಪಚಾರಿಲ.
1: ಹೌದಪ್ಪ,
0: ನನ್ನ ಬಿಡ್ಬಿಡು, ನನ್ನ ಜಡೆ ಬಿಟ್ಬೇಡ, ನಾವು ಮೈಲಿಗೆ ಆಯ್ತೀವಿ, ಬಿಡ್ಬಿಡು ಅಂದ್ರು ಬಿಡ್ಲಿಲ್ಲ. ಮತ್ತೆ ತಾಯಿ ನೀವೇ, ತಂದೆ ನೀವೇ, ಬಂದು ಬಳಗವೆಲ್ಲ ನೀವೇ ಗುರುದೇವ, ಗುರುತಂದೆ ಗುರುದೇವ ಅಂತ ಹೇಳಿ ಕೆಂಪಚಾರಿ ಶೋಕ ಮಾಡ್ತಾ ಇದ್ರೆ. ಇವನು ವಂಶಳಾಗ ಕೆಂಪಚಾರಿ ನನ್ನ ಜಡೆ ಹಿಡ್ಕೊಂಡು ಇಷ್ಟು ಮೈಲಿಗೆ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಸ್ವಾಮಿಗಳು, ಬಿಡೋ ಜಡೆನ ಅಂತಂದ ತಕ್ಷಣ ಜಡೆ ಬಿಡ್ಬಿಟ್ಟು ಹಾ ಬಂಗಿ ಕುಡದ ನೀಲಿ ಉಚ್ಚು ಬೆಪ್ಪಿನಲ್ಲಿ ಮಣ್ಣು ಮುಖವನಂತೆ ಕಲ್ಲುಗಳ ಎತ್ಕೊಂಡು ಕಟ್ಕ ಕಟ್ಕೊಂಡು ಕಡಿಯವನಂತೆ. ಆವಾಗ ಕೆಂಪಚಾರಿ ಸ್ವಾಮಿ ಅವರ ಪಾದಗಳನ್ನ ಬಾಚಿ ತಪ್ಪಿಕೊಂಡಂತೆ. ಏನೋ ಕೆಂಪಚಾರಿ, ನನ್ನ ಪಾದ

ಕಟ್ಟಿನಲ್ಲಿ ಅರವತ್ತೆರಡು ಹೆಗ್ಗೋಡೆಗಳ ಕಿತ್ತು ಕಿತ್ತು ಎಲ್ಲ ರೋಡ್ಗೆ ಇಟ್ಬಿಟ್ಟಂತೆ. ಉಚ್ಚಿ ನೀಲಿ ಒಳಗೆ ತುಂಬಾ ತುಂಬಾ ತುಂಬನ್ ಕುಣಿಯವನಂತೆ. ನಾಚಾರಿ ವಂಶಳಾಗ ಕೆಂಪಚಾರಿ, ಇದೇ ರೀತಿ ನೀ ಕುಲುಮ ಕಚೇರಿ ಒಳಗೆ ನೀ ಕುಣಿ, ನಾನು ಎಲೆ ಕುಂದೂರು ಬೆಟ್ಟದ ಮೇಲೆ ನಿಂತ್ಕೊಂಡು ನಿನ್ನ ಬಾತ ಕೂಗ್ತೀರಿ, ಆವಾಗ ನೀ ಬಂದು ಬಿಡೋ ಕೆಂಪಚಾರಿ. ಅಲ್ಲಿಯ ತನಕ ಇದೇ ಉಚ್ಚು ನೀ ಬೆಪ್ಪು ನೀಲಿ ಒಳಗೆ ಇದೇ ರೀತಿ ಕುಲುಮ ಕಚೇರಿ ಒಳಗೆ ನೀ ಕುಣಿ ಅಂತೇಳಿ ಸ್ವಾಮಿ ದರ ದೊಡ್ಡವರು ಆ ಕೆಂಪಚಾರಿನ ಕುಲುಮ ಕಚೇರಿ ಒಳಗೆ ಬಿಡ್ಬಿಟ್ಟು ಮಾರಳಿ ಮುದ್ದ ಮನಸತ್ತಿ ನೋಡಬೇಕು. ಮೊದಲು ಐಶ್ವರ್ಯ ಭಾಗ್ಯ ತುಂಬಿ ತುಳುಕಾಡ್ತಿದೆ ಅನ್ನ ಅಹಂಕಾರದ ಮೇಲೇನು ಆ ರೀತಿ ಮಗನ ಕೊಡಲ್ಲ ಅಂತ ಸುಳ್ಳು ಆಡದ್ಬಿಟ್ಲು. ಇವಾಗ ಸಿರಿ ಸಂಪತ್ತೆಲ್ಲ ಬರ್ದಾಗೋಗಿರೋ ಮೇಲೆ ಈಗಲಾದ್ರೂ ನನ್ನ ಮಗನ ಕೊಡ್ತೀನಿ ಅಂತ ಹೇಳ್ತಾಳೋ ಅಥವಾ ಮೊದಲಾಟನೇ ನುಡಿತಾಳೋ ಅವಳು ಸತ್ಯ ಪುನಃ ನಾ ಪರೀಕ್ಷೆ ಮಾಡಬೇಕು ಅಂತೇಳಿ ಧರ್ಮಗುರು ಕಂಡಾಯದ ಮೂರ್ತಿ.

0: ಊರಿನಲ್ಲಿ.
1: ಹೌದು,
0: ದಾನ ಧರ್ಮ ಕೋರನೆ ಸಾರು ಅದನ್ನು ಕೇಳಿದಳಂತೆಯೇ ಕಣ್ಣುಗಳು ಕಾಣದೇ ಇರುವ ಮುದ್ದೋಜಿ. ಅಯ್ಯೋ ಪರಮಾತ್ಮ, ಯಾರಾಗಿರ್ಬಹುದಪ್ಪ ಹಾಳಾಗಿರುವ ಊರಲ್ಲಿ ಬಂದು ಭಿಕ್ಷೆ ಕೇಳುವಂತೆವರು ಅಂತೇಳಿ ಕಣ್ಣುಗಳು ಕಾಣದೆ ಹುಡುಕಾಡ್ಕೊಂಡು ತಡಕಾಡ್ಕೊಂಡು ಬಂದಳಂತೆ. ಹುಡುಕಾಡ್ಕೊಂಡು ತಡಕಾಡ್ಕೊಂಡು ಬಂದು ಬುದ್ಧಿ, ನಾವ್ ಯಾರು ಬುದ್ಧಿ? ಈ ಪಾಳ್ಗಾಡಿ ಆಗಿರುವ ಊರಿನಲ್ಲಿ ಬಂದು ಭಿಕ್ಷೆ ಕೇಳುವರು ಯಾರು ಬುದ್ಧಿ ತಾವು? ಮುದ್ದೋಜಿ, ನಾವು ನಿನ್ನೆ ಸೋಮವಾರ ತೆಂಕಲ್ ರಾಜ್ಯದಿಂದ ಬಡಗಲ್ ರಾಜ್ಯಕ್ಕೆ ನಾವು ಭಿಕ್ಷಕ್ಕೆ ಹೋಗ್ತಿರ್ಬೇಕಾದ್ರೆ ಹಾಲಂತ ಮಾರಲ್ಲಿ ಅದು ಮಾರಲ್ಲಿ ಅಲ್ಲ, ಏನ ಅಷ್ಟೊಂದು ಆನಂದವಾಗಿರ್ತಲ್ಲ ತಾಯಿ.
1: ನಿಜ,
0: ಇವತ್ತು ನಾವು ಪುನಃ ಬಡಗಲ್ ರಾಜ್ಯದಲ್ಲಿ ಭಿಕ್ಷ ಮಾಡ್ಕೊಂಡು ಪುನಃ ತೆಂಕಲ್ ರಾಜ್ಯಕ್ಕೆ ಹೋಗ್ಬೇಕು ಅಂತ ಆ ಕಡೆಯಿಂದ ಬರ್ತಾ ಇದ್ರೆ ಆಕಸ್ಮಿಕವಾಗಿ ತಿರುಗಿ ನಿನ್ನ ಮಾರಾಪುರಿ ಪಟ್ಟಣ ಮಾರಲ್ಲಿ ನೋಡಿದ್ರೆ ಈ ಮಾರಲ್ಲಿ ಅದು ಮಾರಲ್ಲಿ ಅಲ್ಲ ಹಾಳ್ಪಟ್ಟ ಪಾಳ್ವಾಡಿ ನಿಂತೋಗಿದೆಯಲ್ಲ ತಾಯಿ, ಇದೇನು ಮಾಯವಮ್ಮ, ಇದೇನು ಮಾತ್ನವಮ್ಮ ಅಂತ ಕೇಳಿದ್ರಂತೆ ಬುದ್ಧಿಯವರು.
1: ಸರಿ,
0: ದರಿ ದೊಡ್ಡವರು ಅನ್ನೋದು ಗೊತ್ತಿಲ್ಲದೆ ಕಣ್ಣುಗಳು ಇಲ್ಲದೆ ಇರುವ ಮುದ್ದೋಜಿ, ಅಯ್ಯೋ ನಿಮ್ಮ ಪಾದ ಏನ್ ಹೇಳವು ಬುದ್ಧಿ ನಾನು. ನಿನ್ನೆ ಸೋಮವಾರ ದಿನ ಯಾರೋ ಮಂಟ್ಯದವ್ರು ಬಂದಿದ್ರು ಬುದ್ಧಿ. ಏನಮ್ಮ ಮಂಟ್ಯದವ್ರು ಬಂದಿದ್ರೆ? ಹೌದು ಬುದ್ಧಿ.
2: ಏನಂದ್ರಮ್ಮ?
0: ಅಯ್ಯೋ ನಿಮ್ ಪಾದ, ನನ್ನ ಏಳನೇ ಮಗನ ಎಲೆ ಕೆಂಪಚಾರಿ ಮಗನ ದಾನ ಕೊಡು ಧರ್ಮ ಕೊಡು ಅಂತ ಕೇಳಿದ್ರು. ನಾನು ನನ್ನಟ್ಟಿ ಎಲ್ಲ ಹಾಳಾಗಿ ಕೊಟ್ಟಿಗೆ ಎಲ್ಲ ಬರೆದಾದ್ರೂ ಮಗನ ಕೊಡಲ್ಲ ಕಾಣೋ, ಪರದೇಶಿ ತಿರುಕ ಹೊರಟೋಗು ಅಂತ ಹೇಳಿಬಿಟ್ಟೆ. ನನ್ನ ಮುತ್ತೈದೆ ಬಾಯಲ್ಲಿ ತುಂಬ ಸಂಸಾರದಲ್ಲಿ ಮುತ್ತೈದೆ ಬಾಯಲ್ಲಿ ಯಾವ ರೀತಿಯಾಗಿ ಸುಳ್ಳನ್ನ ಹಾಡಿದ್ನು ಅದೇ ರೀತಿ ನನ್ನ ಬಾಯಲ್ಲಿ ಬಂದಂತ ಸುಳ್ಳಿನ ಪ್ರಕಾರವಾಗಿ ನನ್ನ ಮನೆಯನ್ನೆಲ್ಲ ಹಾಳು ಮಾಡಿಬಿಟ್ಟು ಪಾಳ್ಗಾಡಿ ನಿಲ್ಲಿಸಿಬಿಟ್ಟು ಉಂಟು ಗೌರನ್ನು ಬುದ್ಧಿ. ಮುದ್ದೋಜಿಯ ಕಣ್ಣಿನಲ್ಲಿ ಕಣ್ಣೀರು ಜುಳು ಜುಳು ಜುಳು ಸುರಿಯದಂತೆ ದುಃಖ ಮಾಡುವಂತ ಮುದ್ದೋಜಿಯ ಕಣ್ಣಿನಲ್ಲಿ ಬರುವ ಕಣ್ಣೀರು ನೋಡಿದ್ರಂತೆ. ಅಮ್ಮ ಮುದ್ದೋಜಿ, ಹಾಗಾದ ಮೇಲೆ ನಿನ್ನೆ ಸೋಮವಾರ ದಿನ ಬಂದಿದ್ದವರು ಮಂಟೆದವರು ಅವ್ರು ಬ್ಯಾರ ಯಾರು ಅಲ್ಲ, ನಮ್ಮ ಅಣ್ಣೇನವರೇ ತಾಯಿ. ಇವತ್ತು ಬಂದಿರೋರು ಅವ್ರ ತಮ್ಮ.

0: ನೋಡಿ ನನ್ನ ಹೋಗಿರುವಂತ ಬಾಗಿನಲ್ಲಿ ಬರಮಾಡಿಕೊಡಿ ಬುದ್ಧಿ, ಬರಮಾಡಿಕೊಡಿ ಬುದ್ಧಿ. ಮುದ್ದೋಜಿಯ ಕಣ್ಣಿನಲ್ಲಿ ಬರುವಂತ ಕಣ್ಣೀರು ನೋಡಿ ಸ್ವಾಮಿಗಳು.
1: ಹೌದು
0: ಅಮ್ಮ, ನಿನ್ನ ದುಃಖ ನಾ ನೋಡ್ಲಾರೆ.
1: ಹೌದು,
0: ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳ್ತೀಯಮ್ಮ.
1: ಏನ್ ಬುದ್ಧಿ?
0: ನಮ್ಮಣ್ಣಯ್ಯ ಮಾಡಿರುವಂತ ಗಾಳಿ ವಿದ್ಯವನ್ನ ಕಣ್ಣಿಂದ ನೋಡಿ.
1: ಹೌದು,
0: ಅವ್ರು ಮಾಡಿರುವಂತ ಮೋಡಿ ವಿದ್ಯನೆಲ್ಲ ತೆಗೆದಾಕ್ಬಿಟ್ಟು ನಿನ್ನ ಹೋಗಿರೋ ಕಣ್ಣುಗಳು ಬರೆಸಿ, ನಿನ್ನ ಹೋಗಿರೋ ಬಾಗಿನೆಲ್ಲ ಬರೆಸ್ಬೇಕಾದ್ರೆ ನಮ್ಮಣ್ಣ ಕೇಳಿರ.

ಗಾಳಿ ಮುದ್ದೋಜಿ ಕಣ್ಣಿನಲ್ಲಿ ಕಣ್ಣೀರು ಸುರಿಯದಂತೆ. ಬಂದು ಬಂದವರೆಲ್ಲ ನನ್ನ ಕೆಂಪಚಾರಿ ಮಗನೇ ಕೇಳ್ತಾರಲ್ಲ ಶಿವನೇ, ತಾಯಿ ಹೊಟ್ಟೆವಳಗೆ ಕಡೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಸುಖ ಅಂತ ಹೇಳ್ತಾರಲ್ಲ ಶಿವನೇ,

ಅಯ್ಯೋ ನನ್ನ ಕಿರಿಯಪ್ಪ ಚಾರಿ ಮಗನ ಹಣೆ ಒಳಗೆ ಬರ್ದಂತ ಬ್ರಹ್ಮ ಎಂತಪ್ಪ ಬರವಣಿಗೆ ಬರೆದು ಬಿಟ್ಟಪ್ಪ. ಆ ಮಗ ಹುಟ್ಟಿದ ಮೇಲೆ ನನ್ನ ಮಾರಾಪುರಿಯ ಪಟ್ಟಣ ಮಾರಳ್ಳಿ ಒಳಗೆ ಐಶ್ವರ್ಯವೆಲ್ಲ ಬಂತು ಅಂತ ಆ ಭಾಗ್ಯ ತಂದು ಕೊಟ್ಟ ಮಗ, ಆ ಸಿರಿ ತಂದು ಕೊಟ್ಟ ಮಗನ್ನ ಬಂದು ಬಂದವರೆಲ್ಲ ಅವನ್ನ ಕೇಳ್ತಾರಲ್ಲೋ ಶಿವ, ಏನ್ ಮಾಡ್ಲಿ ಅಂತ ಹೇಳಿ ಮುದ್ದೋಜಿ ಆಗ್ಲಿ ಬುದ್ಧಿ, ನನ್ ಕಿರಿಯಪ್ಪ ಚಾರಿ ಮಗನ ಕೊಡ್ತೀನಿ, ನಿಮ್ಮ ಅಣ್ಣನವ್ರು ಕೇಳ್ರ ಮಗನ್ನೇ ಕೊಡ್ತೀನಿ, ನನ್ನ ಕಣ್ಣುಗಳು ಬರ್ಸ್ಕೊಡಿ ಬುದ್ಧಿ ಅಂದ್ಲಂತೆ. ಸಭಾಶಿವಳು ಸೆತ್ತಿ ನೋಡ್ಬೇಕು ಅಂತ ಹೇಳಿ ಮುದ್ದೋಜಿ ಕಪ್ಪು ತುಳಿತ ಕೊಡ್ತೀನಿ ಕಣ್ಣು ಬಿಡವಾ ಅಂದ್ರಂತೆ. ಸ್ವಾಮಿಗಳು ಕಪ್ಪು ತುಳಿತ ಕೊಡ್ಲೇ ಇಲ್ಲ, ಆವಾಗಲೇ ಅವ್ರ ಕಣ್ಣುಗಳು ಹೋಗಿದ್ದಂತ ಕಣ್ಣುಗಳು ಎರಡು ಮತ್ತೆ ಹಿಂದಿರುಗಿ ಬಂದ್ಬಿಟ್ಟಂತೆ. ಅವಳ ಮನೆ ಸಿರಿ ಸಂಪತ್ ಭಾಗ್ಯ ಯಾವ ರೀತಿ ತುಂಬಿ ತುಳ್ಕಾಡ್ತಿತ್ತು ಅದೇ ರೀತಿ ಮಾರಾಪುರಿ ಪಟ್ಟಣ, ಅದು ಮಾರಾಪುರಿ ಪಟ್ಟಣ ಎಲ್ಲ ತುಂಬಿ ತುಳ್ಕಾಡ್ತಿರದಂತೆ. ಮುದ್ದೋಜಿ ಕಣ್ಣುಗಳು ಬಂದ್ಬಿಟ್ಟಾಗ ಅವಳು ಸೊಸೆಯಂದಿರು, ಅವಳ ಗಂಡು ಮಕ್ಕಳು ತನ್ನ ಗಂಡನ್ನ ಅವಳ ಮನೆ ಸಂಸಾರನೆಲ್ಲ ನೋಡ್ಬಿಟ್ಟು ಬಹಳ ಆನಂದ ಪಟ್ಕೊಂಡ್ಲಂತೆ. ಬುದ್ಧಿ ಬುದ್ಧಿ ನಿಮ್ಮ ಹೊಟ್ಟ ಒಳಗಿನ ಮರ್ಮ ಎಷ್ಟು ಅಂತ ಹೇಳೋ ಬುದ್ಧಿ. ಅಮ್ಮ ಒಗಳುವ ಮಾತಾಗಿರ್ಲಿ, ಎನ್ನೇನೋ ನಮ್ಮಣ್ಣಯ್ಯ ಬರೋ ಅಂತ ಗೊತ್ತಾಗೋಯ್ತು, ನಮ್ಮಣ್ಣಯ್ಯ ಕೇಳಿದ್ರೆ ಕೆಂಪಚಾರಿ ಮಗನ ಕಳುಗಿಸ್ಬಿಡಮ್ಮ ಮತ್ತೆ ಕರ್ಕೊಂಡೋಗ್ತೀವಿ, ಕೆಂಪಚಾರಿ ಮಗನ ಕಳುಗಿಸ್ಬಿಡವ ಅಂತ ಹೇಳಿದಾಗ ಮುದ್ದೋಜಿ ಕಣ್ಣಿನಲ್ಲಿ ಕಣ್ಣೀರು ಸುರಿಯದಂತೆ. ಅಯ್ಯ ನಿಮ್ಮ ಪಾದ, ಅಯ್ಯ ನಿಮ್ಮ ಪಾದ, ಕೆಂಪಚಾರಿ ಮಗನ ಕಳುಗಿಸು ಅಂತ ಹೇಳ್ತೀರಲ್ಲ ಬುದ್ಧಿ, ಆರು ಜನ ಗಂಡು ಮಕ್ಕಳಿ ಯಾರನ್ನಾದ್ರೂ ಬೇಕಾದ್ರೆ ಇವಾಗ್ಲೇ ನಿಮ್ ಜೊತೆ ಕರ್ಕ ಹೊರಟೋಗಿ ಬುದ್ಧಿ, ಇವಾಗ್ಲೇ ನಿಮ್ಮೊಂದಿಗೆ ಕಳುಗಿಸ್ಕೊಟ್ಬಿಡ್ತೀನಿ, ನನ್ನ

ಏನಂದೇವ ಮುದ್ದೋಜಿ, ಇವಾಗ ತಾನೇ ಮಗನ ಕೊಡ್ತೀನಿ ಅಂದ್ ಬಿಟ್ಟು ಕೊಡಲ್ಲ ಅಂತ ಇವಾಗಲೇ ಸುಳ್ಳು ವಾಕ್ಯ ನುಡಿತಾ ಇದ್ದೀಯಲ್ಲ ಅಮ್ಮ. ನಿಮ್ಮ ಆಚಾರ್ಯರಿಗೆ ಹಾಡದ ಮಾತು ಇಲ್ಲೇ ಹೋಯ್ತು, ಹಳದಂತ ಕೊಳಗ ಲೆಕ್ಕವೇ ಇದೆ ಹೋಯ್ತು. ಹಾಳಾಗಿ ನಿಮ್ಮ ಆಚಾರ್ಯರೆಲ್ಲ, ನಿನ್ನ ಮಾರಾಪುರಿ ಪಟ್ಟಣ ಆದ ಬಾಜ್ಯವೆಲ್ಲ ಮಳವಳ್ಳಿಗೆ ಉಂಟೋಗ್ಲಿ, ಇನ್ನು ಮಾರಳ್ಳಿ ಹಾಳಾಗ್ಲಿ, ಮಳವಳ್ಳಿ ಏಳಿಗೆ ಆಗ್ಲಿ ಅಂದ್ಬಿಟ್ಟು ಸ್ವಾಮಿ ಪರಂಜ್ಯೋತಿ ಕಂಡಾಯಿ ಮೂರ್ತಿ ಮಾರಳ್ಳಿ ಮುದ್ದೋಜಿಯ ಮನೆಗೆ ಶಾಪ ಕೊಟ್ಟುಬಿಟ್ಟು, ಧರ್ಮಗುರು ಪರಂಜ್ಯೋತಿ ಕಂಡಾಯಿ ಮೂರ್ತಿ

0: ಹೌದು,
1: ಕೆಲೆ ಕುಂದೂರು ಬೆಟ್ಟದ ಮೇಲೆ ನಿಂತ್ಕೊಂಡು ಆವಾಗ ಕುರುಬ ಕಚೇರಿ ಒಳಗಿರ್ತಕ್ಕಂತ ಚಂಪಾಚಾರಿ ಅವರನ್ನು ನೋಡಿ,
0: ಹೌದು
1: ಆ ಚಂಪಾಚಾರಿಯನ್ನ ಕೂಗ್ತಾ ಇರೋರಂತೆ ತರು ದೊಡ್ಡವರು.
0: ಯಾವ ರೀತಿ
1: ಚಂಪಾಚಾರಿ ಎಂಬುದಾಗಿ ಯಾವಾಗ ಬೆಟ್ಟದ ಮೇಲೆ ನಿಂತ್ಕೊಂಡು ಕೂಗಿದ್ರು ಆ ಕುಂದೂರು ಬೆಟ್ಟದ ಪ್ರತಿಧ್ವನಿ ಯಾವಾಗ ಕುಲುಮ ಕಚೇರಿ ಒಳಗಿರ್ತಕ್ಕಂಥ ಚಂಪಾಚಾರಿ ಕೇಳ್ಬಿಡ್ತು, ನನ್ನ ಗುರುಗಳು ನನ್ನನ್ನು ಹಿಂದೂ ಬರಮಾಡ್ತಾ ಇದ್ದಾರೆ, ಈ ಪಾಪಗೇಡಿ ತಬ್ಬಲಿಯ ಮಗನ ಮೇಲೆ ಹಿಂದೂ ಆ ಸ್ವಾಮಿಗಳಿಗೆ ಕನಿಕರ ಬಂದಿದ್ದೇನೋ, ನಾ ಹೋಗಬೇಕಂತೇಳಿ ಕುಲುಮ ಕಚೇರಿಯ ಬಿಟ್ಟು ಚಂಪಾಚಾರಿ ಎಲ್ಲಿ

ಕುಂದೂರು ಬೆಟ್ಟದ ಬಂಡೆ ಮೇಲೆ ಕುಳಿತಿರುವ ದರದೊಡ್ಡವರು ಪಾದ ಚರಣಗಳ ಹತ್ತಿರ ಬಂದು 7 ವರ್ಷದ ಮಗ ಎಳೆಯ ಕೆಂಪಚಾರಿ ದರದೊಡ್ಡವರ ಪಾದಕ್ಕೆ ಬಂದು ಬಗ್ಗೆ ಶರಣ ಮಾಡಿದರಂತೆಲ್ಲ.

ಕೇಳುಗರೆ, ಇದುವರೆಗೂ ಶ್ರೀ ಮಂಟೇಸ್ವಾಮಿ ಕುರಿತ ಹರಿಕಥೆ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ

0: ಮುಂಚೆ ಈ ಯೋಜನೆಯ ಪರಿಚಯ ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ರೈತ ಕಲ್ಯಾಣ ಕಾರ್ಯಕ್ರಮಗಳ ಸಕ್ರಿಯ ಕಾರ್ಯಕರ್ತರು ಹಾಗೂ ಪ್ರತಿಪಾದಕರಾದ ಡಾಕ್ಟರ್ ಜಿ ಅಚ್ಯುತರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು,
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸಲು ಮತ್ತು ದೇಶದಲ್ಲಿನ ಸಂಪನ್ಮೂಲಗಳ ಉತ್ತಮ ಬಳಕೆಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ರೈತರ ಆದಾಯ ಹೆಚ್ಚಿಸುವ ಹಾಗೂ ರೈತ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಬರ್ತಿರುವಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ರವರು ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು, ಯೋಜನೆಯಿಂದ ಆಗುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತನ್ನ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್.
4: ನಮಸ್ಕಾರ
3: ಸರ್. ಮೊದಲಿಗೆ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು, ಅದರ ಒಂದು ಪರಿಚಯ ಹಾಗೂ ಜಾರಿಯ ಹಿನ್ನೆಲೆ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
4: ಕೃಷಿ ಸಿಂಚಾಯಿ ಯೋಜನೆ ಅಂದರೆ ಕೃಷಿ ಚಟುವಟಿಕೆಯನ್ನು ಹೆಚ್ಚಿಸುವುದು, ರೈತರ ಆದಾಯವನ್ನು ಹೆಚ್ಚಿಸುವುದು ಅನ್ನೋದು ಮೂಲ ಕಲ್ಪನೆ. ಇದು ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮನ 2015 ಜಾರಿ ಮಾಡಿತು. ಅದಕ್ಕೂ ಮೊದಲು ಅನೇಕ ಇಂಥ ಕಾರ್ಯಕ್ರಮಗಳು ರಾಜ್ಯಗಳಲ್ಲಿ ನಡೀತಾ ಇತ್ತು. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಇರ್ತಾ ಇತ್ತು. ಈ ರಾಜ್ಯದಲ್ಲಿ ಅಲ್ಲಿರ್ತಾ ಇರಲಿಲ್ಲ, ಅಲ್ಲಿರೋದು ಇಲ್ಲಿರ್ತಾ ಇರಲಿಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿ ಇಡೀ ದೇಶದಲ್ಲಿ ಒಂದೇ ಥರದ ಬೆಂಬಲ ಮತ್ತು ಸಹಕಾರ ಮುಖ್ಯವಾಗಿ ರೈತರಿಗೆ ದೊರೆಯುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ರೂಪಿಸಿದ್ದಾರೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ಹಂಗಾದ್ರೆ ಏನು ಇದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ, ನೀರಿನ ಸೌಲಭ್ಯವನ್ನು ಹೆಚ್ಚಿಸೋದು. ಪ್ರತಿ ಜಮೀನಿಗೂ ನೀರು ಹರಿಬೇಕು. ಈಗ ಕೆಲವು ಜಮೀನಿಗೆ ನೀರು ಹರಿಸೋಕ್ಕಾಗಲ್ಲ, ಎಲ್ಲ ಕಡೆ ಕಾಲುವೆಗಳು ಮಾಡ್ಕೊಳೋಕ್ಕಾಗಲ್ಲ. ಅಂಥ ಕಡೆ ನೀರನ್ನ ತೊಗೊಂಡೋಗೋದು ಹೇಗೆ, ಅಲ್ಲಿ ವಿಜ್ಞಾನ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದು ಹೇಗೆ, ಅದಕ್ಕೆ ಕೆಲವು ನಿಶ್ಚಿತವಾದ ಪದಾರ್ಥಗಳು ಪ್ರಾಡಕ್ಟ್ಸ್ನ ಬಳಸಬೇಕಾಗತ್ತೆ, ಅದಕ್ಕೆ ಸಲಹೆ ಮಾರ್ಗದರ್ಶನ ಕೊಡೋದು ಹೇಗೆ ಅಂತ ಹೇಳಿ ಅನೇಕ ನವೀನ ತಂತ್ರಜ್ಞಾನ ಕಂಡುಹಿಡಿಯಿರುವ ಸ್ಟಾರ್ಟಪ್ಗಳನ್ನೆಲ್ಲ ಒಳಗಡೆ ತಗೊಂಡು ಬಂದು ಈ ಯೋಜನೆಯನ್ನು ರೂಪಿಸಿದ್ದಾರೆ. ರೈತರಿಗೆ ನೇರವಾಗಿ ಇದರ ಉಪಯೋಗ ಸಿಗಬೇಕು, ರೈತರು ಅದನ್ನು ಬಳಕೆ ಮಾಡ್ಕೋಬೇಕು ಮತ್ತು ಅವರಿಗೆ ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗಬೇಕು. ನಿರ್ವಹಣೆ ಅಂತ ಹೇಳಿ ಅವರಿಗೆ ಅದೇ ಇನ್ನೊಂದು ಅಧಿಕ ಒತ್ತಡ ಆಗಬಾರ್ದು ಅಥವಾ ಅವರಿಗೆ ಅಸಹಾಯಕತೆ ಬರಬಾರ್ದು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಈ ಯೋಜನೆಯನ್ನು ರೂಪಿಸಿದ್ದಾರೆ. ಸೊ ಇದರಲ್ಲಿ ಏನು ನಾವು ನೋಡ್ಬೋದು ಅಂದರೆ, ಪ್ರತಿ ಹನಿ ನೀರಾವರಿಗೆ ಹೆಚ್ಚಿನ ಬೆಳೆ ಹೇಗೆ ಮಾಡಲಿಕ್ಕಾಗತ್ತೆ ಅಂತ, ಇನ್ನು ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತೇಳಿ PDMC ಅಂತ ನಾವು ಕರಿತೀವಿ. ಎರಡನೇದು, ಕೆಲವು ಸಬ್ಸಿಡಿ ರಚನೆ ಇದೆ. ಯಾಕೆ ರೈತರ ಹತ್ರ ಒಟ್ಟಿಗೆ ಬಂಡವಾಳ ಇರೋದಿಲ್ಲ, ಬಂಡವಾಳ ಕೊಡೋರು ಬೇಕಾಗಿರೋ ಯಾರು? ಅದಕ್ಕೊಂದು ರಾಷ್ಟ್ರೀಯ ನೀತಿ ನಿರೂಪಿಸುವ ಸಂಸ್ಥೆ ಏನಿದೆ, ನಬಾರ್ಡ್ ಅಂತ ಏನಿದ್ದಾರೆ, ಅವರು ಇದಕ್ಕೊಂದು ಯೋಜನೆಯನ್ನು ರೂಪಿಸಿ ಬ್ಯಾಂಕ್ಗಳ ಮುಖಾಂತರ ಇದನ್ನು ಮಾಡಿದ್ದಾರೆ. ಪ್ರತಿ ಬ್ಯಾಂಕಲ್ಲಿ ಆ ಒಂದು ಶಾಖೆಯಿಂದ ವಾರ್ಷಿಕವಾಗಿ ಏನು ವ್ಯವಹಾರ ಮಾಡ್ತಾರೆ, 40% ಅದು ಅಗ್ರಿಕಲ್ಚರ್ ಕೊಡಲೇಬೇಕು ಅಂತ ನಿಯಮ ಇದೆ. ಅದರ ಅಂಡರ್ನಲ್ಲಿ ಈ ಕಾರ್ಯಕ್ರಮವನ್ನು ತಗೊಂಬಂದಿದ್ದಾರೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಇನ್ನು ಕೆಲವು ಕಾರ್ಯಕ್ರಮಗಳಲ್ಲಿ ಮಧ್ಯಸ್ಥಿಕೆಗಳು ಬೇಕಾಗತ್ತೆ. ಆ ಮಧ್ಯಸ್ಥಿಕೆಗಳೇನು, ಉದಾಹರಣೆಗೆ ಅವರೊಂದು ಕೃಷಿ ಹೊಂಡ ಮಾಡ್ಕೊಳ್ಳೋದು ಇರ್ಬೋದು, ಒಂದು ಚೆಕ್ ಡ್ಯಾಮ್ ಮಾಡ್ಕೊಳ್ಬೇಕಾಗ್ಬೋದು, ಒಬ್ಬ ರೈತ ಮಾಡ್ಕೊಳ್ಳೋಕ್ಕಾಗಲ್ಲ, ಒಂದು 7-8 ಜನ ಒಟ್ಟಿಗೆ ಸೇರ್ಕೊಂಡು ಮಾಡೋವಂಥದ್ದು ಇರ್ಬೋದು, ಚಿಕ್ಕ ಚಿಕ್ಕ ಬ್ಯಾರೇಜ್ ಮಾಡ್ಕೊಳ್ಳೋವಂಥದ್ದು ಇರ್ಬೋದು, ವಾಟರ್ನ ಡೈವರ್ಟ್ ಮಾಡ್ಕೊಳ್ಳೋದು ಇರ್ಬೋದು, ಕೆರೆ ನೀರು ಇರ್ಬೋದು ಅಥವಾ ನದಿಗಳಿಂದ ಹರಿಯೋ ನೀರನ್ನ, ಮತ್ತು ಏತ ನೀರಾವರಿ ಯೋಜನೆ ಮಾಡ್ಕೊಡೋದು, ಅವುಗಳಿಗೂ ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಒಂದು ಅವರು ರೈತ ಉತ್ಪಾದಕರ ಸಂಘದಿಂದ ಮಾಡ್ಬೋದು, ಮತ್ತು ಆ ಪ್ರದೇಶದಲ್ಲಿ ರೈತರೆಲ್ಲ ಒಟ್ಟಿಗೆ ಸೇರಿ ನೀರು ನಿರ್ವಹಣಾ ಮಂಡಳಿಗಳು ಮಾಡ್ಕೊಂಡಿರ್ಬೋದು ಅಥವಾ FPOs ಮಾಡ್ಕೊಂಡಿರ್ಬೋದು ಅಥವಾ ಸರ್ಕಾರ ಸಹಿತ ಮುಂದೆ ಬರ್ಬೋದು. ಸೊ ಇದು ಕನ್ವರ್ಜೆನ್ಸ್ ಆ್ಯಕ್ಷನ್ ಮಾಡಲಿಕ್ಕೆ ಎಲ್ಲವನ್ನ ಒಗ್ಗೂಡಿಸ್ಕೊಂಡು ಈ ಮೂಲಭೂತ ಕಾಮನ್ ಫೆಸಿಲಿಟಿನ ಮಾಡ್ಕೊಳ್ಳಿಕ್ಕೂ ಈ ಯೋಜನೆಯಲ್ಲಿ ಅವಕಾಶ ಕಲ್ಪಿಸಿದ್ದಾರೆ. ಪ್ರತಿಯೊಬ್ಬ ರೈತನೂ ಪಡ್ಕೊಳ್ಬೋದು, ಗುಂಪಾಗೂ ಸಹಿತ ರೈತರು ಪಡ್ಕೊಳ್ಬೋದು, ಮತ್ತು ಆ ಪ್ರದೇಶದಲ್ಲಿರೋರೆಲ್ಲ ಸೇರಿಕೊಂಡು ಸಹಿತ ದೊಡ್ಡ ದೊಡ್ಡ ನೀರಾವರಿ ರಚನೆಗಳನ್ನ ಅಭಿವೃದ್ಧಿ ಮಾಡಿ ಗರಿಷ್ಠ ನೀರನ್ನ ಹಿಡಿದಿಟ್ಕೊಂಡು ನೀವು

0: ವಾಗಿ ಬಳಸಲಿಕ್ಕೆ ಬೇಕಾದಂಥ ಎಲ್ಲ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಈ ಯೋಜನೆಯಲ್ಲಿ ಪ್ರೋತ್ಸಾಹ ಇದೆ, ಅವಕಾಶ ಇದೆ.
1: ಏನೇನೆಲ್ಲ ಪ್ರಮುಖ ಗುರಿ ಉದ್ದೇಶಗಳನ್ನು ಈ ಯೋಜನೆ ಒಳಗೊಂಡಿದೆ ಸರ್?
0: ಇದು ತುಂಬ ಮುಖ್ಯವಾದ ಪ್ರಶ್ನೆ, ನಾವು ಅರ್ಥ ಮಾಡಿಕೊಳ್ಳಬೇಕು. ಸೊ ಇದು 2015 ಚಾಲನೆಗೆ ಬಂತು. ಮುಖ್ಯವಾಗಿ ಏನಪ್ಪಾ ಅಂದರೆ ವಾಟರ್ ಟು ಎವ್ರಿ ಫೀಲ್ಡ್ ಅಂತ, ಪ್ರತಿ ಭೂಮಿಗೆ ನೀರು ಅನ್ನೋದು ಆಯ್ತಾ. ಮತ್ತೆ ಎರಡನೇದಾಗಿರೋದಿಲ್ಲಿ ಮೋರ್ ಕ್ರಾಪ್ ಫಾರ್ ಪರ್ ಡ್ರಾಪ್ ಅಂತ ಹೇಳಿ, ಪ್ರತಿ ನೀರಿನ ಹನಿಗೆ ಜಾಸ್ತಿ ಉತ್ಪಾದನೆ ಅಂತ. ಈಗ ನಮ್ಮಲ್ಲಿ ರೈತರಲ್ಲಿ ಸಹಜವಾಗಿ ಕಾಣುವ ರೂಢಿಗತ ಅಭ್ಯಾಸಗಳೇನಂದ್ರೆ ಜಾಸ್ತಿ ನೀರು ಕೊಡ್ಬೇಕನ್ನಂತ ಕೊಡ್ತಾ ಇರ್ತಾರೆ. ಆ ಮಣ್ಣಿಗೂ ಬೇಕಾಗಿಲ್ಲ, ಆ ವ್ಯವಸಾಯಕ್ಕೂ ಬೇಕಾಗಿರಲ್ಲ. ಮುಖ್ಯವಾಗಿ ರಸಗೊಬ್ಬರದ ಅಂಶಗಳು ಮತ್ತೆ ಭೂಮಿಯ ಅನೇಕ ಪೋಷಕಾಂಶಗಳು ನೀರಲ್ಲಿ ಕೊಚ್ಕೊಂಡು ಇನ್ನೊಂದು ಜಮೀನ್ ಕೊಟ್ಟೋಗೋದು ನೋಡ್ತೀವಿ, ಅಥವಾ ಇನ್ಯಾವುದೋ ಕಾಮನ್ ಲ್ಯಾಂಡ್ ಕೊಟ್ಟೋಗಿರೋದು ನಾವು ನೋಡ್ತಾ ಇರ್ತೀವಿ ಅಲ್ವಾ. ಸೊ ಹಾಗಾಗಿ ಇಲ್ಲ, ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವುಗಳನ್ನೆಲ್ಲ ಗಮನ ಮಾಡಬೇಕು. ಹಿಂದೆ MG ನರೇಗಾ ಅಂತ ಯೋಜನೆ ಇತ್ತು, ಅದರಲ್ಲೂ ಇದಕ್ಕೆ ಆದ್ಯತೆ ಕಾರ್ಯಕ್ರಮ ಇತ್ತು. ಈಗ VBG ರಾಮ್ಜಿ ಅಂತ ಸ್ಕೀಮ್ನ ಮರು ನಿರೂಪಣೆ ಆಗಿದೆ, ಹೊಸ ರೂಪ ಕೊಟ್ಟಿದ್ದಾರೆ, ಅದರಲ್ಲೂ ಇವುಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸೊ ಅಲ್ಲಿ ಸಿಗೋ ಬೆಂಬಲಗಳನ್ನು ಅವ್ರು ತಗೊಳ್ಬಹುದು ಆಯ್ತಾ. ಅದಾದ್ಮೇಲೆ ಮುಖ್ಯವಾಗಿ ಏನಂದ್ರೆ ಹೆಚ್ಚು ಹೆಚ್ಚು ಪ್ರದೇಶಕ್ಕೆ, ಯಾಕಂದ್ರೆ ನಮ್ಮ ದೇಶದಲ್ಲಿ 66%ಗಿಂತ ಜಾಸ್ತಿ ಭೂಮಿ ಇವತ್ತು ಮಳೆ ಆಶ್ರಿತ ಭೂಮಿ ಇದೆ. ಮಳೆನೋ ಅನಿಶ್ಚಿತ, ವ್ಯವಸಾಯ ಖಚಿತ, ಆದಾಯ ಬರೋದು ಸಹಿತ ಅನಿಶ್ಚಿತ ಆಗ್ಬಿಟ್ಟಿದೆ. ಇದರಿಂದ ಏನಾಗ್ತಾ ಇದೆ, ರೈತರಿಗೆ ಅನೇಕ ಅನಾನುಕೂಲಗಳಾಗ್ತಾ ಇದೆ, ತೊಂದರೆಗಳನ್ನ ಯಾತನೆಗಳನ್ನ ಅವರು ಪಡ್ತಾ ಇದ್ದಾರೆ. ಅದರಿಂದ ಹೊರಗೆ ತರಲಿಕ್ಕೆ ಅಥವಾ ಅದನ್ನು ತಡೆಗಟ್ಟಲಿಕ್ಕೆ ವಿಜ್ಞಾನ ತಂತ್ರಜ್ಞಾನ ಬಳಸ್ಕೊಂಡು ಮಾಡುವಂಥ ಪ್ರಯತ್ನ ಇದಾಗಿದೆ. ಸೊ ಹಾಗಾಗಿ ನೀರು ಅವ್ರ ಜಮೀನಿಗೆ ಬಂದಾದ್ಮೇಲೆ ಹೇರಳವಾಗಿ ಫ್ಲಡ್ಡಿಂಗ್ ಮಾಡ್ಕೊಳ್ಳೋದಕ್ಕಿಂತ ಡ್ರಿಪ್ ಇರಿಗೇಷನ್ನು, ಸ್ಪ್ರಿಂಕ್ಲರ್ಗಳು ಮಾಡ್ಕೊಳ್ಳೋಕೆ ಇಲ್ಲಿ ಅವಕಾಶ ಇದೆ. ಯಾವ ಥರ ಕ್ವಾಲಿಟಿ ತಗೋಬೇಕು ಅನ್ನೋದೆಲ್ಲ ರೈತರ ಸ್ವತಂತ್ರಕ್ಕೆ ಬಿಟ್ಟಿದ್ದಾರೆ. ಆದರೆ ಉತ್ತಮವಾಗಿರೋದನ್ನು ಹಾಕ್ಕೊಂಡು ನಿರ್ವಹಣೆ ಮಾಡಿ ಹೆಚ್ಚು ಆದಾಯವನ್ನು ಪಡ್ಕೊಳ್ತಾ ಆ ಜಮೀನಿನ ಆಸ್ತಿಯ ಮೌಲ್ಯವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ರೈತರಿಗೆ ಬಿಟ್ಟಿದ್ದಾರೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಮೇಜರ್ ಇರಿಗೇಷನ್ನು ಇದೆ, ಮೈನರ್ ಇರಿಗೇಷನ್ನು ಇದೆ ಆಯಿತಾ. ಅದಕ್ಕೆ ಇಲ್ಲಿ ಮಾಡ್ಕೊಳ್ಬೋದು ಇವರು. ಆಮೇಲೆ ಬೆನಿಫಿಷರೀಸ್ ಯಾವತ್ತು ರೈತರಾಗಿರಬೇಕು, ಅವರು ಗ್ರಾಮೀಣ ಪ್ರದೇಶ ಮತ್ತು ಅರೆ ನಗರ ಪ್ರದೇಶ ವಾಸಿಗಳಾಗಿದ್ದರೂ ಪರವಾಗಿಲ್ಲ, ಬಟ್ ಆ ಬೆನಿಫಿಷರಿ ಭಾರತ ದೇಶದ ಯಾವುದೇ ಭಾಗದಲ್ಲಿರ್ಬೋದು, ಅವರು ದೇಶದ ಪ್ರಜೆ ಆಗಿರಬೇಕು. ಅದು ತುಂಬ ಮುಖ್ಯವಾದ ಅಂಶ ಇದೆ. ಆಮೇಲೆ ಈ ಕಾರ್ಯಕ್ರಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಜಂಟಿಯಾಗಿ ಜಾರಿ ಮಾಡ್ತಾ ಇದ್ದಾರೆ. ಆಮೇಲೆ ಕೋರ್ ಬೆನಿಫಿಟ್ಸ್ ಇರೋದೇನಪ್ಪ ಅಂದರೆ ವಾಟರ್ ವೇಸ್ಟೇಜ್ನ ನಿಲ್ಲಿಸೋದು. ಆಮೇಲೆ ಯಾವಾಗ ನೀರು ಬಳಸಬೇಕೋ ಅವಾಗ ಬಳಸ್ಕೋಬೇಕು, ಅವರವರ ಬೆಳೆಗೆ ತಕ್ಕಂತೆ ಎಷ್ಟು ತೇವಾಂಶ ಬೇಕು ಅನ್ನೋದನ್ನು ಗಮನಿಸ್ಕೊಂಡು ಅದನ್ನು ನಿಯಂತ್ರಣದಲ್ಲಿ ವ್ಯವಸಾಯ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇದೆ. ಅದು ತುಂಬ ಮುಖ್ಯವಾದ ಅಂಶ. ಸೊ ಲಾಂಗ್ ಟರ್ಮ್ ಗೋಲ್ ಏನಿದೆ, ದೂರದೃಷ್ಟಿತ್ವ ಏನಿದೆ ಅಂತ ಅಂತೇಳಿದ್ರೆ, ಈ ಥರ ಒಂದು ವ್ಯವಸ್ಥಿತ ಕ್ರಮಬದ್ಧವಾದ ಶ್ರೇಣೀಕೃತ ನೀರಾವರಿ ಆಧಾರಿತ ವ್ಯವಸಾಯಗಳು ಮಾಡೋದ್ರಿಂದ, ಅದರಲ್ಲಿ ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಅರಣ್ಯ ಬೆಳೆಸುವ ಕಾರ್ಯಕ್ರಮ ಇರ್ಬೋದು, ವಾಟರ್ ಶೆಡ್ ಕಾರ್ಯಕ್ರಮಗಳಿರ್ಬೋದು, ಇದರಿಂದ ಏನಾಗುತ್ತೆ, ಈಗ ನಾವು ಹವಾಮಾನ ಬದಲಾವಣೆ ಅಂತ ಮಾತಾಡ್ತಾ ಇದೀವಲ್ಲ, ಅದರಿಂದ ನಾವು ಭದ್ರತೆ ಮತ್ತು ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಆ ವೈಪರೀತ್ಯದಿಂದ ನಮ್ಗೆ ಏನಾಗ್ತಾ ಇತ್ತು, ಲಾಸ್ ಆಗ್ತಾ ಇತ್ತು. ಅದನ್ನ ನಮ್ಗೆ ಲಾಸ್ನ ಯಾರು ಭರಿಸಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದ್ರೆ ನಮ್ಮ ಹೆಚ್ಚಿನ ರೈತರು ಅಸಂಘಟಿತ ವಲಯದಲ್ಲಿದ್ದಾರೆ, ಎಲ್ಲಿಂದನೋ ಬಂಡವಾಳ ತಂದು ಹಾಕ್ಬಿಡ್ತಾರೆ. ಸೊ ಆ ನಷ್ಟವನ್ನ ಭರಿಸ್ಕೊಳ್ಳಿಕ್ಕೆ ಮತ್ತೆ ಅವ್ರು ಪಡ್ಕೊಳ್ಳಿಕ್ಕೆ ಕಾರ್ಯಕ್ರಮಗಳು ಇರಲಿಲ್ಲ. ಅದನ್ನ ನಾವು ಅಷ್ಟು ಮಟ್ಟಿಗೆ ಅವರಿಗೆ ಭದ್ರತೆಯನ್ನ ಖಾತ್ರಿಯನ್ನ ಕೊಡ್ಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಅವಕಾಶ ಇದೆ.
1: ಸರ್, ಹಾಗಿದ್ರೆ ಈ ಯೋಜನೆ ಅಡಿಯಲ್ಲಿ ಬರುವಂತಹ ಪ್ರಮುಖ ಘಟಕಗಳಾಗಿರ್ಬೋದು ಅಥವಾ ಅದಕ್ಕೆ ಒಳಪಡುವಂತಹ ಅರ್ಹತಾ ಮಾನದಂಡಗಳಾಗಿರ್ಬೋದು ಏನೇನಿದೆ ಸರ್?
0: ಅರ್ಹತಾ ಮಾನದಂಡ ವೆರಿ ಸಿಂಪಲ್, ಅವರು ದೇಶದ ಪ್ರಜೆ ಆಗಿರಬೇಕು, ರೈತ ಆಗಿರಬೇಕು, ಅವನ ಹೆಸರಿನಲ್ಲಿ ಭೂ ಹಕ್ಕು ಪತ್ರ ಇರಬೇಕು, RTC ಅಂತಾರಲ್ಲ, ಇಲ್ಲ ಗುತ್ತಿಗೆ ತಗೊಂಡು ಮಾಡ್ತಾ ಇದ್ದೀವಿ ಅಂದರೆ ಆ ಗುತ್ತಿಗೆ ಕರಾರು ಪತ್ರವನ್ನು ಹಾಜರುಪಡಿಸಿದ್ರು ಸಾಕು. ಸೊ ಅದೊಂದೇ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ಅದೇನಪ್ಪ ಅಂದರೆ ಅವರೇನು ನೀರಾವರಿ ಬೇಸಾಯ ಕ್ರಮಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅದಕ್ಕೊಂದು ನಿರಂತರತೆ ಬೇಕು ಆಯ್ತಾ. ವಾಟರ್ ರಿಸೋರ್ಸೇ ಈಗ ನಮಗೆ ಸೋರ್ಸ್ ಅನ್ನೋದೇ, ನೀರು ಅನ್ನೋದೇ ಒಂದು ದೊಡ್ಡ ಸಂಪನ್ಮೂಲ ಅಲ್ವಾ. ಅದನ್ನು ಸಕಾಲದಲ್ಲಿ ನಿಯಮಿತವಾಗಿ ಬಳಕೆ ಮಾಡಿ ಲಾಭ ಮಾಡಲಿಕ್ಕೆ ಬೇಕಾದಂತಹ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡೋದು, ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿ ಮಾಡಿಕೊಡೋದು ಈ ಕಾರ್ಯಕ್ರಮದ ಉದ್ದೇಶ. ಮತ್ತು ಮುಖ್ಯವಾಗಿ ನೀರನ್ನೋದೇ ಒಂದು ದೊಡ್ಡ ಶಕ್ತಿಯಾಗಿರುವಾಗ ಅದು ಸೋರೋಗ್ಬಾರ್ದು, ಲೀಕೇಜ್ ಆಗಬಾರ್ದು, ಹರಿಯೋದ್ರಲ್ಲಿ ಅಥವಾ ಜಮೀನಿಗೆ ಅದನ್ನು ಡೈವರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಜಮೀನಿಂದ ಮುಂದಕ್ಕೆ ಕಳಿಸುವಾಗ ಅದು ಸೋರೋಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಪೈಪ್ ಲೈನಲ್ಲಿ ನೀರು ತರುವಾಗ 40% ನೀರು ಭೂಮಿ ಒಳಗಡೆನೆ ಹೊರಟೋಗ್ತಾ ಇರೋದು ನಾವು ನೋಡಿದ್ದೀವಿ ಅಲ್ವಾ. ಮತ್ತು ಕೆಲವು ಏನು ಪೈಪ್ ಲೈನ್ಗಳು ಹಾಕ್ಕೊಂಡಿದ್ದಾರೆ ರೈತರು, ಅದು ಗುಣಮಟ್ಟ ಇಲ್ಲದೆ

0: ಅಥವಾ ಭೂಮಿಯ ಒಳಗಡೆ ಒತ್ತಡ ತಡೆಯುವ ಸಾಂದ್ರತೆ ಇಲ್ದೇನೆ ನೀರು ಭೂಮಿ ಒಳಗಡೆ ಹೊಟ್ಟೋಗ್ತಾ ಇರೋದು ನಾವು ನೋಡ್ತಾ, ಆಗ ಅಧಿಕ ನೀರನ್ನ ಅವ್ರು ಪಂಪ್ ಮಾಡಬೇಕು. ಆಗೇನಾಗುತ್ತೆ, ನೀರಿನ ಸಂಪತ್ತಿನ ಮೇಲೆ, ಲಭ್ಯತೆ ಮೇಲೆ ಒತ್ತಡ ಬರ್ತಾ ಹೋಗುತ್ತೆ. ಅದನ್ನು ಇಲ್ಲಿ ತಡಿಲಿಕ್ಕೆ ಅವಕಾಶ ಇದೆ. ಅದಲ್ಲದೆ ಅನೇಕ ಜಲಾನಯನ ವಾಟರ್ ಶೆಡ್ ಕಾಂಪೋನೆಂಟ್ಸ್ ಇದ್ರಲ್ಲಿ ತರಕ್ಕೆ ಅವಕಾಶ ಇದೆ. ಒಂದೇದು ಚಿಕ್ಕ ಚಿಕ್ಕ ಹೊಂಡಗಳು ಮಾಡ್ಕೋಬೋದು, ಚೆಕ್ ಡ್ಯಾಮ್ ಮಾಡ್ಕೋಬೋದು, ಆಯ್ತಾ. ಆಮೇಲೆ ಈ ಕೆರೆ ಪ್ರದೇಶ ಏನಾದರೂ ಆಗಿತ್ತು ಅಂತ ಹೇಳಿದ್ರೆ ಕಮಾಂಡ್ ಏರಿಯಾನ ಡೆವಲಪ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇರೋದು ಮಾಡರ್ನೈಸೇಷನ್, ನವೀಕರಣ. ಈ ಸ್ಕೀಮ್ಗೆ ಏನೇನು ಇದು ತಂದಿದ್ದಾರೆ ಅಂದರೆ, ಮುಖ್ಯ ನೀರು ಮೂಲಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ಎಲ್ಲ ಅವಕಾಶಗಳು ಯೋಜನೆ ಒಳಗಡೆ ತಂದಿದ್ದಾರೆ. ಸೊ ಇದು ಸ್ಥೂಲವಾಗಿ ಕಾರ್ಯಕ್ರಮನ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ರೀತಿ. ಹಾಗೆ ಇದಲ್ದೇನೆ ಇನ್ನೂ ಏನೇನು ಅಂಶಗಳು ಬೇಕು ರೈತರಿಗೆ ಅಂತ ನೋಡೋಣ. ಮುಖ್ಯವಾಗಿ ಈಗ ಅವರು ಫಲಾನುಭವಿ ಆಗಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅವರ ಖಾತೆ ಹೆಸರಿನಲ್ಲಿ RTC ಇರಬೇಕು. ಅದಕ್ಕಿಂತ ಮೊದಲು ರೈತ ಸಂಪರ್ಕ ಕೇಂದ್ರದಲ್ಲಿ ರೈತ KYC ಅಂತ ಅವ್ನು ಮಾಡಿಸಿರ್ತಾರೆ, ಅದನ್ನು ನಂಬರ್ ಜನರೇಟ್ ಮಾಡ್ಕೊಂಡಿರಬೇಕು. ಆಮೇಲೆ ಯಾರಿಗೆ ಏನು ಬೇಕು ಅನ್ನೋದನ್ನು ಇವರು ಪ್ರಪೋಸಲ್ ಹಾಕಬೇಕು. ಸೊ ಅದಕ್ಕೆ ಕೆಲವ್ರಿಗೆ 55% ಸಬ್ಸಿಡಿ ಸಿಗುತ್ತೆ, ಕೆಲವರಿಗೆ 40% ಸಬ್ಸಿಡಿ ಇದೆ. ಬಾಕಿ ಹಣವನ್ನು ರೈತರಿಗೇನು ಅದು ಬ್ಯಾಂಕ್ ಮುಖಾಂತರ ಚಾನಲೈಸ್ ಆಗುತ್ತೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜಂಟಿಯಾಗಿ ಆ ಸಬ್ಸಿಡಿ ಅಮೌಂಟ್ನ ಕೊಡುವಂತಹ ಅವಕಾಶಗಳಿದೆ. ಫಸ್ಟ್ ಇವರು ಪರ್ಚೇಸ್ ಮಾಡ್ತಾರೆ ವೆಂಡರ್ಸಿಂದ, ಅದಕ್ಕೆ ಸಂಬಂಧಪಟ್ಟ ಬಿಲ್ಲುಗಳನ್ನ ನೀವು ಅವರು ಕೊಟ್ಟಾಗ ಇಮ್ಮಿಡಿಯೇಟಾಗಿ ಹಣ ಎಲ್ಲ ಅವ್ರ ಖಾತೆಗೆ ಮರುಜಮಾ ಆಗುತ್ತೆ. ಇದು ಹಲವಾರು ವರ್ಷಗಳಿಂದ ನಡ್ಕೊಂಬರ್ತಾ ಇದೆ, ಇದು ತುಂಬ ಒಂದು ವಿಶ್ವಾಸಾರ್ಹ ಸಂಗತಿಯಾಗಿದೆ. ಸೊ ಇದನ್ನು ನಾವು ಗಮನಿಸಬೇಕು.
1: ಸೊ ಪ್ರಮುಖವಾಗಿ ನೀರಾವರಿ ಸೌಲಭ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಥವಾ ಸಮರ್ಪಕವಾಗಿ ಬಳಕೆಯಾಗುವ ನಿಟ್ಟಿನಲ್ಲಿ ಯೋಜನೆ ಒಂದು ತನ್ನ ವಿಷಯವನ್ನು ಕೇಂದ್ರೀಕರಿಸಿರೋದ್ರಿಂದ ಈ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಅಳವಡಿಕೆಗೆ ಯೋಜನೆ ಅಡಿಯಲ್ಲಿ ಯಾವ ರೀತಿಯಾದಂಥ ಸಬ್ಸಿಡಿ ಅಥವಾ ಸಹಾಯಧನವನ್ನು ಕೊಡಲಾಗ್ತಾ ಇದೆ ಸರ್?
0: ಅದಕ್ಕೆ ಆ ರೀಜನ್ಗೆ ತಕ್ಕಂತೆ ಫಿಕ್ಸ್ ಮಾಡಿದ್ದಾರೆ. ಈಗ ಉದಾಹರಣೆಗೆ HD ಕೋಟೆ ಕಡೆ ಬಂದಾಗ ಎಷ್ಟು ಸಬ್ಸಿಡಿ ಇದೆ ಅಂತ ಸ್ಕೀಮ್ನಲ್ಲಿ ಅವ್ರು ಡಿಕ್ಲೇರ್ ಮಾಡ್ತಾರೆ. ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಅವ್ರನ್ನ ನೀವು ಸಂಪರ್ಕ ಮಾಡ್ಬೋದು. ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿರೋ ಅಗ್ರಿಕಲ್ಚರ್ ಆಫೀಸರ್ಸ್ ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ಸೊ ಅವರಿಂದ ನಿಮ್ಗೆ ಇದು ಗೊತ್ತಾಗುತ್ತೆ. ಲೋನ್ ಪ್ರೋಸೆಸ್ನ ಮಾಡೋದೆಲ್ಲ ಬ್ಯಾಂಕ್ಸ್. ಸೊ ಹಾಗಾಗಿ ಅದು ಕೋಆಪರೇಟಿವ್ ಬ್ಯಾಂಕ್ ಇರಲಿ, ನ್ಯಾಷನಲೈಸ್ ಬ್ಯಾಂಕ್ ಇರಲಿ, ಶೆಡ್ಯೂಲ್ ಬ್ಯಾಂಕ್ ಇರಲಿ, ಸೊ ಅವ್ರ ಜೊತೆ ನಿಮ್ಮ KYC ನೀಟಾಗಿ ಇಟ್ಕೋಬೇಕು. ಸಿಬಲ್ ಸ್ಕೋರಿಂಗ್ ಸರಿಯಾಗಿರಬೇಕು, ಆಯ್ತಾ. 80% ಮೇಲೆ ಸಿಬಲ್ ಸ್ಕೋರಿಂಗ್ ಇಲ್ಲ ಅಂದ್ರೆ ಯಾವ ಲೋನು ಸಿಗಲ್ಲ, ನಮ್ಗೆ ಗೊತ್ತಿದೆ. ಅಂದ್ರೆ ಸುಮ್ಮನೆ ಲೋನ್ ತಗೊಂಬಿಟ್ಟು ಚುಕ್ ಬಾಕಿದಾರ ಆಗ್ಬಿಟ್ರು ಅಂದ್ರೆ ಅವರಿಗೆ ಬ್ಯಾಂಕಿನ ನೆರವು ನಿರಂತರವಾಗಿ ಸಿಗಲ್ಲ. ಅದೆಲ್ಲ ರೈತರೇನೆ ಕರೆಕ್ಷನ್ ಮಾಡ್ಕೋಬೇಕು. ಸೊ ಇದಕ್ಕೆ ನಿಮ್ಗೆ ಅವರು ಟ್ರೈನಿಂಗ್ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ, ಮೇಲೆ ಹಲವಾರು ಗುಣಮಟ್ಟದ ಸಾಧನಗಳಿದೆ. ನಿಮ್ಗೆ ಯಾವ ತಗೋತಿರೋದು ನಿಮ್ ತೀರ್ಮಾನ, ಅದು ಇದೇ ತಗೊಳ್ಳಿ ಅದೇ ತಗೊಳ್ಳಿ ಅಂತ ಇಲ್ಲ. ಅಲ್ಯೂಮಿನಿಯಂ ಬೇಸ್ ಬೇಕಾ, ಕಾಪರ್ ಬೇಸ್ ಬೇಕಾ, ಮೇಲೆ PVC ಯಾವ ತರ ಇರಬೇಕು, ಎಷ್ಟು ದಪ್ಪ ಇರಬೇಕು, ಫ್ಲೆಕ್ಸಿಬಲ್ ಆಗಿರ್ಬೇಕಾ, ಸೊ ಈ ತರದನ್ನೆಲ್ಲ ನೀವು ನೋಡಬೇಕು. ಮೇಲೆ ಪಂಪಿಂಗಲ್ಲಿ ಏನಾದರೂ ವಾಟರ್ ಲೀಕೇಜ್ ಆಗ್ತಾ ಇದ್ರೆ ಅದಕ್ಕೆ ಸೂಕ್ತವಾದ ವಾಲ್ವ್ಗಳು ಹಾಕ್ಕೊಳ್ಳೋದು, ಮತ್ತೆ ಲೀಕೇಜ್ ಆಗದೇ ಇರುವಂತಹ ಸಂಗತಿಗಳ ಕಡೆ ಗಮನ ಹರಿಸೋದು, ಒಟ್ಟಾರೆ ಒಂದು ನೀರು ಸರಬರಾಜು ವ್ಯವಸ್ಥೆಗಳೇನಿದೆ ಆ ಜಮೀನಲ್ಲಿ ಅದನ್ನು ಅಮೂಲಾಗ್ರವಾಗಿ ಮೇಲ್ದರ್ಜೆಗೆ ಏರಿಸ್ಕೋಬೋದು, ದುರಸ್ತಿಗಳಿದ್ರೆ ಮಾಡ್ಕೊಳ್ಬೋದು, ಕೆಲವು ಸಾಧನ ಸಲಕರಣೆಗಳ ಅವರು ಬದಲಾವಣೆ ಮಾಡ್ಕೋಬೇಕು ಅಂದರೆ ಬದಲಾವಣೆ ಮಾಡ್ಕೊಳ್ಳೋಕೆ ಇದರಲ್ಲಿ ಅವಕಾಶ ಇದೆ.
1: ಸರ್, ಆಗಿನೇ ಈ ಯೋಜನೆ ಅಡಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗಾಗಿರ್ಬೋದು ಅಥವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಏನಾದರೂ ವಿಶೇಷ ಸೌಲಭ್ಯವನ್ನು ಕೊಡಲಾಗ್ತಾ ಇದೆ?
0: ಖಂಡಿತವಾಗಿದೆ. ಈಗ ಒಂದು ಜನರಲ್ ಅವನು ರೈತಾನೆ, ಈ ಸಬ್ಸಿಡಿ ಅಮೌಂಟ್ಗಳು ವಿಚಾರ ಬಂದಾಗ, ಲೋನ್ ವಿಚಾರ ಬಂದಾಗ ಅನೇಕ ನಿಗಮಗಳೇನಿದೆ, 7-8 ನಿಗಮಗಳೇನಿದೆ, ಆ ಅರ್ಹತೆಗೆ ತಕ್ಕಂತೆ ಆಯಾ ಸಮುದಾಯ ವರ್ಗದವರು ಅದ್ರ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು. ಅದಕ್ಕೆ ರಾಜ್ಯ ಸರ್ಕಾರನೂ ಭದ್ರತೆ ಕೊಡುತ್ತೆ, ಮತ್ತು ಇನ್ನೂ ಹೆಚ್ಚಿನ ಸಬ್ಸಿಡಿ ನೆರವುಗಳು ಅವ್ರಿಗೆ ಸಿಗುತ್ತೆ. ಕೇಂದ್ರ ಸರ್ಕಾರ ಕೊಡೋದಲ್ದೇನೆ ನಿಗಮಗಳಿಂದನೂ ಕೊಡ್ತಾರೆ. ಅದಕ್ಕೆ ನಿಗದಿತ ಕೇಂದ್ರಕ್ಕೆ ಹೋಗಿ ಅರ್ಜಿಗಳು ಸಲ್ಲಿಸ್ಬೇಕು, ದಾಖಲಾತಿಗಳನ್ನ ಸಲ್ಲಿಸ್ಬೇಕು. ಸೊ ಅಲ್ಲಿ ಅದು ಪ್ರಕ್ರಿಯೆ ಉಂಟಾಗಿ ನೀವು ಅರ್ಹ ವ್ಯಕ್ತಿ ಅಂತ ಬಂದ್ರಿ ಅಂದರೆ ನಿಮಗೆ ಆದ್ಯತೆ ಮೇಲೆ ಎಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಳ್ಲಿಕ್ಕೆ ಅವಕಾಶ ಇದೆ. ಇದಕ್ಕೆ SEPTSP ಸ್ಕೀಮು ಇದೆ, ಅದರೊಳಗಡೆ ತಗೊಳಕ್ ಅವಕಾಶ ಇದೆ.
1: ಸರ್, ಹಾಗಿದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಆಗಿರ್ಬೋದು, ಪ್ರಮುಖವಾಗಿ ಬೇಕಾದಂತ ಅಗತ್ಯ ದಾಖಲಾತಿಗಳಾಗಿರ್ಬೋದು, ಎಲ್ಲಿ ಮತ್ತೆ ಹೇಗೆ ಈ ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಿ ಸಬ್ಸಿಡಿ ಹಾಗೂ ಸಾಲ ಸೌಲಭ್ಯವನ್ನು ಪಡ್ಕೋಬಹುದು ಸರ್?
0: ಇದಕ್ಕೆ 8 ಹಂತಗಳಿದೆ. ಮೊದಲನೇದಾಗಿ ನೀವೇನ್ ಮಾಡಬೇಕು, ಹತ್ತಿರದ ಗ್ರಾಮ ಪಂಚಾಯತಿ, ಸ್ಥಳೀಯ ಸರ್ಕಾರ ಅಂತೀವಲ್ಲ, ಅಲ್ಲಿಗೆ ಹೋಗ್ಬೇಕು.

0: ಅದಾದಮೇಲೆ ಅಗ್ರಿಕಲ್ಚರ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಬೇಕು. ಪ್ರತಿ ಪಂಚಾಯತಿಗೂ ಒಬ್ಬ ಅಗ್ರಿಕಲ್ಚರ್ ಆಫೀಸ್ನ ನಿಗದಿ ಮಾಡಿದ್ದಾರೆ, ನಿಶ್ಚಯ ಮಾಡಿದ್ದಾರೆ.
1: ರೈತ ಸಂಪರ್ಕ ಕೇಂದ್ರ,
0: ರೈತ ಸಂಪರ್ಕ ಕೇಂದ್ರನೂ ಇದೆ, ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಸಹಾಯಕ ನಿರ್ದೇಶಕರು ಏನಿದ್ದಾರೆ, ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಜಲಾನಯನ, ಅವ್ರನ್ನೆಲ್ಲ ನೀವು ಸಂಪರ್ಕ ಮಾಡಲಿಕ್ಕೆ ಅವಕಾಶ ಇದೆ. ಅದಾದಮೇಲೆ ನೀವು ಕೇರ್ಫುಲ್ ಆಗಿ ಅಲ್ಲಿ ಏನು ಫಾರ್ಮ್ ಇದೆ ಅದನ್ನ ತುಂಬಬೇಕು. ಗೊತ್ತಾಗಲಿಲ್ಲ ಅಂದರೆ ಹೇಳ್ಕೊಡ್ತಾರೆ, ವಿಸ್ತರಣಾಧಿಕಾರಿಗಳು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಆಮೇಲೆ ಯಾವ್ಯಾವ ದಾಖಲೆಗಳನ್ನ ಅಟ್ಯಾಚ್ ಮಾಡಬೇಕು ಅಂತಾರೆ ಅದನ್ನ ನೀವು ಕೊಡಲೇಬೇಕು. ಆಧಾರ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು, ಇವನ್ನೆಲ್ಲ ನೀವು ಕೊಡ. ಆಮೇಲೆ ಈ ದೇಶದ ಪ್ರಜೆಯನ್ನಕ್ಕೆ ಇನ್ನು ಮುಂದೆ ಮತದಾರರ ಗುರುತಿನ ಚೀಟಿನೂ ಕೇಳ್ಬೋದು, ಅದು ಒಂದು ಪ್ರಾಮಾಣೀಕೃತ ದಾಖಲೆ ಆಗ್ಬೋದು. ಸೊ ಅದನ್ನು ಕೇಳ್ಬೋದು. ಅದಾದಮೇಲೆ ಏನು ಕಂಪ್ಲೀಟ್ ಆಗಿದೆ ಫಾರ್ಮ್ನ ಅಧಿಕೃತ ಏಜೆನ್ಸಿಗಳಿಗೆ ನೀವು ಸಲ್ಲಿಸಬೇಕಾಗತ್ತೆ. ಅದಾದಮೇಲೆ ಅಕ್ನಾಲೆಜ್ಮೆಂಟ್ ಇಟ್ಕೊಳ್ಳಿ, ವೆರಿಫಿಕೇಷನ್ ಕೋಡ್ ಅಂತ ಬರುತ್ತೆ ಅದನ್ನು ನೀವು ಇಟ್ಕೊಳ್ಳಿ, ಅದು ಅಧಿಕಾರಿಗಳ ಹತ್ರ ಇರುತ್ತೆ, ನಿಮ್ಮ ಹತ್ರನೂ ಇರುತ್ತೆ, ಅದು SMS ಟೆಕ್ಸ್ಟ್ ಮೆಸೇಜಲ್ಲಿ ಇರುತ್ತೆ, ಅದನ್ನು ಹಾಳು ಮಾಡ್ಕೋಬಾರ್ದು, ಅದನ್ನು ಹಾಳು ಮಾಡ್ಕೋಬಾರ್ದು, ಬೇಕಾದ್ರೆ ಒಂದು ಚಿಕ್ಕ ಕೈ ಪುಸ್ತಕದಲ್ಲಿ ಬರೆದಿಟ್ಕೊಂಬಿಡಿ ಅದನ್ನು. ಸೊ ಅದಾದಮೇಲೆ ಅಪ್ರೂವಲ್ ಅಂತ ಪ್ರೊಸೆಸ್ ಶುರು ಆಗುತ್ತೆ. ಸೊ ಅದು ಅಪ್ರೂವಲ್ ಆಯಿತು ಅಂದರೆ ಯಾವುದೇ ಸಹಾಯ ಧನ ನಿಮಗೆ ಬರೋದಿದ್ರೆ ಅದು DBT ಆಗುತ್ತೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತೀವಿ, ನೇರ ಹಣ ವರ್ಗಾವಣೆ ಪದ್ಧತಿ. ಸೊ ಅದಕ್ಕೆ ನಾವು ಮುಕ್ತ ಮನಸ್ಸಿನಲ್ಲಿರಬೇಕು. ಅವರಿಗೆ ಮತ್ತೆ ಬ್ಯಾಂಕ್ ಆಧಾರಿತಾನೆ ಆಗಿರೋದ್ರಿಂದ ಬ್ಯಾಂಕ್ನಲ್ಲಿ ಅವರ KYC ನೆಟ್ಟಿಗೆಟ್ಕೋಬೇಕು. ಅದರಲ್ಲಿ ಏನಾದರೂ ನ್ಯೂನ್ಯತೆಗಳಿದ್ರೆ ಬ್ಯಾಂಕ್ನವ್ರ ಜೊತೆ ಮಾತಾಡಿ ಆದಷ್ಟು ಬೇಗ ಸರಿಪಡಿಸ್ಕೊಂಡು ಆಮೇಲೆ ಅರ್ಜಿ ಹಾಕಿ. ನ್ಯೂನ್ಯತೆಗಳನ್ನ ಮುಂದುವರಿಸಬಾರ್ದು, ಯಾಕಂದರೆ ಬ್ಯಾಂಕ್ನವ್ರಿಗೆ ಅಂಥ ಗ್ರಾಹಕರಿಗೆ ಸಾಲ ಕೊಡಿ ಅಂತ ನೀತಿಯಲ್ಲಿ ಇಲ್ಲ, ಅದು ಬ್ಯಾಂಕ್ ಮ್ಯಾನೇಜರ್ ರಿಸ್ಕ್ ಆಗಿಬಿಡುತ್ತೆ, ಅವ್ರ ಆಸಕ್ತಿ ತೋರಿಸ್ತಾ ಇರ್ಬೋದು ನಿಮ್ಮ ಬಗ್ಗೆ. ಸೊ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಏನು ನಿಮ್ಮ ನ್ಯೂನ್ಯತೆಗಳಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಒಂದು ಕಾಲಮಿತಿ ಒಳಗಡೆ. ಆಮೇಲೆ ಇದಕ್ಕೆ ಅರ್ಜಿ ಸಲ್ಲಿಸಿದಾಗ ಖಂಡಿತವಾಗಿ ನೀವು ಆಯ್ಕೆ ಆಗ್ತೀರಾ, ಮತ್ತು ಯೋಜನೆ ಅಡಿಯಲ್ಲಿ ಗರಿಷ್ಠ ಪ್ರಮಾಣದ ಲಾಭ ಪಡ್ಕೊಂಡು ನಿಮ್ಮ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆಯಲ್ಲಿ ಆದಾಯವನ್ನು ಪಡ್ಕೊಂಡು ಗುಣಮಟ್ಟ ಜೀವನ ಮಾಡಲಿಕ್ಕೆ ಇದು ಕಾರಣ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ಈ ಯೋಜನೆ ಅಡಿಯಲ್ಲಿ ಸರ್ ಸಬ್ಸಿಡಿ ಸಾಲ ಸೌಲಭ್ಯದ ಜೊತೆಗೆ ಈ ಯಂತ್ರೋಪಕರಣ ಆಗಿರ್ಬೋದು ಅಥವಾ ತಂತ್ರಜ್ಞಾನ ಅಳವಡಿಕೆಗೂ ಕೂಡ ಅವಕಾಶ ಇದೆ ಸರ್?
0: ಖಂಡಿತ ಇದೆ. ಆತ್ಮ ಅಂತ ಇದೆ, ಅಗ್ರಿಕಲ್ಚರ್ ಟೆಕ್ನಾಲಜಿ ಮಿಷಿನ್ ಅಂತ ಇದೆ, ಅದ್ರ ಮುಖಾಂತರ ಸಹಾಯ ಮಾಡ್ತಾರೆ. ಅದಕ್ಕೆ ಇಂಥ ಯಂತ್ರಗಳೇ ತಗೊಳ್ಬೇಕಂತ ಇದೆ, ಅದು ಕೊಡ್ತಾರೆ. ಈಗ ಟ್ರ್ಯಾಕ್ಟರ್ ತಗೊಳ್ತಾರೆ, ಟಿಲ್ಲರ್ಸ್ ತಗೊಳ್ತಾರೆ, ಇನ್ನೂ ಬೇರೆ ಬೇರೆ ವ್ಯವಸಾಯ ಉಪಕರಣಗಳಿಗೆ ಸಾಲ ಕೊಡ್ತಾರೆ. ಅದಕ್ಕೆಲ್ಲ ಹೈಲಿ ಸಬ್ಸಿಡೈಸ್ಡ್ ರೇಟ್ಸು, ಸಬ್ಸಿಡಿ ಸಪೋರ್ಟ್ ಇದೆ. ನಿಮ್ಗೆ ಯಾವ ಕಂಪ್ನಿ ಬೇಕೋ ತಗೊಳ್ಳಿ, ನೀವು ತಗೊಂಡು ಬಳಸಿಕೆ ಮಾಡಿ ಬೇರೆಯವ್ರಿಗೂ ಬೇಕಾದದನ್ನು ಬಾಡಿಗೆ ರೂಪದಲ್ಲಿ ಕೊಡಿ, ಯಾರೂ ಬೇಡ ಅನ್ನಲ್ಲ. ಒಟ್ಟಾರೆ ಏನಂದರೆ ನಮ್ಮ ರೈತರು ಸಕ್ರಿಯರಾಗಬೇಕು, ಅವರಿಗೆ ಬೇರೆ ಬೇರೆ ಆದಾಯ ಮೂಲಗಳು ಜಾಸ್ತಿ ಆಗಬೇಕು, ಆಗ ಕುಟುಂಬ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕಾಗತ್ತೆ ಅನ್ನೋದು ಕಾರ್ಯಕ್ರಮದ ಸ್ವರೂಪ ಆಗಿದೆ.
1: ಸರ್ ಹಾಗೇನೆ ನೀರಾವರಿ ವ್ಯವಸ್ಥೆ ಹೊಂದಿಲ್ದಂತೆ ಮಳೆಯಾಶ್ರಿತವಾಗಿ ಕೃಷಿ ಚಟುವಟಿಕೆಗಳನ್ನು ಮಾಡ್ತಿರೋರು ಕೂಡ ಯೋಜನೆಯಲ್ಲಿ ಸೌಲಭ್ಯ ಪಡಿಬೋದಾ?
0: ಎಲ್ರಿಗೂ, ಎಲ್ರಿಗೂ ಅವಕಾಶ ಇದೆ. ಬಟ್ ಆ ಜಮೀನಿಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ, ಇರುವ ನೀರಿನ ಸಂಪನ್ಮೂಲವನ್ನು ಉತ್ತಮ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅನ್ನೋ ಒಂದು ಉದ್ದೇಶ ಇರಬೇಕು, ಅದು ಮನಗಾಣಬೇಕು. ಯಾವ್ಯಾವ್ದ್ರಲ್ಲಿ ನೀವು ಮಾಡ್ಕೋಬೋದು ಆ ಥರದ್ದು ಪ್ರಯೋಜನ ಅಂತೇಳಿ ನಮ್ಮ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಎಲ್ಲ ಮಾಹಿತಿ ಸಿಗತ್ತೆ, ತಂತ್ರಜ್ಞಾನ ನೆರವು ಸಿಗತ್ತೆ. ಆಮೇಲೆ ಕ್ಷೇತ್ರಕ್ಕೆ ಬಂದು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ, ಅಲ್ಲಿ ಕೂತ್ಕೊಂಡು ಫಿಸಿಬಿಲಿಟಿ ಯೋಚನೆ ಮಾಡಬೇಕು. ಇದು ಅಳವಡಿಸ್ಕೊಂಡ್ರೆ ನಾನು ನಿರ್ವಹಿಸ್ಬೋದಾ, ಏನ್ ತರ ಉಪಯೋಗ ಪಡಿಬೋದು ಅಲ್ವಾ. ಈಗ ಪಶುಸಂಗೋಪನೆ ಮಾಡ್ತಾರೆ, ಒಟ್ಟಾಗಿ ಆಡು ಕುರಿ ಸಾಕೋದಕ್ಕೆ ಅದಕ್ಕೆ ನೀರು ಬೇಕೇ ಬೇಕು ಜಾಸ್ತಿ. ಅದನ್ನ ಹೆಂಗ್ ನಿರ್ವಹಣೆ ಮಾಡ್ತೀರಾ? ಈ ಬೆಳೆಗಿಂತ ಜಾಸ್ತಿ ನೀರು ಪಶುಸಂಗೋಪನೆಗೆ ಬೇಕು, ಹಸು ಸಾಕೋರಿಗೆ ಬೇಕು, 5-10 ಹಸು ಇಟ್ಕೊಂಡಿರೋ ಜಾಸ್ತಿ ನೀರು ಬೇಕು ಅಲ್ವಾ. ನೀರು ಅದು ಬಳಸತ್ತೆ, ಅದೇ ರೀತಿ ಅದೇನಾಗತ್ತೆ, ಬಳಕೆ ಆದ್ಮೇಲೂ ನೀರಿರುತ್ತೆ, ಗಂಜಲ ಬರುತ್ತೆ, ಸಗಣಿ ಬರುತ್ತೆ, ನೀರೊಳಗೆ ಮಿಕ್ಸ್ ಆಗಿ ಒಟ್ಟೋಗ್ತಾ ಇರುತ್ತೆ, ಅದನ್ನೇನು ಮಾಡೋದು? ಆಗ ಗೋಬರ್ ಗ್ಯಾಸ್ ಮಾಡ್ಬೋದಾ? ಅದಕ್ಕೆ ಮತ್ತೆ ಅವಕಾಶ ಇದೆ ಸ್ಕೀಮಲ್ಲಿ. ಸೊ ಈ ಥರ ಮುಂದುವರೆದಂಗೆ ವರ್ದಂಗೆ ಒಂದೊಂದೇ ಕಾರ್ಯಕ್ರಮನ ಒಗ್ಗೂಡಿಸ್ಕೊಳ್ತಾ ರೈತ ಸ್ವಾವಲಂಬಿ ಆಗಬೇಕು. ಯಾರ ಮೇಲೂ ಅವಲಂಬನೆ ಆಗೋ ಅವಶ್ಯಕತೆ ಇಲ್ಲ. ನೀರು ಅವನ ಸಂಪನ್ಮೂಲ, ಅವನ ಜಮೀನಲ್ಲಿ ಬೀಳೋ ನೀರು, ಮಳೆ ನೀರು ಅವ್ರ ಸಂಪನ್ಮೂಲ ಅದು.
1: ಹೌದು
0: ಅಲ್ವಾ? 1 square ನಾವು ತಗೊಂಡ್ರೆ ಜಮೀನು, ವಾಡಿಕೆ ಮಳೆ ಅಂತ ಹೋದ್ರು 2.63 lakh liters ನೀರು ಬೀಳತ್ತೆ. ಆದ್ರೆ ಆ ನೀರು ನಾವ್ಯಾರು ತಡಿತಾ ಇಲ್ಲ, ಭೂಮಿನಲ್ಲಿ ಹಿಂಗಕ್ಕೆ ಬಿಡ್ತಾ ಇಲ್ಲ, ಅದರಿಂದ ನಮಗೆ ನೀರಿನ ಕೊರತೆ ಜಾಸ್ತಿ ಆಗ್ತಾ ಇದೆ. ಅಂತರ್ಜಲದ ಮಟ್ಟ ಕುಸಿತಾ ಇದೆ, ಮರ ಗಿಡಗಳು ತೇವಾಂಶ ಸಿಗದೆ ಒಣಗೋಗ್ತಾ ಇರೋದು ನೋಡ್ತೀವಿ, ಅಥವಾ ನಿಶ್ಚಿತವಾಗಿ ಏನದು ಫಲ ಕೊಡಬೇಕಾದ್ ನೋಡೋಕ್ಕಾಗ್ತಾ ಇಲ್ಲ ನಾವು. ಸೊ ಹಾಗಾಗಿ ಈ ಸ್ಕೀಮಲ್ಲಿ ಏನ್ ಹೇಳ್ತಾರೆ, ಓಡುವ ನೀರನ್ನ ನಿಲ್ಲಿಸಿ, ನಿಲ್ಲುವ ನೀರನ್ನ ಇಂಗಿಸಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಭೂಮಿಯ ಒಳಗಡೆ ವಿಸ್ತರಣೆಗಳೇನೆ ಜಲಮೂಲಗಳು ಭದ್ರ ಆಗತ್ತೆ. ಆಮೇಲೆ ಮಳೆ ನೀರು ಹಿಡಿದಿಟ್ಕೊಳ್ಳೋ ಅಂತ ಮರಗಳನ್ನ ಹಾಕಿ. ಹಿಂದೆ ಎಲ್ಲ ಮರಗಳಿತ್ತು, ಆ ಮರ ಕಡಿದ್ರೆ 200-250 liters 150 liters ನೀರು ಇರ್ತಾ ಇತ್ತು ಭೂಮಿ ಒಳಗಡೆ. ಹಾಗಾಗಿ

0: ನಮ್ದು ಬೆಳೆಗಳು ಒಣಗ್ತಾ ಇರಲಿಲ್ಲ, ಮತ್ತೆ ತೋಟಗಾರಿಕೆ ಬೆಳೆಗಳಿಗೆ ಡ್ಯಾಮೇಜ್ ಆಗ್ತಿರ್ಲಿಲ್ಲ. ಬಟ್ ಅಂತವಿಲ್ಲದೆ ಇರೋದ್ರಿಂದ ಏನಾಗ್ತಾ ಇದೆ, ಯಾವಾಗ್ಲೂ ನೀವು ಎಚ್ಚರಿಕೆಯಿಂದ ಇದ್ದು ನೀರು ಉಣಿಸುವ ಕೆಲಸ ಮಾಡಲೇಬೇಕಾಗಿದೆ. ತೋಟಗಾರಿಕೆ ಬೆಳೆಯಲ್ಲಂತೂ ಮಾಯಿಶ್ಚರ್ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. ಯಾಕಂದ್ರೆ ಎಲೆ ಚಿಗುರೋ ಕಾಲ, ಪೀಚಾಗೋ ಕಾಲ, ಹೂವು ಬಿಡೋ ಕಾಲ, ಹಣ್ಣಾಗೋ ಕಾಲ, ಹಣ್ಣು ರೈಪ್ ಆಗೋ ಕಾಲ, ಮಾಗೋ ಕಾಲ, ಎಲ್ಲದರಲ್ಲೂ ನೀವು ಮಾಯಿಶ್ಚರ್ ಮೇಂಟೈನ್ ಮಾಡಲೇಬೇಕು ಅಲ್ವಾ. ಸೊ ಅವಿಲ್ಲ ಅಂದರೆ ಬೇರೆ ಕಾಯಿಲೆಗಳು ಬರೋಕ್ಕೆ ಶುರು ಆಗ್ಬಿಡುತ್ತೆ. ನೀರು ಕೊರತೆಯಿಂದ ಬರೋ ಕಾಯಿಲೆಗಳು ಜಾಸ್ತಿ ಆಗ್ಬಿಡುತ್ತೆ ಗಿಡಕ್ಕೆ ಸಸ್ಯಕ್ಕೆ, ಅದು ಫಲದಲ್ಲೂ ಬಂದ್ಬಿಡುತ್ತೆ. ಯಾವಾಗ ಅದು ರೋಗ ಪೀಡಿತ ಫಲ ಆಗುತ್ತೆ, ಯಾರು ತಿಂತಾರೆ? ರೈತನ ಗ್ಲಾಸ್ ತಾನೆ ಅದು. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಈಗ ನೀರನ್ನ ಕರೆಕ್ಟಾಗಿ ನಾವು ನಿರ್ವಹಣೆ ಮಾಡೋದ್ರಿಂದ ಕೀಟಬಾಧೆಯನ್ನು ಸಹಿತ ತಪ್ಪಿಸ್ಲಿಕ್ಕಾಗತ್ತೆ. ಆಮೇಲೆ ಅನೇಕ ರಸಗೊಬ್ಬರಗಳೇನು ಕೊಡೋದಿದೆ, ರಸಾಯನ ರಸಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಗಳಿದೆ, ಮತ್ತು ಗ್ರೋತ್ ಪ್ರಮೋಟರ್ಸ್ ಏನಿದೆ, ಅದನ್ನೆಲ್ಲ ನೀರಿನ ಮುಖಾಂತರನೇ ಕೊಡೋಕ್ಕಾಗೋದು. ಹಾಗೆ ಸುರಿಯೋಕ್ಕಾಗಲ್ಲ. ಲಿಕ್ವಿಡ್ ಗೊಬ್ಬರಗಳೆಲ್ಲ ಈಗ ಬಂದಿದೆ, ಅದನ್ನು ಆಯಿಸೋದಕ್ಕೆ ಈಗ ನೀರು ಬೇಕಾಗಿದೆ ಅಲ್ವಾ. ಅದನ್ನು ಮತ್ತೆ ಸ್ಪ್ರಿಂಕ್ಲರು ಮತ್ತು ಡ್ರಿಪ್ಪಿಂದನೇ ಕೊಡೋಕ್ಕಾಗೋದು. ಇಲ್ಲಾಂದರೆ ಏನಾಗುತ್ತೆ, ವ್ಯಾಪಕವಾಗಿ ಬಳಸ್ಬಿಡ್ತಾರೆ, ಗರಿಷ್ಠ ಪ್ರಯೋಜನ ಭೂಮಿಗೂ ಸಿಗಲ್ಲ, ಗಿಡಕ್ಕೂ ಸಿಗಲ್ಲ, ರೈತರಿಗೇನಾಗುತ್ತೆ, ಆರ್ಥಿಕ ಹೊರೆ ಆಗ್ತಾ ಹೋಗುತ್ತೆ. ಅದನ್ನು ತಡೆಗಟ್ಟಕ್ಕೆ ಈ ಸ್ಕೀಮಲ್ಲಿ ತುಂಬ ಅವಕಾಶ ಇದೆ. ಹಾಗಾಗಿ ಯಾರಿಂದನೋ ಏನೋ ಕೇಳಿ ತಿಳ್ಕೊಳ್ಳೋದಕ್ಕಿಂತ ಅದಕ್ಕಿರೋ ನಿಯೋಜಿತ ವಿಶೇಷ ಪರಿಣಿತರು, ಅಧಿಕಾರಿಗಳು, ಮೇಲೆ ವಿಜ್ಞಾನಿಗಳು ಯಾರಿದ್ದಾರೆ, ಮತ್ತು ಯಾರು ಚೆನ್ನಾಗಿ ಅಳವಡಿಸ್ಕೊಂಡಿರುವ ನಿಪುಣ ರೈತರಿದ್ದಾರೆ, ಬೆಸ್ಟ್ ಪ್ರಾಕ್ಟೀಸ್ ರೈತರಿದ್ದಾರಲ್ಲ, ಅವರುಗಳ ಜೊತೆ ಸಂಪರ್ಕ ಇಟ್ಕೊಂಡು ಅವ್ರಿಗೆ ಹೊಲಕ್ಕೆ ತೋಟಕ್ಕೆ ಭೇಟಿ ಕೊಟ್ಟು ಹೇಗೆ ಮಾಡಬಹುದು ಅಂತ ಅರ್ಥ ಮಾಡಿಕೊಂಡು ನಿಮ್ಮ ಕ್ರಿಯಾ ಯೋಜನೆಯನ್ನು ಸಿದ್ಧ ಮಾಡಬೇಕು. ಸೊ ಆಗ ನಿಮ್ಮ ಕಡೆಯಿಂದ ನನ್ನ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಆ ಅಪ್ಲಿಕೇಶನ್ ತುಂಬೋದು, ನಿಮಗೇನು ಬೇಕು ಅಂತ ಒಂದು ಅಂದಾಜು ಮಾಡೋದು, ಏನು ತೊಗೊಂಡ್ರೆ ನಿಮ್ಗೆ ಉಪಯೋಗ ಆಗತ್ತೆ ಅಂತ ನಿರ್ಧಾರ ಮಾಡಲಿಕ್ಕೆ ನಿಮಗೂ ಸಹಾಯ ಆಗತ್ತೆ, ಅಧಿಕಾರಿಗಳಿಗೂ ಮಾರ್ಗದರ್ಶಕರಿಗೂ ಸಹಾಯ ಆಗುತ್ತೆ. ಈ ಒಂದು ಪ್ರಕ್ರಿಯೆನ ಇಟ್ಕೊಳ್ಳೋದು ಮುಖ್ಯ. ಸೊ ಅವಾಗಲೇ ನೀವು ಕೇಳ್ತಾ ಇದ್ರಿ ಯಾವ ಯಾವ ದಾಖಲೆಗಳು ಬೇಕು ಅಂತ. ಮೊದಲನೇದಾಗಿ ಆಧಾರ್ ಕಾರ್ಡು ಕಂಪಲ್ಸರಿ, ಬ್ಯಾಂಕ್ ಅಕೌಂಟ್ ಇರಬೇಕು, ಅದು ಚಾಲ್ತಿಯಲ್ಲಿರಬೇಕು, ಕ್ರಿಯಾಶೀಲವಾಗಿರಬೇಕು, ಮತ್ತು ಆಧಾರ್ ಸೈಡ್ ಆಗಿರಬೇಕು. ಅಡ್ರೆಸ್ ಪ್ರೂಫು, ಈಗ ಅಡ್ರೆಸ್ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಅಂತ ಪರಿಗಣಿಸ್ತಾರೆ, ಇಲ್ಲ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ನೀವು ಕೊಡಬೇಕಾಗ್ಬೋದು. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ, ಮತ್ತು ಭೂ ಒಡೆತನದ ಚೀಟಿ RTC ಅಥವಾ ನಾ ಕಲ್ಟಿವೇಷನ್ ಮಾಡ್ತಾ ಇದಕ್ಕೆ ಪ್ರೂಫು. ಈಗೇನಾಗಿದೆ, ಈ ಸ್ಕೀಮ್ನಲ್ಲಿ ನಿಮ್ಮ ಭೂಮಿನಲ್ಲಿ ವ್ಯವಸಾಯ ಏನಿದೆ ಅಂತ ಕೂತಿ ಜಾಗದಲ್ಲೇ ತಿಳ್ಕೊಳ್ಳುವ ತಂತ್ರಜ್ಞಾನ ತಂದ್ಬಿಟ್ಟಿದ್ದಾರೆ. ಹಾಗೆ ನೀವು ಹಣ ತಗೊಂಡು ಏನಕ್ಕೋ ಬಳಸೋಕ್ಕಾಗಲ್ಲ. ಆಮೇಲೆ ನಾನು ಭೂಮಿನೇ ಮಾಡ್ದೇನೆ ಏನೋ ಮಾಡ್ತಾ ಇದ್ದೀನಿ ಅಂತನೂ ನೀವು ಹೇಳಲಿಕ್ಕೂ ಆಗಲ್ಲ. ಹಾಗಾಗಿ ಕೂತಿ ಜಾಗದಲ್ಲೇ ಅದನ್ನ ತಿಳ್ಕೊಳ್ಳೋ ಬಂದಿದೆ. ಆಮೇಲೆ ಕ್ಯಾಶ್ ಸರ್ಟಿಫಿಕೇಟ್, ಯಾಕಂದರೆ ಜಾತಿ ವರ್ಗವಾರು ಕೊಡಲಿಕ್ಕೂ ಯೋಜನೆಯಲ್ಲಿ ನಿರ್ಧಾರ ಇರೋದ್ರಿಂದ ಆ ಕ್ಯಾಶ್ ಸರ್ಟಿಫಿಕೇಟ್ ಆಗೋದು ತುಂಬ ಮುಖ್ಯ. ಆಮೇಲೆ ನೀವು ಸ್ಟೇಟ್ ಅಥವಾ ಇದು ಸರ್ಟಿಫಿಕೇಟ್ ಅಂದರೆ ಈ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅಥವಾ ವಾಸ ಸ್ಥಳ ದೃಢೀಕರಣ ಪತ್ರ ಅಂತಾರೆ, ಆ ಡೊಮೆಸೈಲ್ ಸರ್ಟಿಫಿಕೇಟ್ನ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ, ಅದು ಪಂಚಾಯತಿಯವ್ರು ಕೊಡ್ತಾರೆ. ಅಥವಾ ಸೆಮಿ ಅರ್ಬನ್ ಇತ್ತು ಅಂದರೆ ಅರೆ ನಗರ ಪ್ರದೇಶದ ಇದ್ದರೆ ಅಲ್ಲಿನ ಏನು ಆಡಳಿತ ಇದೆ ಅವ್ರ ಪಟ್ಟಣ ಪಂಚಾಯತಿಯವ್ರು ಕೊಡ್ತಾರೆ. ಆಯಿತಾ, ಇಷ್ಟನ್ನ ನೀವು ಪ್ರೂಫ್ನ ಇಟ್ಕೊಂಡಿರಬೇಕು. ಇದು ಒಮ್ಮೆ ನೀವು ಕೊಟ್ಟು ಇದನ್ನು KYC ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡ್ಕೊಂಬಿಟ್ರೆ ಪದೇ ಪದೇ ನೀವು ಇದನ್ನು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಕ್ಯಾಶ್ ಸರ್ಟಿಫಿಕೇಟ್ ಒಮ್ಮೆ ಇಟ್ಕೊಂಬಿಟ್ರೆ ಸಾಕು ಅಲ್ವಾ, ಡೊಮೆಸೈಲ್ ಸರ್ಟಿಫಿಕೇಟ್ ಒಂದು ಸರ್ತಿ ತೊಗೊಂಡ್ರೆ ಸಾಕು ಅಲ್ವಾ. ಬಾಕಿದೆಲ್ಲ ಪ್ರೂಫ್ಗಳು ನಿಮ್ಮ ಹತ್ರನೇ ಇರುತ್ತೆ. ಎರಡು ಥರ ಇದೆ, ಒಂದು ಅಲ್ಲೂ ಮಾಡ್ಕೋಬೋದು, ಮತ್ತು ಇನ್ನೊಂದು ನಿಮ್ಮ ಮೊಬೈಲ್ನಲ್ಲಿ ಡಿಜಿಟಲ್ ರೆಕಾರ್ಡಾಗೂ ಇಟ್ಕೋಬೋದು. ಪದೇ ಪದೇ ನೀವು ಹೋಗ್ತೀವಿ ಅಲ್ಲಿ ತರ್ತೀವಿ ಇಲ್ಲಿ ತರದ ಸಮಯವನ್ನು ವ್ಯರ್ಥ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ನಿಮ್ಮ ಮನಸ್ಸೊಳಗಡೆ ಇದು ಮಾಡಬೇಕು ಅನ್ಸತ್ತೆ ಕೂಡಲೇ ಒಂದು ಅರ್ಧ ಗಂಟೆಯಲ್ಲಿ ಕೂತ್ಕೊಂಡು ಇದು ಪ್ರಕ್ರಿಯೆ ಶುರು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಮಗೆಲ್ಲ ಪೂರ್ಣಗೊಳಿಸೋಕ್ಕಾಗದಿದ್ರು ಬೇಡ, ಯಾರ್ದಾರು ಸಹಾಯ ತಗೋಬೋದು, ಅವ್ರ ಮಕ್ಕಳು ಸಹಾಯ ತಗೋಬೋದು, ಇನ್ಯಾರೋ ನಿಪುಣರಿದ್ದಾರೆ ಅವ್ರ ಪ್ರದೇಶದಲ್ಲಿ ಸಹಾಯ ಮಾಡೋರಿದ್ದಾರೆ ಅವ್ರ ಸಹಾಯ ತಗೋಬೋದು. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಶುರು ಮಾಡ್ಕೋಬೋದು. ಇಲ್ಲ ಅಧಿಕಾರಿಗಳ ಹತ್ರನೇ ಹೋಗಿ ಮಾಡ್ತೀವಿ ಅಂದರೆ ಅಸ್ಟೆಂಟ್ ಡೈರೆಕ್ಟರ್ ಹತ್ರ ಹೋಗಿ ಮಾಡ್ಬೋದು, ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡ್ಬೋದು, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡ್ಬೋದು, ಅಥವಾ ಸ್ವಂತನೂ ಬೇಕಾದರೆ ಮೊಬೈಲ್ ಆ್ಯಪ್ನಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬೋದು. ಸೊ ಇಷ್ಟು ಇದರಲ್ಲಿ ಒಂದು ಕನೆಕ್ಟಿವಿಟಿಗೆ, ಸಂಪರ್ಕಕ್ಕೆ ಮತ್ತು ಜೋಡಣೆಗೆ ಅವಕಾಶವನ್ನು, ಸರಳವಾದ ಅಂಶಗಳನ್ನ ಬಿಟ್ಟಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಮುಂದುವರಿಬೇಕು.
1: ಬಹಳ ಸಂತೋಷ್ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಅದರ ಜಾರಿಯ ಹಿನ್ನೆಲೆ, ಆ ಯೋಜನೆಯ ಪ್ರಮುಖ ಗುರಿ ಉದ್ದೇಶಗಳಾಗಿರ್ಬೋದು, ಈ ಯೋಜನೆ ಅಡಿಯಲ್ಲಿ ಬರುವಂತಹ ಪ್ರಮುಖ ಘಟಕಗಳು, ಅರ್ಹತಾ ಮಾನದಂಡಗಳಾಗಿರ್ಬೋದು, ನೀರಾವರಿ ವ್ಯವಸ್ಥೆ ಅಥವಾ ಅದರ ಒಂದು ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳೋ ನಿಟ್ಟಲ್ಲಿ ಯಾವ ರೀತಿಯಂತಹ ಸಬ್ಸಿಡಿ ಸಾಲ ಸೌಲಭ್ಯವನ್ನು ಯೋಜನೆ ಮುಖಾಂತರ ಪಡ್ಕೊಳ್ಬೋದು ಅನ್ನೋದು ಕುರಿತು, ಸಣ್ಣ ಹಾಗೂ ಅತಿ ಸಣ್ಣ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಸಿಗ್ತಿರುವಂತಹ ವಿಶೇಷ ಸಬ್ಸಿಡಿ ಸೌಲಭ್ಯಗಳಾಗಿರ್ಬೋದು, ಈ ಯೋಜನೆಗೆ

0: ಸಲ್ಲಿಸುವಂತಹ ವಿಧಾನ ಮತ್ತು ಅಗತ್ಯ ದಾಖಲಾತಿಗಳ ಕುರಿತು ಸಮಗ್ರ ಮಾಹಿತಿಯನ್ನ ನಮ್ಮ ಕೇಳುಗರಲ್ಲಿ ಯೋಜನೆ ಕುರಿತು ಒಂದಷ್ಟು ಅರಿವನ್ನು ಮೂಡಿಸಿದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
1: ನಮಸ್ಕಾರ.
0: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸಲು ಮತ್ತು ದೇಶದಲ್ಲಿನ ಸಂಪನ್ಮೂಲಗಳ ಉತ್ತಮ ಬಳಕೆಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಈ ಯೋಜನೆ ಕುರಿತು ಮಾಹಿತಿಯನ್ನು ಹಂಚಿಕೊಂಡಂಥವ್ರು ರೈತರ ಆದಾಯ ಹೆಚ್ಚಿಸಲು ಹಾಗೂ ರೈತ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡು ಬರ್ತಾ ಇರೋಂಥ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು.
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುಗರೇ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪರಿಚಯ ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ರೈತ ಕಲ್ಯಾಣ ಕಾರ್ಯಕ್ರಮಗಳ ಸಕ್ರಿಯ ಕಾರ್ಯಕರ್ತರು ಹಾಗೂ ಪ್ರತಿಪಾದಕರಾದ ಡಾಕ್ಟರ್ ಜಿ ಅಚ್ಯುತರಾವ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.
5: ಎಲ್ಲರಿಗೂ ನಮಸ್ಕಾರ.
6: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
5: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
6: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
5: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
6: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
5: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
6: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
5: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
6: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
5: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
6: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
5: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
6: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
5: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
6: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
5: ದೂರವಾಣಿ ಸಂಖ್ಯೆ 7337765608.
6: ಮತ್ತೊಂದು ದೂರವಾಣಿ ಸಂಖ್ಯೆ 7760299211.
2: ಧನ್ಯವಾದಗಳು.
7: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
8: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
7: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
8: ಆಯ್ತು ಸರ್, ಧನ್ಯವಾದಗಳು.
9: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
10: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 130 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
11: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ

0: ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
3: ವಾಯುವಂ ಕಾಣ್ಬನಾರ್,
4: ವಾಯುವಂ ಕಾಣ್ಬನಾರ್,
3: ತತ್ ಕ್ರಿಯೆಯ ಕಾಣನಾರ್,
4: ತತ್ ಕ್ರಿಯೆಯ ಕಾಣನಾರ್,
3: ಮಾಯೆಯಂತ ಪರೀಕ್ಷ್ಯ,
4: ಮಾಯೆಯಂತ ಪರೀಕ್ಷ್ಯ,
3: ಸತ್ವದೀಕ್ಷ್ಯ ಕೃತಿ,
4: ಸತ್ವದೀಕ್ಷ್ಯ ಕೃತಿ,
3: ರಾಯನಂ ಕಾಣಲಾಗದೆ,
4: ರಾಯನಂ ಕಾಣಲಾಗದೆ,
3: ಮಂತ್ರಿಯೆಡೆಗೆ ಸಾರ್ವ,
4: ಮಂತ್ರಿಯೆಡೆಗೆ ಸಾರ್ವ,
3: ದೇಯಾರ್ಥಿ ಒಲು ನೀನು ಮಂಕುತಿಮ್ಮ,
4: ದೇಯಾರ್ಥಿ ಒಲು ನೀನು ಮಂಕುತಿಮ್ಮ.
2: ಇದು 144ನೆಯ ಮುಕ್ತಕದಲ್ಲಿದ್ದೀವಿ. ನಾವು ಮಾಯೆಯ ವಿಚಾರವನ್ನು ಮಾತಾಡ್ತಾ ಇದ್ವಿ. ಹೀಗೆಲ್ಲ ಮಾಯೆ ಪ್ರಪಂಚವನ್ನು ಸಿಂಗರಿಸ್ತಾ ಇದ್ದಾಳೆ ಅನ್ನೋಂಥ ಒಂದು ವಿಚಾರ ನಮ್ಮ ಮುಂದೆ ಬಂತು. ಸೊ ಹಾಗಾದರೆ ಮಾಯೆ ಎಲ್ಲಿದ್ದಾಳೆ ಅಂತ ಪ್ರಶ್ನೆ ಬರುತ್ತೆ. ನಮಗೆ ಕಾಣಿಸ್ತಾ ಇಲ್ವಲ್ಲ. ಈಗ ಯಾವುದೋ ಮದುವೆ ಮಂಟಪ ಸಿಂಗಾರ ಮಾಡಬೇಕು ಅಂತಂದರೆ ನಮ್ಮಲ್ಲೇ ಯಾರೋ ಒಬ್ಬರು ಹೋಗ್ತೀವಿ, ಮಂಟಪ ಕಟ್ತೀವಿ, ಏನೋ ಒಂದು ಮಾಡ್ತೀವಿ. ಇದು ಸೊ ನಮಗೆ ಯಾರು ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಆದರೆ ಈ ಮಾಯೆ ಏನೋ ಮಾಡ್ತಾ ಇದ್ದಾಳೆ ಅಂತಂದರೆ ಎಲ್ಲಿದ್ದಾಳೆ ಮಾಯೆ ಅಂತ ಪ್ರಶ್ನೆ ಬರುತ್ತೆ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ. ಸೊ ಹಾಗೆ ಕಣ್ಣಿಗೆ ಕಾಣಿಸದೇ ಇರೋಂತಹ ವಸ್ತು ನಮಗೆ ಗೋಚರವಾಗಬೇಕಾದ್ರೆ ಹೇಗೆ? ಅದಕ್ಕೆ ಡಿ ವಿ ಜಿ ಅವರು ಗಾಳಿಯ ಉದಾಹರಣೆಯನ್ನು ಕೊಡ್ತಾರೆ. ಗಾಳಿ ನಮ್ಮ ಕಣ್ಣಿಗೆ ಕಾಣಲ್ಲ. ಗಾಳಿ ಇದೆಯಾ ಅಂತಂದರೆ ನಮಗೆ ಹೇಗೆ ಗೊತ್ತಾಗುತ್ತೆ? ಕಣ್ಣಿಗೆ ಕಾಣಲ್ಲ, ಆದರೆ ತತ್ ಕ್ರಿಯೆ ಅದು ಜೋರಾಗಿ ಬೀಸಿದಾಗ ಏನೇನೋ ಆಗುತ್ತೆ. ಈಗ ನಮ್ಮ ಮುಖಕ್ಕೆ ಅದು ಬಂದು ಅಪ್ಪಳಿಸ್ಬೋದು, ಅವಾಗ ಓ ಎಷ್ಟು ಗಾಳಿ ಬರ್ತಾ ಇದೆಯಪ್ಪ ಅಂತ ಕಣ್ಣಿಗೇನೋ ಒಂದು ಧೂಳು ಸೇರಿಕೊಳ್ಳುತ್ತೆ. ಅವಾಗ ನಮಗೆ ಖಾತ್ರಿ ಆಯಿತು, ಗಾಳಿ ಇದೆ, ಗಾಳಿಯಿಂದಾಗಿ ಧೂಳು ನನ್ನ ಕಣ್ಣೊಳಗೆ ಸೇರಿಕೊಳ್ತು. ಅದು ತೆಗೆಯೋವರೆಗೂ ಒಂದು ಸಣ್ಣ ಕಣವಾದರೂ ಕೂಡ ಅದು ತೆಗೆಯೋವರೆಗೂ ನಮಗೆ ತೃಪ್ತಿ ಇಲ್ಲ, ತೆಗಿಲೇಬೇಕು. ಇನ್ನೆಲ್ಲೋ ದೂರದಲ್ಲಿ ನೋಡ್ತೀವಿ ಒಂದು ಸುಂಟ್ರ ಗಾಳಿ ಹೋಗ್ತಾ ಇದೆ, ಓ ಗಾಳಿ ಇದೆ. ಸೊ ಅದರ ಕ್ರಿಯೆಯಿಂದ ನಾವು ಗಾಳಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಹಾಗೆ ಕಣ್ಣಿಗೆ ಕಾಣಿಸ್ಲೇಬೇಕು, ಕಿವಿಗೆ ಕೇಳಿಸ್ಲೇಬೇಕು ಅಂತ ಇಂದ್ರಿಯ ಜನ್ಯವಾದ ಜ್ಞಾನವನ್ನು ಮೀರಿ ಯಾವುದೋ ಒಂದು ವಸ್ತು ಇದೆ ಅನ್ನೋದನ್ನು ನಾವು ಬೇರೆ ರೀತಿಯಲ್ಲಿ ಅದರ ಕ್ರಿಯೆಯಿಂದ ಅರ್ಥ ಮಾಡಿಕೊಳ್ಬೋದು. ಹಾಗೆ ಮಾಯೆಯ ಕ್ರಿಯೆಗಳನ್ನು ನಾವು ಅದರ ಅನುಭವದಿಂದ ಅರ್ಥ ಮಾಡಿಕೊಳ್ಬೇಕು. ಮಾಯೆಯ ಕ್ರಿಯೆ ಹಿಂಗೆ ಮಾಡ್ತಾ ಇದ್ದಾಳೆ ಮಾಯೆ, ಅಥವಾ ಭಗವಂತ ಹಿಂಗೆ ಮಾಡ್ತಾ ಇದ್ದಾನೆ ನನ್ನ ಕಣ್ಣು ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಅಲ್ಲ. ಸೊ ಕಣ್ಣಿಗೆ ಕಾಣದ ಯಾವುದೋ ಶಕ್ತಿಗಳು ನಮ್ಮಲ್ಲಿ ನಡೀತಾ ಇದೆ, ಅದು ಕ್ರಿಯೆಗಳ ಮೂಲಕ ನಮಗೆ ಗೋಚರವಾಗ್ತಾ ಇವೆ. ಸೊ ಆ ಗೋಚರವಾಗುವಾಗ ನಮಗೆ ಕೆಲವು ಸರ್ತಿ ಅನಿಸುತ್ತೆ, ಅಯ್ಯೋ ಈ ರೀತಿ ಆಗಬಾರ್ದಲ್ವಾ, ಈ ಥರ ಯಾಕಾಗಬೇಕು, ಈ ಗಾಳಿನೇ ತಗೊಳ್ಳೋಣ, ಅಷ್ಟೆಲ್ಲ ಧೂಳನ್ನ ಯಾಕೆ ಅದು ಇದು ಮಾಡಬೇಕು, ಬಿರುಗಾಳಿ ಯಾಕೆ ಬರಬೇಕು, ಬಿರುಗಾಳಿ ಬರೋದು ಬೇಡ ಸುಮ್ಮನೆ ಅದೆಲ್ಲ ಧ್ವಂಸ ಮಾಡುತ್ತೆ, ಪ್ರವಾಹ ಯಾಕೆ ಬರಬೇಕು ಬೇಡ, ಜೋರು ಗಾಳಿ ಬಂದಾಗ ಅಲೆಗಳು ಬರುತ್ತೆ ಸಮುದ್ರದಲ್ಲಿ ಅದು ಬೇಡ ಅಂತ ಅನಿಸುತ್ತೆ. ಅದು ಬೇಡ ಅಂತ ಅನ್ನಿಸ್ದಾಗ ನಾವು ಯಾರನ್ನು ಕೇಳೋಣ, ಬೇಡಪ್ಪ ನೀನು ನಿಲ್ಲಿಸ್ಬಿಡು ಅಂತ ಯಾರನ್ನು ಕೇಳೋಣ? ಸೊ ನಮಗೇನಾಯಿತು, ಇವಾಗ ಇದನ್ನೆಲ್ಲ ಮಾಡ್ತಾ ಇರುವಂಥದ್ದು ಭಗವಂತ ಅಂತ ಬಂತು. ಸೊ ಆ ಭಗವಂತನನ್ನು ನಾವು, ದೇವರೇ ನೋಡಪ್ಪ ನೀವು ಈ ರೀತಿ ಮಾಡೋದು ಸರಿಯಲ್ಲ, ನೀನು ನಿಲ್ಲಿಸು ಅಂತ ನಾವು ಕೇಳಿದರೂ ಕೂಡ ನಮ್ಮ ಕಣ್ಣಿಗೆ ಕಾಣದ ಭಗವಂತ ಅವನು ಅಲ್ವಾ. ಸೊ ಹಾಗಾಗಿ ಅವನನ್ನು ನಾವು ಕೇಳಿದರೂ ಕೂಡ ರೆಸ್ಪಾಂಡ್ ಮಾಡ್ತಾನ ಅಂತ ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾವು ಏನೋ ಬೇರೆ ಮಾಡ್ತೀವಂತೆ. ಈಗ ಒಂದು ಉದಾಹರಣೆಯಾಗಿ ತಗೊಂಡ್ರೆ, ಎಷ್ಟೋ ಮನೆಗಳಲ್ಲಿ ಅಪ್ಪ ಅಮ್ಮ ಇರ್ತಾರೆ. ಅಪ್ಪ ಸಾಧಾರಣವಾಗಿ ಸ್ವಲ್ಪ ಖಡಕ್, ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ, ಯಾವಾಗಲೋ ಕೆಲಸ ಕೊಟ್ಟೋಗಿರ್ತಾರೆ, ಯಾವಾಗಲೋ ಬರ್ತಾರೆ, ಈ ರೀತಿ ಸಂದರ್ಭ ಇರುತ್ತೆ. ಮಕ್ಕಳಿಗೆ ಅಮ್ಮನ ಹತ್ರ ಸ್ವಲ್ಪ ಸಲಿಗೆ ಜಾಸ್ತಿ, ಸ್ವಲ್ಪ ಕೇಳಿದರು, ಇದು ಮಾಡಿದರು.

ಕೂಡ ಅಮ್ಮನ ಹತ್ರ ಸುಲಭ. ಸೊ ಹಾಗೆ ಅಪ್ಪನ ಕೇಳೋದ್ರ ಬದಲು ಮಕ್ಕಳು ಏನು ಮಾಡ್ತಾರೆ, ಎಷ್ಟೋ ಸತಿ ತಮಗೆ ಬೇಕಾದ್ದನ್ನು ಅಮ್ಮನ ಕೇಳ್ಕೊತಾರೆ, ಅಮ್ಮ ಹೇಳಲಿ ಅಪ್ಪನಿಗೆ ನನಗೆ ಸಿಕ್ಕತ್ತೇನೋ ನೋಡೋಣ ಅಂತ. ಸೊ ಅಪ್ಪನ ನೇರವಾಗಿ ನಮ್ಗೆ ಸಿಕ್ಕಲ್ಲ, ನಮಗೆ ಕೈಗೆ ಸಿಕ್ಕಲ್ಲ ಅವರು, ಹಾಗಾಗಿ ನಮ್ಮ ಕೈಗೆ ಸಿಕ್ಕುವಂಥವ್ರು ಯಾರು, ಅಮ್ಮ, ಅವ್ರನ್ನ ಕೇಳೋಣ. ಹಾಗೆ ಈಗ ಸರ್ಕಾರ ಅಂತ ಹೇಳ್ತೀವಿ, ಇವಾಗ ಸರ್ಕಾರ ಏನೋ ಮಾಡಬೇಕಪ್ಪ, ಸರ್ಕಾರ

0: ಒಂದಿದೆಯಾ, ಏನೋ ಒಂದಿದೆ, ಅದನ್ನು ನಾನು ಅರ್ಜಿ ಕೊಡ್ತೀನಿ ಅಲ್ವಾ. ಹಾಗೆ ನಾವು ದೇವರು ಅನ್ನೋವಂಥ ಶಕ್ತಿ ಅಥವಾ ಮಾಯೆ ಅನ್ನೋವಂಥ ಒಂದು ಚೈತನ್ಯ ಅದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸೊ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದೇನೋ ಅದರ ಕ್ರಿಯೆ ಮಾತ್ರ. ಸೊ ಹಾಗಾಗಿ ಆ ಕ್ರಿಯೆಗಳಿಗೆ ನಾವು ಒಂದು ರೀತಿಯ ಶಕ್ತಿಯ ಆಕಾರವನ್ನು ಕೊಟ್ಟು ಆ ಶಕ್ತಿಯನ್ನು ನಾವು ಅರ್ಜಿ ಹಾಕ್ತೀವಿ ಅಂತ, ಆ ಶಕ್ತಿಗೆ ನಾವು ಅರ್ಜಿ ಹಾಕಕ್ಕೆ ಹೋಗ್ತೀವಿ. ಈಗ ಉದಾಹರಣೆಗೆ ಗಾಳಿ ಬೀಸ್ತಾ ಇದೆ ಅಂತಂದಾಗ ಅದು ಮೂಲ ಸತ್ವವಾದ ಭಗವಂತನ ಕೃತಿ ಆದರೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋವಂಥದ್ದು ಅದರ ಕೃತಿಯಾಗಿ ಬಿರುಗಾಳಿ ಅಂತ. ಸೊ ಅದಕ್ಕೆ ಗಾಳಿಗೆ ನಾವು ಒಂದು ವಸ್ತು ಅಥವಾ ಒಂದು ಶಕ್ತಿ ಅಂತ ನಾವು ಅದಕ್ಕೆ ಅಲಾಟ್ ಮಾಡ್ತೀವಿ, ಅದು ವಾಯು. ಸೊ ವಾಯು ಅನ್ನೋಂಥ ದೇವ ಭಗವಂತನ ಒಂದು ಭಾಗ, ಅವನು ಈ ಬಿರುಗಾಳಿಯನ್ನು ನಮಗೆ ತಂದೊಡ್ತಾ ಇದ್ದಾನೆ. ಸೊ ನಮಗೆ ಆ ಮೂಲ ಸತ್ವ ಪರಬ್ರಹ್ಮ ನಮಗೆ ಸಿಕ್ಕದೆ ಹೋದರೂ ಕೂಡ ಇಲ್ಲಿ ಮಂತ್ರಿಯಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ವಾಯು ಇದಾನಲ್ಲ, ವಾಯುವಿಗೆ ನಾವು ಪೂಜೆ ಮಾಡೋಣ, ವಾಯುವನ್ನು ಕೇಳ್ಕೊಳ್ಳೋಣ. ರಾಜನ್ನ ನಾವು ನಮಗೆ ಕೈಗೆ ಸಿಗ್ತಾ ಇಲ್ಲ ರಾಜ, ಹಾಗಾಗಿ ಮಂತ್ರಿಯ ಕಡೆಗೆ ನಾವು ಸಾಗೋಣ, ಇವನನ್ನು ನಾವು ಕೇಳೋಣಪ್ಪ, ನೀನು ನೋಡೋ ನೀನು ಕಡಿಮೆ ಮಾಡ್ಕೋ, ನಿನ್ನ ಫೋರ್ಸ್ ಸ್ವಲ್ಪ ಕಡಿಮೆ ಮಾಡು ಅಂತ. ಹಾಗೆ ಪ್ರವಾಹ ಬರ್ತಾ ಇದೆ ಅಂತಂದರೆ, ಮಳೆ ಜೋರು ಬರ್ತಾ ಇದೆ ಅಂತಂದರೆ ವರುಣನನ್ನು ನಾವು ಕೇಳ್ತೀವಿ, ವರುಣ ದೇವರೇ ನೀವು ಸ್ವಲ್ಪ ನಿನ್ನ ಕೋಪವನ್ನು ಕಡಿಮೆ ಮಾಡಿಕೊಂಡು ನಮ್ಮ ಮೇಲೆ ಕೃಪೆ ತೋರಪ್ಪ, ಇಷ್ಟೆಲ್ಲ ಪ್ರವಾಹ ಬೇಡ. ಯಾಕೆ ರಾಯ ನಮಗೆ ಸಿಗ್ತಾ ಇಲ್ಲ, ಹಾಗಾಗಿ ಅವನ ಕ್ರಿಯೆ ತತ್ ಕ್ರಿಯೆ ನಮಗೆ ಕಣ್ಣಿಗೆ ಕಾಣ್ತಾ ಇರೋದರಿಂದ ಈ ಒಂದು ರೀತಿಯಲ್ಲಿ ನಾವು ಓಲೈಸಿ ಅದರ ಮೂಲಕ ನಮ್ಮ ಒಂದು ಅವಶ್ಯಕತೆಗಳನ್ನು ನಾವು ಬೇಡಿಕೆಗಳನ್ನು ನಾವು ಮುಂದೆ ಇಡ್ತಾ ಇದ್ದೀವಿ. ನಿತ್ಯ ಜೀವನದಲ್ಲೂ ಹೀಗೆ ಆಗುತ್ತೆ, ನಮಗೆ ಎಷ್ಟೋ ಸರ್ತಿ ಆ ಮೂಲ ಶಕ್ತಿ ಯಾವುದಿರುತ್ತೋ, ಡಿಸಿಷನ್ ಮೇಕಿಂಗ್ ಪವರ್ ಅಂತ ಏನು ಹೇಳ್ತೀವೋ, ಆ ಡಿಸಿಷನ್ ಮೇಕರ್ಸ್ ನಮ್ಮ ಕೈಗೆ ಸಿಕ್ಕಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಬಳಸಾದರೂ ಸರಿ, ನಮ್ಮ ಕಣ್ಣಿಗೆ ನಮ್ಮ ಕೈಗೆ ಯಾರು ಸಿಗ್ತಾರೋ ಅವ್ರ ಮೂಲಕ ನಾವು ನಮ್ಮ ಕೆಲಸವನ್ನು ಸಾಧಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಅರ್ಜಿಯನ್ನು ಇವ್ರ ಮೂಲಕ ಅಂತ ಟು ಅಂಥೇಳಿ ಪತ್ರಗಳನ್ನು ಬರಿತಾ ಇದ್ವಿ ಮುಂಚೆ, ಫ್ರಮ್ಮು ಟು. ಈಗ ಪತ್ರಲೇಖನ ಅಂತ ನಮ್ಮ ಪಾಠದಲ್ಲಿ ಇರ್ತಿತ್ತಲ್ಲ, ಫ್ರಮ್ ಟು ಅಂತೆಲ್ಲ ಬರೆದು ಆಮೇಲಿಂದ ಈಗ ಇಲಾಖೆಯ ಮುಖ್ಯಸ್ಥರಿಗೆ ನಾವು ಬರೀಬೇಕು ಅಂತಂದರೆ ಥ್ರೂ ಅಂತ, ಇವರ ಮೂಲಕ ಅಂತ ಬರೀತಾ ಇದ್ವಿ. ಯಾರ ಮೂಲಕ? ನಮ್ಮ ಇಮ್ಮಿಡಿಯೇಟ್ ಸೂಪರ್ವೈಸರ್ ಮೂಲಕ ನಮ್ಮ ಅರ್ಜಿಯನ್ನು ಮೇಲಧಿಕಾರಿಗೆ ನಾವು ತಲುಪಿಸ್ತಾ ಇದ್ದೀವಿ ಅಂತ. ಸೊ ಹಾಗೆ ಜೀವನದಲ್ಲೂ ಕೂಡ ನಾವು ಎಷ್ಟೋ ಸರ್ತಿ ರಾಯನಂ ಕಾಣದೆ ನಮ್ಗೆ ಸಿಕ್ಕಲ್ಲ, ಹಾಗಾಗಿ ಧ್ಯೇಯಾರ್ಥಿಯಾಗಿ ನಾವು ಮಂತ್ರಿಯ ಮೂಲಕ ನಮ್ಮ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಒಟ್ಟಲ್ಲಿ ಡಿಸಿಷನ್ ಮೇಕಿಂಗ್ ಅನ್ನೋದೇನಿರುತ್ತೋ ಅದು ಒಂದು ರೀತಿಯಲ್ಲಿ ಬಹಳ ಮುಖ್ಯವಾದಂಥ ಕ್ರಿಯೆ. ಅದು ನಮಗೆ ಅನುಕೂಲಕರವಾಗಿರಲಿ ಅನುಕೂಲಕರವಾಗದೇ ಇರಲಿ ಅದನ್ನು ನಿರಂತರವಾಗಿ ಮುಂದೆ ನಡೆಸ್ಕೊಂಡು ಹೋಗ್ತಾ ಇರುವಂಥ ಒಂದು ಶಕ್ತಿ ಇದೆ. ನಾವು ನೋಡುವಂಥ ದೃಷ್ಟಿಯಲ್ಲಿ ಅದು ಸರಿ ಅಥವಾ ತಪ್ಪು ಅಂತ ನಮಗೆ ಅನ್ವಯ ಆಗೋ ರೀತಿಯಲ್ಲಿ ನಾವು ಭಾವಿಸ್ತೀವಿ, ಬದಲಾಯಿಸ್ಕೊಳ್ಳೋದಕ್ಕೂ ಕೂಡ ನಾವು ಪ್ರಯತ್ನ ಪಡ್ತೀವಿ. ಆ ಒಂದು ಸಾಮ್ಯತೆಯನ್ನು ನಾವು ಗಳಿಸ್ಕೊಳ್ಬೇಕಾದ್ರೆ ನಮಗೆ ಭಗವಂತನೂ ಬೇಕು, ಮಧ್ಯದಲ್ಲಿರುವಂಥ ಪೂಜಾರಿಯೂ ನಮಗೆ ಅನುಕೂಲಕ್ಕೆ ಬರ್ತಾನೆ. ಕೆಲವು ಸರ್ತಿ ಹೇಳೋದುಂಟು, ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡಲ್ಲ ಅಂತ. ಹಾಗೆ ಅಂದ್ಬಿಟ್ಟು ನಾವು ಪೂಜಾರಿನ ಬಿಟ್ಬಿಟ್ರೆ ದೇವ್ರ ಹತ್ರ ನಮಗೆ ಹೋಗೋಕ್ಕೆ ಆಗಲ್ಲ. ಸೊ ಹಾಗಾಗಿ ರಾಯನಂ ಕಾಣಲಾಗದೆ ಮಂತ್ರಿಯ ಕಡೆಗೆ ನಾವು ಸಾಗುವಂಥ ಅನಿವಾರ್ಯತೆ ನಮಗೆ ಬರುತ್ತೆ. ನಮ್ಮ ಜೀವನದಲ್ಲೂ ಕೂಡ ಆ ರೀತಿಯಲ್ಲಿ ನಾವು ಮಾಡ್ಕೊಳ್ತಾ ಇದ್ದಾಗ ಸಾಮ್ಯತೆಯನ್ನು ತಂದುಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 130 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸಮೃದ್ಧಿಯ ಸಾಕಾರ ಮೂರ್ತಿ ಶ್ರೀ ಲಕ್ಷ್ಮಿಯ 18 ಸದ್ಗುಣ ತತ್ವಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

5.98 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಮೃದ್ಧಿಯ ಸಾಕಾರಮೂರ್ತಿ ಶ್ರೀ ಲಕ್ಷ್ಮಿಯ 18 ಸದ್ಗುಣ ತತ್ವಗಳು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮನುಷ್ಯನ ಬದುಕು ಸಾರ್ಥಕವಾಗಲು ಕೇವಲ ಭೌತಿಕ ಧನವಷ್ಟೇ ಸಾಲದು, ಅದರೊಂದಿಗೆ ಮಾನಸಿಕ ನೆಮ್ಮದಿ ಮತ್ತು ದೈವಿಕ ಸದ್ಗುಣಗಳ ಸಂಗಮವೂ ಇರಬೇಕು. ಭಾರತೀಯ ಸನಾತನ ಚಿಂತನೆಯಲ್ಲಿ ಮಹಾಲಕ್ಷ್ಮಿಯನ್ನು ಕೇವಲ ಸಂಪತ್ತಿನ ದೇವತೆಯನ್ನಾಗಿ ಮಾತ್ರ ಪರಿಗಣಿಸಿಲ್ಲ. ಆಕೆಯನ್ನು ಸಮೃದ್ಧಿ, ಸೌಂದರ್ಯ, ಜ್ಞಾನ ಮತ್ತು ಸತ್ವಗುಣಗಳ ಸಾಕಾರ ಮೂರ್ತಿಯಾಗಿ ಆರಾಧಿಸಲಾಗಿದೆ. ಶಾಸ್ತ್ರಗಳು ಮತ್ತು ವೇದ ಪರಂಪರೆಯಲ್ಲಿ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆಯಲು ಆಕೆಯ ದಿವ್ಯ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂದು ವಿವರಿಸಲಾಗಿದೆ. ಋಗ್ವೇದದ ಅತ್ಯಂತ ಪವಿತ್ರ ಭಾಗವಾದ ಶ್ರೀ ಸೂಕ್ತದಲ್ಲಿ ಲಕ್ಷ್ಮೀದೇವಿಯ 4 ಪ್ರಮುಖ ಪುತ್ರರ ಅಥವಾ ಋಷಿಗಳ ಉಲ್ಲೇಖ ಬರುತ್ತದೆ. ಆನಂದಂ ಕರ್ದ ಮೈಷವ ಶಿಕ್ಷಿತ ಇತಿ ವಿಶ್ರುತಂ ಋಷಯ ಶ್ರೀಯಂ ಪುರುಷ ಶಾತಮಹಿ ಶ್ರೀದೇವಿ ದೇವತಾ. ಈ ಮಂತ್ರದಲ್ಲಿ ಉಲ್ಲೇಖಿಸಲಾದ ಆನಂದ, ಕರ್ದಮ, ಚಿಕ್ಲಿತ ಮತ್ತು ಶ್ರೀದ ಕೇವಲ ಪೌರಾಣಿಕ ವ್ಯಕ್ತಿಗಳಲ್ಲ. ಇವರು ಬದುಕಿನಲ್ಲಿ ಸಮೃದ್ಧಿಯನ್ನು ತರುವ 4 ಮೂಲಭೂತ ಪ್ರೇರಕ ಶಕ್ತಿಗಳು. ಕರ್ದಮ ಎಂದರೆ ಫಲವತ್ತಾದ ಮಣ್ಣು ಮತ್ತು ನಿರಂತರ ಪರಿಶ್ರಮ. ಚಿಕ್ಲಿತ ಎಂದರೆ ಆರ್ದ್ರತೆ, ಪ್ರೀತಿ ಮತ್ತು ಪರಸ್ಪರ ಸಂಬಂಧಗಳಲ್ಲಿನ ತೇವಾಂಶ. ಆನಂದ ಎಂದರೆ ಆಂತರಿಕ ತೃಪ್ತಿ ಹಾಗೂ ಶ್ರೀದ ಎಂದರೆ ಸಕಲ ಮಂಗಳವನ್ನು ಕರುಣಿಸುವ ಔದಾರ್ಯ. ಶಮ, ಸ್ನೇಹ ಮತ್ತು ತೃಪ್ತಿ ಇರುವಲ್ಲಿ ಮಾತ್ರ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಿಸುತ್ತಾಳೆ ಎಂಬುದು ಇದರ ಸಂದೇಶ. ಕಾಲಕ್ರಮೇಣ ಆಗಮಶಾಸ್ತ್ರಗಳು ಮತ್ತು ಲಕ್ಷ್ಮಿ ಉಪಾಸನಾ ಕಲ್ಪಗಳಲ್ಲಿ ಈ ತತ್ವಗಳು 18 ದಿವ್ಯ ಆಯಾಮಗಳಾಗಿ ವಿಸ್ತಾರಗೊಂಡವು. ಪ್ರತಿಯೊಂದು ಹೆಸರು ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಮತ್ತು ಆರ್ಥಿಕ ಸುಭಿಕ್ಷೆಗೆ ಬೇಕಾದ ಒಂದೊಂದು ಅಡಿಪಾಯವನ್ನು ಪ್ರತಿಬಿಂಬಿಸುತ್ತದೆ. ದೇವಸಖ ಅಂದರೆ ದೈವಿಕ ಮೈತ್ರಿ, ಶಿಕ್ಷಿತ ಸ್ನೇಹ ಪರತೆ, ಆನಂದ ಸದಾ ಪ್ರಸನ್ನತೆ, ಕರ್ದಮ ಸ್ಥಿರ ಪರಿಶ್ರಮ, ಶ್ರೀಪ್ರದ ಉದಾರತೆ, ಜಾತವೇದ ಜ್ಞಾನಂಗಿಯ ವಿವೇಕ, ಅನುರಾಗ ಪ್ರೀತಿ ಮತ್ತು ಭಕ್ತಿ, ಸಂವಾದ ಅರ್ಥಪೂರ್ಣ ಮಾತುಗಾರಿಕೆ, ವಿಜಯ ಸತ್ಕಾರ್ಯದ ಜಯ, ವಲ್ಲಭ ಗೌರವಯುತ ನಾಯಕತ್ವ, ಮದ ಆತ್ಮವಿಶ್ವಾಸದ ಉಲ್ಲಾಸ, ಹರ್ಷ ಸದಾ ನಗುಮುಖ, ಬಲ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ, ತೇಜಸ್ಸು ಆಕರ್ಷಕ ಮುಖ ವರ್ಚಸ್ಸು, ದಮಕ ಆತ್ಮನಿಯಂತ್ರಣ, ಸಲೀಲ ಶುದ್ಧ ಹರಿವು, ಗಲ್ಗುಲ ಪಾವಿತ್ರತೆ ಹಾಗೂ ಕುರುಂತಕ ಸೌಂದರ್ಯ ಪ್ರಜ್ಞೆ. ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣಗಳು ಮಹಾವಿಷ್ಣು ಮತ್ತು ಲಕ್ಷ್ಮಿಯ ಪುತ್ರನಾಗಿ ಕಾಮ ಅಥವಾ ಪ್ರೇಮ ತತ್ವವನ್ನು ಗುರುತಿಸುತ್ತವೆ. ಅಂದರೆ ಯಾವುದೇ ಸತ್ಕಾರ್ಯಕ್ಕೆ ಶುದ್ಧ ಇಚ್ಛಾಶಕ್ತಿಯೇ ಮೂಲ. ಅದೇ ರೀತಿ ಈ 18 ಹೆಸರುಗಳು ಯಾವುದೇ ಪುರಾಣದ ಪಾತ್ರಗಳಲ್ಲ. ಬದಲಿಗೆ ನಮ್ಮ ಜೀವನದಲ್ಲಿ ಸಂಪತ್ತನ್ನು ಸೃಷ್ಟಿಸಲು ಮತ್ತು ಉಳಿಸಿಕೊಳ್ಳಲು ಅಗತ್ಯವಿರುವ ನೈತಿಕ ಹಾಗೂ ಮಾನಸಿಕ ಶಕ್ತಿಗಳು ಮನುಷ್ಯನಲ್ಲಿ ಜ್ಞಾನ, ಒಳ್ಳೆಯ ಮಾತು, ಇಂದ್ರಿಯ ನಿಗ್ರಹ, ಉತ್ಸಾಹ ಮತ್ತು ಪ್ರೀತಿ ನೆಲೆಸಿದಾಗ ದಾರಿದ್ರ್ಯ ತಾನಾಗಿಯೇ ದೂರವಾಗುತ್ತದೆ. ಪೂಜೆ ಎಂದರೆ ಕೇವಲ ಮಂತ್ರ ಪಠಣವಲ್ಲ, ಆ ಮಂತ್ರಗಳ ಹಿಂದಿರುವ ಸದ್ಗುಣಗಳನ್ನು ನಿತ್ಯ ಜೀವನದಲ್ಲಿ ಆಚರಣೆಗೆ ತರುವುದು ಸಕಲ ಸದ್ಗುಣಗಳ ಸಮನ್ವಯವೇ ಸಾಕ್ಷಾತ್ ಮಹಾಲಕ್ಷ್ಮಿ. ಅಂತಹ ಸದ್ಗುಣಗಳನ್ನು ಬೆಳೆಸಿಕೊಂಡಾಗ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಶಾಶ್ವತವಾಗಿ ನೆಲೆಸುತ್ತವೆ. ಲಕ್ಷ್ಮಿಯ 18 ತತ್ವಗಳು ಕೇವಲ ಮಂತ್ರಗಳಾಗಿ ಉಳಿಯದೆ ನಮ್ಮ ನಿತ್ಯದ ಆಲೋಚನೆ, ಮಾತು ಮತ್ತು ಕೃತಿಗಳಲ್ಲಿ ಅಳವಡಿಸಿಕೊಂಡಾಗ ನಿಜವಾದ ವ್ಯಕ್ತಿತ್ವ ವಿಕಸನವಾಗಿ ಬದುಕಿನಲ್ಲಿ ನಿಜ ಅರ್ಥದಲ್ಲಿ ಮೌಲ್ಯವರ್ಧನೆಯಾಗುತ್ತದೆ. ಬದುಕಿನಲ್ಲಿ ಕೇವಲ ಹಣ, ಅಂತಸ್ತು ಅಧಿಕಾರವನ್ನು ಬೆನ್ನಟ್ಟುವ ಬದಲು ಈ ನೈತಿಕ ಹಾಗೂ ಮಾನಸಿಕ ಮೌಲ್ಯಗಳನ್ನು ನಮ್ಮ ನಡವಳಿಕೆಯಲ್ಲಿ ರೂಢಿಸಿಕೊಂಡಾಗ ನಮ್ಮ ವ್ಯಕ್ತಿತ್ವವು ಪ್ರಕಾಶಿಸುತ್ತದೆ. ಆರ್ಥಿಕ ಹಾಗೂ ಕೌಟುಂಬಿಕ ಸುಭಿಕ್ಷೆಯು ಜೀವನದಲ್ಲಿ ಸಹಜವಾಗಿಯೇ ನೆಲೆಸುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಸಮೃದ್ಧಿಯ ಸಾಕಾರ ಮೂರ್ತಿ

ಶ್ರೀ ಶ್ರೀ ಲಕ್ಷ್ಮಿಯ 18 ಸದ್ಗುಣ ತತ್ವಗಳು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸಮೃದ್ಧಿಯ ಸಾಕಾರ ಮೂರ್ತಿ ಶ್ರೀ ಲಕ್ಷ್ಮಿಯ 18 ಸದ್ಗುಣ ತತ್ವಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
1: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.
0: ಹಲೋ, ಯಾರು?
2: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲಾಕ್ ಆಗಿದೆ, ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ, ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
0: ಅಯ್ಯೋ, ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
1: ಕೇಳಿದ್ರೆ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP ಪಿನ್ ಅಥವಾ ಪಾಸ್ವರ್ಡ್ ಅನ್ನ ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
3: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
0: ನನಗೆ ಗೊತ್ತಿರಲಿಲ್ಲ, ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
3: ಯಾವಾಗಲೂ ನೆನಪಿರಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನು ಯಾರಿಗೂ ಶೇರ್ ಮಾಡಬೇಡಿ.
1: ನೋಡಿದ್ರಲ್ಲ ಕೇಳಿದ್ರೆ, OTP ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ WhatsApp ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ, ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
3: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.gov.in ದೂರು ದಾಖಲಿಸಿ.
1: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. OTPಯನ್ನ ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಖುದಿರಾಮ್ ಬೋಸ್ ಹಾಗೂ ಉಯ್ಯಾಲವಾಡಿ ನರಸಿಂಹರೆಡ್ಡಿ ಹೋರಾಟದ ಕುರಿತು ಪಾಂಡವಪುರ ವಿಜಯ ಶಿಕ್ಷಣ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೋಮಶೇಖರ್ ಕೆರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಜನಧ್ವನಿ ರೇಡಿಯೋ ವಾಹಿನಿ 90.8 FM ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದ ಕೇಳುಗ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಕೆ ಸೋಮಶೇಖರ, ಸಹ ಪ್ರಾಧ್ಯಾಪಕ, ವಿಜಯ ಶಿಕ್ಷಣ ಮಹಾವಿದ್ಯಾಲಯ, ಪಾಂಡವಪುರ. ಇಂದಿನ ಸಂಚಿಕೆಯಲ್ಲಿ ಕುಧಿರಾಮ್ ಬೋಸ್ ಮತ್ತು ಉಯ್ಯಾಲವಾಡ ನರಸಿಂಹರೆಡ್ಡಿ ಎಂಬ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡಲಿದ್ದೇನೆ. ಕುಧಿರಾಮ್ ಬೋಸ್ 18 ಹರೆಯದಲ್ಲಿ ನೇಣುಗಂಬದತ್ತ ನಗುತ್ತಾ ನಡೆದ ಭಾರತದ ಕ್ರಾಂತಿಯ ಕಂದ. ವಯಸ್ಸು ಕೇವಲ 18 ವರ್ಷ, ಆದರೆ ಕನಸು ಮಾತ್ರ ತನ್ನ ಜೀವನಕ್ಕಲ್ಲ ಇಡೀ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಂಬ ಧೋರಣೆಯನ್ನು ಹೊಂದಿದಂಥ ವೀರ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಓದಿದಾಗ ನಮಗೆ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ಪಟೇಲ್, ಬಾಲಗಂಗಾಧರ ತಿಲಕ್ ಸೇರಿದಂತೆ ಅನೇಕ ಮಹನೀಯರುಗಳ ಹೆಸರುಗಳು ನಮಗೆ ನೆನಪಾಗ್ತವೆ. ಆದರೆ ಆ ಸ್ವಾತಂತ್ರ್ಯ ಹೋರಾಟದ ಬೆಲೆ ಕಟ್ಟಿದವರ ಪಟ್ಟಿಯಲ್ಲಿ ತನ್ನ ಬಾಲ್ಯವನ್ನೇ ದೇಶಕ್ಕಾಗಿ ಅರ್ಪಿಸಿದ ಕ್ರಾಂತಿಕಾರಿ ಕುಧಿರಾಮ್ ಬೋಸ್. ಕುಧಿರಾಮ್ ಬೋಸ್ ಅವರು 1889 ಡಿಸೆಂಬರ್ 3 ಅಂದಿನ ಬೆಂಗಾಲ್ ಪ್ರೆಸಿಡೆನ್ಸಿಯ ಮಿಡ್ನಾಪುರ ಪ್ರದೇಶದಲ್ಲಿ ಜನಿಸಿದರು. ಕೆಲವು ಮೂಲಗಳು ಅವರ ಜನ್ಮಸ್ಥಳವನ್ನು ಮೆಹೋಬನಿ ಗ್ರಾಮ ಎಂದು ದಾಖಲಿಸಿದರೆ ಇತರ ಜೀವನ ಚರಿತ್ರಾ ಮೂಲಗಳು ಹಬೀಬ್ಪುರ ಪ್ರದೇಶವನ್ನು ಉಲ್ಲೇಖಿಸುತ್ತವೆ. ಆದ್ದರಿಂದ ನಿಖರ ಸ್ಥಳದ ಕುರಿತು ಮೂಲಗಳಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ, ಆದರೆ ಮಿಡ್ನಾಪುರ ಬೆಂಗಾಲ್ ಎಂಬ ಸಂಗತಿ ಸ್ಪಷ್ಟವಾಗಿದೆ. ಅವರ ತಂದೆ ತ್ರೈಲೋಕ್ಯನಾಥ್ ಬೋಸ್ ಮತ್ತು ತಾಯಿ ಲಕ್ಷ್ಮೀಪ್ರಿಯಾ ದೇವಿ. ಕುಟುಂಬದಲ್ಲಿ ಕುಧಿರಾಮ್ಗಿಂತ ಮೊದಲು ಹುಟ್ಟಿದ್ದ ಇಬ್ಬರು ಗಂಡು ಮಕ್ಕಳು ಬಾಲ್ಯದಲ್ಲಿಯೇ ಮೃತಪಟ್ಟಿರ್ತಾರೆ. ಮತ್ತೊಂದು ಗಂಡು ಮಗು ಅದೇ ದುರಂತವಾಗಬಾರದು ಎಂಬ ನಂಬಿಕೆಯಿಂದ ಆ ಕಾಲದ ಸ್ಥಳೀಯ ಸಂಪ್ರದಾಯದಂತೆ ಮಗುವನ್ನು ಹಿರಿಯ ಮಗಳಿಗೆ 3 ಹಿಡಿ ಖುದ್ ಅಥವಾ ಧಾನ್ಯಕ್ಕೆ ಸಾಂಕೇತಿಕವಾಗಿ ನೀಡಲಾಯಿತು ಎಂಬ ಪ್ರಸಿದ್ಧ ಕಥೆ ಇದೆ. ಆದ್ದರಿಂದಲೇ ಕುಧಿರಾಮ್ ಎಂಬ ಹೆಸರು ಬಂದಿತು ಎಂದು ಹೇಳಲಾಗಿದೆ. 6 ವರ್ಷದ ಮುನ್ನವೇ ಅನಾಥನಾದ ಬಾಲಕ ಕುಧಿರಾಮ್ ಬೋಸ್. ಕುಧಿರಾಮ್ ಬಾಲ್ಯವೇ ದುಃಖದಿಂದ ಕೂಡಿತ್ತು. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡರು. ಕೆಲ ಮೂಲಗಳು 5 ವರ್ಷ ಅಂತ ಹೇಳ್ತವೆ, ಇನ್ನು ಕೆಲವರು 6 ವರ್ಷ ಎಂದು ಹೇಳುತ್ತವೆ. ನಂತರ ತಂದೆಯನ್ನು ಕಳೆದುಕೊಂಡರು. ಅವರ ಹಿರಿಯ ಸಹೋದರಿ ಅಪರೂಪಾ ದೇವಿ ಅವರನ್ನು ತಮ್ಮ ಬಳಿಗೆ ಕರೆದುಕೊಂಡು ಬಂದು ಸಾಕಿ ಬೆಳೆಸಿದರು. ಅವರ ಭಾವ ಅಮೃತ್ಲಾಲ್ ರಾಯ್ ಅವರ ಶಿಕ್ಷಣಕ್ಕೆ ಸಹಾಯ ಮಾಡಿದರು ಮತ್ತು ಅವರು ತಾಮ್ಲೂಕ್ನ ಹ್ಯಾಮಿಲ್ಟನ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಮಾಡಿದರು. ಇದೇ ಬಾಲಕ ಮುಂದೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸವಾಲೊಡ್ಡುವ ಕ್ರಾಂತಿಕಾರಿ ಆಗುತ್ತಾನೆ ಎಂದು ಆಗ ಯಾರೂ ಕೂಡ ತಿಳಿದಿರಲಿಲ್ಲ. ಶಾಲಾ ಬಾಲಕನ ಮನಸ್ಸಿನಲ್ಲಿ ಹೊತ್ತಿದ ಸ್ವಾತಂತ್ರ್ಯದ ಕಿಡಿ 1902-1903 ಅವಧಿಯಲ್ಲಿ ಶ್ರೀ ಅರವಿಂದೋ ಘೋಷ್ ಮತ್ತು ಸಿಸ್ಟರ್ ನಿವೇದಿತಾ ಮಿಡ್ನಾಪುರಕ್ಕೆ ಭೇಟಿ ನೀಡಿ ರಾಷ್ಟ್ರೀಯತೆ ಮತ್ತು ಸ್ವಾತಂತ್ರ್ಯದ ಕುರಿತು ಭಾಷಣಗಳನ್ನು ಮಾಡಿದರು ಎಂಬ ದಾಖಲೆಗಳಿವೆ. ಅವರ ವಿಚಾರಗಳು ಯುವ ಕುಧಿರಾಮ್ ಮೇಲೆ ಪ್ರಭಾವ ಬೀರಿದವು. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರ ಆನಂದ ಮಠ ಮತ್ತು ಆನಂದ ಧಾತ ಕಾದಂಬರಿ ಹಾಗೂ ಅದರಲ್ಲಿದ್ದಂಥ ವಂದೇ ಮಾತರಂ ರಾಷ್ಟ್ರೀಯ ಭಾವನೆಯು ಕೂಡ ಆ ಕಾಲದ ಕ್ರಾಂತಿಕಾರಿಗಳ ಮೇಲೆ ಆಳವಾದ ಪ್ರಭಾವ ಬೀರಿತ್ತು. ಕುಧಿರಾಮ್ ಕೂಡ ನಿಧಾನವಾಗಿ ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳತ್ತ ಸೆಳೆಯಲ್ಪಟ್ಟರು. 15 ವಯಸ್ಸಿನಲ್ಲಿ ಅನುಶೀಲನ ಸಮಿತಿಯಂತಹ ಕ್ರಾಂತಿಕಾರಿ ಜಾಲದೊಂದಿಗೆ ಸಂಪರ್ಕ ಹೊಂದಿದ್ದರು ಎಂದು ಹಲವು ಇತಿಹಾಸ ಮೂಲಗಳು ದಾಖಲಿಸುತ್ತವೆ. ಬ್ರಿಟಿಷ್ ವಿರೋಧಿ ಕರಪತ್ರಗಳನ್ನು ಹಂಚಿದ್ದಕ್ಕಾಗಿ ಬಂಧನಕ್ಕೂ ಕೂಡ ಅವರು ಒಳಗಾಗಿರ್ತಾರೆ. ಸುಶೀಲ್ ಸೇನ್ಗೆ ನೀಡಿದಂಥ 15 ಚಡಿ ಶಿಕ್ಷೆ ಇವರ ಮೇಲೆ ಒಂದು ಕ್ರಾಂತಿಕಾರಿ ಮನೋಭಾವನೆ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಕಾಳ್ಗಿಚ್ಚಾಗಿ ಬುಗಿಲೆಬ್ಬಿಸುವ ಕಾರ್ಯದಲ್ಲಿ ಅನೇಕ ಪತ್ರಿಕೆಗಳು ಉಗ್ರಲೇಖನಗಳ ಮೂಲಕ ದೇಶದ ನಾಗರಿಕರನ್ನು ಬಡಿದೆಬ್ಬಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಕುಮ್ಮಕ್ಕು ನೀಡುತ್ತಿದ್ದವು. ಹೀಗಾಗಿ ಬ್ರಿಟಿಷರ ವಿರುದ್ಧವಾಗಿ ಬರೆದ ಪತ್ರಿಕೆಗಳ ವಿರುದ್ಧ ಮೊಕದ್ದಮೆ ಹೂಡಲಾಗ್ತಿತ್ತು. ಇದೇ ಕಾರಣಕ್ಕಾಗಿಯೇ ಅರವಿಂದ್ ಘೋಷರ ಪ್ರಕಾಶನದಲ್ಲಿ ಹೊರಬರುತ್ತಿದ್ದ ವಂದೇ ಮಾತರಂ ಪತ್ರಿಕೆಯು ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಆ ಮೊಕದ್ದಮೆಯ ವಿಚಾರಣೆಯನ್ನು

ವಿರೋಧಿಸಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ನಿರಾಯುಧ ಗುಂಪಿನ ಮೇಲೆ ಬ್ರಿಟಿಷರು ಅನವಶ್ಯಕವಾಗಿ ಏಕಾಏಕಿ ಲಾಠಿ ಪ್ರಹಾರ ಮಾಡಿದರು. ಇದರಿಂದ ಕೆರಳಿದ 15 ವರ್ಷದ ಸುಶೀಲ್ ಸೇನ್ ಎಂಬ ಪೋರ ಬ್ರಿಟಿಷ್ ಅಧಿಕಾರಿಗೆ ತಿರುಗಿಸಿ ಒಡೆದೇ ಬಿಟ್ಟ. ಇದರಿಂದ ರೊಚ್ಚಿಗಿದ್ದಂತ ಬ್ರಿಟಿಷ್ ಅಧಿಕಾರಿ ಕಿಂಗ್ಫೋರ್ಡ್ ಆ ಕಿಶೋರನನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಿ ಆತನ ವಯಸ್ಸನ್ನೂ ಕೂಡ ಲೆಕ್ಕಿಸದೆ 15 ಚಡಿಯೇಟಿನ ಶಿಕ್ಷೆ ವಿಧಿಸಿ ವಿಕೃತಿಯನ್ನ ಮೆರೆದ. ಸುಶೀಲ್ ಕುಮಾರ್ನೇನು ಆ ಶಿಕ್ಷೆಯನ್ನು ಸಂತೋಷದಿಂದಲೇ ಸ್ವೀಕರಿಸಿದರಾದರೂ ಆ ಅಪ್ರಾಪ್ತ ಬಾಲಕನ ಮೇಲೆ ಲಾಠಿ ಬೀಸಿದ್ದಲ್ಲದೆ ಉಗ್ರ ಶಿಕ್ಷೆಗಳನ್ನು ನೀಡುತ್ತಿದ್ದ ಬ್ರಿಟಿಷರ ದಬ್ಬಾಳಿಕೆಗಳನ್ನು ಸಹಿಸದ ಅನೇಕ ಕ್ರಾಂತಿಕಾರಿಗಳು ಕಿಂಗ್ಸ್ಫೋರ್ಡ್ ಅನ್ನು ಮುಗಿಸಲು ತೀರ್ಮಾನಿಸಿತು. ಸುಳಿವು ಬ್ರಿಟಿಷ್ ಸರ್ಕಾರಕ್ಕೆ ಗುಪ್ತಚರ ಮೂಲಕ ತಿಳಿದು ಬಂದ ಕಾರಣ ಕಿಂಗ್ಸ್ಫೋರ್ಡ್ ಅನ್ನು ಮುಜಾಫರಪುರಕ್ಕೆ ವರ್ಗಾವಣೆ ಮಾಡಿತು. ಆದರೂ ಕೂಡ ಕಿಂಗ್ಸ್ಫೋರ್ಡ್ ಅನ್ನು ಗುರಿಯಾಗಿಸಿದ ಕ್ರಾಂತಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ, ಕಿಂಗ್ಸ್ಫೋರ್ಡ್ ನಂತರ ಮುಜಾಫರದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ ವರ್ಗಾವಣೆಯಾದರು. ಅವರ ವಿರುದ್ಧದ ದಾಳಿಯ ಜವಾಬ್ದಾರಿಯನ್ನು ಕ್ರಾಂತಿಕಾರಿ ಜಾಲ ಕುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಾಕಿ ಅವರಿಗೆ ನೀಡಿತು. ಇಬ್ಬರು ಮುಜಾಫರಕ್ಕೆ ತೆರಳಿ ಕಿಂಗ್ಸ್ಫೋರ್ಡ್ನ ಅವನ ಚಲನವಲನಗಳನ್ನು ಗಮನಿಸಲಾರಂಭಿಸಿದರು. ಅವರ ಉದ್ದೇಶ ಸ್ಪಷ್ಟವಾಗಿತ್ತು, ಬ್ರಿಟಿಷ್ ದಮನಕ್ಕೆ ಪ್ರತೀಕಾರ ಎಂಬುದು. 1908 ಏಪ್ರಿಲ್ 30 ಸಂಜೆಯ ಸಮಯ ಕಿಂಗ್ಸ್ಫೋರ್ಡ್ ನಿಯಮಿತವಾಗಿ ಕ್ಲಬ್ಗೆ ತೆರಳಿ ನಂತರ ಮನೆಗೆ ಮರಳುತ್ತಿದ್ದ. ಅವರ ವಾಹನವನ್ನು ಉಪಯೋಗಿಸಿಕೊಂಡು ಕುದಿರಾಮ್ ಮತ್ತು ಪ್ರಫುಲ್ಲ ಚಾಕಿ ಬಾಂಬೆಸೆದರು. ಆದರೆ ವಿಧಿ ಬೇರೆಯೇ ಇತ್ತು. ಅವರು ಕಿಂಗ್ಸ್ಫೋರ್ಡ್ ಅವರ ಕಾರು ಎಂದು ಭಾವಿಸಿ ದಾಳಿ ಮಾಡಿದ ವಾಹನದಲ್ಲಿ ಮಿಸ್ಸಸ್ ಕೆನಡಿ ಮತ್ತು ಅವರ ಪುತ್ರಿ ಪ್ರಯಾಣಿಸ್ತಾ ಇದ್ರು. ಇಬ್ಬರೂ ಕೂಡ ಅದರಲ್ಲಿ ಆ ಒಂದು ದಾಳಿನಲ್ಲಿ ಸಾವನ್ನಪ್ಪುತ್ತಾರೆ. ಕಿಂಗ್ಸ್ಫೋರ್ಡ್ ಬದುಕುಳಿತಾರೆ. ಕಾರಿನ ಮೇಲೆ ಬಾಂಬ್ ಸಿಡಿಯುತ್ತಿದ್ದಂತೆ ಕಿಂಗ್ಸ್ಫೋರ್ಡ್ ಅನ್ನು ಕೊಂದೆವು ಎಂದು ಆ ತರುಣರು ಇಬ್ಬರು ಕೂಡ ಒಂದೊಂದು ದಿಕ್ಕಿಗೆ ಓಡ್ತಾರೆ. ಕ್ರಾಂತಿಕಾರಿಗಳು ಎಸೆದ ಬಾಂಬು ಕಿಂಗ್ಸ್ಫೋರ್ಡ್ ಅನ್ನು ಕೊಲ್ಲಲಿಲ್ಲವಾದರೂ ಆ ಘಟನೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಮೊದಲ ನಡುಕವನ್ನು ಹುಟ್ಟಿಸುತ್ತೆ. ಆ ತರುಣರು ಎಸೆದ ಬಾಂಬು ಕೇವಲ ಕಿಂಗ್ಸ್ಫೋರ್ಡ್ನ ವಾಹನ ಚೂರು ಚೂರು ಮಾಡಿದ್ದಲ್ಲದೆ ಬ್ರಿಟಿಷ್ ಸಾಮ್ರಾಜ್ಯದ ಅಹಂಕಾರ ಮತ್ತು ದರ್ಪವನ್ನ ಸಹ ನುಚ್ಚುನೂರು ಮಾಡಿ ಹಾಕಿತು. ಇದು ಕುದಿರಾಮ್ ಮತ್ತು ಪ್ರಫುಲ್ಲರ ಉದ್ದೇಶಿತ ಗುರಿಯಲ್ಲದವರ ಸಾವಿಗೆ ಕಾರಣವಾದ ದುರಂತದ ತಪ್ಪು. ಇತಿಹಾಸದಲ್ಲಿ ಈ ಘಟನೆಗೆ ಇದೇ ಕಾರಣದಿಂದ ಅತ್ಯಂತ ಸಂಕೀರ್ಣವಾದ ಸ್ಥಾನವಿದೆ. ಒಂದೆಡೆ ಬ್ರಿಟಿಷ್ ಆಡಳಿತದ ವಿರುದ್ಧದ ಕ್ರಾಂತಿಕಾರಿ ಪ್ರತಿರೋಧ, ಮತ್ತೊಂದೆಡೆ ನಿರಪರಾಧಿಗಳ ದುರಂತ ಸಾವು. ಈ ದಾಳಿಯ ನಂತರ ಇಬ್ಬರು ಬೇರೆ ಬೇರೆ ದಿಕ್ಕಿನಲ್ಲಿ ತಪ್ಪಿಸಿಕೊಂಡ್ರು. ಪ್ರಫುಲ್ಲ ಚಾಕಿ ಪೊಲೀಸರ ಕೈಗೆ ಸಿಕ್ಕಿ ಬೀಳುವ ಪರಿಸ್ಥಿತಿ ಎದುರಾದಾಗ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಡ್ತಾನೆ. ಕುದಿರಾಮ್ ಮಾತ್ರ ಮುಂದೆ ಸಾಕ್ತಾರೆ. ಈ ಘಟನೆಯನ್ನು ಸುಮ್ಮನೆ ಬಿಟ್ಟರೆ ಇದರಿಂದ ಇಂತಹ 10 ಘಟನೆಗಳು ಮರುಕಳಿಸಬಹುದು ಎಂಬುದನ್ನ ಮನಗಂಡ ಬ್ರಿಟಿಷರು ಆ ಕ್ರಾಂತಿಕಾರಿಗಳನ್ನು ತೀವ್ರವಾಗಿ ಹುಡುಕುತ್ತಿದ್ದ ಪರಿಣಾಮ ಮುಜಾಫರ್ದಿಂದ ಸುಮಾರು 25 ಮೈಲುಗಳ ಆಚೆ ಅವರು ವೈನಿ ರೈಲು ನಿಲ್ದಾಣದ ಬಳಿ ಪೊಲೀಸರಿಂದ ಬಂಧಿಸಲ್ಪಟ್ಟರು. ಭಾರತ ಸರ್ಕಾರದ DDR ಪತ್ರಿಕೆ ಕೂಡ ಅವರ ಬಂಧನ ಮತ್ತು ಆ ನಂತರದ ಗಲ್ಲು ಶಿಕ್ಷೆಯನ್ನು ಈ ಒಂದು ಪತ್ರಿಕೆಯಲ್ಲಿ ದಾಖಲಿಸುತ್ತೆ. ಕುದಿರಾಮ್ ವಿರುದ್ಧ ವಿಚಾರಣೆ ನಡೆಯಿತು. ಮರಣದಂಡನೆ ವಿಧಿಸಲಾಯಿತು. ಅವರ ವಯಸ್ಸು ಕೇವಲ 18, ಆದರೆ ಅವರ ಧೈರ್ಯ ಮಾತ್ರ ಕುಸಿಯಲಿಲ್ಲ. ನ್ಯಾಯಾಲಯದಲ್ಲಿ ಅವರು ತೋರಿದ ಸ್ಥೈರ್ಯವು ಅವರನ್ನ ಸಾಮಾನ್ಯ ಆರೋಪಿಯಿಂದ ರಾಷ್ಟ್ರೀಯ ಪ್ರತೀಕವಾಗಿ ಪರಿವರ್ತಿಸಿತು. ಅವರ ಪ್ರಕರಣದ ವಿರುದ್ಧ ಮೇಲ್ಮನವಿ ನಡೆಯಿತು, ಆದರೆ ಕೊನೆಗೆ ಮರಣದಂಡನೆ ಜಾರಿಗೊಳಿಸುವುದು ಖಚಿತವಾಯಿತು. ಆಗಸ್ಟ್ 11, 1908 ಇತಿಹಾಸದ ಅತ್ಯಂತ ಕಿರಿಯ ಹುತಾತ್ಮರಲ್ಲಿ ಒಬ್ಬರಾಗಿರ್ತಕ್ಕಂಥವರು ಕುದಿರಾಮ್ ಬೋಸ್ ಅವರು.

1908 ಆಗಸ್ಟ್ 11 ಮುಜಾಫರ್ಪುರ ಜೈಲಿನಲ್ಲಿ ಖುದಿರಾಮ್ ಬೋಸ್ ಅವರನ್ನು ಗಲ್ಲಿಗೇರಿಸಲಾಯಿತು. ಅವರ ಜನನ ಡಿಸೆಂಬರ್ 3, 1889, ಹುತಾತ್ಮರಾದ ದಿನ ಆಗಸ್ಟ್ 11, 1908. ಅವರ ವಯಸ್ಸು 18 ವರ್ಷ 8 ತಿಂಗಳು ಮತ್ತು 8 ದಿನಗಳು. ಒಂದು ಯುವಕನ ಮರಣ ಒಂದು ರಾಷ್ಟ್ರದ ನೆನಪು. ಖುದಿರಾಮ್ ಬೋಸ್ ಅವರ ಮರಣದ ನಂತರ ಅವರು ಬಂಗಾಳದ ಯುವಕರಿಗೆ ದೊಡ್ಡ ಪ್ರೇರಣೆಯಾದರು. ಅವರ ಹೆಸರಿನಲ್ಲಿ ರಸ್ತೆಗಳು, ರೈಲು ನಿಲ್ದಾಣಗಳು, ಶಾಲೆಗಳು, ಕಾಲೇಜುಗಳು ಮತ್ತು ವಿವಿಧ ಸಾರ್ವಜನಿಕ ಸಂಸ್ಥೆಗಳಿಗೆ ಹೆಸರಿಡಲಾಯಿತು. ಅವರ ಜೀವನದ ಕುರಿತಾಗಿ ಸಾಹಿತ್ಯ, ನಾಟಕ, ಚಲನಚಿತ್ರಗಳು ಮತ್ತು ದೇಶಭಕ್ತಿ ಗೀತೆಗಳು ಕೂಡ ರೂಪುಗೊಂಡವು. ಇತ್ತೀಚಿನ

ಕಾಲದಲ್ಲಿಯೂ ಅವರ ಕಥೆಯನ್ನು ಹೊಸ ಪೀಳಿಗೆಗೆ ಪರಿಚಯಿಸುವ ಪ್ರಯತ್ನಗಳು ಮುಂದುವರೆದಿವೆ. ಭಾರತ ಸರ್ಕಾರದ ಆಜಾದಿ ಕಾ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಕೂಡ ಖುದಿರಾಮ್ ಬೋಸ್ ರವರ ಕಥೆಯನ್ನ ಒಳಗೊಂಡಿದೆ. ಖುದಿರಾಮ್ ಅವರ ಬಲಿದಾನದ ನಂತರ ಬಂಗಾಳದಲ್ಲಿ ಅವರ ಹೆಸರನ್ನು ಹೊತ್ತ ದೋತಿಗಳ ಬಗ್ಗೆ ಜನಪ್ರಿಯ ಐತಿಹಾಸಿಕ ದಾಖಲೆಗಳಿವೆ. ಹಂಚಿನಲ್ಲಿ ಖುದಿರಾಮ್ ಎಂಬ ಹೆಸರು ನೇಯ್ದ ದೋತಿಗಳನ್ನು ಯುವಕರು ಧರಿಸುತ್ತಿದ್ದರು ಎಂಬ ಕಥೆ ಪ್ರಸಿದ್ಧವಾಗಿದೆ. ಇದು ಕೇವಲ ಉಡುಪಲ್ಲ, ಅದು ಬ್ರಿಟಿಷರಿಗೆ ಹೇಳಿದ ಒಂದು ಮೌನ ಸಂದೇಶ. ಈ ಹೆಸರನ್ನು ನೀವು ನೇಣಿಗೆ ಹಾಕಬಹುದು, ಆದರೆ ಜನರ ಮನಸ್ಸಿನಿಂದ ಅಳಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಖುದಿರಾಮ್ ನಂತರ ಬಂದ ಕ್ರಾಂತಿಯ ಅಲೆ, ಮುಜಾಫರ್ ಬಾಂಬ್ ಪ್ರಕರಣ ಬ್ರಿಟಿಷ್ ಸರ್ಕಾರಕ್ಕೆ ಗಂಭೀರ ಎಚ್ಚರಿಕೆಯಾಯಿತು. ಬಂಗಾಳದ ಕ್ರಾಂತಿಕಾರಿ ಸಂಘಟನೆಗಳ ಮೇಲೆ ವ್ಯಾಪಕ ಕ್ರಮ ಕೈಗೊಳ್ಳಲಾಯಿತು. ನಂತರದ ಅಲಿಪುರ ಬಾಂಬ್ ಪ್ರಕರಣ ಸೇರಿದಂತೆ ಅನೇಕ ಪ್ರಕರಣಗಳು ಇದೇ ಕ್ರಾಂತಿಕಾರಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ನಡೆದವು. ಖುದಿರಾಮ್ ಅವರಂತಹ ಯುವ ಕ್ರಾಂತಿಕಾರಿಗಳ ಕಥೆಗಳು ಮುಂದಿನ ತಲೆಮಾರುಗಳ ದೇಶಭಕ್ತ ಯುವಕರ ಮನಸ್ಸಿನ ಮೇಲೆ ಪರಿಣಾಮ ಬೀರಿತು. ಕೇಂದ್ರ ಕಾರಾಗೃಹಕ್ಕೆ ಖುದಿರಾಮ್ ಬೋಸ್ ಅವರ ಹೆಸರನ್ನು ಇಡಲಾಗ್ತದೆ. ಈ ಮಹಾನ್ ಕ್ರಾಂತಿಕಾರಿಯನ್ನ ಸೆಂಟ್ರಲ್ ಜೈಲ್ನಲ್ಲಿ ಬ್ರಿಟಿಷರು ಇಟ್ಟಿದ್ದಾಗಿನ ಸೆಲ್ ಅನ್ನ ಇಂದು ಮುಜಾಫರಪುರದಲ್ಲಿ ಸಂರಕ್ಷಿಸಲಾಗಿದೆ. ಮುಜಾಫರ ಕೇಂದ್ರ ಕಾರಾಗೃಹಕ್ಕೆ ಶಹೀದ್ ಖುದಿರಾಮ್ ಬೋಸ್ ಕೇಂದ್ರ ಕಾರಾಗೃಹ ಎಂದು ಹೆಸರಿಡಲಾಗಿದೆ. ಹುತಾತ್ಮ ಬೋಸ್ ಅವರಿಗೆ ಗೌರವ ನಮನ ಸಲ್ಲಿಸಲು ಇಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ, ಆದರೆ ಇಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. ಸ್ವಾತಂತ್ರ್ಯ ಹೋರಾಟದ ಕಥೆಯನ್ನು ಹೇಳುವ ಈ ಸ್ಥಳಕ್ಕೆ ಜನಸಾಮಾನ್ಯರಿಗೆ ನಿಷೇಧ ಹೇರಿರುವುದು ಬಹಳ ದುಃಖದ ಸಂಗತಿ. ಮುಜಾಫರದಿಂದ ಖುದಿರಾಮ್ ಬೋಸ್ ಬ್ರಿಟಿಷರ ಆಡಳಿತವನ್ನು ಬುಡಮೇಲು ಮಾಡಿದರು. ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ ಮತ್ತು ಹುತಾತ್ಮರಾದ ಸ್ಥಳದಲ್ಲಿ ಅವರ ಹೋರಾಟದ ನೆನಪುಗಳನ್ನು ಇಂದಿಗೂ ಕೂಡ ಸಂರಕ್ಷಿಸಲಾಗಿದೆ. ಆದಾಗ್ಯೂ ಸರ್ಕಾರ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಾಗಿ ಅವು ಕ್ರಮೇಣ ನಾಶವಾಗುತ್ತಿವೆ. ಹಿರಿಯ ಇತಿಹಾಸಕಾರ ಡಾಕ್ಟರ್ ಸಂಜಯ್ ಪಂಕಜ್ ಅವರ ಪ್ರಕಾರ ಬೋಸ್ಗೆ ಮುಜಾಫರ್ಪುರದೊಂದಿಗೆ ಆಳವಾದ ಸಂಬಂಧ ಇತ್ತು, ಆದರೆ ಸರ್ಕಾರವು ಈ ಮಹಾನ್ ಸ್ವಾತಂತ್ರ್ಯ ಹೋರಾಟಗಳ ಬಗ್ಗೆ ಜ್ಞಾನದ ಕೊರತೆಯನ್ನು ತೋರುತ್ತಿದೆ. ಖುದಿರಾಮ್ ಬೋಸ್ ಅವರ ನೆನಪುಗಳು ಮುಜಾಫರ್ಪುರದಲ್ಲಿ ಇನ್ನೂ ಜೀವಂತವಾಗಿವೆ. ಅವರು ತಮ್ಮ 19ನೇ ವಯಸ್ಸಿನಲ್ಲೇ ಗಲ್ಲಿಗೆರೆದರು. ಆದಾಗ್ಯೂ ಅವರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ ಮತ್ತು ಇತರ ಕ್ರಾಂತಿಕಾರಿಗಳ ನಡುವೆ ಹೊಸ ಶಕ್ತಿಯನ್ನ ಉಗಮ ಆದ ಸ್ಥಳ ಜನಸಾಮಾನ್ಯರಿಗೆ ನೋಡಲು ಆಗದೇ ಇರುವುದು ವಿಷಾದದ ಸಂಗತಿ ಎಂದು ಅವರು ಹೇಳುತ್ತಾರೆ. ಬ್ರಿಟಿಷರ ದಾಸ್ಯದ ಸಂಕೋಲೆಯಿಂದ ತಾಯಿ ಭಾರತಾಂಬೆಯನ್ನು ಬಿಡಿಸಲು ಇಂತಹ ನಿಸ್ವಾರ್ಥ ದೇಶಪ್ರೇಮಿಗಳ ತ್ಯಾಗ ಮತ್ತು ಬಲಿದಾನದಿಂದಾಗಿ ಸಹಾಯವಾಯಿತು ಎಂಬುದನ್ನು ತಿಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆಯಲ್ವೇ? ಕೊನೆಯದಾಗಿ, ಇಂದು ನಾವು ಸ್ವಾತಂತ್ರ್ಯವನ್ನು ಸಹಜವಾದ ಹಕ್ಕಿನಂತೆ ಅನುಭವಿಸುತ್ತಿದ್ದೇವೆ ಎಂದರೆ, ಒಂದು ಕಾಲದಲ್ಲಿ ದೇಶಕ್ಕಾಗಿ ಮಾತನಾಡುವುದೇ ಅಪರಾಧವಾಗಿತ್ತು, ದೇಶಭಕ್ತಿಯ ಕರಪತ್ರ ಹಂಚುವುದೇ ಅಪರಾಧವಾಗಿತ್ತು, ಬ್ರಿಟಿಷ್ ಆಡಳಿತವನ್ನು ಪ್ರಶ್ನಿಸುವುದೇ ಒಂದು ಅಪರಾಧವಾಗಿತ್ತು. ಅಂತಹ ಕಾಲದಲ್ಲಿ ಕೇವಲ 18 ವರ್ಷದ ಒಬ್ಬ ಯುವಕ ತನ್ನ ಜೀವನವನ್ನೇ ಪಣಕ್ಕಿಟ್ಟ. ಅವನ ಮುಂದಿನ ಎರಡು ದಾರಿಗಳಿದ್ದವು, ಒಂದು ತನ್ನ ಜೀವನ, ಮತ್ತೊಂದು ತನ್ನ ದೇಶದ ಸ್ವಾತಂತ್ರ್ಯದ ಕನಸು. ಅವನು ಎರಡನೆಯದನ್ನು ಆರಿಸಿಕೊಂಡ. ಆದ್ದರಿಂದ ಖುದಿರಾಮ್ ಬೋಸ್ ಕೇವಲ ಇತಿಹಾಸದ ಒಂದು ಹೆಸರು ಅಲ್ಲ, ಅವರು ನಮಗೆ ಕೇಳುವ ಒಂದು ಪ್ರಶ್ನೆ, ನಮಗೆ ದೊರೆತ ಸ್ವಾತಂತ್ರ್ಯದ ಬೆಲೆ ಎಷ್ಟು, ನಮಗೆ ದೊರೆತ ಸ್ವಾತಂತ್ರ್ಯದ ಬೆಲೆ ಎಷ್ಟು ಎಂಬ ಪ್ರಶ್ನೆಯನ್ನು ಹಾಕ್ತಾರೆ. ಉತ್ತರವನ್ನು ತಿಳಿಯಬೇಕಾದರೆ ಇಂತಹ ಹೆಸರುಗಳನ್ನು ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಬೇಕು. ಖುದಿರಾಮ್ ಬೋಸ್ ಅಮರವಾಗಲಿ. ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಉಯ್ಯಲವಾಡ ನರಸಿಂಹರೆಡ್ಡಿ. ಉಯ್ಯಲವಾಡ ನರಸಿಂಹರೆಡ್ಡಿ ಒಬ್ಬ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ನಾಯಕ. ಇವರು ಮಾಜಿ ತೆಲುಗು ಪಾಳೆಗಾರರಾದ ಮಲ್ಲಾರೆಡ್ಡಿ ಮತ್ತು ಸೀತಮ್ಮ ಅವರ ಮಗ. ನರಸಿಂಹರೆಡ್ಡಿ ಅವರು ರೂಪನಗುಡಿ ಗ್ರಾಮದಲ್ಲಿ 24 ನವೆಂಬರ್ 1807 ಜನಿಸಿದರು. ಅವರು ರೆಡ್ಡಿಗಳ ಮೋಟಾಟಿ ಕುಲಕ್ಕೆ ಸೇರಿದವರು. ಅವರು ಮತ್ತು ಅವರ ಕಮಾಂಡರ್ ಇನ್ ಚೀಫ್ ವಡ್ಡೆ ಓಬಣ್ಣ ಅವರು 1847 ಭಾರತದಲ್ಲಿ ಕಂಪನಿಯ ಆಡಳಿತ ವಿರುದ್ಧ ಸ್ವಾತಂತ್ರ್ಯ ಚಳವಳಿಯ ಹೃದಯ ಭಾಗದಲ್ಲಿ ಇದ್ದಂಥವರು. ಅಲ್ಲಿ 5,000 ಭಾರತೀಯ ರೈತರುಗಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ನಂದ್ಯಾಲ್ ಜಿಲ್ಲೆಯಲ್ಲಿ ದಂಗೆ ಎದ್ದರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1803 ಚೆನ್ನೈ ಪ್ರೆಸಿಡೆನ್ಸಿಗೆ ಶಾಶ್ವತ ವಸಾಹತು ಪರಿಚಯಿಸಲಾಯಿತು. ಇದನ್ನು ಮೊದಲು 10 ವರ್ಷಗಳ ಹಿಂದೆ ಬಂಗಾಳ ಪ್ರೆಸಿಡೆನ್ಸಿನಲ್ಲಿ ಜಾರಿಗೆ ತರಲಾಯಿತು. ಇದು ಕೃಷಿ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸಿತು. ಹೆಚ್ಚು ಸಮಾನತೆಯ ವ್ಯವಸ್ಥೆಯೊಂದಿಗೆ ಯಾರಾದರೂ ಕೃಷಿ ಮಾಡಬಹುದಾಗಿದ್ದು, ಅವರು ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ನಿಶ್ಚಿತ ಮೊತ್ತವನ್ನು ಪಾವತಿಸುವ ಸೌಲಭ್ಯವನ್ನು ಒದಗಿಸಿದರು. ಪಾಳೆಗಾರರು ಮತ್ತು ಹಳೆಯ ಕೃಷಿ ಪದ್ಧತಿಗೆ ಆದ್ಯತೆ ನೀಡಿದ

ಉನ್ನತ ಸ್ಥಾನಮಾನದ ಜನರು ಅಧಃಪತನದ ಸಾಮಾಜಿಕ ವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತಾರೆ. ಬಹುತೇಕ ಸಂದರ್ಭಗಳಲ್ಲಿ ಹೊಸಬರು ಮತ್ತು ಹಿಂದೂ ಸಮಾಜದ ವಿವಿಧ ಶ್ರೇಣಿಗಳನ್ನು ಯುಗಗಳಿಂದಾಗಿ ಏಕೀಕರಿಸಿದ ಸಾಮಾಜಿಕ ವ್ಯವಸ್ಥೆಯ ವಾರಸುದಾರರಾಗಿದ್ದರು. ಈ ಜನರನ್ನು ಅವರ ಭೂಮಿಯಿಂದ ವಂಚಿಸಲಾಗಿತ್ತು, ಅವುಗಳನ್ನು ಪುನರ್ವಿತರಣಾ ಮಾಡಲಾಗಿತ್ತು. ಆದರೆ ಬದಲಾವಣೆಗಳ ಪ್ರಾಥಮಿಕ ಉದ್ದೇಶವು ಸಾಮಾಜಿಕ ಕ್ರಮವನ್ನು ಪುನರ್ರಚಿಸುವ ಬದಲು ಉತ್ಪಾದನೆಯನ್ನು ಹೆಚ್ಚಿಸುವುದು. ಕೆಲವು ಸಂದರ್ಭಗಳಲ್ಲಿ ಇದು ಶಿಕ್ಷೆಯೊಂದಿಗೆ ಹೊಂದಿಕೆಯಾಯಿತು, ಏಕೆಂದರೆ ಹೊರಹಾಕಲ್ಪಟ್ಟವರಲ್ಲಿ ಇತ್ತೀಚೆಗೆ ಪಾಳೆಗಾರ ಯುದ್ಧಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಹೋರಾಟದಲ್ಲಿ ತೊಡಗಿಸಿಕೊಂಡವರು ಇದ್ದರು. ಕೆಲವರು ಕಳೆದು ಹೋದ ಭೂಮಿಗೆ ಬದಲಾಗಿ ಪಿಂಚಣಿಗಳನ್ನು ಪಡೆಯುತ್ತಿದ್ದರು, ಆದರೆ ಅಸಮಂಜಸ ದರದಲ್ಲಿ. ರೈತ್ವಾರಿ ಪದ್ಧತಿಯ ಪರಿಚಯ ಮತ್ತು ಆದಾಯವನ್ನು ಹೆಚ್ಚಿಸುವ ಇತರ ಪ್ರಯತ್ನಗಳನ್ನು ಒಳಗೊಂಡಿರುವ ಬದಲಾವಣೆಗಳು. ಗ್ರಾಮ ಮುಖ್ಯಸ್ಥರು ಮತ್ತು ಇತರ ಉನ್ನತ ಸ್ಥಾನಮಾನದ ಜನರು ಕಂದಾಯ ಸಂಗ್ರಹಕಾರ ಪಾತ್ರ ಮತ್ತು ಭೂಮಾಲೀಕರ ಸ್ಥಾನದಿಂದ ವಂಚಿತರಾದರು. ಆದರೆ ಅವರ ಬೆಳೆಗಳನ್ನು ಕಡಿಮೆ ಮಾಡುವ ಮೂಲಕ ಕಡಿಮೆ ಸ್ಥಿತಿಯ ಸಾಗುವಳಿದಾರರ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಅವರನ್ನು ಬಡತನಕ್ಕೆ ಬೀಳುತ್ತಾರೆ. ಈಸ್ಟ್ ಇಂಡಿಯಾ ಕಂಪನಿಯ ತಮ್ಮನ್ನು ಆರ್ಥಿಕವಾಗಿ ಶೋಷಣೆ ಮಾಡುತ್ತಿದೆ ಮತ್ತು ಸಾಂಪ್ರದಾಯಿಕ ವ್ಯವಸ್ಥೆಯನ್ನು ಅವಲಂಬಿಸಿರುವವರಿಗೆ ಇನ್ನು ಮುಂದೆ ಬದುಕುವ ಮಾರ್ಗವಿಲ್ಲ ಎಂಬ ಅಭಿಪ್ರಾಯಕ್ಕೆ ಜನರು ಬಂದರು. ಹಳೆಯ ಆದೇಶವು ಅಸ್ತವ್ಯಸ್ತವಾಗುತ್ತಿದ್ದಂತೆ ನರಸಿಂಹರೆಡ್ಡಿ ಸೇರಿದಂತೆ ಒಂದು ಕಾಲದಲ್ಲಿ ಅಧಿಕಾರದಲ್ಲಿದ್ದಂಥ ಪಾಳೆಗಾರರು ನೊಂದವರ ಗಮನ ಸೆಳೆದರು. ಅವರ ಮನವಿಗಳು ಕಿವುಡ ಕಿವಿಗೆ ಬಿದ್ದವು. ಪಾಳೆಗಾರರು ನಿಜವಾದ ಸಾಮಾಜಿಕ ಕಾರಣಗಳಿಗಾಗಿ ರೈತರ ವಿರೋಧವನ್ನು ಸಜ್ಜುಗೊಳಿಸುವ ಅವಕಾಶವನ್ನು ಕೂಡ ಕಂಡರು.

ನರಸಿಂಹರೆಡ್ಡಿಯವರ ಸ್ವಂತ ಆಕ್ಷೇಪಗಳು ಅವರ ಫಲಿತಾಂಶಗಳನ್ನು ಆಧರಿಸಿವೆ. ನೊಸ್ಸಂನ ಪಾಳೆಗಾರರಿಗೆ ಹೋಲಿಸಿದರೆ ಅವರ ಕುಟುಂಬವನ್ನು ವಜಾಗೊಳಿಸಿದ ನಂತರ ಅವರಿಗೆ ನೀಡಲಾದ ಪಿಂಚಣಿ ಅತ್ಯಲ್ಪವಾಗಿತ್ತು ಮತ್ತು 1821ರಲ್ಲಿ ಆ ನಂತರದ ಕುಟುಂಬವು ನಿರ್ನಾಮವಾದಾಗ ಕೆಲವು ನೊಸ್ಸಂ ಹಣವನ್ನು ಮರುಹಂಚಿಕೆ ಮಾಡುವ ಮೂಲಕ ಅದನ್ನು ಹೆಚ್ಚಿಸಲು ಅಧಿಕಾರಿಗಳು ನಿರಾಕರಿಸಿದರು. ಅವರ ಕೆಲವು ಸಂಬಂಧಿಕರು ಗ್ರಾಮ ಪೊಲೀಸ್ ವ್ಯವಸ್ಥೆಯ ಅನುಸರಣೆ ಸೇರಿದಂತೆ ತಮ್ಮ ಭೂಮಿಯ ಹಕ್ಕುಗಳನ್ನು ಮತ್ತಷ್ಟು ಕಡಿತಗೊಳಿಸುವ ಪ್ರಸ್ತಾಪಗಳನ್ನು ಎದುರಿಸುತ್ತಿದ್ದರು. ಇನ್ನು ಬ್ರಿಟಿಷರ ವಿರುದ್ಧ ನರಸಿಂಹರೆಡ್ಡಿಯವರ ಯುದ್ಧ. ಗುಡ್ಲಾ ದುರ್ಟಿ, ಕೋಯಿಲ್ಕುಂಟ್ಲಾ ಮತ್ತು ನೊಸ್ಸಂ ಗ್ರಾಮಗಳಲ್ಲಿ ಮರಣ ಹೊಂದಿದ ವಿವಿಧ ಜನರ ಈ ಹಿಂದೆ ಹೊಂದಿದ್ದ ಭೂ ಹಕ್ಕುಗಳನ್ನು ಬ್ರಿಟಿಷ್ ಅಧಿಕಾರಿಗಳು ಇಸಿಕೊಂಡಾಗ 1847ರಲ್ಲಿ ವಿಷಯಗಳು ತಲೆತ್ತಿದ್ದವು. ಇತರರ ಅಸಮಾಧಾನದಿಂದ ಪ್ರೋತ್ಸಾಹಿಸಲ್ಪಟ್ಟಂತಹ ರೆಡ್ಡಿ ಸಂಗ್ರಾಮಕ್ಕೆ ಪ್ರಮುಖ ವ್ಯಕ್ತಿಯಾಗಿದ್ದರು. ರಾಯಲ್ಸೀಮಾ ಪ್ರದೇಶವನ್ನು ನಿಜಾಮರಿಂದ ಬ್ರಿಟಿಷರಿಗೆ ವರ್ಗಾಯಿಸಲಾಯಿತು ಮತ್ತು ರೆಡ್ಡಿ ನೇರವಾಗಿ ಬ್ರಿಟಿಷರಿಗೆ ತೆರಿಗೆ ಪಾವತಿಸಲು ನಿರಾಕರಿಸಿದರು. ಜೂನ್ 10, 1847ರಂದು ಅವರು ಕೋಯಿಲಕುಂಟ್ಲಾದಲ್ಲಿ ಖಜಾನೆಯ ಮೇಲೆ ದಾಳಿ ನಡೆಸಿ ಆಂಧ್ರಪ್ರದೇಶದ ಪ್ರಕಾಶಂ ಜಿಲ್ಲೆ ಕಂಬಂ ಕಡೆಗೆ ಮೆರವಣಿಗೆ ನಡೆಸಿದರು. ದಾರಿಯಲ್ಲಿ ರುದ್ರವರಂನಲ್ಲಿ ಅರಣ್ಯ ರೈಜರನ್ನು ಕೊಂದರು. ಇದು ಗಂಭೀರ ವಿಷಯವಾದ್ದರಿಂದ ಆಗಿನ ಕಲೆಕ್ಟರ್ ಥಾಮಸ್ ಮನ್ರೋ ಅವರನ್ನು ಬಂಧಿಸಲು ಆದೇಶ ಹೊರಡಿಸಿದರು. ಇಐಸಿ ಅವರನ್ನು ಬಂಧಿಸಿ ತಂದರೆ 5,000 ಮತ್ತು ಕೊಂದಿ ತಂದರೆ 10,000 ರೂಗಳನ್ನು ಕೊಡುವುದಾಗಿ ಘೋಷಣೆಯನ್ನು ಮಾಡಿದರು. ಆ ಕಾಲದಲ್ಲಿ ಇದು ಬಹಳ ದೊಡ್ಡದ ಮೊತ್ತವಾಗಿತ್ತು. ರೆಡ್ಡಿ ತನ್ನ ಸೈನ್ಯದೊಂದಿಗೆ 1847 ಜುಲೈ 23ರಂದು ಗಿಡ್ಡಲೂರಿನಲ್ಲಿ ಬೀಡು ಬಿಟ್ಟಿದ್ದಂಥ ಬ್ರಿಟಿಷ್ ಪಡೆಗಳ ಮೇಲೆ ಗಂಭೀರ ದಾಳಿಯನ್ನು ನಡೆಸಿ ಅವರನ್ನು ಸೋಲಿಸಿದರು. ಅವನನ್ನು ಸೆರೆ ಹಿಡಿಯಲು ಸಾಧ್ಯವಾಗಲಿಲ್ಲ. ಬ್ರಿಟಿಷರು ಅವನ ಕುಟುಂಬವನ್ನು ಕಡಪದಲ್ಲಿ ಬಂಧಿಸಿದರು. ನರಸಿಂಹರೆಡ್ಡಿ ತನ್ನ ಕುಟುಂಬವನ್ನು ಉಳಿಸಲು ನಲ್ಲಮಾಲ ಫಾರೆಸ್ಟ್ಗೆ ಸ್ಥಳಾಂತರಗೊಂಡರು. ಆದರೆ ಶ್ರೀ ರೆಡ್ಡಿ ಅವರ ಅಡುಗುತಾಣದ ಬಗ್ಗೆ ಬ್ರಿಟಿಷ್ ಪಡೆಗಳನ್ನು ಯಾರೋ ದೂರವಿಟ್ಟರು. ನೆಲ್ಲಮಾಲ ಪ್ರದೇಶದಲ್ಲಿ ಬ್ರಿಟಿಷರ ಕೈಯಲ್ಲಿ ಹಾಕಿಕೊಳ್ಳುವುದನ್ನು ತಪ್ಪಿಸಲು ನರಸಿಂಹರೆಡ್ಡಿ ಕೋಯಿಲ್ಕುಂಟ್ಲಾ ಪ್ರದೇಶಕ್ಕೆ ಮರಳಿದರು ಮತ್ತು ಜಗನ್ನಾಥ ಬೆಟ್ಟದಲ್ಲಿ ತಲೆಮರೆಸಿಕೊಂಡರು. 1847ರ ಅಕ್ಟೋಬರ್ 6ರ ಮಧ್ಯರಾತ್ರಿಯಲ್ಲಿ ಬ್ರಿಟಿಷ್ ಸೈನ್ಯವು ಒಂದು ಸುಳಿವು ಸಿಕ್ಕಾಗ ರೆಡ್ಡಿಯನ್ನ ಮತ್ತು ಅವನ ಅನುಚರರನ್ನು ಬಂಧಿಸಿದರು. ಈಸ್ಟ್ ಇಂಡಿಯಾ ಕಂಪನಿ ಅವನ ಮೇಲೆ ಭಾರಿ ಫೆಟ್ಟರ್ ಚೇನ್ಗಳನ್ನ ಹಾಕಿ ಅವನನ್ನು ಕೋಯಿಲಕುಂಟ್ಲಾ ಬೀದಿಗಳಲ್ಲಿ ಅವರ ಜನರ ಮುಂದೆ ರಕ್ತದ ಬಟ್ಟೆಗಳಲ್ಲಿ ಮೆರವಣಿಗೆ ಮಾಡಿತು. ಇದರಿಂದ ಅವರ ಜನರಿಗೆ ಎಚ್ಚರಿಕೆ ಕೊಟ್ಟರು. ಅವರ ಅನುಚರರಲ್ಲಿ ಸುಮಾರು 112 ಮಂದಿಯನ್ನು ಬಂಧಿಸಿ 5ರಿಂದ 14 ವರ್ಷಗಳ ಕಾಲ ಶಿಕ್ಷೆಗೊಳಪಡಿಸಲಾಯಿತು ಮತ್ತು ಅವರಲ್ಲಿ ಕೆಲವರನ್ನ ಅಂಡಮಾನ್ ದ್ವೀಪದಲ್ಲಿರುವ ಜೈಲಿಗೆ ಸಾಗಿಸಿದರು. ಕಡಪ ವಿಶೇಷ ಆಯುಕ್ತರು ವಿಚಾರಣೆ ನಡೆಸಿದರು ಮತ್ತು ನರಸಿಂಹರೆಡ್ಡಿ ವಿರುದ್ಧ

ಗೆ ಕೊಲೆ ಮತ್ತು ದರೋಡೆಕೋರ ಆರೋಪ ಹೊರಿಸಲಾಯಿತು ಮತ್ತು ಎಲ್ಲ ಆರೋಪಗಳ ಮೇಲೆ ಶಿಕ್ಷೆಗೊಳಗಾದರು. 1847 ಫೆಬ್ರವರಿ 22 ಕಲೆಕ್ಟರ್ ಕೊಕ್ರೇನ್ ಅವರ ಸಮ್ಮುಖದಲ್ಲಿ ಅವರನ್ನು ಹತ್ತಿರದ ನದಿಯ ದಡದಲ್ಲಿ ಸಾರ್ವಜನಿಕವಾಗಿ ಗಲ್ಲಿಗೇರಿಸಲಾಯಿತು. ಜನರಲ್ಲಿ ಭಯವನ್ನು ಉಂಟು ಮಾಡಲು ಹಾಗೂ ಬ್ರಿಟಿಷರ ವಿರುದ್ಧ ಮತ್ತೊಂದು ದಂಗೆ ಅಥವಾ ಸಂಗ್ರಾಮವನ್ನು ಪ್ರಯತ್ನ ಮಾಡದಿರಲು 1847 ಸುಮಾರು 30 ಕಾಲ ಅವರ ತಲೆಯನ್ನು ಕೋಟೆಯ ಗೋಡೆಯ ಮೇಲೆ ಇರಿಸಲಾಗಿತ್ತು. ಬ್ರಿಟಿಷ್ ಭಾರತ ಇತಿಹಾಸದಲ್ಲಿ ಇದು ಮತ್ತೊಂದು ಕಳಂಕ. ಒಬ್ಬ ದೇಶಭಕ್ತನನ್ನ ಕೊಲೆಗಾರ ಮತ್ತು ದರೋಡೆಕೋರನೆಂದು ಕರೆಯಲಾಗ್ತಾ ಇತ್ತು ಮತ್ತು ಕೊನೆಗೆ ಆರಂಭಿಕ ಬ್ರಿಟಿಷ್ ಆಡಳಿತಗಾರರಿಂದ ನಿರ್ದಯವಾಗಿ ಕೊಲ್ಲಲ್ಪಟ್ಟರು. ಬ್ರಿಟಿಷ್ ಆಕ್ರಮಣದ ವಿರುದ್ಧ ಭಾರತದಲ್ಲಿ ಅವನ ದಂಗೆ 1857 ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ 10 ಹಿಂದೆಯೇ ಶುರುವಾಗಿತ್ತು. ಗಿಡ್ಡಲೂರು ಬಳಿಯ ಕೊತ್ತ ಕೋಟದಲ್ಲಿರುವ ಕೋಟೆಯ ಅವಶೇಷಗಳಲ್ಲಿ ಆರಂಭಿಕ ಘಟನೆಗಳ ಕುರುಹುಗಳು ಚೆನ್ನಾಗಿ ಹೆಪ್ಪುಗಟ್ಟಿವೆ.

ರೆಡ್ಡಿ, ಗೌರವಾರ್ಥವಾಗಿ ಒಂದು ಪ್ರತಿಮೆಯನ್ನು ನಿರ್ಮಿಸುವ ಯೋಜನೆಗಳು ನಡೆಯುತ್ತವೆ ಮತ್ತು ಅವರ ಧೈರ್ಯಶಾಲಿ ಕಥೆಗಳನ್ನು ಶಾಲಾ ಪಠ್ಯಪುಸ್ತಕಗಳಲ್ಲಿ ಸೇರಿಸುವ ಯೋಜನೆಯನ್ನು ಕೂಡ ಸರ್ಕಾರ ಹೊಂದಿದೆ. ಉಯ್ಯಾಲವಾಡ ಗ್ರಾಮದಲ್ಲಿ ಮೃತರಾದ ರೆಡ್ಡಿ ಮತ್ತು ಪರೋಪಕಾರಿ ಬುಡ್ಡ ವೆಂಗಲ್ ರೆಡ್ಡಿ ಅವರ ಸ್ಮರಣೆಯನ್ನು ಉಳಿಸಿಕೊಳ್ಳಲು ರೇಣತಿ ಚಂದ್ರುಲ ಸ್ಮಾರಕ ಸಮಿತಿಯನ್ನು ರಚಿಸಲಾಯಿತು. ಸಮಿತಿಯು 2015 ರೆನಾಟಿ ಸೂರ್ಯಚಂದ್ರರು, ದಿ ಸನ್ ಅಂಡ್ ಮೂನ್ ಆಫ್ ರೆನಾಡು ಎಂಬ ಶೀರ್ಷಿಕೆಯ ಪುಸ್ತಕವನ್ನು ತೆಲುಗು ಮತ್ತು ಇಂಗ್ಲಿಷ್ನಲ್ಲಿ ಪ್ರಕಟಿಸಿದೆ. ಇದು ಇತಿಹಾಸಕಾರರ ಸಂಶೋಧನಾ ಪ್ರಬಂಧಗಳ ಆಯ್ದ ಭಾಗವನ್ನು ಒಳಗೊಂಡಿದೆ. March 25, 2021 ಓರ್ವಕಲ್ನಲ್ಲಿರ್ತಕ್ಕಂಥ ಕರ್ನೂಲ್ ವಿಮಾನ ನಿಲ್ದಾಣವನ್ನು ಉಯ್ಯಾಲವಾಡ ನರಸಿಂಹರೆಡ್ಡಿ ವಿಮಾನ ನಿಲ್ದಾಣ ಅಂತೂ ಹೆಸರಿಸಲಾಗಿದೆ. ನರಸಿಂಹರೆಡ್ಡಿ ಅವರ ಸ್ಫೂರ್ತಿದಾಯಕ ಜೀವನವನ್ನು ಆಧರಿಸಿ ಒಂದು ಚಿತ್ರ ನಿರ್ಮಾಣಗೊಂಡಿತು. ಸುರೇಂದರ್ ರೆಡ್ಡಿ ನಿರ್ದೇಶನದ ಮತ್ತು ಮೆಗಾಸ್ಟಾರ್ ಚಿರಂಜೀವಿ ಅಭಿನಯದ ಸೈರಾ ನರಸಿಂಹರೆಡ್ಡಿ ಎಂಬ ಚಿತ್ರವು ತೆಲುಗು ಚಿತ್ರೋದ್ಯಮದಲ್ಲಿ October 2, 2019 ಬಿಡುಗಡೆಯಾಗಿ ಜನಪ್ರಿಯತೆಯನ್ನು ಗಳಿಸಿತು. ಇಂತಹ ಅಪ್ರತಿಮ ರಾಷ್ಟ್ರಪ್ರೇಮಿ, ಸ್ವಾತಂತ್ರ್ಯ ಹೋರಾಟಗಾರ ರಾಯಲಸೀಮೆಯ ನೆಲದಲ್ಲಿ ಬೆಳೆದ, ಬಳ್ಳಾರಿಯ ಮಣ್ಣಿನಲ್ಲಿ ಗುರುತು ಬಿಟ್ಟ, ಆಂಧ್ರ ಕರ್ನಾಟಕದ ಜನರ ಹೃದಯದಲ್ಲಿ ಸದಾಕಾಲವೂ ಪ್ರತಿಧ್ವನಿಸುವ ಅಪ್ರತಿಮ ರಾಷ್ಟ್ರಪ್ರೇಮಿ ಉಯ್ಯಾಲವಾಡ ನರಸಿಂಹರೆಡ್ಡಿ ಇವರ ಬಗ್ಗೆ ಪರಿಚಯಿಸಲು ಒಂದು ಅವಕಾಶ ಕೊಟ್ಟಂತ ಜನಧ್ವನಿ ರೇಡಿಯೋ ವಾಹಿನಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ ಬಂಧುಗಳೇ.

ಇದುವರೆಗೂ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಖುದಿರಾಮ್ ಬೋಸ್ ಹಾಗೂ ಉಯ್ಯಲವಾಡಿ ನರಸಿಂಹರೆಡ್ಡಿ ಹೋರಾಟದ ಕುರಿತು ಪಾಂಡವಪುರದ ವಿಜಯ ಶಿಕ್ಷಣ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೋಮಶೇಖರ್ ಕೇರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದ್ ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ ಭಯಪಡಬೇಡಿ, OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ, ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ, ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆಕ್ಟೋಪಸ್ಗಳ ಬಗ್ಗೆ 8 ವಿಚಿತ್ರ ಮತ್ತು ಅದ್ಭುತ ಸಂಗತಿಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಕುಮಾರಿ ಸ್ಫೂರ್ತಿರವರು.

ಜಗತ್ತಿನ ಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆಕ್ಟೋಪಸ್

ಬಗ್ಗೆ ಇಂಟು ವಿಚಿತ್ರ ಮತ್ತು ಅದ್ಭುತ ಸಂಗತಿಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಆಕ್ಟೋಪಸ್ಗಳು ವೈಜ್ಞಾನಿಕ ಕಾದಂಬರಿಯ ಜೀವಿಗಳಿಗೆ ಪ್ರತಿಸ್ಪರ್ಧಿಯಾಗಬಲ್ಲವು. ದೊಡ್ಡ ಕಣ್ಣುಗಳು, ಬಹು ತೋಳುಗಳು, ಮೃದುದೇಹ, ಆಕಾರ ಬದಲಿಸುವ ಮತ್ತು ವಿಷಕಾರಿ, ನಂಬಲಾಗದ ಬುದ್ಧಿವಂತಿಕೆಯೊಂದಿಗೆ ಅನ್ಯಲೋಕದ, ಆದರೆ ಸುಮಾರು 140 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಕೊನೆ ಜುರಾಸಿಕ್ ಅವಧಿಯಲ್ಲಿ ಮನೆಯಲ್ಲಿ ಬೆಳೆದವು. ಇಂದು ಸುಮಾರು 300 ಪ್ರಭೇದಗಳು ಜಗತ್ತಿನಾದ್ಯಂತ ಸಮಶೀತೋಷ್ಣ, ಉಷ್ಣವಲಯ ಮತ್ತು ಉಪೋಷ್ಣವಲಯದ ನೀರಿನಲ್ಲಿ ತಯಾರಿಸಲ್ಪಟ್ಟಿವೆ ಮತ್ತು ಹವಳದ ದಿಬ್ಬಗಳಿಂದ ಸಾಗರದ ತಳದವರೆಗೆ ಆವಾಸ ಸ್ಥಾನಗಳನ್ನು ಆಕ್ರಮಿಸಿಕೊಂಡಿವೆ. ಶೆಡ್ನಲ್ಲಿರುವ ಸಾಗರಗಳ ಗ್ಯಾಲರಿಯಲ್ಲಿ ನೀವು ವಿಶ್ವದ ಅತಿ ದೊಡ್ಡ ಆಕ್ಟೋಪಸ್ ಪ್ರಭೇದಗಳನ್ನು ಕಾಣಬಹುದು. ದೈತ್ಯ ಪೆಸಿಫಿಕ್ ಆಕ್ಟೋಪಸ್ಗಳು ಇಂದಿಗೂ ಜೀವಂತವಾಗಿದ್ದಾವೆ. ಹಾಗಾದರೆ ಈ ಆಕ್ಟೋಪಸ್ಗಳ ಬಗ್ಗೆ 8 ವಿಶೇಷ ಸಂಗತಿಗಳನ್ನು ನೋಡುವುದಾದರೆ, ಬ್ಲೂ ಬ್ಲಡ್ ಆಕ್ಟೋಪಸ್ಗಳು ನೀಲಿ ರಕ್ತವನ್ನು ಹೊಂದಿವೆ. ರಾಜವಂಶವಾಹಿಗಳಲ್ಲದ, ಆದರೆ ತಾಮ್ರದಿಂದ ಇತರೆ ಅನೇಕ ಸಮುದ್ರ ಅಕಶೇರುಕಗಳಿಗಿಂತ ಭಿನ್ನವಾಗಿ ಆಕ್ಟೋಪಸ್ಗಳು ಹೆಚ್ಚಿನ ಚಯಾಪಚಯ ದರವನ್ನು ಹೊಂದಿವೆ ಮತ್ತು ಅದರಿಂದ ಆಮ್ಲಜನಕಕ್ಕೆ ಹೆಚ್ಚಿನ ಬೇಡಿಕೆಯನ್ನು ಹೊಂದಿವೆ. ತಾಮ್ರ ಆಧಾರಿತ ಹಿಮೋನಿಯಸಸ್ ನಮ್ಮ ರಕ್ತವನ್ನು ಕೆಂಪು ಬಣ್ಣಕ್ಕೆ ತರುವ ಕಬ್ಬಿಣ ಆಧಾರಿತ ಹಿಮೋಗ್ಲೋಬಿನ್ಗಿಂತ ಕಡಿಮೆ ತಾಪಮಾನ ಮತ್ತು ಕಡಿಮೆ ಆಮ್ಲಜನಕ ಸಾಂದ್ರತೆಗಳಲ್ಲಿ ಆಮ್ಲಜನಕವನ್ನು ಸಾಗಿಸಲು ಹೆಚ್ಚು ಪರಿಣಾಮಕಾರಿಯಾಗಿದೆ. ಎರಡನೆಯದಾಗಿ, 3 ಹೃದಯಗಳು. ಆಕ್ಟೋಪಸ್ಗಳು 3 ಹೃದಯಗಳನ್ನು ಹೊಂದಿವೆ. 2 ಕಿವಿರುಗಳ ಮೂಲಕ ರಕ್ತವನ್ನು ಪಂಪ್ ಮಾಡಲು ಮತ್ತು ಇನ್ನೊಂದು ಅಂಗಗಳಿಗೆ ಅದನ್ನು ಪರಿಚಲನೆ ಮಾಡಲು. ಆಕ್ಟೋಪಸ್ ಈಜುವಾಗ ರಕ್ತ ಪರಿಚಲನೆಯ ಹೃದಯ ಬಡಿತವನ್ನು ನಿಲ್ಲಿಸುತ್ತದೆ. ಇದು ಈ ಸೆಫೆಲೋಫಾಡ್ಗಳು ತೆವಳಲು ಏಕೆ ಬಯಸುತ್ತವೆ ಎಂಬುದನ್ನು ವಿವರಿಸುತ್ತದೆ. ಈಜುವುದರಿಂದ ಇವು ಬಳಕೆಯಾಗುತ್ತವೆ. ಹಾಗೆ ಮೂರನೆಯದಾಗಿ, ಇಂಕ್ಜೆಟ್. ಅನೇಕ ಆಕ್ಟೋಪಸ್ಗಳು ನೀರಿನ ಜೆಟ್ಟನ್ನು ಜೂಮ್ ಮಾಡುವಾಗ ಮರೆಮಾಚುವ ಶಾಹಿಯ ಚಿಮ್ಮುವಿಕೆಯನ್ನು ಬಿಡುಗಡೆ ಮಾಡುವ ಮೂಲಕ ಅಪಾಯದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅವುಗಳ ಶಾಹಿ ಚೀಲಗಳಲ್ಲಿ ಇವು ಮೆಲನಿನ್ ಅನ್ನು ಉತ್ಪಾದಿಸುತ್ತವೆ. ಇದು ನಮ್ಮ ಕೂದಲು ಮತ್ತು ಚರ್ಮದಲ್ಲಿರುವ ಅದೇ ಕಪ್ಪು ವರ್ಣದ್ರವ್ಯವಾಗಿದೆ. ಶಾಹಿಯು ಟೈರೋಸಿಸ್ನನ್ನು ಸಹ ಹೊಂದಿರುತ್ತದೆ. ಇದು ಪರಭಕ್ಷಕಗಳ ಕಣ್ಣುಗಳನ್ನು ಸುಡುವ ಮತ್ತು ಅವುಗಳ ವಾಸನೆ ಮತ್ತು ರುಚಿಯ ಇಂದ್ರಿಯಗಳನ್ನು ತಾತ್ಕಾಲಿಕವಾಗಿ ಪಾರ್ಶ್ವವಾಯುವಿಗೆ ಒಳಪಡಿಸುವ ಸಂಯುಕ್ತವಾಗಿದೆ. ಒಟ್ಟಾರೆಯಾಗಿ ಆಕ್ಟೋಪಸ್ ಶಾಹಿ ರಕ್ಷಣೆಯ 3 ಪಟ್ಟು ಪ್ರಬಲವಾಗಿದೆ, ಆದರೆ ಅದು ವಿಷಕಾರಿಯಲ್ಲ. 4ನೆಯದಾಗಿ, ವಿಷ. ಮತ್ತೊಂದೆಡೆ ಎಲ್ಲ ಆಕ್ಟೋಪಸ್ಗಳು, ಅಂದರೆ ಜೊತೆಗೆ ಎಲ್ಲ ಕಟ್ ಫಿಶ್ಗಳು ಮತ್ತು ಕೆಲವು ಸ್ಕ್ವಿಡ್ಗಳು ವಿಷಕಾರಿ. ಆದಾಗ್ಯೂ ಆಸ್ಟ್ರೇಲಿಯಾದ ನೀಲಿ ಉಂಗುರದ ಆಕ್ಟೋಪಸ್ ಮಾತ್ರ ಮನುಷ್ಯರಿಗೆ ಅಪಾಯಕಾರಿ. ಆಕ್ಟೋಪಸ್ ತನ್ನ ಕೊಕ್ಕಿನಿಂದ ತನ್ನ ಬೇಟೆಯೊಳಗೆ ಕೊರೆಯುವಾಗ ಚುಚ್ಚಿದಾಗ ವಿಷವು ಮೆತ್ತಗಿನ ಅಕಶೇರುಕವನ್ನು ಹೋರಾಟದಲ್ಲಿ ಗಾಯಗೊಳಿಸಬಹುದಾದ ಪ್ರಾಣಿಯನ್ನು ಮಾರಕವಾಗಿ ಪಾರ್ಶ್ವವಾಯುವಿಗೆ ತಳ್ಳುತ್ತದೆ. ಇದು ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ಸಹ ಪ್ರಾರಂಭಿಸುತ್ತದೆ. ಆಕ್ಟೋಪಸ್ ವಿಷವು ಪಪ್ಪರ್ ಫಿಶ್ ಮತ್ತು ಮುಳ್ಳುಹಂದಿ ಮೀನುಗಳು ಹಾಗೂ ಕೆಲವು ವಿಷಕಾರಿ ಹಾವುಗಳಿಂದ ಉತ್ಪತ್ತಿಯಾಗುವ ಪ್ರೋಟೀನ್ಗಳನ್ನು ಹೋಲುತ್ತದೆ ಎಂದು ಸಂಶೋಧಕರು ಕಂಡುಹಿಡಿದಿದ್ದಾರೆ. 5ನೆಯದಾಗಿ, ಬಣ್ಣ ಸಮನ್ವಯ. ಸ್ಕ್ವಿಡ್ಗಳು ಮತ್ತು ಕಟ್ ಫಿಶ್ಗಳ ಜೊತೆಗೆ ಆಕ್ಟೋಪಸ್ಗಳು ಮರೆಮಾಚುವಿಕೆಯಲ್ಲಿ ನಿಪುಣರು. ಅಕ್ಷರಶಃ ಬಣ್ಣ, ಹೊಳಪು, ಮಾದರಿ ಮತ್ತು ವಿನ್ಯಾಸವನ್ನು ಕ್ಷಣಾರ್ಧದಲ್ಲಿ ಬದಲಾಯಿಸುವುದರಿಂದ ಸರಳ ದೃಷ್ಟಿಯಲ್ಲಿ ಮರೆಮಾಡಲು ಅಥವಾ ಸಂಗಾತಿಗಾಗಿ ಜಾಹೀರಾತು ನೀಡಲು ಈ ವರ್ಣೀಯ ಕೌಶಲ್ಯವು ವಿಜ್ಞಾನಿಗಳನ್ನು ಗೊಂದಲಕ್ಕೆ ಈಡು ಮಾಡಿತು. ಏಕೆಂದರೆ ಸೆಲೋಫಾಡ್ಗಳ ಕಣ್ಣುಗಳನ್ನು ನಮ್ಮ ಕಣ್ಣುಗಳಿಗೆ ಹೋಲಿಸಿದರೆ ಅವು ಬಣ್ಣ ಕುರುಡಾಗಿರಬೇಕು. ಕೆಂಪು, ನೀಲಿ ಮತ್ತು ಹಸಿರು ಸಂಯೋಜನೆಗಳನ್ನು ನೋಡಲು 3 ರೀತಿಯ ಬಣ್ಣ ಗ್ರಾಹಕಗಳನ್ನು ಹೊಂದಿರುವ ಮಾನವರಿಗಿಂತ ಭಿನ್ನವಾಗಿವೆ. ಸೆಲೋಫಾಡ್ಗಳು ಒಂದೇ ರೀತಿಯದ್ದನ್ನು ಹೊಂದಿವೆ. ಆದಾಗ್ಯೂ ಆಕ್ಟೋಪಸ್ಗಳ ಡಂಬಲ್ಸ್ ಆಕಾರದ ಶಿಷ್ಯರನ್ನು ಹೆಚ್ಚು ಹತ್ತಿರದಿಂದ ನೋಡಿದಾಗ ಶಿಷ್ಯರು ಬಿಳಿ ಬೆಳಕನ್ನು ಮಳೆಬಿಲಿನ ಪ್ರತೀಕ ಬಣ್ಣಗಳಾಗಿ ವಿಭಜಿಸುವ ಫ್ರಿಷ್ಮಗಳಂತೆ ಸಂಶೋಧಕರು ಊಹಿಸಿದ್ದಾರೆ. ಅದರ ಕಣ್ಣುಗುಡ್ಡೆಗಳ ಆಕಾರವನ್ನು ಬದಲಿಸುವ ಮೂಲಕ ಆಕ್ಟೋಪಸ್ ವಿಭಿನ್ನ ತರಂಗಾಂತರಗಳನ್ನು ಅಥವಾ ಬಣ್ಣಗಳನ್ನು ಗಮನಕ್ಕೆ ತರಬಹುದು. 6ನೆಯದಾಗಿ, ಬಹುಕಾರ್ಯಕ ತೋಳುಗಳು.
ಆಕ್ಟೋಪಸ್ನ 8 ತೋಳುಗಳು ಏಕಕಾಲದಲ್ಲಿ ಪ್ರತ್ಯೇಕ ಕಾರ್ಯಗಳನ್ನು ನಿರ್ವಹಿಸಬಲ್ಲವು. ಏಕೆಂದರೆ ಪ್ರತಿಯೊಂದರ ತಳದಲ್ಲಿ ಅದರ ಚಲನೆಯನ್ನು ನಿಯಂತ್ರಿಸುವ ಮಿನಿ ಮಿದುಳಿನಂತಹ ದೊಡ್ಡ

0: ನರಗಳ ಸಮೂಹವಿದೆ. 2000 ಹೆಚ್ಚು ಪ್ರತ್ಯೇಕವಾಗಿ ಚಲಿಸುವ ಹೀರುವ ಕಪ್ಗಳಿಂದ ಹಿಡಿದು ಸುರುಳಿಯಾಕಾರದ ಮತ್ತು ಬೆಚ್ಚುವ ತೋಳುಗಳು ಪ್ರಾಣಿಗಳ ನರಕೋಶಗಳಲ್ಲಿ 1/2 ಭಾಗವನ್ನು ಹೊಂದಿರುತ್ತವೆ. ಹೀರುವ ತೋಳುಗಳು ಅನುಭವಿಸುವುದಲ್ಲದೆ ರುಚಿ ಮತ್ತು ವಾಸನೆಯನ್ನು ಸಹ ನೀಡುವ ರಾಸಾಯನಿಕ ಸಂವೇದಗಳನ್ನು ಹೊಂದಿವೆ. ಆದ್ದರಿಂದ ಆಕ್ಟೋಪಸ್ ಭೇಟಿಯಾಡುವುದರ ಮೇಲೆ ಕೇಂದ್ರೀಕರಿಸುವಾಗ ಅದರ ತೋಳುಗಳು ಅದನ್ನು ಮುಂದಕ್ಕೆ ಚಲಿಸುತ್ತವೆ. ನೀರು ಮತ್ತು ಸಾಗರ ತಳವನ್ನು ಪರೀಕ್ಷಿಸುತ್ತವೆ, ಹವಳದ ಬಿರುಕುಗಳನ್ನು ಪರೀಕ್ಷಿಸುತ್ತವೆ ಮತ್ತು ಬಹುಶಃ ಈಗಾಗಲೇ ಹಿಡಿದಿರುವ ಕ್ಲಾಮನ್ನು ನೀವು ತೆರೆಯಬಹುದು. 7 ಸ್ಮಾರ್ಟ್ಗಳು. ಸೆಲೋಫಾರ್ಡ್ಗಳಲ್ಲಿ ಮತ್ತು ಎಲ್ಲ ಅಕಶೇರುಕಗಳಲ್ಲಿ ಆಕ್ಟೋಪಸ್ಗಳು ಅವುಗಳ ದೊಡ್ಡ ಮೆದುಳುಗಳಿಗಾಗಿ ಎದ್ದು ಕಾಣುತ್ತವೆ. ಅವು ಚಕ್ರವ್ಯೂಹಗಳನ್ನು ನಾವಿಗೇಟ್ ಮಾಡಬಹುದು, ಸಮಸ್ಯೆಗಳನ್ನು ಪರಿಹರಿಸಬಹುದು ಮತ್ತು ನೆನಪಿಸಿಕೊಳ್ಳಬಹುದು ಹಾಗೆ ಊಹಿಸಿಕೊಳ್ಳಬಹುದು. ಉಪಕರಣಗಳನ್ನು ಬಳಸುವುದು ಮತ್ತು ಏಡಿಯಿಂದ ಬೀಗದವರೆಗೆ ಯಾವುದಾದರನ್ನು ಬೇರ್ಪಡಿಸಬಹುದು. ಕೊನೆಯದಂತಹ ಹೊರತುಪಡಿಸಿ ಅತ್ಯಾಧುನಿಕ ಬೇಟೆಯ ನಡವಳಿಕೆಗಳು ಷಡ್ನ ಅಕ್ವೇರಿಯಸ್ಟ್ಗಳು ಮತ್ತು ನಿವಾಸಿ ದೈತ್ಯ ಪೆಸಿಫಿಕ್ ಆಕ್ಟೋಪಸ್ಗಳಿಗೆ ಸಮುದ್ರ ಸಸ್ತನಿಗಳೊಂದಿಗೆ ಬಳಸುವ ಅದೇ ಧನಾತ್ಮಕ ಬಲವರ್ಧನೆ ತಂತ್ರಗಳನ್ನು ಅನ್ವಯಿಸುವ ನಿಯಮಿತ ತರಬೇತಿ ಅವಧಿಗಳ ಮೂಲಕ ಉತ್ತೇಜಕ ಚಟುವಟಿಕೆಗಳನ್ನು ಒದಗಿಸುತ್ತಾರೆ ಮತ್ತು ಅದು ತನ್ನದೇ ಆದ ಕ್ಷೇಮ ಆರೈಕೆಯಲ್ಲಿ ಭಾಗವಹಿಸಲು ಅನುವು ಮಾಡಿಕೊಡುತ್ತದೆ. ಅವರು ಆಕ್ಟೋಪಸ್ ಪುಷ್ಟೀಕರಣವನ್ನು ಸಹ ನೀಡುತ್ತಾರೆ. ಇದರಲ್ಲಿ ವಿವಿಧ ಆಟಿಕೆಗಳು ಮತ್ತು ನೆಚ್ಚಿನ ಟ್ರೀಟ್ಗಳು ಸೇರಿವೆ. 2 ಕೆಲವೊಮ್ಮೆ ಸ್ಕ್ರೂ ಡ್ರಾಪ್ ಜಾಡಿಗಳಲ್ಲಿ ಬೇಟೆಯ ಒಗಟುಗಳು ಎಂದು ನೀಡಲಾಗುತ್ತದೆ. 8 ಅದು ಟೈಡ್ ಪೂಲ್ನಿಂದ ಬಂದಿತು, ಅಂದರೆ ಆಕ್ಟೋಪಸ್ಗಳು ತೀರಕ್ಕೆ ಬರಬಹುದು. ಕಡಿಮೆ ಉಬ್ಬರವಿಳಿತಗಳಲ್ಲಿ ರಾತ್ರಿ ಪ್ರಯಾಣದ ಸಮಯದಲ್ಲಿ ಕೆಲವು ಕರಾವಳಿಯಲ್ಲಿ ವಾಸಿಸುವ ಪ್ರಭೇದಗಳು ಏಡಿಗಳು ಮತ್ತು ಚಿಪ್ಪು ಮೀನುಗಳಂತಹ ಸುಲಭವಾಗಿ ಆರಿಸುವ ಆಹಾರವನ್ನು ಬೇಟೆಯಾಡುತ್ತವೆ. ಆದರೆ ಅವುಗಳ ಹೆಚ್ಚಿನ ಆಮ್ಲಜನಕದ ಅಗತ್ಯತೆಗಳು ಮತ್ತು ಗುರುತ್ವಾಕರ್ಷಣೆಯ ಎಳೆತದ ವಿರುದ್ಧ ತಮ್ಮ ಮೂಳೆಗಳಿಲ್ಲದ ದೇಹವನ್ನು ಚಲಿಸುವ ತೀವ್ರ ಪರಿಶ್ರಮದಿಂದ ಅವು ಸಮುದ್ರಕ್ಕೆ ತೆವಳಲು ಮೊದಲು ಕೆಲವು ನಿಮಿಷಗಳ ಕಾಲ ತಮ್ಮ ತೇವಾಂಶವುಳ್ಳ ಚರ್ಮದ ಮೂಲಕ ಸೀಮಿತ ಅನಿಲ ವಿನಿಮಯದ ಮೂಲಕ ಮಾತ್ರ ಬದುಕಬಲ್ಲವು. ಕೇಳುಗರೆ, ಕೇಳಿದರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆಕ್ಟೋಪಸ್ಗಳ ಬಗ್ಗೆ 8 ವಿಚಿತ್ರ ಮತ್ತು ಅದ್ಭುತ ಸಂಗತಿಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆಕ್ಟೋಪಸ್ಗಳ ಬಗ್ಗೆ 8 ವಿಚಿತ್ರ ಮತ್ತು ಅದ್ಭುತ ಸಂಗತಿಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾ.

ತಾವೋ ಅನ್ನುವಂಥದ್ದು ಚೀನಾ ದೇಶದಲ್ಲಿ ಕೆಲವು ದಾರ್ಶನಿಕರು ಕಂಡರಿಸಿದಂಥ ಒಂದು ದರ್ಶನದ ಪಥ, ಒಂದು ಪರಂಪರೆ ಅದು. ಆ ಪಥದ ಮೂಲ ಪುರುಷ ಲಾವೋ ತ್ಸೆ ಅನ್ನೋದನ್ನು ಕೆಲವರು ಒಪ್ತಾರೆ. ಈ ತಾವೋ ಅಂದ್ರೆ ಏನು ಅಂತ ಹೇಳೋದು ಕಷ್ಟ, ಆದರೆ ಅದರ ಕಥೆಗಳ ಮೂಲಕ, ಚಾಟು ಮಾತುಗಳ ಮೂಲಕ ಅದರ ಸೌಂದರ್ಯವನ್ನು ಅನುಭವಿಸ್ಬೋದು ನಾವು. ಇಲ್ಲಿ ಒಂದು ಅದ್ಭುತವಾದ ಕಥೆ ಬರ್ತದೆ. ಈ ತಾವೋ ಪಂಥದಲ್ಲಿ ಬರುವಂಥವನು ಜುವಾಂಗ್ ಸೆ ಅಂತ ಮಹಾಪುರುಷ. ಅವನು ಮಾತು ಬಹಳ ಹರಿತ, ಆದರೆ ಅಷ್ಟೇ ಸ್ಪಷ್ಟ. ಯಾವಾಗಲೂ ಹಾಡ್ಕೊಂಡು ಸಂತೋಷವಾಗಿರ್ತಿದ್ದಂತೆ ಅವನು. ಆದರೂ ಅವನ ಮಾತು ಕೇಳಬೇಕು ಅಂತ, ಧ್ಯಾನ ಪಡ್ಕೊಳ್ಬೇಕು ಅಂತ ಸಾಕಷ್ಟು ಜನ ತರುಣರು ಅವನ ಜೊತೆಗೆ ಇರ್ತಿದ್ರು. ಒಂದು ದಿವಸ ಎಲ್ಲ ಶಿಷ್ಯರಿಗೆ ಗಾಬರಿ ಮಾಡಿಬಿಟ್ಟ ಜುವಾಂಗ್ ಸೆ. ನಾನು ಸತ್ರೆ ನನ್ನ ದೇಹಕ್ಕೆ ಯಾವ ರೀತಿ ಸಂಸ್ಕಾರ ಮಾಡ್ತೀರಿ ಅಂತ ಕೇಳ್ಬಿಟ್ಟ. ಅವ್ರು ಮಾತಾಡೋಕ್ಕಾಗುತ್ತ ಗುರುಗಳ ಬಗ್ಗೆ ಹೇಗೆ? ಅಲ್ಲ ಹೇಳಿ, ನಾನು ಸತ್ರೆ ಸಾಯ್ಬೇಕಲ್ಲ ಒಂದು ದಿವಸ, ನನ್ನ ದೇಹಕ್ಕೆ ಯಾವ ರೀತಿ ಸಂಸ್ಕಾರ ಮಾಡ್ತೀರಿ ಅಂತ ಕೇಳಿದೆ. ಅವ್ರು ಚಿಂತೆ ಮಾಡಿ ಮಾಡಿ ಹೇಳಿದ್ರಂತೆ, ಸ್ವಾಮಿ ನಮ್ಮ ಗುರುಗಳು ಇದುವರೆಗೂ ಯಾವ ದೇಹನೂ ಕಂಡಿರದಂಥ ಸಂಭ್ರಮದ ಅಲಂಕಾರ ಮಾಡ್ತೇವೆ. ತುಂಬ ಅಲಂಕಾರ ಮಾಡಿದಂತಹ ಬೆಳ್ಳಿ ಬಂಗಾರಗಳಲ್ಲಿ ಮಾಡಿದಂಥ ಚಿತ್ರಗಳನ್ನು ಹಾಕಿದಂಥ ಒಂದು ಮರದ ಪೆಟ್ಟಿಗೆಯಲ್ಲಿ ಇಡ್ತೇವೆ, ನಿಮ್ಮ ಶವವನ್ನು ಇಡ್ತೇವೆ, ನೆಲವನ್ನು ಅಗದು ಆ ನೆಲದ ಮೇಲೆ ಮುತ್ತುಗಳನ್ನು ಹಾಕ್ತೇವೆ, ಹೂಗಳ ರಾಶಿ ರಾಶಿ ಹಾಕ್ತೇವೆ, ಅದ್ರ ಮೇಲೆ ನಿಮ್ಮ ಶವ ಪೆಟ್ಟಿಗೆಯನ್ನು ಇಡ್ತೇವೆ, ಅದ್ರ ಮೇಲೆ ಮತ್ತೆ ಮುತ್ತುಗಳನ್ನು ಹಾಕಿ, ಅದ್ರ ಮೇಲೆ ಹೂಗಳನ್ನು ಹಾಕಿ, ಅಮೃತ ಶಿಲೆಯಿಂದ ಸಮಾಧಿ ಕಟ್ತೇವೆ ಅಂತ ಹೇಳಿದ್ರಂತೆ ಶಿಷ್ಯರು. ಆ ಜುವಾಂಗ್ಸ ಹೇಳಿದಂತೆ, ಇದೆಲ್ಲ ನನಗೆ ಬೇಡಪ್ಪ, ಆಕಾಶದ ಮೇಲೂ ಬೇಡ, ಭೂಮಿ ಕೆಳಗೂ ಬೇಡ, ಈ ಆಕಾಶ ಮತ್ತು ಭೂಮಿ ನಡುವೆ ಇರುವಂತಹ ಜಾಗನೇ ನನ್ನ ಶವಪೆಟ್ಟಿಗೆ ಇದ್ದ ಹಾಗೆ. ಸೂರ್ಯ ಚಂದ್ರ ಇದ್ದಾರಲ್ಲ, ಥಳ ಥಳ ಹೊಳೆಯುತ್ತೆ ನಕ್ಷತ್ರ ಇದ್ದಾವಲ್ಲ, ಅವೇ ನನ್ನ ಶವಪೆಟ್ಟಿಗೆ ಮೇಲೆ ಇರುವಂತಹ ಅಲಂಕಾರಗಳು, ಈಗ ನನ್ನ ಅನುಭವ ಸಂಸ್ಕಾರ ಮಾಡಿ ಅಂತ ಹೇಳಿದಂತೆ. ಶಿಷ್ಯ ಹೇಳಿದಂತೆ, ಅದು ಹೆಂಗ್ ಮಾಡೋಕ್ ಸಾಧ್ಯ? ಈ ಹದ್ದುಗಳು ನಿಮ್ ದೇಹನ ಹಾಗೆ ಭೂಮಿ ಮೇಲೆ ಎಸೆದು ಬಿಟ್ರೆ ಹದ್ದುಗಳು ಪ್ರಾಣಿಗಳು ಬಂದು ನಿಮ್ ದೇಹ ಕುಕ್ಕಿ ಕುಕ್ಕಿ ತಿಂತಾವಲ್ಲ, ಸರಿನಾ ಅಂತ ಕೇಳಿದ್ರಂತೆ. ಜುವಾಂಗ್ಸೆ ಹೇಳಿದ, ಅಲ್ಲಪ್ಪ, ನನ್ನ ಹೆಣ ಭೂಮಿ ಮೇಲಿದ್ರೆ ಪ್ರಾಣಿ ಪಕ್ಷಿ ತಿಂತವೆ, ನೆಲದ ಒಳಗಿದ್ರೆ ಇರುವೆ ಗೆದ್ಲಿ ತಿಂತವೆ, ನೀವ್ಯಾಕೆ ಇರುವೆ ಗೆದ್ಲಿಗಳ ಪರವಾಗಿ ನಿಂತ್ಕೊಂಡು ಪ್ರಾಣಿ ಪಕ್ಷಿಗಳಿಗೆ ಆಹಾರ ತಪ್ಪಿಸ್ತೀರಿ ಅಂತ ಕೇಳಿದ್ನಂತೆ. ಅವನಿಷ್ಟು ಜ್ಞಾನಿ ಅಂದ್ರೆ ಚೌ ದೇಶದ ರಾಜ ಜುವಾಂಗ್ಸೆ ಬಂದು ಅವನ ಜ್ಞಾನ ಮೆಚ್ಚಿಕೊಂಡು ನನ್ನ ದೇಶದ ಪ್ರಧಾನ ಮಂತ್ರಿ ಆಗು ಅಂತ ಕೇಳಿದ್ದಂತೆ. ಇವನು ಕೇಳ್ತಾ ಇದ್ದ ಜುವಾಂಗ್ಸೆ, 1000 ಬಂಗಾರದ ನಾಣ್ಯಗಳನ್ನು ತಕ್ಷಣ ಕೊಡ್ತೇನೆ, ಅದಲ್ಲದೆ ಪ್ರತಿ ತಿಂಗಳು ನಿನಗೆ 100 ಬಂಗಾರದ ನಾಣ್ಯಗಳನ್ನು ಸಂಬಳ ಕೊಡ್ತೇನೆ ಅಂತ ರಾಜ ಹೇಳ್ದ. ಅದಕ್ಕೆ ಜುವಾಂಗ್ಸೆ ನಕ್ಕ ಹೇಳಿದಂತೆ, ರಾಜರೇ, ನನಗೆ ಬಂಗಾರದ ನಾಣ್ಯದ ಬೆಲೆನೂ ಗೊತ್ತಿದೆ, ಪ್ರಧಾನಮಂತ್ರಿ ಸ್ಥಾನ ಮರ್ಯಾದೆಯೂ ಗೊತ್ತಿದೆ ಅಂತ ಹೇಳಿದಂತೆ. ನಿಮ್ಗೊಂದಿದು ಗೊತ್ತಾ, ಒಂದು ಗೂಳಿನ ಬಲಿ ಕೊಡ್ತಾರೆ. ಹೌದು ಕೊಡ್ತಾರೆ. ಕೊಡುವಾಗ ಅದಕ್ಕೆ ಅಲಂಕಾರ ಮಾಡ್ತಾರೆ ನೋಡಿದ್ದೀರಾ? ಹೌದೌದು, ಅದಕ್ಕೆಲ್ಲ ಚೆನ್ನಾಗಿ ಆಹಾರ ಕೊಟ್ಟು ಚೆನ್ನಾಗಿ ಮಾಡ್ತಾರೆ. ಅದು ಕೊಡುವಂಥ ಆಹಾರ, ಬಲಿ ಕೊಡುವ ಮೊದಲಿರುವಂಥ ಗೌರವ ಸಂಭ್ರಮ ಅದ್ಭುತವಾದದ್ದು. ಆದರೆ ಅಕಸ್ಮಾತ್ ಆ ಗೂಳಿಗೆ ತಾನು ಗೊತ್ತಾಗಿದ್ದು ಈ ಅಲಂಕಾರ ಮಾಡ್ತಿರೋದು ಬಲಿ ಕೊಡೋದಕ್ಕೆ ಅಂತ ಗೊತ್ತಾಗಿದ್ದರೆ ಅದು ದೇವರನ್ನು ಬೇಡ್ಕೊಳ್ತಾ ಇತ್ತು. ಭಗವಂತ, ನಾನು ಯಾಕಪ್ಪ ಗೂಳಿ ಮಾಡಿದೆ? ಯಾರಿಗೂ ಕಣ್ಣಿಗೆ ಬೀಳದಂಥ ಒಂದು ಪುಟ್ಟ ಹಂದಿಯಾಗಿ ಹುಟ್ಟಿದ್ರು ಸಾಕಾಗಿತ್ತಲ್ಲ, ಬದುಕೊಳ್ತಿದ್ದೆ ಅಂತ ಬಯಸುತ್ತಂತೆ. ಮಹಾರಾಜ, ನಾನು ಬಲಿಗೆ ಕೊಡುವಂಥ ಗೂಳಿ ಆಗಲಾರೆ, ದಯವಿಟ್ಟು ನಾನು ಬಿಟ್ಬಿಡಿ, ರಾಜಾಶ್ರಯ ಬೇಡ ಅಂದ್ಬಿಟ್ಟ. ಇಂಥ ಮಹಾತ್ಮ ಜುವಾಂಗ್ಸೆ. ರಾಜಾಶ್ರಯವನ್ನು ಹಣ

ಪ್ರತಿಷ್ಠೆಯನ್ನು ನಿರಾಕರಿಸಿದಂತ ಜುವಾಂಗ್ಸೆ ಅಮರನಾಗಿ ಹೋದ. ಅವನಿಗೆ ಮಂತ್ರಿ ಪದವಿ ಕೊಡಬಂದಂತ ರಾಜ ಜನರ ಮನಸ್ಸಿಂದ ಮರೆಯಾಗಿ ಹೋದ. ಸ್ನೇಹಿತರೆ, ಇದನ್ನು ಸ್ಪಷ್ಟವಾಗಿ ನೆನಪಿಡಬೇಕು ಅನ್ಸುತ್ತೆ. ಮನುಷ್ಯ ಶಾಶ್ವತತೆಯನ್ನು ಪಡೆಯುವುದು ಅಧಿಕಾರದಿಂದ ಅಲ್ಲ, ದರ್ಪದಿಂದ ಅಲ್ಲ, ಹಣದಿಂದ ಅಲ್ಲ, ಕೇವಲ ಜ್ಞಾನದಿಂದ ಮತ್ತು ಪ್ರೀತಿಯಿಂದ. ಈ ಶಾಶ್ವತ ಸತ್ಯವನ್ನು ಮೇಲಿನ ಮೇಲೆ ನಮಗೆ

0: ಇದುವರೆಗೂ ಕರುನಾಳು ಬಾಬೆಳಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಜಗಿರವರು.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು.
3: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನನಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ವಡ್ಡರ್ಗುಡಿ ಮಹಾಲಕ್ಷ್ಮಿರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

ಇದು ನಂಜಪ್ಪ ಹುಟ್ಟಲಾಗಿ ನಂಜಲಗೂಡ ಕಟ್ಟಲ ಮಂಚದ ಪದಮ್ಮ ಏಲಾಗಿ ನಂಜಪ್ಪ ಹುಟ್ಟಲಾಗಿ ನಂಜಲಗೂಡ ಕಟ್ಟಲ ಮಂ

0: ಗಿಡವೆಲ್ಲ ನಂಜೊಂಡು ಸೋಸೆ ಬೇತಯ್ಯ ಜವನಾವ ಸೋಸೆ ಬೇತಯ್ಯ ಜವನಾವ.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ವಡ್ಡರ್ಗುಡಿ ಮಹಾಲಕ್ಷ್ಮಿ ರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
3: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
2: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
4: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ

0: ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ, ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930ಗೆ ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
2: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
3: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
2: ಅಂತಿಮ ಸಂದೇಶ. ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಭಾವಗೀತೆಗಳನ್ನು ಆಲಿಸಿ ಬರೋಣ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕ್ರಮಗಳ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಮಾಳದಹಾಡಿಯ ಆದಿವಾಸಿ ಕೃಷಿಕರಾದ ಶ್ರೀಯುತ ಸಂಜಯ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧ್ವನಿಯಾದ ವೇದಿಕೆ
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90 ಚುಕ್ಕಿ 8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೇ, ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದರೆ ಯಶ್ರಿಕೋಟೆ ತಾಲೂಕಿನ ಮಾಳದಹಾಡಿಯ ಜೇನುಕುರುಬ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ಸಂಜಯರವರು. ಇವರು ಕಳೆದ 8 ವರ್ಷಗಳಿಂದ ಸ್ವತಂತ್ರವಾಗಿ ತಮ್ಮ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇದ್ದು, ಇರುವಂಥ ಕಡಿಮೆ ಭೂಪ್ರದೇಶದಲ್ಲೇ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಪ್ರಸ್ತುತ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದಡಿಯಲ್ಲಿ ವಿವಿಧ ರೀತಿಯ ಕೃಷಿಗೆ ಸಂಬಂಧಪಟ್ಟಂಥ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಸಿರಿಧಾನ್ಯಗಳನ್ನು ಕೂಡ ಬೆಳೀತಾ ಸಿರಿಧಾನ್ಯದ ಬೆಳೆಯನ್ನು ಬೆಳೆಯೋದರಲ್ಲಿ ಸೇವಾ ಸೌಲಭ್ಯವನ್ನು ಪಡ್ಕೊಂಡು ಈ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಹಾಗೂ ಈ ಸಿರಿಧಾನ್ಯ ಬೆಳೆ ಪದ್ಧತಿಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸಂಜಯ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಿಮ್ಮ ಒಂದು ಪರಿಚಯ ಕೇಳೋಕರಿಗೆ.
1: ನನ್ನ ಹೆಸರು ಸಂಜಯ್, ಮಾಡದಲ್ಲಿ ವಾಸ ಮಾಡ್ತಿದ್ದೀವಿ. ನಾವು ಜಮೀನು ಕೆಲಸ ಮಾಡ್ತಿದ್ದೀವಿ. ಕೃಷಿದ ಮಾಮಲೆ ರಾಗಿ, ಜೋಳ, ಹತ್ತಿ, ನವಣ, ಆಮೇಲೆ ನಾವು ಮೆಣಸಿ ಒಂದು ಸ್ವಲ್ಪ ಹಾಕ್ತೀವಿ. ಅವ್ರು ಏನು ಕೊಟ್ಟದು, ನಮ್ಮ ಸಂಘದವ್ರು ಕೊಟ್ಟದ್ದು, ಅದನ್ನ ಹೊಲಕ್ಕೆ ಹಾಕೊಂಡು ಜೀವನ ಮಾಡ್ತೀವಿ. ಯಾಕಂದ್ರೆ ಅವರು ನಮಗೆ ತಿಳುವಳಿಕೆ ಕೊಡ್ತಾರೆ, ನಾವು ಮಾಡ್ತಿದ್ದೀವಿ ಅಷ್ಟೆ.
0: ತಾವು ಕಳೆದ 8 ವರ್ಷಗಳಿಂದ ಸ್ವತಂತ್ರವಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳೋದು ಬರ್ತಾ ಇದ್ದೀರ.
1: ಹಾಂ ಸರ್.
0: ಆರಂಭದಲ್ಲೆಲ್ಲ ಏನು ಬೆಳೀತಾ ಇದ್ರಿ, ಹೇಗಿತ್ತು ಆಗಿನ ಕೃಷಿ ಪದ್ಧತಿ?
1: ಆಗಿತ್ತು, ಈಗ ಅವ್ರಿಗೆ ಹೇಳೋ ತೊಟ್ಟಿಂದ ಪರವಾಗಿಲ್ಲ, ಸುಮಾರಾಗಿ ಹಿಂಗೆ ಹಿಂಗೆ ಮಾಡಿ ಅಂತ ಅವ್ರು ಹೇಳಾರ. ನಮ್ಮ ಕೈಲಿ ಆದಷ್ಟು ನಾವು ಮಾಡ್ತಿದ್ದೀವಿ. ಅವ್ರನ್ನ ಹೇಳಿ ಬಂದು ಬಂದು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ತಾರೆ ಬಂದು.
0: ಮೊದಲೆಲ್ಲ ಏನೇನು ಬೆಳೀತಾ ಇದ್ರಿ ಆಗಿನ ಕೃಷಿ?
1: ಆಗ ಆಗಿನ ಕೃಷಿ ಅಂದರೆ ನಾವು ಹತ್ತಿ ರಾಗಿ ಬೆಳೀತಿದ್ವು. ಅಷ್ಟೇನೂ ಬರ್ತಿತ್ತಿಲ್ಲೇನೋ. ನಮ್ಮ ಅಪ್ಪವ್ರು ಇದ್ದಾಗ ನಾವು ಬಂದಾಗನೂ ನಾವು ಬೆಳೆ ತೊಟ್ಟಿಂದನೂ ರಾಗಿ ಹತ್ತಿನೇ ಬೆಳೀತಿದ್ದು, ಜೋಳ. ಅದು ಮಾಮೂಲಿ ಹತ್ತಿ ರಾಗಿ.
0: ಯಾವ ಥರ ತಮ್ಮ ತಂದೆ ಬೇಸಾಯ ಮಾಡ್ತಿದ್ರು, ನೀವು ಬಾಲ್ಯದಲ್ಲೆಲ್ಲ ಯಾರ್ದು ನೋಡ್ಕೊಂತೀರಿ?
1: ಅವ್ರು ನಮ್ಮ ಅಪ್ಪವ್ರು ಮಾಡೋದು ನೋಡ್ಕೊಂಡು ಮಾಡ್ತಿದ್ವಿ. ಅವರು ಹೆಂಗೆ ಇದು ವ್ಯವಸಾಯ ಮಾಡ್ತಿದ್ರು, ಅವರು ಇದು ಮಾಡ್ಕೊಂಡು ನಾವು ಮಾಡ್ತಿದ್ದೀವಿ.
0: ಏನೇನು ಪ್ರಮುಖವಾಗಿ ಬೆಳೆಗಳನ್ನು ಬೆಳೀತಾ ಇದ್ರು ನಿಮ್ಮ ತಂದೆ ಆಗಿನ ಕೃಷಿ ಪದ್ಧತಿ?
1: ಆಗಿನಗಿತ್ತು, ಈಗ ಸ್ವಲ್ಪ ಪರವಾಗಿಲ್ಲ. ಹಾಗಾಗ ಅಷ್ಟರಲ್ಲೇ ಈಗ ಪರವಾಗಿಲ್ಲ ಸುಮಾರಾಗ. ಆಗ ರೈಟ್ ಕಮ್ಮಿ, ಈಗ ಸ್ವಲ್ಪ ರೈಟ್ ಇದೆ. ತೀರ ಆಗಿ ಮಾಮೂಲಿ ಅವರು ಬೆಳೀತಿದ್ದು. ಆಮೇಲೆ ಹುಳ್ಳಿ ಬೇಸಿಗೆಯಲ್ಲಿ ಹುಳಿ ರಾಗಿ ತೆಗೆದ್ಮೇಲೆ ಹುಳ್ಳಿ ಬರ್ತೀರು.
0: ನೀರಾವರಿ ವ್ಯವಸ್ಥೆ ಹೇಗಿರುತ್ತೆ?
1: ಈಗ ಸರ್ ನಾವು ಸ್ವಲ್ಪ ದಿನದಿಂದ ಈಗ ನಾ ಹೇಳಿದ್ರೆ ನಮ್ಮ ಅಪ್ಪರು ತೀರೋಗಿ ಆಗ ಬೋರೆ ಹಾಕಿ ಈಗ ಬೇಸಿಗೆಯಲ್ಲಿ ರಾಗಿ ಗೇಲು ಎಲ್ಲ ಹಾಕತ್ತೀವಿ. ಆಮೇಲೆ ಜೊತೆ ದವಣ.
0: ಈಗ ನಿಮ್ಮ ತಂದೆಯವ್ರ ಕಾಲದಲ್ಲೆಲ್ಲ ಮಳೆಯಾಶ್ರಿತವಾಗಿ ಬೆಳೆ ಬೆಳೀತಿದ್ವಿ.
1: ಬೆಳೀತಿತ್ತು ಸರ್ ಮಳೆಯಲ್ಲಿ.
0: ಅವಾಗೆಲ್ಲ ಅಂದರೆ ವರ್ಷಕ್ಕೆ ಒಂದೇ ಬೆಳೆ?
1: ಒಂದೇ ಬೆಳೆ ಸರ್. ಬೇಸಿಗೆಯಲ್ಲಿ ಮಾವು ರಾಗಿ ತೆಗೆದಾಕ್ಬಿಟ್ಟು ಉಳ್ಳಿ ಹಾಕ್ತಿದ್ವಿ ಸರ್.
0: ಇನ್ನು ಮಿಕ್ಕಿದ ಸಮಯದಲ್ಲಿ ಏನು ಮಾಡ್ತಾ ಇದ್ರಿ?
1: ಇನ್ನೇನು ಮಾಡ್ತಿದ್ರಿ ಸರ್?
0: ಈಗ ಮಳೆ ಆಶ್ರಿತವಾಗಿ ಮಳೆಯಲ್ಲಿ ಮಳೆ ಸಂದರ್ಭದಲ್ಲಿ ಬೆಳೆ ಬೆಳೀತಿದ್ವಿ.
1: ಬೆಳೀತಿದ್ವಿ ಸರ್.
0: ಇನ್ನು ಮಿಕ್ಕಿದ ಸಂದರ್ಭದಲ್ಲಿ
1: ಇಲ್ಲ.
0: ಅವಾಗೆಲ್ಲ ಜೀವನಕ್ಕೆ ಏನು
1: ಕೂಲಿಗೆ ಹೋಗ್ತಿದ್ವಿ ಸರ್? ರೈತರಲ್ಲಿ ಕೂಲಿಗೆ ಹೋಗ್ತಿದ್ವಿ.
0: ಈಗ ತಾವು ಸ್ವತಂತ್ರವಾಗಿ ಕೃಷಿ ಶುರು ಮಾಡಿದಂಥ ಆರಂಭದ ದಿನಗಳು ಹೇಗಿತ್ತು? ಅವಾಗೆಲ್ಲ ಏನೇನು ಬೆಳೆಗಳನ್ನು ಶುರು ಮಾಡಕ್ಕೆ?
1: ಆಗಿಗಿಂತ ಈಗ ಸುಮಾರು ಪರವಾಗಿಲ್ಲ. ಆಗಿನದಕ್ಕೆ ಇದಕ್ಕಿಂತ ಈಗಿನದು ಪರವಾಗಿಲ್ಲ. ಹಾಗೇನೋ ನಮ್ಮ ಈ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಹಾಕ್ತಿತ್ತಿಲ್ಲ, ಆಗ ನನ್ನ ಗೊಬ್ಬರ ಹಾಕ್ತಿದ್ದು. ಈ ಸಿಸಿಗೆ ಗೌರ್ಮೆಂಟ್ ಗೊಬ್ಬರ ಹಾಕ್ತಿರೋದು ಜಮೀನುಗಳಿಗೆ.
0: ಗೌರ್ಮೆಂಟ್ ಗೊಬ್ಬರ ಎಲ್ಲಿಂದ ತಂದಾಕ್ತಿರ?
1: ಗೊಬ್ಬರ ಆನ್ ಪೋಸ್ಟ್ ಎಲ್ಲ ಬಿದ್ರಳ್ಳಿ ಅಂಗಡಿಗಳೇ ತಗೊಬಂದು ಹಾಕ್ತಿದ್ದೆ ಗೊಬ್ಬರ ಅಲ್ಲಿ ಅಂಗಡಿಗೆ.
0: ಈಗ ತಮ್ಮ ಬಳಿ ಪ್ರಸ್ತುತ 2 ಜಮೀನು ಇದೆ?
1: 2 ಸರ್.
0: ಈಗ ಇರುವಂತ 2 ಜಮೀನಿಗೆ ಯಾವ್ಯಾವ ರೀತಿ ಭಾಗ ಮಾಡ್ಕೊಂಡು
1: ಬೇರೆ ಬೇರೆ ಬೆಳೆನ ಹಾಕ್ತಿದ್ದೀವಿ ಸರ್. ಇದೊಂದು ಸ್ವಲ್ಪ, ಅದೊಂದು ಸ್ವಲ್ಪ. ಅದೇ ನೀವು ಅದಾಗಿ ಒಂದು ಜೋಳ, ಹತ್ತಿ, ನೀವು ಅದಾಗಿ ಬೇಸಿಗೆಯಲ್ಲಿ ರಾಗಿ, ಇವ್ರು ಕೊಟ್ಟ ನವಣ ಎಲ್ಲ ಹಾಕ್ತಿದ್ದೀವಿ ಸರ್. ಮೆಣಸಿನ ಹಾಕ್ತಿದ್ದೀವಿ.
0: ಈಗ ನೀರಾವರಿ ವ್ಯವಸ್ಥೆ
1: ಮಾಡ್ಕೊಂಡಿದ್ದೀವಿ ಸರ್.
0: ಎಷ್ಟು ವರ್ಷ ಆಗಿದೆ ನೀರಾವರಿ ವ್ಯವಸ್ಥೆ?
1: ಅದೇ ಒಂದು ನಮ್ಮ ಅಪ್ಪ ತಿರೋದು 8 ಹಿಂದೆ ಮಾಡ್ತಿದ್ದೀವಿ.
0: ಈಗ ಮಳೆಯಾಶ್ರಿತವಾಗಿ ತಾವು ಕೃಷಿ ಮಾಡ್ತಿದ್ದಕ್ಕೂ ಈಗ ಪ್ರಸ್ತುತ ನೀರಾವರಿ ವ್ಯವಸ್ಥೆ ಇರೋದಕ್ಕೂ
1: ಪರವಾಗಿಲ್ಲ ಸರ್.
0: ವರ್ಷದಲ್ಲಿ ಯಾವ ರೀತಿ ಇರುತ್ತೆ ನಿಮ್ಮದು ಕೃಷಿ ಚಟುವಟಿಕೆ?
1: ಈಗ ಕೃಷಿ ಚಟುವಟಿಕೆ ಪರವಾಗಿಲ್ಲ ಸರ್. ಈಗ ನೀರಿಂದ ಮಳೆ ಇಲ್ದಾಗ ನೀರು ಹೊಡ್ಕೋಬೋದು, ಹಂಗೆ ಮಾಡಿ ಏನು ತೊಂದರೆ ಇಲ್ಲ ಸರ್, ಮಾಡ್ತೀವಿ.
0: ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ರೀತಿಯ ಬೆಳೆಗಳನ್ನು ಹಾಕಿ ಬೆಳೀತಾ ಇದ್ರ?
1: ಅದೇ ಈಗ ಜೋಳ ಕಟ್ಟಿಂಗ್ ಆದರೆ ರಾಗಿ ನವಣ ಹಾಕತ್ತೀವಿ. ನಿಮ್ಗೆ ಬೇಕಾದಾಗ ನಾವು ಸಿಗ್ಗೇಲಿ ಹಾಕತ್ತೀವಿ ಸರ್.
0: ಈಗ ಈ ಬೆಳೆಗಳಿಗೆ ಬೇಕಾದಂಥ ಗೊಬ್ಬರ ಆಗಿರ್ಬೋದು, ಒಂದು ಉಳುಮೆ ವ್ಯವಸ್ಥೆ ಎಲ್ಲ ಆಗಿರ್ಬೋದು, ಇದರಲ್ಲಿ ಯಾವ ರೀತಿ ಮಾಡ್ತಾ ಬರ್ತಾ ಇದ್ರ?
1: ನೀವು ಅದೇ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಈಗ ಬೇಸಿಗೆ ಆದಾಗ. ಅದರ ಟೈಮ್ಗೆ ಮಾಡ್ತೀವಿ ಸರ್. ಯಾಕಂದ್ರೆ ಈ ಕಟ್ಟಿಗೆ ಆದಮೇಲೆ ಇನ್ನೊಂದು ಕಟ್ಟಿಂಗ್, ಈ ಕಟ್ಟಿಗೆ ಆದಮೇಲೆ ಇನ್ನೊಂದು ಫಸಲು ಹಾಕತ್ತೀವಿ ಹುಳ ಹೊಡಿಸ್ಬಿಟ್ಟು. ನಮ್ಗೆ ಯಾವ ಫಸಲು ಬೇಕಂತ ಅಂದ್ಬಿಟ್ಟು ಇವರು ರಾಗಿ ಕೊಟ್ಟಿರ್ತಾರೆ, ರಾಗಿ ಹಾಕತ್ತೀವಿ. ನವಣ ಕೊಟ್ಟಿರೋ ಸಾಲು ಸಾಲು ಮೇಲೆ ಬಿಡ್ತೀವಿ. ಹಂಗಾಗಿ ಇಂದ ಗೇಲು ಸ್ವಲ್ಪ ಹಾಕತ್ತೀವಿ. ಅದು ಎಲ್ಲ ಹಾಕೋಕ್ಕಾಗಲ್ಲ, ನಮ್ಮ ಎಷ್ಟು ಬೇಕು ಅಷ್ಟು ಹಾಕೊಂಡು ಜೀವನ ಮಾಡ್ಕೊತೀವಿ.

0: ಪ್ರಮುಖ ಬೆಳೆಗಳಾಗಿ ಏನೇನು ಬೆಳೆಗಳನ್ನು ಬೆಳೀತಾರೆ ಇರುವಂತ ಎರಡು ಎಕರೆಯಲ್ಲಿ?
1: ಅಂದ್ರೆ ಮಾಮೂಲಿ ಜೋಳ, ಹತ್ತಿ ಎರಡು ಫಸಲು, ಈಗ ಬೇಸಿಗೆಗ ರಾಗಿ, ನವಣೆ ಬಾಳ್ಗ, ಗೇನು ಸ್ವಲ್ಪ ಒಂದು ಸ್ವಲ್ಪ ಮಳೆಗಾಲದಲ್ಲಿ ಮೆಣಸಿ ಒಂದು 5,000 ಅಷ್ಟು ಹಾಕತ್ತೀವಿ.
0: ಈಗ ನಿಮ್ಮ ಆದಿವಾಸಿಗಳಲ್ಲಿ ಮೊದಲೆಲ್ಲ ಅರಣ್ಯದಲ್ಲಿದ್ದಾಗಲೇ ಆಗಿರ್ಬೋದು, ನಿಮ್ಮ ಹಿರಿಕರಲ್ಲಿ ಆಗಿರ್ಬೋದು, ಆಗಿನ ಕ್ರಮ ಆಗಿನ ವ್ಯವಸ್ಥೆ ಪದ್ಧತಿ ಹೇಗಿರ್ತಿದ್ದಾಗಿದ್ರೆ?
1: ಆಗಿನಗಿಂತ ಈಗಿನ ವಾಸ ಸರ್ ನಮ್ಗೆ ಆಗಿರ್ಬೋದು ಗೊತ್ತಿಲ್ಲ. ಈಗಿರೋ ನಾವು ಇಷ್ಟು ಬುದ್ಧಿ ಗೊತ್ತಿರೋದು ಈಗ ಮಾಡ್ತಿದ್ದೀವಿ. ಹಿಂಗಾರ ಹೆಂಗೆ ಗೊತ್ತ, ನೀವು ಆರಾಮ ಇದು ಟೈಮ್ ಮಾಡ್ಕೊಳ್ಳಿ, ಆ ಟೈಮ್ಗೆ ಇದು ಟೈಮ್ ತಪ್ಪಾದ್ರೆ ಆಗಲ್ಲ ಅಂತಿದ್ರು.
0: ಈಗ ಕೃಷಿಗೆ ಉಳುಮೆ ಮಾಡೋದಾಗಿರ್ಬೋದು ಅದಕ್ಕೆಲ್ಲ ಈಗಲೂ ಕೂಡ ನೇಗಿಲು ಅದನ್ನೆಲ್ಲ ಬಳಸ್ತೀವಿ,
1: ನೇಗಿಲು ಬಳಸ್ತಿದ್ದೀವಿ ಸರ್, ಟ್ರ್ಯಾಕ್ಟರ್ ಓಡಿಸ್ಬಿಟ್ಟು ನೇಗಿಲು ಹೊಡಿತೀವಿ ಸರ್.
0: ಪ್ರತಿಯೊಂದು ತಮ್ಮ ಹತ್ರನೇ
1: ಇದೆ ಸರ್, ಎತ್ತು ಇದೆ, ಆಮೇಲೆ ಈ ನೇಗಿಲು ಇದೆ.
0: ಈಗ ಪ್ರಸ್ತುತ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆಗೆ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ರೀತಿಯ ಕೃಷಿ ಸೌಲಭ್ಯಗಳು
1: ಸಿಗ್ತಿದೆ ಸರ್.
0: ಇದು ಸೌಲಭ್ಯಗಳು ಸಿಗೋಕ್ಕೂ ಮುಂಚೆ ಕೃಷಿ ಹೇಗಿತ್ತು ತಮಗೆ?
1: ಆಗಷ್ಟಲ್ಲೇ ಈಗ ಕೊಟ್ಟದಷ್ಟಿಂದ ಪರವಾಗಿಲ್ಲ ಸರ್, ಟೈಮ್ಗೆ ಆಗ್ತಿದ್ದೀನಲ್ಲ, ಯಾಕಂದ್ರೆ ಅವ್ರು ಬಂದು ಫೀಲ್ಡಲ್ಲಿ ಬಂದು ನೋಡ್ತಾರೆ, ಹಿಂಗೆ ಮಾಡಿ ಅಂದ್ರೆ ಹಂಗೆ ಮಾಡಿ ಅಂತ ಹೇಳ್ತಾರೆ, ಆಗ ಅವ್ರು ಹೇಳೋ ರೀತಿ ನಾವು ಮಾಡ್ಕೊಯ್ತಿದ್ದೀವಿ. ಆಮೇಲೆ ಇದು ನಮ್ಮ ಈ ಗಿರವಳ ಗೊಬ್ಬರ ಅದು ಮಾಡ್ಕೊತೀವಿ.
0: ಯಾವ್ಯಾವ ರೀತಿ ಬಿತ್ತನೆ ಬೀಜಗಳನ್ನು ಪಡ್ಕೊಂಡು ಬೆಳೀತಾ ಇದ್ದೀರಾ?
1: ಜೋಳ ಕೊಡ್ತಾರೆ, ರಾಗಿ ಕೊಡ್ತಾರೆ, ನವಣೆ ಕೊಡ್ತಾರೆ, ಅವ್ರೇನು ಕೊಟ್ಟಿರು ತೊಗರಿ ಕೊಟ್ಟಿರು, ಅವ್ರು ಕೊಟ್ಟ ಪದಾರ್ಥ ನಾವು ಬೀಸಕ್ಕಾಗಲ್ಲ, ಜಮೀನಿಗೆ ಹಾಕಿ ಬೆಳೀತಿದ್ದೀವಿ ಸರ್.
0: ಮೊದಲೆಲ್ಲ ಬಿತ್ತನೆಗೆಲ್ಲ ಏನು ಮಾಡ್ತಾ ಇದ್ರಿ?
1: ಆಗ ಒಬ್ಬ ರೈತರು ತಪ್ಪು ಎಸ್ತಿದ್ದು ಸಾಲ, ಆಗ ನಾವು ಹೊಲದಲ್ಲಿ ಬೆಳೆದು ಅವರು ಸಾಲ ಕೊಡ್ತಿದ್ದು, ಅವ್ರು ಸಾಲದನ್ನು ತೀರ್ತಿದ್ದು.
0: ಮೊದಲೆಲ್ಲ ಕಾಸು ಕೊಂಡು
1: ತಗೋದಿದ್ದು.
0: ಈಗ ಮೊದಲು ತಾವು ಹೊರಗಡೆಯಿಂದ ಕೊಂಡ್ಕೊಳ್ತಿದ್ದಂತ ಬಿತ್ತನೆಗೆ ಈಗ ಸಂಸ್ಥೆ ಕಡೆಯಿಂದ ಬಿತ್ತನೆಗೆ
1: ಪರವಾಗಿಲ್ಲ ಸರ್, ಈಗ
0: ಎಷ್ಟು ಅನುಕೂಲ ಆಗಿದೆ?
1: ಅನುಕೂಲ ಆಗಿದೆ ಸರ್, ಈಗ ಆಗ್ಲಿಗಿಂತ ಈಗಿನ ಅನುಕೂಲ ಪರವಾಗಿಲ್ಲ. ಈಗ ನಮ್ಮ ಸಂಸ್ಥೆ ಅವ್ರು ಬಂದು ಬೀಜ ಕೊಟ್ಟಾಗೆಲ್ಲ ಪರವಾಗಿಲ್ಲ. ಈಗ ಅವ್ರೇನ ಜಾಸ್ತಿ ತಗೊಳ್ಳೋಲ್ಲ, ಒಂದು ಕಮ್ಮಿ ಇದು ಡಿಸ್ಕೌಂಟ್ ಮಾಡಿ ಕೊಡ್ತಿದ್ದಾರೆ ಸರ್, ಈಗ ರೈತರಲ್ಲಿ ಬಡ್ಡಿ ತೆಗೆದು ಸೇರಿಸ್ಕೊಡ್ತಾರೆ, ಹಂಗಾಗಿ ಇದು ಮಾಡ್ತೀವಿ.
0: ಈಗ ತಾವು ಪ್ರಮುಖವಾಗಿ ಸಿರಿಧಾನ್ಯಗಳನ್ನ ಬೆಳೆದಿರಿ, ನವಣೆ ಮತ್ತೆ ರಾಗಿ ಆಗಿರ್ಬೋದು, ಈ ತರ ಸಿರಿಧಾನ್ಯ ಪ್ರಮುಖ ಸಿರಿಧಾನ್ಯಗಳನ್ನ ಬೆಳೆದಿರಿ. ಈ ಸಿರಿಧಾನ್ಯಗಳನ್ನ ಬೆಳೆಯುವಂಥದ್ದು ಕೂಡ ಬಹಳ ವಿರಳ ಈ ಭಾಗದಲ್ಲಿ, ಮತ್ತೆ ಇದಕ್ಕೆ ಬೇಡಿಕೆನೂ ಇದೆ, ಅದಕ್ಕೆ ತಕ್ಕಂತ ಬೆಲೆನೂ ಇದೆ. ಈ ಸಿರಿಧಾನ್ಯ ಬೇಸಾಯ ಮಾಡಿದಾಗಿರ್ಬೋದು, ಆ ಬೆಳೆ ಬೆಳೆದಿದ್ದು, ಅದ್ರದ್ದು ಫಲ ಸಿಕ್ಕಿದ್ದು, ಇದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ತೀನಿ.
1: ಹಾಗೇನೋ ಒಂದು ನವಣೆ ಅಂದ್ರೆ ಒಂದು ಒಂದು ಆನೆ ಮೇದ್ಬಿಟ್ಟು ಒಂದು ಕ್ವಿಂಟಲ್ ಅಷ್ಟು ಸಿಕ್ಕಿತ್ತು. ಆನೆ ಮೇದ್ಬಿಟ್ಟು ಆನೆ ಬಂದು ಬೇಸಿಗೆಲ್ಲಿ ಬಂದು ಇಲ್ಲೇ ಬಂದು ಮೇದಿತ್ತು, ಅದರಲ್ಲಿ ಒಂದು ಕ್ವಿಂಟಲ್ ಅಷ್ಟು ಸಿಕ್ಕಿತ್ತು. ರಾಗಿ ಒಂದು ಒಂದು 5-6 ಪ್ಲಾಸ್ಟಿಕ್ ಸಿಕ್ಕಿತ್ತು ರಾಗಿ ಊಟ ಮಾಡಿದಾಗ.
0: ಸಿರಿಧಾನ್ಯ ಈ ನವಣೆ ಏನಾದರೂ ಮೊದಲೆಲ್ಲ ಬೆಳೆದಿದ್ರು?
1: ಇಲ್ಲ ಇಲ್ಲ ಇಲ್ಲ, ಇದೆ ಇವ್ರು ಕೊಟ್ಟಿಂದ ಬೆಳೀತಿರೋದು.
0: ಎಷ್ಟು ವರ್ಷ ಆಯಿತು ಈ ಬೆಳೆದು?
1: 2 ವರ್ಷ ಕೊಟ್ಟರೆ,
0: ಕಳೆದ 2 ವರ್ಷದಿಂದ
1: ನವಣೆ ಬೆಳೀತಿದೆ.
0: ಇದ್ರದ್ದು ಬೇಸಾಯ ಕ್ರಮ ಆಗಿರ್ಬೋದು, ಈ ಖರ್ಚು ಆಗಿರ್ಬೋದು, ಈ ಸಿರಿಧಾನ್ಯ ಬೆಳೆಕ್ಕೆ
1: ಅಷ್ಟು ಖರ್ಚಿಲ್ಲ ಸರ್, ಇದರಲ್ಲಿ ಖರ್ಚಿಲ್ಲ ಅಷ್ಟು.
0: ವ್ಯವಸಾಯ ಕ್ರಮ
1: ವ್ಯವಸಾಯ ನಾವು ಮಾಮೂಲಿ ಹೊರ್ಕತ್ತೀವಿ, ಸೆತೆ ಕತ್ಕತ್ತೀವಿ, ಸ್ವಲ್ಪ ಗೊಬ್ಬರ ಇಟ್ಕತ್ತೀವಿ ಅಷ್ಟೇ.
0: ಅದು ಬಿಟ್ರೆ ಏನು ಸಿರಿಧಾನ್ಯ ಬೆಳೆಯಂಥದ್ದು ಏನು ಕಷ್ಟ
1: ಕಷ್ಟ ಇದೆ? ಕಷ್ಟ ಅಂತ ತಿನ್ಸಿಲ್ಲ ಸರ್.
0: ಇದಕ್ಕೆ ನೀರಾವರಿ ಏನಾದ್ರು
1: ಬೇಸಿಗೆಯಲ್ಲಿ ನೀರು ಇಲ್ದಿರ ಟೈಮ್ ನೀರು ಹೊಡಿಬೇಕು ಸರ್, ಅಂದರೆ ಹೆವಿ ಜಾಸ್ತಿ ಹೊಡೆಯೋಕ್ಕಾಗಲ್ಲ, ನೀವು ಮಳೆ ಇಲ್ದಾಗ ಹೊಡ್ಕೋಬೇಕು ಸರ್ ನೀರು.
0: ಈ ಸಿರಿಧಾನ್ಯ ಬೆಳೆದಿದ್ದು ಇದರಿಂದ ಒಂದು ಇಳುವರಿ ಸಿಕ್ಕಿದ್ದು ತಮಗೆ ಖುಷಿ ಇದೆಯಾ?
1: ಖುಷಿ ಇದೆ ಸರ್.
0: ಬೆಳೆದ ತಕ್ಕಂಗೆ ಅದಕ್ಕೆ ಸರಿಯಾದ ಬೆಲೆ ಸಿಗ್ತಾ?
1: ಅದು 70 ರೂಪಾಯಿ ಸರ್ ಕೆಜಿ. ಆಗ ಅದು ನಿಮ್ಮ ಇವರಿಗೆ ಕೊಟ್ಟು ಆಗ ಅವರೇ ದುಡ್ಡು ಹಾಕೊಂಡು ಹಾಕ್ಕೊಟ್ರು.
0: ಎಷ್ಟು ತಿಂಗಳಿಗೆ ಆಯಿತು ಇದು ಬೆಳೆ ಸಿಗೋದು?
1: 2-3 ತಿಂಗಳಿಗೆಲ್ಲ ಬಂದ್ಬಿಡ್ತೇವೆ ಸರ್.

0: ಸಿರಿಧಾನ್ಯ ಬೆಳೆದಂತದ್ದು ಅದರಿಂದ ಒಂದು ಇಳುವರಿ ಪಡೆದು ಅದರಿಂದ ಅದಕ್ಕೆ ತಕ್ಕಂತೆ ನೀವು ಒಂದು ಬೆಲೆ ಪಡ್ಕೊಂಡಿದ್ದು ತಮಗೆ ತೃಪ್ತಿ ಇತ್ತ?
1: ತೃಪ್ತಿ ಇತ್ತು ಸರ್. ಪರವಾಗಿಲ್ಲ ಅಂತ ಬೇಸಿಗೆ ಫಸಲ್ಗ ವ್ಯವಸಾಯ ಬೇಸಿಗೆಗ ಬೆಳೆದು ಜೀವನ ಮಾಡ್ತಿದ್ದೆ ಸರ್. ಯಾಕಂದ್ರೆ ಮಾರಾಟ ಮಾಡಿ ನಮ್ಮ ಇದು ಮಾಡ್ಬೇಕಲ್ಲ ಸರ್.
0: ಮತ್ತೆ ಸಂಸ್ಥೆಗೇನೆ ಅದನ್ನ ಮಾರದ್ರ?
1: ಸಂಸ್ಥೆಗೆ ಕೊಟ್ಬಿಟ್ಟ ಸರ್, ಅವರೇ ಬಂದು ತಕ್ಕೋದ್ರು.
0: ಈಗ ನಿಮ್ಗೆ ಬಿತ್ತನೆಗೂ ಸಂಸ್ಥೆ ಕಡೆಯಿಂದನೇ ಕೊಟ್ಟಿದ್ದು?
1: ನಾವು ಮಾರಾಟ ಮಾಡೋಕ್ಕೆಲ್ಲ ಅವ್ರಿಗೆ ಕೊಟ್ಟ ಸರ್. ಅದೇ ನಾವಣ ರಾಗಿ ಇಲ್ಲೇ ತಗೋದ್ರಣ ಸರ್, ಇಲ್ಲಿ ತಿಂಡಿ ಮಾಡಕ್ಕೆ.
0: ಜೊತೆಗೆ ಗೃಹ ಉಪಯೋಗಕ್ಕೆ ಅಂದ್ರೆ ತಮ್ಮ ಮನೆ ಬೆಳಗ್ಗೆಗೆ ಏನೇನೆಲ್ಲ ಬೆಳೆಗಳನ್ನು ಬೆಳ್ಕೋತೀರ ನೀವೇ?
1: ಆಮೇಲೆ ರಾಗಿ ಏನೇ ನಾವಣ ಸ್ವಲ್ಪ ಮಾಡ್ಕೋತೀವಿ, ಯಾಕಂದ್ರೆ ಇದು ಮಾಡ್ಬೇಕಲ್ಲ ಗಂಜಿಗ. ಆಮೇಲೆ ನೀವು ಅದಕ್ಕೆ ತೊಗರಿಗಿನ ಹಾಕಿದಾಗ ಅದು ಸ್ವಲ್ಪ ಸಾಂಬಾರು ತಗೋತೀವಿ, ಕಾಳು ಅವ್ರು ಹಾಕಿದಾಗ ಅದು ಸ್ವಲ್ಪ ತಗೋತೀವಿ, ಹಸಿ ಮಾರಾಕ್ಬಿಡ್ತೀವಿ.

0: ಮಾರಾಟ ಮಾಡಿ ಅದರಿಂದ ಒಂದು ಹಣ ಗಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳೀತೀರಾ?
1: ಜೋಳ, ಹತ್ತಿ, ಏಲು, ಆಮೇಲೆ ರಾಗಿ, ಮೆಣಸಿ.
0: ಎಲ್ಲಿ ಮಾರಾಟ ಮಾಡ್ಕೋತೀರಿ ಈ ಬೆಳೆಗಳನ್ನೆಲ್ಲ?
1: ಇಲ್ಲ, ಇಲ್ಲಿ ಮಾರ್ಕೆಟ್ಗೆ ಹಾಕ್ತೀವಿ. ಇದು ಮೆಣಸಿನೆಲ್ಲ.
0: ಯಾವ ಮಾರ್ಕೆಟು?
1: ಅದೇ ಗುಂಡ್ಲಪಟ್ಟಿ ಮಾರ್ಕೆಟ್.
0: ಇಲ್ಲಿಗೆ ಬರ್ತಾ ಗಾಡಿ?
1: ಹ್ಞೂ ಸರ್.
0: ನಿಮ್ಮಲ್ಲಿಗೆ ಬಂದು ಈ ಬೆಳೆಗಳು
1: ತಗೊಳ್ತಾರೆ ಸರ್?
0: ಈ ಬೆಳೆಗಳ ಬೆಳೆದ ತಕ್ಕಂಗೆ ಅದ್ರದ್ದು ನಿಗದಿತ ಬೆಲೆ ಸಿಗ್ತಾ ಇದೆ?
1: ಇಲ್ಲ ಸರ್, ರೈತ ಕಮ್ಮಿ. ಇವ್ರ ಸರ್ ಈ ವರ್ಷ ರೈತ ಕಮ್ಮಿ. ರಾಗಿಗೇನಾರು 30 ರೂಪಾಯಿ ಕೊಡ್ತಾರೆ ಅಂಗಡಿಲೆಲ್ಲ.
0: ಇನ್ನೇನು ಸೌಲಭ್ಯಗಳನ್ನ ಸಂಸ್ಥೆ ಕಡೆಯಿಂದ ತಾವು ಪಡ್ಕೊಂಡು ಕೃಷಿ ಮಾಡ್ತಾ ಇದ್ರ?
1: ಇದು ಅವ್ರು ಕೊಟ್ಟದಾರ ಇದ್ರದು ಇರೋಳದು ಅದು ಗೊಬ್ಬರ ಅದು ಕೊಟ್ಟಾರ. ಟಾರ್ಪಲ್ ಕೊಟ್ಟಾರ, ಟಾರ್ಪಲು, ಬಾಂಡ್ಲಿ, ಕುಡುಗ್ಲು, ಗುದ್ಲಿ ಎಲ್ಲ ಕೊಟ್ಟಾರ ಸರ್.
0: ಇದೆಲ್ಲ ಪಡ್ಕೊಂಡಿದ್ದೀರ?
1: ಹಾಂ ಸರ್.
0: ಈ ಎರೆಹುಳ ಗೊಬ್ಬರ ತಯಾರಿಗೆ ಮಾಡಾಗ ತರಬೇತಿ ಯಾವಾಗ ಎಲ್ಲಿ ಪಡ್ಕೊಂಡ್ರಿ?
1: ಅದೇ ಇವರೇ ಬಂದು ಹೇಳಿದಾಗ, ಇವ್ರು ಬಂದು ಹೇಳಿದ್ರಲ್ಲ ಆಗ ಈ ಥರ ಹತ್ರ ಮಾಡಿ ಅಂತಾರೆ ಅಂತ ಬಂದು ಮಾಡಿದ್ದು. ಅವರೇ ಬಂದು ನಿಲ್ಸ್ಕೊಂಡು ಎರೆಹುಳದ್ದು ತೊಟ್ಟಿ ತೊಟ್ಟಿ ಮಾಡಿ ಅಂತಾನೆ ಅಂತ ಹಂಗೆ ಮಾಡಿ ಇದು ಮಾಡಿದ್ರು ಸರ್.
0: ನಿಮ್ಮ ಜಾಗಕ್ಕೆ ಬಂದು ತರಬೇತಿ
1: ಕೊಟ್ಟದ?
0: ಯಾವ ರೀತಿ ಮಾಡ್ಕೋತಾರ ಈ ಎರೆಹುಳ ಗೊಬ್ಬರನ?
1: ಅದೇ ಕಸಾಗಿನ ಹಾಕಿ ಗೊಬ್ಬರಗಿನ ಸ್ವಲ್ಪ ಲೇಸ್ಟ್ನದೆಲ್ಲ ಹಾಕಿ ಇದು ಮಾಡಿ ಗೊಬ್ಬರ ಮಾಡಿ ಎರೆಹುಳ ಇವ್ರು ತಗೊಬಂದ್ಬಿಟ್ರು. ಅರೆ ಇದೇ ಈ ವರ್ಷ ಬಿಟ್ಟಿರೋದು, ಅದಿನ್ನು ಅದ್ರ ಟೈಮ್ ನೋಡ್ಬೇಕು ಸರ್.
0: ಎಷ್ಟು ತಿಂಗಳಾಯ್ತು ಇದನ್ನ ರೆಡಿ ಮಾಡಿ?
1: ಹೋದ ವರ್ಷ ಹಾಕಿದ್ದು.
0: ಹೋದ ವರ್ಷ ಎಷ್ಟು ಬಾರಿ ಗೊಬ್ಬರ ತಗೊಂಡಿದ್ದೀರಿ?
1: ತಗೊಂಡಿದ್ದೆ ಸರ್, ಕೊಟ್ಟಿಗೂ ಅಂದ್ರೆ ಇದೇ ಫಸ್ಟ್ ಕೊಡ್ತಿದ್ದು, ಇದೇ ಫಸ್ಟ್ ಹಾಕಿರೋದು. ಅದೇ ಏರ ಆಗ ಫಸ್ಟ್ ಹಾಕಿದ್ದು ಎರೆಹುಳ ಬಿಟ್ಟಿತ್ತಿಲ್ಲ, ಈ ವರ್ಷ ಬಿಟ್ಟಿರೋದು ಸರ್ ಎರೆಹುಳ. ಅದೇ ಬೇಸಿಗೆ ತೆಗಿಬೇಕು.
0: ಈಗ ನೀವು ಹೊರಗಡೆ ಇದೇ ಗೊಬ್ಬರನ ಹೊರಗಡೆಯಿಂದ ಕೊಂಡ್ಕೋಬೇಕಾಗಿದ್ರೆ ಎಷ್ಟು ಆಗ್ತಿತ್ತು?
1: ದುಡ್ಡಾಯ್ತು ಸರ್, ಎರೆಹುಳ ಗೊಬ್ಬರ ದುಡ್ಡು ಜಾಸ್ತಿ ಆಯ್ತು.
0: ಹೊರಗಡೆ ಎಲ್ಲ ಮೊದ್ಲು ಏನಾದರೂ ಕೊಂಡ್ಕೊಂಡು?
1: ಇಲ್ಲ ಸರ್, ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ದು, ಅದು ಬಿಟ್ಟರೆ ಯೂರಿಯ 20-20 ಹಾಕ್ತಿದ್ದು ಅದು ಗೊಬ್ಬರ ಅಂಗಡಿಯಿಂದ ತಗೊಂಡು.
0: ಅವಾಗಲಿಂದ ಕೂಡ ನೀವು ಸಾವಯವ ಗೊಬ್ಬರವನ್ನು
1: ಗೊಬ್ಬರ ಸರ್
0: ಹೆಚ್ಚಿನದಾಗಿ ರಾಸಾಯನಿಕ ಏನು ಬಳಸಿಲ್ಲ?
1: ಇಲ್ಲ ಸರ್, ಮಾಮೂಲಿ ಕೊಡುಗೆ ಗೊಬ್ಬರ ವರ್ಷಕ್ಕೆ ಹಾಕ್ತಿದ್ವಿ ಜಮೀನಿನ.
0: ಹಾಗೆ ಈಗ ಈ ಕೃಷಿ ಚಟುವಟಿಕೆಯಲ್ಲಿ ಈ ತರ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಸಂಸ್ಥೆಯ ಒಂದು ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಇನ್ನೇನೆಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರ?
1: ಇದು ಮಾಮೂಲಿ ಒಂದು 5-6 ರಸ ಆಡದ ಅಷ್ಟೇ ಸರ್.
0: ಇದನ್ನೆಲ್ಲ ಮಾರಾಟಕ್ಕೋಸ್ಕರ ಇದು ಮಾಡ್ತಿರ್ತೀರ?
1: ಇಲ್ಲ, ನಮ್ಗೆ ಏನೋ ತೊಂದರೆ ಬಂದಾಗ ಮಾತ್ರ ಕೊಡ್ತೀವಿ ಅಷ್ಟೇ.
0: ಹಸು ಸಾಕಾಣಿಕೆ ಏನಾದರೂ ಮಾಡ್ತಾ ಇದ್ರ
1: ಸರ್? ಈ ವರ್ಷ ಬರ್ಸಿರೋದಿಲ್ಲ, ಈಗ ಟ್ರೈನಿಂಗ್ ಕೊಟ್ಟು ಸಿಕ್ಕಿಲ್ಲ. ಸಿಕ್ಕಮೇಲೆ ಆಗ ನೋಡ್ಬೇಕು, ಹಾಲು ಹಾಕಿ ಇದು ಮಾಡ್ಬೇಕಲ್ಲ ಸರ್, ಆಗ ಇದು ಮಾಡ್ಬೇಕು. ಇಲಾತಿಗ ಬರ್ಕೊಂಡು ಎಲ್ಲ ಇದು ಮಾಡಾರ, ಆಗ ಬಂದಮೇಲೆ ಅದ್ರ ಇದು ನೋಡ್ಕೋಬೇಕಲ್ಲ ಸರ್, ಹಾಲು ಹೆಂಗೆ ಕರೆದು ಮಾರಾಟ ಮಾಡ್ತಿದ್ದೀನಿ ಅಂತ, ಅದ್ರ ಲಾಭ ಹೆಂಗೆ ಎಷ್ಟಿದೆ ಅಂತ ನಾವು ತಿಳ್ಕೊಬೇಕಲ್ಲ.
0: ಅದ್ರ ತರಬೇತಿ ಏನಾದರೂ ಪಡ್ಕೋಬೇಕು ಅಂತ ಹೇಳಿದಿರಾ?
1: ಇರಲಿಲ್ಲ, ಟ್ರೈನಿಂಗ್ ಮುಗಿಸಿವಿ.
0: ಯಾವಾಗ ಮುಗಿಸಿದ್ದು?
1: 1 ತಿಂಗಳಾಗದ.
0: ಯಾವ್ಯಾವ್ದು ತರಬೇತಿ ಪಡ್ಕೊಂಡ್ರಿ?
1: ಅದು ಇಲಾತಿದೆ ಸರ್ ಮಾತ್ರ.
0: ಹೈನುಗಾರಿಕೆ ಬಗ್ಗೆ ಎಷ್ಟು ದಿನ ನಡೀತು ತರಬೇತಿ?
1: 3 ದಿನ ಸರ್. ನಾವು ಹೋಗಿತ್ತ ನಮ್ಮ ಹೆಂಗಸರು ಹೋಗಿದ್ದು, ಅವ್ರಿಗೆ ಅವರು ಹೇಳಿದ್ದೆಲ್ಲ ತಿಳ್ಕೊಂಬಂದ್ರ ಸರ್, ಈ ಥರ ಹತ್ರ ಇಲ್ಲ ಈಗ ಸರ್ ಹಿಂಗೆ ಮಾಡ್ಬೇಕು.
0: ಈಗ ಪ್ರಸ್ತುತ ಏನೋ ಸಂಸ್ಥೆಯ ವಿವಿಧ ರೀತಿಯ ಕಾರ್ಯಕ್ರಮಗಳ ಮತ್ತು ಯೋಜನೆ ಅಡಿಯಲ್ಲಿ ಈ ಥರ ಸೇವಾ ಸೌಲಭ್ಯ ಪಡ್ಕೋತಾ ಇದ್ದೀರಾ, ನಿಮ್ಮ ಕೃಷಿ ಚಟುವಟಿಕೆ ಒಂದು ಅನುಕೂಲ ಆಗ್ತಿದೆ. ಮೊದಲು ಕೃಷಿಗೆ ಹೋಲಿಸ್ಕೊತು ಅಂದರೆ ಈಗಿನ ಕೃಷಿನಲ್ಲಿ ಈ ಥರ ಸಂಸ್ಥೆ ಕಡೆಯಿಂದ ಸೌಲಭ್ಯಗಳು ಸಿಗ್ತಾ ಇರೋಂಥದ್ದು ತಮ್ಮ ಒಂದು ಕೃಷಿ ಚಟುವಟಿಕೆ ಆದಾಯ ಹೆಚ್ಚಿನ ನಿಟ್ಟಿನಲ್ಲಿ ತಮ್ಮ ಒಂದು ವೈಯಕ್ತಿಕ ಜೀವನದ ಒಂದು ಕೃಷಿ ಬೆಳವಣಿಗೆಯಲ್ಲಿ ಎಷ್ಟು ಸಹಕಾರಿಯಾಗಿದೆ?
1: ಪರವಾಗಿಲ್ಲ ಸರ್, ಈಗ ಯಾಕಂದ್ರೆ ಆಗಲಿ ಅನ್ನೋದು ಈಗಿನದ್ಗೂ ಆಸೆ. ಈಗ ಯಾಕಂದ್ರೆ ವ್ಯವಸಾಯ ಇವರು ಬಂದು ಇತ್ತಿದ್ರೆ ಟೈಮ್ ಮಾಡಿ ಅಂತ ಹೇಳಾರ, ಆ ಟೈಮ್ ಮಾಡ್ತಿದ್ದೀವಿ. ಆಗಿನದ್ಗೆ ಈಗಿನದ್ದು ಪರವಾಗಿಲ್ಲ ಸರ್.
0: ಒಂದು ಆದಾಯ ಕಾಣ್ತಾ ಇದ್ದೀರಾ ಕೃಷಿನಲ್ಲಿ?
1: ಹಾಂ, ಕಾಣ್ತಾ ಸರ್.
0: ಮುಂದೆ ಇನ್ನೇನೆಲ್ಲ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಸಂಸ್ಥೆಯೊಂದಿಗೆ ಅಥವಾ ಈ ಥರ ಅವರು ಕಾರ್ಯಕರ್ತರೊಂದಿಗೆ ಮಾತಾಡಿದ್ರೆ?
1: ಅವರು ಏನು ಟ್ರೈನಿಂಗ್ ಹೇಳ್ತಾರೆ ಆ ಟ್ರೈನಿಂಗ್ ಹೋಯ್ತಿದ್ದೀವಿ, ಆಗ ಅದರಿಂದ ಏನಾರು ಪಡೆಯಬೇಕು ಅಷ್ಟೇ. ಈಗ ಹೊಸ ಟ್ರೈನಿಂಗ್ ಹೇಳಿದ್ರು ಹೊಸ ಟ್ರೈನಿಂಗ್ ಹೋಗಿ ಬಂದೀವಿ. ಈಗ ವ್ಯವಸಾಯ ಇಂಥ ಮಾಡಿ ಅಂತ ಅದಕ್ಕೂ ಟ್ರೈನಿಂಗ್ ಹೋಗಿವಿ.
0: ಅಂದ್ರೆ ಯಾವ್ದೇ ರೀತಿಯ ತರಬೇತಿಗಳು ಸಭೆ ಕಾರ್ಯಕ್ರಮಗಳಿಗೆಲ್ಲ ತಾವು ಭಾಗವಹಿಸಿರ್ತಾರೆ
1: ಸರ್? ಅವ್ರು ಹೇಳಿದಾಗೆಲ್ಲ ನಾವು ಹೋಗ್ತಿದ್ದೀವಿ.
0: ಈ ಹೊರಗಡೆ ಕ್ಷೇತ್ರ ಬೇಡಿಕೆ ಆಗಿರ್ಬೋದು ಅಥವಾ ಇನ್ನಿತರ ಕೃಷಿ ಮೇಳ ಅಲ್ಲೆಲ್ಲ ಹೋಗಿ ಭಾಗವಹಿಸಿ ಅಲ್ಲಿ ಅವ್ರ ಕೃಷಿ ಮಾಡ್ತಾ ಇದ್ರೆ ಅದನ್ನ ತಾವು ನೋಡ್ಕೊಂಡು ಬಂದು ಕೃಷಿ
1: ಮಾಡ್ತಿದ್ದೆ ಸರ್?
0: ಎಲ್ಲೆಲ್ಲ ಹೋಗಿದ್ರಿ?
1: ನಾವು ಮಾಮೂಲಿ ಮೈಸೂರು, ಆಮೇಲೆ ಕೋಟೆ ಎಲ್ಲ ಹೋಯ್ತಿದ್ದು. ಮೀಟಿಂಗ್ ಕರೆದಾಗ ಹೋಯ್ತಿದ್ದು, ಅದಕ್ಕೆ ಹೋಯ್ತಿದ್ದೆ ಸರ್. ಟ್ರೈನ್ ಮೀಟಿಂಗ್ ಕರೆದಾಗ ಹೋಯ್ತಿದ್ದು.
0: ಅಲ್ಲಿ ಭಾಗವಹಿಸ್ತಿದ್ದು ಒಂದು ಅನುಕೂಲ ಆಯ್ತಿತ್ತ ನಿಮ್ಮ ಕೃಷಿ ಚಟುವಟಿಕೆಗೆ?
1: ಹಾಂ, ಅನುಕೂಲ ಆಯ್ತಿತ್ತು. ಅವರು ಅವ್ರ ಮಾತಾಡ್ದಂತ ತಗೊಬಂದು ನಾವು ಇಲ್ಲಿ ನಾವು ತಿಳ್ಕೊಂಡು ಮಾಡ್ತಿದ್ದು.
0: ಮೊದಲು ಹೋಲ್ಸ್ಕೊತು ಅಂದ್ರೆ ಈಗ ಹೋಲ್ಸ್ಕೊತು ಅಂದ್ರೆ ಈ ಒಂದು ಕೃಷಿ ಒಂದು ಚಟುವಟಿಕೆಯಲ್ಲಿ ಇರುವಂಥ ಒಂದಷ್ಟು ಜ್ಞಾನ ತಮ್ಮ
1: ಇದೆ ಸರ್. ಯಾಕಂದ್ರೆ ಅದಕ್ಕಿಂತ ಈಗಿನ ಸುಮಾರು ತಿಳ್ಕೊಡ್ತಾರಲ್ಲ, ಅಲ್ಲಿ ದಿವಸ ಪರವಾಗಿಲ್ಲ ಮಾಡ.
0: ಈಗ ಪ್ರಸ್ತುತವಾಗಿ ನೋಡ್ತಾ

0: ಅವ್ರು ಮಾಡಲ್ವಲ್ಲ, ಈಗ ಎಲ್ಲ ಮಾಡ್ತಾರ ಸಹ ಈಗ ಅಂತಂದ್ರೆ ಇಲ್ಲ, ಈಗ ನಮ್ಮ ಈಗಿನ ಈಗ ಎಲ್ಲ ಮಾಡ್ತಿದ್ದಾರೆ, ಆಗ್ನವ್ರೇನು ಗುತ್ತಿಗೆ ಕೊಡ್ತಿದ್ರು, ಈಗೇನ ನಮ್ಮ ಅವ್ರವ್ರೆ ತಿಳ್ಕೊಂಡು ಅವ್ರವ್ರ ಜಮೀನುಗಳು ಮಾಡ್ತಾರೆ ಸರ್. ಈಗ ಆರಾಮ ಮಾಡಿದ್ರು ಕೆಲ್ಸಕ್ಕೆ ಕರೆದ್ರೆ ಹೋಗ್ತೀವಿ, ಇದೇ ರೈತರಲ್ಲಿ ಕೆಲಸ ಮಾಡಕ್ಕೆ ಹೋಗ್ತೀವಿ.
1: ಸ್ವಂತ ಜಮೀನು ಇಟ್ಕೊಂಡು ಅವರೇ ಸ್ವತಃ ದುಡಿಯೋದ್ರಿಂದ ಅದರಲ್ಲೂ ಕೂಡ ಒಂದು ಆದಾಯ
0: ಕಾಣುತ್ತೆ ಸರ್. ಈಗ ಕೆಲಸ ಇಲ್ಲದಾಗ ಟೈಮಲ್ಲಿ ಕೆಲಸ ಮಾಡ್ತಿದ್ದೀವಿ.
1: ಈಗ ಕೆಲವ್ರ ಮನಸ್ಥಿತಿ ಅಂದ್ರೆ ಇರೋದೇ ಕಡಿಮೆ ಜಾಗ, ಕಡಿಮೆ ಜಾಗದಲ್ಲಿ ನಾನು ಏನ್ ಬೆಳೆಯಕಾಗುತ್ತೆ ಅನ್ನೋದೊಂದು ಮನಸ್ಥಿತಿ ಇರುತ್ತೆ. ಆ ನಿಟ್ಟಿನಲ್ಲಿ ತಾವು ಕೂಡ ಇರುವಂತ ಕಡಿಮೆ ಭೂ ಪ್ರದೇಶದಲ್ಲೇ ಒಂದು ಉತ್ತಮ ಕೃಷಿ ಮಾಡ್ತಾ
0: ಇದ್ದಾರೆ.
1: ಕಡಿಮೆ ಭೂಮಿನಲ್ಲೇ ಒಂದು ಒಳ್ಳೆ ಕೃಷಿ ಮಾಡೋ ನಿಟ್ಟಲ್ಲಿ ತಾವೇನು ಸಲಹೆ ಕೊಡಕ್ ಇಷ್ಟಪಡ್ತೀರಾ?
0: ಇನ್ನು ನಿಮಗೆ ನಾವು ಮಾಡಂತ ಮಾಡ್ತಿದ್ದೀವಿ. ಯಾರು ಈ ಟೈಮ್ ತಕ್ಕಾಗೆ ಈಗ ಮುಂಗಾರ ಟೈಮ್ಗೆ ಏನು ಬೆಳೆಯಬೇಕು, ಹಿಂಗಾರ ಟೈಮಲ್ಲಿ ಏನು ಬೆಳೆಯಬೇಕು ಅಂತ ಅಂದ್ಬಿಟ್ಟು ಮಾಡ್ತಿದ್ದೀವಿ ಸರ್. ಇವರು ನಾವು ಈಗ ಇವರು ರಾಗಿ ಕೊಟ್ಟಾಗ ರಾಗಿ ಬೆಳೀತಿದ್ದೀವಿ, ನವಣೆ ಕೊಟ್ಟಾಗ ನವಣೆ ಬೆಳೀತಿದ್ದೀವಿ, ಅವರ ಕೊಟ್ಟಾಗ ಅವರೇ ಬೆಳೀತಿದ್ದೀವಿ, ತೊಗರಿ ಕೊಟ್ಟಾಗ ತೊಗರಿ ಬೆಳೀತಿದ್ದೀವಿ ಸರ್. ಏನೋ ಸ್ವಲ್ಪ ಸ್ವಲ್ಪ ಹಾಕತ್ತೀವಿ.
1: ಪೂರ್ತಿ ಒಂದೇ ಬೆಳೆ ಬೆಳೆದೇ ಉತ್ತಮ ಅಥವಾ ಬೇರೆ ಬೇರೆ ಬೆಳೆ?
0: ಬೇರೆ ಬೇರೆ ಬೆಳೆ ಹಾಕೋಬೋದು ಸರ್.
1: ಬೇರೆ ಬೇರೆ ಬೆಳೆದ್ರಿಂದ ಏನೆಲ್ಲ ಅನುಕೂಲ?
0: ನಮಗೂ ಒಂದು ಅನುಕೂಲ ಆಯ್ತು ಸರ್, ಮಾರಾಟ ಮಾಡಕ್ಕೂ ನಮ್ಮ ಮನೆಗೂ ಆಯ್ತು.
1: ಒಂದೇ ಬೆಳೆಯನ್ನು ನೆಚ್ಕೊಂಡ್ರೆ ಅದ್ರದ್ದು
0: ಆಗಲ್ಲ.
1: ಮುಂದೆ ಇನ್ನೇನೆಲ್ಲ ತರಬೇತಿಯನ್ನು ಪಡ್ಕೊಂಡು ತಮ್ಮ ಕೃಷಿನಲ್ಲಿ ಅಳವಡಿಸ್ಕೋಬೇಕು ಅಂತ
0: ಅವ್ರು ಏನು ಟ್ರೈನಿಂಗ್ ಹೇಳ್ತಾರೆ ಆಗ ಮಾಡಿ ಇದು ಅವ್ರು ಟ್ರೈನಿಂಗ್ ಹೇಳಿದಾಗ ಹೋಗಿ ತಿಳ್ಕೊಂಡು ಬಂದು ಮಾಡ್ತಿದ್ದೀವಿ ಸರ್. ಅವ್ರು ಇನ್ನು ಕರೆದಾಗ ಟ್ರೈನಿಂಗ್ ಏನೇನು ಮಾಡ್ಬೇಕು ಅಂತ ಹೇಳ್ಕೊಟ್ರೆ ನಾವು ಇಂತಿಂತ ಮಾಡ್ತೀವಿ ಬಂದು. ಅವ್ರಿಗೆ ಗೊತ್ತಿರೋ ನಮ್ಗೆ ಹೇಳ್ಕೊಡ್ತಾರೆ, ಆಗ ನಾವು ಹೋಗಿ ತಿಳ್ಕೊಂಡು ಬಂದು ಏನೇನು ಮಾಡ್ಬೇಕು ಅಂತ ಮಾಡ್ತಿದ್ದೀವಿ.
1: ತಾವು ವೈಯಕ್ತಿಕವಾಗಿ ಈ ಥರ ತರಬೇತಿ ಬೇಕು ಅಂತ ಏನು
0: ಕೇಳಿಲ್ಲ ಸರ್. ಅವ್ರು ಬಂದು ಹೇಳಿದಾಗ ನಾವು ತರಬೇತಿ ತಗೋತೀವಿ.
1: ಸಿಗುವಂತ ಪ್ರತಿಯೊಂದು ತರಬೇತಿಯನ್ನು ಪಡ್ಕೊಂಡು ತಮ್ಮ ಕೃಷಿನೆಲ್ಲ
0: ಮಾಡ್ತಿದ್ದೀವಿ.
1: ಬಹಳ ಸಂತೋಷ ಸಂಜಯ್ ಅವರೇ, ಇಷ್ಟೊತ್ತು ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೇನು ಕಳೆದ 8-10 ವರ್ಷಗಳಿಂದ ಸ್ವತಂತ್ರವಾಗಿ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಅದರಲ್ಲಿ ವಿವಿಧ ರೀತಿಯ ಆಹಾರ ಬೆಳೆಗಳು ಹಾಗೂ ಧಾನ್ಯ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಸಾವಯವ ಒಂದು ಕೃಷಿ ಪದ್ಧತಿನಲ್ಲಿ ತಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನ ನಡೆಸ್ತಾ ಸಂಸ್ಥೆ ಕಡೆಯಿಂದ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಒಂದು ಸುಸ್ಥಿರ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಅದರಲ್ಲಿ ತಾವೊಂದು ಆದಾಯನ ಕಾಣ್ತಿರೋಂಥ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಂಥ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಮಾಳದಹಳ್ಳಿಯ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ಸಂಜಯ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ರೈತಧ್ವನಿ ಕಾರ್ಯಕ್ರಮ ಮತ್ತು ಮತ್ತೊಂದು ರೈತಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ,
2: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
3: ತಪ್ಪದೆ ಕೇಳಿ. ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕ್ರಮಗಳ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಮಾಳದಹಾಡಿಯ ಆದಿವಾಸಿ ಕೃಷಿಕರಾದ ಶ್ರೀಯುತ ಸಂಜಯ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅಸಕ್ತಂ ತೇಷು ಕರ್ಮಸು. ಧನಂಜಯ, ಈ ಕರ್ಮಗಳು ನನ್ನನ್ನು ಬಂಧಿಸವು, ಏಕೆಂದರೆ ನಾನು ಅವುಗಳಲ್ಲಿ ಉದಾಸೀನನಾಗಿ ಆಸಕ್ತಿರಹಿತನಾಗಿ ವರ್ತಿಸುತ್ತೇನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ನಾವು ಕೂಡ ಹೇಗೆ ಈ ಜಗತ್ತಿನಲ್ಲಿ ಬದುಕಬೇಕು ಎಂಬ ಅಂಶವನ್ನು ಕೂಡ ಕೃಷ್ಣ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾನೆ. ಈ ಸೃಷ್ಟಿಯನ್ನೆಲ್ಲ ದೇವರು ಮಾಡುತ್ತಿರುವುದರಿಂದ ಅವನಿಗೂ ಒಂದು ಉದ್ದೇಶವಿದೆ ಎಂದಂತಾಯಿತು. ಅವನಿಗೆ ಸಾಧಿಸುವುದಕ್ಕೆ ಏನೋ ಇದೆ ಎಂದರೆ ಅವನು ಅಪೂರ್ಣನಾಗುತ್ತಾನೆ. ಪೂರ್ಣ ಕಾಮನಾದವನು ಏನನ್ನು ಪಡೆಯಲು ಇದನ್ನೆಲ್ಲ ಮಾಡಬೇಕು? ನಮಗೆ ಒಂದು ಸಣ್ಣ ಬಯಕೆ ಇದೆ, ಅದಕ್ಕೆ ಪ್ರಪಂಚಕ್ಕೆ ಬಂದು ಹೋಗ್ತಾ ಇರುವಂಥದ್ದು. ಆದರೆ ಆ ಭಗವಂತನಿಗೆ ಒಂದು ದೊಡ್ಡ ಬಯಕೆ ಇದೆ. ಅದಕ್ಕಾಗಿಯೇ ಈ ಸೃಷ್ಟಿ ಸಂಹಾರ ಕಾರ್ಯದಲ್ಲಿ ಮಗ್ನನಾಗಿರುವುದು ಅಂಥೇಳಿ ನಾವು ಭಾವಿಸಬಹುದು. ಅವನಿಗೆ ಪಡೆಯದೇ ಇರುವುದು ಯಾವುದೂ ಇಲ್ಲ, ಇದನ್ನು ಸುಮ್ಮನೆ ಮಾಡುತ್ತಾನೆ ಎನ್ನಬಹುದು. ಸುಮ್ಮನೆ ಮಾಡುವವನು ಹುಚ್ಚನೊಬ್ಬನೆ. ಅವನು ಕುಳಿತಿರಲಾರದೆ ಏನನ್ನಾದರೂ ಮಾಡ್ತಾನೆ ಇರ್ತಾನೆ. ಹಾಗೆಯೇ ದೇವರು ಸುಮ್ಮನೆ ಏನೇನೋ ಮಾಡುವನು. ಅದರಿಂದ ನರಳುವವರು ಜೀವರಾಶಿಗಳು. ಅಂತೂ ದೇವರು ಉದ್ದೇಶವನ್ನಿಟ್ಟುಕೊಂಡವನೆಂದರೆ ಅಪೂರ್ಣನಾಗುವನು. ಉದ್ದೇಶವಿಲ್ಲ ಎಂದರೆ ಹುಚ್ಚನೋ ಮರುಳನೋ ಯಾರೋ ಆಗಿರ್ತಾನೆ ಅಂತ ಹೇಳ್ಬೋದು. ಆದರೆ ದೇವರು ಈ ಸೃಷ್ಟಿಯನ್ನೆಲ್ಲ ಮಾಡಿದರೂ ಕೂಡ ಅವನು ಆಸಕ್ತಿಯಿಂದ ಮಾಡುತ್ತಿಲ್ಲ, ಅದರಿಂದ ಬರುವ ಫಲವನ್ನು ಉಣ್ಣಲು ಮಾಡುತ್ತಿಲ್ಲ.

ಆದರೆ ಅವನು ಉದಾಸೀನನಾಗಿ ಸೃಷ್ಟಿ ಮಾಡದೇ ಇದ್ದರೆ ಬದ್ಧ ಜೀವಿಗಳು ಮುಕ್ತರಾಗುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಜೀವರಾಶಿಗಳ ಮೇಲಿನ ಕಾರುಣ್ಯದಿಂದಲೇ ಅವರ ಉದ್ಧಾರಕ್ಕಾಗಿ ಮತ್ತೊಂದು ಸೃಷ್ಟಿಯ ಅವಕಾಶವನ್ನ ಕೊಡುತ್ತಾನೆ. ಇಷ್ಟೊಂದು ಕರುಣೆ ಇದ್ದರೆ ಸುಮ್ಮನೆ ಅವನು ಏತಕ್ಕೆ ಒಂದೇ ಸಲ ಮುಕ್ತಿಯನ್ನ ಕೊಡಬಾರದು ಅಂತ ನಾವು ಅನ್ನಿಸ್ಕೊಳ್ಬಹುದಲ್ವಾ? ಕೊಟ್ಟು ಅವರನ್ನು ಪ್ರಕೃತಿಯ ಜೈಲಿನಿಂದ ಪಾರು ಮಾಡಬಾರದೇಕೆ? ಕಷ್ಟಪಟ್ಟು ಸಾಧನೆ ಮಾಡುವವನಿಗೂ ಮುಕ್ತಿ, ಏನೂ ಮಾಡದೆ ಸುಮ್ಮನೆ ಇಂದ್ರಿಯ ಪ್ರಪಂಚದಲ್ಲಿ ವಿಹರಿಸುವವನಿಗೂ ಕೂಡ ಮುಕ್ತಿ ಕೊಟ್ಟ ಅಂತಂದ್ರೆ, ನಾವು ಕಷ್ಟಪಟ್ಟು ಓದುವವನು ಪಾಸಾಗ್ತಾನೆ, ಸುಮ್ಮನೆ ಓದದೆ ಹರಟೆ ಹೊಡೆಯುತ್ತಿರುವವನು ಪಾಸಾಗ್ತಾನೆ ಅಂತಂದ್ರೆ ಯಾರು ಓದುವುದಕ್ಕೆ ಹೋಗೋದಿಲ್ಲ. ಆದ್ರೆ ದೇವರನ್ನ ಹೇಗ್ ಮಾಡಿದ್ರು ದೂರುವುದನ್ನ ಮಾತ್ರ ನಾವು ಬಿಡೋದಿಲ್ಲ, ಆಗ ದೇವರನ್ನ ಪಕ್ಷಪಾತಿ ಎನ್ನುತ್ತೇವೆ. ಒಟ್ಟಿನಲ್ಲಿ ದೇವರಿಗೂ ಮತ್ತು ಸೃಷ್ಟಿಗೂ ಇರುವ ಸಂಬಂಧವನ್ನ ನಾವು ಹೇಗೆ ನೋಡಿದ್ರೂ ಕೂಡ ಯಾವುದಾದ್ರೂ ಒಂದು ದೋಷ ಕಂಡೇ ಕಾಣ್ತೇವೆ. ಈ ದೋಷಗಳೆಲ್ಲ ಕಡಿಮೆ ಅನ್ನಬಹುದು. ಶ್ರೀಕೃಷ್ಣ ಕೊಡುವ ಕಾರಣದಲ್ಲಿ ತನಗಾಗಿ ಸೃಷ್ಟಿ ಮಾಡ್ತಾ ಇಲ್ಲ, ಜೀವರಾಶಿಗಳಿಗಾಗಿ ಸೃಷ್ಟಿ ಮಾಡ್ತಾ ಇದ್ದಾನೆ. ಅದರಿಂದ ಅವನು ಕೊನೆಗೆ ಯಾವ ಫಲಕ್ಕೂ ಕೈಯೊಡ್ಡುವುದಿಲ್ಲ, ಅಥವಾ ಅದನ್ನ ಮಾಡುತ್ತಿರುವಾಗ್ಲೂ ಆ ಕೆಲಸದಲ್ಲಿ ಆಸಕ್ತಿ ಇಲ್ಲ, ಉದಾಸೀನವಾಗಿ ಆ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಹಾಗಾಗಿ ವ್ಯಷ್ಟಿ ಅಂತ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಜೀವನು ಮಾಯೆಯ ಹಿಡಿತದ ಒಳಗಿರೋದ್ರಿಂದ ಅವನಿಗೆ ಕರ್ತೃತ್ವ ಮತ್ತು ಭೋಕ್ತೃತ್ವಗಳು ಅದರ ಅಭಿಮಾನವಿದೆ. ಆದುದರಿಂದ ಅವನು ಸಂಸಾರಕ್ಕೊಳಗಾಗಿದ್ದಾನೆ. ಅವನು ಮಾಡುವ ಕರ್ಮಗಳು ಅವನ ಮನಸ್ಸಿನಲ್ಲಿ ಒಂದು ವಾಸನೆಗಳ ರೂಪದಲ್ಲಿ ಉಳಿಯೋದ್ರಿಂದ ಅವನು ಕರ್ಮ ಮಾಡಿದ್ದಷ್ಟಕ್ಕೆ ಅವನ ವಾಸನಾರಾಶಿಯೂ ಕೂಡ ಹೆಚ್ಚುತ್ತದೆ. ಉದಾಹರಣೆಗೆ, ಒಂದು ಸಣ್ಣ ಮಗುವು ಕೈಕಾಲಾಡಿಸ್ತಾ ಇರುವಾಗ ತನ್ನ ತಂದೆಯನ್ನೇ ಒದೆಯುತ್ತಿದೆ ಎಂದಿಟ್ಕೊಳ್ಳೋಣ. ಅದೇ ಸಮಯ ಒಬ್ಬ ಬೆಳೆದ ಯುವಕ ತನ್ನ ತಂದೆಯನ್ನ ಒದೆಯುತ್ತಿದ್ದಾನೆ ಎಂದಿಟ್ಕೊಳ್ಳೋಣ. ಇವೆರಡೂ ಕೂಡ ಕರ್ಮಗಳೇ. ಆದರೆ ಒಂದು ಸಣ್ಣ ಮಗು ತಂದೆಯನ್ನ ಆಟಾಡುವಾಗ ಒದೆಯುವಂಥದ್ದು ಒಂದು ಅಹಂಕಾರ ರಹಿತವಾದ ಮನಸ್ಸಿನಿಂದ ನಡೆದ ಕರ್ಮ. ಇನ್ನು ಬೆಳೆದ ಯುವಕ ತಂದೆಯನ್ನ ಒದಿತಾ ಇದ್ದಾನೆ ಅಂತಂದ್ರೆ ಅದು ಅಹಂಕಾರಪೂರಿತ ಮನಸ್ಸಿನಿಂದ ಮಾಡಿದ ಕರ್ಮ. ಹಾಗಾಗಿ ಮಗು ಮಾಡಿದ ಕರ್ಮಕ್ಕೆ ಕರ್ಮಫಲವಿಲ್ಲ, ಆದರೆ ಯುವಕನು ಮಾತ್ರ ತಾನು ಮಾಡಿದ ಕರ್ಮಕ್ಕೆ ತಕ್ಕ ಫಲವನ್ನ ಅನುಭವಿಸಿಯೇ ತೀರ್ತಾನೆ. ಹಾಗಾಗಿ ಪರಮಾತ್ಮನು ತನ್ನ ಮಾಯಾಶಕ್ತಿಯನ್ನ ಆಧಾರವಾಗಿಟ್ಟುಕೊಂಡು ಜೀವರಾಶಿಗಳನ್ನ ಮತ್ತೆ ಮತ್ತೆ ಹುಟ್ಟಿಸುವ ಈ ಕ್ರಮದಿಂದ ಯಾವ ರೀತಿಯಲ್ಲಿಯೂ ಬಂಧನಕ್ಕೊಳಗಾಗುವುದಿಲ್ಲ. ಏಕೆಂದರೆ ಪರಮಾತ್ಮನಲ್ಲಿ ಯಾವುದೇ ರೀತಿಯ ಅಹಂಕಾರಕ್ಕೆ ರಾಗದ್ವೇಷಗಳಿಗೆ ಎಡೆಯಿಲ್ಲ. ಸಿನಿಮಾದಲ್ಲಿ ಎಷ್ಟೇ ದುಃಖಕರವಾದ ಘಟನೆ ನಡೆದಿರಲಿ, ಅಲ್ಲಿರುವ ಬಿಳಿಯ ಪರದೆಗೆ ಯಾವುದೇ ರೀತಿಯ ಹಾನಿಯಾಗಿರುವುದಿಲ್ಲ. ಒಂದು ವೇಳೆ ಆ ಬಿಳಿ ಪರದೆ ಇಲ್ಲದಿರುತ್ತಿದ್ರೆ ಖಂಡಿತವಾಗಿಯೂ ನಮಗೆ ಸಿನಿಮಾವನ್ನು ನೋಡಲು ಸಾಧ್ಯವಾಗ್ತಾ ಇರಲಿಲ್ಲ. ಅದೇ ರೀತಿ ನಾಮ ರೂಪ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಪರಮಾತ್ಮನು ಅಧಿಷ್ಠಾನ ಶಕ್ತಿ ಮಾತ್ರ. ಎಲ್ಲ ಜೀವರಾಶಿಗಳು ಅವರವರ ವಾಸನೆಗಳಿಗೆ ಅವರಾಗಿ ಸಿಕ್ಕಿಬಿದ್ದಂತಹ ಪಾತ್ರಧಾರಿಗಳು. ಉಗಿ ಬಂಡಿಯಲ್ಲಿರುವ ಉಗಿಯನ್ನು ಯಾರೂ ಕೂಡ ಶ್ಲಾಘಿಸುವುದೂ ಇಲ್ಲ, ಬೈಯುವುದೂ ಇಲ್ಲ. ಈ ಉಗಿಯು ಬಂಡಿಗೆ ಶಕ್ತಿಯನ್ನ ಕೊಡುತ್ತದೆ. ಬಂಡಿಯು ಒಂದು ವೇಳೆ ಅಪಘಾತಕ್ಕೀಡಾದರೆ ಆಗ ಉಗಿಯನ್ನ ಬೈಯುವಂತಿಲ್ಲ. ಬಂಡಿಯು ಸಕಾಲಕ್ಕೆ ಗುರಿಯನ್ನ ಸೇರಿದರೆ ಆಗ ಉಗಿಯನ್ನ ಶ್ಲಾಘಿಸುವಂತೆಯೂ ಇಲ್ಲ. ಹಾಗೆಂದು ಉಗಿ ಇಲ್ಲದೆ ಬಂಡಿ ಚಲಿಸಲಾರದು. ಈ ಉಗಿಗೆ ಮಾತ್ರ ಬಂಡಿಯು ಚಲಿಸುವ ಬಗ್ಗೆಗಾಗಲಿ ಅಥವಾ ಬಂಡಿಯನ್ನ ಅಪಘಾತಕ್ಕೊಳಿಪಡಿಸುವುದಾಗಲಿ ಯಾವುದೇ ರೀತಿಯ ಆಸಕ್ತಿ ಇಲ್ಲ. ಅದೇ ರೀತಿ ಪರಮಾತ್ಮ ಕೂಡ. ಹಾಗಾಗಿ ಕ್ರಿಯಾಶಕ್ತಿಯ ಒಂದು ಮೂಲವೇ ಆ ಪರಮಾತ್ಮ. ಮನಸ್ಸು ಬುದ್ಧಿಯನ್ನ ಪ್ರಚೋದಿಸುವವನು ಅವನೇ. ಹಾಗಾಗಿ ಈ ಜಗತ್ತನ್ನ ಸೃಷ್ಟಿಸುವುದು ನನ್ನ ಕಾರ್ಯಕರ್ತವ್ಯ, ಆದರೆ ಅದರ ಬಗ್ಗೆ ಯಾವುದೇ ಆಸಕ್ತಿಯನ್ನ ತಳೆಯದೇ ಇರುವಂಥದ್ದು ನನ್ನ ನಿರ್ಧಾರ ಅಂತ ಹೇಳಿ ಭಗವಂತ ಹೇಳ್ತಿರುವಂಥದ್ದು. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ರೆಂಬೆ ಮೂಲೆಯಲೊಂದು ಹಕ್ಕಿ ಹಾಡುವುದೊಲಿದು
ರೆಂಬೆ

ರೆಂಬೆಯ ಮೂಲೆಯಲ್ಲಿ ಒಂದು ಹಕ್ಕಿ ಹಾಡ್ತಾ ಇದೆ. ಅದರ ಇಂಚರೆಯ ಅದಕ್ಕೆ 101 ಪದಕ ಕೊಟ್ಟಂತೆ. ಯಾರಾದರೂ ಕೇಳಲಿ, ಯಾರಾದರೂ ಕೇಳದೇ ಇರಲಿ, ಅದರಿಂದ ಅದು ಬೇಜಾರು ಆಗೋದಿಲ್ಲ, ಸಂತೋಷನೂ ಪಡೋದಿಲ್ಲ. ಆದರೆ ಹಕ್ಕಿ ತನ್ನ ಪಾಡಿಗೆ ತಾನು ಹಾಡಿಕೊಂಡು ತೃಪ್ತಿಯನ್ನು ಪಡೆಯುತ್ತೆ. ಭಗವಂತ ಕೂಡ ಅಷ್ಟೇ. ಈ ಇಡೀ ಸೃಷ್ಟಿಯನ್ನು ಆತ ನಿರ್ಮಿಸಿದ್ರೂ ಕೂಡ ಅದರ ಮೇಲೆ ಯಾವುದೇ ಆಸಕ್ತಿ ಇಲ್ಲದೆ ತನ್ನ ಪಾಡಿಗೆ ತಾನು ಆ ಸೃಷ್ಟಿಯ ಜೀವಿಗಳು ನಲಿಯಲಿ ಅಂತ ಹೇಳಿ ಬಿಟ್ಟಿದ್ದಾನೆ. ಅದರ ಸೂಕ್ಷ್ಮತೆಯನ್ನು ಅರಿಯಬೇಕಾಗಿರುವಂಥದ್ದೇ ನಮ್ಮ ಕಾರ್ಯ ಕರ್ತವ್ಯ, ನಮ್ಮ ಕಾರ್ಯಕರ್ಮಗಳೂ ಕೂಡ ಅದೇ ಹೌದು. ಹಾಗಾಗಿ ಅತ್ತ ಸೂಕ್ಷ್ಮವಾದ ಏನು ಬಂಧನದಿಂದ ನಾವು ಸೇರಿದ್ದೇವೆ ಭಗವಂತನ ಮೂಲಕ, ಆ ಸೂಕ್ಷ್ಮ ದಾರದ ಕಡೆಗೆ ನಮ್ಮ ಚಿತ್ತ ಹರಿದರೆ ನಮ್ಮ ಜೀವನವನ್ನು ಸಾಕ್ಷಾತ್ ಸಾರ್ಥಕತೆಯ ರೂಪಕ್ಕೆ ನಾವು ಸಾಗಿಸ್ಕೊಂಡು ಹೋಗ್ಬೋದು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಇದುವರೆಗೂ ಗೀತಾಸ್ವನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕರ್ನಾಟಕ ಏರೋಸ್ಪೇಸ್ ನೀತಿ, ವಿದ್ಯಾರ್ಥಿ ಸಂಘದ ಚುನಾವಣೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ. ರಾಜ್ಯದ ರೈಲು ಜಾಲಕ್ಕೆ ಹೊಸ ಬಲ, ವೈಟ್ಫೀಲ್ಡ್ ಬಂಗಾರಪೇಟೆ ಹೊಸೂರು ಓಮಲೂರು ಡಬ್ಲಿಂಗ್ ಯೋಜನೆಗೆ ಕೇಂದ್ರ ಅಸ್ತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಡಳಿತಕ್ಕೆ 100 ದಿನದ ಸಂಭ್ರಮ, ನಾಳೆ ಗ್ಯಾರಂಟಿ ಫಲಾನುಭವಿಗಳ ಜೊತೆ ಸಂವಾದ. ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿ, 144 ಕಿಲೋಮೀಟರ್ ಕ್ರಮಿಸಿ ಚಿತ್ರದುರ್ಗದ ಗೋನೂರು ಕೆರೆಗೆ ಹರಿದ ನೀರು. ಬರ ನಿರ್ವಹಣೆ ಕೈಪಿಡಿ ಬದಲಾಯಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸಚಿವ ಈಶ್ವರ್ ಖಂಡ್ರೆ ಸರ್ಕಾರಕ್ಕೆ ಸಲಹೆ. ವಾರ್ತೆಗಳ ವಿವರ: ರಾಜ್ಯದಲ್ಲಿ 37 ವರ್ಷಗಳ ಬಳಿಕ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘ ಚುನಾವಣೆ ಮರು ಜಾರಿಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಹಿಂದಿನ ನಿಷೇಧ ತೆರವುಗೊಳಿಸಿ ಚುನಾವಣೆ ನಡೆಸಲು ಅನುಮತಿ ನೀಡಲಾಗಿದೆ. ಈ ಕುರಿತಂತೆ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕರ್ನಾಟಕ ಏರೋಸ್ಪೇಸ್ ಪಾಲಿಸಿ 2026-2031 ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸರ್ಕಾರ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಏರೋಸ್ಪೇಸ್, ರಕ್ಷಣೆ, ವಿಮಾನಯಾನ ಕ್ಷೇತ್ರದ ಉತ್ಪಾದನೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಬೆಂಗಳೂರನ್ನು ಕೇಂದ್ರವನ್ನಾಗಿ ಸ್ಥಾಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಹಂತ ಹಂತವಾಗಿ 60,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ನಿರ್ಧರಿಸಲಾಗಿದ್ದು ರಾಜ್ಯದಲ್ಲಿ 60,000 ಉದ್ಯೋಗ ಸೃಷ್ಟಿಯ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹೆಚ್ಎಲ್ನಲ್ಲಿ 40 ವಿಮಾನ ಉತ್ಪಾದನೆ ಮಾಡುವ ಯೋಜನೆ ಇದ್ದು ಸಬ್ಸಿಡಿ ರೂಪದಲ್ಲಿ ಸಹಾಯ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ನೇಗಿಲ ಯೋಗಿ ಯೋಜನೆಯನ್ನು ಮೊದಲ ಹಂತದಲ್ಲಿ 31 ತಾಲೂಕುಗಳಲ್ಲಿ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ತೆರೆಯಲು ತೀರ್ಮಾನಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು 10,021 ಕೋಟಿ ರೂಪಾಯಿ ಹೂಡಿಕೆಯ 5 ಬಹುಹಳಿ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡ ಈ 5 ಯೋಜನೆಗಳು ಭಾರತ

0: ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ. ಈ ರೈಲ್ವೆ ಯೋಜನೆಯಲ್ಲಿ 47 ಕಿಲೋಮೀಟರ್ ಉದ್ದದ ವೈಟ್ ಫೀಲ್ಡ್ ಬಂಗಾರಪೇಟೆ, 147 ಕಿಲೋಮೀಟರ್ ಉದ್ದದ ಹೊಸೂರು ಓಮಲೂರು ಡಬ್ಲಿಂಗ್ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಅನುಮೋದಿತ ಈ ಯೋಜನೆಯಿಂದ ರಾಜ್ಯದ ಕೋಟಿಲಿಂಗೇಶ್ವರ, ಬಂಗಾರು ತಿರುಪತಿ, ಕೋಲಾರ ಚಿನ್ನದ ಗಣಿ, ಹೊಗೆನಕಲ್ ಜಲಪಾತ ಸೇರಿದಂತೆ ರಾಜ್ಯದ ಹಲವಾರು ಪ್ರಮುಖ ಪ್ರವಾಸಿ ತಾಣಗಳಿಗೆ ಸಂಪರ್ಕವನ್ನು ಸುಧಾರಿಸಲಿದೆ. ಕಲ್ಲಿದ್ದಲು, ಸಿಮೆಂಟ್, ಆಹಾರ, ಧಾನ್ಯಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ರಸಗೊಬ್ಬರಗಳ ಸರಕು ಸಾಗಣೆಗೂ ಇದು ಸಹಾಯಕವಾಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಆಡಳಿತವು 100 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ದೃಢ ಸಂಕಲ್ಪದ ಕರ್ನಾಟಕದ ಸಂಕಲ್ಪ ಶತಕದ ಪಥ ಪ್ರಗತಿಯ ರಥ ಎಂಬ ವಿಶೇಷ ಕಾರ್ಯಕ್ರಮವನ್ನು ನಾಳೆ ವಿಧಾನಸೌಧದಲ್ಲಿ ಆಯೋಜನೆ ಮಾಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸರ್ಕಾರದ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳಾದಂತಹ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಶಕ್ತಿ, ಯುವ ನಿಧಿ, ಗೃಹ ಜ್ಯೋತಿ ಯೋಜನೆ ಮತ್ತು ವಿವಿಧ ಕ್ಷೇತ್ರದ ಕಾರ್ಮಿಕರನ್ನು ಒಳಗೊಂಡಂತೆ ಸಮಾಜದ ವಿವಿಧ ವರ್ಗಗಳ ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅವರೊಂದಿಗೆ ನಾಳೆ ಮುಖ್ಯಮಂತ್ರಿ ಸಂವಾದ ನಡೆಸಲಿದ್ದಾರೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು, ಹಣಕಾಸು ಅವ್ಯವಹಾರ ಮತ್ತು ವಿದೇಶಿ ಹೂಡಿಕೆಗಳ ತನಿಖೆಗೆ ಸಂಬಂಧಪಟ್ಟಂತೆ 9 ಗಂಟೆಗಳ ಕಾಲ ಶೋಧ ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್, ಪುತ್ರಿ ಪ್ರಿಯಾಂಕಾ ಹಾಗೂ ಅವರ ಅತ್ಯಾಪ್ತರ ನಿವಾಸದ ಮೇಲೂ ದಾಳಿ ನಡೆಸಿ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಶೋಧದ ವೇಳೆ ಅಧಿಕಾರಿಗಳು ಸತೀಶ್ ಜಾರಕಿಹೊಳಿ ಅವರನ್ನು ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ತನಿಖೆಯಲ್ಲಿ ಸಾಗರೋತ್ತರ ಹೂಡಿಕೆಯ ಕುರಿತಂತೆ ಪರಿಶೀಲನೆ ನಡೆಸಲಾಗುತ್ತಿದೆ. 2 ವರ್ಷಗಳ ಹಿಂದೆ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ನಿವಾಸ ಮತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಆಗಮಿಸಿದ್ದ ರುವಾಂಡಾ ನಿಯೋಗದ ಕುರಿತಂತೆಯೂ ಪರಿಶೀಲನೆ ನಡೆಯುತ್ತಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಜಾರಕಿಹೊಳಿ ಬೆಂಬಲಿಗರು ಅವರ ನಿವಾಸ ಹೊರಗೆ ಜಮಾಯಿಸಿ ಭಿತ್ತಿಪತ್ರಗಳನ್ನು ಹಿಡಿದು ಇಡಿ ವಿರುದ್ದ ಘೋಷಣೆಗಳನ್ನು ಕೂಗಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸ ಮತ್ತು ಆಸ್ತಿಗಳ ಮೇಲೆ ಇಡಿ ದಾಳಿ ನಡೆಸಿರುವ ಬಗ್ಗೆ ರಾಜಕೀಯ ಪ್ರೇರಿತ ಎಂದಿರುವ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜಕೀಯ ಪ್ರೇರಿತ ಎಂಬ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ತನಿಖೆಯಿಂದ ಯಾವ ಮಾಹಿತಿ ಹೊರಬರಲಿದೆ ಎಂಬುದನ್ನು ಬಿಜೆಪಿ ಕಾಯುತ್ತಿದೆ ಎಂದು ಹೇಳಿದ್ದಾರೆ. ಇಡಿ ದಾಳಿಯು ಆಪಾದಿತ ಆರ್ಥಿಕ ಅಕ್ರಮಗಳ ತನಿಖೆಯ ಭಾಗವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬರಪೀಡಿತ ಚಿತ್ರದುರ್ಗ ಜಿಲ್ಲೆಯ ಜನರ 3 ದಶಕಗಳ ಸುದೀರ್ಘ ಹೋರಾಟಕ್ಕೆ ಇಂದು ಐತಿಹಾಸಿಕ ಜಯ ಸಿಕ್ಕಿದೆ. ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದ್ದು, ಭದ್ರಾ ಜಲಾಶಯದಿಂದ ಬರೋಬ್ಬರಿ 144 ಕಿಲೋಮೀಟರ್ಗಳಷ್ಟು ದೂರ ಕಾಲುವೆಯಲ್ಲಿ ಹರಿದು ಬಂದ ನೀರು ಇಂದು ಗೋನೂರು ಕೆರೆ ತಲುಪಿದೆ. ಜಿಲ್ಲೆಗೆ ಭದ್ರೆ ಆಗಮಿಸುತ್ತಿದ್ದಂತೆ ಗೋನೂರು ಕೆರೆ ಆವರಣದಲ್ಲಿ ನೆರೆದಿದ್ದ ಜನರಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ವರ್ಷಗಳಿಂದ ಒಣಗಿ ಬರಿದಾಗಿದ್ದಂತಹ ಕೆರೆಗೆ ಜೀವ ಕಳೆ ಬಂದದನ್ನ ಕಂಡು ಭಾವುಕರಾದ ಜನಸ್ತೋಮ ಕಾಲುವೆಯತ್ತ ಧಾವಿಸಿ ಹರಿಯುವ ನೀರನ್ನ ಕಂಡುಮಿಕೊಂಡರು. ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಹಾಗೂ ರೈತ ಸಂಘದ ನೇತೃತ್ವದಲ್ಲಿ ಭದ್ರಾ ನೀರಿಗೆ ಬಾಗಿನ ಅರ್ಪಿಸಲಾಯಿತು. ಹಲವು ಮಠಾಧೀಶರು ಭಾಗಿಯಾಗಿ ವಿಶೇಷ ಪೂಜೆ ನೆರವೇರಿಸಿದರು. ಈ ಯೋಜನೆಯಿಂದಾಗಿ ತುಂಗಾ ಮತ್ತು ಭದ್ರಾ ನದಿಗಳಿಂದ ಒಟ್ಟು 29.9 ಟಿಎಂಸಿ ನೀರು ಹಂಚಿಕೆಯಾಗಿದ್ದು, 2.25 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಮತ್ತು 367 ಕೆರೆಗಳನ್ನು ತುಂಬಿಸುವ ಬೃಹತ್ ಗುರಿ ಹೊಂದಲಾಗಿದೆ. ಬರಪೀಡಿತ ಘೋಷಣೆಗಾಗಿ ಕೇಂದ್ರ ಸರ್ಕಾರ ರೂಪಿಸಿರುವಂತಹ ಬರ ನಿರ್ವಹಣೆ ಕೈಪಿಡಿಯ ನಿಯಮಾವಳಿಗಳು ಅಸಮರ್ಪಕವಾಗಿದ್ದು, ಇದನ್ನು ಬದಲಾಯಿಸುವಂತೆ ಒತ್ತಾಯಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸಲಹೆ ನೀಡಿದ್ದಾರೆ. ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟದ ಉಪ ಸಮಿತಿಯ ಸಭೆಯಲ್ಲಿ ಅವರು ಈ ಸಲಹೆ ನೀಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಹಲವು ಬಾರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದರೂ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಅಂಶವಾರು ಬದಲಾವಣೆಗೆ ಪತ್ರ ಬರೆದು ಒತ್ತಾಯಿಸಬೇಕು ಎಂದು ಆಗ್ರಹಿಸಿದ್ದಾರೆ.

0: ಕಸ್ತೂರಿರಂಗನ್ ವರದಿ ಜಾರಿ ವಿರೋಧಿಸಿ ಇದೇ 11ರಂದು ಶಿವಮೊಗ್ಗದ ಈಸೂರಿನಿಂದ ಶಿಕಾರಿಪುರದವರೆಗೆ ಪಾದಯಾತ್ರೆ ನಡೆಯಲಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಸಚಿವ ಮಧು ಬಂಗಾರಪ್ಪ ಕಸ್ತೂರಿರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಮಲೆನಾಡಿನ ರೈತರು ಕೃಷಿ ಪರಿಸರ ಹಾಗೂ ಜನರ ಬದುಕನ್ನು ರಕ್ಷಿಸುವುದು ಸರ್ಕಾರದ ಪ್ರಮುಖ ಗುರಿಯಾಗಿದೆ. ಪಾದಯಾತ್ರೆಯಲ್ಲಿ ಪಕ್ಷಾತೀತವಾಗಿ ಜನರು ಭಾಗಿಯಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತೆ ಕರೆ ನೀಡಿದ್ದಾರೆ. ಕಸ್ತೂರಿರಂಗನ್ ವರದಿ ಜಾರಿಯಾದರೆ ಪಶ್ಚಿಮಘಟ್ಟ ವ್ಯಾಪ್ತಿಯ 1576 ಗ್ರಾಮಗಳ ರೈತರ ಬದುಕು ಅತಂತ್ರವಾಗಲಿದೆ. ಶಿವಮೊಗ್ಗ ಜಿಲ್ಲೆ ಒಂದರಲ್ಲಿಯೇ 484 ಗ್ರಾಮಗಳ ಜನರ ಬದುಕಿನ ಮೇಲೆ ಪರಿಣಾಮ ಬೀರಲಿದೆ ಎಂದು ಹೇಳಿದ್ದಾರೆ. ಕಸ್ತೂರಿರಂಗನ್ ವರದಿ ಜಾರಿ ಕುರಿತಂತೆ ಬಿಜೆಪಿ ತಮ್ಮ ನಿಲುವು ಸ್ಪಷ್ಟಪಡಿಸಲಿ ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ದೇಶದಲ್ಲಿ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವಂತಹ ಹಾಗೂ ಆರ್ಥಿಕವಾಗಿ ಅತ್ಯಂತ ಕ್ರಿಯಾಶೀಲ ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದಂತಹ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಶೃಂಗಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರಿನ ಜೊತೆಗೆ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ತುಮಕೂರು ಸೇರಿದಂತೆ ರಾಜ್ಯದ ವಿವಿಧ ನಗರಗಳು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ ಎಂದು ತಿಳಿಸಿದ್ದಾರೆ. ಜಿಬಿಯ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ದೂರುಗಳ ಪರಿಹಾರ ವ್ಯವಸ್ಥೆಯನ್ನು ಮತ್ತಷ್ಟು ಜನಸ್ನೇಹಿ, ಪಾರದರ್ಶಕ ಮತ್ತು ಪರಿಣಾಮಕಾರಿಗೊಳಿಸುವ ಉದ್ದೇಶದಿಂದ ಸಹಾಯ 3.0 ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಾಗರಿಕರೊಂದಿಗೆ ನಡೆದಂತಹ ಸಮಾಲೋಚನಾ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ರಸ್ತೆ ಗುಂಡಿ, ಬೀದಿ ದೀಪದಂತಹ ಸಮಸ್ಯೆ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಬೇರೆ ಬೇರೆ ತಂತ್ರಾಂಶಗಳ ಅಗತ್ಯವಿಲ್ಲ, ಒಂದೇ ತಂತ್ರಾಂಶದ ಮೂಲಕ ಎಲ್ಲಾ ಪ್ರಕ್ರಿಯೆಗಳನ್ನು ಕೈಗೊಳ್ಳುವಂತಿರಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಏರೋಸ್ಪೇಸ್ ನೀತಿ, ವಿದ್ಯಾರ್ಥಿ ಸಂಘದ ಚುನಾವಣೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ. ರಾಜ್ಯದ ರೈಲು ಜಾಲಕ್ಕೆ ಹೊಸ ಬಲ, ವೈಟ್ ಹಿಲ್, ಬಂಗಾರಪೇಟೆ, ಹೊಸೂರು, ಓಮಲೂರು ಡಬ್ಲಿಂಗ್ ಯೋಜನೆಗೆ ಕೇಂದ್ರ ಹಸ್ತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಡಳಿತಕ್ಕೆ 100 ದಿನದ ಸಂಭ್ರಮ, ನಾಳೆ ಗ್ಯಾರಂಟಿ ಫಲಾನುಭವಿಗಳ ಜೊತೆ ಸಂವಾದ. ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿ. 144 ಕಿಲೋಮೀಟರ್ ಕ್ರಮಿಸಿ ಚಿತ್ರದುರ್ಗದ ಗೋನೂರು ಕೆರೆಗೆ ಹರಿದ ನೀರು. ಬರ ನಿರ್ವಹಣೆ ಕೈಪಿಡಿ, ಬದಲಾಯಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಸಚಿವ ಈಶ್ವರ್ ಖಂಡ್ರೆ ಸರ್ಕಾರಕ್ಕೆ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಮಾನಸಿಕ ಆರೋಗ್ಯ ಎಂಬ ವಿಷಯವನ್ನು ಕುರಿತು ಬೆಂಗಳೂರಿನ ನಿಮನ್ಸ್ ಆಸ್ಪತ್ರೆಯ ಮನೋವೈದ್ಯಕೀಯ ಶುಶ್ರೂಷಕರಾದ ಶ್ರೀ ಮೋಹನ್ ಕೃಷ್ಣ ಹಾಗೂ ಬೆಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗೋಕುಲ್ ಎನ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

ನಮಸ್ಕಾರ. ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ನನಗೆ ಬೇಕಾದುದು ಕಬ್ಬಿಣದ ಸ್ನಾಯುಗಳು, ಉಕ್ಕಿನ ನರಗಳು ಮತ್ತು ಸಿಡಿಲಿನಂತಹ ಮನಸ್ಸುಗಳು. ಅಂತಹ ಕೆಲವೇ ಯುವಜನರಿಂದ ದೇಶದ ಭವಿಷ್ಯವನ್ನೇ ಬದಲಾಯಿಸಬಲ್ಲೆ. ಹೀಗೆಂದವರು ಯಾರು ಗೊತ್ತಾ? ವೀರ ಸನ್ಯಾಸಿ, ಅಪ್ರತಿಮ ದೇಶಭಕ್ತರಾದಂತಹ ಸ್ವಾಮಿ ವಿವೇಕಾನಂದರು. ನಿಜ, ಯುವಶಕ್ತಿ ಎನ್ನುವಂಥದ್ದು ಯಾವುದೇ ದೇಶದ ಅತ್ಯಪೂರ್ವವಾದಂತಹ ಸಂಪನ್ಮೂಲ. ಏಕೆಂದರೆ ದೇಶದ ಭವಿಷ್ಯವನ್ನು ರೂಪಿಸುವವರು ಯುವಜನರು. ಈ ಸಂದರ್ಭದಲ್ಲಿ ಯುವಜನರು ಮತ್ತು ಮಾನಸಿಕ ಆರೋಗ್ಯ ಕುರಿತಂತೆ ಒಂದಿಷ್ಟು ಚರ್ಚೆ ನಮ್ಮ ಇಂದಿನ ಸಂಚಿಕೆಯಲ್ಲಿ. ನಮ್ಮೊಂದಿಗಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗದಲ್ಲಿ ಮನೋವೈದ್ಯಕೀಯ ಶುಶ್ರೂಷಕರಾಗಿರುವಂತಹ ಶ್ರೀ ಮೋಹನ್ ಕೃಷ್ಣ ಪಿ ವಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅಪಾರವಾದ ನಂಬಿಕೆಯನ್ನು ದೇಶದ ಯುವಶಕ್ತಿಯ ಮೇಲೆ ವಿವೇಕಾನಂದರು ಇಟ್ಟಿದ್ರು ಅನ್ನೋದು ನಮ್ಮೆಲ್ಲರಿಗೂ

0: ಗೊತ್ತು. ಹಾಗಾಗಿಯೇ ಅವರು ಸದೃಢವಾದಂತಹ ದೇಹ ಮತ್ತು ಮನಸ್ಸನ್ನು ಹೊಂದಿರುವ ಯುವ ಜನರು ಬರಬೇಕು ಅನ್ನುವಂತಹ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ವಿವೇಕಾನಂದರಿಗೂ ಮತ್ತು ಮಾನಸಿಕ ಆರೋಗ್ಯಕ್ಕೂ ಏನು ಸಂಬಂಧ?
1: ನೀವೇ ಹೇಳಿದಾಗೆ ಉಕ್ಕಿನ ಸ್ನಾಯುಗಳು, ಧೈರ್ಯವಾದಂತ ಮನಸ್ಥಿತಿ ಇರುವಂತ ಯುವ ಜನರು ನನಗೆ ಬೇಕು ಅಂತ ಅವ್ರು ಹೇಳಿದ್ರು. ಧೈರ್ಯವಾದ ಮನಸ್ಥಿತಿ ಇರುವಂತ ಯುವ ಜನರು ಅಂದ್ರೆ ಆರೋಗ್ಯವಾಗಿ ಇರುವಂತ ಯುವ ಜನರು. ಅದರ ಬಗ್ಗೆ ಅವರು ಅವಾಗ್ಲೇನೆ 150 ವರ್ಷಗಳ ಹಿಂದೆನೆ ಅವರು ಹೇಳಿದ್ರು, ಈ ರೀತಿಯಾದ ಯುವ ಜನರಿಂದ ಮಾತ್ರ ದೇಶದ ಪ್ರಗತಿ ಸಾಧ್ಯ ಅಂತ ಹೇಳಿ. ಹಾಗಾಗಿ ವಿವೇಕಾನಂದರಿಗೂ ಮತ್ತು ಯುವ ಜನರಿಗೂ ಮತ್ತು ಮಾನಸಿಕ ಆರೋಗ್ಯಕ್ಕೂ ಬಹಳ ನಿಕಟವಾದ ಸಂಬಂಧ ಇದೆ.
0: ಈಗ ಆರೋಗ್ಯ ಅಂತಂದ್ರೆ ಕೇವಲ ದೇಹಕ್ಕೆ ಸಂಬಂಧಪಟ್ಟಿದ್ದು ಎನ್ನುವ ಸೀಮಿತವಾದ ಜ್ಞಾನ ನಮ್ಮಲ್ಲಿತ್ತು ಮುಂಚೆ. ಆದ್ರೆ ಇತ್ತೀಚೆಗೆ ಅದು ಪೂರ್ತಿ ಬದಲಾಗಿದೆ. ಆರೋಗ್ಯ ಅಂತಂದ್ರೆ ಅದು ಹಲವು ಆಯಾಮಗಳನ್ನ ಒಳಗೊಂಡಿದೆ. ಸಮಗ್ರ ಆರೋಗ್ಯದಲ್ಲಿ ಅದೆಲ್ಲದೂ ಇರಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನಪ್ರಿಯವಾಗಿದೆ. ಆದ್ರೆ ಅಧ್ಯಾತ್ಮ ವಿಚಾರಗಳಿಂದ ಮಾನಸಿಕ ಆರೋಗ್ಯಕ್ಕೆ ಏನಾದರೂ ಪ್ರಯೋಜನ ಇದೆಯಾ?
1: ಬಹಳ ಪ್ರಯೋಜನ ಇದೆ. ಈಗ WHO ಅವರು ಆರೋಗ್ಯದ ಡೆಫಿನೇಷನ್ನೇ ಚೇಂಜ್ ಮಾಡಿದ್ದಾರೆ. ನೀವು ಹೇಳಿದಾಗೆ ಬರೀ ಫಿಸಿಕಲ್ ದೈಹಿಕವಾದ ಆರೋಗ್ಯದ ಮಾತ್ರ ಪ್ರಾಮುಖ್ಯ ಮೊದಲಿತ್ತು. ಈಗ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ಅಂತ ಈ ಎಲ್ಲದನ್ನು ಆ್ಯಡ್ ಮಾಡಿದ್ದಾರೆ. ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮ. ಹಾಗಾಗಿ ಇದೆಲ್ಲವೂ ಸರಿಯಾಗಿದ್ದರೆ ಮಾತ್ರ, ಒಂದು ಬ್ಯಾಲೆನ್ಸ್ಡ್ ಆಗಿದ್ದರೆ ಮಾತ್ರ ಒಂದು ದೃಢವಾದ ದೇಹ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯವನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯ.
0: ಏನು ಮಾಡುತ್ತೆ ಈ ಅಧ್ಯಾತ್ಮ ಅನ್ನುವಂಥದ್ದು? ಯಾವ ರೀತಿಯಲ್ಲಿ ಒಂದು ಮನಸ್ಸಿನ ಆರೋಗ್ಯಕ್ಕೆ ಸಹಕಾರಿ?
1: ಸ್ಪಿರಿಚುಯಾಲಿಟಿಯಿಂದ, ಧ್ಯಾನದಿಂದ ಮನಸ್ಸನ್ನು ನಾವು ಕೇಂದ್ರೀಕರಿಸ್ಕೋಬೋದು, ಫೋಕಸ್ಡ್ ಆಗಿರ್ಬೋದು. ಈಗಿನ ಯುವಜನರ ಪ್ರಾಬ್ಲಮ್ ಏನಂದರೆ ಬಹಳ ಡಿಸ್ಟ್ರಾಕ್ಷನ್ಸ್ ಇದೆ. ಮೊಬೈಲ್ ಡಿಸ್ಟ್ರಾಕ್ಷನ್ ಇದೆ, ಅಲ್ಲದೆ ಹಲವಾರು ರೀತಿಯಾದ ಡಿಸ್ಟ್ರಾಕ್ಷನ್ ಇರೋದ್ರಿಂದ ಅವ್ರಿಗೆ ಆ ಸ್ಟ್ರೆಂತ್ ಸಿಗ್ತಾ ಇಲ್ಲ. ಮೊದಲಿನ ಹಾಗೆ ಇದ್ದ ಹಾಗೆ ಈಗ ಆಗ್ತಾ ಇಲ್ಲ. ಅದರಿಂದ ಈಗ ಪ್ರಾಬ್ಲಮ್ಸು ಜಾಸ್ತಿ ಆಗಿದೆ, ಅಡಿಕ್ಷನ್ಸ್ ಆಗ್ತಾ ಇದೆ. ಆಮೇಲೆ ಮದ್ಯಪಾನ, ಧೂಮಪಾನ, ಹಾಗೇನೆ ಇಂಟರ್ನೆಟ್ ಅಡಿಕ್ಷನ್ನು, ಆ ರೀತಿಯಾದ ಬೇರೆ ಬೇರೆಯಾದ ಅಡಿಕ್ಷನ್ಸ್ಗೆ ಹೋಗ್ತಾ ಇದ್ದಾರೆ. ಆ ಸ್ಪಿರಿಚುಯಾಲಿಟಿ ಇದ್ರೆ ಇದೆಲ್ಲನೂ ನಾವು ತಪ್ಪಿಸ್ಬೋದು ಅಂತ ನಂಬೋದು ನಾವು.
0: ಸ್ವಾಮಿ ವಿವೇಕಾನಂದರು ಧ್ಯಾನ ಮತ್ತು ಆತ್ಮಾವಲೋಕನ ಎನ್ನುವುದರ ಬಗ್ಗೆ ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ. ಅದು ಯುವ ಜನರಿಗೆ ಮಾತ್ರವಲ್ಲ, ಎಲ್ಲರಿಗೂ ದಾರಿದೀಪವಾಗುವಂಥದ್ದು. ಅದರ ಬಗ್ಗೆ ಏನು ಹೇಳ್ತೀರಿ?
1: ಧ್ಯಾನ ಮತ್ತು ಆತ್ಮಾವಲೋಕನದಿಂದ ನಾವು ನಮ್ಮ ಮನಸ್ಸಿನಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಧ್ಯಾನದಲ್ಲಿ ಕೂತ್ಕೊಳ್ಳುವಾಗ ಏನೇನು ಚಿಂತನೆಗಳು ನಮ್ಮ ಮನಸ್ಸಿನಲ್ಲಿ ಹೋಗುತ್ತೆ, ಅದನ್ನು ಹೇಗೆ, ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳು ಇರುತ್ತೆ, ನಕಾರಾತ್ಮಕ ಚಿಂತೆಗಳು ಇರುತ್ತೆ. ಆದಷ್ಟು ನಾವು ಸಕಾರಾತ್ಮಕ ಚಿಂತೆಗಳನ್ನು ಜಾಸ್ತಿ ಬೆಳೆಸ್ಕೊಳ್ಳಿಕ್ಕೆ ಧ್ಯಾನದಿಂದ ಮತ್ತು ನೀವು ಹೇಳಿದಾಗೆ ಆತ್ಮಾವಲೋಕನದಿಂದ ಬಹಳ ನಮಗೆ ಹೆಲ್ಪ್ ಆಗುತ್ತೆ.
0: ಈ ಯುವ ಜನರಲ್ಲಿ ಭಾವನೆಗಳ ಮೇಲೆ ಯಾವುದೇ ರೀತಿಯ ಒಂದು ನಿಯಂತ್ರಣ ಇರೋದಿಲ್ಲ, ಹಾಗಾಗಿ ಭಾವನಾತ್ಮಕ ನಿಯಂತ್ರಣಕ್ಕೆ ಇದು ಸಹಾಯ ಮಾಡುತ್ತಾ?
1: ಹೌದು ಹೌದು ಹೌದು. ಯಾಕಂದರೆ ಅವ್ರಿಗೆ ಹಲವಾರು ಡಿಸ್ಟ್ರಾಕ್ಷನ್, ನಾನು ಮೊದಲೇ ಹೇಳಿದ್ದಂದ್ರೆ ಏನೇನೋ ಇವಾಗ ಇಂಟರ್ನೆಟ್ನಲ್ಲಿ ಏನೇನೋ ನೋಡಿರ್ತಾರೆ, ಅದಕ್ಕೆ ರಿಲೇಟೆಡ್ ಭಾವನೆಗಳು ಬರ್ತಾ ಇರುತ್ತೆ. ಅದು ಕಡಿಮೆ ಮಾಡಬೇಕಾದ್ರೆ ನಾವು ಧ್ಯಾನ ಮತ್ತು ಆತ್ಮಾವಲೋಕನ ಬಹಳ ಮುಖ್ಯ.
0: ಮಾನಸಿಕ ಆರೋಗ್ಯ ಆರೈಕೆ ಕಾಯ್ದೆ 2017 ಅನ್ನುವಂಥದ್ದು ಇಡೀ ಈ ಒಂದು ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ತುಂಬಾ ಪ್ರಮುಖವಾದಂತಹ ಕಾಯ್ದೆ ಆಗಿದೆ. ಅದರಲ್ಲಿ ಸಾಕಷ್ಟು ಮಾರ್ಗಸೂಚಿಗಳನ್ನ ನೀಡಲಾಗಿದೆ, ಅದನ್ನ ಅನುಸರಿಸಿಕೊಂಡೇ ಇದೆಲ್ಲವನ್ನ ಮಾಡಲಾಗ್ತಾ ಇದೆ. ಅದರಲ್ಲಿ ಯುವ ಜನರ ಮಾನಸಿಕ ಆರೋಗ್ಯದ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಲಾಗಿದೆಯಾ? ಹೇಗೆ?
1: ಬಹಳನೇ ಪ್ರಸ್ತಾಪ ಮಾಡಲಾಗಿದೆ. ಮೊದಲು ಯುವ ಜನರಾಗ್ಲಿ ಯಾರೇ ಆಗ್ಲಿ ಒಂದು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಅಪರಾಧವಾಗಿ ನೋಡ್ತಾ ಇದ್ರು. ಎಲ್ಲರಿಗೂ ಜೀವನದ ಬಗ್ಗೆ ಆಸೆ ಇರುತ್ತೆ, ಜೀವನ ಎಲ್ಲರೂ ಮಾಡಬೇಕು ಅಂತಾನೆ ಆಸೆಯಲ್ಲಿರ್ತಾರೆ. ಆದರೆ ಕೆಲವು ಸಂದರ್ಭಗಳಿಂದ, ಮಾನಸಿಕ ಒತ್ತಡಗಳಿಂದ, ತೊಂದರೆಗಳಿಂದ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ಈಗ ಅದನ್ನ ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಅದು ಒಂದು ಅಪರಾಧ ಅಲ್ಲ, ಅವರಿಗೆ ಬೇಕಾಗಿರೋದು ಚಿಕಿತ್ಸೆ ಮತ್ತು ಸಪೋರ್ಟ್. ಆದ್ದರಿಂದ ನಾವು ಅವ್ರನ್ನ ಮತ್ತೆ ವಾಪಸ್ ನಾರ್ಮಲೈಸ್ ಮಾಡ್ಬೋದು ಅನ್ನೋದು ಈಗ ಹೊಸ ಕಾಯ್ದೆಯ ಪ್ರಕಾರ ಅದನ್ನು ಕ್ರಿಮಿನಲೈಸೇಷನ್ ತೆಗೆದು ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಆಮೇಲೆ ಎಲ್ಲರಿಗೂ ಮಾನಸಿಕ ಆರೋಗ್ಯಕ್ಕೆ ಆಕ್ಸೆಸ್ ಇಂಪ್ರೂವ್ ಮಾಡಿದ್ದಾರೆ. ಇವಾಗ ಯುವಜನರಾಗಲಿ, ಇವಾಗ ತುಂಬ ಸ್ಟಿಗ್ಮಾ ಇರ್ತಾ ಇತ್ತು, ನಮ್ಮ ನಿಮ್ಹ್ಯಾನ್ಸ್ಗೆ ಆಗಲಿ ಮೊದಲು ಯಾರೂ ಜಾಸ್ತಿ ಬರ್ತಾ ಇರಲಿಲ್ಲ. ಯಾಕಂದರೆ ನಿಮ್ಹ್ಯಾನ್ಸ್ಗೆ ಒಂದ್ಸಲ ಬಂದುಬಿಟ್ರೆ ಒಂದು ಲೇಬಲ್ ಥರ ಬಂದುಬಿಡ್ತಾ ಇತ್ತು, ಅವ್ರು ಮಾನಸಿಕ ರೋಗಿ, ಅವರಿಂದ ಏನೂ ಪ್ರಯೋಜನ ಇಲ್ಲ, ಅವ್ರಿಗೊಂದು ಕೆಲಸ ಕೊಡೋದಕ್ಕಾಗಲಿ, ಅವರ ಮದುವೆ ವಿಷಯಕ್ಕಾಗಲಿ, ಇದೆಲ್ಲ ಒಂದು ಅಡಚಣೆಗಳಾಗ್ತಾ ಇತ್ತು. ಈಗ ಅದನ್ನು ನಾರ್ಮಲೈಸ್ ಮಾಡಿದ್ದಾರೆ. ಯಾರಿಗೆ ಬೇಕಿದ್ರು ಮೆಂಟಲ್ ಹೆಲ್ತ್ ಆಕ್ಸೆಸ್, ಆರೋಗ್ಯಕ್ಕೋಸ್ಕರ, ಮಾನಸಿಕ ಆರೋಗ್ಯಕ್ಕೋಸ್ಕರ ಅವರು ನಿಮ್ಹ್ಯಾನ್ಸ್ ಆಗಲಿ, ಅದೇ ರೀತಿ

0: ಯಾದ ಹಲವಾರು ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಆಕ್ಸೆಸ್ ಆಗಲಿ ಎಲ್ಲದನ್ನು ತಗೊಂಡು ಅವರ ಮನಸ್ಸನ್ನು ಸರಿಪಡಿಸಿಕೊಳ್ಬೇಕು.
1: ಹಾಗಾಗಿ ಮುಖ್ಯವಾಗಿ ಎಲ್ಲರಿಗೂ ಮಾನಸಿಕ ಆರೋಗ್ಯದ ಒಂದು ಚಿಕಿತ್ಸೆಯ ಹಕ್ಕನ್ನ ನೀಡಲಾಗಿದೆ.
0: ಹೌದು,
1: ಹಾಗೇನೆ ನೀವ್ ಹೇಳಿದ ಹಾಗೆ ಆತ್ಮಹತ್ಯೆ ಏನಿತ್ತು ಇದೊಂದು ಶಿಕ್ಷಾರ್ಹ ಅಪರಾಧ ಅನ್ನ ಹಾಗೆ ನೋಡಲಾಗ್ತಿತ್ತು. ಅದನ್ನ ತೆಗೆದು ಅದಕ್ಕೆ ಒಂದು ಚಿಕಿತ್ಸೆಯನ್ನ ಕೊಡಬೇಕು ಎನ್ನುವ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಒಂದು
0: ಹಾಗೆ ಎಲ್ಲಾ ಕಡೆನೂ ಮಾನಸಿಕ ಆರೋಗ್ಯಕ್ಕೆ ಬೇಕಾದ ವ್ಯವಸ್ಥೆಗಳು ಆಗ್ಬೇಕು ಅನ್ನೋದನ್ನು ಆ ಕಾಯ್ದೆನೆಲ್ಲ ಮಾಡಿದ್ದಾರೆ.
1: ಈಗ ಮಾನಸಿಕ ರೋಗಿಗಳ ಆರೈಕೆಯಲ್ಲಿ ಶುಶ್ರೂಷೆಯನ್ನ ಮಾಡ್ತಾ ಅನೇಕ ದಶಕಗಳ ಕಾಲ ತಾವು ಸೇವೆಯನ್ನ ಸಲ್ಲಿಸಿದ್ದಿ. ಹಾಗಾಗಿ ಈ ಶುಶ್ರೂಷಕರ ಪಾತ್ರ ಎಷ್ಟರ ಮಟ್ಟಿನ
0: ಬಹಳನೇ ಇದೆ. ಯಾಕಂದ್ರೆ ಇವಾಗ ಮನೋವೈದ್ಯಕೀಯ ಡಾಕ್ಟರ್ಗಳು ಅವ್ರನ್ನ ಪೇಷಂಟ್ಸ್ನ ಅಸೆಸ್ ಮಾಡ್ತಾರೆ, ಡಯಾಗ್ನೋಸ್ ಮಾಡ್ತಾರೆ, ಆಮೇಲೆ ಬೇಕಿದ್ದ ಚಿಕಿತ್ಸೆನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆದ್ರೆ ಅವ್ರನ್ನ 24 ಗಂಟೆ ನಾವು ವಾರ್ಡಲ್ಲಿ ಇಟ್ಕೊಂಡು ಬೆಳಗಿನ ಟೈಮ್ನಲ್ಲಾಗಲಿ ರಾತ್ರಿ ಟೈಮಲ್ಲಾಗಲಿ ಪೇಷಂಟ್ನ ಟೋಟಲ್ ಆಗಿ ಕಸ್ಟಡಿ ತೊಗೊಂಡ್ಬಿಟ್ಟು ನಾವು ಅವ್ರನ್ನ ಆರೈಕೆ ಮಾಡ್ತೀವಿ. ಇವ್ರು ಹೇಳಿದ್ದ ವೈದ್ಯಕೀಯ ಅಡ್ವೈಸ್ ಏನಿದೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಸಪೋರ್ಟ್, ಎಮೋಷ್ನಲ್ ಸಪೋರ್ಟು, ಆಮೇಲೆ ಅವ್ರಿಗೆ ಬೇಕಾದ ಆಹಾರ ರೆಕ್ರಿಯೇಷನ್ ಎಲ್ಲನೂ ನಾವು ಟೈಮ್ ಟು ಟೈಮ್ ಕೊಟ್ಟು ಅವ್ರನ್ನ ಮನಸ್ಸನ್ನು ಒಂದು ನಿಯಂತ್ರಣಕ್ಕೆ ತರೋದಕ್ಕೆ ನಾವು ಬಹಳ ಇಂಪಾರ್ಟೆಂಟ್ ಇದು ಮಾಡ್ತೀವಿ. ಅದಲ್ಲದೆ ಸಮಾಜದಲ್ಲಿ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ ಈ ವಿಷಯದ ಬಗ್ಗೆ ಹಲವಾರು ಅಪನಂಬಿಕೆಗಳು ಈಗಲೂ ಇದೆ.
1: ಹೌದು,
0: ಈಗಲೂ ಜನ ದೇವಾಭೂತದ ಬಗ್ಗೆ ನಂಬ್ತಾರೆ, ಇಲ್ಲಾಂದ್ರೆ ದೇವಸ್ಥಾನಗಳಿಗೆ ಹೋದ್ರೆ ಸರಿ ಹೋಗುತ್ತೆ ಅಂತ ಅನ್ಕೊಳ್ತಾರೆ. ಈ ಅಪನಂಬಿಕೆಗಳನ್ನೆಲ್ಲ ಸರಿ ಮಾಡ್ಕೊಳ್ಲಿಕ್ಕೂ ಸಹ ನಾವು ಅರಿವು ಮೂಡಿಸ್ಲಿಕ್ಕೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ, ಕುಟುಂಬದವ್ರಿಗೆಲ್ಲರಿಗೂ ಇದು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನಾವು ಅವರಿಗೆ ಅರಿವು ಮೂಡಿಸ್ತೇವೆ.
1: ನೀವು ಹೇಳಿದ್ರಿ ಇಂದಿಗೂ ಕೂಡ ಸಮಾಜದಲ್ಲಿ ಅನೇಕ ತಪ್ಪು ನಂಬಿಕೆಗಳು ಇದೆ ಅಂತ ಹೇಳಿ. ಅದರಲ್ಲಿ ಒಂದು ಅಂತಂದ್ರೆ ಮಾನಸಿಕ ಸಮಸ್ಯೆಗಳು ಇರುವಂತವರು ತೀರ ಹಿಂಸಾತ್ಮಕವಾದಂತಹ ಒಂದು ವರ್ತನೆಯನ್ನ ಹೊಂದಿರ್ತಾರೆ. ಅಂದ್ರೆ ಹೊಡೆಯುವಂಥದ್ದು, ಬಡಿಯುವಂಥದ್ದು, ಕಿರ್ಚುವಂಥದ್ದು, ಈ ರೀತಿಯಾಗಿ ಅಂತ ಮಾಧ್ಯಮಗಳಲ್ಲಿಯೂ ಕೂಡ ಎಲ್ಲೋ ಅವರನ್ನ ತೋರಿಸುವಂತಹ ಚಿತ್ರಗಳು ಮತ್ತು ದೃಶ್ಯಗಳು ಏನಿದೆ ಈ ಒಂದು ತಪ್ಪು ಕಲ್ಪನೆಗೆ ಇನ್ನಷ್ಟು ಪುಷ್ಟಿಯನ್ನ ಕೊಡುತ್ತೆ. ಶುಶ್ರೂಷಕರಾಗಿ ತಾವು ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದೀರಿ, ಇದರ ಬಗ್ಗೆ ಏನ್ ಹೇಳ್ತೀರಿ?
0: ಇದು ಒಂದು ತಪ್ಪು ನಂಬಿಕೆ ಮಾಧ್ಯಮಗಳಿಂದ ಅಲ್ಲ ಸಿನಿಮಾಗಳಲ್ಲಾಗಲಿ ಆ ರೀತಿ ಪ್ರೊಜೆಕ್ಟ್ ಮಾಡಿರೋದು ಒಂದು ತಪ್ಪು ಅಂತಲೇ ಆಗುತ್ತೆ. ಓ ಇವಾಗ 200 ಡಿಫ್ರೆಂಟ್ ಟೈಪ್ ಆಫ್ ಡಿಸಾರ್ಡರ್ಸ್ ಇದೆ. ಅದರಲ್ಲಿ ಯಾವುದೋ ಒಂದರಲ್ಲಿ ಎರಡರಲ್ಲಿ ಆ ರೀತಿ ವೈಲೆಂಟ್ ಟೆಂಡೆನ್ಸೀಸ್ ಇರ್ಬೋದು. ತುಂಬಾ ಜಿಗುಪ್ಸೆ ಇರೋರು, ಡಿಪ್ರೆಷನ್ ಇರೋರು ಆಕ್ಚುಲಿ ಅವ್ರಿಗೆ ಯಾವುದೋ ರೀತಿ ಬೇರೆಯವರು ಅವ್ರ ಮೇಲೆ ವೈಲೆನ್ಸ್ ಮಾಡ್ತಾರೋ ಅಥವಾ ಅವ್ರಿಗೆ ವೈಲೆಂಟ್ ಆಗೋದೇ ಇಲ್ಲ. ಕೆಲವು ಸಿಚುಯೇಷನ್ಸ್ ಅಲ್ಲಿ ಕೆಲವು ಡಿಸಾರ್ಡರ್ಸ್ ಅಲ್ಲಿ ಮಾತ್ರ ವೈಲೆನ್ಸ್ ಇರುತ್ತೆ, ಎಲ್ಲಾದ್ರಲ್ಲೂ ಇರೋದಿಲ್ಲ. ಆಮೇಲೆ ಅದಕ್ಕೆ ಈಗ ಔಷಧಿಗಳು ಬಹಳ ಸಿಗುತ್ತೆ. 1-2 doses ಔಷಧಿ ದೇಹಕ್ಕೆ ಹೋಗ್ತಾ ಇದ್ದಂಗೆ ಆ ವೈಲೆಂಟ್ ಟೆಂಡೆನ್ಸಿ ಅದೆಲ್ಲನೂ ಕಡಿಮೆ ಆಗ್ಬಿಡುತ್ತೆ. ಅವರು ಅದೆಲ್ಲ ಕಡಿಮೆ ಮಾಡ್ಕೊಂಡು ನಾರ್ಮಲ್ ಆಗೇ ಬಿಹೇವ್ ಮಾಡ್ತಾರೆ ನಾವು ನೋಡಿರೋ ಹಾಗೆ. ಅದರಿಂದ ಅದರ ಬಗ್ಗೆ ಯಾವುದೇ ರೀತಿಯಾದ ಆತಂಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ.
1: ಮಾನಸಿಕ ರೋಗಿಗಳ ಆರೈಕೆಯಲ್ಲಿ ಕುಟುಂಬದವರ ಪಾತ್ರ ಎಷ್ಟು ಮಟ್ಟಿಗೆ
0: ಬಹಳ? ನಾವು ಕ್ಯಾನ್ಸರ್ ಬಂದ್ರೆ ಅಥವಾ ಒಂದು ಹೃದಯದ ತೊಂದರೆ ಬಂದ್ರೆ ಎಲ್ಲರೂ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಅವ್ರಿಗೆ ಆರೈಕೆ ಮಾಡ್ತಾರೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಬಹಳ ಕಾಸ್ಟ್ಲಿ ಆದರೂ ಸಹ ಇದೆಲ್ಲ ಖರ್ಚು ಮಾಡಿ ಟ್ರೀಟ್ ಮಾಡಿಸ್ತಾರೆ. ಅದೇ ಒಂದು ಮಾನಸಿಕ ಕಾಯಿಲೆ ಬಂದ್ರೆ ನೀವು ಹೇಳ್ದಂಗೆ ಸ್ವಲ್ಪ ವೈಲೆಂಟ್ ಟೆಂಡೆನ್ಸಿ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಾರೆ, ಯಾಕಂದ್ರೆ ಅದ್ರದ ನೇಚರ್ ಆಫ್ ಇಲ್ನೆಸ್ ಆ ರೀತಿ. ಅವಾಗ ಇವರು ಆಸ್ಪತ್ರೆಗೆ ಕರ್ಕೊಂಡು ಬರೋ ಬದಲು ಮನೆಯಿಂದ ಹೊರಗಾಕ್ಬಿಡೋದು, ಅವ್ರನ್ನ ಆರೈಕೆ ಮಾಡಿಸದೇ ಇರೋದು, ಹಾಗೆ ಮಾಡೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ತೊಂದರೆ. ಆಮೇಲೆ ಇದಕ್ಕೆ ಏನು ಕ್ಯಾನ್ಸರ್ ಅಷ್ಟಾಗಲಿ ಹಾರ್ಟ್ ಡಿಸೀಸ್ ಅಷ್ಟಾಗಲಿ ನಮಗೆ ಖರ್ಚು ಅಷ್ಟಿಲ್ಲ. ಔಷಧಿಗಳು ಕೊಡ್ತಾ ಬಂದರೆ ಬಹಳ ಬೇಗನೆ ಗುಣ ಆಗ್ತಾರೆ. ಅದರಿಂದ ನಾವು ಕುಟುಂಬದವರು ಸಹ ಸ್ಟಿಗ್ಮಾ ಎಲ್ಲ ಬಿಟ್ಬಿಟ್ಟು ಇವರು ಬಹಳ ಸಪೋರ್ಟಿವ್ ಆಗಿ ಇರಬೇಕು ಅಂತ ನನ್ನ ಅನಿಸಿಕೆ.
1: ಕಡೆಯದಾಗಿ ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ?
0: ಏನು ಹೇಳ್ತೀರಿ ಅಂದರೆ ಈಗ ಮಾನಸಿಕ ರೋಗಗಳು ಸಮಾಜದಲ್ಲಿ ಜಾಸ್ತಿ ಕಾಣ್ತಾ ಇದೆ, ಒತ್ತಡಗಳು ಜಾಸ್ತಿ ಆಗಿದೆ, ಹಾಗಾಗಿ ಜನಗಳಲ್ಲಿ ತೊಂದರೆಗಳು ಜಾಸ್ತಿ ಆಗಿದೆ, ಆಮೇಲೆ ಸ್ಟಿಗ್ಮಾನೂ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಆದರೆ ಆಸ್ಪತ್ರೆ ವ್ಯವಸ್ಥೆಗಳೆಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲರೂ ಮುಂದೆ ಬಂದು ಅವರು ಟ್ರೀಟ್ಮೆಂಟ್ ಅವೈಲ್ ಮಾಡ್ಕೊಳ್ಬೇಕು. ಟ್ರೀಟ್ಮೆಂಟ್ ಅವೈಲ್ ಮಾಡಿಕೊಂಡ್ರೆ ನಾರ್ಮಲ್ ಆಗಿ ಇವರು ಬೇರೆ ಯಾವುದೇ ರೀತಿಯಾದ ಜನ ಹೇಗೆ ಆಗಿದ್ದಾರೆ ಅದೇ ರೀತಿಯಾಗಿ ಅವರು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು, ಎಲ್ಲರಂತೆ ಅವರು ಜೀವನ ನಡೆಸ್ಬೋದು. ಅದರಿಂದ ಸ್ಟಿಗ್ಮಾ ಅವ್ರ ಕಡೆ ತೋರಿಸೋದು ತಪ್ಪು. ಆಮೇಲೆ ಅವರಿಗೆ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಯೂಟಿಲೈಸ್ ಮಾಡದೇ ಇರೋದು ತಪ್ಪು, ಅದೆಲ್ಲನೂ ಸರಿಪಡಿಸಬೇಕು ಅಂತ ನನ್ನ.
1: ಇಲ್ಲಿಯವರೆಗೆ ವಿವೇಕಾನಂದರ ಒಂದು ಆದರ್ಶಗಳು, ಅವರು ಹೇಳಿದಂತಹ ಮಾತುಗಳು ಹೇಗೆ ನಮ್ಮ ಜೀವನಕ್ಕೆ ಅನ್ವಯ ಆಗುತ್ತೆ, ವಿಶೇಷವಾಗಿ

0: ಯುವ ಜನರು ಹೇಗೆ ಅದನ್ನು ಅಳವಡಿಸಿಕೊಳ್ಬೇಕು ಮತ್ತು ಮಾನಸಿಕ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎನ್ನುವುದರ ಕುರಿತಾಗಿ ಅನೇಕ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ಮಾನಸಿಕ ಅನಾರೋಗ್ಯದ ಕುರಿತು ಇಂದಿಗೂ ನಮ್ಮ ಸಮಾಜದಲ್ಲಿ ಕಳಂಕ ಅನ್ನುವಂತಹ ಒಂದು ಭಾವನೆ ಇದೆ. ಹಾಗಾಗಬಾರದು. ಯುವ ಜನರ ಮಾನಸಿಕ ಆರೋಗ್ಯದ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನ ವಹಿಸಬೇಕು ನಿಜ. ಆದರೆ ಇದೆ ಅಂತ ಗೊತ್ತಾಗೋದು ಹೇಗೆ? ಅದನ್ನು ಗುರುತಿಸುವ ರೀತಿ ಯಾವುದು? ಗುರುತಿಸಿದ್ವಿ ಅಂತಾನೆ ಇಟ್ಕೊಳ್ಳೋಣ, ಅದಕ್ಕೆ ಚಿಕಿತ್ಸೆ ಇದೆಯಾ, ಎಲ್ಲಿ ಸಿಗುತ್ತೆ, ಈ ಎಲ್ಲ ವಿಷಯಗಳ ಕುರಿತಾಗಿ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನ ಮನೋವೈದ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಗೋಕುಲ್ ಎನ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ನುವುದರ ಜೊತೆಗೆ ಪ್ರಸಕ್ತ ಸನ್ನಿವೇಶದಲ್ಲಿ ಯುವ ಜನರು ಸಾಕಷ್ಟು ರೀತಿಯ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ, ಅವುಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂತ ಹೇಳಬಹುದಾ?
1: ಇಂದಿನ ಸನ್ನಿವೇಶದಲ್ಲಿ ಯುವಜನತೆ ಎದುರಿಸುತ್ತಿರುವ ಮುಖ್ಯವಾದ ಸನ್ನಿವೇಶ ಸಮಸ್ಯೆಗಳು ಏನಂತಂದ್ರೆ, ಈ ಕಾಮನ್ ಆಗಿ ಯೂತ್ ಅನ್ನೋರು ಡ್ರಗ್ ಅಡಿಕ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇರುವಂತದ್ದು. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಬಹುಮುಖ್ಯ ಅನ್ನೋದನ್ನ ನಮಗೆಲ್ಲರಿಗೂ ಗೊತ್ತು. ಅದರಿಂದ ಒಳ್ಳೆ ಉಪಯೋಗಗಳು ಕೂಡ ಇವೆ, ಅದನ್ನ ದುರ್ಬಳಕೆ ಕೂಡ ಜನ ಮಾಡಬಹುದು. ಸೊ ಅದರಿಂದಾಗಿ ಉಂಟಾಗುವಂತಹ ಒಂದು ಇಂಟರ್ನೆಟ್ ವ್ಯಸನ ಕೂಡ ನಾವು ಯುವ ಜನತೆಯಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಇದೆಲ್ಲವೂ ಅಲ್ದೇನೆ ಅಕಾಡೆಮಿಕ್ ರಿಲೇಟೆಡ್ ಅಥವಾ ಕರಿಯರ್ ರಿಲೇಟೆಡ್ ಅಥವಾ ರಿಲೇಷನ್ಶಿಪ್ ರಿಲೇಟೆಡ್ ಅಥವಾ ಫೈನಾನ್ಸ್ ರಿಲೇಟೆಡ್ ಇಶ್ಯೂಸ್ನಿಂದಾಗಿ ಉಂಟಾಗುವಂತಹ ಸ್ಟ್ರೆಸ್ ಲೆವೆಲ್ಸ್ ಅಥವಾ ಒತ್ತಡದ ಮಟ್ಟಗಳು ಯುವಜನತೆಯಲ್ಲಿ ಹೆಚ್ಚುತ್ತಿರುವುದನ್ನು ನಾವು ಗಮನಿಸಬಹುದು. ಇವೆಲ್ಲವೂ ಕಾರಣ ಎಲ್ಲಿಗೆ ಹೋಗಿ ಮುಗಿಯುತ್ತೆ ಅಂತಂದ್ರೆ, ಹೆಚ್ಚಾಗುತ್ತಿರುವ ಆತ್ಮಹತ್ಯೆ ಸಂಖ್ಯೆಗಳು. ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರುವಂತದ್ದು ಏನಂತಂದ್ರೆ ಇನ್ಕ್ರೀಸ್ಡ್ ನಂಬರ್ ಆಫ್ ಸೂಸೈಡ್ಸ್ ಅಂತನ್ನೋದು, ಅದನ್ನು ಕೂಡ ನಾವು ಅಡ್ರೆಸ್ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ.
0: ಈಗ ಯುವ ಜನರಲ್ಲಿ ಏನೇನು ಸವಾಲುಗಳನ್ನು ಅವರು ಎದುರಿಸ್ತಿದ್ದಾರೆ ಅಂತ ನೀವು ಹೇಳಿದ್ರಿ, ಇದೆಲ್ಲವೂ ಅವರ ಒಂದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಿ ಯಾವೆಲ್ಲ ರೀತಿಯ ಮಾನಸಿಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು?
1: ಮೊದಲಿಗೆ ನಾವು ಹೇಳಿದಂತೆ ಡ್ರಗ್ ಅಡಿಕ್ಷನ್ ಅಥವಾ ಮಾದಕ ದ್ರವ್ಯಗಳ ವ್ಯಸನ, ಅದರ ಬಗ್ಗೆ ತಿಳ್ಕೊಳ್ಳೋಣಂತೆ. ಸೊ ಏನಕ್ಕೆ ಇದನ್ನ ತಿಳ್ಕೊಬೇಕು ಅಂತಂದಾಗ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈ ವ್ಯಸನಗಳಿಗೆ ಆಹುತಿ ಆಗ್ತಾ ಇದ್ದು ಅವರ ಜೀವನ ಶೈಲಿ ಆಗಲಿ ಅಥವಾ ವ್ಯಕ್ತಿತ್ವ ಆಗಲಿ ಹಾಳಾಗ್ತಾ ಇದೆ. ಸೊ ಅದರಿಂದಾಗಿ ಈ ಆಲ್ಕೋಹಾಲ್ ಅಥವಾ ಡ್ರಗ್ ರಿಲೇಟೆಡ್ ಸಂಬಂಧಿ ಸಮಸ್ಯೆಗಳನ್ನು ಮೊದಲು ನಾವು ತಿಳ್ಕೊಳ್ಳೋಣಂತೆ. ಸೊ ಮೊದಲಿಗೆ ಮದ್ಯಪಾನ ಅಥವಾ ಆಲ್ಕೋಹಾಲ್ ಸೇವನೆ. ಕಳೆದ 11 ವರ್ಷಗಳಲ್ಲಿ ನಾವು ಕಂಡಂತೆ ಅಂಕಿಅಂಶಗಳ ಪ್ರಕಾರ ಮದ್ಯವ್ಯಸನಕ್ಕೆ ಒಳಗಾಗುತ್ತಿರುವವರು ಅಥವಾ ಆಲ್ಕೋಹಾಲ್ನ ಉಪಯೋಗಿಸ್ತಾ ಇರೋರು ಸಂಖ್ಯೆ ದ್ವಿಗುಣ ಅಥವಾ ತ್ರಿಗುಣಗೊಂಡಿದೆ ಅಂತನ್ನೋದು. ಅದಲ್ಲದೆ ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರೋದು ಆಲ್ಕೋಹಾಲ್ನ ಮಾರುಕಟ್ಟೆ ಅಂತ ಹೇಳ್ಬೋದು. ಇವೆಲ್ಲವೂ ಅಲ್ದೇನೆ ಇತ್ತೀಚಿನ ದಿನಗಳಲ್ಲಿ ಹದಿಹರೆಯದ ಹುಡುಗ ಹುಡುಗಿಯರು ಹೆಚ್ಚು ಹೆಚ್ಚಾಗಿ ಆಲ್ಕೋಹಾಲ್ ಬಳಕೆಗೆ ತುತ್ತಾಗ್ತಾ ಇದ್ದಾರೆ ಅಂತನ್ನೋದನ್ನ ನಾವು ಗಮನಿಸ್ತೀವಿ. ಕಾರಣಗಳೇನಿರ್ಬೋದು ಅಂತಂದಾಗ, ಕಡಿಮೆಯಾದ ನಿಷೇಧ ಇವೆಲ್ಲವೂ ಅಲ್ಲದೆ ಸುಲಭವಾದ ಲಭ್ಯತೆ, ಅಲ್ಲದೆ ಕುತೂಹಲ ಮತ್ತು ಸಮಾನ ಮನಸ್ಕರ ಒತ್ತಡ, ಅದಲ್ಲದೆ ಹೆಡೋನಿಕ್ ಜೀವನ ಶೈಲಿ ಅಥವಾ ಸ್ವೇಚ್ಛಾಚಾರದ ಜೀವನ ಶೈಲಿ ಅಂತ ಹೇಳ್ಬೋದು. ಸೊ ಈ ಕಾರಣಗಳಿಂದ ಇದು ಜಾಸ್ತಿ ಆಗ್ತಾ ಇರೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸಬಹುದು. ಬರೀ ಮದ್ಯಪಾನವೇ ಅಲ್ಲದೆ ಇತ್ಯಾದಿ ಅನ್ನುವಂಥ ಮಾದಕ ದ್ರವ್ಯಗಳು ಅಂದರೆ ತಂಬಾಕು ವ್ಯಸನ ಆಗಿರ್ಬೋದು, ಧೂಮಪಾನವಾಗಿರ್ಬೋದು, ಗಾಂಜಾ ಸೇವನೆ ಅನ್ನೋದು ಆಗ್ಬೋದು, ಅಥವಾ ಓಪಿಯಾಯ್ಡ್ಸ್ ಬ್ರೌನ್ ಶುಗರ್ ಮಾರ್ಫಿನ್ ಹೆರೋಯಿನ್ ಇಂಥ ದ್ರವ್ಯಗಳಾಗಿರ್ಬೋದು. ಸೊ ಇವೆಲ್ಲವನ್ನು ಕೂಡ ಜನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಳಸ್ತಾ ಇರೋದು, ಜೊತೆಗೆ ಅದಕ್ಕೆ ಅವಲಂಬಿತರಾಗ್ತಾ ಇರೋದು ಅಂದರೆ ವ್ಯಸನಿಗಳಾಗ್ತಾ ಇರೋದನ್ನ ನಾವು ಇಲ್ಲಿ ಗಮನಿಸಬಹುದು ಇತ್ತೀಚಿನ ದಿನಗಳಲ್ಲಿ.
0: ಸಂಖ್ಯೆ ಅಂಕಿ ಅಂಶಗಳನ್ನು ನೋಡ್ತಾ ಇದ್ರೆ ಕೋಟಿಗಳಲ್ಲಿದೆ, ಸಾವಿರ ಅಲ್ಲ ಲಕ್ಷ ಅಲ್ಲ, ಕೋಟಿಗಳಲ್ಲಿ ಈ ರೀತಿಯ ಒಂದು ವ್ಯಸನಗಳಿಗೆ ತುತ್ತಾಗ್ತಾ ಇರುವವರು ಅಂದ್ರೆ ಅದು ಮದ್ಯಪಾನ ಇರಬಹುದು, ಧೂಮಪಾನ ಇರಬಹುದು, ಅಥವಾ ತಂಬಾಕು ಸೇವನೆ ಇರಬಹುದು. ನಮ್ಮ ಭವಿಷ್ಯವಾದಂತಹ ಯುವ ಜನರು ಈ ರೀತಿಯಾಗಿ ವ್ಯಸನಗಳಿಗೆ ತುತ್ತಾಗ್ತಿರೋದನ್ನ ನೋಡಿದ್ರೆ ನಿಜಕ್ಕೂ ಹೆದರಿಕೆ ಆಗುತ್ತೆ ಅಲ್ವಾ? ಹೌದು. ಈಗ ಈ ರೀತಿಯ ಸಮಸ್ಯೆಗಳು ಇದೆ ಅನ್ನೋದು ನಿಜ, ಆದ್ರೆ ಇದನ್ನ ಗುರುತಿಸೋದು ಹೇಗೆ? ತುಂಬಾ ಜನ ಪೋಷಕರಲ್ಲಿ ಇರುವಂತಹ ಒಂದು ದೊಡ್ಡ ಸಮಸ್ಯೆ ಇದು, ಮಾನಸಿಕ ಆರೋಗ್ಯ ಸರಿ ಇಲ್ಲ ಅನ್ನೋದು ಗುರುತಿಸೋದು ಹೇಗೆ?
1: ಈಗ ಮಾದಕ ದ್ರವ್ಯಗಳಿಗೆ ಅವಲಂಬಿತರಾಗುವುದು ಅಥವಾ ವ್ಯಸನಿಗಳಾಗುವುದರಲ್ಲಿ ಕೆಲವೊಂದು ಲಕ್ಷಣಗಳು, ರೋಗ ಲಕ್ಷಣಗಳನ್ನು ಕೂಡ ನಾವು ಪತ್ತೆ ಹಚ್ಚಬಹುದು. ಅವು ಯಾವುವು ಅಂತಂದ್ರೆ ಇಂಟೆನ್ಸ್ ಕ್ರೇವಿಂಗ್ ಅಥವಾ ಕಡುಬಯಕೆ ಅಥವಾ ಮಾದಕ ದ್ರವ್ಯದ ಕಡೆಗೆ ಅತಿಯಾದ ಸೆಳೆತ ಮೊದಲಿಗೆ ಕಂಡು ಬರುವಂಥದ್ದು. ಸಹಿಷ್ಣುತಿ ಅಥವಾ ಟಾಲರೆನ್ಸ್ ಅಂತ ಏನು ಹೇಳ್ತೀವಿ. ಸೊ ಯಾರೊಬ್ಬರಿಗೆ ಮೊದಲಿಗೆ ಕಮ್ಮಿ ಕ್ವಾಂಟಿಟಿನಲ್ಲಿ ಆಲ್ಕೋಹಾಲ್ನ ತಗೊಂಡ್ರೆ ನಶೆ ಅಂತ ಅನ್ನೋದು ಬರ್ತಿತ್ತು. ಈ ದಿನ ಕಳೆದಂತೆ, ವರ್ಷಗಳು ಉರುಳದಂತೆ ಅದು

0: ಪಟ್ಟು ಮೂರು ಪಟ್ಟು ತಗೊಂಡ್ರು ಕೂಡ ಅವ್ರಿಗೆ ಸಾಕಾಗ್ತಾ ಇಲ್ಲ, ಆ ನಶೆ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಭ್ರಮೆಗೆ ಅವರು ಅಂದ್ರೆ ಫೀಲಿಂಗ್ ಅವರಲ್ಲಿ ಬರುವಂತದ್ದು. ಅದಲ್ಲದೇ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ಏನ್ ಹೇಳ್ತೀವಿ, ಸೊ ಯಾವೊಬ್ಬ ವ್ಯಕ್ತಿ ಪ್ರತಿನಿತ್ಯವೂ ವರ್ಷಗಳ ಮಟ್ಟಿಗೆ ಅದನ್ನ ಮದ್ಯಪಾನ ಅಥವಾ ಧೂಮಪಾನಕ್ಕೆ ತೊಡಗಿರದ್ದು ಇದ್ದಕ್ಕಿದ್ದಂತೆ ಅದನ್ನ ಬಿಟ್ಟಾಗ ಸೊ ದೇಹದಲ್ಲಿ ಉಂಟಾಗುವಂತ ವಿಚಲಿತತೆ ಅಂತ ಏನ್ ಹೇಳ್ತೀವಿ ಅದನ್ನ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ನಾವು ಕರಿಬಹುದು. ಸೊ ಇದೆಲ್ಲವೂ ಅಲ್ಲದೇ ನ್ಯಾರೋಯಿಂಗ್ ಆಫ್ ರಿಪರ್ಟೋಯರ್ ಅಥವಾ ಸಂಗ್ರಹವನ್ನು ಸಂಕುಚಿತಗೊಳಿಸುವುದು. ಇದಂದ್ರೆ ದಿನನಿತ್ಯದ ಬೇರೆಲ್ಲ ಚಟುವಟಿಕೆಗಳ ಕಡೆ ಚಟುವಟಿಕೆಗಳನ್ನು ಬದಿಗೊದ್ದು ಬರೀ ಆಲ್ಕೋಹಾಲ್ ಅಥವಾ ಮಾದಕ ದ್ರವ್ಯವನ್ನು ಸೇವನೆ ಮಾಡುವುದು ಅಥವಾ ಅದರಿಂದ ನಶೆಯಲ್ಲಿ ಉಳ್ಕೊಳ್ಳುವಂತ ಪ್ರಯತ್ನ ಏನ್ ಮಾಡ್ತಾರೆ, ಸೊ ಆಗ ಇದನ್ನ ನ್ಯಾರೋಯಿಂಗ್ ಆಫ್ ರೆಪರ್ಟೋಯರ್ ಅಂತ ಗುರುತಿಸ್ತೀವಿ. ಇದೆಲ್ಲವೂ ಅಲ್ದೇನೆ ಆರೋಗ್ಯದಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ ತೊಂದರೆಗಳು ಉಂಟಾದರೂ ಸಹ ಅವರು ಈ ಮಾದಕ ದ್ರವ್ಯ ಸೇವನೆಯನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು. ಸೊ ಈ ರೀತಿಯಾಗಿ ಯಾವಾಗ ಅದನ್ನ ಕಂಡು ಬರ್ತದೆ ಅದನ್ನ ಹಾರ್ಮ್ಫುಲ್ ಯೂಸ್ ಅನ್ನೋದು ಒಂದು ಹೆಸರಿನಿಂದ ನಾವು ಗುರುತಿಸ್ತೀವಿ. ಸೊ ಈ ಎಲ್ಲ ಲಕ್ಷಣಗಳು ಕಂಡಾಗ ಅದನ್ನ ವ್ಯಸನಿಗಳು ಅನ್ನೋದನ್ನ ನಾವು ಪದನ ಬಳಕೆ ಮಾಡಬಹುದು.
1: ಈಗ ಈ ರೀತಿ ವ್ಯಸನಕ್ಕೆ ಯುವ ಜನರು ತುತ್ತಾಗಿದ್ದಾರೆ ಅಂತ ಹೇಳಿ ಪೋಷಕರಿಗೆ ಅಥವಾ ಅವರ ಸ್ನೇಹಿತರಿಗೆ ಯಾರಿಗೆ ಆಗಿರ್ಲಿ ಅನುಮಾನ ಬಂತು ಅಂತ ಇಟ್ಕೊಳ್ಳೋಣ, ಇದಕ್ಕೆ ಚಿಕಿತ್ಸೆ ಅನ್ನೋದು ಇದೆಯಾ? ಯಾಕಂದ್ರೆ ಒಮ್ಮೆ ಈ ರೀತಿಯಾಗಿ ಮದ್ಯ ವ್ಯಸನಕ್ಕೋ ಅಥವಾ ಇನ್ಯಾವುದೇ ರೀತಿಯ ಮಾದಕ ದ್ರವ್ಯ ಸೇವನೆಗೋ ಒಳಗಾದ್ರೆ ಅದನ್ನ ಬಿಡಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ನಂಬಿಕೆ ಕೂಡ ನಮ್ಮಲ್ಲಿದೆ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಯಶಸ್ವಿಯಾದಂತಹ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಲಭ್ಯ ಇದೆಯಾ?
0: ಲಭ್ಯವಿದೆ. ಮೊದಲಿಗೆ ನಾವು ಪತ್ತೆ ಹಚ್ಚಬೇಕಾಗಿರೋದು ಈ ವ್ಯಸನ ಅನ್ನೋದು ಯಾರಲ್ಲಿ ಇರುತ್ತೆ ಅವರಲ್ಲಿ ಕಾಣುವಂತ ರೋಗ ಲಕ್ಷಣಗಳು ಅಂತ ಏನು ಹೇಳಿದ್ವಿ, ವಿತ್ಡ್ರಾವಲ್ ಸಿಂಪ್ಟಮ್ಸ್ ನ ಗುರುತಿಸುವಂಥದ್ದು ಅವು ಯಾವುವು ಅಂತಂದ್ರೆ, ಅತಿಯಾಗಿ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇರೋರಲ್ಲಿ ಕಂಡುಬರುವಂಥದ್ದು ಹೆಚ್ಚಾಗಿ ಆತಂಕ ಅಥವಾ ಭಯ ಅನ್ನೋ ಒಂದು ಸನ್ನಿವೇಶ ಆಗಿರ್ಬೋದು. ಚಿಕ್ಕ ಚಿಕ್ಕ ವಿಚಾರಗಳಿಗೂ ಕೂಡ ಕೋಪ ಬರುವಂತಹದ್ದು, ಅದಲ್ಲದೆ ಭಾವೋದ್ವೇಗಕ್ಕೆ ಒಳಗಾಗುವುದು, ಅಲ್ಲದೆ ಕೈಕಾಲು ನಡುಕ ಬರುವಂಥದ್ದು, ಇದೆಲ್ಲವೂ ಅಲ್ಲದೆ ಅತಿಯಾಗಿ ಸುಸ್ತಾಗುವುದು ಅಥವಾ ಖಿನ್ನತೆಯ ಲಕ್ಷಣಗಳು ಕಂಡು ಬಂತು ಅಂತಂದ್ರೆ ಅವರು ಆಲ್ಕೋಹಾಲ್ನ ವಿಡ್ರಾವಲ್ ಸಿಂಪ್ಟಮ್ಸ್ ತೋರಿಸ್ತಾ ಇದ್ದಾರೆ ಅಂತಂದು. ಸೊ ಯಾವಾಗ ಈ ರೀತಿಯಾದ ವಿಡ್ರಾವಲ್ ಸಿಂಪ್ಟಮ್ಸ್ ಕಾಣ್ತಾ ಇದೆ ಅವರನ್ನ ಮನೋಚಿಕಿತ್ಸಕರ ಕಡೆಗೆ ಅವರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಸಿಗುವಂತ ಔಷಧಿಗಳಿಂದ ಆಗಿರ್ಬೋದು ಅಥವಾ ಥೆರಪಿ ಮೂಲಕ ಇದನ್ನ ಗುಣಪಡಿಸಬಹುದಾಗಿದೆ. ನಾವು
1: ಚಿಕಿತ್ಸೆ ಅನ್ನುವಂಥದ್ದು ಲಭ್ಯವಿದೆ ಅಂತ ನೀವು ಹೇಳಿದ್ರಿ, ಆದ್ರೆ ಚಿಕಿತ್ಸೆ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಇಲ್ಲಿ ಸಿಗುತ್ತೆ ಅಂತ ಗೊತ್ತಾದ್ರೆ ಅಲ್ಲಿಗೆ ಕರ್ಕೊಂಡು ಹೋಗಿ ಕೊಡಿಸುವಂಥದ್ದು ಸುಲಭ. ಹಾಗೇನೆ ಎಷ್ಟೋ ಜನರಿಗೆ ಖಾಸಗಿ ಆಸ್ಪತ್ರೆಗಳಿಗೆ ಅಥವಾ ಎಲ್ಲರಿಗೂ ನಿಮಾನ್ಸಿಗೆ ಬಂದು ಒಂದು ಚಿಕಿತ್ಸೆನ ತೆಗೆದುಕೊಳ್ಳುವಂತಹ ಅನುಕೂಲ ಇರೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಲಭ್ಯವಿದೆ
0: ಈ ರೀತಿಯಾದ ವ್ಯಸನಗಳಿಗೆ ಒಳಗಾದವರಿಗೆ ಚಿಕಿತ್ಸೆ ಅನ್ನೋದು ಎಲ್ಲಿ ಸಿಗುತ್ತೆ ಅಂತ ಅನ್ನೋದಾದ್ರೆ, ಸೊ ಯಾವ ಒಂದು ವೈದ್ಯಕೀಯ ಮೆಡಿಕಲ್ ವೈದ್ಯಕೀಯ ಕಾಲೇಜು ಅಥವಾ ಮೆಡಿಕಲ್ ಕಾಲೇಜಿನಲ್ಲಿ ಇರುವಂತಹ ಡಿಪಾರ್ಟ್ಮೆಂಟ್ ಸೈಕಿಯಾಟ್ರಿ ಮನಃಶಾಸ್ತ್ರ ಮನೋರೋಗ ವಿಭಾಗ ಅಂತ ಏನು ಹೇಳ್ತೀವಿ, ಸೊ ಇಲ್ಲಿ ಇದಕ್ಕೆ ಕುರಿತಾದಂತಹ ಸರಿಯಾದಂತಹ ಚಿಕಿತ್ಸೆ ಲಭ್ಯವಿರುತ್ತದೆ. ಅದು ಅಡ್ಮಿಟ್ ಮಾಡಿ ಇನ್ ಪೇಷಂಟ್ ಕೇರ್ನಲ್ಲಿ ಕೂಡ ನಾವು ಅದನ್ನ ಕೊಡಬಹುದು, ಅಥವಾ ತೀವ್ರತೆ ಕಡಿಮೆ ಇದ್ದ ಕಾರಣದಲ್ಲಿ ಅದನ್ನ ಒಪಿಡಿ ಬೇಸಿಸ್ ಅಥವಾ ಒಪಿಡಿ ಬೇಸಿಸ್ ನಲ್ಲೂ ಕೂಡ ನಾವು ಟ್ರೀಟ್ಮೆಂಟ್ ನ ಶುರು ಮಾಡಬಹುದು.
1: ಈಗ ನೀವು ವ್ಯಸನಗಳ ಬಗ್ಗೆ ಹೇಳಬೇಕಾದ್ರೆ ಮದ್ಯಪಾನವನ್ನ ಹೇಳಿದ್ರಿ, ಮಾದಕ ದ್ರವ್ಯ ವಸ್ತುಗಳ ಸೇವನೆ ಹೇಳಿದ್ರಿ, ಇದೆಲ್ಲವೂ ಸರಿ. ಅದ್ರ ಜೊತೆಗೆ ಒಂದು ತುಂಬಾ ಮುಖ್ಯವಾದದ್ದು ಅಂತಂದ್ರೆ ಈ ಒಂದು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳು ಅಂತ ಏನ್ ಹೇಳ್ತೀವಿ ಅದು ಕೂಡ ಒಂದು ಅಡಿಕ್ಷನ್ ಆಗ್ಬಿಟ್ಟಿದೆ, ವ್ಯಸನವಾಗ್ಬಿಟ್ಟಿದೆ. ಹಾಗಾಗಿ ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ?
0: ಸೊ ಆಗ್ಲಿ ತಿಳಿಸಿದಂತೆ ನಾವು ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ನ ಉಪಯೋಗ ಪ್ರತಿಯೊಬ್ಬರು ಮಾಡ್ತಾ ಇದೀವಿ ಅಂತ ಅನ್ನೋದು, ಅಂತಂದ್ರೆ ಅದು ಅದರಿಂದಾಗಿ ಒಂದು ಕನ್ಸ್ಟ್ರಕ್ಷನಲ್ ಪರ್ಪಸಸ್ ಗೆ ಅದನ್ನ ಯೂಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಅದನ್ನ ಬಳಸಬೇಕಾಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇರೋದು ಅಂದ್ರೆ ಒಪಿಡಿಗಳಲ್ಲಾಗಿರ್ಬೋದು ಪೇಷಂಟ್ಸ್ ಗಳು ಯಾವ ರೀತಿಯಾಗಿ ನಮ್ಮ ಹತ್ರ ಬರ್ತಾರೆ ಅನ್ನೋದನ್ನ ಗಮನಿಸ್ತಾ ಇದ್ರೆ ಹೆಚ್ಚು ಹೆಚ್ಚಿನ ಜನಗಳು ಸೊ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ಇಂಟರ್ನೆಟ್ ನಲ್ಲಿ ತೊಡಗಿದ್ದು ಅಂದ್ರೆ ಸಾಮಾಜಿಕ ಜಾಲತಾಣಗಳಾಗಿರ್ಬಹುದು ಅಥವಾ ಆಪ್ಗಳಾಗಿರ್ಬಹುದು, ಉದಾಹರಣೆಗೆ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಮತ್ತಷ್ಟು ಹಲವಾರು ಬಗೆಯ ಆಪ್ಗಳು ಲಭ್ಯವಿರುತ್ತವೆ. ಇವೆಲ್ಲವೂ ಅಲ್ದೇನೆ ಆನ್ಲೈನ್ ಗ್ಯಾಂಬ್ಲಿಂಗ್, ಸೊ ಆನ್ಲೈನ್ ನಲ್ಲಿ ಜೂಜಾಟ ಆಡುವುದು ಅಥವಾ ಹಲವಾರು ಬಗೆಯ ಮನರಂಜನೆ ವಿಡಿಯೋಗಳು ಅಥವಾ ಕೆಲವೊಮ್ಮೆ ಅಶ್ಲೀಲವಾದ ವಿಡಿಯೋಗಳನ್ನು ನೋಡ್ತಾ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ ಇತ್ತೀಚೆಗೆ. ಸೊ ಇದನ್ನ ನಾವು ಇಂಟರ್ನೆಟ್ ವ್ಯಸನ ಅಥವಾ ಇಂಟರ್ನೆಟ್ ಅಡಿಕ್ಷನ್ ಅನ್ನೋ ಒಂದು ಹೆಸರಿನಿಂದ ಗುರುತಿಸ್ತೀವಿ. ಸೊ ಕೆಲವೊಂದು ಅಂಶಗಳ ಅಂಕಿಅಂಶಗಳ ಪ್ರಕಾರ ನಾವು ನೋಡೋದಾದ್ರೆ, ಸೊ ಸುಮಾರು 24% ಅಷ್ಟು ಭಾರತೀಯ ಯುವಕರು ಸೊ ತರಗತಿಯನ್ನು ತಪ್ಪಿಸಿ ವಿಡಿಯೋ ಗೇಮ್ ಆಡೋದರಲ್ಲಿ ತೊಡಗಿದ್ರು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಅದಲ್ದೇನೆ ಅರೌಂಡ್ 50% ಅಂಡ್ ಅಬೌವ್ ಅಷ್ಟು ಕಂಪನಿ ವರ್ಕರ್ಸ್ ಅನ್ನ ಏನು ಹೇಳ್ತೀವಿ, ಅವರು ಕೆಲಸದ ಸಮಯದಲ್ಲೂ ಕೂಡ ತಮ್ಮನ್ನು ತಾವು ವಿಡಿಯೋ ಗೇಮ್ ಆಡೋದ್ರಲ್ಲಿ ತೊಡಗ

0: ಹಂಚಿಕೊಂಡಿದ್ದಾರೆ ಅನ್ನೋದನ್ನ ಸರ್ವೆಯಿಂದ ಪತ್ತೆ ಹಚ್ಚಿದ್ದಾರೆ.
1: ಬಹಳ ಗಂಭೀರವಾದಂತಹ ಸಮಸ್ಯೆ ಅಂತಾಯ್ತು. ಈಗ ಯುವ ಜನರು ಮಾನಸಿಕ ಸಮಸ್ಯೆಗೆ ತುತ್ತಾಗದಂತೆ ಯಾವೆಲ್ಲ ರೀತಿಯ ಎಚ್ಚರಿಕೆಯನ್ನ ವಹಿಸಬಹುದು ಅಥವಾ ಏನ್ ಸಲಹೆಗಳನ್ನ ಪಾಲಿಸಬಹುದು?
0: ಆಗ್ಲೇ ಹೇಳಿದಂಗೆ ಅತಿ ಹೆಚ್ಚಾದ ಸ್ಟ್ರೆಸ್ ಲೆವೆಲ್ಸ್ ಅಥವಾ ಒತ್ತಡದ ಮಟ್ಟಗಳು ಜಾಸ್ತಿ ಆಗಿರೋ ಕಾರಣದಿಂದ ಈ ರೀತಿಯಾದ ಮಾನಸಿಕ ಸಮಸ್ಯೆಗಳು ಉದ್ಭವಗೊಳ್ಳುವುದು ಅಂತ ತಿಳಿಸಿದ್ವಿ. ಸೊ ಯಾವಾಗ ನಾವು ಈ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋದನ್ನ ಕಲಿತೀವಿ ಆಗ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ನಾವು ಕಂಡುಕೊಬಹುದು ಅಂತ. ಸೊ ಈ ಒತ್ತಡನ ಮ್ಯಾನೇಜ್ ಮಾಡೋ ಒಂದು ಪ್ರೋಸೆಸ್ನ ನಾವೇನಂತ ಹೇಳ್ತೀವಿ, ಕೋಪಿಂಗ್ ಸ್ಟ್ರಾಟಜೀಸ್ ಅಥವಾ ಕೋಪಿಂಗ್ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಅದು ಯಾವ ರೀತಿ ನಾವು ಮಾಡಬಹುದು ಅಂತನ್ನೋದಾದ್ರೆ, ಸೊ ತಮ್ಮನ್ನು ತಾವು ಹೆಲ್ದಿ ಹ್ಯಾಬಿಟ್ಸ್ ನಲ್ಲಿ ತೊಡಗಿಸಿಕೊಳ್ಳುವುದು. ಅದು ಯಾವ್ಯಾವ ಅಂತಂತಂದ್ರೆ ಎಕ್ಸಸೈಸ್ ಕೈಗೊಳ್ಳುವುದು ಅಥವಾ ರೆಸ್ಟ್ ತೆಗೆದುಕೊಳ್ಳುವಂಥದ್ದು, ಸಮಯ ಸಿಕ್ಕಾಗ ಧ್ಯಾನ ಅಥವಾ ಪ್ರಾಣಾಯಾಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು, ಅವೆಲ್ಲವೂ ಅಲ್ಲದೇನೆ ಸಂಗೀತ ಹಾಗೂ ಮನಸ್ಸಿಗೆ ಮುದ ನೀಡುವಂಥ ಚಟುವಟಿಕೆಗಳಲ್ಲಿ ಕಡೆಗೆ ಗಮನ ಕೊಡುವಂಥದ್ದು, ಇದೆಲ್ಲವೂ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗ್ತದೆ ಅಂತ ಅನ್ಬೋದು. ಸೊ ಈ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಯಿತು ಅಂತಂದ್ರೆ ಆಟೋಮ್ಯಾಟಿಕ್ ಆಗಿ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಅನ್ನೋದ್ರಿಂದ ನಾವು ದೂರ ದೂರ ಉಳಿತೀವಿ.
1: ಕಡೆಯದಾಗಿ ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ?
0: ಇವೆಲ್ಲವೂ ಹೇಗೆ ನಾವು ಮಾಡಬಹುದು ಅಂತಂದ್ರೆ, ಇದನ್ನ ಮೂರು ರೀತಿಯಾಗಿ ನಮ್ಮ ಕರ್ತವ್ಯಗಳನ್ನ ನಾವು ಗುರುತಿಸಿಕೊಂಡ್ರೆ ಸಾಕಾಗಿ. ಅದು ಯಾವ್ದು ಅಂತಂದ್ರೆ, ಮೊದಲಿಗೆ ನಮ್ಮ ಕಡೆಗಿನ ಒಂದು ಕರ್ತವ್ಯ, ಅದು ಯಾವ್ದು ಅಂತಂದ್ರೆ ತಮ್ಮ ಮೇಲೆ ತಾವು ನಿಗಾ ಇಟ್ಕೊಳ್ಳೋದು, ಯಾವುದೇ ರೀತಿಯಾದಂತ ಮದ್ಯ ಅಥವಾ ಮಾದಕ ವಸ್ತುಗಳ ವ್ಯಸನಕ್ಕೆ ಸ್ವಯಂ ಪ್ರತಿಜ್ಞೆ ಮಾಡುವುದು, ಇದು ಬೇಡ ನನಗೆ ಅನ್ನೋ ಒಂದು ರೀತಿಯಲ್ಲಿ. ಸೊ ಯಾವುದೇ ಕಾರಣಕ್ಕೆ ಯಾವುದೇ ತೊಂದರೆ ಇದ್ರಲ್ಲಿ ಹಿರಿಯರು ಮತ್ತು ಮಾರ್ಗದರ್ಶಕರಲ್ಲಿ ಹೋಗಿ ಅದನ್ನ ಹೇಳಿ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂಥದ್ದು. ಯಾವುದೇ ರೀತಿಯಾದಂತ ಸ್ಟ್ರೆಸ್ ಅಥವಾ ಸಮಸ್ಯೆ ಇತ್ತು ಅಂತಂದ್ರು ಕೂಡ ಅದನ್ನ ಸ್ನೇಹಿತರೊಂದಿಗೆ ಆಗಿರ್ಬೋದು ಅಥವಾ ಕುಟುಂಬ ವರ್ಗದವರೊಂದಿಗೆ ಆಗಿರ್ಬೋದು ಅದನ್ನ ಡಿಸ್ಕಸ್ ಮಾಡಿ ಆ ಸ್ಟ್ರೆಸ್ ಲೆವೆಲ್ಸ್ ನ ಕಡಿಮೆ ಮಾಡಿಕೊಳ್ಳುವಂಥದ್ದು. ಇದೆಲ್ಲವಲ್ಲದೇನೆ ನಮಗೆ ಮತ್ತಷ್ಟು ಕರ್ತವ್ಯಗಳು ಅಂತ ಹೇಳ್ಕೊಳ್ಳೋದಾದ್ರೆ, ನಮ್ಮ ಸುತ್ತಮುತ್ತಲಿನವರ ಮಾನಸಿಕ ಆರೋಗ್ಯ ಕೂಡ ಮುಖ್ಯ ಆಗ್ತದೆ. ಸೊ ಅವರು ಸಹಪಾಠಿಗಳಾಗಿರ್ಬೋದು ಅಥವಾ ಸಹಕುಟುಂಬದವರಾಗಿರ್ಬೋದು. ಸೊ ಇವರಲ್ಲಿ ಕಂಡು ಈ ರೀತಿ ಕೆಳಗಂಡಂತ ಯಾವುದಾದರೂ ಬದಲಾವಣೆಗಳನ್ನ ಗಮನಿಸ್ತಾ ಇದ್ದೀರಿ ಅಂತಂದಾಗ ಅದನ್ನ ಅವ್ರಿಗೆ ತಿಳಿ ಹೇಳಿ ಅವರನ್ನು ಲಭ್ಯವಿರುವ ಮಾನಸಿಕ ಚಿಕಿತ್ಸೆ ಕಡೆಗೆ ಅವರನ್ನ ಹೆಜ್ಜೆ ಇಡೋದಕ್ಕೆ ಪ್ರೇರೇಪಿಸೋದು. ಸೊ ಅವ್ಯಾವುವು ಅಂತಂದ್ರೆ ಡಿಕ್ರೀಸ್ಡ್ ಸೋಷಿಯಲೈಸೇಷನ್ ಅಥವಾ ಐಸೋಲೇಷನ್ ಅಂತ ಏನ್ ಹೇಳ್ತೀವಿ. ಸೊ ಇದುವರೆಗೂ ಕೂಡ ಎಲ್ಲರ ಹತ್ರ ಬೆರೆತು ಮಾತಾಡ್ತಾ ಇದ್ದಂತ ಖುಷಿಯಿಂದ ಇರ್ತಾ ಇದ್ದಂತ ವ್ಯಕ್ತಿ ಒಬ್ಬಂಡಿ ಆಗಿರ್ತಾ ಇದ್ದಾನೆ ಅನ್ನೋದನ್ನ ಗಮನಿಸೋದು, ಅಥವಾ ತರಗತಿಗಳಿಗೆ ಅಟೆಂಡ್ ಆಗ್ತಾ ಇಲ್ಲ ಅನ್ನೋದಾಗ್ಲಿ. ಸೊ ಅಥವಾ ಅತಿಯಾಗಿ ಕಿರಿಕಿರಿ ಅಥವಾ ದುಃಖ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ ಅಂತನ್ನೋದಾದ್ರೆ, ಸೊ ಅದನ್ನ ತಿಳಿಸಿ ಅವ್ರಿಗೆ ಮನೋರೋಗ ಚಿಕಿತ್ಸೆ ಕಡೆಗೆ ಅವ್ರನ್ನ ನಡೆಸೋದು. ಇದೆಲ್ಲವೂ ಅಲ್ಲದೇ ಸಮಾಜದ ಕಡೆಗೂ ಕೂಡ ತಮ್ಮ ಕರ್ತವ್ಯಗಳಿರ್ತವೆ. ಅದೇಂತಂದ್ರೆ ಯಾವ್ದಾದ್ರೂ ಮಾದಕ ವಸ್ತುಗಳನ್ನು ಬಳಕೆ ಆಗ್ತಾ ಇದೆ ಅನ್ನೋದು ಕಂಡು ಬಂತು ಅಂತಂದ್ರೆ ತಕ್ಷಣವೇ ವರದಿ ಮಾಡುವಂಥದ್ದು. ಇದೆಲ್ಲವೂ ಅಲ್ಲದೆ ಈ ರೀತಿಯಾದ ಯಾವ್ದಾದ ಮಾದಕ ವಸ್ತುಗಳನ್ನು ವ್ಯಾಪಾರ ಮಾಡ್ತಿದ್ದಾರೆ, ಸಾಗಾಟ ಮಾಡ್ತಿದ್ದಾರೆ ಅಂತ ಅಲ್ಲಿಗೆ ಸಹಾಯ ಮಾಡದೇ ಇರುವಂತದ್ದು.
1: ಹೀಗೆ ಈ ರೀತಿಯ ಒಂದಷ್ಟು ಸಲಹೆಗಳನ್ನ ಪಾಲಿಸಿ ತಮ್ಮ ಬಗ್ಗೆ, ಇತರರ ಬಗ್ಗೆ ಮತ್ತು ಇಡೀ ಸಮಾಜದ ಬಗ್ಗೆ ಒಂದು ಕಾಳಜಿಯನ್ನ ಹೊಂದಿದ್ರೆ ಖಂಡಿತವಾಗಿ ಯುವ ಜನರು ತಮ್ಮ ಮಾನಸಿಕ ಆರೋಗ್ಯವನ್ನ ಕೂಡ ಕಾಪಾಡ್ಕೊಳ್ಬಹುದು ಅಂತೇಳಿ ಹೇಳ್ತಾ ಇದ್ದೀರಿ. ಇದುವರೆಗೆ ಯುವ ಜನರ ಮಾನಸಿಕ ಸಮಸ್ಯೆಗಳು ಮತ್ತು ಸವಾಲುಗಳು ಏನೇನು, ಅದಕ್ಕೆ ಎಲ್ಲಿ ಚಿಕಿತ್ಸೆ ದೊರಕುತ್ತೆ, ಹಾಗೇನೆ ಇವುಗಳಿಂದ ದೂರವಿರಲು ಪಾಲಿಸಬಹುದಾದಂತಹ ಸಲಹೆಗಳು, ಇದರ ಕುರಿತಾಗಿ ಸಾಕಷ್ಟು ವಿವರಣೆಯನ್ನು ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವಂತಹ ಸ್ವಾಮಿ ವಿವೇಕಾನಂದರ ಕರೆಯನ್ನ ಯುವಜನರು ಇಂದು ಖಂಡಿತವಾಗಿ ನೆನಪಿಸಿಕೊಂಡು ಸರಿಯಾದ ದಾರಿಯಲ್ಲಿ ನಡೆಯಬೇಕಿದೆ. ಹಾಗೆ ಈ ಯುವಜನರನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವ ಜವಾಬ್ದಾರಿ ಇಡೀ ಸಮಾಜಕ್ಕಿದೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಮಾನಸಿಕ ಆರೋಗ್ಯ ಎಂಬ ವಿಷಯವನ್ನು ಕುರಿತು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯ ಮನೋವೈದ್ಯಕೀಯ ಶುಶ್ರೂಷಕರಾದ ಮೋಹನ್ ಕೃಷ್ಣ ಹಾಗೂ ಬೆಂಗಳೂರು

ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗೋಕುಲ್ ಎನ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯ ಜೀವನ ಹಾಗೂ ವೃದ್ಧಾಪ್ಯ ಜೀವನವನ್ನು ಕುರಿತು ಹೆಚ್ಡಿಕೋಟೆ ತಾಲೂಕಿನ ದೇವನಹಾಡಿಯ ಶ್ರೀಮತಿ ಮಾರ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಕೇಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ ಎರಡನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಜೀವನ ಮತ್ತು ಆರೋಗ್ಯ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ಡಿಕುಂಟೆ ತಾಲೂಕಿನ ದೇವನಹಾಡಿಯ ಶ್ರೀಮತಿ ಮಾರೇರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಗಿರಿಜನರ ಜೀವನ ಮತ್ತು ಆರೋಗ್ಯ ಜೀವನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
1: ತುಂಬಾ ಖುಷಿ ಆಯ್ತು ಅಮ್ಮ.
2: ನಮಸ್ಕಾರ.
1: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ. ಎಲ್ಲಿಯವರು, ಯಾವ ಊರು, ನಿಮ್ಮ ಹೆಸರೇನು?
2: ಮಾರೆ.
3: ಮಾರೆ.
2: ನಮ್ಮದು ಇಲ್ಲೇ ದೇವನಹಳ್ಳಿ ಅಂತ. ಇಲ್ಲೇ ನಾವು ಹುಟ್ಟಿ ಬೆಳೆದಾಗೆಲ್ಲ ಇದೇ ಊರು. ನಮ್ಮ ತಾಯಿ ಊರು, ನಮ್ಮ ತಂದೆ ಊರು ಮಚ್ಚೂರು. ನಾವು ಇಲ್ಲಿ ಮದುವೆ ಆಗಿರೋದು ಗಂಡನ ಮನೆ ಅಂತ. ಇದೇ ಊರು ನಮ್ಮದು. ಐದು ಮಕ್ಕಳಿತ್ತು. ಐದು ಮಕ್ಕಳಲ್ಲಿ ಎರಡು ತೀರೋದು, ಇನ್ನು ಮೂರು ಮಕ್ಕಳವ್ರೆ ಗಂಡು ಏನಿಲ್ಲ.
1: ಎಷ್ಟು ವರ್ಷದಿಂದ ಇಲ್ಲೇ ವಾಸವಾಗಿದ್ರೆ?
2: ಇಲ್ಲೇ ವಾಸ ಮಾಡೋದು. ನಮ್ಮ ಭಾರಿ ಕಾಲದಿಂದ ಇಲ್ಲೇ, ನಮ್ಮ ಅಜ್ಜರು ಮಜ್ಜರು ಕಾಲದಿಂದ ಇಲ್ಲೇ ನಾವು ವಾಸ ಮಾಡೋದು. ನಾವು ಹೀಗೆ ಕಮಲ ಮಾಡಿದ್ರಲ್ಲ, ಕಾಡು ಒಳಗೆ ಇದ್ದವ್ರನ್ನ ತಂದು ಹೊರಗಡೆ ಹಾಕ್ಬಿಟ್ರು ಫಾರೆಸ್ಟ್ನವರು. ನಮಗೂ ಈಗ ಜೀವನ ಮಾಡೋಕ್ಕಾಗಲ್ಲ. ಈಗ ಸೊಸೈಟಿಗೆ 4 kg ಸಿಗ್ತದೆ, 6 kg ರಾಯಿ ಸಿಗ್ತದೆ. ಎಷ್ಟು ದಿವಸ ಆಯ್ತದೆ ಅದು. ಕೂಲಿಗೆ ಹೋಗೋಕ್ಕಾಗಲ್ಲ. ಕಣ್ಣು ಆಪರೇಷನ್ ಮಾಡಿ ಸರ್ಗೂರಲ್ಲೇ ಕಣ್ಣು ಆಪರೇಷನ್ ಮಾಡಿರೋದು. ಈಗ 5-6 ವರ್ಷದಿಂದ ಕೂಲಿಗೆ ಹೋಗಲ್ಲ. ನಾ ಹೀಗೆ ಆ ಸೊಸೈಟಿಗೆ ಸಿಗ್ತಾ ಇದೆಯಲ್ಲ, ಅದರಲ್ಲೇ ಜೀವನ ಮಾಡೋಣ.
1: ಎಷ್ಟು ವರ್ಷ ಆಗಿದೆ ಅಮ್ಮ?
2: ನನಗೆ 70 ವಯಸ್ಸಾಗಿದೆ.
1: 70 ವಯಸ್ಸಾಗಿದೆ. ಹೇಗೆ ನಡೀತಾ ಇದೆ ಒಂದು ವಯಸ್ಸಾದ ಜೀವನ?
2: ಅಯ್ಯೋ, ಜೀವನ ಅಂದರೆ ನನಗೆ ನಯಲ್ಲ. ನಿಮ್ಮಂತ ಪಟ್ಟಿ ಕೊಟ್ಟರೆ ಊಟ ಮಾಡ್ತಾ ಇದ್ದೀನಿ. ನಾನು ಕೂಲಿಗೆ ಅಂತ ಹೋಗಿಲ್ಲ, 8 ವರ್ಷ ಆಯ್ತು. ಅದೊಟ್ಟಿಂದ ಕೂಲಿಗೆ ಅಲ್ಲ, ಇಲ್ಲಿ ರೇಷನ್ ಸಿಗುತ್ತಲ್ಲ ಅದರಲ್ಲಿ ಜೀವನ ಮಾಡ್ಕೊಂಡು 800 ರೂಪಾಯಿ ಸಂಬಳ ಬರ್ತದೆ. ಅದರಲ್ಲಿ ಹೆಂಗೆ ಸೀರೆ ಗಿರೆ ತಕೊಂಡು ಜೀವನ ಮಾಡೋದು.
1: ಆದ್ರೆ ಈಗ 5-6 ವರ್ಷದಿಂದ ನೀವು ಕೆಲ್ಸಕ್ಕೆಲ್ಲ ಹೋಗ್ತಾ ಇಲ್ಲ, ತೀರಾ ಆಗದಿರೋ ಪರಿಸ್ಥಿತಿ, ಮನೇಲೇ ಇದ್ದೀರಾ. ಮೊದ್ಲೆಲ್ಲ ಏನ್ ಕೆಲ್ಸ ಮಾಡ್ತಿದ್ರಿ ಅಮ್ಮ? ಅಂದ್ರೆ

0: ವರ್ಷದಿಂದ
1: ಮೊದಲು ಎಲ್ಲ ಊರ್ಗಾಣಿ ಕೂಲಿ ಮಾಡಕ್ ಹೋಯ್ತೀವಿ ನಾವು. ಕೂಲಿ ಮಾಡಿದ್ರೆ ಹತ್ತಿ ಬಿಡ್ಸೋದು, ರಾಗಿ ಕುಯ್ಯೋದು, ಬೀಸ ಕೇಳಿದ್ರೆ ಬೀಸೋದು, ಭತ್ತ ಕುಟ್ಟೋದು, ಅದೆಲ್ಲ ಮಾಡ್ತಿದ್ವು ನಮ್ಮ ಕಾಲದಲ್ಲಿ. ಈಗ ಏನು ಸೋತು ನೋಡಿ ಸರಿಯಲ್ಲ ಹೋಯ್ತು. ಈಗ ಕೆಲಸ ಮಾಡೋಕ್ಕಾಗಲ್ಲ, ಕೂಲಿ ಮಾಡೋಕ್ಕಾಗಲ್ಲ ನನಗೆ. ಹೀಗೆ ಸೊಸೆ ಮಕ್ಕಳು ಕೊಟ್ಟರೆ ಪಟ್ಟು ತಿನ್ಕೊಳೋದು, ಸುಮ್ಮನೆ ಮನೆಗೆ ಇರೋದೇ.
0: ಈಗ ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲಿ ಎಷ್ಟು ಸಂಬಳ ಕೊಡ್ತಿದ್ರು ಅವಾಗ?
1: ಆಗ ಎರಡು ಸೇರು ರಾಗಿ ಭಾರಿ ತುಂಬ ಕಷ್ಟ. ಎರಡು ಸೇರು ರಾಯಿ ತಗೊಂಬಂದ್ರೆ ಅದನ್ನ ಒಂದು ಸೇರು ಮಡಗ ಅದು ಬೆಳಿಗ್ಗೆ ಮಕ್ಳಿಗೆ, ಸಾಯಂಕಾಲ ಒಂದು ಸೇರು ಕಲ್ಲು ಕಲ್ಲಲ್ಲಿ ಬೇಯಿಸ್ಬಿಟ್ಟು ಮುದ್ದೆ ಮಾಡಿ ಮಕ್ಕಳಿಗೆಲ್ಲ. ಐದು ಮಕ್ಳು ಇದ್ರು ನನಗೆ, ಗಂಡು ಮಕ್ಕ ಹೆಣ್ಮಕ್ಕ ಇಲ್ಲ. ಭಾರಿ ತುಂಬ ಕಷ್ಟದಲ್ಲಿ ಬದುಕಿರೋದು, ಗಂಡ ತಿರುಗಿ ಭಾರಿ ತುಂಬ ಕಷ್ಟ. ಅಂತ ಕಷ್ಟದಲ್ಲಿ ನಾ ಬದುಕಿ ಈ ವಯಸ್ಸಾವ ಜ್ಞಾನ ಮಾಡ್ತದೆ ದೇವರು.
0: ಈಗ ಎರಡು ಸೇರು ರಾಗಿ ಅಂತ ಹೇಳ್ತಿದ್ರಲ್ಲ, ಮನೆ ಜೀವನ ಹೇಗೆ ಸಾಕ್ತಾ ಇತ್ತು
1: ಹೆಂಗಿಯೋ? ಈಗ ಕಾಳು ಸೊಪ್ಪು ಕಳ್ಳೆ ತಂದ್ಕೊಂಡು ಒಂದಿಷ್ಟು ಇಟ್ಕೊಳ್ಳೆ ಬೇಯಿಸ್ಬಿಡೋದು, ಸೊಪ್ಪು ಅಂದ್ರೆ ಎಷ್ಟು ಸೊಪ್ಪು ತಗೊಬರೋದು ಬೇಯಿಸ್ಬಿಡೋದು. ಪಬಟ್ಟಿ ಮುದ್ದೆ ಮಕ್ಕಳಿಗೆ ಬೆಳಿಗ್ಗೆ ಒಂದು ಸೇರು, ಸಾಯಂಕಾಲ ಒಂದು ಸೇರು. ಪಬಟ್ಟಿ ಪಬಟ್ಟಿ ಮಕ್ಕಳಿಗೆ ಮುದ್ದೆ ಎಲ್ಲ ಕೊಟ್ಬಿಟ್ಟು ಗಣಸರನ್ನು ಕೊಟ್ಬಿಟ್ಟು ನಾವು ತಿಂದ್ಕೊಂಡು ಜೀವನ ಸಾಗಿಸ್ತಾ ಇದ್ದಾವೆ. ಆಗ ಕಳ್ಳೆ ಸೊಪ್ಪು ಇರ್ತಿತ್ತು, ಹೊಟ್ಟೆ ತುಂಬ ಕಳ್ಳೆ ಸೊಪ್ಪು ತಿನ್ಕೋತೀವಿ ನಾವು.
0: ಯಾವ್ಯಾವ ಥರ ಸೊಪ್ಪು ಸಂಗ್ರಹಿಸ್ಕೋತಿದ್ರಿ ನೀವು ತಿನ್ನೋಕೆ?
1: ತಿನ್ನೋದಕ್ಕ ಇದು ಹೀರೆ ಸೊಪ್ಪು, ತಗತೆ ಸೊಪ್ಪು ಅಂತ, ಒಣಗಾಲೆ ಸೊಪ್ಪು ಜಾಸ್ತಿ, ತುಂಬ ಒಣಗಾಲೆ ಸೊಪ್ಪು ಜಾಸ್ತಿ ತಿಂತಿದ್ದಾವೆ. ಈಗ ಸಿಕ್ಕಿದ್ರೆ ಹೊಲದಲ್ಲಿ ರೈತರ ಹೊಲದಲ್ಲಿ ಸಾಸಿವೆ ಸೊಪ್ಪು ಅಂತ ಬಿತ್ತು ಬಿಡ್ತಿದ್ರು ರಾಗಿ ಒಳಗೆ. ಹೋಗಿ ಒಂದೊಂದು ಪಟ್ಟಣ ಕುಯ್ಕೊಬತ್ತಿದ್ವು, ಕುಯ್ತಂದ ಅದನ್ನ ಕತ್ತರಿಸಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಅಗ್ರಣೆ ಗಿರಣೆ ಈರುಳ್ಳಿ ಯಾವುದಿಲ್ಲ ಅದನ್ನ ಬೇಯಿಸ್ಬಿಟ್ಟು ಇಷ್ಟಿಷ್ಟು ಸೊಪ್ಪು ಒಬ್ಬೊಬ್ರಿಗೆ ಸಾಗುವಳೆಯಲ್ಲಿ ಸಾಗುವಳೆಯಲ್ಲಿ ಹಾಕೊಂಡು ಸೊಪ್ಪು ಇಷ್ಟಿಟ್ಟು ಇಟ್ಟು ಮುದ್ದೆ ಕೊಬ್ಬಿಟ್ಟು.
0: ಸಾಮಾನುಗಳೆಲ್ಲ ಬೆಲೆ ಯಾವ ಥರ ಇರ್ತಿತ್ತು ಅವಾಗ?
1: ಆಗ ಬೆಲೆ ಕಡಿಮೆ ಇರ್ತಿತ್ತು, ಬೆಲೆ ಕಡಿಮೆ ಇರ್ತದೆ, ಕೂಲಿ ಕಡಿಮೆ, ಕೂಲಿ ಕಡಿಮೆ. ಹೆಂಗೆ ನಿಮ್ಮಂಥವ್ರು ಕರೆದ್ರೆ ಒಂದು ದಿವಸ ಎರಡು ದಿವಸ ಕೂಲಿ ಕಡಿಮೆ, ಕಾಡಿಗೆ ಹೋಗೋದು ಗೆಣಸ್ಕ ತರೋದು. ನಾರ ಗೆಣಸು ಅಂತ ಇತ್ತು, ಅದು ಹಿಂಗೆ ಹಿಂಗೆ ಹೋಯ್ತಾ ಇತ್ತು ಆ ಗೆಣಸು. ಹಾಗೆ ಅದು ಅಷ್ಟು ಒಂದು ಪಟ್ಟಣ ತರೋದು, ಅದನ್ನ ಹಸಿ ಬೇಯಿಸೋದು, ಮಕ್ಕಳಿಗೆಲ್ಲ ಕೊಡೋದು, ತಿಂದ್ಬಿಟ್ಟು ಮಕ್ಕಳು ನೀರು ಕುಡಿದ್ಬಿಟ್ಟು ಮನೆಗೆ ಹಾಕಿ ಹೊಳೆ ನೀರನ್ನು ಹೊಳೆಯಲ್ಲಿ ಹೊತ್ಕೊಬಿಟ್ಟಿ ನಾವು ನೀರು ನೀರು
0: ಯಥೇಚ್ಛವಾಗಿ ಗಡ್ಡೆ ಗೆಣಸುಗಳನ್ನ ತಿಂದು ಜೀವನವನ್ನ ಮಾಡ್ತಾ ಇದ್ರಿ. ಕಷ್ಟ ಇದ್ರು ಅದು ಸಮೃದ್ಧಿ ಜೀವನ ಅಂತ ಅನ್ನಿಸ್ತಾ ಇತ್ತು. ನೀವು ಯಾವ ಪಂಗಡಕ್ಕೆ ಬರ್ತೀರಾ?
1: ನಾವು ಯಾವ ಪಂಗಡಕ್ಕೆ ಅಂದ್ರೆ ನಮ್ಗೆ ಹೀಗೆ ಜೇನು ಕುರುಬರು.
0: ಜೇನು ಕುರುಬರು ಈಗ ಹಿಂದೆ ಎಲ್ಲ ನೀವು ಜೇನು ಅಳಿಯಕ್ಕೆಲ್ಲ ಹೋಗ್ತಿದ್ರಿ, ಯಾವ ತರ ಸಂಗ್ರಹಣೆ ಮಾಡ್ಕೋತಿದ್ರಿ, ಯಾವ ತರ ಅಳಿತಿದ್ರಿ ಅದನ್ನ?
1: ಈ ಮರದಲ್ಲಿ ಇರ್ತಿತ್ತು, ಹೀಗೆ ಮರದಲ್ಲಿ ಅಗದು ಅದು ತೆರೆದು ಬಿಡೋದು, ಇದು ಅದನ್ನ ತೆರೆದು ಬಿಡೋದು, ಅದ್ರ ಒಳಗೆ ಇರ್ತಿತ್ತು, ಅದ್ರ ಕೈ ಹಾಕಿ ಎತ್ಕೋತಿದ್ರು. ಎತ್ಕೋತಿದ್ರು ನಾವು ಗಣಸರು ಹೆಂಗಸರು ಹೋಯ್ತೈತಿಲ್ಲ, ಗಣಸರು ತಗೊಬರೋದು ಪಟ್ಟಪಟ್ಟನ ತಗೊಂಬಂದು ಗೆಣಸು ಅದನ್ನ ಅವಶಿ ಮಾರೋದು, ಹಾಗೆ ತುಪ್ಪ ತಿನ್ನೋದು. ಮಕ್ಕಳು
0: ಸಂಗ್ರಹಣೆ ಮಾಡ್ಕೋತಿದ್ರಿ?
1: ನಾವು ತಿನ್ಕೋತಿದ್ರು ಈಗ ಇಟ್ಟನ್ನ ತಿನ್ನ ಇಟ್ಟು ಊಟ ಅನ್ನ ಊಟ ಮಾಡೋಗಲೇ ಹೀಗೆ ಕಷ್ಟ. ಆಗಲೂ ಒಳ್ಳೆ ಸುಖ ಆಗಿತ್ತು, ಸರಿಲ್ಲ ತುಪ್ಪ ಆಗಿರ್ತಿತ್ತು.
0: ಒಂದು ಪ್ರಕೃತಿಯಲ್ಲಿ ಸಿಗುವಂತಹ ಆಹಾರ ಆಗಿರ್ಬೋದು, ಗೆಡ್ಡೆ ಗೆಣಸಾಗಿರ್ಬೋದು, ಇವುಗಳನ್ನ ಸೇವಿಸ್ಕೊಂಡು ಆರೋಗ್ಯ ಪದ್ಧತಿ ಚೆನ್ನಾಗಿರ್ತಿತ್ತು. ಈಗ ಹಿಂದೆಲ್ಲ ನೀವು ಈ ನವಣೆ ಸಜ್ಜೆ ಸಾಮೆ ಆತರದ್ನೆಲ್ಲ ಬೆಳೀತಿರ್ಲಿಲ್ವಾ?
1: ಬೆಳೀತಿದ್ವು ಈ ಕೊಟ್ಲಿ ಕೆರೆದು ಕಾಡು ಮನೆ ಇದು ಕಾಡು ಅದು ಕಾಡು ಕಾಡೆಲ್ಲ ತೆರೆದ್ಬಿಟ್ಟು ಮೇಳೆ ಮರ ತರಿತಿತ್ತಲ್ಲ ಮೇಳೆ ಎಲ್ಲ ತೆರೆದ್ಬಿಟ್ಟು ಅದ್ರ ಕೈ ಕೊಟ್ಲು ಕೆರೆದ್ಬಿಟ್ಟು ಸಾಮೆ ನವಣೆ ರಾಗಿ ಎಲ್ಲ ಬೆರಕೆ ಮಾಡಿ ಬಿತ್ತಿ ಒಂದಷ್ಟೆಲ್ಲ ಮಾಡ್ಕೋತೀವಿ. ಮಾಡಿಬಿಟ್ಟು ಅದನ್ನ ತೇನೆ ಬಂತು ಬೆಳೆದ ಮೇಲೆ ಅದನ್ನ ಕುಯ್ದು ಮನೆ ಸುರ್ಕೊಂಡು ಬಿಸಿಲಾದ್ರೆ ಹಾಕಿ ಜಬ್ಬಿ ಅದನ್ನ ರಾಗಿ ಮಾಡಿ ಮುದ್ದೆ ಮಾಡಿದೆ.
0: ಅಂದ್ರೆ ಯಾವುದೇ ಮಿಲ್ಗಳಾಗಿರ್ಬೋದು ಯಂತ್ರಗಳಾಗಿರ್ಬೋದು ಇರ್ಲಿಲ್ಲ,
1: ಇಲ್ಲ ಕಲ್ಲು ಕಲ್ಲಲ್ಲಿ ಇಲ್ಲಿ ಅದೇ ನಮ್ಮ ಮನೆಯಲ್ಲಿ ಕಲ್ಲು ಆ ಕಲ್ಲಲ್ಲಿ ಬೀಸೋದು ಮುದ್ದೆ ಮಾಡೋದು ತಿನ್ನ ಹಾಗೆ ಮಾಡ್ತೀನಿ ಊಟ ಮಾಡ್ತೀನಿ. ಅಂದ್ರೆ ಆಗಿನ ಸುಖ ಈಗ ಇಲ್ಲ ಬಿಡಿಯಪ್ಪ. ಈಗ ಈಗ ಎಲ್ಲ ಬರೀ ಗೊಬ್ಬರದ ಔಷಧಿ ತಾಕತ್ತಿಲ್ಲ.
0: ಈಗ ಹಿಂದೆ ಎಲ್ಲ ಒಲೆ ಅಡಿಗೆ ಎಷ್ಟು ರುಚಿಯಾಗಿರ್ತಿತ್ತು,
1: ಮಡಿಕೆಯಲ್ಲಿ ಅಡಿಗೆ ಒಲೆಯಲ್ಲಿ ಅಡಿಗೆ. ನಾವು ಈಗಲೂ ಒಲೆಯ ಗ್ಯಾಸ್ ಇಲ್ಲ, ಸೌದೆ ಗ್ಯಾಸ್ ಇಲ್ಲ, ಸೌದೆಯಲ್ಲಿ ಅಡಿಗೆ ಮಾಡೋದು ಒಲೆ ಮಣ್ಣು ಹಾಕಿ ಒಲೆ ಮಾಡೀವಿ, ಒಲೆಯಲ್ಲಿ ತಪ್ಪಲೆ ಕೊಡಿಸ್ಬಿಟ್ಟು ಅಡಿಗೆ ಮಾಡೋದು ಸೌದೆ ಹಾಕಿ. ನಾವು ಈಗಲೂ ಗ್ಯಾಸ್ ಇಲ್ಲ.
0: ಅಂದ್ರೆ ಈಗಲೂ ಕೂಡ ಆರೋಗ್ಯವಾಗಿರೋಕೆ ನೀವು ಒಲೆ ಅಡುಗೆನೆ ಅವಲಂಬಿಸ್ಕೊಂಡು ಈಗಲೂ ಮಾಡ್ತಾ ಇದ್ರಿ. ಈಗ ಹಿಂದೆಲ್ಲ ಪಾತ್ರೆ ಒಂದು ಪ್ಲಾಸ್ಟಿಕ್ ಐಟಮ್ ಏನೋ ಇರ್ತಿರ್ಲಿಲ್ಲ. ಹಿಂದೆ ಎಲ್ಲ ಯಾವ ತರ ಜೀವನ ಮಾಡ್ತಿದ್ರಿ ಅದನ್ನ?
1: ಮಡಿಕೆ ದುಡ್ಡು ಕೊಡ್ತಾ ಬತ್ತೀವಿ ನಾವು. ಈಗ ಕೂಲಿ ಮಾಡಿದ್ರೆ ಆಗ ಕೂಲಿ 20 ರೂಪಾಯಿ 15 ರೂಪಾಯಿ 30 ರೂಪಾಯಿ ಕೂಲಿ, ಆಗ ಕೂಲಿ ಕಡಿಮೆ. ಆಗ ಹೋಗಿ ಸಂತೆಯಲ್ಲಿ ಮಡಿಕೆ ತಗೋಬತ್ತಿದ್ರು.
0: ಎಲ್ಲಿಗೆ ಹೋಗ್ತಿದ್ರಿ ಸಂತೆ?
1: ಮರಳಿ ಸಂತೆಯಲ್ಲಿ ಮಡಿಕೆ ಅಡಿಗೆ ಮಾಡೋಕೆ 20 ರೂಪಾಯಿ, ಸಾರು ಮಾಡೋಕೆ 20 ರೂಪಾಯಿ, ನೀರು ಹೋರಕ್ಕೆ ದೊಡ್ಡದು ಮಡಿಕೆ ತಗೊಬಂದು ಅದರಲ್ಲಿ ನೀರು ಹೊತ್ಕೊಂಡು ಮಡಿಕೆ

0: ಅಡಿಗೆ ಮಾಡಿದ್ನು ಒಲೆ ಮಣ್ಣು ಒಲೆ ಸೌದೆ ಹಾಕೊಟ್ಟು ಮಣ್ಣು ಒಲೆ ಹಾಕೊಂಡು ಅದರಲ್ಲಿ ಅಡಿಗೆ ಮಾಡಿದ್ವಿ.
1: ನೀರೆಲ್ಲ ಎಲ್ಲಿಂದ ತರಬೇಕಾಗಿತ್ತು ಅಮ್ಮ ಅವಾಗ?
0: ಆವಾಗ ಒಳೆ, ಈಗ ನೆಲ್ಲಿ ಅದೆ ಬೋರ್ಗಲ್ ಅದೆ ಬಾವಿ ಅದೇ ಆಗ ಇಲ್ಲ. ಒಳೆ ಎಷ್ಟು ದೂರ ಆಗಲಿ ಒಳೆ ಹೊತ್ಕೋಬತ್ತಿದ್ರು.
1: ಹೇಗಿತ್ತು ಅದ್ರ ಕಷ್ಟ?
0: ಸುಖ ಆಗಿತ್ತು.
1: ಸುಖವಾಗಿತ್ತು.
0: ಈಗ ಐದೇರು ಕುಡಿದ್ರು ಆ ಹತ್ತೇರು ಕುಡಿದ್ರು ನಗಡಿ ಕೆಮ್ಮಲ್ ತೀರಲ್ಲ. ಹಾಸ್ಪಿಟ್ಲ್ ಮೂರು ದಿವಸ ಹಾಸ್ಪಿಟ್ಲ್ ಹೋಗ್ಬೇಕು. ಆವಾಗ ಚೆನ್ನಾಗಿತ್ತು. ಆವಾಗ ಒಳೆ ನೀರು ಬತ್ತಿತ್ತು, ದೊಡ್ಡ ಒಳೆ ದೊಡ್ಡ ಈ ಒಳೆ ನೀರು ಬತ್ತಿತ್ತು. ಒಳೆಯಲ್ಲಿ ನೀರು ಹೊತ್ತು ಮೀತಿದ್ವು, ಬಟ್ಟೆ ಒಗೆತಿದ್ವು, ಎಲ್ಲ ಕೆಲಸ ಒಳೆಯಲ್ಲಿ ಮಾಡ್ತಿದ್ವು. ಈಗ ಅದೆಲ್ಲ ಹೋಯ್ತು. ಅದೆಲ್ಲ ಈಗ ಕಾಲ ಬದಲಾವಣೆ ಆದದಕ್ಕ ಮನ್ಸನ್ಗ ಕಷ್ಟ.
1: ಅಮ್ಮ, ಈಗ ನಿಮ್ಮ ಕಾಲದಲ್ಲಿ ತುಂಬಾ ಗಟ್ಟುಮುಟ್ಟಿಯಾಗಿ ಜೀವನ ಸಾಗಿಸ್ತಾ ಇದ್ರು, ತುಂಬಾ ಆರೋಗ್ಯವಾಗಿರ್ತಿತ್ತು. ಏನ್ ತಿಂತಿದ್ರಿ ಅಮ್ಮ ಅವಾಗ?
0: ಅಮ್ಮ ಹೇಳೋದಿಲ್ಲ, ನಾವು ನೇಳಲ್ಲ. ಅನ್ನ ಸಿಕ್ಕಿದ್ರೆ ಅನ್ನ ತಿಂತಿದ್ವು, ಅದು ರಾಗಿ ಇದ್ರೆ ಮುದ್ದೆ ತಿಂತಿದ್ವು, ಬೇನ್ಸು ತಿಂತಿದ್ವು, ತುಪ್ಪ ತಿಂತಿದ್ವು, ಕಾಡ್ನ ಮಾಂಸ ತಿಂತಿದ್ವು. ಎರಡು ದಿವಸ ತಪ್ಪಲ್ಲ, ಮೂರು ದಿವಸ ತಪ್ಪಲ್ಲ, ಕಾಡ್ನ ಮಾಂಸ ತಿಂತಿದ್ವು, ಸಂತೆಗಿದ್ದು. ಈಗ ಇಲ್ಲ, ಅರವಾಗದ ಕೋಳಿ ಯಾರ ಕೆಲಸ ಮಾಡೋರು ಅರವಾಗದ ಕೋಳಿ ತಿಂಗತಾರೆ, ಅವರು ತಿಂತಾರೆ. ನಮ್ಮ ಅಂತೇವ್ರೆಲ್ಲ ಕೂತಾರೆ ದೇಶದಲ್ಲಿ.
1: ಅಂದ್ರೆ ಹಿಂದಿನ ಕಾಲದಲ್ಲಿ ಯಥೇಚ್ಛವಾಗಿ ಈಗ ಕಾಡು ಪ್ರಾಣಿಗಳ ಮಾಂಸ ಆಗಿರ್ಬೋದು, ಕರಳೆ ಆಗಿರ್ಬೋದು, ಗೆಡ್ಡೆ ಗೆಣಸುಗಳಾಗಿರ್ಬೋದು, ಈ ನಿಟ್ಟಲ್ಲಿ ಅತಿ ಹೆಚ್ಚು ಸೇವಿಸೋದ್ರಿಂದ ಯಾವುದೇ ಕಷ್ಟ ಕಾಯಿಲೆಗಳು ಇರ್ತಿರ್ಲಿಲ್ಲ ಅಂತ ಹೇಳ್ತಿದ್ರೆ.

0: ಇನ್ನು ದೇವನಾಡಿಲಿ ವಿಶೇಷವಾಗಿ ಯಾವ ಹಬ್ಬವನ್ನ ನೀವು ವಿಜೃಂಭಣೆಯಿಂದ ಆಚರಿಸ್ತೀರಾ?
1: ನಾವು ಗೌರಿ ಹಬ್ಬ ಮಾಡ್ತೀವಿ.
2: ಗೌರಿ ಹಬ್ಬ ಯಾವ ತರ?
1: ಗೌರಿ ಹಬ್ಬ ಇದ್ರೆ ಈಗ ಅಂಗಡಿಲಿ ಹೋಗಿ ದುಡ್ಡು ಇದ್ರೆ ಅಂಗಡಿಲೋಗಿ ಸಾಮಾನು ತಕೊಳ್ತೀವಿ. ಖಾರ, ಉಪ್ಪು, ಕಾಳು, ಅಕ್ಕಿ, ಈಗ ಏನೋ ರೇಷನ್ ಅಕ್ಕಿ ಸಿಗುತ್ತೆ ಅದ್ರಲ್ಲಿ 4 kg, ಅದರಲ್ಲಿ ಹಬ್ಬ ಮಾಡ್ತೀವಿ. ಗಂಧ ಕಡ್ಡಿ, ಕರ್ಪೂರ ಅದೆಲ್ಲ ತಂದ್ಕೊಂಡು ಗೌರಿ ಹಬ್ಬದಲ್ಲಿ ದೇವ್ರಿಗೆ ಎಡೆ.
0: ಹಿಂದೆ ಯಾವ ಥರ ಮಾಡ್ತೀರಿ? ಇವೆಲ್ಲ ಇರಲಿಲ್ಲ ಅವಾಗೆಲ್ಲ.
1: ಆವಾಗ ಮಾಡ್ತೀವಿ, ಆವಾಗ ಈಗ 15 rupees ಕೂಲಿ, ಅದರಲ್ಲಿ ಉಳಿಕೆ ಆಯ್ತಿತ್ತು ರೇಟ್. ಅದರಲ್ಲಿ ಒಬ್ಬೊಬ್ರು ಮಾಡ್ತಿದ್ರು, ಒಬ್ಬೊಬ್ರು ಇಲ್ಲ. ನಮ್ಮ ಅಂತವ್ರು ಯಾರು
2: ತಗೋಬರ್ತಿತ್ತು 15 rupees ಎಲ್ಲ ಬರ್ತಿತ್ತು.
1: ಆಗ ರೇಟ್ ಕಡಿಮೆ ಇತ್ತು. ಆಗ ಏನಂದ್ರೆ 5 rupees 6 cases, 3 cases. ಆಗ 6 cases ಅಂತ ಇತ್ತು, 3 cases ಆಯ್ತು. 3 cases ಇತ್ತು, 6 cases ಇತ್ತು, 1 ಆಣಿ ಇತ್ತು, 2 ಆಣಿ ಇತ್ತು. ಆಗ ತಗೋಬರ್ತಿದ್ರು.
0: ಆಣಿಗಳ ಲೆಕ್ಕದಲ್ಲಿ ಸಾಮಾನುಗಳ ಬೆಲೆ ಕಡಿಮೆ ಇತ್ತು, ಅದನ್ನ ಸಂಗ್ರಹಿಸಿಕೊಳ್ಳೋಕು ತುಂಬಾ ಉತ್ತಮ ಅಂತ ಹೇಳ್ತಾ ಇದ್ದೀರಿ. ಈ ನಿಟ್ಟಿನಲ್ಲಿ ನಿಮ್ಗೆ 5 ಜನ ಮಕ್ಕಳು ಅಂತ ಹೇಳಿದ್ರಿ, ಆ ಮಕ್ಕಳನ್ನ ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಇರ್ತಿತ್ತು ಅವಾಗೆಲ್ಲ?
1: ಕಷ್ಟ ಇತ್ತು, ಕಷ್ಟ ಇತ್ತು ಅಂತ ತೊಳ್ಬಿಡಕೈತೆ. ಮಕ್ಕಳನ್ನ ಹೆಂಗ್ಯಾರು ಸಾಕ್ಬೇಕು? ತಂದೆ ತಾಯಿ ಹೇಗ್ಯಾರು ನಿಮ್ಮ ಅಂತವ್ರ ಮನೆ ಆಣಿ ಕೂಲಿ ಮಾಡಿ ಮಕ್ಕಳನ್ನ ಸಾಕ್ಬೇಕು. ಸಾಕಿದ್ರೆ ಈಗ ಇವೆರಡು ಮಕ್ಕಳನ್ನ ಸಾಕಿದ್ರೆ ತಾನೇ ಮುಂದೆ ನಮ್ಗೆ ಊಟ ಕೊಡ್ತಾರೆ. ಇವ್ರನ್ನ ತಳ್ಳಿಬಿಟ್ರೆ ನಮ್ಗೆ ಊಟ ಸಿಗುತ್ತಿದೆಯಾ? ಅದಕ್ಕೆ ಹೆಂಗೆ ಹೆಂಗೆ ಗೆಣಸು ಗೆಂಡೆ ತಿಂದು, ಕಾಟನ್ ಬಾಡ ತಿಂದು, ಕೊಳ್ಳೆ ತಿಂದು, ಸೊಪ್ಪು ತಿಂದು ಮಕ್ಕಳನ್ನ ಸಾಕ್ಬೇಕು.
0: ಅವ್ರಿಗೆ ಶಿಕ್ಷಣ ಕೊಡಿಸ್ನಿಲ್ವಾ?
1: ಇಲ್ಲ,
0: ಅವ್ರಿಗೂ ಕೊಡಿಸ್ನಿಲ್ಲ. ನಿಮ್ಗೆ ಶಿಕ್ಷಣ ವ್ಯವಸ್ಥೆ ಇತ್ತ ಅವಾಗ?
1: ಆಗ ಚೆನ್ನಾಗಿತ್ತು, ಆಗಲೂ ಬರ್ಕತ್ತು. ಈಗ ಎಲ್ಲಿ ಅದಪ್ಪ? ಈಗ ಅನ್ನ ಊಟ ಮಾಡ್ತೀವಿ, ಈರುಳ್ಳಿ ಇಲ್ಲದೆ ಸಾರು ಮಾಡಲ್ಲ, ಬೆಳ್ಳುಳ್ಳಿ ಇಲ್ಲದೆ ಸಾರು ಮಾಡಲ್ಲ, ಎಣ್ಣೆ ಇಲ್ಲದೆ ಸಾರು ಮಾಡಲ್ಲ. ಆಗ ಇಲ್ಲ, ಉಪ್ಪು ಹಾಕ್ಬಿಟ್ಟು, ಮೆಣಸು, ಬೆಳ್ಳುಳ್ಳಿ, ಜೀರಿಗೆ ಹಾಕ್ಬಿಟ್ಟು ಚಟ್ನಿ ಅರ್ದ್ಬಿಟ್ರೆ, ಸೊಪ್ಪನ್ನು ಸಾರು ಮಾಡ್ಕೊಂಡ್ರೆ ಒಳ್ಳೆ ರಸ ಆಯ್ತು. ಈಗ ಎಣ್ಣೆ ಹಾಕಿದ್ರಿಲ್ಲ, ಈರುಳ್ಳಿ ಹಾಕಿದ್ರಿಲ್ಲ, ಸಪ್ಪೆ.
0: ಈಗ ಹಿಂದೆಲ್ಲ ನೀವು ತರಕಾರಿ ಸಾಮಾನುಗಳನ್ನ ಮನೇಲಿ ಬೆಳ್ಕೋತಿದ್ರ? ಏನು ಯಾವ ತರ ಬೆಳ್ಕೋತಿದ್ರಿ? ತಿಪ್ಪೆ ಗೊಬ್ಬರ?
1: ತಿಪ್ಪೆ ಗೊಬ್ಬರ ಇಲ್ಲ, ಈಗ ಇದು ಬೇಲಿ ಅಲ್ವಾ, ಅಲ್ಲ ನೀ ಕುಂಬಳ ಸೌತೆ ಅದೆಲ್ಲ ತರಕಾರಿ ಮಾಡ್ಕೋತೀವಿ ನಾವು. ತಮಟೆ ಇಲ್ಲ, ಆಗ ಸಣ್ಣ ತಮಟೆ, ಸಣ್ಣ ತಮಟೆ ಬೆಳೆಯತಿತ್ತು, ಅದನ್ನೆಲ್ಲ ತಂದ್ಕೊಂಡು ಹುಣಸೆ ಹಣ್ಣು ಅದು ಹಾಕೊಂಡು. ಈಗ ತಮಟೆ ಬದನೆಕಾಯಿ ಆಗ ಇಲ್ಲ. ಆಗ ಏನಂದ್ರೆ ಹುಣಸೆ ಹಣ್ಣು ಸಾಂಬಾರು, ಹುಣಸೆ ಹಣ್ಣು ಹಾಕೊಂಡು ಸಾಂಬಾರು ಮಾಡ್ಕೋತೀವಿ, ರಸ ಆಗಿತ್ತು. ಈಗ ತಮಟೆ ಇಷ್ಟು ಕತ್ತರಿಸಿ ಹಾಕ್ಬಿಟ್ಟು, ಈರುಳ್ಳಿ ಇಷ್ಟು ಕತ್ತರಿಸಿ ಹಾಕ್ಬಿಟ್ರು, ರಸ ಇಲ್ಲ, ಎಲ್ಲ ಔಷಧಿ ಇಟ್ಟು. ಆವಾಗ ಔಷಧಿ ಇಲ್ಲ, ಆ ಭೂಮಿಗಣೆ ಹಾಕ್ಬಿಟ್ರೆ ಒಳ್ಳೆ ಚೆನ್ನಾಗಿರ್ತಿತ್ತು. ಈಗ ಕುಂಬಳಕಾಯಿ ತತ್ತಾರೆ, ಆ ಕುಂಬಳಕಾಯಿ ಏನೋ ರಸ ಇದೆ ಸಾಂಬಾರು ಮಾಡಿದ್ರೆ. ಆಗ ಇಲ್ಲ, 4 kumbhala ಒಂದು ಕುಂಬಳಕಾಯಿ ತರದ ಹಾಕಿದ್ರೆ ಒಳ್ಳೆ ರಸ. ಮೆಣಸಿಕಾಯಿ, ಹಸಿಮೆಣಸಿಕಾಯಿಗೆ 1-2 ತಾಳು 3 ತಾಳು ನಟ್ಕೋತಿದ್ವು, ಅದರಲ್ಲಿ ಮೆಣಸಿಕಾಯಿ ಬಿಡ್ತಿತ್ತು. ಅದನ್ನ ಕತ್ತರಿಸಿ ಹಾಕ್ಬಿಟ್ಟು ಕುಂಬಳಕಾಯಿ ಸಾಂಬಾರು ಮಾಡಿಬಿಟ್ರೆ ಒಳ್ಳೆ ರಸ ಇತ್ತು. ಈಗ ಇಲ್ಲ, ಈಗ ಬೆಳೆಯ ಕುಂಬಳ, ಈಗ ಗೊಬ್ಬರದ ಕುಂಬಳ ಬೆಳೆತಾರೆ. ಈಗ ತರಕಾರಿ ಅವ್ರು ತಗೋಬರ್ತಾರೆ, ಒಬ್ಬ ಇಟ್ಟಿನ ಬುದ್ಧಿಗೆ ಅದ ತೆಗೆತೀವಿ, ಆಸೆಗೆ ದುಡ್ಡು ತೆಗೆದ್ರೆ ರಸ ಇಲ್ಲ.
0: ತಿಪ್ಪೆ ಗೊಬ್ಬರ ಬಳಕೆಯಿಂದ ಆಹಾರ ಪದ್ಧತಿಗಳು ಆರೋಗ್ಯವಾಗಿ ಯಾವುದೇ ಕಷ್ಟ ಕಾಯಿಲೆಗಳಿಲ್ಲದೆ ಸಿಗ್ತಿದ್ದು, ಸಮೃದ್ಧಿ ಜೀವನ ನಡೆಸೋಕೆ, ಆರೋಗ್ಯಕರ ಜೀವನ ನಡೆಸೋಕೆ ಸೂಕ್ತ ಆಗ್ತಿತ್ತು.

0: ಈಗ ನಿಮ್ಮ ಕಾಲದಲ್ಲಿ ಆಸ್ಪತ್ರೆ ವ್ಯವಸ್ಥೆ ಇರ್ಲಿಲ್ಲ, ಹೇಗೆ ಮನೆಯಲ್ಲಿ ನೀವು ಕಷ್ಟ ಕಾಯಿಲೆಗಳನ್ನ ವಾಸಿ ಮಾಡ್ಕೋತಿದ್ರಿ?
1: ಆಗ ನಮ್ಮ ದೇವ್ರು ಇತ್ತು, ನಮ್ಮ ದೇವ್ರನ್ನೆಲ್ಲ ಕಾಣು ಒಳಗೆ ಬಿಟ್ಟು ಬಂದು, ಈಗ ನಮ್ಮ ದೇವ್ರು ಬರಲ್ಲ ನಮ್ಗ, ಈಗ ದಾಕಿಟ್ರೆ ದೇವ್ರು. ಆಗ ಕಾಣು ಒಳಗೆ ಕೂತ್ಕೊಂಡು ಗುಂಡೆ ತಕೊಂಡು ಒಬ್ಬ ಯಜಮಾನ ಇರ್ತೀನ, ಒಬ್ಬ ಯಜಮಾನ ಐತಿ, ಅವರು ದೇವ್ರು ಕರೆಯತಾ ಇದ್ರು. ನಮ್ಮ ದೇವ್ರು ಬಂದು ಮಾತಾಡ್ತಿತ್ತು, ಅಪ್ಪ ಇವತ್ತಿಲ್ಲ, ಇವತ್ತು ನಾಳೆ ನೋಡ್ಕ ಬೆಳಿಗ್ಗೆ ಅವ್ರನ್ನ ಎತ್ತಿ ಕುಳಿಸಿ ಊಟ ಮಾಡಿಸ್ನಿ ಪಾಪನ ಅಂತ ದೇವ್ರು ಮಾತಾಡ್ತಿತ್ತು, ದೇವ್ರ ಅಂತ ಇದ್ನು. ಈಗ ಇಲ್ಲ, ದೇವ್ರನ್ನೆಲ್ಲ ಸಲ್ಬಿಟ್ಟು ಕಾಡು ಒಳಗೆ ಸಲ್ಬಿಟ್ಟು ಇಲ್ಲಿ ಬಂದು ಕೂತೀವಿ ಊರು ಬೀದಿಲಿ. ಯಾರ ಬರ್ತಾರೆ
0: ಅಂದ್ರೆ ಮರದ ಬೇರು ಚಕ್ಕೆಗಳನ್ನ ಬಳಕೆ ಮಾಡ್ಕೋತಿದ್ರ ಆಯುರ್ವೇದ ಪದ್ಧತಿಗಳ?
1: ಬೇರು ಈಗ ಜ್ವರ ಬಂದ್ರೆ ಸೊಪ್ಪು, ಆ ಸೊಪ್ಪು ಅರ್ದು ಬಿಡೋದು, ಮೈ ಕೈಯೆಲ್ಲ ಮೆತ್ತ ಬಿಡೋದು, ಅದಕ್ಕೆ ಇಷ್ಟು ಪುಡಿಸ್ ಬಿಡೋದು, ಮನಗ್ಸೋದು, ಮನದ ಮೇಲೆ ದೇವ್ರಿಗೆ ಹಾಕೋದು. ದೇವ್ರೆ ನೀ ಕಾಪಾಡಪ್ಪ, ನನ್ನ ಕೂಸಿಗೆ ಈಗ ಹೋಯ್ತು, ನನ್ನ ಪಾಪುಗ ನಿನ್ನೆದೇ ಕಾಣಪ್ಪ ಅಂತ ಕೈ ಮುಗಿದ ಮೇಲೆ ಪರಿಹಾರ ಆಯ್ತಿತ್ತ ಕಾಯಿಲೆ.
0: ಯಾವ್ದಕ್ಕೂ ಹಾಸ್ಪಿಟ್ಲ್ ಹೋಗ್ತಿರ್ಲಿಲ್ಲ ನೀವು?
1: ಆಗ ಹಾಸ್ಪಿಟ್ಲ್ ಗೊತ್ತಿಲ್ಲ.
0: ಈಗ ನಿಮ್ಗೆ 5 ಜನ ಗಂಡ್ಮಕ್ಳು ಅಂತ ಹೇಳಿದ್ರಲ್ಲ, ಡೆಲಿವರಿ ಎಲ್ಲ ಯಾವ ತರ ಮಾಡಿಸ್ಕೋತಿದ್ರಿ? ಯಾರು ಮಾಡ್ತಿದ್ರು?
1: ನಮ್ಮ ತಾಯಿ.
0: ನಿಮ್ ತಾಯಿನೇ ಮಾಡ್ತಿದ್ರ? ಆರೈಕೆ ಎಲ್ಲ ಯಾವ ತರ ನೋಡ್ಕೋತಿದ್ರು ಅವ್ರು?
1: ಆರೈಕೆಲ್ಲ ನೀರು ಹೀತಿದ, ಹೊಳೆಯಿಂದ ನೀರು ಹೊತ್ಕೊಂಡ್ಬಂದು ನೀರು ಕಾಯಿಸ್ತಿದ್ದ, ವೀತಿದ್ದ, ನನ್ಗೆ ಬಟ್ಟೆ ತೊಳೆಯತಿದ, ಮೈ ಎಲ್ಲ ತೊಳೆಯತಿದ್ದ, ಪಾಪಗ್ನ ಮೈ ತೊಳೆಯತಿದ್ದ, ಮತ್ತೆ ಊಟ ನಮ್ಮ ತಾಯಿಯೇ ಮಾಡಿ. ಹೀಗೆ ತಾನೇ ಒಂದ್ ಸೇರು ಎರಡು ಸೇರು ತಕೊಂಬಂದ್ರೆ ನಮ್ಮ ತಾಯಿ ಮುದ್ದೆ ಮಾಡೋದು, ಮುದ್ದೆ ಸಿಕ್ಕಿದಾಗ ಮುದ್ದೆ ಕೊಡೋದು, ಮುದ್ದೆ ಸಿಕ್ಕಿದಾಗ ಸೊಪ್ಪು ಬೇಯಿಸೋದು, ಇಷ್ಟಿಟ್ಟು ಬಾಣ್ತಿಗೂ ಕೊಡ್ತಿದ್ರು. 5 ಕಾಯಿ ಅದೆಲ್ಲ ಪರಂಗಿಕಾಯಿ, ಆ ಕಾಯಿ ಬೇಯಿಸಿಟ್ಟು ನಮ್ಮ ತಾಯಿ ಇಷ್ಟಿಟ್ಟು ಸಾಗು ನಾಳೆಯಲ್ಲಿ ನಮ್ಮ ತಾಯಿ ಉಪ್ಪು ಹಾಕಿಟ್ಟು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: 10,700 crore ಮೊತ್ತದ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು, ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಪ್ರಗತಿಯಲ್ಲಿ. ನೇಪಾಳ ಪ್ರವಾಹ, ಇನ್ನೂ ಪತ್ತೆಯಾಗದ 5,326 ಜನರು. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಬೆನ್ ಶೆಲ್ಟನ್ ಲಗ್ಗೆ. ವಾರ್ತೆಗಳ ವಿವರ: ಕೇಂದ್ರ ಸಚಿವ ಸಂಪುಟ ಒಟ್ಟು 10,700 crore ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತದ 3 ಮಲ್ಟಿಟ್ರ್ಯಾಕಿಂಗ್ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯ ನಂತರ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗಳು ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಾದ್ಯಂತ 14 ಜಿಲ್ಲೆಗಳನ್ನು ಒಳಗೊಂಡಿದ್ದು, ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 656 kilometer ಹೆಚ್ಚಿಸಲಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಯೋಜನೆಗಳಲ್ಲಿ ಖರಗ್ಪುರದಿಂದ ಜಾರ್ಸುಗುಡ 4ನೇ ಮಾರ್ಗ, ಕಟ್ನಿಯಿಂದ ಪೆಂಡ್ರಾ ರಸ್ತೆಯ 4ನೇ ಮಾರ್ಗ ಮತ್ತು ಬಿಲಾಸ್ಪುರದಿಂದ ಪೆಂಡ್ರಾ ರಸ್ತೆಯ 3ನೇ ಮಾರ್ಗ ಸೇರಿವೆ ಎಂದು ಹೇಳಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡಂತಹ 5 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನ ಸುಮಾರು 540 kilometer ಹೆಚ್ಚಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 10,021 crore ಹೆಚ್ಚಿದ್ದು, ಅವುಗಳನ್ನು 2029-30 ಪೂರ್ಣಗೊಳಿಸಲು ಯೋಜಿಸಲಾಗಿದೆ. ಈ ಮಾರ್ಗಗಳಲ್ಲಿ ವೈಟ್ಫೀಲ್ಡ್ನಿಂದ ಬಂಗಾರಪೇಟೆ 3ನೇ ಮಾರ್ಗ, ಅರಕ್ಕೋಣಂನಿಂದ ರೇಣುಗುಂಟ 3ನೇ ಮಾರ್ಗ ಮತ್ತು 4ನೇ ಮಾರ್ಗ ಹಾಗೂ 4ನೇ ಮಾರ್ಗ ಮತ್ತು ಹೊಸೂರಿನಿಂದ ಓಮಲೂರು ಮಾರ್ಗದ ದ್ವಿಗುಣಗೊಳಿಸುವಿಕೆ ಸೇರ್ಪಡೆಗೊಂಡಿವೆ. ಅನುಮೋದಿತ ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳು ಸುಮಾರು 52 lakh ಜನಸಂಖ್ಯೆಯನ್ನು ಹೊಂದಿರುವಂತಹ ಸುಮಾರು 2,100 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸುತ್ತವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಕೇಂದ್ರ ಸಚಿವ ಸಂಪುಟ ಇಂದು 4 ಪಥಗಳ ರೈಲು ಮಾರ್ಗಗಳಿಗೆ ಅನುಮೋದನೆ ನೀಡಿದೆ. ಇವುಗಳಲ್ಲಿ ದೆಹಲಿಯಿಂದ ಮುಂಬೈ, ಮುಂಬೈನಿಂದ ಚೆನ್ನೈ, ಚೆನ್ನೈಯಿಂದ ಕೋಲ್ಕತ್ತಾ ಮತ್ತು ಕೋಲ್ಕತ್ತಾದಿಂದ ದೆಹಲಿವರೆಗಿನ ಯೋಜನೆಗಳು ಸೇರ್ಪಡೆಗೊಂಡಿವೆ. ಈ ಮಾರ್ಗಗಳು 11,000 kilometer ರೈಲ್ವೆ ಜಾಲಗಳನ್ನು ಒಳಗೊಂಡಿವೆ ಮತ್ತು 2,000 kilometer 4 ಲೈನಿಂಗ್ ಪೂರ್ಣಗೊಂಡಿದೆ. 4 ಲೈನಿಂಗ್ಗಾಗಿ ಈ ಅನುಮೋದಿತ ಯೋಜನೆಗಳು ಹೆಚ್ಚಿನ ಸಾಂದ್ರತೆಯ ರೈಲ್ವೆ ಜಾಲಗಳಿಗೆ ಸಂಬಂಧಪಟ್ಟಿವೆ ಎಂದು ಅವರು ತಿಳಿಸಿದ್ದಾರೆ. ಹೆಚ್ಚಿನ ಮಾರ್ಗ ಸಾಮರ್ಥ್ಯವು ಚಲನಶೀಲತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಇದರ ಪರಿಣಾಮವಾಗಿ ಭಾರತೀಯ ರೈಲ್ವೆಯ ಸುಧಾರಿತ ಕಾರ್ಯಾಚರಣೆಯ ದಕ್ಷತೆ ಮತ್ತು ಸೇವಾ ವಿಶ್ವಾಸಾರ್ಹತೆ ಹೆಚ್ಚುತ್ತದೆ. ಇದರಿಂದ ರೈಲ್ವೆ ಕಾರ್ಯಾಚರಣೆಗಳನ್ನು ಸುಗಮಗೊಳಿಸಲು ಮತ್ತು ದಟ್ಟಣೆಯನ್ನು ನಿವಾರಿಸಲು ಸಾಧ್ಯವಾಗಲಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಮುಂದಿನ ವರ್ಷ ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಸೇವೆ ಪ್ರಾರಂಭವಾಗಲಿದೆ. ಈ ಕಾರಿಡಾರ್ ನಿರ್ಮಾಣ ಕಾರ್ಯ ವೇಗವಾಗಿ ಪ್ರಗತಿಯಲ್ಲಿದ್ದು, ಆರಂಭದಲ್ಲಿ ಸೂರತ್ನಿಂದ ವಾಪಿವರೆಗಿನ 100 kilometer

0: ಮೀಟರ್ ವಿಭಾಗವು ಮುಕ್ತಾಯವಾಗಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಶ್ರೀಲಂಕಾದ ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸ್ಸಾನಾಯ್ಕ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಭಾರತ ಮತ್ತು ಶ್ರೀಲಂಕಾದ ಸುರಕ್ಷತೆ, ಭದ್ರತೆ, ಶಾಂತಿ ಮತ್ತು ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಜಂಟಿಯಾಗಿ ಕೆಲಸ ಮಾಡುವುದನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ. ಶ್ರೀಲಂಕಾ ವಾಯುಪಡೆಗೆ L-70 ಬಂದೂಕುಗಳ ರಫ್ತು ಮತ್ತು ಎರಡೂ ದೇಶಗಳ ರಾಷ್ಟೀಯ ಕೆಡೆಟ್ ಕಾರ್ಪ್ಸ್ ಮತ್ತು ರಾಷ್ಟೀಯ ರಕ್ಷಣಾ ಕಾಲೇಜುಗಳ ನಡುವಿನ ಸಹಕಾರದ ಕುರಿತು ಎರಡೂ ಕಡೆಯವರು ತಿಳುವಳಿಕೆ ಪತ್ರಗಳನ್ನು ವಿನಿಮಯ ಮಾಡಿಕೊಂಡರು. ಶ್ರೀಲಂಕಾ ಅಧ್ಯಕ್ಷ ಅನುರಕುಮಾರ ದಿಸ್ಸಾನಾಯ್ಕ ಮಾತನಾಡಿ, ಭಾರತದ ಭದ್ರತಾ ಹಿತಾಸಕ್ತಿಗಳಿಗೆ ವಿರುದ್ಧವಾದಂತಹ ಯಾವುದೇ ಚಟುವಟಿಕೆಗಳಿಗೆ ತನ್ನ ಪ್ರದೇಶವನ್ನು ಬಳಸಲು ಎಂದಿಗೂ ಅನುಮತಿಸುವುದಿಲ್ಲ ಎಂದು ಪುನರುಚ್ಚರಿಸಿದರು. ದಿತ್ವಾ ಚಂಡಮಾರುತದ ಸಮಯದಲ್ಲಿ ಆಪರೇಷನ್ ಸಾಗರ್ ಬಂಧು ಭಾಗವಾಗಿ ಭಾರತ ಒದಗಿಸಿದ ನೆರವು ಮತ್ತು ದ್ವೀಪದ ವಿವಿಧ ಭಾಗಗಳಲ್ಲಿ ಪುನರ್ ನಿರ್ಮಾಣ ಮತ್ತು ಪುನರ್ವಸತಿ ಕಾರ್ಯಗಳನ್ನು ಸುಗಮಗೊಳಿಸಲು ಭಾರತದ ವಿಸ್ತರಿತ ಸಮಗ್ರ ಪುನರ್ವಸತಿ ಪ್ಯಾಕೇಜ್ಗೆ ಅವರು ಕೃತಜ್ಞತೆ ಸಲ್ಲಿಸಿದರು. ಬ್ರಿಕ್ಸ್ ನಾಯಕರ ಶೃಂಗಸಭೆಗೆ ಮುನ್ನ ಅಂತಿಮ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಮುಂಬೈನಲ್ಲಿ ಪ್ರಗತಿಯಲ್ಲಿದೆ. ಸ್ಥಿತಿಸ್ಥಾಪಕತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದು ಈ ವರ್ಷದ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯ ಧ್ಯೇಯವಾಕ್ಯವಾಗಿದೆ. ಇಂದು ಮತ್ತು ನಾಳೆ ಸಭೆ ನಡೆಯಲಿದೆ. ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳು ಕಳೆದ ತಿಂಗಳು ಜೈಪುರದಲ್ಲಿ ಸಭೆಯನ್ನು ನಡೆಸಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಹಾರದಲ್ಲಿ ಪ್ರವಾಹ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿತು. ಗಂಗಾ, ಗಂಡಕ್, ಕೋಸಿ, ಸೋನ್ ಮತ್ತು ಇತರ ನದಿಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗುತ್ತಿದೆ. ಆದರೂ ಇನ್ನೂ ಹಲವಾರು ನದಿಗಳು ಹೆಚ್ಚಿನ ಮಟ್ಟದಲ್ಲಿ ಹರಿಯುತ್ತಿದ್ದು ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆ ಮುಂದುವರೆದಿದೆ. ಮುಂಗೇರ್, ಬಾಘಲ್ಪುರ್ ಮತ್ತು ಕಹಲ್ಗಾಂವ್ನಲ್ಲಿ ನದಿ ನೀರಿನ ಮಟ್ಟ ಏರುವ ಸಾಧ್ಯತೆ ಇದ್ದು ತಗ್ಗು ಪ್ರದೇಶಗಳಲ್ಲಿ ನೀರಿನ ಒತ್ತಡ ಹೆಚ್ಚುತ್ತಿದೆ. ಜಲಸಂಪನ್ಮೂಲ ಇಲಾಖೆ ಮತ್ತು ಜಿಲ್ಲಾಡಳಿತ ತಂಡಗಳು ಒಡ್ಡುಗಳ ಮೇಲೆ ನಿಗಾ ಇಡುತ್ತಿವೆ. ಪಾಟ್ನಾ, ಸರನ್, ವೈಶಾಲಿ, ಬೇಗುಸರಾಯ್, ಖಗಾರಿಯಾ, ಸಮಸ್ತಿಪುರ, ಜೆಹಾನ್ಬಾದ್ ಮತ್ತು ಅರ್ವಾಲ್ ಜಿಲ್ಲೆಗಳ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆಗಳು ಮುಂದುವರೆದಿವೆ. 456 ಸಮುದಾಯ ಅಡುಗೆ ಮನೆಗಳನ್ನು ನಡೆಸಲಾಗುತ್ತಿದೆ. ಪರಿಹಾರ ಶಿಬಿರಗಳಲ್ಲಿ ಮಕ್ಕಳಿಗೆ ಹಾಲು, ಮಹಿಳೆಯರಿಗೆ ನೈರ್ಮಲ್ಯ ಕಿಟ್ಗಳು ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ನೇಪಾಳದಲ್ಲಿ ಸಂಭವಿಸಿದಂತಹ ಭೀಕರ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 1,365 ಏರಿಕೆಯಾಗಿದ್ದು ಪೀಡಿತ ಪ್ರದೇಶಗಳಿಂದ ಹೆಚ್ಚಿನ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಒಟ್ಟು 5,326 ಜನರು ಕಾಣೆಯಾಗಿದ್ದು ಈ ಪೈಕಿ ಕನಿಷ್ಠ 589 ವಿದೇಶಿ ಪ್ರಜೆಗಳಾಗಿದ್ದಾರೆ. ರಕ್ಷಣಾ ತಂಡಗಳು ಶೋಧ ಕಾರ್ಯ ಮುಂದುವರೆಸಿವೆ. ನೇಪಾಳ ಸರ್ಕಾರದ ಪ್ರಕಾರ ರಕ್ಷಣಾ ತಂಡಗಳು ಚಿತ್ವಾನ್ ಜಿಲ್ಲೆಯಿಂದ 366 ಹಾಗೂ ಪಶ್ಚಿಮದಿಂದ 222 ಮತ್ತು ನೋವಾಕೋಟ್ನಿಂದ 192 ಮೃತದೇಹಗಳನ್ನು ವಶಪಡಿಸಿಕೊಂಡಿವೆ. ಅದೇ ರೀತಿ ರಸುವಾ ಜಿಲ್ಲೆಯಿಂದ 124, ಗೋರ್ಖಾದಿಂದ 75, ಧಡಿಂಗ್ನಿಂದ 70 ಮತ್ತು ತಹಾನೂದಿಂದ 38 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇಲ್ಲಿಯವರೆಗೆ ಗುರುತಿನ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ನಂತರ 102 ಮೃತದೇಹಗಳನ್ನು ಕುಟುಂಬದ ಸದಸ್ಯರಿಗೆ ಹಸ್ತಾಂತರಿಸಲಾಗಿದೆ. ಗುರುತಿಸಲು ಅನುವಾಗುವಂತೆ ಡಿಎನ್ಎ ಮಾದರಿಗಳ ಸಂಗ್ರಹ ಸೇರಿದಂತೆ ಎಲ್ಲ ನಿಗದಿತ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ಭದ್ರತಾ ಸಿಬ್ಬಂದಿ ಗುರುತಿಸಲಾಗದ 1,147 ಮೃತದೇಹಗಳನ್ನು ಸುರಕ್ಷಿತವಾಗಿ ಇರಿಸಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳ 27ನೇ ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆ 2025-26 ಬಹುಮಾನ ವಿತರಣೆ ಸಮಾರಂಭ ನಾಳೆ ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ಜರುಗಲಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿಜೇತ ವಿದ್ಯಾರ್ಥಿಗಳು ಮತ್ತು ವಿದ್ಯಾಲಯಗಳಿಗೆ ಬಹುಮಾನ ವಿತರಣೆ ಮಾಡಲಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 30 ವರ್ಷಗಳಿಂದ ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜನೆ ಮಾಡುತ್ತಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಮಹಾರಾಷ್ಟ್ರ ಸರ್ಕಾರದ ಸಹಯೋಗದೊಂದಿಗೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕುರಿತ ರಾಷ್ಟ್ರೀಯ ಸಮ್ಮೇಳನವನ್ನು ಇದೇ ತಿಂಗಳ 11 ಮತ್ತು 12 ಮುಂಬೈನಲ್ಲಿ ಆಯೋಜನೆ ಮಾಡಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಅಮೆರಿಕದ ಬೆನ್ ಶೆಲ್ಟನ್ ಲಗ್ಗೆಟ್ಟಿದ್ದಾರೆ. ನ್ಯೂಯಾರ್ಕ್ನ ಆರ್ಥರ್ ಆಶ್ ಕ್ರೀಡಾಂಗಣದ

0: ಇಂದು ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆನ್ ಶೆಲ್ಟನ್ ಹಾಲಿ ಚಾಂಪಿಯನ್ ಕಾರ್ಲೋಸ್ ಅಲ್ಕರಾಜ್ ಅವರನ್ನ 5 ಸೆಟ್ಗಳ ಪಂದ್ಯದಲ್ಲಿ 6-7 6-1 6-3 1-6 7-6 ಸೆಟ್ಗಳಿಂದ ಮಣಿಸಿದರು. ಬೆನ್ ಶೆಲ್ಟನ್ ಸೆಮಿಫೈನಲ್ನಲ್ಲಿ ತಮ್ಮ ದೇಶದವರೇ ಆದಂತಹ ಫ್ರಾನ್ಸಿಸ್ ಟಿಯಾಫೋ ಅವರನ್ನ ಎದುರಿಸಲಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿ 3ನೇ ಹಂತದ ಸ್ಪರ್ಧೆಯಲ್ಲಿ ಭಾರತ 2 ಚಿನ್ನ ಮತ್ತು 4 ಕಂಚಿನ ಪದಕಗಳ ಜೊತೆಗೆ ಅಭಿಯಾನ ಅಂತ್ಯಗೊಳಿಸಿದೆ. ಪ್ಯಾರಾ ಕಾಂಪೌಂಡ್ ಮಹಿಳೆಯರ ವೈಯಕ್ತಿಕ ವಿಭಾಗದಲ್ಲಿ ಶೀತಲ್ ದೇವಿ ಶೂಟ್ ಆಫ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದರು. ಪ್ಯಾರಾ ರಿಕರ್ ಮಿಶ್ರ ತಂಡ ವಿಭಾಗದಲ್ಲಿ ಹರ್ವಿಂದರ್ ಸಿಂಗ್ ಮತ್ತು ಭಾವನಾ ಜೋಡಿ ಚಿನ್ನದ ಪದಕ ವಿಜೇತರಾದರು. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚಕ ಸೆನ್ಸೆಕ್ಸ್ 813 ಅಂಕಗಳನ್ನು ಇಳಿಕೆಯೊಂದಿಗೆ ದಿನದ ಅಂತ್ಯಕ್ಕೆ 74,764 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟ್ರೀಯ ಸಮಿತಿ ಸೂಚ್ಯಂಕ ನಿಫ್ಟಿ 204 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 23,432 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.11 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10,700 ಕೋಟಿ ರೂಪಾಯಿ ಮೊತ್ತದ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮುಂಬೈನಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆ ಪ್ರಗತಿಯಲ್ಲಿ. ನೇಪಾಳ ಪ್ರವಾಹ, ಇನ್ನೂ ಪತ್ತೆಯಾಗದ 5,326 ಜನರು. ಯುಎಸ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ಗೆ ಬೆನ್ ಶೆಲ್ಟನ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05
1: ಕರೆಕ್ಟ್ ಎಲ್ಲ ಮಡಿಗೆ ಕಣ್ಣೆಲ್ಲ ತೊಳೆದು ಅಲ್ಲೇ ಇದ್ದು ಆಗ್ಲೇ ಆಂಬುಲೆನ್ಸ್ ಎಲ್ಲ ಕರ್ಕೊತ ಸರ್.
2: ಈಗ ಶಸ್ತ್ರಚಿಕಿತ್ಸೆ ಮಾಡಿಸಾದ್ಮೇಲೆ ನಿಮ್ಗೆ ಯಾವ ತರ ಕಣ್ಣು ಕಾಣಿಸ್ತಾ ಇದೆ?
1: ಕಣ್ಣೀಗ ಸ್ವಲ್ಪ ಕಾಣಲ್ಲ, 5 ವರ್ಷ ಆಯ್ತು ಕಣ್ಣು ಮಾಡಿ. ಈಗ ಸ್ವಲ್ಪ ಕಣ್ಣು ಮಾಜ್ಮೇಲೆ ಕಾಣ್ತಾ ಇದೆ. ಈ ಕಣ್ಣು ಮಾಡಿಲ್ಲ, ಬಲ್ದು ಕಟ್ ಮಾಡಿದ್ರು. ನಮ್ಗೆಂತ ತೊಂದರೆ ಪಟ್ಲ ಸರ್ಬರಲ್ಲಿ, ಚೆನ್ನಾಗಿ ಮಾಡಿ ಚೆನ್ನಾಗಿ ಕೇಳಿಸ್ತಾರೆ.
2: 5 ವರ್ಷಗಳ ಹಿಂದೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಯಾವುದೇ ರೀತಿ ಸಮಸ್ಯೆ ಕಾಣಿಸ್ತಾ ಇಲ್ಲ, ಸ್ವಾಸ್ಥ್ಯವಾಗಿ ಜೀವನ ನಡೆಸ್ತಾ ಇದ್ರ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ತರ ಜೀವನ ಸಾಗಿಸ್ತೀರಾ ನೀವು?
1: ಬೆಳಿಗ್ಗೆ ಊಟ ಮಾಡಿದ್ರೆ ಸಂಜೆ ಗಂಟ ಸಂಜೆ 10 ಗಂಟೆ ಗಂಟ ಸುಮ್ಮನೆ ಇರದೆ ಆಗ ಸಂಜೆ ಹೊತ್ತು ಸಾಯಂಕಾಲ ಅಪ್ಪಟೆ ಕೊಟ್ಟರೆ ತಿಂದ್ಬಿಟ್ಟು ಮನೆ ಕಾಣ.
2: ಚೆನ್ನಾಗಿ ನೋಡ್ಕೋತಾರ ಮನೇಲಿ?
1: ನೋಡ್ಕೋತಾರೆ, ಅವ್ರ ಮಕ್ಕಳು ಮರಿ ಇರೋರು ನನ್ನ ನೋಡ್ಕೊಂಡ್ರೆ ಅವ್ರ ಮಕ್ಕಳು ಮರಿ ನಾ ನೋಡ್ಬೇಕಲ್ಲ. ಹೆಂಗೆಯೋ ಕಾಲ ಮಾಡೋದು ಜೀವನ ಬರೋಂಗಂಟ. ಅವ್ರ ಮಕ್ಕಳು ಮರಿ ಇರೋ ನೋಡ್ಕೊಂಡು ನನ್ನ ನೋಡೋದಕ್ಕೆ ಅವ್ರಿಗೂ ಸಾಧ್ಯ ಇದೆಯಾ? ಹೀಗೆ ಒಂದು ಸೌದೆ ಸೊಪ್ಪುಗಾರ ಹೋಗ್ಬಿಡ್ತಾರೆ ಮನೇಲಿ, ಬೆಳಿಗ್ಗೆ ಊಟ ಕೊಟ್ಬಿಟ್ಟು ಹೋಯ್ತಾರೆ, ತಿಂದೊಟ್ಟು ಸುಮ್ಮನೆ ಮನೆಗೆ ಇರ್ತೀನಿ. ಅವ್ರು ಬಂದಾನು ಗಂಟ ಬಂದ ಮೇಲೆ ನಾ ಕಾಫಿ ಪಿ ಕಾಯಿಸಿದ್ರೆ ಕೊಡ್ತಾರೆ, ಕುಡ್ದುಬಿಟ್ಟು ಕೂತಿರೋದೆ.
2: ಈಗಲೂ ಈಗ ಹಿಂದಿನ ಕಾಲದಲ್ಲಿ ಬಳಸ್ತಿದ್ರಲ್ಲ ಆಹಾರ ಪದ್ಧತಿಗಳನ್ನ, ಅದನ್ನೇ ಬಳಸ್ತಾ ಇದ್ರ ಅಥವಾ ಅನ್ನ ಊಟ ಮಾಡ್ತೀರಾ?
1: ಅನ್ನ ಊಟ ಮಾಡ್ತೀವಿ, ಮುದ್ದೆ ಊಟ ಮಾಡ್ತೀವಿ, ಸೊಪ್ಪು ಸಿಕ್ಕಿದ್ರೆ ಸೊಪ್ಪು. ಈಗ ಯಾವ ಸೊಪ್ಪು ಸಿಕ್ತದಪ್ಪ, ಎಲ್ಲ ಭೂಮಿ ಎಲ್ಲ ಬೆಂದೋದು. ಏನಾರು ನುಗ್ಗೆಗೆ ಸೊಪ್ಪು ತಂದು ಸಾಂಬಾರು ಮಾಡಿದ್ರೆ ಸೊಪ್ಪು ಒಂದು ದಿವಸ ಸೊಪ್ಪು ಸಿಕ್ಕತ್ತೆ. ಕಳ್ಳೆ ಇಲ್ಲ ಬಿಡಿ, ಕಳ್ಳೆ ತಿನ್ನೋದಕ್ಕೆ ಅಪ್ರೂಪ. ಹಿಂಗೆ ಕಾಲ ಮಾಡ್ತಾ ಹೋಯ್ತೀವಿ. ಅನ್ನ ಮಾಡೇ ಬರೇ ತೀರಿದ್ರೆ ಅಥವಾ ಹೋಗಲಿ, ಇನ್ನೇನು ಮಾಡೋಕ್ಕಾಯ್ತದೆ? ಹಂಗೆ ಜ್ಞಾನ ಮಾಡಿಬಿಟ್ಟು ಕೊಟ್ಟದನ್ನ ಊಟ ಮಾಡಿಬಿಟ್ಟು ಕೂತಿರೋದು.
2: ಇತ್ತೀಚಿನ ಆಹಾರ ಪದ್ಧತಿಗೆ ಒಪ್ಕೊಂಡು ಜೀವನವನ್ನ ಮಾಡ್ತಾ ಇದ್ರಿ, ಸರ್ಕಾರದಿಂದ ಏನಾದ್ರು ಸೌಲಭ್ಯ ಬರ್ತಾ ಇದೆಯಾ?
1: 800 ರೂಪಾಯಿ ಬರ್ತಾ ಇದೆ. ಆಗ 2,000 ತಿಂಗಳಾದ 2,000 ರೂಪಾಯಿ ಬರ್ತಾ ಇದೆ.
2: ಎಲ್ಲ ಸರಿಯಾಗಿ ಬರ್ತಾ ಇದೆಯಾ?
1: ಅಂದ್ರೆ ಬರೀ 800 ರೂಪಾಯಿ ತಿಂಗಳಿಗೆ ಬರ್ತಾ ಇದೆ. ಅದು ಹೆಂಗೆ ನಮ್ಮ ಪೇಷಂಟ್ರಿಗೆ ಅವ್ರ ಕೈ ಮುಗಿ ಮಕ್ಕಳು ಬಾಲಸುಬ್ರಹ್ಮಣ್ಯ ಹಾಕಿಟ್ಟಿದ ಗಂಡ ತೀರೋಗಿ ಸಣ್ಣ ಸಣ್ಣ ಪಾಪ ಮಕ್ಕಳು, ಅವ್ರು ನನ್ನ ತಕ್ಕ ಬಂದು ಡಿ ಸಿ ಹೆಂಗಸು ನಿಮ್ಮಾಗೆ ವಯಸ್ಸ ಡಿ ಸಿ ಕರ್ಕೊಂಡ್ಬಂದು ಮನೆಯಲ್ಲೇ ಫೋಟೋ ಹೊಡೆದು ದುಡ್ಡು ಮಾಡಿಸ್ತಾರೆ. ಅವ್ರ ಪಾದಿಯೋಗತಿ ಕಣಪ್ಪ ಇನ್ನಂದ್ರೆ
2: ನಮ್ಮ ಸಂಸ್ಥೆಯ ಸಂಸ್ಥಾಪಕರು ನಿಮಗೆ ಒಂದು ವೃದ್ಧಾಪ್ಯ ವೇತನವನ್ನ ಮಾಡಿಸ್ಕೊಟ್ಟಿದ್ದು ಇನ್ನೂ ಕೂಡ ಬರ್ತಾ ಇದೆ, ಇದರಿಂದ ಜೀವನ ನಡೆಸೋಕೆ ತುಂಬಾ ಉಪಯುಕ್ತ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಅಮ್ಮ, ಇತ್ತೀಚಿನ ದಿನಗಳಲ್ಲಿ ವಯಸ್ಸಾದವ್ರನ್ನ ಮನೆಯಿಂದ ಈಚೆ ಕಳಿಸ್ಬಿಟ್ಟು ಅವರು ಜೀವನ ಮಾಡ್ತಾ ಇದ್ದಾರೆ, ಅಂದ್ರೆ ಅವರನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ. ಈ ನಿಟ್ಟಿನಲ್ಲಿ ಅಂತವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ಹಿಂದಿನ ಕಾಲದಲ್ಲಿ ನೀವೆಲ್ಲ ಅಮ್ಮ ಅಪ್ಪ ಅಂದ್ರೆ ದೇವರು ಸಮಾನ ಅಂತ ಜೀವನವನ್ನ ಮಾಡ್ಕೊಂಡು ಬಂದವರು, ಅಂತವ್ರಿಗೆ ನೀವೇನ್ ಹೇಳಿ?
1: ಏನ್ ಮಾಡಕ್ಕಾಗಲ್ಲ, ಅಂತವ್ರನ್ನ ಈಗ ಧ್ಯಾನ ಮಾಡ್ಬೇಕು. ಮಮತಾ ಮೇಡಮ್ ಬಾಲಸುಬ್ರಹ್ಮಣ್ಯದ ಹಾಕಿಟ್ರು ನನ್ನ ಜೀವನ. ಈಗ ಬಂದಿದ್ರಲ್ಲ, ಇದೊಂದು ತಿಂಗಳಾಯ್ತು ಇಲ್ಲಿ ಹೊಸಳಿಗೆ ಬಂದಿದ್ರು ಮಾತಾಡ್ಸದಿ ಸೊ ಚೆನ್ನಾಗಿದ್ದಾರೆ. ನೀ ಚೆನ್ನಾಗಿರಮ್ಮ ಬಂದು ಕೈ ಹಿಡ್ಕೊಂಡು ತಲೆ ಎಲ್ಲ ಹಿಡಿದು ನೀ ಚೆನ್ನಾಗಿರು, ನಮ್ಮದೇನ ಬಿಡು ಒಂದು ದೂರ ಇವಿ, ನೀ ಚೆಂದಾಗಿರಿ ಅಂತ ನಾನು ಬಂದು ಕೈ ಹಿಡ್ದು ನಿಂತು ಮಾತಾಡಿಸಿ ತಲೆ ಮೇಲೆ ಕೈ ಮಡಗಿ ಹೋದ್ರು ಬಾಲಸುಬ್ರಹ್ಮಣ್ಯದ ಹಾಕಿದ್ರು. ಅವ್ರು ಪಾದ ಎತ್ತಿಕೊಂಡಪ್ಪ ನಾನು ಜೀವನ ಮಾಡಿದ್ರೆ ಇಲ್ಲಿ ಗಂಟ 800 ರೂಪಾಯಿ ಆತ ಹೋಗಲಿ, ಅತಾಗಿ ನಾನು ಉಡೋದಕ್ಕೆ ಸೀರೆಗಾರ ಮಾಡಿದ್ರು, ಊಟಕ್ಕಾರು ಮಾಡಿದ್ರು, ಅವ್ರ ಪಾದಿ

0: ಅವ್ರನ್ನು ಮಮತಾ ಮೇಡಮ್ ಅವರು ಎರಡು ಜನ.
1: ಈಗ ನೀವು ಕಾಡಲ್ಲಿ ಜೀವನ ಮಾಡ್ತಿದ್ರಲ್ಲ, ಕಾಡಿನ ಜೀವನ ಉತ್ತಮನ ನಾಡಿನ ಜೀವನ ಉತ್ತಮನ?
0: ಕಾಡಿನ ಜೀವನ ಉತ್ತಮನ, ಕಾಡಿನ ಜೀವನ ಉತ್ತಮನ. ಯಾಕೆ ಅಂದ್ರೆ ನಮ್ಗೆಲ್ಲ ಸಿಕ್ತದೆ ಅಲ್ಲಿ, ಅಲ್ಲಿ ಎಲ್ಲ ಸಿಗ್ತವೆ. ಮಾಂಸ ಸಿಗ್ತದೆ, ಕೊಳ್ಳೆ ಸಿಗ್ತದೆ, ಸೊಪ್ಪು ಸಿಗ್ತದೆ, ಗಾಣಿಕೆ ಸೊಪ್ಪು ಸಿಗ್ತದೆ, ಕೀರೆ ಸೊಪ್ಪು ಸಿಗ್ತದೆ, ಒಣಗಾಲೆ ಸೊಪ್ಪು, ಒಳೆಗಣೆ ಹೋದ್ರೆ ಒಣಗಾಲೆ ಸೊಪ್ಪು ಸಿಗ್ತವೆ. ಎಲ್ಲ ಜೀವನ ಮಾಡಬೇಕು ಇಲ್ಲಿ. ಯಾವ ಚಿಕ್ಕಲ್ಲ ಕೂತ್ಕೊಂಡು ಇರ್ತೀವಿ, ಆ ಸೊಸೈಟಿ ಅಕ್ಕಿ 3 ಕೆಜಿ ಅಕ್ಕಿ ಕೊಟ್ಟಾರ, ನಾವು ಊಟ ಮಾಡ್ತೀವಿ. ಆ ಬೇಳೆ ತಗೊಂಡು ಬೇಳೆ ಅಂಗಡಿಲಿ ಬೇಳೆ ತಗೋಬತ್ತೀವಿ. ಬೇಳೆ ತಗೊಂಬಂದು ಅದನ್ನ 70 ರೂಪಾಯಿ 1/2 ಕೆಜಿ ಬೇಳೆ, ಅದೆಷ್ಟು ಹಾಕಿ ಸಾಂಬಾರು ಮಾಡ್ತಾರೆ. ಅದು ತಿಂದ್ರ ರಸ ಇಲ್ಲ ನಮ್ಗೆ, ಜೀವನಕ್ಕೆ ಹಿಡಿಯಲ್ಲ ಅದು.
1: ಆಗ ಕಾಡಲ್ ಜೀವನ ಮಾಡ್ತಿರ್ಬೇಕಾದ್ರೆ ಪ್ರಾಣಿ ಪಕ್ಷಿಗಳು ಏನಾರು ಅಡ್ಡ ಬಂದ್ರೆ ದಾಳಿ ಮಾಡಿದ್ರೆ ಏನ್ ಮಾಡ್ತಿದ್ರಿ?
0: ಏನಿಲ್ಲ, ನಮ್ ದೇವ್ರಿತ್ತು, ನಮ್ ದೇವ್ರು ಹೊರಗಡೆ ಕಳಿಸ್ತಿತ್ತು, ನಮ್ಮ ಹತ್ರಕ್ಕೆ ಬತ್ತಿತ್ತಿಲ್ಲ. ಸೊಡ್ಡ ಹಾಕೊಂಡು ಇರ್ತೀವಿ ನಾವು. ಸೊಡ್ಡ ಅಂದ್ರೆ ಇದು ಅಲ್ಲ ಸೊಡ್ಡ, ಇದು ದೊಡ್ಡದು, ಸಣ್ಣ ಸಣ್ಣ ಸೊಡ್ಡು. ಹುಲ್ಲು ಹುಲ್ಲು ಆ ಸೊಪ್ಪು ಕುಯ್ಕೊಂಡು ಸೊಡ್ಡ ಹಾಕ್ಬಿಟ್ಟು ಸೊಡ್ಡ ಒಳಗೆ ಇರ್ತಿದ್ದ. ಮಕ್ಕಳೆಲ್ಲ ಓಡ್ಕೊಂಡು ಆಡ್ತಿದ್ದ ಅಷ್ಟು ದೂರಲ್ಲ. ಪ್ರಾಣಿ ಬಂದ್ರೆ ಹೋಯ್ತಿತ್ತು ಹೊರಗಡೆ. ನಮ್ಮ ದೇವರು ಅಷ್ಟು ಸತ್ಯವಾಗಿದೆ, ದೇವ್ರು ಓಡಿಸ್ತಾ ಇತ್ತು, ನಮ್ಮ ಹತ್ರಕ್ಕೆ ಬತ್ತಿತ್ತಿಲ್ಲ.
1: ಅಂದ್ರೆ ಪ್ರಾಣಿ ಮತ್ತೆ ನಿಮ್ಮ ನಡುವೆ ಒಂದು ಬಾಂಧವ್ಯ ಅನ್ನೋದು ಬೆಳೆದಿತ್ತು, ಇದ್ರ ಮಧ್ಯೆ ಯಾವ್ದೇ ರೀತಿ ಅನಾಹುತಗಳು ಆಗ್ತಿರ್ಲಿಲ್ಲ ಅಂತ ಹೇಳ್ತಿದ್ರಿ. ಈಗ ಇತ್ತೀಚಿನ ಮಕ್ಕಳಿಗೆ ನಿಮ್ಮ ಹಿಂದಿನ ಕಾಲದ ಸಂಪ್ರದಾಯಗಳಾಗಿರ್ಬೋದು, ಸಂಸ್ಕೃತಿಗಳಾಗಿರ್ಬೋದು, ಅಥವಾ ಜೈನ ನೃತ್ಯ ಆಗಿರ್ಬೋದು ಹೇಳ್ಕೊಡ್ತಾ ಇದ್ದೀರಾ ನೀವು?
0: ನಾವೆಲ್ಲ ಸೊತ್ತಾಯ್ತೀವಿ. ಏ ನಾವು ಆ ಕಾಲದಲ್ಲಿ ಸೊಪ್ಪು ತಿಂತೀನೋ, ಕೊಳ್ಳೆ ತಿಂತೀನೋ, ಕಾಡಿನ ಗೆಣಸು ತಿಂತೀನೋ, ಈ ಹುಲಿಯ ನಾಯಿ ಕಡ್ದಿಟ್ಟು ಮಾಂಸ ತಿಂತೀನೋ, ಅದಕ್ಕೆ ನಮಗೆ ಸಗತೆಗೀವಿ. ನಿಮಗೆ ಯಾವುದಿಲ್ಲಪ್ಪ, ಈಗ ನೀವು ಗೊಬ್ಬರದಕ್ಕೆ ಅನ್ನ ಗೊಬ್ಬರದ ಸೊಪ್ಪು ತಿಂತಿದ್ದಾರೆ, ನಿಮ್ಗೆ ಸಗತಿ ಇಲ್ಲ, ನಮಗೆ ಸಗತಿ ಇದೆ. ನಾವೊಂದು ಪಾತ್ರೆಲಿ ಈಗ ನೀರು ಎತ್ತಿ ಹೊರ್ತೀನಿ, ನಿನ್ನ ಕಡೆ ಆಗಲ್ಲ ಅಂತೀನಿ.
1: ಚೆನ್ನಾಗಿತ್ತು, ಶಕ್ತಿಯುತವಾಗಿತ್ತು, ನಿಮ್ಮ ಕಾಲದಲ್ಲಿ ಯಾವುದೇ ರೀತಿ ಆ ಥರದ್ದು ಯಾವುದೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ರಿ. ಈಗ ನಿಮ್ಮ ಆಚರಣೆಗಳನ್ನು ಅವ್ರಿಗೂ ಕೂಡ ಹೇಳ್ತಾ ಬರ್ತಿದ್ರ?
0: ಹೇಳ್ತೀನಿ, ಹಾ ಈ ಹುಡುಗಿಗೆ ಹೇಳ್ತೀನಿ, ನಾನು ಸಗ್ತೀನಿ ಇಲ್ಲವ್ವ. ಆಗಿನ ಕಾಲದಲ್ಲಿ ಹಬ್ಬ ಮಾಡ್ತಿದ್ದ ಅದು ಅಂಗಡಿಯಿಂದ 1 ಕೆಜಿ 1 ಕೆಜಿ 2 ಕೆಜಿ ಅಕ್ಕಿ ತಗೋತಾಗ ಸೇರು, ಕೆಜಿ ಇಲ್ಲ ಈಗ, ಆಗ ಸೇರು 2 ಸೇರು 3 ಸೇರು ಅಕ್ಕಿ ತಗೋಬತ್ತೀನೋ, ಕಾಳು ತಗೋಬತ್ತೀನೋ ಅಂಗಡಿಯಲ್ಲಿ, ಗಂಧಕಡ್ಡಿ ತಗೋಬತ್ತೀನೋ, ಕಾಯಿ ತಗೋಬತ್ತೋ, ಹಣ್ಣು ತತ್ತೀನೋ, ಅಡಿಕೆ ಎಲ್ಲ ತತ್ತೀನೋ, ಎಲ್ಲ ತಂದು ಹಬ್ಬ ಮಾಡ್ತಿದ್ದವ್ವ. ಈಗಿನ ಮಕ್ಕ ನೀವೇನ ಮಾಡ್ತಿದ್ದಾರೆ, ಈಗಿನ ಮಕ್ಕ ನೀವೇನ ಮಾಡ್ತಾರೆ, ಆಗ ನಾವು ಮಾಡ್ತಿದ್ದ ಹಬ್ಬ ನೀವು ಮಾಡಲ್ಲ ಅಂತೀನಿ. ಹೇಳ್ತೀನಿ ಹುಡುಗಿ,
1: ತುಂಬಾ ಖುಷಿ ಆಯ್ತು ಅಮ್ಮ. ಮನೇಲೆಲ್ಲ ಹೇಗ್ ನೋಡ್ಕೋತಾರೆ ನಿಮ್ಮನ್ನ?
0: ನೋಡ್ಕೋತಾರೆ.
1: ಈಗಲೂ ಏನಾದ್ರು ಕೆಲ್ಸಕ್ಕೆ ಹೋಗ್ತೀರಾ ಏನು ನೀವು?
0: ನಾವು ಹೋಗಲ್ಲ ಕೆಲ್ಸಕ್ಕೆ ಹೋಗಲ್ಲ, ನಾ ಈಗ ನೋಡಲಿಲ್ಲ 8 ವರ್ಷ ಆಯ್ತು ಕೆಲ್ಸ ಅಂತ ಮುಟ್ಟಿಲ್ಲ. ಕೂಲಿಗಂತ ಹೋಗಲ್ಲ, ಕೈ ಕಾಲು ನೋವಲ್ಲ, ಇಲ್ಲಿಂದ ಎತ್ತಾಗಿ ನಾವು ಹೋಗಕ್ಕಾಗಲ್ಲ, ಸುಮಾರು ದೂರ 1 ಕಿಲೋಮೀಟರ್ ನಡೆಯಕ್ಕಾಗಲ್ಲ, ನಾ ನೋವು ಬರ್ತದೆ, ಇದೆಲ್ಲ ನೋವು ಬರ್ತದೆ. ನಾವು ಹೋಗಿ ಭೀಮಟ್ಗೇರಿ ಸರ್ಗುರು ಕೋಟೆ ಅದೆಲ್ಲ ತೋರಿಸಿವ್ನಿ, ತೋರಿಸಿದ್ರು ಹುಷಾರಾಗಿಲ್ಲ ನನ್ಗ. ವಾರ ಆಂಬುಲೆನ್ಸ್ ಬರ್ತದಲ್ಲ ಅವ್ರಿಗೂ ತೋರಿಸ್ತೀನಿ, ಅವರು 1 ಮಾತ್ರ ಕೊಟ್ಬಿಟ್ಟು ಹೋಯ್ತಾರೆ, ಕೊಟ್ಬಿಟ್ಟು ಹೋದಾಗ ನಾನು ನುಂಗುತ್ತೀನಿ, ಅದು ನೋವು ನಿಲ್ಲಲ್ಲ. ಹಾಗೆ ಆಡ್ಕೊಂಡು ಕಾಲ ಮಾಡ್ತೀನಿ ನಾ. ಜ್ಞಾನಪ್ಪ ನನಗೆ ಜ್ಞಾನ, ದೇವರು ಎಷ್ಟು ದಿವಸಗಟ್ಟ ಕೊಟ್ಟವನ್ನೇ ಅಷ್ಟು ದಿವಸಗಟ್ಟ ಕಾಲ ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ.
1: ಹೀಗೆ ಖುಷಿ ಖುಷಿಯಾಗಿ ಹಿಂಗೆ ಜೀವನವನ್ನ ಸಾಕ್ಷಿ ಅಂತ ನಾವು ಕೂಡ ಬಯಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಧನ್ಯವಾದಗಳು ಅಮ್ಮ.
0: ಧನ್ಯವಾದಗಳು.
2: ನಮ್ಮ ಸಂಸಾರ ಆನಂದ ಸಾಗರ.
1: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವೃದ್ಧಾಪ್ಯ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಜೀವನ ಮತ್ತು ಆರೋಗ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಿದವರು ಹೆಚ್ ಡಿ ಕೋಟೆ ತಾಲೂಕಿನ ದೇವನಹಡಿಯ ಶ್ರೀಮತಿ ಮಾರೇರವರು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಬಾಳಿನ ಬೆಳಕು.
1: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯ ಜೀವನ ಹಾಗೂ ವೃತ್ತಿಯಪ್ಪ ಜೀವನವನ್ನು ಕುರಿತು ಹೆಚ್ ಡಿ ಕೋಟೆ ತಾಲೂಕಿನ ದೇವನಹಾಡಿಯ ಶ್ರೀಮತಿ ಮಾರೇರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ,

ಅಂಚಿಪುರ ರಸ್ತೆ ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ದೂರವಾಣಿ ಸಂಖ್ಯೆ 9900531119. ನಮಸ್ಕಾರ, ಶುಭರಾತ್ರಿ.